ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಪ್ರಿಯ ಕೇಳುಗರಿಗೆಲ್ಲ ಶುಭೋದಯ. ಇಂದು ರಾಷ್ಟ್ರೀಯ ಪಂಚಾಂಗ 1948 ಶಕವರ್ಷ ಜ್ಯೇಷ್ಠ ಮಾಸದ 24ನೇ ದಿನ, ಅಂದರೆ 2026 ಇಸ್ವಿ ಜೂನ್ ತಿಂಗಳ 14ನೆಯ ತಾರೀಖು ಭಾನುವಾರ. ಈಗ ಸಮಯ ಸರಿಯಾಗಿ 5:58:30. ನಿಲಯದ ಇಂದಿನ ಮುಂಜಾನೆಯ ದುರ್ಗೋದಯ ಪ್ರಸಾರವನ್ನು ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳಲ್ಲಿ ಆರಂಭಿಸ್ತಾ ಇದ್ದೇವೆ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಿಮ್ಮ ರೇಡಿಯೋ ಗೆಳತಿ ಟಿ ಶಶಿಕಲಾಳ ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಹೆತ್ತವರು ನಮ್ಮನ್ನು ಈ ಭೂಮಿಗೆ ಪರಿಚಯಿಸುತ್ತಾರೆ, ಅವರನ್ನು ಜಗತ್ತಿಗೆ ಪರಿಚಯಿಸುವಂತೆ ನಾವು ಬದುಕಬೇಕು. ಇದು ಇಂದಿನ ಶುಭ ನುಡಿ.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಸಮಯ ಸರಿಯಾಗಿ 6:05. ಇದೀಗ ನಮ್ಮ ನಿಲಯದಿಂದ ಇಂದು ಮೂಡಿಬರಲಿರುವ ಕಾರ್ಯಕ್ರಮಗಳ ಒಂದು ಪಕ್ಷಿನೋಟ. ಇನ್ನು ಮುಂದೆ 6:10 ನಮ್ಮನ್ನ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಡಾಕ್ಟರ್ ಡಿಸಿ ಗೀತಾ ಅವರಿಂದ ಚಿಂತನ. 6:35 ನಮ್ಮ ನಿಲಯದಿಂದ ದೇಶಭಕ್ತಿ ಗೀತೆ. 6:40 ರೈತರಿಗಾಗಿ ಸಲಹೆ. 6:45 ಭಾವಗೀತೆ. 6:50 ಕಾರ್ಯಕ್ರಮ ಆರೋಗ್ಯ ಬಿಂದು. ಇಂದಿನ ವಿಷಯ ವರ್ಟಿಗೋ ಅಥವಾ ತಲೆಸುತ್ತು ಹಾಗೂ ಹೋಮಿಯೋಪತಿ ಚಿಕಿತ್ಸೆ. ಭಾಗವಹಿಸುತ್ತಾರೆ ಡಾಕ್ಟರ್ ಎಂ ಪ್ರಕಾಶ್ ಕುಮಾರ್. 7:15 ಭಾವತರಂಗ. 7:45 ಆಯುರ್ದಾರ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಭಾಗವಹಿಸುತ್ತಾರೆ ಡಾಕ್ಟರ್ ರೇಷ್ಮಾ. ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ. 7:50 ಪದಬಂಧ. 8:30 ಕನ್ನಡ ಚಿತ್ರಗೀತೆಗಳು. 9:05 ನಲ್ನುಡಿ ಗಣಪತಿ ಭಟ್ ಜಿಎಸ್ ಅವರಿಂದ. 9:10 ಕಾಮನಬಿಲ್ಲು ಕಾರ್ಯಕ್ರಮ. 9:30 ಚರಣ ನಮ್ಮದು ಪಲ್ಲವಿ ನಿಮ್ಮದು ನೇರ ಫೋನಿನ್ ಕಾರ್ಯಕ್ರಮ. 10:00 ಚಿಣ್ಣರ ಕಲರವ ಮಕ್ಕಳ ಪ್ರತಿಭೆಯ ಅನಾವರಣ ನೇರ ಫೋನಿನ್ ಕಾರ್ಯಕ್ರಮ. 11:00 ಚಿಗುರು ಮಕ್ಕಳಿಗಾಗಿ ಕಾರ್ಯಕ್ರಮದಲ್ಲಿ ದಾವಣಗೆರೆಯ ಉತ್ತರ ವಲಯದ ಎಸ್ಪಿಎಸ್ ನಗರ 2ನೇ ಹಂತದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಸಂಗೀತ ವೈವಿಧ್ಯಮಯ ಕಾರ್ಯಕ್ರಮದ ಮೊದಲ ಭಾಗ. 11:25 ಕಾಣೆಯಾದವರ ಕುರಿತು ಕೆಲವು ಪ್ರಕಟಣೆಗಳು. 11:30 ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಸಿನಿಮಾ ಕ್ಷೇತ್ರದ ಪರಿಚಯವಿದೆ. ಇನ್ನು ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ರಂಗಭೂಮಿ ಕಲಾವಿದೆ ಗಿರಿಜಾ ಸಿದ್ದಿ ಅವರೊಂದಿಗೆ ಮಾತುಕತೆ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ವಿಕಿರಣ ಔಷಧಿಗಳು ಅಥವಾ ನ್ಯೂಕ್ಲಿಯರ್ ಮೆಡಿಸಿನ್ ಕುರಿತು ಡಾಕ್ಟರ್ ಆಶಿಷ್ ಆಚಾರ್ಯ ಅವರೊಂದಿಗೆ ಲತೀಶ್ ಪಾಲ್ದಾನೆ ನಡೆಸಿದ ಸಂದರ್ಶನ. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 11:00 ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಕುರಿತು ಮಾಹಿತಿ ಕೇಳುವಿರಿ. 11:20 ನಮ್ಮ ನಿಲಯದಿಂದ ಉಲ್ಲಾಸ ಕಾರ್ಯಕ್ರಮ. 2:40 ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ನಂತರ 3:00-5:00 ಮುಂಬೈ ವಿವಿಧಾರ್ಥಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳು ಬಿತ್ತರವಾಗಲಿವೆ. ಇನ್ನು ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಸಂದೇಶಗಳ ಕಾರ್ಯಕ್ರಮ. 5:30 ನೀವು ನೋಡಿದ ಸ್ಥಳ ಕುರಿತು ಕೇಳುಗರೊಂದಿಗೆ ನೇರ ಫೋನಿನ್ ಕಾರ್ಯಕ್ರಮ. 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಜಗಳೂರು ತಾಲೂಕು ಕಲ್ಲೇದೇವರಪುರದ ಸುನಂದಮ್ಮ ಹಾಗೂ ಸಂಗಡಿಗರಿಂದ ಬೀಸೋಕಲ್ಲಿನ ಪದ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಿಜ್ಞಾನದ ಮುನ್ನಡೆ. 6:51 7:35 7:45 9:00 9:15 ಆಟದ ಮುಕ್ತಾಯದವರೆಗೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಐಸಿಸಿ ಟಿ20 ಮಹಿಳೆಯರ ವಿಶ್ವಕಪ್ 2026 ಅಂಗವಾಗಿ ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ಇಂಗ್ಲೆಂಡ್ನ ಬರ್ಮಿಂಗ್ಹ್ಯಾಮ್ನಲ್ಲಿ ನಡೆಯಲಿರುವ ಕ್ರಿಕೆಟ್ ಪಂದ್ಯದ ನೇರ ವೀಕ್ಷಕ ವಿವರಣೆ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ಮೂಡಿಬರಲಿದೆ. ಉಳಿದಂತೆ ನ್ಯೂಸ್ ಆನ್ ಏರ್ ಆಪ್ನಲ್ಲಿ ಎಂದಿನಂತೆ 6:50 ನಮ್ಮ ನಿಲಯದಿಂದ ಕಿಸಾನ್ ವಾಣಿ ಕೃಷಿರಂಗ. ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಡ್ರ್ಯಾಗನ್ ಹಣ್ಣು ಹಾಗೂ ತೋಟಗಾರಿಕೆ ಬೆಳೆಗಳಲ್ಲಿನ ಅನುಭವಗಳ ಕುರಿತು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ನಿಟ್ಟೂರಿನ ಪ್ರಗತಿಪರ ಕೃಷಿಕ ಬಿಜಿ ಧನಂಜಯ ಅವರೊಂದಿಗೆ ಸಂದರ್ಶನ. 7:45 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಬಸವಣ್ಣ ರೂಪಿಸಿದ ಭಾರತ, ಈ ಕುರಿತು ಮಾತನಾಡ್ತಾ ಇದ್ದಾರೆ ಡಾಕ್ಟರ್ ಚಿನ್ನಸ್ವಾಮಿ ಸೋಸಲೆ. ಈ ಕಾರ್ಯಕ್ರಮ ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ. 8:00 ನಮ್ಮ ನಿಲಯದಿಂದ ಹೊಸ ಕನ್ನಡ ಚಿತ್ರಗೀತೆಗಳು. 8:10 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ 12 ವರ್ಷಗಳ ಕೇಂದ್ರ ಸರ್ಕಾರದ ಆಡಳಿತದ ಕುರಿತು ವಿಶೇಷ ಧ್ವನಿಮುದ್ರಿತ ಕಾರ್ಯಕ್ರಮ ಸಶಕ್ತ ಭಾರತ ಮೂಡಿಬರಲಿದೆ. 8:45 ನಮ್ಮ ನಿಲಯದಿಂದ ವಚನಗಳು. 9:15 ಭಾವಗೀತೆಗಳನ್ನು ಆಲಿಸುವಿರಿ. 9:30 ನಾಟಕ ಮುದ್ದಣ ಮನೋರಮ, ರಚನೆ ಆರ್ಯ ಆಚಾರ್ಯ, ನಿರ್ದೇಶನ ಮಂಜುಳಾ ಪುರಾಣಿಕ್. ನಂತರ 10:00-11:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾದಲ್ಲಿ ಜೆಎಸ್ ಶ್ರೀರಾಮ್ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕೇಳುವಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಹೈದರಾಬಾದ್ ಕೇಂದ್ರದ ಕೊಡುಗೆ. ಇವಿಷ್

ದೇವಸ್ಥಾನದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೂಡ ಕಾರ್ಯಕ್ರಮದಲ್ಲಿ ನೀಡುತ್ತಾ ಹೋಗ್ತೇನೆ. ಆರಂಭದಲ್ಲಿ ಕೇಳಿ ಬರೋಣ. ಹರಿಯನ್ನ ಬಾರದೆ ಎಲೆಮನವೇ ಮರಳೊಂದು ವಿಷಯದ ಅಪೇಕ್ಷೆ ತೋರದು. ಪಿಎಸ್ ವಸಂತ ಹಾಡಿರುವ ಪ್ರಾಣೇಶ ವಿಠಲರ ರಚನೆ.

ಸ್ನೇಹಿತರೆ, ಕೋಟಿಕೆರೆ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನವು ಕರ್ನಾಟಕದ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನಲ್ಲಿರುವ ಬಾರ್ಕೂರಿನಲ್ಲಿದೆ. ಶ್ರೀ ಪಂಚಲಿಂಗೇಶ್ವರ ದೇವಾಲಯವನ್ನು 1713ರವರೆಗೆ ಮಾರ್ಕಂಡೇಶ್ವರ ದೇವಾಲಯ ಅಂಥೇಳಿ ಕರೆಯಲಾಗ್ತಾ ಇತ್ತಂತೆ. ಈ ದೇವಾಲಯ ಆಳುಪರ ಆಳ್ವಿಕೆಯಲ್ಲಿ ರಾಜಮನ್ನಣೆಯನ್ನು ಕೂಡ ಅನುಭವಿಸಿತು ಅಂಥೇಳಿ ಹೇಳಲಾಗುತ್ತೆ. ಬಾರ್ಕೂರಿನಲ್ಲಿರುವ ಸುಮಾರು 365 ದೇವಾಲಯಗಳ ಪೈಕಿ ಒಂದಾಗಿರುವ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನವು ವಾರ್ಷಿಕ ರಥೋತ್ಸವಕ್ಕಾಗಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಅತ್ಯಂತ ಹೆಚ್ಚು ಜನಪ್ರಿಯತೆಯನ್ನು ಪಡೆದುಕೊಂಡಿದೆಯಂತೆ. ಇನ್ನು ಈ ದೇವಾಲಯದ ಇತಿಹಾಸದ ಬಗ್ಗೆ ತಿಳಿಸಬೇಕು ಅಂದರೆ, ದೇವಾಲಯದ ಸ್ಥಳವು ಋಷಿ ಮಾರ್ಕಂಡೇಯನ ತಪಸ್ಸಿನ ಸ್ಥಳವಾಗಿತ್ತು ಅಂತ ಹೇಳಿ ಹೇಳಲಾಗುತ್ತೆ.

ದೇವಾಲಯದಲ್ಲಿ ಕಲ್ಲಿನ ಆಸನವಿದೆ. ಅಲ್ಲಿ ಮಾರ್ಕಂಡೇಯ ಋಷಿಗಳು ಧ್ಯಾನದಲ್ಲಿ ಕುಳಿತಿದ್ರು ಅಂಥೇಳಿ ನಂಬಲಾಗಿದೆ. ಸ್ಥಳ ಪುರಾಣವು ಮಾರ್ಕಂಡೇಯನು ಶಿವನನ್ನು ಕುರಿತು ಕಠಿಣ ತಪಸ್ಸು ಮಾಡಿದನು ಅಂಥೇಳಿ ಉಲ್ಲೇಖಿಸುತ್ತೆ ಕೂಡ. ಅವರ ತಪಸ್ಸಿನಿಂದ ಸಂತೋಷಗೊಂಡ ಶಿವ ಅವನ ಮುಂದೆ ಕಾಣಿಸಿಕೊಳ್ತಾರೆ ಮತ್ತೆ ಐದು ಲಿಂಗಗಳನ್ನು ಪ್ರತಿಷ್ಠಾಪಿಸಿ ದೇವಾಲಯವನ್ನು ನಿರ್ಮಿಸುವಂತೆ ಮಾರ್ಕಂಡೇಯ ಮಹರ್ಷಿಗೆ ತಿಳಿಸಿದರಂತೆ. ಮಾರ್ಕಂಡೇಯ ಮಹರ್ಷಿಗಳು ತನ್ನ ಶಿಷ್ಯರನ್ನ ಕಾಶಿಯಿಂದ ಐದು ಲಿಂಗಗಳನ್ನು ತರಬೇಕು ಅಂತ ಹೇಳಿಬಿಟ್ಟು ಕಳುಹಿಸಿಕೊಡ್ತಾರೆ. ಆದರೆ ಅವರು ಹಿಂತಿರುಗೋದು ಸ್ವಲ್ಪ ತಡವಾಗುತ್ತೆ. ಆದರೆ ಈಗಾಗಲೇ ಪವಿತ್ರವಾದಂಥ ಒಂದು ಮುಹೂರ್ತವನ್ನು ಅವರು ನಿರ್ಣಯಿಸಿರ್ತಾರೆ. ಹಾಗಾಗಿ ಆ ಸಮಯ ಕಳೆದು ಹೋಗಬಾರ್ದು ಎನ್ನುವಂತಹ ದೃಷ್ಟಿಯಿಂದ ಆ ಮಾರ್ಕಂಡೇಯ ಋಷಿಗಳು ಸೀತಾ ನದಿಯಿಂದ ಐದು ಲಿಂಗಗಳನ್ನು ಆರಿಸಿಕೊಳ್ತಾರೆ. ಈ ಐದು ಲಿಂಗಗಳಿಂದ ದೇವಾಲಯಕ್ಕೆ ಪಂಚಲಿಂಗೇಶ್ವರ ಎಂಬ ಹೆಸರು ಬಂದಿದೆ ಅಂಥೇಳಿ ಹೇಳಲಾಗುತ್ತೆ. ಅಂತಿಮವಾಗಿ ಕಾಶಿಯಿಂದ ಬಂದಂತಹ ಅವರ ಭಕ್ತರು ಆ ಲಿಂಗಗಳನ್ನು ಮತ್ತೆ ತೆಗೆದುಕೊಂಡು ಬರ್ತಾರೆ. ಆದರೆ ಆ ಲಿಂಗಗಳನ್ನು ಬಾರ್ಕೂರಿನ ಇತರ ದೇವಾಲಯಗಳಲ್ಲಿ ಪ್ರತಿಷ್ಠಾಪನೆ ಮಾಡಿದರು ಅಂಥೇಳಿ ಹೇಳಲಾಗುತ್ತೆ. ದಂತಕಥೆಗಳ ಪ್ರಕಾರ ಶಿವನು ಮಾರ್ಕಂಡೇಯನಿಗೆ ಎರಡು ಬಾವಿಗಳ ವರವನ್ನು ಕೂಡ ನೀಡಿದ್ರಂತೆ. ಒಂದು ಸಿದ್ಧರಸ ಬಾವಿ, ಇನ್ನೊಂದು ಪಾದರಸ ಬಾವಿ ಅಂತ ಹೇಳಿಬಿಟ್ಟು. ಪಾದರಸ ಬಾವಿಯಲ್ಲಿ ಅದ್ದಿದ ಕಬ್ಬಿಣದ ವಸ್ತುವು ಬೆಳ್ಳಿಗೆ ತಿರುಗ್ತಾ ಇತ್ತಂತೆ. ಹಾಗೆ ಸಿದ್ಧರಸದಲ್ಲಿ ಅದ್ದಿದಾಗ ಅದು ಚಿನ್ನವಾಯಿತು ಅಂಥೇಳಿ ನಂಬಲಾಗಿದೆ. ಆದರೆ ಈಗ ಈ ಎರಡೂ ಬಾವಿಗಳು ಕೂಡ ನಿರುಪಯುಕ್ತವಾಗಿಯೇ. ಯಾಕೆ ಅಂತಂದರೆ ದೊಡ್ಡ ಕಲ್ಲುಗಳು ಇಲ್ಲಿ ಬಂದಿವೆ ಮತ್ತು ಪಾದರಸ ಬಾವಿಯು ನಾಗಬನವಾಗಿ ಮಾರ್ಪಾಟಾಗಿದೆಯಂತೆ. ಅಲ್ಲಿ ನಾಗದೇವರ ವಿಗ್ರಹಗಳನ್ನು ಸ್ಥಾಪಿಸಿ ಇಂದಿಗೂ ಕೂಡ ಪೂಜಿಸಲಾಗ್ತಾ ಇದೆಯಂತೆ ಸ್ನೇಹಿತರೆ. ಇನ್ನು ಈ ದೇವಾಲಯದ ರಚನೆಯ ಬಗ್ಗೆ ಹಾಗೆ ಮಹಾಲಿಂಗೇಶ್ವರ ದೇವಾಲಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೇನೆ. ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ಬರೋಣ ಕೈಯಲ್ಲಿ ಜ್ಯೋತಿಯ ಹಿಡಿದು ಕತ್ತಲೆ ಎನಲೇತಕ್ಕೆ. ಮೋಳಿಗೆ ಮಾರಯ್ಯ ಅವರ ವಚನಕ್ಕೆ ಧ್ವನಿಯಾಗಿದ್ದಾರೆ ಚೇತನಾ ಮುಧೋಳಾ.

ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ನಾನು ಬಾರ್ಕೂರಿನ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೆ. ಇನ್ನು ಈ ದೇವಾಲಯದ ರಚನೆಯ ಬಗ್ಗೆ ತಿಳಿಸಬೇಕು ಅಂದರೆ, ಈ ದೇವಾಲಯ ಆಯತಾಕಾರದ ವೇದಿಕೆಯ ಮೇಲೆ ನಿರ್ಮಾಣವಾಗಿದೆಯಂತೆ. ಕೆಂಪು ಕಲ್ಲು ಮತ್ತು ಇತರ ಕಲ್ಲುಗಳ ಮೇಲೆ ನಿರ್ಮಿಸಲಾಗಿದೆ. ಬೃಹತ್ ಮತ್ತು ಎತ್ತರದ ಮರದ ಧ್ವಜಸ್ತಂಭವು ಇಲ್ಲಿನ ಒಂದು ವಿಶೇಷ ಆಕರ್ಷಣೆಯಾಗಿದೆ. ಈಗ ಇದನ್ನು ತಾಮ್ರದ ಹಾಳೆಯ ಹೊದಿಕೆಯೊಂದಿಗೆ ನೇರಗೊಳಿಸಿ ಸಂರಕ್ಷಿಸಲಾಗಿದೆಯಂತೆ. ಬಾರ್ಕೂರಿನಲ್ಲಿ ಆಳಿದ ವಿವಿಧ ರಾಜವಂಶಗಳಿಂದ ಈ ದೇವಾಲಯವನ್ನು ಹಲವು ಬಾರಿ ನವೀಕರಣ ಕೂಡ ಮಾಡಲಾಗಿದೆಯಂತೆ. ಬಾರ್ಕೂರಿನ ಪಂಚಲಿಂಗೇಶ್ವರ ದೇವಸ್ಥಾನದ ಹೊರಗೆ ಕುತೂಹಲಕಾರಿ ಕೆತ್ತಿದ ಕಲ್ಲಿನ ವೇದಿಕೆ ಕೂಡ ಇದೆಯಂತೆ. ವರ್ಷಗಳ ಬಳಕೆಯ ನಂತರ ನಯವಾಗಿ ಮತ್ತು ಸಿಂಧೂರದಿಂದ ಅಭಿಷೇಕ ಮಾಡಲಾಗಿದೆ. ಒಬ್ಬನು ಸಾಕಷ್ಟು ಸಮಯ ಕಲ್ಲನ್ನು ದಿಟ್ಟಿಸಿದರೆ ಕುತೂಹಲದಿಂದ ಬಹುತೇಕ ವಿಲಕ್ಷಣವಾದ ವಿವರಗಳು ಹೊರಹೊಮ್ಮಲು ಪ್ರಾರಂಭಿಸುತ್ತವೆ ಅಂಥೇಳಿ ಹೇಳಲಾಗುತ್ತೆ. ಎತ್ತರಿಸಿದ ಉಬ್ಬುಗಳು, ಹತ್ತಿರದ ತಪಾಸಣೆಯಲ್ಲಿ ಕತ್ತರಿಸಿದ ತೋಳುಗಳು ಮತ್ತು ಕಾಲುಗಳ ಜೋಡಿಗಳಾಗಿವೆಯಂತೆ. ಇದರ ಎರಡು ಅಂತಸ್ತಿನ ಗೇಟ್ವೇ ಮತ್ತು ಎರಡೂ ಬದಿಯಲ್ಲಿ ಕಂಬದ ಜಗುಲಿ ಅತ್ಯಂತ ಆಕರ್ಷಕವಾಗಿದೆಯಂತೆ. ದೇವಾಲಯದ ಹಿಂಭಾಗವು ಆನೆಯ ಹಿಂಭಾಗದಂತಹ ವಕ್ರರೇಖೆಯ ರಚನೆಯನ್ನು ಕೂಡ ಹೊಂದಿದೆ. ದೇವಾಲಯದ ಪ್ರದಕ್ಷಿಣಾ ಮಾರ್ಗವನ್ನು ಸುತ್ತುವರೆದಿರುವಂತಹ ಕಂಬಗಳನ್ನು ಮಹಾಕಾವ್ಯಗಳ ಪಾತ್ರಗಳನ್ನು ಚಿತ್ರಿಸುವ ಕೆತ್ತನೆಗಳಿಂದ ಅಲಂಕರಿಸಲಾಗಿದೆ. ದೇವಾಲಯದ ಮುಂಭಾಗದಲ್ಲಿ ಕೋಟೆಕೆರೆ ಎಂಬ ಹೆಸರಿನ ಒಂದು ದೊಡ್ಡ ಕೆರೆಯನ್ನ ಕೂಡ ನಿರ್ಮಾಣ ಮಾಡಲಾಗಿದೆಯಂತೆ. ಇದು ಕುಡಿಯಲು ಹಾಗೆಯೇ ನೀರಾವರಿ ಇತ್ಯಾದಿಗಳಿಗೆ ನೀರಿನ ಮೂಲವಾಗಿತ್ತು ಅಂದಿನ ಕಾಲದಲ್ಲಿ ಅಂಥೇಳಿ ಹೇಳಲಾಗುತ್ತೆ. ಕಲ್ಲು ಚಪ್ಪರ ಬಳಿಯ ಶ್ರೀರಾಮಚಂದ್ರ ದೇವಸ್ಥಾನದಲ್ಲಿ ಪೂಜಿಸಲ್ಪಡುವಂತಹ ವಾರ್ಷಿಕ ಪ್ರಸಿದ್ಧ ಗಣೇಶನ ಪ್ರತಿಮೆಯನ್ನು ಕೂಡ ಅದೇ ಕುಳದಲ್ಲಿ ವಿಸರ್ಜನೆ ಕೂಡ ಮಾಡಲಾಗುತ್ತೆ. ಸ್ನೇಹಿತರೆ, ಇಲ್ಲಿ ಕೋಟೆಕೆರೆ ಎನ್ನುವಂತಹ ಕೆರೆ ಇರೋದ್ರಿಂದನೇ ಕೋಟೆಕೆರೆ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನ ಅಂಥೇಳಿನೇ ಪ್ರಸಿದ್ಧಿಯನ್ನು ಕೂಡ ಇದು ಪಡೆದುಕೊಂಡಿದೆ. ಇನ್ನು ಇದರ ಬಳಿ ಇರುವಂತಹ ಮಹಾಲಿಂಗೇಶ್ವರ ದೇವಾಲಯ ಕೂಡ ಇದೆ. ಇದರ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿಸ್ತೇನೆ. ಇನ್ನು ಕಾರ್ಯಕ್ರಮದಲ್ಲಿ ಇದೀಗ ಕೇಳಿಸ್ತಾ ಇದ್ದೇನೆ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಆರ್ ಎನ್ ಜಯಗೋಪಾಲ್ ಅವರ ರಚನೆ. ಅಯ್ಯಪ್ಪನ ನಂಬಿರಲು ಈ ಮನ, ಭಯಂಕರ ಕಾಡುಗಳು ಹೂ

ಸ್ನೇಹಿತರೆ, ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಪಾರ್ಕೂರಿನಲ್ಲಿರುವಂತಹ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದೆ. ಹಾಗೆಯೇ ಪಂಚಲಿಂಗೇಶ್ವರ ದೇವಸ್ಥಾನದ ಎಡಭಾಗದಲ್ಲಿರುವಂತಹ ಮಹಾಲಿಂಗೇಶ್ವರ ದೇವಾಲಯವು ಕೂಡ ಚೌಕಾಕಾರದ ಗರ್ಭಗುಡಿ, ನವರಂಗ ಮತ್ತು ಪ್ರದಕ್ಷಿಣ ಮಾರ್ಗವನ್ನು ಹೊಂದಿರುವಂತಹ ಒಂದು ಆಯತಾಕಾರದ ರಚನೆಯಾಗಿದ್ದು ಅದನ್ನು ಈಗ ಸದ್ಯಕ್ಕೆ ಮುಚ್ಚಲಾಗಿದೆಯಂತೆ ಸ್ನೇಹಿತರೆ. ಇನ್ನು ಈ ದೇವಾಲಯದ ಮುಂಭಾಗದಲ್ಲಿ ನಂದಿ ಮಂಟಪವನ್ನು ಕೂಡ ನಿರ್ಮಿಸಲಾಗಿದೆಯಂತೆ. ಹಾಗೆಯೇ ಈ ದೇವಾಲಯದ ಮುಂಭಾಗದಲ್ಲಿ ಪ್ರತ್ಯೇಕ ಪ್ರವೇಶವನ್ನು ಸಹ ಒದಗಿಸಲಾಗಿದೆ. ಪ್ರಸ್ತುತ ದೇವಾಲಯವನ್ನು 8ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಅಂತ ಹೇಳಿ ಹೇಳಲಾಗುತ್ತೆ. ದೇವಾಲಯದ ಸಂಕೀರ್ಣದ ವಾಸ್ತುಶಿಲ್ಪವು ಅನೇಕ ಶೈಲಿಗಳ ಮಿಶ್ರಣವಾಗಿದೆಯಂತೆ. ಅಂದರೆ ಚಾಲುಕ್ಯ, ಹೊಯ್ಸಳ ಮತ್ತು ವಿಜಯನಗರದ ಕಲೆ ಮತ್ತು ವಾಸ್ತುಶಿಲ್ಪದ ಪ್ರಭಾವವು ಸುಂದರವಾಗಿ ಮತ್ತು ನಾಜೂಕಾಗಿ ಕೆತ್ತಲಾದಂತಹ ಮುಖ್ಯ ದ್ವಾರ ಮತ್ತು ಕಂಬಗಳಲ್ಲಿ ಗಮನಾರ್ಹವಾಗಿದೆಯಂತೆ ಸ್ನೇಹಿತರೆ. ಈ ಪುಟ್ಟ ಮಾಹಿತಿಯೊಂದಿಗೆ ಇಂದಿನ ನಮ್ಮನ್ನ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.

0: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಸಮಯ 6:30 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಡಾಕ್ಟರ್ ಡಿಸಿ ಗೀತಾ ಅವರಿಂದ ಚಿಂತನ ಕೇಳುವಿರಿ.
1: ಈಗ ಚಿಂತನ ಡಾಕ್ಟರ್ ಡಿಸಿ ಗೀತಾ ಅವರಿಂದ.
2: ನಾವು ಆಧುನಿಕ, ಆಧುನೀಕರಣ, ಆಧುನಿಕೋತ್ತರ, ಮಾಡ್ರನ್ ಲಿಟ್ರೇಚರ್, ಮಾಡ್ರನ್ ಆರ್ಟ್ ಬಳಸುತ್ತಿರುತ್ತೇವೆ. ಹಾಗಾದ್ರೆ ಯಾವುದು ಆಧುನಿಕ? ಆಧುನಿಕರು ಅಂದ್ರೆ ಯಾರು? ಆಧುನಿಕತೆಯನ್ನು ಹಲವು ಆಯಾಮಗಳಲ್ಲಿ ವಿಶ್ಲೇಷಿಸಿಕೊಳ್ಳಕ್ಕೆ ಅವಕಾಶ ಇದೆ. ಆಧುನಿಕ

0: ಪದಶಃ ಅರ್ಥ ಹೊಸತು ಸದ್ಯದ್ದು. ಯಾವುದು ಹೊಸತು ಯಾವುದು ಸದ್ಯದ್ದು ನೋಡೋಣ. ಇದರ ಮೂಲ ಹುಡುಕಿ ಹೊರಟ್ರೆ ಡಾರ್ವಿನ್ನನ ಜೀವ ವಿಕಾಸವಾದಕ್ಕೆ ಹೋಗಬೇಕಾದೀತು. ಕಣ್ಣಿಗೆ ಕಾಣಿಸದ ಪರಮಾಣುವಿನಿಂದ ಮೊದಲುಗೊಂಡು ಮಂಗನಿಂದ ಮಾನವರಾಗಿ ಈ 21ನೇ ಶತಮಾನದ ಅತ್ಯಾಧುನಿಕ ತಂತ್ರಜ್ಞಾನದವರೆಗೂ ಹಾಗೂ ವಿಕಾಸಗೊಳ್ಳುತ್ತಲೇ ಇರುವ ಪ್ರತಿ ಹಂತವೂ ಆಧುನಿಕವೇ. ಪ್ರತಿ ತಲೆಮಾರು ತನ್ನ ಹಿಂದಿನ ತಲೆಮಾರಿಗಿಂತ ಮುಂದಾಲೋಚನೆಯಲ್ಲಿ ತುಸುಮುಂದಿರುತ್ತದೆ. ಈ ವಿಕಾಸದ ವಿವಿಧ ಹಂತಗಳಲ್ಲಿ ಪ್ರಾಣಿಗಳಿಗಿಂತ ಭಿನ್ನವಾಗಿ ಕಾಡಿನಲ್ಲಿ ಅಲೆಮಾರಿಗಳಾಗಿದ್ದವರು ಒಂದು ಕಡೆ ನೆಲೆಯೂರಿ ಮನೆ ವ್ಯವಸಾಯ ಸಂಗ್ರಹಿಸಿಟ್ಟುಕೊಳ್ಳುವ ಗುಣ, ಬೆಂಕಿ, ವೈವಿಧ್ಯಮಯ ಆಹಾರ, ಕುಟುಂಬ, ಭಾಷೆ, ಸಮಾಜ, ಹಣ, ವ್ಯಾಪಾರ, ವ್ಯವಹಾರ, ಅಕ್ಷರ, ಶಿಕ್ಷಣ, ರಾಜಕೀಯ, ವಿಜ್ಞಾನ, ತಂತ್ರಜ್ಞಾನ ಅಂತೆಲ್ಲ ಇವೇ ಮುಂತಾದವುಗಳನ್ನು ಕಾಲಕಾಲಕ್ಕೆ ಸೃಷ್ಟಿಸಿಕೊಂಡಿದ್ದೇವೆ. ಮೂಲತಃ ಕುತೂಹಲಿಗಳಾದ ನಾವು ಭೂಖಂಡಗಳನ್ನು ಹುಡುಕಿ ಪ್ರಕೃತಿಯಲ್ಲಿರುವ ಚರಾಚರಗಳನ್ನು ಬಳಸಿ ನಮಗೆ ಬೇಕಾದ ವಸ್ತುಗಳನ್ನು ಉತ್ಪಾದಿಸಿಕೊಳ್ಳುತ್ತಿದ್ದೇವೆ. ಚಂದ್ರ ಮಂಗಳನ ಅಂಗಳಕ್ಕೆ ಅಡಿಯಿಟ್ಟಿದ್ದೇವೆ. ಸಮುದ್ರದಾಳವನ್ನೂ ಕಂಡಿದ್ದೇವೆ. ಈಗಂತೂ ಕ್ಷಣಾರ್ಧದಲ್ಲಿ ಕುಳಿತಲ್ಲಿಂದಲೇ ಸಾಮಾನ್ಯರು ಜಗತ್ತನ್ನು ಕಣ್ತುಂಬಿಕೊಳ್ಳುವಷ್ಟು ಮುಂದುವರೆದಿದ್ದೇವೆ. ಇವೆಲ್ಲವೂ ಆವಿಷ್ಕಾರಗೊಂಡ ಕಾಲಕ್ಕೆ ಹಾಗೂ ಅವು ಪ್ರಸ್ತುತಗೊಂಡ ಕಾಲಕ್ಕೆ ಆಧುನಿಕವೇ. ಆಧುನಿಕವೆಂದರೆ ಸಾಮಾನ್ಯವಾಗಿ ಭೌತಿಕವಾದ ಅಭಿವೃದ್ಧಿ ಪ್ರಗತಿ ಇನ್ಸ್ಟ್ರೂಮೆಂಟಲ್ ಎನ್ನುವ ಅರ್ಥದಲ್ಲೂ ಬಳಸುತ್ತಿರುತ್ತೇವೆ ಯೋಚಿಸುತ್ತಿರುತ್ತೇವೆ. ಆಧುನಿಕವೆಂದರೆ ನೆನ್ನೆಗಳ ಅಂದರೆ ಭೂತಕಾಲದ ಸಿಕ್ಕುಗಳಿಂದ ಬಿಡಿಸಿಕೊಂಡು ಹೊಸತೊಂದು ವಿಚಾರಕ್ಕೆ ವರ್ತಮಾನದಲ್ಲಿ ತೆರೆದುಕೊಳ್ಳುವ ಹಾಗೆ ಮಾಡುವಂಥದ್ದೂ ಆಧುನಿಕವೇ. ಬದುಕಿನ ಹೋರಾಟಗಳು ಯುದ್ಧ ತಂತ್ರಗಳು ಕಾಲದಿಂದ ಕಾಲಕ್ಕೆ ಆಧುನಿಕಗೊಂಡಿವೆ. ಮನುಷ್ಯ ಮನುಷ್ಯರನ್ನು ಕೊಲ್ಲದೆ ಪರಸ್ಪರ ಸೌಹಾರ್ದತೆಯಿಂದ ಬದುಕಬೇಕೆನ್ನುವ ಎಲ್ಲ ಕಾಲಕ್ಕೂ ಸಲ್ಲುವ ಬುದ್ಧನಂತಹ ಅನೇಕ ಯುದ್ಧ ವಿರೋಧಿ ಚಿಂತನೆಗಳು ಜಗತ್ತಿನಾದ್ಯಂತ ಸಾಮಾಜಿಕ ಸಂಚಲನಗಳಿಗೆ ಕಾರಣರಾದ ಚಿಂತಕರು ಕವಿಗಳು ಬರಹಗಾರರು ವಿಜ್ಞಾನಿಗಳು ತಂತ್ರಜ್ಞರು ಕಟ್ಟಿಕೊಡುವ ಆಯಾ ಕಾಲಘಟ್ಟದ ಸೂಕ್ಷ್ಮ ಚಿಂತನೆಗಳು ಆಯಾ ಕಾಲದ ಅಧಿಕಾರದ ದಬ್ಬಾಳಿಕೆಯನ್ನು ವಿರೋಧಿಸಿ ಮಾನವೀಯತೆಗೆ ತುಡಿಯುವ ಜನಪದರು ಸೃಷ್ಟಿಸುವ ಕಾವ್ಯ ಕಥೆ ಪುರಾಣ ಸಾಮಾಜಿಕ ಚಿಂತಕರ ಭಾಷಣ ಬರವಣಿಗೆ ಚಳುವಳಿಗಳು ಸೃಜನಶೀಲ ಬರಹಗಳು ಸಂಗೀತ ಚಿತ್ರ ನೃತ್ಯ ಶಿಲ್ಪ ಸಿನಿಮಾಗಳು ಇವುಗಳ ಮೂಲಕ ಆಯಾ ಕಾಲಘಟ್ಟದ ಸೂಕ್ಷ್ಮಗಳನ್ನು ಬದುಕಿನ ಏರಿಳಿತಗಳು ಕಟ್ಟಿಕೊಡುವ ಹೊಸ ಆಲೋಚನೆಗಳು ಹುಡುಕಾಟಗಳು ಮುನ್ನೋಟಗಳು ಕಾಣಿಕೆಗಳು ಇವೆಲ್ಲ ಪ್ರಯತ್ನಗಳು ಆಧುನಿಕವೇ. ಸಾಹಿತ್ಯದ ಅಧ್ಯಯನದ ಸಂದರ್ಭದಲ್ಲಿ ಕೈಗಾರಿಕಾ ಕ್ರಾಂತಿಯ ನಂತರದ ಕಾಲಘಟ್ಟವನ್ನು ಆಧುನಿಕ ಕಾಲ ಎಂದು ಗುರುತಿಸಿಕೊಳ್ಳಲಾಗಿದೆ. ಅಂದರೆ 18ನೇ ಶತಮಾನದಿಂದ ಆರಂಭವಾದ ನಗರೀಕರಣ ಔದ್ಯೋಗೀಕರಣ ವಿಜ್ಞಾನ ಹಾಗೂ ತಂತ್ರಜ್ಞಾನದ ಕ್ಷೇತ್ರಗಳಲ್ಲಾದ ಅಸಾಧಾರಣ ಬೆಳವಣಿಗೆಗಳು ಅವು ರೂಪಿಸಿದ ದೃಷ್ಟಿಕೋನವನ್ನು ಆಧುನಿಕ ದೃಷ್ಟಿಕೋನ ಎಂದು ಕರೆದುಕೊಳ್ಳಲಾಗಿದೆ. ಇವೆಲ್ಲದರ ಜೊತೆಗೆ ಆಧುನಿಕೋತ್ತರ ಆಧುನಿಕೋತ್ತರವಾದ ಎನ್ನುವ ಪದಗಳು ಚಾಲನೆಯಲ್ಲಿವೆ. ಇಲ್ಲಿ ಉತ್ತರ ಶಬ್ದಕ್ಕೆ ಎರಡು ಅರ್ಥಗಳಿವೆ, ನಂತರ ಮತ್ತು ವಿರುದ್ಧ. ಅರ್ಥಾತ್ ಆಧುನಿಕವಾದದ ನಂತರ ಬಂದ ಮತ್ತು ಅದನ್ನು ವಿರೋಧಿಸುವ ವೈಚಾರಿಕತೆಯೇ ಆಧುನಿಕೋತ್ತರವಾದ ಎನ್ನಲಾಗಿದೆ. ಹಾಗೆ ನೋಡಿದ್ರೆ ಯಾವುದೇ ಕಾಲದ ಆಲೋಚನಾ ಕ್ರಮ ಅಥವಾ ಚಿಂತನಾ ಕ್ರಮ ಕೇವಲ ಆ ಕಾಲಕ್ಕೆ ಮಾತ್ರ ಸೀಮಿತವಾಗಿರೋದಿಲ್ಲ. ಭೂತ ವರ್ತಮಾನ ಭವಿಷ್ಯತ್ತುಗಳೆಲ್ಲವನ್ನೂ ಒಳಗೊಂಡಿರುತ್ತದೆ. ಇದನ್ನೇ ಅಲ್ಲಮ್ಮ ಹಿಂದಣ ಅನಂತವನು ಮುಂದಣ ಅನಂತವನು ಒಂದು ದಿನ ಒಳಗೊಂಡಿತ್ತು ನೋಡ ಎನ್ನುತ್ತಾನೆ. ಸದ್ಯದ ಸಾಮಾಜಿಕ ವ್ಯವಸ್ಥೆಯ ಬಗೆಗಿನ ಚಿಂತನೆಗಳಿಗಿಂತ ಬುದ್ಧನಾದಿಯಾಗಿ ನಮ್ಮೊಡನೆ ಹಾಸುಹೊಕ್ಕಾಗಿರುವ ಸೃಜನಶೀಲ ಕಲೆ ಸಾಹಿತ್ಯಕ ಬರಹಗಳು ಚಿಂತನೆಗಳು ನಮ್ಮನ್ನು ಪ್ರಭಾವಿಸಬಹುದು. ಒಂದು ಹೊಸ ಸಾಮಾಜಿಕ ಸಂಚಲನೆಯನ್ನೇ ಹುಟ್ಟುಹಾಕಿಬಿಡಬಹುದು. ಒಟ್ಟಾರೆ ಒಂದು ಸಮಾಜ ಜೀವಂತಿಕೆಯಿಂದ ಕ್ರಿಯಾಶೀಲತೆಯಿಂದ ಇರಲು ಸಾಧ್ಯವಾಗೋದೇ ಎಲ್ಲ ಕಾಲದ ವೈಚಾರಿಕತೆಯುಳ್ಳ ಆಧುನಿಕ ಚಿಂತನೆಗಳಿಂದಾಗಿಯೇ ಎನ್ನಬಹುದು.
1: ಇದುವರೆಗೆ ಡಾಕ್ಟರ್ ಡಿಸಿ ಗೀತಾ ಅವರಿಂದ ಚಿಂತನ ಕೇಳಿದರೆ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
2: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಸಮಯ 6:35:10. ಇದೀಗ ದೇಶಭಕ್ತಿ ಗೀತೆ. ಡಾಕ್ಟರ್ ಬುದ್ದಣ್ಣ ಹಿಂಗಮಿರೆ ರಚನೆಯ ದೇಶಭಕ್ತಿ ಗೀತೆಯನ್ನು ಸಮೂಹ ಗಾನದಲ್ಲಿ ಕೇಳೋಣ. ಯುವಜನ ಶಕ್ತಿ.

0: ಡಾಕ್ಟರ್ ಬುದ್ದಣ್ಣ ಹಿಂಗಮಿರೆ ರಚನೆಯ ದೇಶಭಕ್ತಿ ಗೀತೆಯನ್ನ ಸಮೂಹ ಗಾಯನದಲ್ಲಿ ಕೇಳಿದ್ರಿ. ಸ್ನೇಹಿತರೆ, ಹಣ್ಣು ತುಂಬಿದ ಮರಗಳು ಬಾಗುತ್ತವೆ, ಬೋಳು ಮರ ನೆಟ್ಟಗೆ ನಿಂತಿರುತ್ತದೆ, ನೀರು ತುಂಬಿದ ಕಾರ್ಮೋಡಗಳು ನೆಲಕ್ಕೆ ಬರುತ್ತವೆ, ಬಿಳಿ ಮೋಡಗಳು ಹಾರಿ ಹೋಗುತ್ತವೆ, ಹಾಲು ತುಂಬಿದ ಹಸು ಸಾಧುವಾಗಿರುತ್ತದೆ, ಹಾಲಿಲ್ಲದ ದನ ಪುಂಡುತನ ಮಾಡುತ್ತದೆ, ಸಿಹಿ ನೀರು ತುಂಬಿದ ಕೊಳ ಮೌನವಾಗಿರುತ್ತದೆ, ಉಪ್ಪು ನೀರಿನ ಸಮುದ್ರ ಘರ್ಜಿಸುತ್ತದೆ, ಅಜ್ಞಾನಿ ಹರಟೆ ಹೊಡೆಯುತ್ತಾನೆ, ಜ್ಞಾನಿ ಮೌನವಾಗಿರುತ್ತಾನೆ. ಇದರ ಒಟ್ಟಾರೆ ಅರ್ಥ, ತುಂಬಿದ ಕೊಡ ತುಳುಕುವುದಿಲ್ಲ, ತುಂಬಿದಷ್ಟು ತಗ್ಗು, ಎತ್ತರಕ್ಕೆ ಬೆಳೆದಷ್ಟು ಬಾಗು ಎನ್ನುವುದೇ ಇದರ ಅರ್ಥ. ಸ್ನೇಹಿತರೆ, 102.6 ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ಚಿತ್ರದುರ್ಗ ಆಕಾಶವಾಣಿಯನ್ನು. ಇದೀಗ FM ಸಮಯ 6:40 ಈಗ ಕೇಳೋಣ ರೈತರಿಗಾಗಿ ಸಲಹೆ.
1: ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಶಾಂತನಗೌಡ ಅಂತ, ಸಹಾಯಕ ಪ್ರಾಧ್ಯಾಪಕರು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾನಿಲಯ ಶಿವಮೊಗ್ಗ. ಈ ದಿನದ ವಿಷಯ, ಮೀನು ಮರಿಗಳನ್ನು ಹೇಗೆ ಸಾಕಾಣಿಕೆ ಮಾಡಬೇಕು.

0: ಮತ್ತು ಎಲ್ಲಿಂದ ಮೀನು ಮರಿಗಳನ್ನು ತರಬೇಕು ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡಲು ಇಚ್ಛಿಸುತ್ತೇನೆ. ಸ್ಪಾನ್ ಮೀನು ಮರಿಗಳ ಪಾಲನೆ ಸಾಮಾನ್ಯವಾಗಿ ರಾಜ್ಯದ ಮೀನು ಮರಿ ಉತ್ಪಾದನಾ ಕೇಂದ್ರಗಳಲ್ಲಿ ಪ್ರೌಢಾವಸ್ಥೆಯ ವಿವಿಧ ಗೆಂಡೆ ಜಾತಿಯ ಮೀನು ಮರಿಗಳನ್ನು ಉಪಯೋಗಿಸಿ ಸ್ಪಾನ್ ಮೀನು ಮರಿಗಳನ್ನು ಉತ್ಪಾದಿಸಲಾಗುತ್ತೆ. ಗೆಂಡೆ ಮೀನುಗಳು ಅಂತಂದರೆ ನಮ್ಮ ಭದ್ರಾ ರಿಸರ್ವ್ ಪ್ರಾಜೆಕ್ಟಲ್ಲಿ 6 ವಿವಿಧ ತಳಿಯ ಮೀನುಗಳನ್ನು ನಾವು ಪಡೆಯಬಹುದು. ವಿವಿಧ ತಳಿಯ ಮೀನುಗಳೆಂದರೆ ಭಾರತೀಯ ಗೆಂಡೆ ಮೀನುಗಳು, ಅದರಲ್ಲಿ ಕಾಟ್ಲಾ, ರೋಹು ಮತ್ತು ಮೃಗಾಲ್ ಅಂತ ಸಿಗ್ತವೆ. ಇನ್ನೊಂದು ಎಕ್ಸೋಟಿಕ್ ಕಾರ್ಪ್ಸ್ ಅಂತ ಬರುತ್ತೆ, ಗೌರಿ ಮೀನು ಅಂತ ಹೇಳ್ತಿರಲ್ಲ ಕಾಮನ್ ಕಾರ್ಪು, ಮತ್ತು ಸಿಲ್ವರ್ ಕಾರ್ಪು, ಬೆಳ್ಳಿ ಗೆಂಡೆ, ಮತ್ತು ಇನ್ನೊಂದು ಹುಲ್ಲು ಗೆಂಡೆ. ಈ 6 ವಿಧದ ಮೀನು ಮರಿಗಳನ್ನು ನಾವು BRP ಭದ್ರಾ ರಿಸರ್ವ್ ಪ್ರಾಜೆಕ್ಟಿಂದ ತಂದು ಆ ಮೀನು ಮರಿಗಳನ್ನು ಸಾಕಾಣಿಕೆ ಮಾಡುವ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತೇನೆ. ಈ ಮೀನು ಮರಿಗಳು 6 mm ಅಂದರೆ ಅಂದಾಜು 1.5 cm ಉದ್ದವಿದ್ದು ಉತ್ಪಾದನಾ ಕೆರೆಗಳಿಗೆ ನೇರವಾಗಿ ಬಿತ್ತುವುದು ಅಸಮರ್ಪಕವಾಗಿ ಕಂಡುಬರುತ್ತೆ. ಅಂದರೆ ನೀವು ಆ ಮೀನು ಮರಿಗಳನ್ನು ಡೈರೆಕ್ಟಾಗಿ ನೈಸರ್ಗಿಕ ಕೊಳಗಳಲ್ಲಿ ಸ್ಟಾಕ್ ಮಾಡಬಾರ್ದು ಅಂತ ಒಂದು ವಿಷಯ. ಆದ ಕಾರಣ ಉತ್ಪಾದನಾ ಕೆರೆಗಳಿಗೆ ಬಿತ್ತನೆ ಗಾತ್ರದ ಅಂದರೆ 5-6 cm ಮೀನು ಮರಿಗಳನ್ನು ಬಿತ್ತಿ ಬೆಳೆಯುವುದು ಸೂಕ್ತ ಮತ್ತು ಪ್ರಾಫಿಟ್ ಲಾಭದಾಯಕವಾಗಿರುತ್ತದೆ. ಈ ಹಿನ್ನೆಲೆಯಲ್ಲಿ ಸ್ಪಾನ್ ಫ್ರೈ ಮೀನು ಮರಿಗಳನ್ನು ನರ್ಸರಿ ಕೊಳಗಳಲ್ಲಿ ಪಾಲನೆ ಮಾಡಿ ಬೆಳೆಸಿಕೊಳ್ಳುವುದು ಬಹು ಮುಖ್ಯವಾಗಿರುತ್ತದೆ. ಪಾಲನೆ ಕೊಳಗಳು ಮತ್ತು ಅದರ ನಿರ್ವಹಣೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಲು ಇಚ್ಛಪಡುತ್ತೇನೆ. ಸ್ಪಾನ್ ಮೀನು ಮರಿಗಳನ್ನು ಪಾಲನೆ ಮಾಡಲು ನರ್ಸರಿ ಕೊಳಗಳು ಆಯತಾಕಾರದಲ್ಲಿದ್ದು 200-1000 m² ಅಳತೆಯೊಂದಿಗೆ ನೀರಿನ ಆಳ ಸುಮಾರು 4-5 feet ಇಷ್ಟೇ ಇದ್ದರೆ ಒಳ್ಳೆಯದು. ಈ ಕೊಳಗಳಲ್ಲಿ ಪಾಲನೆಗೆ ಮರಿಗಳನ್ನು ಬಿತ್ತುವ ಮುನ್ನ ಕೊಳಗಳ ಮಣ್ಣಿನ ತಳಭಾಗವನ್ನು 4-6 ದಿನ ಬಿಸಿಲಿಗೆ ಒಣಗಿಸಬೇಕು. ಅಂದರೆ ಆ ಪಾಂಡ್ ಬಾಟಮನ್ನು ಒಂದು 4 ದಿವಸ ಅಥವಾ 5 ದಿವಸ ಡ್ರೈ ಮಾಡಿದರೆ ಉತ್ತಮವಾಗಿರುತ್ತದೆ. ನಂತರ ಆ ಕೊಳಗಳಿಗೆ 1/2 ಭಾಗದಷ್ಟು ಅಂದರೆ 2-3 feet ನೀರನ್ನು, ಶುದ್ಧ ನೀರನ್ನು ತುಂಬಿಸಿಕೊಳ್ಳಬೇಕು. ಕೊಳದ ನೀರಿನ ರಸಸಾರ ಅಂದರೆ ನಾವು pH ಅಂತ ಏನು ಹೇಳ್ತೇವಲ್ಲ ಅದು 6-6.5 to 7.5 ಇದ್ದರೆ ಒಳ್ಳೆಯದು. ಕಡಿಮೆ ಇದ್ದಲ್ಲಿ ಆ ರಸಸಾರ ಅಂದರೆ pH ಕಡಿಮೆ ಇದ್ದರೆ ಸುಣ್ಣವನ್ನು 1 hectare 250-1500 kg ಹಾಕಿ ರಸಸಾರವನ್ನು 7-8 ನೀವು ಹೆಚ್ಚಿಸಿಕೊಳ್ಳಬೇಕಾಗುತ್ತದೆ. ನಂತರ ಸ್ಪಾನ್ ಮೀನು ಮರಿಗಳ ನೈಸರ್ಗಿಕ ಆಹಾರದ ಉತ್ಪಾದನೆಗೆ ಸಗಣಿ ಗೊಬ್ಬರ, ಶೇಂಗಾ ಹಿಂಡಿ ಮತ್ತು ಸೂಪರ್ ಫಾಸ್ಫೇಟ್ ಅಂತ ಏನು ಹೇಳ್ತೀವಲ್ಲ ಈ ಗೊಬ್ಬರಗಳನ್ನು ಬಗ್ಗಡದ ರೂಪದಲ್ಲಿ ಪ್ರತಿ ಘನ ಮೀಟರ್ಗೆ ಮೊದಲ ದಿನಕ್ರಮವಾಗಿ 300, 150 ಹಾಗೂ 4 gram ಹಾಕಿ ನೀರನ್ನು ನೀವು ಫಲವತ್ತತೆಗೊಳಿಸಿಕೊಳ್ಳಬೇಕಾಗುತ್ತೆ. ಹಾಗೆಯೇ ದಿನ ಬಿಟ್ಟು ದಿನ 150, 75 ಮತ್ತು 4 gram 1 ವಾರಗಳ ಕಾಲ ಪ್ರತಿ ಘನ ಮೀಟರ್ಗೆ ಕ್ರಮವಾಗಿ ಹಾಕಿ ನೀರಿನ ಫಲವತ್ತತೆಯನ್ನು ಸ್ಥಿರಗೊಳಿಸಿಕೊಳ್ಳುವುದು ಅತಿ ಸೂಕ್ತ. ನೀರಿನ ಫಲವತ್ತತೆಯಲ್ಲಿ ನೈಸರ್ಗಿಕ ಆಹಾರದ ಸೂಕ್ಷ್ಮಾಣುಜೀವಿಗಳ ಸಾಂದ್ರತೆ 50 liters ನೀರಿಗೆ 1.5-2 mL ಇರುವಂತೆ ಗೊಬ್ಬರದ ನಿರ್ವಹಣೆಯೊಂದಿಗೆ ಸರಿಪಡಿಸಿಕೊಳ್ಳಬಹುದು. ಅಂದರೆ ನಿಮಗೆ ಫೈಟೋಪ್ಲಾಂಕ್ಟನ್ ಮತ್ತು ಜೂಪ್ಲಾಂಕ್ಟನ್ ಒಂದು 50 liters ನೀವು ಫಿಲ್ಟರ್ ಮಾಡಿದಾಗ ಫೈಟೋಪ್ಲಾಂಕ್ಟನ್ ಮತ್ತು ಜೂಪ್ಲಾಂಕ್ಟನ್ ಸಾಂದ್ರತೆ ಎಷ್ಟಿರಬೇಕಂತಂದರೆ 1.5-2 mm ಇರಬೇಕಾಗಿರ್ತದೆ. ಅಷ್ಟು ಇದ್ದರೆ ನಿಮಗೆ ಒಳ್ಳೆ ಪ್ರೊಡಕ್ಟಿವಿಟಿ ಸಿಗುತ್ತದೆ ಮತ್ತು ಮೀನು ಮರಿಗಳ ಬದುಕಿಯೊಳಿಕೆ ಮತ್ತು ಗ್ರೋತ್ ಚೆನ್ನಾಗಿರುತ್ತದೆ. ಸ್ಪಾನ್ ಮೀನು ಮರಿಗಳನ್ನು ಒಂದು ದಿನ ಮುಂಚಿತವಾಗಿ ಕೊಳದಲ್ಲಿನ ಜಲಕೀಟಗಳನ್ನು ಅಂದರೆ ನಾವು ಇನ್ಸೆಕ್ಟ್ಸ್ ಅಂತ ಏನು ಹೇಳ್ತೀವಲ್ಲ ಅದನ್ನು ನಾಶಪಡಿಸಲು ಡೀಸೆಲ್ ಹಾಗೂ ಸಾಬೂನು ಮಿಶ್ರಣವನ್ನು ಕೊಳಕ್ಕೆ ಸಿಂಪಡಿಸಬೇಕಾಗುತ್ತೆ. ಇದನ್ನು ಸಿಂಪಡಿಸಿದ್ರಿಂದ ಅಲ್ಲಿರ್ತಕ್ಕಂಥ ಕೀಟಗಳು ಸತ್ತು ಹೋಗ್ತವೆ. ಇದರಿಂದ ಹಾನಿಕಾರಕ ಕೀಟಗಳು ಸಾಯೋದರಿಂದ ಮೀನಿನ ಎಳೆಮರಿಗಳಿಗೆ ಆಗುವ ಹಾನಿಯನ್ನು ತಪ್ಪಿಸಿದಂತಾಗುತ್ತದೆ. ವಿವಿಧ ಅಳತೆಯ ನೈಲಾನ್ ಹಾಪುಗಳನ್ನು ಉತ್ಪಾದನಾ ಕೆರೆಯ ನೀರಿನಲ್ಲಿಯೇ ಕಟ್ಟಿ ಸ್ಪಾನ್ ಮರಿಗಳ ಶುಶ್ರೂಷಣೆಯನ್ನು ಸಹ ಕೈಗೊಳ್ಳಬಹುದು. ಮೀನು ಮರಿ ಸಾಕಾಣಿಕೆ ಬಗ್ಗೆ ಅತಿ ಹೆಚ್ಚು ಮಾಹಿತಿ ಬೇಕಾದರೆ ನನ್ನ ಮೊಬೈಲ್ ನಂಬರು 8437511351. ಧನ್ಯವಾದಗಳು.
1: ರೈತರಿಗೆ ಸಲಹೆ ಕೇಳಿದಿರಿ.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಇದೀಗ ಒಂದು ಭಾವಗೀತೆ, ರಚನೆ ವರಕವಿ ಎಂದೇ ಪ್ರಸಿದ್ಧರಾದ ದರಾ ಬೇಂದ್ರೆ. ನಿಜಕ್ಕೂ ಕೂಡ ದರಾ ಬೇಂದ್ರೆ ಅವರು ಕನ್ನಡ ಸಾಹಿತ್ಯ ಲೋಕದ ಧ್ರುವತಾರೆ ಅಂತಲೇ ಹೇಳಬಹುದು. ಅಂಬಿಕಾ ತನಯದತ್ತ ಎಂಬ ಕಾವ್ಯನಾಮದೊಂದಿಗೆ ಸಾಹಿತ್ಯ ಕೃಷಿ ನಡೆಸಿದ ಇವರು ತಮ್ಮ ಭಾವಗೀತೆಗಳ ಮೂಲಕ ಜನಸಾಮಾನ್ಯರ ಮನಸ್ಸನ್ನ ಗೆದ್ದಂಥವರು. ಗಂಡ ಹೆಂಡಿರ ಹೊಂದಾಣಿಕೆ ಹೇಗಿರಬೇಕು ಅನ್ನೋದನ್ನ ಈ ಒಂದು ಭಾವಗೀತೆಯಲ್ಲಿ ಅವರು ಕಟ್ಕೊಟ್ಟಿದ್ದಾರೆ. ಈ ಭಾವಗೀತೆಯನ್ನು ಹಾಡಿರುವವರು ಕಸ್ತೂರಿ ಶಂಕರ್. ಕೇಳೋಣ. ನಾನು ಬಡವಿ ಆತ ಬಡವ, ಒಲವೆ ನಮ್ಮ ಬದುಕು, ಬಳಸಿಕೊಂಡೆವದನೆ ನಾವು ಅದಕ್ಕೋ ಇದಕ್ಕೋ ಎದಕ್ಕೋ.

0: ಬಡತನದಲ್ಲೂ ಕೂಡ ಗಂಡ ಹೆಂಡಿರ ಹೊಂದಾಣಿಕೆ ಪ್ರೀತಿ ಹೇಗಿರಬೇಕು ಅನ್ನೋದನ್ನ ಈ ಭಾವಗೀತೆಯಲ್ಲಿ ದರಾ ಬೇಂದ್ರೆಯವರು ಕಟ್ಕೊಟ್ಟಿದ್ದಾರೆ. ಬೇಂದ್ರೆ ರಚನೆಯ ಭಾವಗೀತೆಯನ್ನ ಕೇಳಿದ್ವಿ. ಇದು ಆಕಾಶವಾಣಿ ಚಿತ್ರದುರ್ಗ. ಇನ್ನೀಗ ಕೇಳೋಣ ಕಾರ್ಯಕ್ರಮ ಆರೋಗ್ಯ ಬಿಂದು.
1: ತಲೆ ಸುತ್ತು ವರ್ಟಿಗೋ ಎಲ್ಲ ವಯಸ್ಸಿನಲ್ಲೂ ಕಂಡು ಬಂದರೂ ಪ್ರೌಢರಲ್ಲಿ ಮತ್ತು ವಯಸ್ಸಾದವರಲ್ಲಿ ಹೆಚ್ಚು ಕಂಡು ಬರುತ್ತದೆ. ಸಾಮಾನ್ಯವಾಗಿ ಮಲಗಿದ್ದವರು ತಕ್ಷಣ ಮೇಲೆ ಏಳುವುದರಿಂದ ತಲೆ ಸುತ್ತು ಬರಬಹುದು. ಬಿಸಿಲಿನಲ್ಲಿ ಹೆಚ್ಚಾಗಿ ಓಡಾಡಿದಾಗ ತಲೆ ಸುತ್ತು ಬರಬಹುದು. ತಲೆ ಸುತ್ತು ಅನುಭವವನ್ನು ತಲೆ ತಿರುಗುವುದು, ತಲೆ ಸುತ್ತುವಾಗ ಕಣ್ಣು ಕತ್ತಲೆ ಬರುವುದು, ತಲೆ ಸುತ್ತುವಾಗ ಸಮತೋಲವನ್ನು ಕಳೆದುಕೊಂಡು ಬೀಳಬಹುದು. ಇನ್ನು ಕೆಲವರು ಮನೆ ನನ್ನ ಸುತ್ತು ತಿರುಗುತ್ತಿದೆ ಎಂದು ಹೇಳುತ್ತಾರೆ. ಇನ್ನು ಕೆಲವರು ನಾನೇ ತಿರುಗುತ್ತಿದ್ದೇನೆ ಎಂದು ವಿವರಿಸುತ್ತಾರೆ. ತಲೆ ಸುತ್ತು ಮೇಲೆ ಮೇಲೆ ಬರುತ್ತಿದ್ದರೆ ವ್ಯಕ್ತಿಯು ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳುತ್ತಾನೆ ಮತ್ತು ಸ್ವತಂತ್ರವಾಗಿ ಕೆಲಸ ಮಾಡಲು ಭಯಪಡುತ್ತಾನೆ. ಈ ತೊಂದರೆ ಇರುವವರು ಯಂತ್ರಗಳ ಜೊತೆ ಕೆಲಸವನ್ನು ಮಾಡಬಾರದು.

0: ಕೆಲವರಲ್ಲಿ ಆಹಾರ ಸೇವನೆ ವಿಳಂಬವಾದಾಗ ಹೊಟ್ಟೆಯ ತೊಂದರೆಯಿಂದ ತಲೆ ಸುತ್ತು ಬರಬಹುದು. ಬಿಸಿಲಿನಲ್ಲಿ ನಿಂತಿದ್ದಾಗ ತಲೆ ಸುತ್ತು ಬರಬಹುದು. ಮುಖ್ಯ ಕಾರಣವಾದ ಒಳಕಿವಿಯ ಮಧ್ಯಭಾಗದಲ್ಲಿ ತೊಂದರೆಯಾಗುವುದು. ಈ ಕಾರಣದಿಂದ ತಲೆ ಸುತ್ತಿದಾಗ ವಾಂತಿ ಬರುತ್ತದೆ. ಮೇನಿಯರ್ ಎಂಬ ಕಾಯಿಲೆಯಿಂದ ತಲೆ ಸುತ್ತು ಬರುತ್ತದೆ. ಮಿದುಳಿನ ತೊಂದರೆಯಿಂದ ತಲೆ ಸುತ್ತು ಬರುತ್ತದೆ. ವ್ಯಕ್ತಿಯ ದೇಹದಲ್ಲಿ ರಕ್ತಹೀನತೆಯ ತೊಂದರೆ ಇದ್ದಾಗ ತಲೆ ಸುತ್ತು ಉಂಟಾಗುವುದು. ದೇಹದಲ್ಲಿ ರಕ್ತದ ಒತ್ತಡ ಅತಿ ಹೆಚ್ಚಾದಾಗ ಮತ್ತು ಕಡಿಮೆಯಾದಾಗ ತಲೆ ಸುತ್ತುತ್ತದೆ. ಅನೇಕ ಬಾರಿ ಮೈಗ್ರೇನ್ ತೊಂದರೆ ಇದ್ದಾಗ ತಲೆ ಸುತ್ತು ಉಂಟಾಗುತ್ತದೆ. ಕುತ್ತಿಗೆಯ ಭಾಗದ ಬೆನ್ನಿಮೂಳೆಯು ಸವೆಯುವುದರಿಂದ ಕತ್ತನ್ನು ಯಾವುದೇ ಕಡೆ ತಿರುಗಿಸಿದಾಗ ತಲೆ ಸುತ್ತು ಉಂಟಾಗುತ್ತದೆ. ಹೋಮಿಯೋಪತಿ ಮೂಲ ಸಿದ್ಧಾಂತದ ಪ್ರಕಾರ ಯಾವ ವಸ್ತು ಆರೋಗ್ಯವಂತ ಮನುಷ್ಯನು ಸೇವಿಸಿದಾಗ ಅವನಲ್ಲಿ ರೋಗದ ಚಿಹ್ನೆಗಳನ್ನು ಉಂಟು ಮಾಡುವ ಶಕ್ತಿ ಹೊಂದಿದೆಯೋ ಅದೇ ವಸ್ತುವನ್ನು ವಿಶೇಷ ರೀತಿಯಲ್ಲಿ ಸಂಸ್ಕರಿಸಿ ಅತ್ಯಲ್ಪ ಪ್ರಮಾಣದಲ್ಲಿ ಅದೇ ರೀತಿಯ ಚಿಹ್ನೆಗಳಿಂದ ನರಳುತ್ತಿರುವ ರೋಗಿಗೆ ನೀಡಿದಾಗ ಚಿಹ್ನೆಗಳು ಇಲ್ಲವಾಗಿ ಗುಣಮುಖವಾಗುತ್ತಾನೆ. ಈ ಪದ್ಧತಿಯಲ್ಲಿ ಪ್ರಕೃತಿಯಲ್ಲಿ ಸಿಗುವ ಸಸ್ಯಗಳು ಮತ್ತು ಖನಿಜಗಳಿಂದ ಔಷಧಗಳನ್ನು ತಯಾರಿಸಲಾಗುತ್ತದೆ. ಈ ಸಿದ್ಧಾಂತವನ್ನು ಜರ್ಮನಿಯ ವೈದ್ಯರಾದ ಡಾಕ್ಟರ್ ಸ್ಯಾಮ್ಯುಯಲ್ ಹ್ಯಾನಿಮನ್ ಎಂಬ ವೈದ್ಯರು 1810 ಕಂಡುಹಿಡಿದರು. ನಂತರ ಅನೇಕ ವಿಜ್ಞಾನಿಗಳು ಮತ್ತು ವೈದ್ಯರು ಪ್ರಯೋಗಗಳನ್ನು ಮಾಡಿ ಪ್ರಾಮಾಣಿಸಿ ಒಪ್ಪಿಕೊಂಡಿರುತ್ತಾರೆ. ತಲೆ ಸುತ್ತಿನ ತೊಂದರೆಗೆ ಹೋಮಿಯೋಪತಿ ಚಿಕಿತ್ಸೆ. ಮೊದಲಿಗೆ ವ್ಯಕ್ತಿ ಯಾವ ಕಾರಣದಿಂದ ತಲೆ ಸುತ್ತಿನಿಂದ ಬಳಲುತ್ತಿದ್ದಾನೆ ಎಂಬುದನ್ನು ತಿಳಿಯಲಾಗುತ್ತದೆ. ಇದಕ್ಕಾಗಿ ವ್ಯಕ್ತಿಯ ರೋಗದ ಚರಿತ್ರೆ, ದೇಹದ ಪರೀಕ್ಷೆ ಮತ್ತು ಅಗತ್ಯವಿದ್ದಾಗ ಮಲ, ಮೂತ್ರ, ಎಕ್ಸ್ರೇ, ಸ್ಕ್ಯಾನಿಂಗ್ ಪರೀಕ್ಷೆಗಳನ್ನು ಕೈಗೊಳ್ಳಲಾಗುತ್ತದೆ. ನಿರ್ದಿಷ್ಟ ಕಾರಣವನ್ನು ಪತ್ತೆ ಹಚ್ಚಿದ ನಂತರ ಆ ವ್ಯಕ್ತಿಯ ಮಾನಸಿಕ, ದೈಹಿಕ ವ್ಯಕ್ತಿತ್ವಕ್ಕೆ ಹೊಂದುವ ಹೋಮಿಯೋಪತಿ ಔಷಧವನ್ನು ನೀಡಲಾಗುತ್ತದೆ. ಹೋಮಿಯೋಪತಿ ಔಷಧ ನೀಡಿದ ಬಗ್ಗೆ ಒಂದು ರೋಗಿಯ ಉದಾಹರಣೆ. ರೋಗಿಗೆ ತಲೆ ಸುತ್ತು ಶುರುವಾಗಿ 15 ದಿನ ಆಗಿದೆ. ಬೆಳಗ್ಗೆ ಮಾತ್ರ ಬರುತ್ತಿದೆ, ವಾಂತಿ ಬರುವ ಹಾಗೆ ಆಗುತ್ತಿದೆ. ರೋಗಿ ನೋಡಲು ತುಂಬ ಸಣ್ಣಗಿದ್ದು ಹೆಚ್ಚು ಆಧುನಿಕ ಜೀವನ ಶೈಲಿಯನ್ನು ಇಚ್ಛೆಪಡುತ್ತಿದ್ದು ಹೆಚ್ಚಾಗಿ ಮಸಾಲೆ ಪದಾರ್ಥಗಳನ್ನು ತಿನ್ನಲು ಆಸೆ. ಆದುದರಿಂದ ಯಾವಾಗಲೂ ಹೊಟ್ಟೆಯ ತೊಂದರೆ, ಕೆಲಸ ಮಾಡಲು ಇಚ್ಛೆ ಇದ್ದು ಯಾವಾಗಲೂ ಭಯ ಮತ್ತು ಕಿರಿಕಿರಿ ಸ್ವಭಾವದನಾಗಿರುತ್ತಾನೆ. ಈ ರೋಗಿಗೆ ನಕ್ಸೋಮಿಕ ಎಂಬ ಔಷಧವನ್ನು ನೀಡಲಾಗಿ ತಲೆ ಸುತ್ತು ತಕ್ಷಣ ಕಡಿಮೆಯಾಗಿ ಹೊಟ್ಟೆಯ ತೊಂದರೆ ಕೂಡ ಕಡಿಮೆ ಆಗಿತ್ತು. ರೋಗಿಗೆ ಹೆಚ್ಚು ಮಸಾಲೆ ಪದಾರ್ಥಗಳನ್ನು ತಿನ್ನಬಾರದೆಂದು ತಿಳಿಸಲಾಯಿತು. ಕೆಲವು ಮುಖ್ಯ ಹೋಮಿಯೋಪತಿ ಔಷಧಿಗಳು. ಮೆದುಳಿಗೆ ರಕ್ತಹೀನತೆ ಇದ್ದಾಗ ಆರ್ನಿಕಾ ಮೋಂಟಾನ. ತಲೆ ಸುತ್ತು ಮೇಲೆ ಮೇಲೆ ಬರುವುದು, ಜೊತೆಗೆ ಕಿವಿಯಲ್ಲಿ ಶಬ್ದ ಬರುವುದು. ರೋಗಿಯ ಹಿಮೋಗ್ಲೋಬಿನ್ 10 ಗ್ರಾಂಗಿಂತ ಕಡಿಮೆ ಇದ್ದಾಗ ಮತ್ತು ತಲೆಗೆ ಏಟು ಬಿದ್ದ ಹಿನ್ನೆಲೆ ಇದ್ದಾಗ, ತಲೆ ಗಟ್ಟಿಯಾದಂತೆ ಭಾವಿಸುವುದು ಇದ್ದಾಗ ಈ ಔಷಧವನ್ನು ಕೊಡಬಹುದು. ಫೆರಂ ಮೆಟಾಲಿಕಂ. ವ್ಯಕ್ತಿಯು ತುಂಬ ಸಣ್ಣಗಿದ್ದು ಕೈಕಾಲು ತಣ್ಣಗಾಗುವುದು, ಚಿಕ್ಕ ಕೆಲಸ ಮಾಡಿದರೂ ಸುಸ್ತಾಗುವುದು, ಮಾತನಾಡಿದರೂ ಸುಸ್ತಾಗುವುದು, ಮುಖ ಕಳೆಗುಂದಿರುವುದು, ಇಂತಹ ವ್ಯಕ್ತಿಗೆ ತಲೆ ಸುತ್ತು ಬಂದರೆ ಈ ಔಷಧಿ ಚೆನ್ನಾಗಿ ಕೆಲಸ ಮಾಡುವುದು. ಲ್ಯಾಕೆಸಿಸ್. ಈ ಔಷಧವನ್ನು ಹಾವಿನ ವಿಷದಲ್ಲಿ ಮಾಡಲಾಗಿದೆ. ಹೆಚ್ಚಾಗಿ ರಕ್ತಸ್ರಾವವಾಗುವುದು, ಹೆಚ್ಚಾಗಿ ತಲೆನೋವು, ತಲೆ ಸುತ್ತು ಬರುವುದು, ಬಿಸಿಲಿನಲ್ಲಿ ಹೋದಾಗ ತಲೆ ಸುತ್ತು ಬರುವುದು, ಮುಖ ಕಳೆಗುಂದಿರುವುದು, ವ್ಯಕ್ತಿಯು ಹೆಚ್ಚಾಗಿ ಮಾತನಾಡುವ ಸ್ವಭಾವದವನಾಗಿದ್ದಾಗ ಇಂತಹ ವ್ಯಕ್ತಿಗೆ ತಲೆ ಸುತ್ತು ಬಂದರೆ ಲ್ಯಾಕೆಸಿಸ್ ಔಷಧಿಯನ್ನು ನೀಡುವುದರಿಂದ ಉಪಯೋಗವಾಗುವುದು. ಸೆಪಿಯಾ. ವ್ಯಕ್ತಿಗೆ ತುಂಬ ರಕ್ತಹೀನತೆ ಇದ್ದು ಹಳದಿ ಬಣ್ಣದ ಮೈಯಿಂದ ಕೂಡಿದ್ದು, ಮೈ ತಳ್ಳಗಿದ್ದು, ತಲೆನೋವು ಮತ್ತು ವಾಂತಿ ಹೆಚ್ಚಾಗಿ ಮುಟ್ಟಿನ ತೊಂದರೆಗಳು ಇದ್ದು ತಲೆ ಸುತ್ತು ಬರುತ್ತಿದ್ದರೆ ಈ ಔಷಧವನ್ನು ಕೊಡುವುದರಿಂದ ಪರಿಣಾಮವಾಗಿ ಕೆಲಸ ಮಾಡುವುದು. ಫೆರಂ ಫಾಸ್ಫರಸ್. ತಲೆ ಸುತ್ತು ಹೆಚ್ಚಾಗಿ ವಯಸ್ಸಾದವರಲ್ಲಿ ಕಂಡುಬರುತ್ತದೆ. ಮಲಗಿದ್ದವರು ಮೇಲೆ ಎದ್ದರೆ ತಲೆ ಸುತ್ತುತ್ತದೆ. ತಲೆ ಸುತ್ತು ಮತ್ತು ಮೂರ್ಛೆ ಕೂಡ ಬರಬಹುದು. ಈ ವ್ಯಕ್ತಿಯು ಸಣ್ಣಗೆ ಉದ್ದವಾಗಿದ್ದು ನೋಡಲು ಆಕರ್ಷಕವಾಗಿರುತ್ತಾನೆ. ಹೆಚ್ಚಾಗಿ ಶೀತದ ವಾತಾವರಣದಲ್ಲಿ ತೊಂದರೆ ಬರುತ್ತದೆ. ಬೆಳ್ಳಡೋನ. ತಲೆ ಸುತ್ತು ಬಂದಾಗ ತನ್ನ ಎಡಕ್ಕೆ ಅಥವಾ ಹಿಂಭಾಗಕ್ಕೆ ಬೀಳಬಹುದು. ತಲೆನೋವು ಮತ್ತು ಎದೆಯ ಬಡಿತ ಹೆಚ್ಚಾಗಿರುತ್ತದೆ. ತಲೆ ಸುತ್ತು ಬರುವ ಮುಂಚೆ ತಲೆಗೆ ರಕ್ತ ಸಂಚಾರ ಹೆಚ್ಚಾಗಿ ಮುಖ ಕೆಂಪಾಗುವುದು, ತಲೆ ಸುತ್ತು ತಕ್ಷಣ ಬಂದು ಹೋಗುವುದು. ತಲೆ ಸುತ್ತು ಬೆಳಗಿನ ಉಪಹಾರಕ್ಕೆ ಮೊದಲು ಬಂದರೆ ಕ್ಯಾಲ್ಕೇರಿಯ ಕಾರ್ಬ್ ಎಂಬ ಔಷಧವನ್ನು ಕೊಡಬಹುದು. ತಲೆ ಸುತ್ತು ಉಪಹಾರ ಮಾಡುವಾಗ ಬಂದರೆ ಸಿಲಿಷಿ ಎಂಬ ಔಷಧವನ್ನು ಕೊಡಬಹುದು. ಸಿಟ್ಟು ಬಂದಾಗ ತಲೆ ಸುತ್ತು ಬಂದರೆ ಅಕೋನೇಟ್ ಎಂಬ ಔಷಧವನ್ನು ಕೊಡಬಹುದು. ಮಹಡಿ ಮೆಟ್ಟಲು ಹತ್ತುವಾಗ ಬಂದರೆ ಖಾಲಿ ಬೈಕ್ರೋಮಿಕಮ್ ಮತ್ತು ಪಿಕ್ರಿಕ್ ಆಸಿಡ್ ಎಂಬ ಔಷಧವನ್ನು ಕೊಡಬಹುದು. ಸ್ನಾನ ಮಾಡಿದ ಮೇಲೆ ತಲೆ ಸುತ್ತು ಬಂದರೆ ಸಾಂಬುಕಸ್ ಎಂಬ ಔಷಧವನ್ನು ಕೊಡಬಹುದು. ತಲೆಯನ್ನು ಹಿಂದೆ ಬಗ್ಗಿಸಿದಾಗ ತಲೆ ಸುತ್ತು ಬಂದರೆ ಗ್ಲೋನೇನ್ ಎಂಬ ಔಷಧವನ್ನು ಕೊಡಬಹುದು. ಹೋಮಿಯೋಪತಿ ಔಷಧಗಳನ್ನು ತಜ್ಞರ ಸಲಹೆ ಪಡೆದು ತೆಗೆದುಕೊಳ್ಳುವುದು ಒಳ್ಳೆಯದು.
1: ವರ್ಟಿಗೋ ಅಥವಾ ತಲೆಸುತ್ತಿಗೆ ಹೋಮಿಯೋಪತಿ ಚಿಕಿತ್ಸೆ. ಈ ವಿಷಯದ ಕುರಿತಾಗಿ ಮಾಹಿತಿ ನೀಡಿದವರು ಡಾಕ್ಟರ್ ಎಂ ಪ್ರಕಾಶ್ ಕುಮಾರ್. ಇದಾಗಿತ್ತು ಇಂದಿನ ಆರೋಗ್ಯ ಬಿಂದು. ಇದು ಆಕಾಶವಾಣಿ ಚಿತ್ರದುರ್ಗ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.
2: ಪ್ರವಾಚಿಕ ಸಾಧನಾ ಶರ್ಮಾ. ಇದಾನೀಂ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಫ್ರಾನ್ಸ್ ದೇಶಸ್ಯ ನೀಸ್ ನಗರಂ ಸಂಪ್ರಾಪ್ತವಾನ್.

ಇಲಾಖೆ ಚಿತ್ರದುರ್ಗ. ಕೇಳಿ ಆಯುರ್ಧಾರ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಇಂದು ಬೆಳಗ್ಗೆ 7:45 ನಿಮ್ಮ ಪ್ರೀತಿಯ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ. ಇಂದು ಬೆಳಗ್ಗೆ 9:30 ಚರಣ ನಮ್ಮದು ಪಲ್ಲವಿ ನಿಮ್ಮದು ನೇರ ಫೋನ್ ಇನ್ ಕಾರ್ಯಕ್ರಮ ಮೂಡಿಬರಲಿದೆ. 10:00 ಚಿಂಡರ ಕಲರವ ಮಕ್ಕಳ ಪ್ರತಿಭೆಯ ಅನಾವರಣ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಎರಡೂ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಕರೆ ಮಾಡಲು ಬಳಸಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273 ಹಾಗೆಯೇ 9141970272 ಈ ಸಂಖ್ಯೆಗಳಿಗೆ ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಸ್ನೇಹಿತರೆ, ನಿಲಯದ ಮುಂಜಾನೆಯ ದುರ್ಗೋದಯ ಪ್ರಸಾರದ ಎಲ್ಲಾ ಕಾರ್ಯಕ್ರಮಗಳನ್ನು 102.6 ತರಂಗಾಂತರಗಳಲ್ಲಿ ಕೇಳ್ತಾ ಇದ್ದೀರಿ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು ಮೂಡಿಬರಲಿವೆ. ನಂತರ 7:05 ಸರಿಯಾಗಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ, ಅನಂತರ 7:15 ನಮ್ಮ ನಿಲಯದಿಂದ ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ.

0: ಮಾನವರು ಇಲ್ಲದವರಿಗೆ ಆಸರೆಯಾಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: ನ್ಯೂಸ್ ಆನ್ ಏರ್ ಪ್ರೋಗ್ರಾಮ್ ಬಾಂಗ್ಲಾ ಭಾಷೆಯ ಅಕೌಂಟ್ ভালো ভালো সঙ্গীত খবর আর অনেক রকম ভালো প্রোগ্রাম শোনা যাচ্ছে, আমিও শুনছি আর আপনারাও এর সাথে যোগদান।

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಯೂಟ್ಯೂಬ್ ಯೋಗಥಾನ್, ಕೇಂದ್ರ ಆಯುಷ್ ಸಚಿವಾಲಯದಿಂದ ಯೋಗ ಸಪ್ತಾಹಕ್ಕೆ ಇಂದು ಬೆಳಗ್ಗೆ 6:15ಕ್ಕೆ ಚಾಲನೆ. ಜಾಗತಿಕ ಬಿಕ್ಕಟ್ಟಿನ ಮಧ್ಯೆಯೂ ಕೇಂದ್ರದಿಂದ ಕರ್ನಾಟಕದ ರೈತರಿಗೆ

ಅಗತ್ಯ ರಸಗೊಬ್ಬರ ಪೂರೈಕೆ ಸಚಿವ ಪ್ರಹ್ಲಾದ್ ಜೋಶಿ. ದೀರ್ಘಾಯುಷ್ಯ ಮತ್ತು ದೀರ್ಘಾವಧಿ ಕಾರ್ಯಾಚರಣೆಯ ಚಂದ್ರನ ಲ್ಯಾಂಡರ್ ಅಭಿವೃದ್ಧಿಪಡಿಸಲು ಇಸ್ರೋ ಸಿದ್ಧತೆ. ಇಂದು ವಿಶ್ವ ರಕ್ತದಾನಿಗಳ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಧ್ಯೇಯದೊಂದಿಗೆ 21ನೇ ತಾರೀಕು ಅಂತಾರಾಷ್ಟೀಯ ಯೋಗ ದಿನಾಚರಣೆ ಹಿನ್ನೆಲೆ ಕೇಂದ್ರ ಆಯುಷ್ ಸಚಿವಾಲಯ ಇಂದು ಬೆಳಗ್ಗೆ 6:15ಕ್ಕೆ ಯೂಟ್ಯೂಬ್ ಯೋಗಾಥಾನ್ಗೆ

0: ಆಯುಷ್ ಇಲಾಖೆ ಮನವಿ ಮಾಡಿದೆ. ಕೇಂದ್ರ ಆಯುಷ್ ಖಾತೆ ಸಚಿವ ಪ್ರತಾಪ್ರಾವ್ ಗಣಪತ್ರಾವ್ ಜಾಧವ್ ಪಾಲ್ಗೊಂಡಿದ್ದು, ಯೋಗ ಗುರು ಸೌರಭ್ ಬೋತ್ರಾ ಯೋಗಥಾನ್ ನೇತೃತ್ವ ವಹಿಸಿದ್ದಾರೆ. ಜಾಗತಿಕ ಬಿಕ್ಕಟ್ಟಿನ ನಡುವೆಯೂ ಕೇಂದ್ರ ಸರ್ಕಾರ ಕರ್ನಾಟಕದ ರೈತರಿಗೆ ಮುಂಗಾರು ಹಂಗಾಮಿಗೆ ಅಗತ್ಯ ರಸಗೊಬ್ಬರವನ್ನು ಪೂರೈಸಿದ್ದು ಲಭ್ಯತೆಯನ್ನು ಖಾತ್ರಿಪಡಿಸಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಸ್ಪಷ್ಟಪಡಿಸಿದ್ದಾರೆ. ಎಕ್ಸ್ ಮಾಧ್ಯಮದಲ್ಲಿ ಸಚಿವರು ಮಾಹಿತಿ ನೀಡಿದ್ದು, ಯೂರಿಯಾ 3,13,000 ಮೆಟ್ರಿಕ್ ಟನ್, ಡಿಎಪಿ ರಸಗೊಬ್ಬರ 2,57,000 ಮೆಟ್ರಿಕ್ ಟನ್ ಲಭ್ಯತೆ ಖಚಿತಪಡಿಸಲಾಗಿದೆ, ಎನ್ಪಿಕೆಎಸ್ 5,06,000 ಮೆಟ್ರಿಕ್ ಟನ್ ಲಭ್ಯವಿದೆ. ವಾಸ್ತವದಲ್ಲಿ ಮುಂಗಾರು ಹಂಗಾಮಿಗೂ ಮುನ್ನವೇ ಕರ್ನಾಟಕಕ್ಕೆ ಅಗತ್ಯಕ್ಕಿಂತ ಹೆಚ್ಚಿನ ಪ್ರಮಾಣದ ರಸಗೊಬ್ಬರವನ್ನು ಪೂರೈಸಲಾಗಿತ್ತು. ದಾಸ್ತಾನು ದಂಧೆ, ಕಾಳಸಂತೆ, ಮಾರುಕಟ್ಟೆ ಮಾರಾಟ ಮತ್ತು ಸಬ್ಸಿಡಿ ರಸಗೊಬ್ಬರಗಳ ದುರುಪಯೋಗವನ್ನು ತಡೆಗಟ್ಟದೆ ರೈತರಿಗೆ ಅಗತ್ಯವಿರುವ ಕಡೆ ದಾಸ್ತಾನು ಒದಗಿಸದೇ ಇರುವುದು ರಾಜ್ಯ ಸರ್ಕಾರದ ವೈಫಲ್ಯವಾಗಿದೆ ಎಂದು ಸಚಿವ ಜೋಶಿ ಟೀಕಿಸಿದ್ದಾರೆ. ದೀರ್ಘಾಯುಷ್ಯ ಮತ್ತು ದೀರ್ಘಾವಧಿ ಕಾರ್ಯಾಚರಿಸಬಲ್ಲ ಚಂದ್ರನ ಲ್ಯಾಂಡರ್ ಅನ್ನು ಅಭಿವೃದ್ಧಿಪಡಿಸಲು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಪರಮಾಣು ಶಕ್ತಿ ಇಲಾಖೆಯೊಂದಿಗೆ ಕೆಲಸ ಮಾಡಲಿದೆ ಎಂದು ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಸಿಎಸ್ಐಆರ್ ರೈಸ್ ಕಾನ್ಕ್ಲೇವ್ನಲ್ಲಿ ಮಾತನಾಡಿದ ಅವರು, ಸೌರಶಕ್ತಿ ಚಾಲಿತ ಚಂದ್ರಯಾನ 3 ವಿಕ್ರಮ್ ಲ್ಯಾಂಡರ್ ಚಂದ್ರನ ಮೇಲೆ 14 ದಿನಗಳವರೆಗೆ ಮಾತ್ರ ಕಾರ್ಯನಿರ್ವಹಿಸುತ್ತದೆ. 200 ದಿನಗಳವರೆಗೆ ಚಂದ್ರನ ಮೇಲೆ ಬದುಕಬಲ್ಲ ಚಂದ್ರನ ಲ್ಯಾಂಡರ್ ಅನ್ನು ಅಭಿವೃದ್ಧಿಪಡಿಸಲು ಇಸ್ರೋ ಈಗ ಪರಮಾಣು ಶಕ್ತಿ ಇಲಾಖೆಯೊಂದಿಗೆ ಕೆಲಸ ಮಾಡಲಿದೆ ಎಂದರು. ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿ ಸಿಎಸ್ಐಆರ್ ತಾಂತ್ರಿಕ ಸಹಕಾರದ 40 ಕ್ಷೇತ್ರಗಳನ್ನು ಗುರುತಿಸಿದೆ. ಆ ಪೈಕಿ 17 ಕ್ಷೇತ್ರಗಳನ್ನು ಈಗಾಗಲೇ ಮೊದಲ ಹಂತದಲ್ಲಿ ಅನುಷ್ಠಾನಕ್ಕೆ ಅನುಮೋದಿಸಲಾಗಿದೆ ಎಂದು ವಿ ನಾರಾಯಣನ್ ಹೇಳಿದರು. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಆಕ್ಸಿಯಂ 4 ಕಾರ್ಯಾಚರಣೆ ಸಮಯದಲ್ಲಿ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅವರು ನಡೆಸಿದ ಸೂಕ್ಷ್ಮ ಗುರುತ್ವಾಕರ್ಷಣೆಯ ಪ್ರಯೋಗಗಳ ಹಿನ್ನೆಲೆ ಇಸ್ರೋ ಜೈವಿಕ ತಂತ್ರಜ್ಞಾನ ಇಲಾಖೆಯೊಂದಿಗೆ ಸಹ ಕೆಲಸ ಮಾಡುತ್ತಿದೆ. 20 ಲಕ್ಷಕ್ಕೂ ಅಧಿಕ ಪುಸ್ತಕಗಳನ್ನು ಸ್ವಂತ ಆದಾಯದಲ್ಲಿ ಖರೀದಿಸಿ ಸಂಗ್ರಹಿಸಿರುವ ಅಪರೂಪದ ಪುಸ್ತಕ ಪ್ರೇಮಿ ಪದ್ಮಶ್ರೀ ಪುರಸ್ಕೃತ ಮಂಡ್ಯ ಜಿಲ್ಲೆ ಪಾಂಡವಪುರದ ಅಂಕೇಗೌಡರು ಧಾರವಾಡದ ಮನೋಹರ ಗ್ರಂಥಮಾಲೆಯ ಅಟ್ಟಕ್ಕೆ ಭೇಟಿ ನೀಡಿ ಸಂತಸ ವ್ಯಕ್ತಪಡಿಸಿದರು. ಪದ್ಮಶ್ರೀ ಜಿಬಿ ಜೋಶಿ ಅವರಿಂದ ಸ್ಥಾಪಿತವಾದ ಮನೋಹರ ಗ್ರಂಥಮಾಲೆಯ ಪ್ರಕಟಣೆಗಳನ್ನು ಪ್ರಬಂಧಕ ಸಮೀರ್ ಜೋಶಿ ಪರಿಚಯಿಸಿದರು. ಪುಸ್ತಕ ಭಂಡಾರವನ್ನು ವೀಕ್ಷಿಸಿ ಅಭಿಮಾನ ವ್ಯಕ್ತಪಡಿಸಿದ ಅಂಕೇಗೌಡರು ಮಕ್ಕಳಿಗೆ ಪುಸ್ತಕಗಳನ್ನೇ ಉಡುಗೊರೆಯಾಗಿ ನೀಡುವಂತೆ ಮನವಿ ಮಾಡಿದರು.
1: ಸ್ನೇಹಿತರೆ, ಕಂಪ್ಯೂಟರ್ ಯುಗ ಬಂದಿದೆ, ಇನ್ನು ಪುಸ್ತಕವನ್ನ ಯಾರೂ ಮುಟ್ಟೋದಿಲ್ಲ. ಆದ್ರಿಂದ ಮುಂದೆ ಏನು ಅನ್ನೋದು ನಿಮ್ಮ ಆಲೋಚನೆ ಇರಬಹುದು. ಒಂದು ಮಾತು ಸತ್ಯ ಹೇಳ್ತೇನೆ, ಏನೇ ಅಲ್ಲೋಲ್ ಕಲ್ಲೋಲ ಆದ್ರೂ ಜನ ಮರಳಿ ಪುಸ್ತಕ ಲೋಕಕ್ಕೆ ಬರ್ತಾರೆ, ಬರಲೇಬೇಕು. ಒಂದು ಕುವೆಂಪು ಮಲೆಗಳಲ್ಲಿ ಮದುಮಗಳು, ಕಾನೂರು ಹೆಗ್ಗಳತಿ ಪುಸ್ತಕ ನಾವು ಕಂಪ್ಯೂಟರ್ ಕುಂತ್ಕೊಂಡು ಓದ್ತೀವಿ ಅಂದ್ರೆ ಅದು ಹೇಗಿರ್ಬೋದು ಅಂತ ನೀವು ನೋಡಿ. ಅದೇ ಬದಲು ಪುಸ್ತಕನ ಹಿಡ್ಕೊಂಡು ಅದನ್ನ ಓದ್ದಾಗ ಆಗೋ ಆನಂದ ಇದು ಅಂತ ನಮ್ಮ ಮಕ್ಕಳನ್ನ ಸಾಧ್ಯವಾದಷ್ಟು ಓದೋದ್ರ ಕಡೆಗೆ ಸೆಳೆತ ಮಾಡೋಣ. ಮೊಬೈಲ್ ಇದೆಯಲ್ಲ, ಅದನ್ನ ದೂರ ಎಸೆದು ಸಾಹಿತ್ಯದ ಕಡೆ ಗಮನ ಕೊಡಿ ಅಂತ ನಾವು ಹೇಳೋಣ. ಈ ಧಾರವಾಡ ಕ್ಷೇತ್ರಕ್ಕೆ ನಾನು ಕಾಲಿಟ್ಟಾಗ ಮೈ ಪುಡುಕಿತಾಯ್ತು. ಯಾಕೆಂದ್ರೆ ಒಂದು ಕಾಲದಲ್ಲಿ ಧಾರವಾಡ ಸಾಹಿತಿಗಳ ಒಂದು ಲೋಕ ಆಗಿತ್ತು. ಒಂದು ಕಲ್ಲು ಎಸೆದ್ರೆ ಯಾವ ಕಲ್ಲು ಹೋಗಿ ಸಾಹಿತಿಗಳ ಮನೆ ಮೇಲೆ ಬೀಳ್ತಾ ಇತ್ತು ಅಂತ ಸ್ಥಳದಲ್ಲಿ ನಾನು ಇವತ್ತು ಭೇಟಿ ಮಾಡಿ ತಮ್ಮನ್ನೆಲ್ಲ ಇದು ಮಾಡಿದ್ದೀನಿ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಮಾನವೀಯತೆಯ ಒಂದು ಹನಿ,

0: ರಕ್ತ ನೀಡಿ ಜೀವಗಳನ್ನು ಉಳಿಸಿ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ರಕ್ತದಾನಿಗಳ ದಿನಾಚರಣೆ. ಸ್ವಯಂ ಪ್ರೇರಿತ ರಕ್ತದಾನಿಗಳ ಔದಾರ್ಯ ಪ್ರತಿದಿನ ಅಮೂಲ್ಯ ಮಾನವ ಜೀವಗಳನ್ನು ಉಳಿಸುತ್ತಿದೆ. ಹೀಗಾಗಿ ಲಕ್ಷಾಂತರ ಸ್ವಯಂ ಸೇವಕ ರಕ್ತದಾನಿಗಳ ಉದಾರತೆಗೆ ಜಾಗತಿಕವಾಗಿ ಗೌರವ ಸಲ್ಲಿಸುವ ದಿನ. ಈವರೆಗೆ 124 ಬಾರಿ ಸ್ವಯಂ ಪ್ರೇರಿತ ರಕ್ತದಾನ ಮಾಡಿರುವ ಧಾರವಾಡದ ಖ್ಯಾತ ಪ್ರಸೂತಿ ಹಾಗೂ ಸ್ತ್ರೀ ಆರೋಗ್ಯ ತಜ್ಞ ಡಾ ಸಂಜೀವ್ ಕುಲಕರ್ಣಿ ಪ್ರದೇಶ ಸಮಾಚಾರಕ್ಕಾಗಿ ರಕ್ತದಾನದ ಮಹತ್ವ ತಿಳಿಸಿದ್ದಾರೆ.
1: ವೈದ್ಯಕೀಯ ವಿಜ್ಞಾನದಲ್ಲಿ ಆಗಿರುವ ಅನೇಕ ಸಂಶೋಧನೆಗಳು ಮತ್ತು ಅಧ್ಯಯನಗಳ ಪರಿಣಾಮವಾಗಿ ಇಂದು ನಾವು ಮನುಷ್ಯರು ನಮ್ಮ ಜೀವಿತಾವಧಿ ಮುಗಿಯುವ ಮೊದಲು ಅಥವಾ ತೀರಿಕೊಂಡ ಬಳಿಕವೂ ಕೂಡ ಇನ್ನೊಬ್ಬರಿಗೆ ಹಲವು ರೀತಿಯಿಂದ ಸಹಾಯ ಮಾಡುವಂತಹ ಸಾಧ್ಯತೆಗಳು ಇಂದು ಹೆಚ್ಚುತ್ತಿವೆ. ಸತ್ತ ಬಳಿಕ ದೇಹದಾನ ಮಾಡುವುದು ಒಂದು ರೀತಿಯಾದರೆ, ಜೀವಂತವಿರುವಾಗಲೇ ಒಬ್ಬ ವ್ಯಕ್ತಿ ಕಿಡ್ನಿ, ಲಿವರ್ ಮುಂತಾದ ಅಂಗಗಳನ್ನು ದಾನ ಮಾಡಬಹುದು. ಇದರ ಜೊತೆಗೆ ಇನ್ನೊಂದು ಮಹತ್ವದ ದಾನವೆಂದರೆ ಅದು ರಕ್ತದಾನ. ರಕ್ತದಾನದ ವಿಶೇಷವೇನೆಂದರೆ ಒಬ್ಬ ವ್ಯಕ್ತಿ ಮತ್ತೆ ಮತ್ತೆ ರಕ್ತದಾನ ಮಾಡಬಹುದು. ಒಬ್ಬ ಆರೋಗ್ಯವಂತ ವ್ಯಕ್ತಿ 18 ವರ್ಷ ವಯಸ್ಸಿನಿಂದ ಪ್ರಾರಂಭಿಸಿ 65 ವರ್ಷ ವಯಸ್ಸಿನವರೆಗೂ, ಅವರು ಪುರುಷರಾಗಿರಬಹುದು, ಮಹಿಳೆಯಾಗಿರಬಹುದು, ಅವರು ಆರೋಗ್ಯವಂತರಾಗಿದ್ದರೆ ಪ್ರತಿ 4 ತಿಂಗಳಿಗೊಮ್ಮೆ ರಕ್ತದಾನ ಮಾಡಿ ಅವಶ್ಯಕತೆ ಇರುವಂತವರಿಗೆ ಕೆಂಪು ರಕ್ತ ಕಣಗಳನ್ನು ಕೊಡೋದಾಗಿರಬಹುದು, ಪ್ಲಾಸ್ಮಾ ಕೊಡೋದಾಗಿರಬಹುದು, ಹೀಗೆ ಹಲವು ರೀತಿಯಲ್ಲಿ ಸಹಾಯ ಮಾಡುವುದು ಸಾಧ್ಯವಿದೆ. ರಕ್ತದಾನ ಮಾಡುವುದರಿಂದ ರಕ್ತದಾನ ಮಾಡುವ ವ್ಯಕ್ತಿಗೂ ಲಾಭವಾಗುತ್ತದೆ, ರೋಗಿಗೂ ಲಾಭವಾಗುತ್ತದೆ.
0: ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಶಾ ಧಾಮ್ಜಿ ಜಾಧವ್ಜಿ ಛೇಡಾ ಸ್ಮಾರಕ ರಾಷ್ಟ್ರೋತ್ಥಾನ ರಕ್ತನಿಧಿ ರಕ್ತದೂತ ಎಂಬ ವಿಶಿಷ್ಟ ಸೇವೆ ಆರಂಭಿಸಿದೆ. ರಕ್ತದ ತುರ್ತು ಅವಶ್ಯಕತೆ ಇರುವವರು 93536238222 ಸಂಖ್ಯೆಗೆ ಕರೆ ಮಾಡಿದರೆ ಕೇವಲ 100 ರೂಪಾಯಿ ಹೆಚ್ಚುವರಿಯಾಗಿ ಪಡೆದು ರಕ್ತದೂತರು ಸ್ಥಳಕ್ಕೆ ಆಗಮಿಸಿ ರಕ್ತವನ್ನು ನೀಡುತ್ತಾರೆ. ರಕ್ತದೂತ ಸೇವೆ ಬಗ್ಗೆ ರಾಷ್ಟ್ರೋತ್ಥಾನ ರಕ್ತನಿಧಿಯ ಸಂಚಾಲಕ ದತ್ತಮೂರ್ತಿ ಕುಲಕರ್ಣಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
2: ರಾಷ್ಟ್ರೋತ್ಥಾನ ರಕ್ತ ಕೇಂದ್ರ ಇದೊಂದು ಸೇವಾ ಸಂಸ್ಥೆ. 2010 ಪ್ರಾರಂಭವಾದ ಸಂಸ್ಥೆ. ಸುಮಾರು 2500 ಯುನಿಟ್ ಪ್ರತಿ ತಿಂಗಳ ನಾವು ರಕ್ತವನ್ನ ಹುಬ್ಬಳ್ಳಿ, ಧಾರವಾಡ, ಹಾವೇರಿ, ಗದಗ ಮತ್ತು ಅಕ್ಕಪಕ್ಕದ ಎಲ್ಲಾ ತಾಲೂಕು ಜಿಲ್ಲೆಯಲ್ಲಿ ಕೊಡ್ತಾ ಇದೀವಿ. ಡಿಸೆಂಬರ್ 2015 ರಕ್ತದೂತ ಸೇವೆ ಅಂತ ಹೇಳಿ ಪ್ರಾರಂಭ ಮಾಡಿದೀವಿ. ಅನೇಕ ಆಸ್ಪತ್ರೆಗಳಿಗೆ ರಕ್ತದ ಅವಶ್ಯಕತೆ ಇದ್ದಾಗ ಯಾವ ಬ್ಲಡ್ ಬ್ಯಾಂಕ್ ಗೆ ಹೋಗ್ಬೇಕು, ಅವೈಲೇಬಿಲಿಟಿ ಎಲ್ಲಿದೆ ಅಂತ ಹೇಳಿ ಗೊತ್ತಿರೋದಿಲ್ಲ. ಆಸ್ಪತ್ರೆದವ್ರಿಗೂ ಹೆಲ್ಪ್ಲೈನ್ ನಂಬರ್ ಕೊಟ್ಟಿದೀವಿ, ಮೊಬೈಲ್ ನಂಬರ್. ಆಸ್ಪತ್ರೆಗಳಿಗೆ ಫೋನ್ ಬಂದ ತಕ್ಷಣ ನಮ್ಮ ಸಿಬ್ಬಂದಿ ಹಿಂದ್ಗಡೆ ಒಂದು ಐಸ್ ಪ್ಯಾಕ್ ಇರುವಂತಹ ಒಂದು ಬಾಕ್ಸ್ ಅನ್ನ ತೆಗೆದುಕೊಂಡು ಆಸ್ಪತ್ರೆಗೆ ಹೋಗಿ ಬ್ಲಡ್ ಸ್ಯಾಂಪಲ್ ಮತ್ತು ಹಾಸ್ಪಿಟಲ್ ಲೆಟರ್ ತೆಗೆದುಕೊಂಡು ಬ್ಲಡ್ ಬ್ಯಾಂಕ್ ಗೆ ಬಂದು ಅವು ಎರಡು ಕ್ರಾಸ್ ಮ್ಯಾಚಿಂಗ್ ಮಾಡಿ ಮತ್ತೆ ಆಸ್ಪತ್ರೆಗೆ ಮುಗಿಸುವ ಒಂದು ವ್ಯವಸ್ಥೆ, ನೂತನ ಸೇವೆಯನ್ನ ಪ್ರಾರಂಭ ಮಾಡಿದೀವಿ. ಬಹಳ ಒಳ್ಳೆ ಸ್ಪಂದನೆ ಇದೆ ಎಲ್ಲಾ ಆಸ್ಪತ್ರೆಗಳದ್ದು. ಇನ್ನೂ ಅನೇಕ ಆಸ್ಪತ್ರೆಗಳಿಗೆ ಇದನ್ನ ವಿಸ್ತರಣೆ ಮಾಡ್ತಾ ಇದೀವಿ. 15 ಬೆಳಗ್ಗೆ 8 ರಾಷ್ಟ್ರೋತ್ಥಾನ ರಕ್ತ ಕೇಂದ್ರ ನೀಲಿಜಿನ್ ರೋಡ್ ನಲ್ಲಿ ರಕ್ತದಾನ ಶಿಬಿರ ಜಾಗೃತಿಗಾಗಿ ನಡಿಗೆ ಕಾರ್ಯಕ್ರಮ. 2000 ಸಂಖ್ಯೆಯ ಸ್ಕೂಲ್ ಸ್ಟೂಡೆಂಟ್ಸ್ ಮೆಡಿಕಲ್ ಸ್ಟೂಡೆಂಟ್ಸ್ ಇರ್ತಾರೆ. ರಕ್ತದಾನ ಮಾಡೋಣ, ಮಿತ್ರರನ್ನು ಕರ್ಕೊಂಡೋಣ ರಕ್ತದಾನಕ್ಕೆ.
0: ಕೃಷಿ ಹೊಂಡದಲ್ಲಿ ಮುಳುಗಿ ಇಬ್ಬರು ಮಕ್ಕಳು ಸಾವನ್ನಪ್ಪಿದ ದುರ್ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ತೊಗರಿಘಟ್ಟ ಗ್ರಾಮದಲ್ಲಿ ಸಂಭವಿಸಿದೆ. ಕೇಂದ್ರದ ಎನ್ಡಿಎ ಸರ್ಕಾರ 12 ವರ್ಷಗಳನ್ನು ಪೂರ್ಣಗೊಳಿಸಿದ ಹಿನ್ನೆಲೆ ವಿಜಯಪುರ ಜಿಲ್ಲೆ ದೇವರಹಿಪ್ಪರಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಜನಸೇವಾ ಆಡಳಿತ ದಿನಾಚರಣೆ ಜರುಗಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯೂಟ್ಯೂಬ್ ಯೋಗಥಾನ್. ಕೇಂದ್ರ ಆಯುಷ್ ಸಚಿವಾಲಯದಿಂದ ಯೋಗ ಸಪ್ತಾಹಕ್ಕೆ ಇಂದು ಬೆಳಗ್ಗೆ 6:15 ಚಾಲನೆ. ಜಾಗತಿಕ ಬಿಕ್ಕಟ್ಟಿನ ಮಧ್ಯೆಯೂ ಕೇಂದ್ರದಿಂದ ಕರ್ನಾಟಕದ ರೈತರಿಗೆ ಅಗತ್ಯ ರಸಗೊಬ್ಬರ ಪೂರೈಕೆ, ಸಚಿವ ಪ್ರಹ್ಲಾದ್ ಜೋಶಿ. ದೀರ್ಘಾಯುಷ್ಯ ಮತ್ತು ದೀರ್ಘಾವಧಿ ಕಾರ್ಯಾಚರಣೆಯ ಚಂದ್ರನ ಲ್ಯಾಂಡರ್ ಅಭಿವೃದ್ಧಿಪಡಿಸಲು ಇಸ್ರೋ ಸಿದ್ಧತೆ. ಇಂದು ವಿಶ್ವ ರಕ್ತದಾನಿಗಳ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
3: ಸ್ನೇಹಿತರೆ, 102.6 ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ಚಿತ್ರದುರ್ಗ ಆಕಾಶವಾಣಿಯನ್ನು. ಇದೀಗ ಎಫ್ಎಂ ಸಮಯ 7:55. ಭಾವತರಂಗ, ಭಾವಗೀತೆಗಳ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ತುಳಸೀತನಯ ರಚನೆಯ

ಭಾವಗೀತೆಗಳನ್ನು ಉಪಾಸನಾ ಮೋಹನ್ ಅವರ ಸಂಗೀತ ಸ್ವರದಲ್ಲಿ ಕೇಳೋಣ. ಕಾರ್ಯಕ್ರಮದ ಆರಂಭದಲ್ಲಿದೆ ಮಲ್ಲಿಗೆ ಸುಧೀರ್ ಹಾಡಿರುವ ಕವಿತೆ.

0: ದೊರಕ ದೊರಕ ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರ ಆಯ್ತು ಕಣವ.
1: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ. ಕಸನ್ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
0: ಅದರಿಂದ ಏನಾಯ್ತು ದೊರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
2: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
1: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
0: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
3: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
4: ಸ್ನೇಹಿತರೆ, ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ತುಳಸೀತನಯ ವಿರಚಿತ ಭಾವಗೀತೆಗಳನ್ನು ಉಪಾಸನಾ ಮೋಹನ್ ಅವರ ಸಂಗೀತ ಸ್ವರದಲ್ಲಿ ಕೇಳ್ತಾ ಇದ್ದೀರಿ. ಇನ್ನು ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಎಚ್ ಜಿ ರೇಖಾ ಹಾಡಿರುವ ಕವಿತೆಯನ್ನು ಕೇಳಿ. ಪ್ರೀತಿಸುವೆ ನಾನೆಂದು ಹೇಳಲೇಬೇಕಿಲ್ಲ, ಮಾತಿನಲು ಮೌನದಲು ಅದರ ಬೆಳಕು.

0: ಪ್ರತಿ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಕೇಳಿ ಆಕಾಶವಾಣಿ ಚಿತ್ರದುರ್ಗ. ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು.
1: ಮಕ್ಕಳ ಮನೆಗೆ ದೀಪ ಎಲ್ಲರ ಮನೆಯಲ್ಲೂ.
0: ಇದು ಶಾಲಾ ಮಕ್ಕಳ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ. ಕೇಳಿ ಆಕಾಶವಾಣಿ ಚಿತ್ರದುರ್ಗ.
2: ಕಪ್ಪ, ನಾವು ನಿಮಗೆ ಕಪ್ಪ ಕೊಡಬೇಕೆ? ನಾವೇಕೆ ಕೊಡಬೇಕು ನಿಮಗೆ ಕಪ್ಪ?
0: ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು ಚಿಗುರು ಚಿಗುರು.
3: ಇದುವರೆಗೂ ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ತುಳಸಿ ತನಯ ವಿರಚಿತ ಭಾವಗೀತೆಗಳನ್ನು ಉಪಾಸನಾ ಮೋಹನ್ ಅವರ ಸಂಗೀತ ನಿರ್ದೇಶನದಲ್ಲಿ ಕೇಳಿದಿರಿ. ಇಲ್ಲಿಗೆ ಭಾವತರಂಗ ಕಾರ್ಯಕ್ರಮ ಮುಗಿಯಿತು.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಸಮಯ ಸರಿಯಾಗಿ 7:30. ಇದೀಗ ಸೇವಾ ಮಾಹಿತಿ.

ಶಿವಕುಮಾರ್ ಎಂಪಿ, ಕಾವೇರಿ ಆರ್ ಇವರ 25ನೇ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು. ಶುಭಾಶಯ ಕೋರಿದ್ದಾರೆ ಮುತ್ತುಗದೂರು ವಂಶಸ್ಥರು ಹಾಗೂ ಮಕ್ಕಳು. ರಿಪಬ್ಲಿಕ್ ಮೋಟಾರ್ ಸರ್ವಿಸ್, ಸಿರಿಗೆರೆ, ಚಿತ್ರದುರ್ಗ. ಎರಡ್ ಸಾವಿರದ 2026-27 ಸಾಲಿಗೆ ಈಗ ಹೇಳುವ 3 ವರ್ಷಗಳ ಅವಧಿಯ ಡಿಪ್ಲೊಮಾ ಕೋರ್ಸ್ಗಳ ಪ್ರವೇಶಕ್ಕೆ ವಿಶೇಷಚೇತನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಆರ್ಕಿಟೆಕ್ಚರ್ ಅಸಿಸ್ಟೆಂಟ್ಶಿಪ್, ಕಮರ್ಷಿಯಲ್ ಪ್ರಾಕ್ಟೀಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಹಾಗೂ ಇಂಜಿನಿಯರಿಂಗ್, ಇವು ಅನುದಾನಿತ ಕೋರ್ಸುಗಳಾಗಿರುತ್ತವೆ. ಇನ್ನು ಜ್ಯುವೆಲರಿ ಡಿಸೈನ್ ಮತ್ತು ಟೆಕ್ನಾಲಜಿ, ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಅಪ್ಲಿಕೇಶನ್ಸ್, ಅಪಾರೆಲ್ ಡಿಸೈನ್ ಮತ್ತು ಫ್ಯಾಬ್ರಿಕೇಶನ್ ಟೆಕ್ನಾಲಜಿ ಹಾಗೂ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮತ್ತು ಎಲೆಕ್ಟ್ರಿಕಲ್ ವೆಹಿಕಲ್ ಟೆಕ್ನಾಲಜಿ, ಇವು ಅನುದಾನರಹಿತ ಕೋರ್ಸುಗಳಾಗಿರುತ್ತವೆ. ಪ್ರವೇಶಾರ್ಹತೆ ಹೀಗಿರುತ್ತೆ: ಎಸ್ಎಸ್ಎಲ್ಸಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆ ಹಾಗೂ ಈಗ ಹೇಳುವ ಅಂಗವೈಕಲತೆಯ ಲಕ್ಷಣಗಳನ್ನು ಒಳಗೊಂಡಿರಬೇಕು. ಮೂಳೆ ಮತ್ತು ಕೀಲು ಅಂಗವಿಕಲತೆ

0: ನಲವತ್ತಕ್ಕಿಂತ ಮೇಲ್ಪಟ್ಟು, ಕಿವುಡು ಮತ್ತು ಮೂಗು ಅಂಗವಿಕಲತೆ 60 ಡೆಸಿಬಲ್ ಮತ್ತು ಅದಕ್ಕಿಂತ ಮೇಲ್ಪಟ್ಟು, ಅಂಧತ್ವ 6 ರಿಂದ 60 ಅಂದರೆ ಭಾಗಶಃ ಅಂಧರಾಗಿರಬೇಕು. ಅರ್ಹ ವಿದ್ಯಾರ್ಥಿಗಳಿಗೆ ರಾಜ್ಯ ಮತ್ತು ರಾಷ್ಟ್ರಮಟ್ಟದ ವಿದ್ಯಾರ್ಥಿ ವೇತನದ ಆರ್ಥಿಕ ಸಹಾಯ ದೊರೆಯುತ್ತೆ. ಪಾಲಿಟೆಕ್ನಿಕ್ನ ಯಶಸ್ವಿ ವಿದ್ಯಾರ್ಥಿಗಳಿಗೆ ಉದ್ಯೋಗ ಮತ್ತು ತರಬೇತಿ ಕೇಂದ್ರದ ಮೂಲಕ ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಡಲಾಗುತ್ತೆ. ಹಾಗೆಯೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರುಗಳಿಗೆ ಪ್ರತ್ಯೇಕ ವಿದ್ಯಾರ್ಥಿ ನಿಲಯದ ಸೌಲಭ್ಯವನ್ನು ಕೂಡ ಕಲ್ಪಿಸಲಾಗಿದೆ. ಪ್ರವೇಶಕ್ಕೆ ಅರ್ಜಿಗಳನ್ನು ಜೆಎಸ್ಎಸ್ ವಿಶೇಷಚೇತನರ ಪಾಲಿಟೆಕ್ನಿಕ್ ಮೈಸೂರು ಇವರಿಗೆ ನಗದು ಅಥವಾ ಡಿಡಿ ಮೂಲಕ ಮೈಸೂರಿನಲ್ಲಿ ಸಂದಾಯವಾಗುವಂತೆ ಕಳುಹಿಸಿಕೊಡಬೇಕು. ಇನ್ನು ವೆಬ್ಸೈಟ್ ಮೂಲಕ ಡೌನ್ಲೋಡ್ ಕೂಡ ಮಾಡಿಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ www.jssspda.org ಈ ಮೂಲಕ ಸಂಪರ್ಕಿಸಬಹುದು. ಭರ್ತಿ ಮಾಡಿದ ಅರ್ಜಿಗಳನ್ನು ದಿನಾಂಕ 5/6/2026 ಕಚೇರಿಗೆ ತಲುಪಿಸತಕ್ಕದ್ದು ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆಯನ್ನು ಕೂಡ ತಿಳಿಸಲಾಗಿದೆ. 9844644937.
1: ಎಸ್ಜೆಎಂ ಕನ್ನಡ ಮಾಧ್ಯಮ ಶಾಲೆ ಚಿತ್ರದುರ್ಗದಲ್ಲಿ 1ರಿಂದ 10ನೇ ತರಗತಿಯವರೆಗೆ ಉಚಿತ ಊಟ ವಸತಿ ವಿದ್ಯಾಭ್ಯಾಸ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಸಂಪರ್ಕಿಸಿ 7091943439.

ಪ್ರಿಯ ಕೇಳುಗರೆ, ಸಂಜೆ 6:51 ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಡ್ರ್ಯಾಗನ್ ಹಣ್ಣು ಹಾಗೂ ತೋಟಗಾರಿಕೆ ಬೆಳೆಗಳಲ್ಲಿನ ಅನುಭವಗಳ ಕುರಿತು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ನಿಟ್ಟೂರಿನ ಪ್ರಗತಿಪರ ಕೃಷಿಕ ಬಿಜಿ ಧನಂಜಯ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಇದುವರೆಗೂ ಸೇವಾ ಮಾಹಿತಿ ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಒಂದು ವಾಣಿಜ್ಯ ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳು.

0: ಪಿಯುಸಿ ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
1: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
0: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ ಯುಜಿಸಿ ರೆಕಗ್ನೈಸ್ಡ್ ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
1: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. ಬಿಎಸ್ಸಿ ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, ಬಿಎ, ಬಿಸಿಎ, ಬಿಬಿಎ ಮತ್ತು ಇನ್ನಷ್ಟು.
0: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ಗೆ ಸ್ಟ್ರಾಂಗ್ ಫೌಂಡೇಶನ್.
1: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
0: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ ksrdpru.ac.in ಅಥವಾ ಕಾಲ್ ಮಾಡಿ 7975200206.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಫ್ರಾನ್ಸ್ನ ನೈಸ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ, ಇಂದು ಭಾರತ್ ಇನ್ನೋವೇಟಿವ್ಸ್ ಉದ್ಘಾಟನೆ. ಇರಾನ್ ಜೊತೆಗಿನ ಯುದ್ಧ ಕೊನೆಗೊಳಿಸುವ ಒಪ್ಪಂದಕ್ಕೆ ಇಂದು ಸಹಿ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಶಯ. ಏಕದಿನ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಅಫ್ಘಾನಿಸ್ತಾನದ ವಿರುದ್ಧ ಭಾರತಕ್ಕೆ 7 ವಿಕೆಟ್ಗಳ ಜಯ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಬ್ರೆಜಿಲ್ ಮೊರಾಕೊ ನಡುವಿನ ಸಿ ಗುಂಪಿನ ಪಂದ್ಯ ಡ್ರಾನಲ್ಲಿ ಅಂತ್ಯ. ವಾರ್ತೆಗಳ ವಿವರ. ಫ್ರಾನ್ಸ್ ಮತ್ತು ಸ್ಲೋವಾಕಿಯಾಕ್ಕೆ ಎರಡು ರಾಷ್ಟ್ರಗಳ ಭೇಟಿಯ ಮೊದಲ ಚರಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಫ್ರಾನ್ಸ್ನ ನೈಸ್ ತಲುಪಿದ್ದಾರೆ. ತಮ್ಮ ಭೇಟಿಯ ಸಮಯದಲ್ಲಿ ಪ್ರಧಾನಿಯವರು ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರೊಂದಿಗೆ ಮಾತುಕತೆಯನ್ನು ನಡೆಸಲಿದ್ದಾರೆ. ಇಂದು ಉಭಯ ನಾಯಕರು ಭಾರತ್ ಇನ್ನೋವೇಟ್ಸ್ ಅನ್ನು ಜಂಟಿಯಾಗಿ ಉದ್ಘಾಟನೆ ಮಾಡಲಿದ್ದಾರೆ. ಭಾರತ, ಫ್ರಾನ್ಸ್ ಮತ್ತು ಇತರ ದೇಶಗಳಿಂದ ಉನ್ನತ ನಾವೀನ್ಯತೆ, ನವೋದ್ಯಮ ಮತ್ತು ವೆಂಚರ್ ಕ್ಯಾಪಿಟಲ್ ನಿಧಿಗಳನ್ನು ಒಟ್ಟುಗೂಡಿಸುವ ಭಾರತ್ ಇನ್ನೋವೇಟ್ಸ್ ಒಂದು ಪ್ರಮುಖ ವೇದಿಕೆಯಾಗಿದೆ. ಉಭಯ ನಾಯಕರು ಪ್ರಮುಖ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ.

0: ಪ್ರೇಮತ್ತು G7 ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಇದಕ್ಕೂ ಮುನ್ನ ನೈಸ್ಗೆ ಆಗಮಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಅನಿವಾಸಿ ಭಾರತೀಯರು ಆತ್ಮೀಯವಾಗಿ ಸ್ವಾಗತ ಕೋರಿದರು. ಚಂದ್ರನ ಘನೀಕರಿಸುವ ಹವಾಮಾನದಿಂದ ಚಂದ್ರನ ಲ್ಯಾಂಡರ್ ಅನ್ನು ರಕ್ಷಿಸುವ ಸುಧಾರಿತ ಕೃತಕ ತಾಪನ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲು ಪರಮಾಣು ಶಕ್ತಿ ಇಲಾಖೆಯೊಂದಿಗೆ ಸಹಯೋಗ ಹೊಂದಿದ್ದೇವೆ ಎಂದು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಅಧ್ಯಕ್ಷ ವಿ ನಾರಾಯಣನ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದಂತಹ ಸಿಎಸ್ಐಆರ್ ಆರ್ಐಎಸ್ಇ ಕಾನ್ಕ್ಲೇವ್ ಉದ್ದೇಶಿಸಿ ಮಾತನಾಡಿದ ಇಸ್ರೋ ಮುಖ್ಯಸ್ಥರು, ಸೌರಶಕ್ತಿಯಿಂದ ಇಂಧನ ಪಡೆದ ಚಂದ್ರಯಾನ 3 ಲ್ಯಾಂಡರ್ ವಿಕ್ರಮ್ ಚಂದ್ರನ ಮೇಲೆ 14 ದಿನಗಳವರೆಗೆ ಮಾತ್ರ ಕಾರ್ಯನಿರ್ವಹಿಸುತ್ತದೆ ಎಂದು ವಿವರಿಸಿದ್ದಾರೆ. ಇಸ್ರೋ ಈಗ ಪರಮಾಣು ಶಕ್ತಿ ಇಲಾಖೆಯೊಂದಿಗೆ ಕೆಲಸ ಮಾಡಿ ಚಂದ್ರನ ಮೇಲೆ 200 ದಿನಗಳವರೆಗೆ ಬದುಕಬಲ್ಲ ಚಂದ್ರ ಲ್ಯಾಂಡರ್ ಅನ್ನು ಅಭಿವೃದ್ಧಿಪಡಿಸಲಿದೆ ಎಂದು ಹೇಳಿದ್ದಾರೆ. ಇರಾನ್ ಜೊತೆಗಿನ ಯುದ್ಧವನ್ನು ಕೊನೆಗೊಳಿಸುವ ಒಪ್ಪಂದಕ್ಕೆ ಇಂದು ಸಹಿ ಹಾಕಲಾಗುವುದು ಮತ್ತು ಆನಂತರ ತಕ್ಷಣವೇ ಹರ್ಮುಜ್ ಜಲಸಂಧಿಯನ್ನು ಎಲ್ಲಾ ದೇಶಗಳಿಗೂ ಕೂಡ ತೆರೆಯಲಾಗುವುದು ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪುನರುಚ್ಚರಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ಇನ್ನೊಂದೆಡೆ ಒಪ್ಪಂದ ನಿರೀಕ್ಷೆಯಂತೆ ಆಗದಿದ್ದರೆ ಅಂತಿಮ ಪರ್ಯಾಯ ಮಾರ್ಗದಂತೆ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಈ ನಡುವೆ ಯಾವುದೇ ಒಪ್ಪಂದಕ್ಕೆ ಸಹಿ ಹಾಕುವುದು ತಕ್ಷಣ ನಡೆಯುವ ಸಾಧ್ಯತೆ ಇಲ್ಲ ಎಂದು ಇರಾನ್ ವಿದೇಶಾಂಗ ಸಚಿವಾಲಯದ ವಕ್ತಾರ ಎಸ್ಮಾಯಿಲ್ ಭಗೈ ಹೇಳಿದ್ದಾರೆ. ಒಪ್ಪಂದ ಇಂದು ಆಗುವ ಸಾಧ್ಯತೆ ಇಲ್ಲ ಮತ್ತು ಮುಂಬರುವ ದಿನಗಳಲ್ಲಿ ನಡೆಯಬಹುದು ಎಂದು ಅವರು ಹೇಳಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದಾದ್ಯಂತ ಶಿಕ್ಷಣ, ಕೌಶಲ್ಯ, ನಾವೀನ್ಯತೆ ಮತ್ತು ನವೋದ್ಯಮಗಳಂತಹ ನೂತನ ಸಂಸ್ಕೃತಿಯನ್ನು ಘೋಷಣೆ ಮಾಡಿದ್ದಾರೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ಪ್ರಧಾನಿ ನರೇಂದ್ರ ಮೋದಿ ಅವರು ಕೈಗೊಂಡ ವಿವಿಧ ನೀತಿಗಳಿಂದಾಗಿ ಭಾರತ ವಿಶ್ವದ 2ನೇ ಅತಿದೊಡ್ಡ ಉನ್ನತ ಶಿಕ್ಷಣದ ಜಾಲವನ್ನು ಹೊಂದಿದೆ ಎಂದು ಹೇಳಿದ್ದಾರೆ. ದೇಶದಲ್ಲಿ 2 ಲಕ್ಷಕ್ಕೂ ಹೆಚ್ಚು ನವೋದ್ಯಮಗಳೊಂದಿಗೆ 3ನೇ ಅತಿದೊಡ್ಡ ನವೋದ್ಯಮ ಪರಿಸರ ವ್ಯವಸ್ಥೆಯನ್ನು ಹೊಂದಿದೆ. 60 ದಶಲಕ್ಷಕ್ಕಿಂತಲೂ ಹೆಚ್ಚು ಯುವಕರಿಗೆ ಕೌಶಲ್ಯಾಭಿವೃದ್ಧಿ ಮೂಲಕ ಅಗಾಧ ಬೆಳವಣಿಗೆ ಸಾಧಿಸಲಾಗಿದೆ. 120 ದಶಲಕ್ಷಕ್ಕೂ ಹೆಚ್ಚು ಮುದ್ರಾ ಸಾಲಗಳು ಮತ್ತು 300ಕ್ಕೂ ಹೆಚ್ಚು ಬಾಹ್ಯಾಕಾಶ ನವೋದ್ಯಮಗಳು ಇಂದಿನ ಯುವಕರು ಉದ್ಯೋಗ ಸೃಷ್ಟಿಕರ್ತರು ಎಂಬುದಕ್ಕೆ ಪುರಾವೆಯಾಗಿವೆ ನಿಂತಿದೆ ಎಂದು ಹೇಳಿದ್ದಾರೆ. ಐಐಟಿ ಮತ್ತು ಏಮ್ಸ್ ಸೇರಿದಂತೆ 1200ಕ್ಕೂ ಹೆಚ್ಚು ವಿಶ್ವವಿದ್ಯಾಲಯಗಳು, 1000ಕ್ಕೂ ಹೆಚ್ಚು ಖೇಲೋ ಇಂಡಿಯಾ ಕೇಂದ್ರಗಳು ಮತ್ತು 34 ರಾಜ್ಯ ಶ್ರೇಷ್ಠತಾ ಕೇಂದ್ರಗಳೊಂದಿಗೆ ಯುವಕರು ಕ್ರೀಡಾ ಕ್ಷೇತ್ರದಲ್ಲಿ ಅದಮ್ಯ ಸಾಧನೆ ಮೆರೆಯುತ್ತಿದ್ದಾರೆ ಎಂದು ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಭಾರತೀಯ ನೌಕಾ ಸಂಸ್ಥೆಯ ಅತ್ಯಾಧುನಿಕ ಯುದ್ಧ ನೌಕೆ ಐಎನ್ಎಸ್ ತರ್ಕಶ್ ಸೆಷಲ್ಸ್ ಪೋರ್ಟ್ ವಿಕ್ಟೋರಿಯಾವನ್ನು ತಲುಪಿದೆ. ನೈಋತ್ಯ ಹಿಂದೂ ಮಹಾಸಾಗರ ವಲಯದಲ್ಲಿ ನಿಯೋಜನೆಗೊಂಡಿರುವಂತಹ ಈ ನೌಕೆಯು ಪ್ರವಾಸದ ಭಾಗವಾಗಿ ಸೆಷಲ್ಸ್ ತೀರಕ್ಕೆ ಆಗಮಿಸಿದೆ. ಕೋಲ್ಕತ್ತಾದಲ್ಲಿ ನವೀಕರಣಗೊಂಡಿರುವಂತಹ ಸೆಷಲ್ಸ್ ಕರಾವಳಿ ಕಾವಲು ಪಡೆಯ ಪಿಎಸ್ ಜೋರೋ ಆಸ್ಟರ್ ನೌಕೆಗೆ ಭಾರತದಿಂದ ಸೆಷಲ್ಸ್ ವರೆಗಿನ ಸಮುದ್ರಯಾನದಲ್ಲಿ ಐಎನ್ಎಸ್ ತರ್ಕಶ್ಗೆ ಯಶಸ್ವಿಯಾಗಿ ಬೆಂಗಾವಲು ಸೇವೆ ಒದಗಿಸಿದೆ. ಈ ಉಭಯ ನೌಕೆಗಳ ಜಂಟಿ ಯಾನವು ಹಡಗು ನಿರ್ಮಾಣ ಮತ್ತು ನಿರ್ವಹಣಾ ಕ್ಷೇತ್ರದಲ್ಲಿ ಭಾರತ ಮತ್ತು ಸೆಷಲ್ಸ್ ನಡುವೆ ಇರುವಂತಹ ದೀರ್ಘಕಾಲೀನ ಕಡಲ ಸಹಭಾಗಿತ್ವಕ್ಕೆ ಸಾಕ್ಷಿಯಾಗಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಹಿಮಾಚಲ ಪ್ರದೇಶ ಅಸೋಸಿಯೇಷನ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದಂತಹ ಮಳೆಯಿಂದ ಬಾಧಿತವಾದ 3 ಪಂದ್ಯಗಳ ಕ್ರಿಕೆಟ್ ಸರಣಿಯ ಮೊದಲ ಏಕದಿನ ಪಂದ್ಯದಲ್ಲಿ ಭಾರತ ತಂಡ ಅಫ್ಘಾನಿಸ್ತಾನ ತಂಡವನ್ನು 7 ವಿಕೆಟ್ಗಳಿಂದ ಮಣಿಸಿದೆ. 195 ರನ್ಗಳನ್ನು ಬೆನ್ ಹತ್ತಿದಂತಹ ಭಾರತ ತಂಡ 22.5 ಓವರ್ಗಳಲ್ಲಿ ಗುರಿಯನ್ನು ತಲುಪಿತು. ಭಾರತದ ನಾಯಕ ಶುಭ್ಮನ್ ಗಿಲ್ 66 ಎಸೆತಗಳಲ್ಲಿ ಅಜಯ 84 ರನ್ನನ್ನು ಗಳಿಸಿದರು. ಮೊದಲು ಬ್ಯಾಟಿಂಗ್ ಮಾಡಿದ ಅಫ್ಘಾನಿಸ್ತಾನದ ತಂಡ 24.5 ಓವರ್ಗಳಲ್ಲಿ 194 ರನ್ಗಳಿಗೆ ಆಲೌಟ್ ಆಯಿತು. ಶುಭ್ಮನ್ ಗಿಲ್ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಅಫ್ಘಾನಿಸ್ತಾನ ಪರ ರಹಮಾನುಲ್ಲಾ ಗುರ್ಬಾಸ್ 51 ಎಸೆತಗಳಲ್ಲಿ 102 ರನ್ ಗಳಿಸುವ ಮೂಲಕ ಅದ್ಭುತ ಶತಕವನ್ನು ಸಿಡಿಸಿದರು. ಭಾರತದ ಪರ ಚೊಚ್ಚಲ ಆಟಗಾರ ಹರ್ಷ್ ದುಬೆ ಮತ್ತು ಗುರ್ನೂರ್ ಬ್ರಾರ್ ತಲಾ 3 ವಿಕೆಟ್ಗಳನ್ನು ಕಬಳಿಸಿದರು. ಭಾರತ ಮತ್ತು ಅಫ್ಘಾನಿಸ್ತಾನ ತಂಡ ನಡುವಿನ 2ನೇ ಏಕದಿನ ಪಂದ್ಯ 17 ಲಕ್ನೋದ

0: ಭಾರತರತ್ನ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಏಕನ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ. 2026 ಫಿಫಾ ವಿಶ್ವಕಪ್ ಫುಟ್ಬಾಲ್ನಲ್ಲಿ ಅಮೆರಿಕ ನ್ಯೂಜರ್ಸಿಯ ಮೆಟ್ ಲೈಫ್ ಕ್ರೀಡಾಂಗಣದಲ್ಲಿ ನಡೆದಂತಹ ಸಿ ಗುಂಪಿನ ಪಂದ್ಯದಲ್ಲಿ ಬ್ರೆಜಿಲ್ ತಂಡ ಮೊರಾಕೋ ವಿರುದ್ದ 1-1 ಡ್ರಾದ ಜೊತೆಗೆ ತನ್ನ ಅಭಿಯಾನವನ್ನು ಆರಂಭ ಮಾಡಿತು. ಬ್ರೆಜಿಲ್ ಪರವಾಗಿ ವಿನಿಸಿಯಸ್ ಜೂನಿಯರ್ 32ನೇ ನಿಮಿಷದಲ್ಲಿ ಸಮಬಲದ ಗೋಲನ್ನು ಗಳಿಸಿದರು. ಇದಕ್ಕೂ ಮೊದಲು ಅಮೆರಿಕ ತಂಡ ಕ್ಯಾಲಿಫೋರ್ನಿಯಾದ ಸ್ಯಾನ್ ಫ್ರಾನ್ಸಿಸ್ಕೋ ಬೇ ಏರಿಯಾ ಕ್ರೀಡಾಂಗಣದಲ್ಲಿ ಕತಾರ್ ಮತ್ತು ಸ್ವಿಟ್ಜರ್ಲ್ಯಾಂಡ್ ನಡುವಿನ ಬಿ ಗುಂಪಿನ ಪಂದ್ಯದಲ್ಲಿ 1-1 ಡ್ರಾನಲ್ಲಿ ಕೊನೆಗೊಂಡಿತು. ಈ ನಡುವೆ ಇಂದು ನಡೆಯುವ ಡಿ ಗುಂಪಿನ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಮತ್ತು ಟರ್ಕಿ ತಂಡಗಳು ಮುಖಾಮುಖಿಯಾಗಲಿವೆ. ಭಾರತೀಯ ಕಾಲಮಾನ ಪಂದ್ಯ 9:30 ಆರಂಭವಾಗಲಿದೆ. ಜರ್ಮನಿ ಮತ್ತು ಕುರಕಾವೋ ತಂಡಗಳ ನಡುವೆ ನಡೆಯುವಂತಹ ಈ ಗುಂಪಿನ ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10:30 ಆರಂಭಗೊಳ್ಳಲಿದೆ. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ನಲ್ಲಿ ಭಾರತ ತಂಡ ಇಂದು ಬರ್ಮಿಂಗ್ಹ್ಯಾಂನ ಎಡ್ಜ್ ಬ್ಯಾಸ್ಟನ್ನಲ್ಲಿ ಗ್ರೂಪ್ ಎ ಪಂದ್ಯದಲ್ಲಿ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನದ ವಿರುದ್ದ ತನ್ನ ಅಭಿಯಾನವನ್ನು ಆರಂಭ ಮಾಡಲಿದೆ. ಪಂದ್ಯ ಭಾರತೀಯ ಕಾಲಮಾನ 7:00 ಆರಂಭವಾಗಲಿದೆ. ಭಾರತ ತಂಡ ಮಹಿಳಾ ಟಿ20 ಅಂತಾರಾಷ್ಟೀಯ ಪಂದ್ಯಗಳಲ್ಲಿ ಪಾಕಿಸ್ತಾನದ ವಿರುದ್ದ ಪ್ರಬಲ ದಾಖಲೆಯನ್ನು ಹೊಂದಿದ್ದು ಆಡಿದ 16 ಪಂದ್ಯಗಳಲ್ಲಿ 13 ಪಂದ್ಯಗಳನ್ನು ಗೆದ್ದಿದೆ. ಇಂದು ನಡೆಯುವ ಮತ್ತೊಂದು ಪಂದ್ಯದಲ್ಲಿ ನೆದರ್ಲ್ಯಾಂಡ್ಸ್ ತಂಡ ಬಾಂಗ್ಲಾದೇಶ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ 10:30 ಆರಂಭವಾಗಲಿದೆ. ಇದಕ್ಕೂ ಮೊದಲು ಇಂಗ್ಲೆಂಡ್ನ ಸೌತ್ಹ್ಯಾಂಪ್ಟನ್ನಲ್ಲಿ ಇಂದು ನಡೆದಂತಹ ಬಿ ಗುಂಪಿನ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ತಂಡ ಹಾಲಿ ಚಾಂಪಿಯನ್ ನ್ಯೂಜಿಲೆಂಡ್ ತಂಡವನ್ನ 7 ಮಣಿಸಿದೆ. ನ್ಯೂಜಿಲೆಂಡ್ ತಂಡ 6 162 ರನ್ ಗಳಿಸಲು ಶಕ್ತವಾಯಿತು. ಈ ಗುರಿಯನ್ನು ಬೆನ್ನತ್ತಿದಂತಹ ವೆಸ್ಟ್ ಇಂಡೀಸ್ ತಂಡ 1 ಬಾಕಿ ಇರುವಾಗಲೇ ತನ್ನ ಗುರಿಯನ್ನು ತಲುಪಿತು. ಶಮೈನ್ ಕ್ಯಾಂಪೆಲ್ 90 ರನ್ ಗಳಿಸಿ ಅಜೇಯರಾಗಿ ಉಳಿದರು. ಮತ್ತೊಂದು ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡ ತನ್ನ ಟಿ20 ವಿಶ್ವಕಪ್ ಅಭಿಯಾನವನ್ನು ಆರಂಭಿಸಿತು. ನಿನ್ನೆ ಮ್ಯಾಂಚೆಸ್ಟರ್ನ ಓಲ್ಡ್ ಟ್ರಾಫರ್ಡ್ನಲ್ಲಿ ನಡೆದಂತಹ ಎ ಗುಂಪಿನ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ದ 65 ರನ್ಗಳ ಜಯವನ್ನು ದಾಖಲಿಸಿತು. ಆಸ್ಟ್ರೇಲಿಯಾ 8 172 ರನ್ ಗಳಿಸಲು ಹೋರಾಡಿತ್ತು. ಈ ಗುರಿಯನ್ನು ಬೆನ್ನತ್ತಿದಂತಹ ಪ್ರೋಟಿಯಸ್ 16.4 ಓವರ್ಗಳಲ್ಲಿ 107 ರನ್ ಗಳಿಸಿತು. ಜಾರ್ಜಿಯಾ ವೇರ್ಹ್ಯಾಮ್ 22 ಎಸೆತಗಳಲ್ಲಿ 32 ರನ್ ಗಳಿಸಿ ಆಲ್ರೌಂಡ್ ಪ್ರದರ್ಶನ ನೀಡಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಬಿ ಗುಂಪಿನ ಪಂದ್ಯದಲ್ಲಿ ಸ್ಕಾಟ್ಲ್ಯಾಂಡ್ ನಿನ್ನೆ ಮ್ಯಾಂಚೆಸ್ಟರ್ನ ಓಲ್ಡ್ ಟ್ರಾಫರ್ಡ್ನಲ್ಲಿ ಐರ್ಲೆಂಡ್ ತಂಡವನ್ನು 40 ರನ್ ಗಳಿಂದ ಮಣಿಸಿತು. ಮೊದಲು ಬ್ಯಾಟಿಂಗ್ ಮಾಡಿದ ಸ್ಕಾಟ್ಲೆಂಡ್ ತಂಡ 20 ಓವರ್ಗಳಲ್ಲಿ 5 161 ರನ್ ಗಳಿಸಿತು. ನಂತರ ಐರ್ಲೆಂಡ್ 19.1 ಓವರ್ಗಳಲ್ಲಿ 121 ರನ್ ಗಳಿಗೆ ಆಲ್ಔಟ್ ಆಯಿತು. ಸ್ಕಾಟ್ಲೆಂಡ್ ನಾಯಕಿ ಕ್ಯಾಥರಿನ್ ಬ್ರೈಸ್ 60 ರನ್ ಗಳಿಸಿ 2 ಪಡೆದು ಆಲ್ರೌಂಡ್ ಪ್ರದರ್ಶನ ನೀಡಿದ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಮೂಲಸೌಕರ್ಯ ಅಭಿವೃದ್ಧಿಯ ಜೊತೆಗೆ ಉದ್ಯೋಗ ಸೃಷ್ಟಿಗೂ ಸಾರಿಗೆ ಸಚಿವಾಲಯ ವಿಶೇಷ ಒತ್ತು ನೀಡುತ್ತಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ದೇಶದಾದ್ಯಂತ ಚಾಲನಾ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸುವ ಕಾರ್ಯವನ್ನು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಕೈಗೊಂಡಿದೆ ಎಂದು ಅವರು ಮಾಹಿತಿಯನ್ನು ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಫ್ರಾನ್ಸ್ನ ನೈಸ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ, ಇಂದು ಭಾರತ್ ಇನೋವೇಟ್ಸ್ ಉದ್ಘಾಟನೆ. ಇರಾನ್ ಜೊತೆಗಿನ ಯುದ್ಧ ಕೊನೆಗೊಳಿಸುವ ಒಪ್ಪಂದಕ್ಕೆ ಇಂದು ಸಹಿ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಶಯ. ಏಕದಿನ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಅಫ್ಘಾನಿಸ್ತಾನದ ವಿರುದ್ದ ಭಾರತಕ್ಕೆ 7 ಜಯ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಬ್ರೆಜಿಲ್ ಮೊರಾಕೋ ನಡುವಿನ ಸಿ ಗುಂಪಿನ ಪಂದ್ಯ ಡ್ರಾನಲ್ಲಿ ಅಂತ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
1: ಸ್ನೇಹಿತರೆ, 102.6 ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ಚಿತ್ರದುರ್ಗ ಆಕಾಶವಾಣಿಯನ್ನು. ಇದೀಗ ಎಫ್ಎಂ ಸಮಯ 7:45:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಯುರ್ಧಾರ, ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ. 38 ಆಯುಷ್ ಚಿಕಿತ್ಸಾಲಯಗಳು ಹಾಗೂ ಆಸ್ಪತ್ರೆಗಳು ಇದೀಗ ಜಿಲ್ಲೆಯಾದ್ಯಂತ ಕಾರ್ಯನಿರ್ವಹಿಸುತ್ತಿವೆ. ರೋಗರಹಿತ ಸುಸ್ಥಿರ ಆರೋಗ್ಯ ಪಡೆಯಲು ಚಿಕಿತ್ಸಾ ಕ್ರಮ, ಜೀವನ ಶೈಲಿ, ಆಹಾರ, ಔಷಧಿ ಸಸ್ಯ ಹಾಗೂ ಮನೆಮದ್ದುಗಳ ಮಾಹಿತಿ ನೀಡುವ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ.
3: ನಮಸ್ಕಾರ, ನಾನು ಡಾಕ್ಟರ್ ರೇಷ್ಮಾ, ವೈದ್ಯಾಧಿಕಾರಿ, ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ, ಚಿತ್ರಹಳ್ಳಿ. ಆರೋಗ್ಯಕರ ಪೇಯ ಹರ್ಬಲ್ ಟೀ. ಇಂದು ನಾವು ಒಂದು ಆರೋಗ್ಯಕರ ಪೇಯದ ಬಗ್ಗೆ ಮಾತನಾಡೋಣ. ತಮಗೆಲ್ಲ ಗೊತ್ತಿರುವಂತೆ ಎಲ್ಲರ ಮುಂಜಾನೆಯ ದಿನಚರಿಯು ಪ್ರಾರಂಭವಾಗುವುದೇ ಚಹಾದ ಸೇವನೆಯೊಂದಿಗೆ. ಚಹಾ ಕೂಡ ಒಂದು ತರಹದ ಔಷಧೀಯ ಕಷಾಯವಾಗಿದೆ. ಇದನ್ನು ಚೇತೋಹಾರಿಯಾಗಿ ಸೇವನೆ ಮಾಡುತ್ತಾ ಬಂದಿದ್ದೇವೆ. ಆದರೆ

0: ಈಚೆಗೆ ಇದನ್ನು ಕೆಲವರು ಗೀಳಾಗಿ ಬಳಸಿಕೊಂಡಿದ್ದಾರೆ. ಈ ತರಹದ ಚಹಾಗಳನ್ನು ನಾವು ಬೇರೆ ಬೇರೆ ಔಷಧಿಗಳಿಂದ ತಯಾರಿಸಬಹುದಾಗಿದೆ. ತಯಾರಿಸುವ ವಿಧಾನ ಸರಳವಾಗಿದ್ದು, ಯಾವ ತರಹ ನಾವು ಚಹಾ ಸೊಪ್ಪನ್ನು ಹಾಕಿ ಕುದಿಸಿ ಅದಕ್ಕೆ ಹಾಲು ಬೆಲ್ಲವನ್ನು ಸೇರಿಸುತ್ತೇವೋ ಅದೇ ರೀತಿ ಚಹಾ ಸೊಪ್ಪಿನ ಬದಲಾಗಿ ಔಷಧೀಯ ಸಸ್ಯಗಳ ಪುಡಿಗಳನ್ನು, ಎಲೆಗಳನ್ನು, ಚಿಗುರುಗಳನ್ನು, ಬೇರುಗಳನ್ನು ಅಥವಾ ಅದರ ತೊಗಟಗಳನ್ನು ಹಾಕಿ ಕುದಿಸಿ ತಯಾರು ಮಾಡಿ ಕುಡಿಯುವುದರಿಂದ ಆರೋಗ್ಯಕ್ಕೆ ಪೂರಕವಾಗಿರುತ್ತದೆ. ಕೆಲವು ಆರೋಗ್ಯಕರ ಚಹಾಗಳನ್ನು ನೋಡುವುದಾದರೆ ದೇಹದ ಪ್ರಕೃತಿಗೆ ಅನುಸಾರವಾಗಿ ಕುಡಿಯಬೇಕಾಗುತ್ತದೆ. ಉದಾಹರಣೆಗೆ, ಬೇಸಿಗೆ ಕಾಲದಲ್ಲಿ ಉಷ್ಣ ಜಾಸ್ತಿ ಆಗಿರುವುದರಿಂದ ಸಾರೀವ ಅಥವಾ ನನ್ನಾರಿ ಈ ಬೇರುಗಳನ್ನು ಚಹಾ ಮಾಡಿ ಕುಡಿಯಬಹುದು. ಹಾಗೆ ಲಾವಂಚ ಮತ್ತು ಗಂಧದ ಚಿಗುರನ್ನು ಚಹಾ ಮಾಡಿ ಕುಡಿಯಬಹುದು. ಇದರಿಂದ ದೇಹ ತಂಪಾಗಿ ಆರೋಗ್ಯವನ್ನು ನೀಡುತ್ತದೆ. ಅದೇ ರೀತಿ ಚಳಿಗಾಲ ಬಂದಿತೆಂದರೆ ಕಫ ಜಾಸ್ತಿಯಾಗುತ್ತದೆ. ಇಂತಹ ದಿನಗಳಲ್ಲಿ ಅಜೀರ್ಣತೆ ಜಾಸ್ತಿಯಾಗುತ್ತದೆ. ಶುಂಠಿ, ಜೀರಿಗೆ ಹಾಗೂ ನಿಂಬೆಹಣ್ಣಿನ ರಸವನ್ನು ಬೆರೆಸಿ ಚಹಾವನ್ನು ತಯಾರಿಸಬಹುದಾಗಿದೆ. ಮಧುಮೇಹ ಇರುವಂತಹ ವ್ಯಾಧಿ ಪೀಡಿತರಲ್ಲಿ ಮೆಂತೆ, ಅಮೃತ ಬಳ್ಳಿ ಚಹಾವನ್ನು ತಯಾರಿಸಿ ಕುಡಿಯಬಹುದು. ಅಧಿಕ ರಕ್ತದೊತ್ತಡ ಇರುವ ವ್ಯಾಧಿ ಪೀಡಿತರು ಬೆಳ್ಳುಳ್ಳಿಯ ಜೊತೆಗೆ ಚಹಾವನ್ನು ತಯಾರಿಸಿ ಹಾಲಿನ ಜೊತೆಗೆ ಕುಡಿಯುವುದರಿಂದ ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಆಗುತ್ತದೆ. ಸಂಧಿ ನೋವು, ಕಾಲು ನೋವು ಹಾಗೂ ಮೈಕೈ ನೋವು ಇದ್ದವರು ಲಕ್ಕಿ ಸೊಪ್ಪಿನ ಚಹಾವನ್ನು ಮಾಡಬಹುದು. ಅದೇ ರೀತಿ ದೇಹಕ್ಕೆ ಬಲ ನೀಡಲು ಡ್ರೈ ಫ್ರೂಟ್ಸ್ ಅನ್ನು ರಾತ್ರಿ ನೆನೆಯಿಟ್ಟು ಬೆಳಗ್ಗೆ ಅದನ್ನು ರುಬ್ಬಿ ಹಾಲಿನೊಂದಿಗೆ ಚಹಾ ತಯಾರಿಸಿ ಕುಡಿಯಬಹುದು. ಹಾಗೆ ಜ್ವರ, ಅಜೀರ್ಣತೆ, ಮಲಬದ್ಧತೆ ಇರುವಾಗ ನಾವು ದೊಡ್ಡಪತ್ರೆ ಚಹಾ ಅಥವಾ ತುಳಸಿ ಚಹಾ ಅಥವಾ ಜೀರಿಗೆ ಚಹಾವನ್ನು ಬಿಸಿ ನೀರಲ್ಲಾದರೂ ಹಾಕಿಕೊಂಡು ಚಹಾದ ರೀತಿ ಸೇವಿಸಬಹುದು. ಬ್ರಾಹ್ಮಿ ಚಹಾ ಮಕ್ಕಳ ನೆನಪಿನ ಶಕ್ತಿಗೆ ಹೆಚ್ಚು ಮಾಡಲಿಕ್ಕೆ ಬಿಸಿ ನೀರಿನಲ್ಲಿ ಅದರ ಸೊಪ್ಪನ್ನು ಹಾಕಿ ಅಥವಾ ಉರಗದ ಸೊಪ್ಪು, ಸರಸ್ವತಿ ಸೊಪ್ಪನ್ನು ಹಾಕಿ ಸ್ವಲ್ಪ ಸಮಯದ ನಂತರ ಸೋಸಿ ಕುಡಿಯಬಹುದು. ವಿವಿಧ ರೂಪದ ಸಸ್ಯಗಳನ್ನು ತೆಗೆದುಕೊಂಡು ಚಹಾ ಮಾಡಿದಾಗ ಕಾಯಿಲೆಗಳನ್ನು ವಾಸಿ ಮಾಡಲು, ಔಷಧಿಗಳಿಗೆ ಪೂರಕವಾಗಿ ಕೆಲಸ ಮಾಡಲು ಸಹಾಯವಾಗಿರುತ್ತದೆ. ಕೇವಲ ಈ ತರಹದ ಚಹಾಗಳನ್ನು ತೆಗೆದುಕೊಳ್ಳುವುದು ಚಿಕಿತ್ಸೆಯಾಗುವುದಿಲ್ಲ. ಚಹಾದ ಗೀಳಿನಿಂದ ಹೊರಬರಲು ಸಾಧ್ಯವಾಗುತ್ತದೆ. ಆರೋಗ್ಯವಂತರೂ ಸಹ ದಿನನಿತ್ಯ ಈ ಚಹಾಗಳನ್ನು ಕುಡಿಯಬಹುದು. ಒಂದೇ ತರಹದ ಚಹಾಗಳನ್ನು ಪ್ರತಿದಿನ ತೆಗೆದುಕೊಳ್ಳುವುದಕ್ಕಿಂತ ಬೇರೆ ಬೇರೆಯಾದ ಚಹಾಗಳನ್ನು ಒಂದು ಸೈಕ್ಲಿಂಗ್ ರೀತಿಯಲ್ಲಿ ತೆಗೆದುಕೊಳ್ಳುವುದು ಉತ್ತಮವಾದ ಉಪಾಯ. ಇದರಿಂದ ಸಸ್ಯಗಳಲ್ಲಿರುವ ಪೋಷಕಾಂಶಗಳು ಸಂಪೂರ್ಣವಾಗಿ ರಕ್ತದಲ್ಲಿ ಹೀರಿಕೊಳ್ಳುತ್ತವೆ. ಕೆಲವೊಂದು ಸರಳವಾದ ಚಹಾಗಳನ್ನು ನೋಡೋಣ. ಶುಂಠಿ ಚಹಾ ಕೆಮ್ಮು ನೆಗಡೆಯಲ್ಲಿ, ದಾಸವಾಳದ ಚಹಾ ಬಿಪಿ ಇರುವವರು, ಚಕ್ಕೆಯಿಂದ ತಯಾರಿಸಿದ ಚಹಾ ಮಧುಮೇಹಗಳು, ಗ್ರೀನ್ ಟೀ ಕೊಲೆಸ್ಟ್ರಾಲ್ ಜಾಸ್ತಿ ಇರುವವರು, ಲವಂಗದ ಚಹಾ ಕ್ರಿಮಿಗಳಲ್ಲಿ ಕೊಡಬಹುದು. ಅರಿಶಿನದ ಚಹಾ ಉರಿ ಊತಗಳಲ್ಲಿಯೂ ಕೊಡಬಹುದು. ಪುದೀನಾ ಚಹಾ ಅಜೀರ್ಣದಲ್ಲಿ, ಹೀಗೆ ನಾನಾ ಬಗೆಯ ಚಹಾಗಳನ್ನು ತಯಾರಿಸಬಹುದು. ನಾಳೆಯಿಂದಲೇ ಈ ಪ್ರಯತ್ನವನ್ನು ಮಾಡುತ್ತಿರಲ್ಲವೇ? ಚಹಾದ ಬದಲಾಗಿ ಆರೋಗ್ಯಕರ ಸಸ್ಯ ದ್ರವಗಳಿಂದ ಚಹಾವನ್ನು ಕುಡಿದು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ. ನಮಸ್ಕಾರ.
1: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ. 38 ಆಯುಷ್ ಚಿಕಿತ್ಸಾಲಯಗಳು ಹಾಗೂ ಆಸ್ಪತ್ರೆಗಳು ಇದೀಗ ಜಿಲ್ಲೆಯಾದ್ಯಂತ ಕಾರ್ಯನಿರ್ವಹಿಸುತ್ತಿವೆ. ರೋಗರಹಿತ ಸುಸ್ಥಿರ ಆರೋಗ್ಯ ಪಡೆಯಲು ಚಿಕಿತ್ಸಾ ಕ್ರಮ, ಜೀವನ ಶೈಲಿ, ಆಹಾರ, ಔಷಧಿ ಸಸ್ಯ ಹಾಗೂ ಮನೆಮದ್ದುಗಳ ಮಾಹಿತಿ ನೀಡುವ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ.
2: ಇಂದಿನ ಈ ಕಾರ್ಯಕ್ರಮದಲ್ಲಿ ಮಾಹಿತಿ ನೀಡಿದವರು ಡಾಕ್ಟರ್ ರೇಷ್ಮಾ. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಮೂಡಿಬಂತು. ಸ್ನೇಹಿತರೆ, ನಿಲಯದ ಮುಂಜಾನೆ ಎದುರುಗೋದಯ ಪ್ರಸಾರದ ಎಲ್ಲಾ ಕಾರ್ಯಕ್ರಮಗಳನ್ನು ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ದೀರಿ. ಸಮಯ ಸರಿಯಾಗಿ 7:50 ಪದಬಂಧ ಕಾರ್ಯಕ್ರಮ. ಎತ್ತಣ ಮಾಮರ, ಎತ್ತಣ ಕೋಗಿಲೆ, ಎತ್ತಣಿಂದೆತ್ತ ಸಂಬಂಧವಯ್ಯ ಎನ್ನುವಂತೆ ಯಾವುದೋ ಪದ ಮತ್ತಾವುದೋ ಸುಳುಹು, ಒಂದಕ್ಕೊಂದು ಬಂಧ ಬೆಸೆಯುವ ಕಾರ್ಯಕ್ರಮವೇ ಈ ಪದಬಂಧ ಕಾರ್ಯಕ್ರಮ. ಪದಬಂಧ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೂ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗೆಳತಿ ಶಶಿಕಲಾ ಟಿ. ಸ್ನೇಹಿತರೆ, ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಎರಡೆರಡು ಪದಗಳ ಸುಳುಹುಗಳನ್ನು ಕೊಡ್ತಾ ಹೋಗ್ತೇನೆ. ಸುಳುಹುಗಳನ್ನು ಆಧರಿಸಿ ಪದಗಳನ್ನು ಕಂಡುಹಿಡಿದು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಯಾದ 9448640273 ಈ ಸಂಖ್ಯೆಗೆ ನಿಮ್ಮ ಹೆಸರು, ನಂತರ ಊರಿನ ಹೆಸರು, ಆ ನಂತರದಲ್ಲಿ ಉತ್ತರದ ಸಂದೇಶಗಳನ್ನು ಕಳುಹಿಸಿಕೊಡಿ.
3: ನಿನ್ ಕೂಸು ಅಳ್ಳಿಕತ್ತದ. ಎದಿ ಹಾಲು ಕುಡಿಸಿ ಸಮಾಧಾನ ಮಾಡು.
4: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲು ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
3: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲು ಮಾತ್ರ ಕೊಡ್ಬೇಕು. ಆಮೇಲೆ ಅದ್ರ ಜೊತೆ ಬೇರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು.

0: ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದೆ.
1: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
2: ಸ್ನೇಹಿತರೇನು, ಕಾರ್ಯಕ್ರಮವನ್ನು ಆರಂಭಿಸೋಣ. ಮೊದಲಿಗೆ 3 ಅಕ್ಷರಗಳಿರುವ ಪದದ ಸುಳುಹು. ಪಟದಲ್ಲಿ ರೋಚಕವಾಗಿ ಬಂದಿರುವ ಉತ್ತರ ಭಾರತದ ತಿಂಡಿ. ಪಟದಲ್ಲಿ ರೋಚಕವಾಗಿ ಬಂದಿರುವ ಉತ್ತರ ಭಾರತದ ತಿಂಡಿ. ಈ ಪದದ ಮೊದಲ ಅಕ್ಷರದಿಂದ 4 ಅಕ್ಷರಗಳಿರುವ ಎರಡನೇ ಪದದ ಸುಳುಹು. ಲೀನವಾಗಿ ಹೋಗುವ ಅವಸ್ಥೆಯನ್ನು ಹೀಗನ್ನಿ. ಲೀನವಾಗಿ ಹೋಗುವ ಅವಸ್ಥೆಯನ್ನು ಹೀಗನ್ನಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಮೊದಲಿಗೆ 3 ಅಕ್ಷರಗಳಿರುವ ಪದದ ಸುಳುಹು. ಪಟದಲ್ಲಿ ರೋಚಕವಾಗಿ ಬಂದಿರುವ ಉತ್ತರ ಭಾರತದ ತಿಂಡಿ. ಈ ಪದದ ಮೊದಲ ಅಕ್ಷರದಿಂದ 4 ಅಕ್ಷರಗಳಿರುವ ಎರಡನೇ ಪದದ ಸುಳುಹು. ಲೀನವಾಗಿ ಹೋಗುವ ಅವಸ್ಥೆಯನ್ನು ಹೀಗನ್ನಿ. ಹೇಗೆ ಅಂಥೇಳಿ ಸಂದೇಶದ ಮುಖಾಂತರ ತಿಳಿಸಿ. ಇನ್ನು ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿಸ್ತಾ ಇದ್ದೇನೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಕಂಠಸಿರಿಯಲ್ಲಿ ಮೂಡಿಬಂದಿರುವ ಮುಂಜಾನೆಯ ಮಂಜು ಚಿತ್ರದ ಗೀತೆಯನ್ನು. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

0: कानूनी साक्षरता एवं जागरूकता कार्यक्रम से जुड़े कानूनी सहायता टेली लॉ के टोल फ्री नंबर 144454 और वेबसाइट www.tele-law.in से प्राप्त की जा सकती है।
1: ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಇದೀಗ ಮತ್ತೆರಡು ಪದಗಳ ಸುಳುಹುಗಳನ್ನು ಕೊಡ್ತಾ ಇದ್ದೇನೆ. ಮೊದಲಿಗೆ ಮೂರು ಅಕ್ಷರಗಳಿರುವ ಪದದ ಸುಳುಹು. ಮಾಧವನ ಸ್ತ್ರೀರೂಪವಿದು, ಮಾಧವನ ಸ್ತ್ರೀರೂಪವಿದು. ಈ ಪದದ ಕೊನೆಯ ಅಕ್ಷರದಿಂದ, ಸ್ನೇಹಿತರೆ ಗಮನಿಸಿ, ಈ ಪದದ ಕೊನೆಯ ಅಕ್ಷರದಿಂದ ನಾಲ್ಕು ಅಕ್ಷರಗಳಿರುವ ಎರಡನೇ ಪದದ ಸುಳುಹು. ಜ್ಞಾನವನ್ನು ತಲೆಯ ಮೇಲೆ ಹೊತ್ತವ, ಜ್ಞಾನವನ್ನು ತಲೆಯ ಮೇಲೆ ಹೊತ್ತವ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಮೊದಲಿಗೆ ಮೂರು ಅಕ್ಷರಗಳಿರುವ ಪದದ ಸುಳುಹು ಮಾಧವನ ಸ್ತ್ರೀರೂಪವಿದು. ಈ ಪದದ ಕೊನೆಯ ಅಕ್ಷರದಿಂದ ನಾಲ್ಕು ಅಕ್ಷರಗಳಿರುವ ಎರಡನೇ ಪದದ ಸುಳುಹು ಜ್ಞಾನವನ್ನು ತಲೆಯ ಮೇಲೆ ಹೊತ್ತವ. ಯಾವುವು ಆ ಎರಡು ಪದಗಳು? ಇನ್ನು ಕಾರ್ಯಕ್ರಮದಲ್ಲಿ ಇದೀಗ ಕೇಳಿಸ್ತಾ ಇದ್ದೇನೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ನವತಾರೆ ಚಿತ್ರದ ಗೀತೆಯನ್ನು. ಸಾಹಿತ್ಯ ಬರೆದು ಸಂಗೀತಕ್ಕೆ ಅಳವಡಿಸಿದ್ದಾರೆ ಹಂಸಲೇಖಾ.

0: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಕೊಟ್ಟಂತಹ ಸುಳುಹುಗಳಿಗೆ ಉತ್ತರಗಳನ್ನ ಹಾಗೇನೆ ಯಾರೆಲ್ಲ ಸರಿ ಉತ್ತರಗಳನ್ನ ಹಾಗೆ ಪ್ರಯತ್ನ ಮಾಡಿದ್ದಾರೆ ಎನ್ನುವಂತಹವರ ಹೆಸರುಗಳನ್ನ ತಿಳಿಸುವಂತಹ ಸಮಯ. ಮೊದಲಿಗೆ ನಮಗೆ ಸಂದೇಶಗಳನ್ನ ಕಳುಹಿಸಿರುವವರ ಹೆಸರುಗಳನ್ನ ತೆಗೆದುಕೊಳ್ತಾ ಹೋಗ್ತೇನೆ. ಹೆಚ್ ಸತೀಶ್ ಕುಮಾರ್ ಚಿತ್ರದುರ್ಗದಿಂದ, ವಾಣಿ ಸತೀಶ್ ಚಿತ್ರದುರ್ಗದಿಂದ, ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ ಚಿತ್ರದುರ್ಗದಿಂದ, ನೇತ್ರಾ ನಟರಾಜ್ ಚಿತ್ರದುರ್ಗದಿಂದ, ಹೊನ್ನೂರಲಿ ಹನುಮಂತಾಪುರ ಜಗಳೂರು ತಾಲೂಕಿನಿಂದ, ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆ ತಾಲೂಕಿನಿಂದ, ಅನಿತಾ ಮುರುಗೇಶ್ ಬಾಪೂಜಿನಗರ ಚಿತ್ರದುರ್ಗದಿಂದ, ನಳಿನ ಸಣ್ಣಣ್ಣ ಹುರುಳಿಹಾಳು ಕೂಡ್ಲಿಗಿ ತಾಲೂಕು ವಿಜಯನಗರ ಜಿಲ್ಲೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ, ಹಂಪಣ್ಣ ನ್ಯಾಮ್ತಿಯಿಂದ, ಕೆಬಿ ಪಾಲಯ್ಯ ಚಿರತಗೊಂಡುವಿನಿಂದ, ಹಾಗೆ ಚಿತ್ರದುರ್ಗದ ಹೊಸದುರ್ಗದ ದಯಾನಂದ್ ಬಿವಿಕೆಎಸ್ ಲೇಔಟ್ ಚಿತ್ರದುರ್ಗದಿಂದ, ಬೀನಾ ವಸಂತರಾವ್ ವಸಂತಪುರ ಬೆಂಗಳೂರಿನಿಂದ, ಲೇಖನ ಚಂದ್ರಪ್ಪ ಕಾಲ್ಕೆರೆ ಐಯುಡಿಪಿ ಲೇಔಟ್ ಚಿತ್ರದುರ್ಗದಿಂದ, ಸವಿತಾ ದೇವರಾಜ್ ನಚಿಕೇತ್ ಮತ್ತೆ ಹೃತಿಕ್ ಕೂಡ ಜೊತೆಯಲ್ಲಿ ಇರುವಂಥದ್ದು. ಎಲ್ಲಿಂದ ಅಂದರೆ ಕೆಳಗೋಟೆಯಿಂದ. ಓಕೆ, ಇನ್ನು ವಿಜಯಲಕ್ಷ್ಮಿ ಸತೀಶ್ ಪೃಥ್ವಿ ಕೂಡ ಜೊತೆಯಲ್ಲಿ ಇರುವಂಥದ್ದು. ಚಿತ್ರದುರ್ಗದ ಬ್ಯಾಂಕ್ ಕಾಲೋನಿಯಿಂದ ನಮಗೆ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ. ಇನ್ನು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ತೆಲಿ ಆದಿತ್ಯ ಶಿವಲೀಲಾ ತೆಲಿ ಮತ್ತೆ ಮನೆಯವರು, ಸಹನ ಸರ್ವೇಶ್ ತರಳಬಾಳು ನಗರ ಚಿತ್ರದುರ್ಗದಿಂದ, ಸಾವಿತ್ರಮ್ಮ ಸುರೇಂದ್ರ ಶೆಟ್ಟಿ ರಜನಿ ಶ್ರೀಕಂಠ ಸಚಿನ್ ಭಾಸ್ಕರ್ ಜಿಎಚ್ಆರ್ ಲೇಔಟ್ ಚಿತ್ರದುರ್ಗದಿಂದ. ನಂಬರ್ ಎಂಡಿಂಗ್ ವಿತ್ 5071 ನೀವು ಮೆಸೇಜನ್ನು ಡಿಲೀಟ್ ಮಾಡಿಬಿಟ್ಟಿದ್ದೀರಿ. ಓಕೆ, ಪರವಾಗಿಲ್ಲ, ಮತ್ತೆ ಮುಂದಿನ ಸಂದೇಶವನ್ನು ತೆಗೆದುಕೊಳ್ತಾ ಇದ್ದೀನಿ. ಇನ್ನು ಗಿರೀಶ್ ಸಾಲೇಹಳ್ಳಿಯಿಂದ ನಮಗೆ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ. ಓಕೆ, ಇನ್ನು ಸುರೇಶ್ ಜಿ ಎಸ್ ಚನ್ನಪಟ್ಟಣ ಹೊಳಲ್ಕೆರೆ ತಾಲೂಕಿನಿಂದ, ಸ್ವಾತಿ ದೀಪಕ್ ನಾಯಕನಹಟ್ಟಿಯಿಂದ, ಅಥರ್ವ ಸಿ ಬೋರಪ್ಪ ಚನ್ನಕೇಶವ ಪವಿತ್ರ ಹೊಸಮಾಳಿಗೆಯಿಂದ, ಇನ್ನು ಅಂಜಿನಪ್ಪ ಗಂಗಮ್ಮ ಸುಟ್ಟ ಕರ್ನಾರಹಟ್ಟಿಯಿಂದ, ನಮನ ಗಣೇಶ್ ಕಾರ್ಕಳದಿಂದ. ಓಕೆ, ಬಹುದೂರದಿಂದ ನಮಗೆ ಸಂದೇಶವನ್ನು ಕಳುಹಿಸ್ತಾ ಇದ್ದೀರಿ, ಹೀಗೆ ನಮ್ಮ ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ ಕೂಡ. ಕಾರ್ಕಳದ ಬಜಗೋಳಿಯಿಂದ ಸಂದೇಶವನ್ನು ಕಳುಹಿಸಿದ್ದಾರೆ. ಇನ್ನು ಸಿ ಎಲ್ ಉಮಾಮಹೇಶ್ವರಿ ಶ್ರೀ ಏಕನಾಥೇಶ್ವರಿ ಜಾತ್ರೆ ಬಯಲು ಚಿತ್ರ

ಚಿತ್ರದುರ್ಗ ಅಂತ ಹೇಳಿ ತಿಳಿಸಿದ್ದಾರೆ. ಜೆಎಂ ಸಿದ್ದಲಿಂಗ ಸ್ವಾಮಿ, ಚಿರಾಗ್, ಬಿಂದುಶ್ರೀ, ಸಾಕ್ಷಿಶ್ರೀ, ಶಾಂತ, ಜುಮ್ಮೋಬನಹಳ್ಳಿ, ಕೂಡ್ಲಿಗಿ ತಾಲೂಕಿನಿಂದ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ. ಅನಿತಾ ವೀರೇಶ್ ಸಹ್ಯಾದ್ರಿ ಬಡಾವಣೆ ಚಿತ್ರದುರ್ಗದಿಂದ, ಇನ್ನು ಅಮೃತ ರಮೇಶ್ ಚಿತ್ರದುರ್ಗದಿಂದ, ಎಬಿ ಶಂಭುಲಿಂಗನಗೌಡ ಹರಪನಹಳ್ಳಿ ತಾಲೂಕ್ ಅರಸೀಕೆರೆಯಿಂದ, ಉಮಾದೇವಿ ಪಿಡಬ್ಲ್ಯೂಡಿ ಕಾಲೋನಿ ವಿಆರ್ ಪ್ರಾಜೆಕ್ಟ್ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಶಿವಮೊಗ್ಗದಿಂದ. ಇನ್ನು ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ, ಚರಿತ್ ನಾಗ್ ಸ್ನೇಹ ನಾಗಾರ್ಜುನ್ ಕೊಳ್ಳೇಗಾಲದಿಂದ, ಮೀರಾ ಅಮರನಾಥ್ ಜಯಲಕ್ಷ್ಮಿ ಬಡಾವಣೆಯಿಂದ, ಶಕುಂತಲಮ್ಮ ಶ್ರೀನಿವಾಸಮೂರ್ತಿ, ಹಾಗೆಯೇ ರೂಪಾ ರಾಘವೇಂದ್ರ.

ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಚರಿತ್ ನಾಗ್ ಸ್ನೇಹ ನಾಗಾರ್ಜುನ್ ಕೊಳ್ಳೇಗಾಲದಿಂದ ಮೀರಾ ಅಮರನಾಥ್ ಜಯಲಕ್ಷ್ಮಿ ಬಡಾವಣೆಯಿಂದ ಶಕುಂತಲಮ್ಮ ಶ್ರೀನಿವಾಸ ಮೂರ್ತಿ ಹಾಗೆಯೇ ರೂಪ ರಾಘವೇಂದ್ರ ಶಬರೀಶ್ ಚಿಕ್ಕನಾಯಕನಹಳ್ಳಿಯಿಂದ ನಮಗೆ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ. ಸ್ಫೂರ್ತಿ ಆರ್ವೈ ರಾಘವೇಂದ್ರ ಎಳೆಹೊಳೆಯಿಂದ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ. ಇನ್ನು ಹರಿಹರ ತಾಲೂಕು ಇರಬಹುದು ಅಂತೇಳಿ ಅನ್ಕೊಳ್ತೇನೆ. ಇನ್ನು ಹಿರಿಯೂರು ತಾಲೂಕು ಮದ್ದಿಹಳ್ಳಿ ಗ್ರಾಮದಿಂದ ಕೂಡ ನಮಗೆ ಸಂದೇಶ ಬಂದಿದೆ. ಯಾರು ಅಂತ ಹೇಳಿದ್ರೆ ಎಂ ಪರಮೇಶ್ವರ ಅಕುಲ್ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಇನ್ನು ವೇದಾ ರಮೇಶ್ ಮೈತ್ರಿ ಈಶ್ವರ ಬಡಾವಣೆ ಚಿತ್ರದುರ್ಗದಿಂದ, ಲತಾ ಸುಹಾಸ್ ಹೊಸಕೋಟೆಯಿಂದ, ಡಿಬಿ ಮುರುಗೇಶ್ ಬಾಪೂಜಿ ನಗರದಿಂದ. ಓಕೆ, ನಿಮ್ಮ ಹೆಸರನ್ನು ನಾನು ಈಗಾಗಲೇ ತೆಗೆದುಕೊಂಡೆ ಅಂತೇಳಿ ಅನ್ಕೊಳ್ತೇನೆ. ಮತ್ತೆ ಇಂದ್ರಜಿತ್ ಸಾಯಿನಾಥ್ ಎಂ ಕೆ ಹಟ್ಟಿಯಿಂದ ನಮಗೆ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ. ರತ್ನ ಬಸವರಾಜ್ ಜನತಾ ಕಾಲೋನಿ ಕೊಂಡ್ಲಹಳ್ಳಿ ಇಲ್ಲಿಂದ ನಮಗೆ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ. ವಿನಯ್ ಮತ್ತೆ ಲೇಖನ ವಿನೋಬ್ ನಗರ ದಾವಣಗೆರೆಯಿಂದ, ಭಾವನಾ ಸಾಯಿನಾಥ್ ಎಂ ಕೆ ಹಟ್ಟಿಯಿಂದ, ಹರಪನಹಳ್ಳಿ ತಾಲೂಕು ಚಿಕ್ಕೇರಿಯಿಂದ ಯಾರಿದು ಕೆಂಚನಗೌಡರ ರಮೇಶ್ ಅವರು ಸಂದೇಶವನ್ನು ಕಳುಹಿಸ್ತಾ ಇರೋದು. ಶ್ರೀಕಂಠಮೂರ್ತಿ ಸ್ಕಂದನ್ ಭಾಸ್ಕರ್ ಮತ್ತೆ ಮೆದೇಹಳ್ಳಿ ರಸ್ತೆ ಚಿತ್ರದುರ್ಗದಿಂದ ಇಲ್ಲಿಂದ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಓಕೆ, ಪ್ರತಿಭಾ ರಾಘವೇಂದ್ರ ಚೋರ್ನೂರ್ನಿಂದ, ಸಹನಾ ಆಚಾರ್ ಸಿರಿಗೆರೆಯಿಂದ, ಪೂರ್ಣಿಮಾ ಮಹಾಂತೇಶ್ ಅನುರಾಗ್ ಕನುಮಪ್ಪ ಲೇಔಟ್ ಚಿತ್ರದುರ್ಗದಿಂದ, ಹರಪನಹಳ್ಳಿ ತಾಲೂಕು ಚಿಗಟೇರಿಯಿಂದ ಆದಿಶೆಟ್ರು ಬಸವರಾಜ್ ಅವರು ಕೂಡ ಸಂದೇಶವನ್ನು ಕಳುಹಿಸ್ತಾ ಇರುವಂಥದ್ದು. ರಚಿತ್ ರಂಗನಾಥ್ ಜೋಗಿಮಟ್ಟಿ ರಸ್ತೆ ನಾಲ್ಕನೇ ತಿರುವಿನಿಂದ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ. ಹಾಗೆಯೇ ಡಾಕ್ಟರ್ ಎಸ್ ಜಿ ಶಿವಪ್ರಸಾದ್ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ ಓಕೆ ಸಂದೇಶವನ್ನು ಕಳುಹಿಸಿದ್ದಾರೆ. ಒನಕೆ ಓಬವ್ವನ ತವರೂರು ಅಂತ ಹೇಳಿ ತಿಳಿಸ್ತಾ ಇರೋದು ಗುಡೇಕೋಟೆಯಿಂದ ಅಂಗಡಿ ತಿಪ್ಪೇಶ್ ಅವರು, ಜೊತೆಗೆ ಚೈತ್ರ ಮತ್ತು ಸೋನು ಪ್ರಜ್ವಲ್ ಕೂಡ ಜೊತೆಯಲ್ಲಿರುವಂಥದ್ದು. ಸಿ ಟಿ ಚಂದ್ರಶೇಖರ್ ವಸಂತ ಕುಮಾರಿ ಹತ್ತಿಚೌಡೇನಹಳ್ಳಿ ಹೊಳೆ ನರಸೀಪುರ ತಾಲೂಕು ಹಾಸನದಿಂದ. ಇನ್ನು ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ, ನಂಬರ್ ಎಂಡಿಂಗ್ ವಿತ್ 2835 ಸಿರಿಗೌರಿ ಬಸವಮಂಟಪ ರಸ್ತೆ ಚಿತ್ರದುರ್ಗದಿಂದ ಸಂದೇಶವನ್ನು ಕಳುಹಿಸಿದ್ದಾರೆ. ಲೀಲಾ ಉಮೇಶ್ ಮತ್ತು ಲಾವಣ್ಯ ಕೂಡ ಜೊತೆಯಲ್ಲಿರುವಂಥದ್ದು. ಟೀಚರ್ಸ್ ಕಾಲೋನಿ ಚಿತ್ರದುರ್ಗದಿಂದ ಉಮಾಮೋಹನ್ ಮುರಳಿ ಜೋಗಿಮಟ್ಟಿ ರಸ್ತೆ ನಾಲ್ಕನೇ ಫಸ್ಟ್ ಕ್ರಾಸ್. ಓಕೆ, ಮತ್ತು ಶ್ರೀವೇದ ಹಾಗೆ ಗೌತಮ್ ಅವರು ಕೂಡ ಸೇರಿ ಕಳುಹಿಸಿದ್ದಾರೆ. ಬಾಮಿನಿ ಕೂಡ ಜೊತೆಯಲ್ಲಿರುವಂಥದ್ದು ಚಿತ್ರದುರ್ಗದಿಂದ. ತಿಪ್ಪಮ್ಮ ನಳರಾಜ್ ಟೀಚರ್ಸ್ ಕಾಲೋನಿ ಚಿತ್ರದುರ್ಗದಿಂದ, ಎನ್ ಜಿ ಬಸವರಾಜ್ ಅನ್ನಪೂರ್ಣ IUDP ಲೇಔಟ್ ಚಿತ್ರದುರ್ಗದಿಂದ, ವನಜಾಕ್ಷಿ ನೀರ್ಬಾವಿ ಓಬಣ್ಣ KB ಕಾನಾ ಹೊಸಳ್ಳಿ ಅಂತೇಳಿ ತಿಳಿಸಿದ್ದಾರೆ. ಲೋಕಣ್ಣ ಆಚಾರ್ ಚಳ್ಳಕೆರೆಯಿಂದ, MR ಶ್ರೀಕಂಠ ನಗ್ರಹಾರ ಮೈಸೂರಿನಿಂದ, ನಂಬರ್ ಎಂಡಿಂಗ್ ವಿತ್ 218 ಯಾರಪ್ಪ ಇದು ಅಂದರೆ ಸಂತೋಷ್ ಪಾಟೀಲ್ ಗಲಗಿನಕಟ್ಟಿ ಅಂಥೇಳಿ ತಿಳಿಸ್ತಾ ಇದ್ದಾರೆ. ಇಂದಿರಾ ಜಯದೇವಮೂರ್ತಿ ಕೆಳಗೋಟೆಯಿಂದ ಗಾಯತ್ರಿ ಸಂಜಯ್ ತೃಪ್ತಿ ಮತ್ತು ರಾಧಾಬಾಯಿ ಕೂಡ ಜೊತೆಯಲ್ಲಿರುವಂಥದ್ದು. ಎಲ್ಲಿಂದ ಅಂತ ಹೇಳಿದರೆ ರಾಣೇಬೆನ್ನೂರಿನಿಂದ ಸಂದೇಶವನ್ನು ಕಳುಹಿಸಿದ್ದಾರೆ. ಇನ್ನು ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿ ಅವರು, ಹಾಗೆ ಸಲ್ಮಾ ಟೀಚರ್ ಅಂಥೇಳಿ ತಿಳಿಸ್ತಾ ಇದ್ದಾರೆ ಊರಿನ ಹೆಸರು. ಓಕೆ, ತರೀಕೆರೆಯಿಂದ ಸಿದ್ದಲಿಂಗಮೂರ್ತಿ, ಸಿರಿಗೆರೆಯಿಂದ ವನಿತಾ, ತ್ರಿಶೂಲ್ ಶಿವಮೊಗ್ಗದಿಂದ ಎಂ ಈಶಣ್ಣ, ಮುತ್ತಿಗಾರಹಳ್ಳಿಯಿಂದ. ಓಕೆ, ತಮ್ಮ ಎಲ್ಲ ಉತ್ತರಗಳು ಕೂಡ ಸರಿಯಾಗಿವೆ. ಓಕೆ, ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಛಾಯಾ ನಕುಲ್ ಗುಳೇದಗುಡ್ಡ ಬಾಗಲಕೋಟೆಯಿಂದ, ಶಿವಮೊಗ್ಗದ ರೋಟ್ರಿ ಜಿ ವಿಜಯ್ ಕುಮಾರ್ ಅವರು, ಲಕ್ಷ್ಮೀ ಮಂಜುನಾಥ್ ನಾಗರಬಾವಿ ಬೆಂಗಳೂರಿನಿಂದ, ಶೈಲಜಾ ಲೋಕಣ್ಣ BVKS ಲೇಔಟ್ ಚಿತ್ರದುರ್ಗದಿಂದ, ಕೂಡ್ಲಿಗಿ ತಾಲೂಕಿನ ಹೂಡೇಮ್ನಿಂದ ಪ್ರಣತಿ ವಿಸ್ಮಯ ಹಾಗೆ ಶಾಂತಕುಮಾರಿ ಅವರು, ಶೋಭಾ ಲೋಕೇಶ್ ಗಾರೆಹಟ್ಟಿ ಚಿತ್ರದುರ್ಗದಿಂದ, ಸುನೀತಾ ನಾಗರಾಜ್ ಧರ್ಮಶಾಲಾ ರಸ್ತೆ ಚಿತ್ರದುರ್ಗದಿಂದ, ಲೋಕೇಶ್ ಶಿಕ್ಷಕರು ಹಿರಿಯೂರಿನಿಂದ, ಪಂಚಾಕ್ಷರಪ್ಪ GB ಶಿಕ್ಷಕರು ಹಿರಿಯೂರಿನಿಂದ, ಶುಭಾಂಗ್ ಹವೀಶ್ BVKS ಲೇಔಟ್ ಚಿತ್ರದುರ್ಗದಿಂದ, ನಂಬರ್ ಎಂಡಿಂಗ್ ವಿತ್ 272 ಮೋಹಿನಿ ಅಂತ ಮಾತ್ರ ಕಾಣ್ತಾ ಇದೆ. ಓಕೆ, ಅರುಣ ಜಗದೀಶ್ ವೀರಭದ್ರಸ್ವಾಮಿ ರಸ್ತೆ ಚಳ್ಳಕೆರೆಯಿಂದ, ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿನಿಂದ ನಮಗೆ ಸಂದೇಶವನ್ನು ಆನವಟ್ಟಿಯಿಂದ ಸಂದೇಶವನ್ನು ಕಳುಹಿಸಿರೋದು ಯಾರಪ್ಪ ಅಂದರೆ ರವೀಂದ್ರ ಕುಮಾರ್ KR. ಓಕೆ, ನಿಮ್ಮ ಉತ್ತರಗಳು ಕೂಡ ಸರಿಯಾಗಿವೆ. ಹೊಸಬ್ರು ಅಂದ್ಕೊಳ್ತೇನೆ. ಓಕೆ, ನಮ್ಮ ಕಾರ್ಯಕ್ರಮಗಳನ್ನು ಹೀಗೆ ಕೇಳ್ತಾ ಇರಿ. ಇನ್ನು ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಅವರು, ಹಾಗೆಯೇ ನಂಬರ್ ಎಂಡಿಂಗ್ ವಿತ್ 4002 ನಿಮ್ಮ ಉತ್ತರಗಳು ಸರಿಯಾಗಿವೆ. ಕೊಟ್ಟೂರಿನಿಂದ ಜವಳಿ ಶಾರದಾ ಚಂದ್ರಶೇಖರ್ ಅವರು, GCH ಗೊಂಚುಗಾರ್ ಭರಮಸಾಗರದಿಂದ, ನಾಗರಾಜ್ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ, ಎನ್ ಮಾರಣ್ಣ ಶಿಕ್ಷಕರು ತಳಕು ಚಳಕೆರೆಯಿಂದ, ಶಿವಮೊಗ್ಗ ಕೃಷಿನಗರ ದೊಡ್ಡಮನೆ ಸವಿತಾ ಗಣೇಶ್ ಆಶಾ ವಿಜಯಕುಮಾರ್ ಅವರು ಸಂದೇಶವನ್ನು ಕಳುಹಿಸ್ತಾ ಇರುವಂಥದ್ದು. ಇನ್ನು ನಿರ್ಮಲಾ ಮೂರ್ತಿ ಧವಳಗಿರಿ ಬಡಾವಣೆ ಚಿತ್ರದುರ್ಗದಿಂದ, ಷಡಕ್ಷರ ಪಪ್ಪಿ ಉಪನ್ಯಾಸಕರು ಚಿತ್ರದುರ್ಗದಿಂದ, ರಾಯಭಾಗ್ ತಾಲೂಕು ಮುಗುಳಕೋಡಿನಿಂದ ಶಿವಲಿಂಗಯ್ಯ ಕಲಾವತಿ ಹಾಗೆ ಅಭಿಷೇಕಯ್ಯ ಹಿರೇಮಠ ಅವರು, ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ, ಶಶಿಕಲಾ ಸಾಯಿನಾಥ್ ಎಂ ಕೆ ಹಟ್ಟಿಯಿಂದ, ವಾಣಿಶ್ರೀ ಅಶ್ವಥರಾವ್ ನೆಹರು ನಗರ ಚಿತ್ರದುರ್ಗದಿಂದ, ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗದಿಂದ, ಸರಳ ಪ್ರಭು ರಂಗಯ್ಯನ ಬಾಗಿಲು ಚಿತ್ರದುರ್ಗದಿಂದ, ಶಾಂತಕುಮಾರ್ ತಾಯಕನಹಳ್ಳಿಯಿಂದ, ಪ್ರಜ್ವಲ್ ಮತ್ತು ನಿಹಾರಿಕಾ ಚಿತ್ರದುರ್ಗದಿಂದ, ಸುಜಾತ ಮಂಜುನಾಥ್ ಚಿತ್ರದುರ್ಗದಿಂದ, ರವಿಶಂಕರ್ ಬನಶಂಕರಿ ಬಡಾವಣೆ ಕೆಳಗೋಟೆ ಚಿತ್ರದುರ್ಗದಿಂದ, ಮೇನಕಾ ಉಮೇಶ್ ಚೌಡೇಶ್ವರಿ ಬಡಾವಣೆ ಚಿತ್ರದುರ್ಗದಿಂದ, ಚಂದ್ರಶೇಖರ್ ಹೊನ್ನಗೊಂಡನಹಳ್ಳಿ ಶಿರಾ ತಾಲೂಕಿನಿಂದ, ನಿಖಿತಾ ಧೀಮಹಿ ಉನ್ನತಿ ಚಿತ್ರದುರ್ಗದಿಂದ, ಮೀನಾಕ್ಷಿ ಚಿತ್ರದುರ್ಗದಿಂದ, ವಿಶಾಲ ಷಡಕ್ಷರಪ್ಪ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ಅಕ್ಷಾಲಿ ದತ್ತಾತ್ರೇಯ ಮತ್ತು ಮಗಳು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ನಂಬರ್ ಎಂಡಿಂಗ್ ವಿತ್ 4272 ಎಲ್ಲಿಂದ ಅಂತ ಹೇಳಿ

0: ಅಂದ್ರೆ ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕು ಹಿರೇಹಡಗಲಿಯಿಂದ. ಓಕೆ, ಹಾಗೇನೆ ಸಂಜಯ್ ದೊಡ್ಡಪೇಟೆಯಿಂದ ನಮಗೆ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ. ಸುಜಾತಾ ಪ್ರಕಾಶ್ ಚಿತ್ರದುರ್ಗದಿಂದ, ಪುಷ್ಪಾ ಬ್ಯಾಂಗ್ಳೂರಿನಿಂದ, ಚಿನ್ಮಯಿ ಮಮತಾ ತಿಮ್ಮಾರೆಡ್ಡಿ ಮರಳಸಿದ್ದೇಶ್ವರ ಬಡಾವಣೆ ಚಿತ್ರದುರ್ಗದಿಂದ, ಡಾಕ್ಟರ್ ವೀಣಾ, ಸಿ ಎಲ್ ಏಕನಾಥೇಶ್ವರಿ ಸಾತ್ವಿಕ್ ಮತ್ತು ಸಂವೇದು ದಾವಣಗೆರೆಯಿಂದ, ಮಹೇಶ್ ಹೊಸೂರು ಶಿಕಾರಿಪುರದಿಂದ, ರುದ್ರಪ್ಪ ಚನ್ನಗಿರಿ ತಾಲೂಕು ನೀತಿಗೆರೆಯಿಂದ, ಶ್ರೀಲತಾ ಫ್ರಮ್ ಫಿಲ್ಟರ್ ಹೌಸ್ನಿಂದ, ಮಾದಪ್ಪ ಹಾಗೂ ಕೃಷ್ಣ ಕೆಎಂ ಕಮಂಡಲಗುಂದಿ ಜಗಳೂರಿನಿಂದ, ನಾಗಭೂಷಣ್ ಸ್ವಾಮಿ ಹೆಚ್ ಸಾಲೂರಿನಿಂದ, ಚಿತ್ರದುರ್ಗದಿಂದ ಹೊಸದುರ್ಗದ ದಯಾನಂದ್ ಅವರು ಎಷ್ಟು ಸಲ ಕಳಿಸ್ತೀರಾ. ಓಕೆ, ಇನ್ನು ಮಾಳಪ್ಪನಹಟ್ಟಿಯಿಂದ ಅಂಗಡಿ ಮಹೇಶ್ ಮತ್ತು ಸರೋಜ. ಇಷ್ಟು ಜನರ ಸಂದೇಶಗಳು ನಮ್ಮನ್ನು ತಲುಪಿವೆ. ಇನ್ನು ಸರಿ ಉತ್ತರವನ್ನು ತಿಳಿಸ್ಬಿಡ್ತೇನೆ. ಮೊದಲಿಗೆ ಮೂರು ಅಕ್ಷರಗಳಿರುವ ಪದದ ಸುಳುಹನ್ನು ಕೊಟ್ಟಿದ್ದೆ. ಪಟದಲ್ಲಿ ರೋಚಕವಾಗಿ ಬಂದಿರುವ ಉತ್ತರ ಭಾರತದ ತಿಂಡಿ ಅಂತ ಹೇಳಿಬಿಟ್ಟು, ಇದಕ್ಕೆ ಸಾಕಷ್ಟು ಜನ ನಮ್ಮ ಕೇಳುಗರು ಶಂಕರಪೋಳಿ ಅಂತೇಳಿ ತಿಳಿಸಿದ್ದೀರಿ. ಮೂರು ಅಕ್ಷರ ಅಂತ ಹೇಳಿದ್ದೆ ಅಲ್ವಾ ನಾನು, ಪರೋಟ ಅನ್ನೋದು ಸರಿಯಾದ ಉತ್ತರವಾಗಿತ್ತು. ಇನ್ನು ಈ ಪದದ ಮೊದಲ ಅಕ್ಷರದಿಂದ ನಾಲ್ಕು ಅಕ್ಷರಗಳಿರುವ ಎರಡನೇ ಪದದ ಸುಳುಹನ್ನು ಕೊಟ್ಟಿದ್ದೆ. ಲೀನವಾಗಿ ಹೋಗುವ ಅವಸ್ಥೆಯನ್ನು ಹೀಗನ್ನಿ ಅಂತ ಹೇಳಿಬಿಟ್ಟು, ಇದಕ್ಕೆ ಸರಿಯಾದ ಉತ್ತರ ಪರವಶ. ಮೊದಲನೇ ಪ್ರಶ್ನೆಗೆ ಪರೋಟ ಮತ್ತು ಪರವಶ. ಇನ್ನು ಎರಡನೇ ಪ್ರಶ್ನೆಯಲ್ಲಿ ಕೇಳಿದ್ದೆ, ಮೊದಲಿಗೆ ಮೂರು ಅಕ್ಷರಗಳಿರುವ ಪದದ ಸುಳುಹು ಹೀಗಿತ್ತು, ಮಾಧವನ ಸ್ತ್ರೀ ರೂಪವಿದು ಅಂತ ಹೇಳಿಬಿಟ್ಟು, ಸರಿಯಾದ ಉತ್ತರ ಮಾಧವಿ. ಈ ಪದದ ಕೊನೆಯ ಅಕ್ಷರದಿಂದ ನಾಲ್ಕು ಅಕ್ಷರಗಳಿರುವ ಎರಡನೇ ಪದದ ಸುಳುಹನ್ನು ಕೊಟ್ಟಿದ್ದೆ. ಜ್ಞಾನವನ್ನು ತಲೆಯ ಮೇಲೆ ಹೊತ್ತವ, ಇದಕ್ಕೆ ಸರಿಯಾದ ಉತ್ತರ ವಿದ್ಯಾಧರ. ಉತ್ತರಗಳು ಗೊತ್ತಾಯ್ತಲ್ಲ ಸ್ನೇಹಿತರೆ, ಪರೋಟ ಮತ್ತು ಪರವಶ. ಮೊದಲನೇ ಪ್ರಶ್ನೆಗೆ ಮಾಧವಿ ಮತ್ತು ವಿದ್ಯಾಧರ ಎನ್ನುವಂತಹ ಪದಗಳು, ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರದ ಪದಗಳಾಗಿದ್ವು. ಸರಿಯಾದ ಉತ್ತರವನ್ನು ಕಳುಹಿಸಿಕೊಟ್ಟಂತಹ, ಹಾಗೇನೇ ಪ್ರಯತ್ನ ಪಟ್ಟಂತಹ ನಮ್ಮ ಎಲ್ಲ ಕೇಳುಗರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು.
1: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗ್ ಬರ್ತೀವಿ. ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿ ಇದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
2: ಡಿಜಿಟಲ್ ಅರೆಸ್ಟ್?
1: 1,00,000 ಕೊಡಿ, ಬಚಾವ್ ಆಗ್ತೀರಾ.
2: ಅಷ್ಟೊಂದ್ ಹಣ?
1: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ಗೆ 30,000 ಕಳಿಸಿ, ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
2: ಜೈಲಿಗೆ ನೀನ್ ಹೋಗ್ತೀಯ, ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
3: ಹಲೋ ಮಮ್ಮ.
2: ಹಾಯ್.
3: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಸ್ನೇಹಿತರೆ, ಸಮಯಾವಕಾಶ ಮುಗಿತಾ ಇದೆ. ಮತ್ತೆ ಮುಂದಿನ ವಾರ ಈ ಹೊತ್ತಿನ ಪದಬಂಧ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ. ಮತ್ತೆ ಹೊಸ ಹೊಸ ಪದಗಳೊಂದಿಗೆ ನಮಸ್ಕಾರ. ಇದು ಆಕಾಶವಾಣಿ ಚಿತ್ರದುರ್ಗ, ಸಮಯ 8:15. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
5: ಆಕಾಶವಾಣಿ ಪ್ರೆಸೆಂಟ್ಸ್ ಮಾರ್ನಿಂಗ್ ನ್ಯೂಸ್. Good morning, I'm Shagun Chopra. The headlines. Prime Minister Narendra Modi to hold talks with French President Emmanuel Macron and jointly inaugurate Bharat Innovates event in Nice today. Indian Space Research Organization developing long-life moon landers capable of surviving up to 200 days, says ISRO Chairman V. Narayanan. IMD says conditions are favorable for further advance of southwest monsoon into Karnataka, Telangana, Andhra Pradesh, Odisha and South Chhattisgarh during next 2 to 3 days. US President Donald Trump claims deal to end war with Iran will be signed today and Strait of Hormuz will be opened to all immediately afterwards. India beat Afghanistan by 7 wickets in rain-affected first one-day international cricket at Dharamshala. And in ICC Women's T20 World Cup, India to begin their campaign against arch-rivals Pakistan in Birmingham this evening. And now the news in detail. Prime Minister Narendra Modi has arrived in Nice, France on the first leg of his two-nation visit to France and Slovakia. During his stay in France, he will join French President Emmanuel Macron in jointly inaugurating Bharat Innovates and hold bilateral talks with him on key areas of cooperation and global issues ahead of the upcoming G7 summit. Mr. Modi will subsequently travel to Slovakia for bilateral

0: part of the celebrations leading up to the International Day of Yoga. The event, which witnessed participation from more than 130 countries, was held with the aim to create a new Guinness World Record for the most viewers on a YouTube live yoga stream. And now for a look at today's newspapers, it's over to Tanvi Khurana.
1: Thank you, Shagun. Trump-Modi meeting on cards, PM lands in France, reads a headline in Hindustan Times, while the Economic Times reports Modi-Macron to inaugurate Bharat Innovates today, the event to help deep tech startups attract knowledge partnerships and funds. India flays lethal action on mariners. Jaishankar raises issue with Rubio, who warns against violations in Hormuz. Headlines The Pioneer. Lieutenant General Dheeraj Seth appointed next Army Chief. Will assume office on 30th of June, informs The Statesman. Rajnath praises rise in women's strength in IAF. Indian Air Force sees the commissioning of its first batch of women officers. Defence Minister says Operation Sindoor showed the forces capability to destroy enemy infrastructure with precision, cites The Hindu. Hindustan Times informs Anthropic has disabled its two most powerful AI models, Fable 5 and Mythos 5, on a US government order under the headline, in a first, AI model pulled offline after US government intervenes. FSSAI bans use of pins, metallic wires in food packaging, reads a front page story in the Times of India. The FIFA World Cup 2026 may be attracting over 5 million strong live audience, but match attendees from India to be only about 30,000, far less than previous edition in 2022. High average costs, travel hurdles, results in tepid interest from Indian travellers, writes the Financial Express. And finally, in a piece titled Fashion to Furness, some luxe gold watches fail the test of time, The Economic Times writes, as yellow metal price hit record high, vintage pieces are being melted down as the gold content value outstrip their resale worth. And with that, it's back to you, Shagun.
0: Thank you, Tanvi. And now, before we end the bulletin, the headlines once again. Prime Minister Narendra Modi to hold talks with French President Emmanuel Macron and jointly inaugurate Bharat Innovates event in Nice today. Indian Space Research Organization developing long-life moon landers capable of surviving up to 200 days, says ISRO Chairman V. Narayanan. IMD says conditions are favorable for further advance of southwest monsoon into Karnataka, Telangana, Andhra Pradesh, Odisha and South Chhattisgarh during next 2 to 3 days. U.S. President Donald Trump claims deal to end war with Iran will be signed today and Strait of Hormuz will be open to all immediately afterwards. India beat Afghanistan by 7 wickets in rain-affected first one-day international cricket at Dharamshala. And in ICC Women's T20 World Cup, India to begin their campaign against arch-rivals Pakistan in Birmingham this evening. And with that, we end the morning news. Have a nice day.
2: ಸ್ನೇಹಿತರೆ 102.6 ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ಚಿತ್ರದುರ್ಗ ಆಕಾಶವಾಣಿಯನ್ನು. ಸಮಯ ಸರಿಯಾಗಿ 8:30:15. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.
3: ಕ್ಷಯರೋಗ ಕೇವಲ ರೋಗಿಯನ್ನಷ್ಟೇ ಅಲ್ಲ, ಇಡೀ ಕುಟುಂಬವನ್ನೇ ನಲುಗಿಸುತ್ತದೆ. ಮಾತ್ರೆಗಳ ಜೊತೆಗೆ ಅವರಿಗೆ ಪೌಷ್ಟಿಕ ಆಹಾರದ ಹಸ್ತ ಚಾಚುವವರು ಬೇಕಾಗಿದ್ದಾರೆ. ಮಾನವೀಯತೆಯ ದೃಷ್ಟಿಯಿಂದ ನಾವೇಕೆ ಒಬ್ಬ ರೋಗಿಯ ಮಿತ್ರರಾಗಬಾರದು? ನಿಕ್ಷಯ ಮಿತ್ರ ಯೋಜನೆ ಅಡಿ ಸಹಾಯ ಮಾಡಿ, ಒಬ್ಬರ ಬದುಕಿಗೆ ಹೊಸ ಚೈತನ್ಯ ನೀಡಿ. ಒಬ್ಬ ರೋಗಿಯನ್ನು ದತ್ತು ಪಡೆಯುವ ಮೂಲಕ ಅವರಿಗೆ ಪೌಷ್ಟಿಕ ಆಹಾರ ನೀಡಿ ಅವರ ಚೇತರಿಕೆಗೆ ಕಾರಣರಾಗಿ. ನಿಕ್ಷಯ ಪೋರ್ಟಲ್ನಲ್ಲಿ ಹೆಸರು ನೋಂದಾಯಿಸಿ ನಿಕ್ಷಯ ಮಿತ್ರರಾಗಿ. ಬನ್ನಿ, ಕ್ಷಯಮುಕ್ತ ಕರ್ನಾಟಕ ನಿರ್ಮಿಸೋಣ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನು ಕೇಳಿಸ್ತೇನೆ. ಜೊತೆಗೆ ಇವತ್ತು ವಿಶ್ವ ರಕ್ತದಾನಿಗಳ ದಿನ. ಪ್ರತಿ ವರ್ಷ ಜೂನ್ 14 ಈ ದಿನವನ್ನು ಆಚರಿಸಲಾಗುತ್ತೆ. ಈ ಕಾರ್ಯಕ್ರಮವನ್ನು ಮೊಟ್ಟ ಮೊದಲ ಬಾರಿಗೆ 2004 ನಾಲ್ಕು ಪ್ರಮುಖ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಆಯೋಜಿಸಿದವು. ಆ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಯಾವ್ಯಾವು, ಈ ವರ್ಷದ ಥೀಮ್ ಏನು, ಇವೇ ಮೊದಲಾದಂಥ ವಿಚಾರಗಳ ಬಗ್ಗೆ ಕಾರ್ಯಕ್ರಮದಲ್ಲಿ ನಾನು ಸಾಕಷ್ಟು ಮಾಹಿತಿಯನ್ನು ಕೂಡ ನೀಡ್ತೇನೆ. ಜೊತೆಗೆ ನಿಮಗೊಂದು ಪ್ರಶ್ನೆ ಕೂಡ ಇದೆ ಸ್ನೇಹಿತರೆ. ಪ್ರಶ್ನೆ ಏನಪ್ಪಾ ಅಂತಂದರೆ, ವಿಶ್ವ ರಕ್ತದಾನಿಗಳ ದಿನವನ್ನು ಯಾರ ಜನ್ಮದಿನದ

ಎಂದು ಆಚರಿಸಲಾಗುತ್ತೆ ಅನ್ನೋದು ಪ್ರಶ್ನೆ. ಪ್ರಶ್ನೆ ಮತ್ತೊಮ್ಮೆ ಸ್ನೇಹಿತರೆ, ವಿಶ್ವ ರಕ್ತದಾನಿಗಳ ದಿನವನ್ನು ಯಾರ ಜನ್ಮ ದಿನಾಚರಣೆಯ ಸವಿನೆನಪಿಗಾಗಿ ಆಚರಿಸಲಾಗುತ್ತೆ ಅನ್ನೋದು ಪ್ರಶ್ನೆ. ಈ ಪ್ರಶ್ನೆಗೆ ಎರಡು ಹಾಡಿನ ಕಾಲಾವಕಾಶದಲ್ಲಿ ನಿಮ್ಮ ಉತ್ತರದ ಸಂದೇಶಗಳು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಯಾದ 9448640273 ಈ ಸಂಖ್ಯೆಯನ್ನು ತಲುಪಲಿ. ಇನ್ನು ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿಸ್ತಾ ಇದ್ದೀನಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠಸಿರಿಯಲ್ಲಿ ಮೂಡಿ ಬಂದಿರುವ ಸತ್ಯನಾರಾಯಣ ಪೂಜಾ ಫಲ ಚಿತ್ರದ ಗೀತೆಯನ್ನು. ಪುರಂದರದಾಸರ ಈ ಗೀತೆಗೆ ಜಿ ಕೆ ವೆಂಕಟೇಶ್ ಅವರ ಸಂಗೀತವಿದೆ.

0: ಪ್ರತಿ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಕೇಳಿ ಆಕಾಶವಾಣಿ ಚಿತ್ರದುರ್ಗ. ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು.
1: ಮಕ್ಕಳ ಮನೆಗೆ ದೀಪ ಎಲ್ಲರ ಮನೆಯಲ್ಲೂ.
0: ಇದು ಶಾಲಾ ಮಕ್ಕಳ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ. ಕೇಳಿ ಆಕಾಶವಾಣಿ ಚಿತ್ರದುರ್ಗ.
2: ಕಪ್ಪ ನಾವು ನಿಮಗೆ ಕಪ್ಪ ಕೊಡಬೇಕೆ? ನಾವೇಕೆ ಕೊಡಬೇಕು ನಿಮಗೆ ಕಪ್ಪ?
0: ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು ಚಿಗುರು ಚಿಗುರು.
3: ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ನಾನು ವಿಶ್ವ ರಕ್ತದಾನಿಗಳ ದಿನದ ಬಗ್ಗೆ ಮಾತನಾಡ್ತಾ ಇದ್ದೆ. ಈ ಕಾರ್ಯಕ್ರಮವನ್ನು ಮೊಟ್ಟ ಮೊದಲ ಬಾರಿಗೆ 2004

ನಾಲ್ಕು ಪ್ರಮುಖ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಆಯೋಜನೆ ಮಾಡಿದ್ವು ಅಂತ ಹೇಳಿ ತಿಳಿಸ್ತೇ ಅಲ್ವಾ. ಅವು ಯಾವ್ಯಾವಪ್ಪ ಅಂದ್ರೆ, ವಿಶ್ವ ಆರೋಗ್ಯ ಸಂಸ್ಥೆ, ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ಮತ್ತು ರೆಡ್ ಕ್ರೆಸೆಂಟ್ ಸೊಸೈಟೀಸ್ ಒಕ್ಕೂಟ, ಅಂತಾರಾಷ್ಟ್ರೀಯ ರಕ್ತದಾನಿಗಳ ಸಂಘಟನೆಗಳ ಒಕ್ಕೂಟ ಮತ್ತೆ ಅಂತಾರಾಷ್ಟ್ರೀಯ ರಕ್ತ ವರ್ಗಾವಣೆ ಸಂಘ. ಈ ನಾಲ್ಕು ಸಂಸ್ಥೆಗಳು ಸೇರಿ ವಿಶ್ವ ರಕ್ತದಾನಿಗಳ ದಿನವನ್ನ ಆಯೋಜನೆ ಮಾಡಿದ್ವು. ಇನ್ನು ಸುರಕ್ಷಿತ ರಕ್ತ ಮತ್ತು ರಕ್ತ ಉತ್ಪನ್ನಗಳ ಅಗತ್ಯತೆಯ ಬಗ್ಗೆ ಜಾಗೃತಿಯನ್ನ ಮೂಡಿಸೋದಕ್ಕೋಸ್ಕರವಾಗಿ, ಹಾಗೆಯೇ ರಕ್ತದಾನಿಗಳು ಸ್ವಯಂ ಪ್ರೇರಿತವಾಗಿ ಜೀವ ಉಳಿಸುವ ರಕ್ತದ ಉಡುಗೊರೆಗಳಿಗಾಗಿ ಧನ್ಯವಾದವನ್ನ ತಿಳಿಸಲಿಕ್ಕೆ ವಿಶ್ವ ರಕ್ತದಾನಿಗಳ ದಿನವನ್ನ ಆಚರಿಸಲಾಯಿತು. ವಿಶ್ವ ರಕ್ತದಾನಿಗಳ ದಿನವು ವಿಶ್ವ ಆರೋಗ್ಯ ಸಂಸ್ಥೆ ಗುರುತಿಸಿದಂತಹ 11 ಅಧಿಕೃತ ಜಾಗತಿಕ ಸಾರ್ವಜನಿಕ ಆರೋಗ್ಯ ಅಭಿಯಾನಗಳಲ್ಲಿ ಒಂದಾಗಿದೆ. ಇನ್ನು ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಪ್ರಶ್ನೆಯನ್ನು ಕೇಳಿದ್ದೇನೆ. ಪ್ರಶ್ನೆ ಹೀಗಿದೆ, ವಿಶ್ವ ರಕ್ತದಾನಿಗಳ ದಿನವನ್ನು ಯಾರ ಜನ್ಮ ದಿನಾಚರಣೆಯ ನೆನಪಿಗಾಗಿ ಆಚರಿಸಲಾಗುತ್ತೆ ಅಂತ ಹೇಳಿಬಿಟ್ಟು ಇನ್ನೊಂದು ಹಾಡಿನ ಕಾಲಾವಕಾಶ ನಿಮಗೆ ಇದೆ. ಈ ಕಾಲಾವಕಾಶದಲ್ಲಿ ನೀವು ನಿಮ್ಮ ಉತ್ತರಗಳನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿಕೊಡಿ ಅಂತ ಹೇಳ್ತಾ, ಕಾರ್ಯಕ್ರಮದಲ್ಲಿ ಇದೀಗ ಕೇಳಿಸ್ತಾ ಇದ್ದೇನೆ ಜಿ ಉದಯಶಂಕರ್ ಅವರ ಸಾಹಿತ್ಯ ಹಾಗೂ ಶಂಕರ್ ಗಣೇಶ್ ಅವರ ಸಂಗೀತವಿರುವ ಸಾವಿರ ಸುಳ್ಳು ಚಿತ್ರದ ಗೀತೆಯನ್ನು. ಕೇಳಿಬರುವ ಯುಗಳ ಸ್ವರಗಳು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಇವರವು.

ಪ್ರಿಯ ಕೇಳುಗರೇ, ಕೇಳ್ತಾ ಇದ್ದೀರಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಮುಂಜಾನೆ ಎದುರ್ಗೋದಯ ಪ್ರಸಾರದಲ್ಲಿ ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳಲ್ಲಿ ಅಗತ್ಯ ಮಾಹಿತಿ, ಆಯಾಸವಿಲ್ಲದ ಶಿಕ್ಷಣ ಹಾಗೂ ಮನರಂಜನೆಯನ್ನು ನೀಡುತ್ತಿರುವ ಚಿತ್ರದುರ್ಗದ ಏಕೈಕ ಬಾನುಲಿ ಕೇಂದ್ರದಿಂದ ಇದೀಗ ಎಫ್ಎಂ ಸಮಯ ಸರಿಯಾಗಿ ನಮ್ಮ ಸ್ಟುಡಿಯೋ ಕ್ಲಾಕ್ನಲ್ಲಿ 8:33:30. ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಒಂದು ಪ್ರಶ್ನೆಯನ್ನು ಕೇಳಿದ್ದೆ. ಪ್ರಶ್ನೆ ಹೀಗಿತ್ತು: ವಿಶ್ವ ರಕ್ತದಾನಿಗಳ ದಿನವನ್ನು ಯಾರ ಒಂದು ಜನ್ಮದಿನಾಚರಣೆಯ ಸವಿನೆನಪಿಗಾಗಿ ಆಚರಿಸಲಾಗುತ್ತೆ ಅಂತ ಹೇಳಿಬಿಟ್ಟು ಸಾಕಷ್ಟು ಜನ ನಮ್ಮ ಕೇಳುಗರು ಸರಿಯಾದ ಉತ್ತರವನ್ನೇ ಕಳುಹಿಸಿಕೊಟ್ಟಿದ್ದಾರೆ. ಸುಮಾರು 98% ಜನರು ಸರಿ ಉತ್ತರವನ್ನು ಕಳುಹಿಸಿಕೊಟ್ಟಿದ್ದಾರೆ. ಯಾರೆಲ್ಲ ಸರಿ ಉತ್ತರಗಳನ್ನು ಕಳುಹಿಸಿದ್ದಾರೆ ಅಂಥೇಳಿ ನೋಡ್ತಾ ಹೋಗೋಣ. ಹೆಚ್ ಸತೀಶ್ ಕುಮಾರ್ ಚಿತ್ರದುರ್ಗದಿಂದ, ವಾಣಿ ಸತೀಶ್ ಚಿತ್ರದುರ್ಗದಿಂದ, ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ತೇಲಿ ಮತ್ತು ಆದಿತ್ಯ ಶಿವಲೀಲಾ ತೇಲಿಯವರು, ಡಾಕ್ಟರ್ ಎಸ್ ಜಿ ಶಿವಪ್ರಸಾದ್ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ವಾಣಿ ಶಾಂತಕುಮಾರ್ ಸೃಜನ್ ಮತ್ತು ಸಾರಿಕಾ ಎಲ್ಲಿಂದ ಅಂತ ಹೇಳಿದರೆ ವೀರಭದ್ರಸ್ವಾಮಿ ದೇವಸ್ಥಾನ ರಸ್ತೆ ಚಳ್ಳಕೆರೆಯಿಂದ, ಲೇಖನ ಚಂದ್ರಪ್ಪ ಕಾಲ್ಕೆರೆ ಐಯುಡಿಪಿ ಲೇಔಟ್ನಿಂದ, ಕೂಡ್ಲಿಗಿ ತಾಲೂಕಿನ ಹೂಡೆಂನಿಂದ ಪ್ರಣತಿ ವಿಸ್ಮಯ ಶಾಂತಕುಮಾರಿ ಹಾಗೂ ಮಂಜುನಾಥ್ ಅವರು, ಚಿತ್ರದುರ್ಗದಿಂದ ಹೊಸದುರ್ಗದ ದಯಾನಂದ ಡಾಕ್ಟರ್ ರವಿ ಡಾಕ್ಟರ್ ಅನನ್ಯ ಹಾಗೆ ಡಾಕ್ಟರ್ ಅಕುಲ್ ಅವರು, ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆ ತಾಲೂಕಿನಿಂದ, ಯಶೋಧ ಯರಳನಾಯಕ ಚಿರತಗೊಂಡುವಿನಿಂದ, ಹಾಗೆಯೇ ಪ್ರಥಮ್ ಮತ್ತು ಪವಿತ್ರ ಅವರು, ಸಿದ್ದಮ್ಮ ಸುರೇಶ್ ಕೂಡ ಜೊತೆಯಲ್ಲಿರುವಂಥದ್ದು, ಯಾದಗಿರಿಯಿಂದ ಮದ್ದೂರು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಇನ್ನು ನಾಗರಾಜ್ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ, ಡಿ ವಿ ಮುರುಗೇಶ್ ಬಾಪೂಜಿನಗರ ಚಿತ್ರದುರ್ಗದಿಂದ, ಸಂತೋಷ್ ಪಾಟೀಲ್ ಗಲಗಿನ ಕಟ್ಟಿ ರಟ್ಟಿಹಳ್ಳಿ ತಾಲೂಕು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಮೋನಿಕಾ ಭೂಮಿಕಾ ವಿಷ್ಣು ನಾಯಕ ಚಿರತಗೊಂಡುವಿನಿಂದ, ಪ್ರೇಮ ನಟರಾಜ್ ನಾಯಕನಹಟ್ಟಿಯಿಂದ, ವೇದ ರಮೇಶ್ ಮೈತ್ರಿ ಈಶ್ವರ ಬಡಾವಣೆ ಚಿತ್ರದುರ್ಗದಿಂದ, ರಾಜೇಶ್ ಕುಮಾರ್ ಬಿ ಎಲ್ಲಿಂದ ಅಂತ ಹೇಳಿ ಹೇಳಿದರೆ ಎಸ್ಜೆಎಂ ಪಾಲಿಟೆಕ್ನಿಕ್ ಅಲ್ಲಿ ಉಪನ್ಯಾಸಕರು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಚಿತ್ರದುರ್ಗದಿಂದ. ಓಕೆ, ಇನ್ನು ವಿಭಾ ದೀಪಕ್ ಬೆಂಗಳೂರಿನಿಂದ, ಉಮೇಶ್ ಮತ್ತು ಮೇನಕಾ ವಿಜ್ಞಾನ ಶಿಕ್ಷಕರು ಚೌಡೇಶ್ವರಿ ಬಡಾವಣೆ ಚಿತ್ರದುರ್ಗದಿಂದ, ಅನಿತಾ ಮುರುಗೇಶ್ ಬಾಪೂಜಿನಗರ ಚಿತ್ರದುರ್ಗದಿಂದ, ಹಾಗೆಯೇ ವಿಮಲಾಕ್ಷಿ ಇಂಥದ್ದು ಶಾಂತವೀರ ವಿಮಲಾಕ್ಷಿ ಶಾಂತವೀರ ಅವರು ಆಪೋಸಿಟ್ ಅಮೃತ ಆಯುರ್ವೇದ ಕಾಲೇಜು ಚಿತ್ರದುರ್ಗ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ರೂಪಾ ಪರಮೇಶ್ ರಶ್ಮಿತಾ ಮತ್ತು ಧನ್ಯ ಕೂಡ ಜೊತೆಯಲ್ಲಿ ಇರುವಂಥದ್ದು, ಇವರು ಕೂಡ ನಮಗೆ ಚಿತ್ರದುರ್ಗದಿಂದ ಸಂದೇಶವನ್ನು ಕಳುಹಿಸಿಕೊಡ್ತಾ ಇದ್ದಾರೆ. ಹಾಗೆಯೇ ಕೆ ರಾಮಪ್ಪ ಅಡ್ವೊಕೇಟ್ ಅಂತ ಹೇಳಿ ತಿಳಿಸ್ತಾ ಪಿಳ್ಳೆಕೆರೆನಹಳ್ಳಿಯಿಂದ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಮೀರಾ ಅಮರನಾಥ್ ಜಯಲಕ್ಷ್ಮಿ ಲೇಔಟಿಂದ, ವಿನಾಯಕ ಮತ್ತು ಕನ್ನಿಕಾ ಚೋರನೂರಿನಿಂದ, ಯುವರಾಜ್ ಮತ್ತು ನಿಖಿಲ್ ರಾಜ್ ಅವರು ಜೊತೆಯಲ್ಲಿ ಉಮಾ ಮಹೇಶ್ವರಿ ಅಂತ ಹೇಳಿ ಕೂಡ ತಿಳಿಸ್ತಾ ಇದ್ದಾರೆ. ಉಮಾ ಮಹೇಶ್ವರಿ ದೇವಸ್ಥಾನದ ಎದುರು ಕರವಿನಕಟ್ಟೆ ರಸ್ತೆ ಚಿತ್ರದುರ್ಗ ಅಂಥೇಳಿ ತಿಳಿಸಿದ್ದಾರೆ. ಓಕೆ, ಇನ್ನು ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ, ಷಡಕ್ಷರ ಪಾಪಿ ಉಪನ್ಯಾಸಕರು ಚಿತ್ರದುರ್ಗದಿಂದ, ನಾಗೇಂದ್ರಪ್ಪ ಉಡೇವು ಮೊಳಕಾಲ್ಮೂರಿನಿಂದ, ನೀಲಮ್ಮ ಜ್ಞಾನಸ್ವಾಮಿ ಜಮ್ಮಾಪುರದಿಂದ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ. ಓಕೆ, ಜಗಳೂರು ತಾಲೂಕು ಅಂತೇಳಿ ಕೂಡ ತಿಳಿಸಿದ್ದಾರೆ. ಅಮೃತ ರಮೇಶ್ ಚಿತ್ರದುರ್ಗದಿಂದ, ವಿಶಾಲ ಷಡಕ್ಷರಪ್ಪ ಹೊಳಲ್ಕೆರೆ ರಸ್ತೆಯಿಂದ, ಸುಬ್ರಹ್ಮಣ್ಯ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ, ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ನಿಂದ, ಅರುಣಾ ಜಗದೀಶ್ ಚಳ್ಳಕೆರೆಯಿಂದ, ಮಾಳಪ್ಪನಹಟ್ಟಿಯಿಂದ ಮಹೇಶ್ ಮತ್ತು ಸರೋಜ ಅವರು, ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಉಮಾಮೋಹನ್ ಮುರಳಿ ಜೋಗಿಮಟ್ಟಿ ರಸ್ತೆ ಫಸ್ಟ್ ಕ್ರಾಸ್ನಿಂದ, ಲತಾ ಸುಹಾಸ್ ಹೊಸಕೋಟೆಯಿಂದ. ಓಕೆ,

ಇಷ್ಟು ಜನರ ಸಂದೇಶಗಳು ನಮ್ಮನ್ನ ತಲುಪಿವೆ. ಇನ್ನು ನಂಬರ್ ಎಂಡಿಂಗ್ ವಿತ್ 4102 ಇನ್ನು ಟೈಪ್ ಮಾಡ್ತಾ ಇದ್ದೀರಿ, ಟೈಪಿಂಗ್ ಅಂತೇಳಿ ಬರ್ತಾ ಇದೆ. ಓಕೆ, ನಿಮ್ಮ ಸಂದೇಶ ಏನಾದರೂ ಬಂದರೆ ಖಂಡಿತವಾಗ್ಲೂ ಕೂಡ ತೆಗೆದುಕೊಳ್ತೇನೆ. ಇಷ್ಟು ಜನರ ಸಂದೇಶಗಳು ನಮ್ಮನ್ನ ತಲುಪಿವೆ ಸ್ನೇಹಿತರೆ. ಸಂದೇಶಗಳನ್ನು ಕಳುಹಿಸಿ ಸರಿ ಉತ್ತರವನ್ನು ತಿಳಿಸಿದಂತಹ ನಮ್ಮ ಎಲ್ಲ ಆತ್ಮೀಯ ಕೇಳುಗರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಸ್ನೇಹಿತರೆ, ಇನ್ನು ಉತ್ತರ ಏನಾಗಿರಬಹುದು ಅಂಥೇಳಿ ತಿಳಿದುಕೊಳ್ಳುವಂತಹ ಕುತೂಹಲ ನಿಮಗೂ ಕೂಡ ಇದೆ ಅಲ್ವಾ? ಹೌದು ಸ್ನೇಹಿತರೆ, ವಿಶ್ವ ರಕ್ತದಾನಿಗಳ ದಿನವನ್ನು ಪ್ರತಿ ವರ್ಷ ಜೂನ್ 14 ವಿಶ್ವದಾದ್ಯಂತ ಜನರು ಆಚರಣೆ ಮಾಡ್ತಾರೆ. ಇದನ್ನು ಜೂನ್ 14, 1868 ಯಾಕೆ ಆಚರಣೆ ಮಾಡ್ತಾರೆ ಅಂದರೆ, ಕಾರ್ಲ್ ಲ್ಯಾಂಡ್ ಸ್ಟೈನರ್ ಎನ್ನುವಂತಹ ಒಬ್ಬ ವಿಜ್ಞಾನಿ ABO ರಕ್ತ ಗುಂಪು ವ್ಯವಸ್ಥೆಯ ಒಂದು ಆವಿಷ್ಕಾರವನ್ನು ಕೈಗೊಳ್ತಾರೆ. ಈ ಆವಿಷ್ಕಾರಕ್ಕಾಗಿ ಅವರಿಗೆ ನೊಬೆಲ್ ಪ್ರಶಸ್ತಿ ಕೂಡ ಲಭ್ಯವಾಗುತ್ತೆ. ಹಾಗಾಗಿ ಕಾರ್ಲ್ ಲ್ಯಾಂಡ್ ಸ್ಟೈನರ್ ಅವರ ಒಂದು ಜನ್ಮ ದಿನಾಚರಣೆಯ ಸವಿ ನೆನಪಿಗಾಗಿ ವಿಶ್ವ ರಕ್ತದಾನಿಗಳ ದಿನವನ್ನು ಪ್ರತಿ ವರ್ಷ ಜೂನ್ 14 ಆಚರಿಸಲಾಗುತ್ತೆ. ಉತ್ತರ ಗೊತ್ತಾಯ್ತಲ್ವಾ ಸ್ನೇಹಿತರೆ? ಇನ್ನು ಇದಕ್ಕೆ ಸಾಕಷ್ಟು ಹಿನ್ನೆಲೆ ಕೂಡ ಇದೆ. ಈ ವರ್ಷದ ಥೀಮ್ ಏನು, ಇವೆ ಮೊದಲಾದಂಥ ವಿಚಾರಗಳ ಬಗ್ಗೆ ಕೂಡ ನಾನು ಸಾಕಷ್ಟು ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೇನೆ ಕಾರ್ಯಕ್ರಮದಲ್ಲಿ. ಇನ್ನೀಗ ಕೇಳೋಣ ರಾಜ ನನ್ನ ರಾಜ ಚಿತ್ರದಿಂದ ಆಯ್ದ ಗೀತೆಯನ್ನು. ಕೇಳಿಬರುವ ಸ್ವರಗಳು SP ಬಾಲಸುಬ್ರಹ್ಮಣ್ಯಂ ಹಾಗೂ PB ಶ್ರೀನಿವಾಸ್ ಇವರವು.

ಸ್ನೇಹಿತರೆ, ಇನ್ನು ವಿಶ್ವ ರಕ್ತದಾನಿಗಳ ದಿನದ ಒಂದು ಹಿನ್ನೆಲೆ ಬಗ್ಗೆ ತಿಳಿಸಬೇಕು ಅಂದರೆ, ರಕ್ತ ಮತ್ತು ರಕ್ತ ಉತ್ಪನ್ನಗಳ ವರ್ಗಾವಣೆಯು ಪ್ರತಿ ವರ್ಷ ಲಕ್ಷಾಂತರ ಜೀವಿಗಳನ್ನು ಉಳಿಸಲು ಸಹಾಯ ಮಾಡುತ್ತೆ. ಇದು ಮಾರಣಾಂತಿಕ ಸ್ಥಿತಿಗಳಿಂದ ಬಳಲ್ತಾ ಇರುವಂತಹ ರೋಗಿಗಳು ಹೆಚ್ಚು ಕಾಲ ಬದುಕುಳಿಯೋದಕ್ಕೆ ಮತ್ತೆ ಉತ್ತಮ ಗುಣಮಟ್ಟದ ಜೀವನವನ್ನು ನಡೆಸೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆಯೇ ಸಂಕೀರ್ಣ ವೈದ್ಯಕೀಯ ಮತ್ತು ಶಸ್ತ್ರಚಿಕಿತ್ಸಾ ವಿಧಾನಗಳನ್ನು ಕೂಡ ಬೆಂಬಲಿಸುತ್ತೆ. ಇದು ತಾಯಿಯ ಮತ್ತು ಪ್ರಸವ ಪೂರ್ವ ಆರೈಕೆಯಲ್ಲಿ ಅತ್ಯಗತ್ಯ ಜೀವ ಉಳಿಸುವ ಪಾತ್ರವನ್ನು ಒಳಗೊಂಡಿದೆ. ಸುರಕ್ಷಿತ ಮತ್ತು ಸಾಕಷ್ಟು ರಕ್ತ ಮತ್ತು ರಕ್ತ ಉತ್ಪನ್ನಗಳ ಪ್ರವೇಶವು ಹೆರಿಗೆಯ ಸಮಯದಲ್ಲಿ ಮತ್ತು ಹೆರಿಗೆಯ ನಂತರ ತೀವ್ರ ರಕ್ತಸ್ರಾವದಿಂದಾಗಿ ಉಂಟಾಗುವಂತಹ ಸಾವುಗಳು ಮತ್ತು ಅಂಗವೈಕಲ್ಯದ ಪ್ರಮಾಣವನ್ನು ಕಡಿಮೆ ಮಾಡೋದಕ್ಕೋಸ್ಕರವಾಗಿ ವಿಶ್ವ ರಕ್ತದಾನಿಗಳ ದಿನ ಸಹಾಯ ಮಾಡುತ್ತೆ. ಹಾಗೆಯೇ ಅನೇಕ ದೇಶಗಳಲ್ಲಿ ಸುರಕ್ಷಿತ ರಕ್ತದ ಸಮರ್ಪಕ ಪೂರೈಕೆ ಕೂಡ ಇರೋದಿಲ್ಲ ಮತ್ತು ರಕ್ತ ಸೇವೆಗಳು ಸಾಕಷ್ಟು ರಕ್ತ ಲಭ್ಯವಾಗುವಂತೆ ಮಾಡುವಂತಹ ಸವಾಲನ್ನು ಎದುರಿಸ್ತಾ ಇರ್ತವೆ. ಜೊತೆಗೆ ಅದರ ಗುಣಮಟ್ಟ ಮತ್ತು ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಬೇಕಾಗಿರುತ್ತೆ. ಈ ನಿಟ್ಟಿನಲ್ಲಿ ವಿಶ್ವ ರಕ್ತದಾನಿಗಳ ದಿನ ಅತ್ಯಂತ ಮುಖ್ಯವಾಗಿದೆ ಸ್ನೇಹಿತರೆ. ಇನ್ನು ಇದರ ಪ್ರಾಮುಖ್ಯತೆ ಬಗ್ಗೆ ತಿಳಿಸಬೇಕು ಅಂದರೆ, ಯೋಜಿತ ಚಿಕಿತ್ಸೆಗಳು ಮತ್ತು ತುರ್ತು ಮಧ್ಯಸ್ಥಿಕೆಗಳಿಗೆ ರಕ್ತವು ಅಗತ್ಯವಾದ ಸಂಪನ್ಮೂಲವಾಗಿರುತ್ತೆ. ಮಾರಣಾಂತಿಕ ಪರಿಸ್ಥಿತಿಗಳಿಂದ ಬಳಲ್ತಾ ಇರುವಂತಹ ರೋಗಿಗಳು ಹೆಚ್ಚು ಕಾಲ ಬದುಕೋದಕ್ಕೆ ಹಾಗೆ ಉತ್ತಮ ಗುಣಮಟ್ಟದ ಜೀವನವನ್ನು ನಡೆಸೋದಕ್ಕೆ ಸಹಾಯಕಾರಿಯಾಗುತ್ತೆ. ಇನ್ನು ಈ ವರ್ಷದ ಥೀಮ್ ಬಗ್ಗೆ ತಿಳಿಸಬೇಕು ಅಂದರೆ, ಮಾನವೀಯತೆಯ ಒಂದು ಹನಿ ರಕ್ತ ನೀಡಿ ಜೀವಗಳನ್ನು ಉಳಿಸಿ ಅನ್ನೋದು ಈ ವರ್ಷದ ಥೀಮ್ ಅಥವಾ ಧ್ಯೇಯವಾಕ್ಯವಾಗಿದೆ ಸ್ನೇಹಿತರೆ. 2026 ಧ್ಯೇಯವಾಕ್ಯ ಮಾನವೀಯತೆಯ ಒಂದು ಹನಿ ರಕ್ತ ನೀಡಿ ಜೀವಗಳನ್ನು ಉಳಿಸಿ ಅನ್ನುವಂಥದ್ದಾಗಿದೆ ಸ್ನೇಹಿತರೆ. ಈ ನಿಟ್ಟಿನಲ್ಲಿ ವಿಶ್ವ ರಕ್ತದಾನಿಗಳ ದಿನವನ್ನು ಆಚರಿಸಲಾಗುತ್ತೆ. ಖಂಡಿತವಾಗಲೂ ಕೂಡ ರಕ್ತವನ್ನು ದಾನ ಮಾಡೋದ್ರಿಂದ ಈ ಹಾರ್ಟ್ ಅಥವಾ ಹೃದಯದ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ವರದಿ ಮಾಡಿದೆ ಸ್ನೇಹಿತರೆ. ಹಾಗಾಗಿ ರಕ್ತ ಮತ್ತು ರಕ್ತ ಉತ್ಪನ್ನತೆಗಳ ಒಂದು ಲಭ್ಯತೆಯ ಮಹತ್ವವನ್ನು ಎತ್ತಿ ತೋರಿಸೋದು, ಹಾಗೆಯೇ ಸ್ವಯಂ ಪ್ರೇರಿತ ರಕ್ತದಾನಕ್ಕೆ ಜನರನ್ನು ಪ್ರೇರೇಪಿಸೋದು ವಿಶ್ವ ರಕ್ತದಾನಿಗಳ ದಿನದ ಒಂದು ಪ್ರಮುಖ ಧ್ಯೇಯೋದ್ದೇಶವಾಗಿದೆ ಅಂತ ಹೇಳ್ತಾ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿಸ್ತಾ ಇದ್ದೇನೆ ಅಮರಾನ್ ಚಿತ್ರದ ಗೀತೆಯನ್ನು.

0: ಸ್ನೇಹಿತರೆ, ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ವಿಶ್ವ ರಕ್ತದಾನಿಗಳ ದಿನವನ್ನ ಪ್ರತಿ ವರ್ಷ ಜೂನ್ 14ರಂದು ಪ್ರಪಂಚದಾದ್ಯಂತ ಆಚರಿಸಲಾಗ್ತಾ ಇದೆ. ಸ್ವಯಂ ಪ್ರೇರಿತ ರಕ್ತದಾನಿಗಳಿಗೆ ಕೃತಜ್ಞತೆ ಸಲ್ಲಿಸೋದಕ್ಕೋಸ್ಕರವಾಗಿ ಮತ್ತೆ ಸುರಕ್ಷಿತ ರಕ್ತದ ಅಗತ್ಯದ ಬಗ್ಗೆ ಜಾಗೃತಿಯನ್ನು ಮೂಡಿಸೋದಕ್ಕೆ ಈ ದಿನವನ್ನ ಮೀಸಲಿಡಲಾಗಿದೆ. ಇದು ಜೀವಗಳನ್ನು ಉಳಿಸುವ ಪ್ರಮುಖ ಅಭಿಯಾನವಾಗಿದ್ದು ವಿಶ್ವ ಆರೋಗ್ಯ ಸಂಸ್ಥೆ ಇದನ್ನು ಜಾಗತಿಕವಾಗಿ ಆಯೋಜಿಸ್ತಾ ಇದೆ. ರಕ್ತ ಮತ್ತು ರಕ್ತ ಉತ್ಪನ್ನಗಳ ಲಭ್ಯತೆಯ ಮಹತ್ವವನ್ನು ಎತ್ತಿ ತೋರಿಸೋದು, ಹಾಗೆಯೇ ಸ್ವಯಂ ಪ್ರೇರಿತ ರಕ್ತದಾನಕ್ಕೆ ಜನರನ್ನು ಪ್ರೇರೇಪಿಸೋದು ಇದರ ಮುಖ್ಯ ಉದ್ದೇಶವಾಗಿರುತ್ತೆ. ಇನ್ನು ಸ್ನೇಹಿತರೆ, ರಕ್ತದ ಗುಂಪುಗಳು ನಮಗೆಲ್ಲ ಗೊತ್ತೇ ಇವೆ. AB ಮತ್ತು ಒ ಅಂದರೆ ಇವನ್ನ ವಿಭಜನೆ ಮಾಡಿದಂತಹ ಒಬ್ಬ ವ್ಯಕ್ತಿ ಬಗ್ಗೆ ಕೂಡ ನಾನು ಈಗಾಗಲೇ ತಿಳಿಸಿದೆ. ಅಂದರೆ ರಕ್ತದ ಗುಂಪುಗಳನ್ನು ಕಂಡುಹಿಡಿದಂತಹ ವ್ಯಕ್ತಿ ಅಂದರೆ ಅದು ಕಾರ್ಲ್ ಲ್ಯಾಂಡ್ ಸ್ಟೈನರ್ ಅವರು. ಈ ರಕ್ತದ ಗುಂಪುಗಳನ್ನು ಅವರು ಕಂಡುಹಿಡಿದ್ರಿಂದ ಇವರಿಗೆ ನೊಬೆಲ್ ಪ್ರಶಸ್ತಿ ಕೂಡ ಲಭ್ಯವಾಗುತ್ತೆ. ಈ ವಿಜ್ಞಾನಿಯ ಒಂದು ಜನ್ಮದಿನದ ಸವಿನೆನಪಿಗಾಗಿನೇ ಈ ದಿನವನ್ನು ಆಚರಿಸಲಾಗುತ್ತೆ. ಇನ್ನು ಇದನ್ನು 2004ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಯೋಜನೆ ಮಾಡಲಾಯಿತು. ನಂತರ 2005ರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯು ಅಧಿಕೃತವಾಗಿ ವಾರ್ಷಿಕ ಕಾರ್ಯಕ್ರಮ ಅಂಥೇಳಿ ಘೋಷಣೆ ಕೂಡ ಮಾಡಿತು. ವಿಶ್ವ ರಕ್ತದಾನಿಗಳ ದಿನದ ಈ ಪುಟ್ಟ ಮಾಹಿತಿಯೊಂದಿಗೆ ಇಂದಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಸ್ನೇಹಿತರೆ, ನಿಲಯದ ಮುಂಜಾನೆಯ ದುರ್ಗೋದಯ ಪ್ರಸಾರದ ಎಲ್ಲಾ ಕಾರ್ಯಕ್ರಮಗಳನ್ನು FM ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ದೀರಿ. ಸಮಯ ಸರಿಯಾಗಿ 9:35. ಇದೀಗ ಕೆಲವು ಪ್ರಕಟಣೆಗಳು.
1: ಶ್ರೀರಾಮ್ ಕಥಾ ಮರ್ಮಜ್ಞ ಡಾಕ್ಟರ್ ಕುಮಾರ್ ವಿಶ್ವಾಸ್ ಜಿಗೆ ಸಾಥ್ ಶ್ರೀರಾಮ್ ಚರಿತ ಮಾನಸ್ ಕಿ ಭಾವ್ ರಸ್ ಸಂಗೀತ ಯಾತ್ರಾ ಸಂಪೂರ್ಣ ಶ್ರೀರಾಮ್ ಚರಿತ ಮಾನಸ್ ಸೋಮವಾರ ಸೇ ಶುಕ್ರವಾರ ಸುಬಹ 7 ಬಜೆ ಔರ್ ದೊಪಹರ್ 12:30 ಬಜೆ DD ನ್ಯಾಷನಲ್ ಔರ್ ವೇವ್ಸ್ OTT ಪರ್.
2: ನಮಸ್ಕಾರ ನಿನಗೆ ಭಾಸ್ಕರ.
3: ಸೂರ್ಯೋದಯದ ಆಹ್ಲಾದ, ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ ನಮನ ಭಕ್ತಿಗೀತೆಗಳ ಆರಾಧನೆ. ಪ್ರತಿದಿನ ಬೆಳಿಗ್ಗೆ 6:15 ಚಿತ್ರದುರ್ಗ ಆಕಾಶವಾಣಿ 102.6 FM ನಲ್ಲಿ ಭಕ್ತಿಭಾವದ ಧಾರೆ

0: 2026-27ನೇ ಸಾಲಿನ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಮೆಟ್ರಿಕ್ ನಂತರ ಬಾಲಕ ಮತ್ತು ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಿಗೆ ಪ್ರವೇಶಕ್ಕಾಗಿ ಹೊಸದಾಗಿ ಪ್ರವೇಶ ಬಯಸುವ ಅಲ್ಪಸಂಖ್ಯಾತರ ಸಮುದಾಯದವರಾದ ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್, ಬೌದ್ಧ, ಸಿಖ್, ಪಾರ್ಸಿ ಮತ್ತು ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಹಾಗೆಯೇ ಇತರೆ ಹಿಂದುಳಿದ ವರ್ಗಗಳ ಅರ್ಹ ವಿದ್ಯಾರ್ಥಿಗಳು ಅರ್ಜಿಯನ್ನು ರಾಜ್ಯ ವಿದ್ಯಾರ್ಥಿ ನಿಲಯ ತಂತ್ರಾಂಶದ ಅಂದರೆ ಎಸ್ಎಚ್ಪಿ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ದಿನಾಂಕ 30/6 ಅಂದರೆ ಜೂನ್ 30, 2026ರಂದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಿದ್ದು, ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ತಾಲೂಕು ವಿಸ್ತರಣಾಧಿಕಾರಿಗಳ ಕಚೇರಿ ಹಾಗೂ ಸಂಬಂಧಪಟ್ಟ ವಿದ್ಯಾರ್ಥಿ ನಿಲಯಗಳು ಮತ್ತು ಅಲ್ಪಸಂಖ್ಯಾತರ ಜಿಲ್ಲಾ ಹಾಗೂ ತಾಲೂಕು ಮಾಹಿತಿ ಕೇಂದ್ರಗಳನ್ನು ಸಂಪರ್ಕಿಸಬಹುದು. ಅರ್ಜಿ ಸಲ್ಲಿಸಲು ವೆಬ್ಸೈಟ್ ವಿಳಾಸ https://hhp.karnataka.gov.in ನಲ್ಲಿ ಅರ್ಜಿಯನ್ನು ಸಲ್ಲಿಸಲು ಸೂಚಿಸಲಾಗಿದೆ.
1: ಬೆಂಗಳೂರಿನ ಬಸವನಗುಡಿ ಬಳಿ ಇರುವ ಅಬಲಾಶ್ರಮದಲ್ಲಿ ಮಹಿಳೆಯರಿಗಾಗಿ ಉಚಿತ ವೃತ್ತಿಪರ ತರಬೇತಿಗಳನ್ನು ಆಯೋಜಿಸಲಾಗುತ್ತಿದೆ. ಮುಂದಿನ ಏಪ್ರಿಲ್ ಹಾಗೂ ಜುಲೈ ತಿಂಗಳಲ್ಲಿ ತರಬೇತಿಗಳು ಆರಂಭಗೊಳ್ಳಲಿವೆ. 10ನೇ ತರಗತಿ, ದ್ವಿತೀಯ ಪಿಯುಸಿ ಪಾಸ್ ಆಗಿರುವ ಹಾಗೂ ಪದವಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಮಹಿಳಾ ಅಭ್ಯರ್ಥಿಗಳು ತರಬೇತಿ ಪಡೆಯಬಹುದಾಗಿದೆ. ಅಬಲಾಶ್ರಮದಲ್ಲಿ ದೊರೆಯುವ ತರಬೇತಿಗಳು: ಮೊಬೈಲ್ ಫೋನ್ ರಿಪೇರಿ, ಸೇವಾ ಸಖಿ ಹಿರಿಯ ನಾಗರಿಕರ ಆರೈಕೆ, ಕಂಪ್ಯೂಟರ್, ಟ್ಯಾಲಿ ಮತ್ತು ಅಡ್ವಾನ್ಸ್ಡ್ ಎಕ್ಸೆಲ್ ಕೋರ್ಸ್, ಗ್ರಾಫಿಕ್ ಡಿಸೈನ್ ಹಾಗೂ ವಿಡಿಯೋ ಎಡಿಟಿಂಗ್, ಚಾರ್ಟೆಡ್ ಅಕೌಂಟೆಂಟ್ ಫೌಂಡೇಶನ್ ಕೋರ್ಸ್, ಬ್ಯಾಂಕಿಂಗ್ ಪರೀಕ್ಷಾ ತರಬೇತಿ, ಫ್ಯಾಷನ್ ಡಿಸೈನಿಂಗ್ ಹಾಗೂ ಬ್ಯೂಟಿಷಿಯನ್ ತರಬೇತಿಗಳು ಲಭ್ಯವಿದೆ. ತರಬೇತಿಗಳು 2-6 ತಿಂಗಳ ಅವಧಿಯದ್ದಾಗಿವೆ. ಈ ಎಲ್ಲಾ ತರಬೇತಿಗಳು ಸಂಪೂರ್ಣ ಉಚಿತವಾಗಿದ್ದು, ವಿಶೇಷವಾಗಿ ಮಹಿಳೆಯರಿಗೆ ಮಾತ್ರ ತರಬೇತಿ ನೀಡಲಾಗುತ್ತಿದೆ. ದೂರದ ಊರುಗಳಿಂದ ಬರುವ ಅಭ್ಯರ್ಥಿಗಳಿಗೆ ಉಚಿತ ಊಟ ಹಾಗೂ ವಸತಿ ಸೌಲಭ್ಯವಿರುತ್ತದೆ. ಮಹಿಳೆಯರ ಸಬಲೀಕರಣಕ್ಕಾಗಿ ಈ ತರಬೇತಿಗಳನ್ನು ಸದುಪಯೋಗಪಡಿಸಿಕೊಳ್ಳಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 0800-26-67-8694, ಮೊಬೈಲ್ ಸಂಖ್ಯೆ 9449-10-64-10.
0: ಆತ್ಮೀಯರೇ, ಇಂದು ಬೆಳಿಗ್ಗೆ 10 ಗಂಟೆಗೆ ನಮ್ಮ ನಿಲಯದಿಂದ ಚಿಣ್ಣರ ಕಲರವ, ಮಕ್ಕಳ ಪ್ರತಿಭೆಯ ಅನಾವರಣ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕಾರ್ಯಕ್ರಮದಲ್ಲಿ ಕರೆ ಮಾಡಲು ಬಳಸಬೇಕಾದಂತಹ ನಮ್ಮ ನಿಲಯದ ಫೋನ್ ಸಂಖ್ಯೆಗಳು 9448640273, ಹಾಗೆಯೇ 9141970272. ಈ ಸಂಖ್ಯೆಗಳಿಗೆ ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಕೇಳಿ, ಇಂದು ಬೆಳಗ್ಗೆ 10 ಗಂಟೆಗೆ ಚಿಣ್ಣರ ಕಲರವ, ಮಕ್ಕಳ ಪ್ರತಿಭೆಯ ಅನಾವರಣ ನೇರ ಫೋನ್ ಇನ್ ಕಾರ್ಯಕ್ರಮ. ಇದುವರೆಗೂ ಕೆಲವು ಪ್ರಕಟಣೆಗಳನ್ನು ಕೇಳಿದಿರಿ. ಸ್ನೇಹಿತರೆ, 102.6 ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ಚಿತ್ರದುರ್ಗ ಆಕಾಶವಾಣಿಯನ್ನು. ಸಮಯ ಸರಿಯಾಗಿ 9:05:20. ಇದೀಗ ಕೇಳೋಣ ನಲ್ನುಡಿ, ಬದುಕಿಗೊಂದು ಹಿತನುಡಿ, ಗಣಪತಿ ಭಟ್ ಜಿಎಸ್ ಅವರಿಂದ.
2: ನಲ್ನುಡಿ ನಮ್ಮ ದಿನಚರ್ಯೆಗೊಂದು ಹಿತನುಡಿ, ಅದುವೇ ನಲ್ನುಡಿ.
3: ಪಶುಗಳ ಮೃಗೀಯ ಪ್ರಪಂಚಕ್ಕೂ ಮಾನವೀಯತೆಯನ್ನು ಮೆರೆಯುವ ಮಾನವೀಯ ಪ್ರಪಂಚಕ್ಕೂ ಭೂಮ್ಯಾಕಾಶಗಳ ಅಂತರವಿದೆ. ಕೇವಲ ಅಜ್ಞಾನ ಮತ್ತು ರಾಜಸ ತಾಮಸ ಪ್ರವೃತ್ತಿ ಪಶುವೃತ್ತಿಯದು. ಸಾತ್ವಿಕತೆ, ಮನುಷ್ಯತ್ವ, ಸುಜ್ಞಾನ, ಸೌಜನ್ಯ, ವಿವೇಚನಾ ಶಕ್ತಿ ಮುಂತಾದವುಗಳೆಲ್ಲ ಮಾನವೀಯ ಪ್ರಪಂಚದಲ್ಲಿ ಮಾತ್ರ ಕಾಣಲು ದೊರೆಯುತ್ತದೆ. ಆದ್ದರಿಂದಲೇ ಒಬ್ಬ ಜಾಣ ಸುಭಾಷಿತಕಾರ ಸಂಸ್ಕೃತದಲ್ಲಿ ಹೀಗೆ ನುಡಿದಿದ್ದಾನೆ: ಆಹಾರ ನಿದ್ರಾ ಭಯಮೈಥುನಂಚ ಸಾಮಾನ್ಯಮೇತತ್ ಪಶುಭಿರ್ನರಾಣಾಂ. ಆಹಾರ, ನಿದ್ರೆ, ಹೆದರಿಕೆ, ಕಾಮತೃಷೆ ಮುಂತಾದವುಗಳೆಲ್ಲ ಪಶು ಪಕ್ಷಿಗಳಿಗೂ ಇವೆ, ಮನುಷ್ಯನಿಗೂ ಸಮನಾಗಿವೆ. ಆದರೆ ಯುಕ್ತ ಅಯುಕ್ತಗಳನ್ನು ವಿವೇಚಿಸುವ, ಹಾಗೆ ಚಿಂತಿಸಿ ಧರ್ಮದಂತೆ ನಡೆಯುವ ಗುಣ ಮಾತ್ರ ಪಶುಗಳಿಗಿಲ್ಲದೆ ಮನುಷ್ಯರಿಗೆ ಮಾತ್ರವೇ ಇದೆ. ಈ ಜಗತ್ತಿನಲ್ಲಿ ಮಾನವನು ಮಾನವನಾಗಿಯೇ ಬದುಕಲು ಮನಸ್ಸು ತುಂಬಾ ಪ್ರಮುಖವಾದದ್ದು. ಮಾನವನು ಮೃಗವಾಗಿ ಬದುಕದೇ ಇರಲು

ಅವನಿಗಿರುವ ಮನಸ್ಸೇ ಕಾರಣ. ಮನಸ್ಸಿಗೆ ಸಂಸ್ಕೃತಿ, ಸಂಸ್ಕಾರ, ಸಭ್ಯತೆ ದೊರೆತಾಗ ಮಾತ್ರ ಮಾನವನ ಬಾಳು ಹಸನಾಗುತ್ತದೆ. ಪ್ರಾಪಂಚಿಕ ಐಶ್ವರ್ಯ, ಕೀರ್ತಿ, ಪ್ರತಿಷ್ಠೆ, ಲಾಭ, ಯಶಸ್ಸು, ಸತಿಸುತರು ಮುಂತಾದ ಎಲ್ಲಕ್ಕಿಂತ ಮನಸ್ಸಿನ ಸಂಸ್ಕಾರ ಹಿರಿದು. ಪ್ರಾಣಮಯವೂ ಅನ್ನಮಯವೂ ಮನೋಮಯವೂ ಆದ ಮಾನವನ ಬದುಕು ಊರ್ಧ್ವಮುಖಿಯಾಗಲು, ಗಗನಗಾಮಿಯಾಗಲು ವಿಜ್ಞಾನಮಯವಾದ ಸಂಸ್ಕಾರ ಮನಸ್ಸಿಗೆ ಬೇಕು. ಆತ್ಮಕ್ಕೆ ದೊರೆಯುವ ಸಂಸ್ಕಾರ ಚರಮ ಸೀಮೆಯದಾಗಿದೆ. ಸಂಸ್ಕಾರದ ಬೀಜವು ಪೂರ್ವಜನ್ಮದಲ್ಲಿ ಮೊಳಕೆಯೊಡೆದು ಈ ಜನ್ಮದಲ್ಲಿ ಚಿಗುರಿ ಹೂಬಿಟ್ಟು ಫಲಭರಿತವಾಗುತ್ತದೆ. ವ್ಯಕ್ತಿಯ ಸಂಸ್ಕಾರವು ಆತನ ನಡೆ ನುಡಿ ವ್ಯವಹಾರಗಳಲ್ಲಿ ಕಂಡುಬರುತ್ತದೆ. ವ್ಯಕ್ತಿಯ ಚರಿತ್ರೆಯನ್ನೆಲ್ಲ ಒಂದು ನಾಲಿಗೆ ನುಡಿಯಬಲ್ಲದು. ಆಡುವ ಮಾತು ವ್ಯಕ್ತಿಯ ವ್ಯಕ್ತಿತ್ವದ, ಉತ್ತಮ ಸಂಸ್ಕಾರದ, ಸಭ್ಯತೆಯ ಕನ್ನಡಿಯಾಗಿರುತ್ತದೆ. ವಾಣ್ಯೇಕಾ ಸಮಲಂಕರೋತಿ ಪುರುಷಂ ಯಾ ಸಂಸ್ಕೃತಾಧಾರ್ಯತೆ. ಆಡುವ ಮಾತು ಶುದ್ಧವಾಗಿರಬೇಕು. ಮತ್ತೆ ಮತ್ತೆ ಕೇಳುವಂತೆ ನಮ್ಮ ಮನಸ್ಸನ್ನು ಹಾತೊರೆಯುವಂತೆ ಮಾಡಬೇಕು. ಕೇಳುವವರನ್ನು ಆ ಮಾತು ಸಂಸ್ಕಾರಗೊಳಿಸಬೇಕು. ಮಾತು ಮನುಷ್ಯನಿಗೆ ವರವಾಗಿದೆ. ಮಾನವನಿಗಲ್ಲದೆ ಉಳಿದ ಯಾವ ಜೀವಿಗೂ ಸಹ ಈ ಸಾಧನವಿಲ್ಲ ಎನ್ನುವುದನ್ನು ನಾವು

0: ಸಂಸ್ಕಾರದ ಸಭ್ಯತೆಯ ಕನ್ನಡಿಯಾಗಿರುತ್ತದೆ. ವಾಣ್ಯೇಕಾ ಸಮಲಂಕರೋತಿ ಪುರುಷಂ ಯಾ ಸಂಸ್ಕೃತಾಧಾರ್ಯತೆ. ಆಡುವ ಮಾತು ಶುದ್ಧವಾಗಿರಬೇಕು. ಮತ್ತೆ ಮತ್ತೆ ಕೇಳುವಂತೆ ನಮ್ಮ ಮನಸ್ಸನ್ನು ಹಾತೊರೆಯುವಂತೆ ಮಾಡಬೇಕು. ಕೇಳುವವರನ್ನು ಆ ಮಾತು ಸಂಸ್ಕಾರಗೊಳಿಸಬೇಕು. ಮಾತು ಮನುಷ್ಯನಿಗೆ ವರವಾಗಿದೆ. ಮಾನವನಿಗಲ್ಲದೆ ಉಳಿದ ಯಾವ ಜೀವಿಗೂ ಸಹ ಈ ಸಾಧನವಿಲ್ಲ ಎನ್ನುವುದನ್ನು ನಾವು ಅರಿತಾಗ ಮಾತಿನ ಮಹತ್ವ ತಿಳಿಯುತ್ತದೆ. ಮಾತು ಬರೀ ಮಾತಾಗಿರದೆ ಅದು ಮುತ್ತಿನ ಮಣಿಯೇ ಆಗುವುದಾದರೆ ಇನ್ನು ಹೇಳುವುದೇನು? ಆಡುವವನು ಕೇಳುವವನು ಧನ್ಯನಲ್ಲವೇ? ಮಾತು ಸತ್ಯವಾಗಿರಬೇಕು, ಪ್ರಿಯವಾಗಿರಬೇಕು. ಅಪ್ರಿಯವಾದ ಸತ್ಯವನ್ನು ನುಡಿದರೆ ಕುಸುಮ ಕೋಮಲವಾದ ಕೇಳುಗನ ಮನಸ್ಸು ನೊಂದುಕೊಳ್ಳುತ್ತದೆ. ಬಿರುನುಡಿಗಳನ್ನು ನುಡಿಯಬಾರದು. ಒಂದು ಮಾತು ಏನೆಲ್ಲಾ ಅನುಕೂಲ ಮತ್ತು ಅನಾಹುತಗಳನ್ನು ಮಾಡಬಲ್ಲದೆಂದು ನಾವು ಊಹಿಸಲೂ ಸಾಧ್ಯವಿಲ್ಲ. ಕಾರ್ಯವನ್ನು ಸಾಧಿಸಿಕೊಡುವುದು, ಅದನ್ನು ಕೆಡಿಸುವುದು, ಎರಡೂ ಒಂದು ನಾಲಿಗೆಯಿಂದಲೇ ಆಗುವುದು ಎನ್ನುವುದನ್ನು ಯೋಚಿಸಿದಾಗ ಆಶ್ಚರ್ಯವಾಗುತ್ತದೆ. ಲಕ್ಷ್ಮೀರ್ವಸತಿ ಜಿಹ್ವಾಗ್ರೇ, ಜಿಹ್ವಾಗ್ರೇ ಮಿತ್ರ ಬಾಂಧವಾಹ, ಜಿಹ್ವಾಗ್ರೇ ಬಂಧನಂ ಪ್ರಾಪ್ತಂ, ಜಿಹ್ವಾಗ್ರೇ ಮರಣಂ ಧ್ರುವಂ. ಆದ್ದರಿಂದ ನಾಲಿಗೆ ನಮ್ಮ ಹಿಡಿತದಲ್ಲಿರಬೇಕು. ಇದನ್ನೆಲ್ಲಾ ಗಮನಿಸಿದಾಗ ಮೌನವೇ ಅತ್ಯಪೂರ್ವವಾದ ಒಂದು ದಿವ್ಯ ಯೋಗ ಎನಿಸುತ್ತದೆ. ಆದರೆ ಪ್ರಾಪಂಚಿಕ ವ್ಯವಹಾರ ಮಾತಿಲ್ಲದೆ ಸಾಗಲಾರದು. ಮಾನವನೂ ಮೌನವಾಗಿರಲಾರ. ಮಾತೇ ಹರಿತ ಆಯುಧವಾಗಿದ್ದಾಗ ಮೌನದಿಂದಿರುವುದಾದರೂ ಹೇಗೆ? ಮಾತನಾಡಲಾರದ, ಜಗಳವನ್ನೂ ಮಾಡದ ಪ್ರಾಣಿ ಪ್ರಪಂಚವೇ ಮೇಲು.
1: ನಲ್ಲುಡಿ ಬದುಕಿಗೊಂದು ಹಿತನುಡಿ, ಗಣಪತಿ ಭಟ್ ಜಿಎಸ್ ಅವರಿಂದ ಕೇಳಿದ್ರಿ. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಮೂಡಿಬಂತು. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಇದೀಗ ಕಾಮನಬಿಲ್ಲು ಕಾರ್ಯಕ್ರಮ. ಸ್ನೇಹಿತರೆ, ಎಂದಿನಂತೆ ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಭಾವಗೀತೆ, ಜನಪದ ಗೀತೆ, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ವೈವಿಧ್ಯಮಯ ಮಿಶ್ರಣವಿದೆ. ಇನ್ನು ಆರಂಭದಲ್ಲಿ ಮೂಡಿ ಬರ್ತಾ ಇದೆ ಒಂದು ಭಾವಗೀತೆ. ರಚನೆ ಎಂ ಗೋಪಾಲಕೃಷ್ಣ ಅಡಿಗ, ಎಚ್ ಕೆ ನಾರಾಯಣ ಅವರ ಸಂಗೀತ ನಿರ್ದೇಶನದಲ್ಲಿ, ಕವಿತೆಗೆ ಧ್ವನಿಯಾಗಿದ್ದಾರೆ ಚಂದ್ರಶೇಖರ ಕಡಿಯಾಲ.

ಸ್ನೇಹಿತರೆ, ಮುಂಚಾನೆಯಿಂದ ಮೂಡಿ ಬಂದಂತಹ ಕಾರ್ಯಕ್ರಮಗಳ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕೇಳುಗರು ತಿಳಿಸಿದ್ದಾರೆ. ಒಂದಷ್ಟು ಸಂದೇಶಗಳನ್ನು ತೆಗೆದುಕೊಳ್ತಾ ಹೋಗ್ತೇನೆ. ಮೀರಾ ನಾಡಿಗ್ ಉಪನ್ಯಾಸಕಿ ಚಿತ್ರದುರ್ಗದಿಂದ ಪ್ರೀತಿಯ ಆಕಾಶವಾಣಿ ನಿರೂಪಕರಿಗೆ ಹಾಗೆ ಕೇಳುಗರಿಗೆ ಶುಭೋದಯ ಅಂತೇಳಿ ತಿಳಿಸ್ತಾ ಇದ್ದಾರೆ. ಓಕೆ, ತಮಗೂ ಕೂಡ ಶುಭೋದಯ. ಇನ್ನು ಈ ದಿನದ ದುರ್ಗೋದಯದ ಎಲ್ಲ ಕಾರ್ಯಕ್ರಮಗಳು ಕೂಡ ಸುಂದರವಾಗಿ ಮೂಡಿ ಬರ್ತಾ ಇವೆ. ನಮನದಿಂದ ಹಿಡಿದು ಈಗ ಬರ್ತಾ ಇರುವಂತಹ ಕಾಮನಬಿಲ್ಲು ಕಾರ್ಯಕ್ರಮದವರೆಗೂ ಕೂಡ ಎಲ್ಲವೂ ಕೂಡ ಚೆನ್ನಾಗಿ ಮೂಡಿ ಬರ್ತಾ ಇವೆ. ಒಟ್ಟಾರೆ ಚೆನ್ನಾಗಿ ಮೂಡಿ ಬರ್ತಾ ಇರೋದಕ್ಕೆ ಧನ್ಯವಾದಗಳು ಅಂತೇಳಿ ಕೂಡ ತಿಳಿಸಿದ್ದಾರೆ. ಓಕೆ, ತಮಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಇನ್ನು ಐತಿಹಾಸಿಕ ಕೋಟೆನಾಡು ಗಂಡುಗಲಿ ಮಧುಕರ ನಾಯಕರಾಳಿದಂತಹ ಚಿತ್ರದುರ್ಗದಿಂದ ಹೊಸದುರ್ಗದ ದಯಾನಂದ, ಡಾಕ್ಟರ್ ರವಿ, ಡಾಕ್ಟರ್ ಅನನ್ಯ ಹಾಗೆ ಡಾಕ್ಟರ್ ಅಕುಲ್, ಮಹೇಶ್ ಚಂದ್ರ, BVKS ಲೇಔಟ್ ಇಲ್ಲಿಂದ ನಮಗೆ ಎಲ್ಲರೂ ಸೇರಿ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ. ಶುಭೋದಯ ಶಶಿಕಲಾ ಮೇಡಮ್ ಅಂತೇಳಿ ತಿಳಿಸ್ತಾ ಇದ್ದಾರೆ. ಓಕೆ, ತಮಗೂ ಕೂಡ ಶುಭೋದಯ. ಬೆಳಗಿನ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ತಿಳಿಸಿಕೊಟ್ಟಂತಹ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದ ಮಾಹಿತಿಯಿಂದ ಹಿಡಿದು ಈಗ ಕಾಮನಬಿಲ್ಲು ಕಾರ್ಯಕ್ರಮದವರೆಗೂ ಎಲ್ಲ ಚಿತ್ರಗೀತೆಗಳು ಹಾಗೇ ಭಾವಗೀತೆಗಳು ಚೆನ್ನಾಗಿ ಮೂಡಿ ಬರ್ತಾ ಇವೆ. ಅದಕ್ಕಾಗಿ ಧನ್ಯವಾದಗಳು ಅಂಥೇಳಿ ತಿಳಿಸ್ತಾ ಇದ್ದಾರೆ. ಓಕೆ, ತಮಗೂ ಕೂಡ ಧನ್ಯವಾದಗಳು. ಇನ್ನು ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿ ಅವರು ಕೂಡ ಒಂದು ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ. ನಮಸ್ತೆ ಮೇಡಮ್ ಅಂಥೇಳಿ ತಿಳಿಸ್ತಾ ಇದ್ದಾರೆ. ತಮಗೂ ಕೂಡ ನಮಸ್ತೆ. ಇವತ್ತಿನ ಬೆಳಗಿನ ಜಾವದಲ್ಲಿ ನಿಮ್ಮ ನಿರೂಪಣೆಯಿಂದ ಬಂದಂತಹ ಭಕ್ತಿಗೀತೆಗಳ ಜೊತೆಗೆ ರೈತರ ಸಲಹೆ ಹಾಗೆಯೇ ನಲ್ನುಡಿ ಎಲ್ಲ ಕಾರ್ಯಕ್ರಮಗಳು ಕೂಡ ಸುಗಮವಾಗಿ ಬಂದಿರುತ್ತವೆ. ತುಂಬು ಹೃದಯದ ಧನ್ಯವಾದಗಳು ಅಂಥೇಳಿ ತಿಳಿಸ್ತಾ ಇದ್ದಾರೆ. ಓಕೆ, ತಮಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಇನ್ನು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ತೆಲಿ, ಆದಿತ್ಯ ಶಿವಲೀಲ ತೆಲಿ ಮತ್ತೆ ಮನೆಯವರು ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ. ಆತ್ಮೀಯ ನಿರೂಪಕರಾದ ಶಶಿಕಲಾ ಮೇಡಮ್ ಅವರಿಗೆ ಶುಭ ಮುಂಜಾನೆಯ ನಮಸ್ಕಾರಗಳು ಅಂತೇಳಿ ತಿಳಿಸ್ತಾ ಇದ್ದಾರೆ. ತಮಗೂ ಕೂಡ ನಮಸ್ಕಾರ. ಬೆಳಗಿನ ಭಕ್ತಿ ಹಾಡುಗಳಿಂದ ಹಿಡಿದು ಈಗ ಬರ್ತಾ ಇರುವಂತಹ ಕಾಮನಬಿಲ್ಲು ಕಾರ್ಯಕ್ರಮದವರು

ಕೂಡ ಎಲ್ಲ ಗೀತೆಗಳು ಚೆನ್ನಾಗಿ ಮೂಡಿ ಬರ್ತಾ ಇವೆ. ಜನಪದ ಗೀತೆ ತುಂಬ ಚೆನ್ನಾಗಿ ಇತ್ತು, ಇಷ್ಟ ಆಯಿತು, ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೇವೆ, ಧನ್ಯವಾದ ಅಂಥೇಳಿ ತಿಳಿಸ್ತಾ ಇದ್ದಾರೆ. ಓಕೆ, ಕಾರ್ಯಕ್ರಮವನ್ನು ಕೇಳ್ತಾ ಇರಿ, ನಿಮ್ಮ ಸ್ನೇಹಿತರಿಗೂ ಕೂಡ ಕೇಳಲಿಕ್ಕೆ ತಿಳಿಸಿ ಅಂತ ಹೇಳ್ತಾ ಕಾರ್ಯಕ್ರಮದ ಮುಂದಿನ ಗೀತೆಯಾಗಿ ಕೇಳಿಸ್ತಾ ಇದ್ದೇನೆ ಕನ್ನಡ ಚಿತ್ರಗೀತೆಯನ್ನು. ಗಂಧದ ಗುಡಿ ಚಿತ್ರದ ಗೀತೆಗಾಗಿ ಧ್ವನಿ ನೀಡಿದ್ದಾರೆ ಪಿ ಸುಶೀಲಾ. ಜಿ ಉದಯಶಂಕರ್ ಅವರ ಗೀತೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ಸ್ನೇಹಿತರೆ ಕಾರ್ಯಕ್ರಮಕ್ಕೆ ಮತ್ತಷ್ಟು ಸಂದೇಶಗಳು ಬಂದಿವೆ. ಶುಭೋದಯ ಆಕಾಶವಾಣಿಗೆ ಹಾಗೆ ನಿರೂಪಕರಿಗೆ ಬೆಳಿಗ್ಗೆ ಪ್ರಸಾರವಾಗುವಂತಹ ಎಲ್ಲ ಕಾರ್ಯಕ್ರಮಗಳು, ನಮನ, ಭಕ್ತಿಗೀತೆ, ಭಾವಗೀತೆ ಎಲ್ಲವೂ ಕೂಡ ರಾತ್ರಿವರೆಗೆ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳು ತುಂಬಾ ಸೂಪರ್ ಆಗಿ ಪ್ರಸಾರ ಆಗ್ತಾ ಇವೆ, ಧನ್ಯವಾದಗಳು ಅಂತ ಹೇಳಿ ತಿಳಿಸಿರೋದು ಮಾಳಪ್ಪನಹಟ್ಟಿಯಿಂದ ಅಂಗಡಿ ಮಹೇಶ್, ಸರೋಜ, ಸಂಜಯ್, ಧನ್ಯ ಮತ್ತೆ ಮುದಿಮಲ್ಲಪ್ಪ ಕಸ್ತೂರಮ್ಮ ಅವರು. ಓಕೆ, ತಮ್ಮ ಸಂದೇಶಕ್ಕಾಗಿ ಧನ್ಯವಾದಗಳು. ಹಾಗೆಯೇ ಚಿಗಟೇರಿಯಿಂದ ಆದಿಶೆಟ್ಟರು ಬಸವರಾಜ್ ಅವರು ಕೂಡ ನಮಗೆ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ. ಕಾರ್ಯಕ್ರಮಗಳು ಸೂಪರ್ ಆಗಿ ಮೂಡಿ ಬರ್ತಾ ಇವೆ, ತಮಗೆ ಮತ್ತು ನಿಲಯದ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ಧನ್ಯವಾದಗಳು ಅಂತೇಳಿ ತಿಳಿಸ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು. ಮತ್ತೆ ಕವನ, ಮಮತಾ, ನಿಸರ್ಗ, ಸಿದ್ದೇಶ್, ಜಯಲಕ್ಷ್ಮಿ ಲೇಔಟ್ ಚಿತ್ರದುರ್ಗದಿಂದ ಇವತ್ತಿನ ಎಲ್ಲ ಹಾಡುಗಳು ತುಂಬಾ ಚೆನ್ನಾಗಿವೆ, ನಮಗೆ ತುಂಬಾ ಖುಷಿ ಆಗ್ತಾ ಇದೆ ಕಾರ್ಯಕ್ರಮಗಳನ್ನ ಕೇಳಲಿಕ್ಕೆ ಅಂತ ಹೇಳಿ ತಿಳಿಸಿದ್ದಾರೆ. ಓಕೆ, ತುಂಬು ಹೃದಯದ ಧನ್ಯವಾದಗಳು. ಇನ್ನು ಲತಾ ಸಿದ್ದಪ್ಪ ರಾಮಜ್ಜನಹಳ್ಳಿ ಹೊಸದುರ್ಗ ತಾಲೂಕಿನಿಂದ ನಮಗೆ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ. ಶುಭೋದಯ ಮೇಡಮ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಶುಭೋದಯ. ಬೆಳಗಿನಿಂದ ಮೂಡಿ ಬರ್ತಾ ಇರುವಂತಹ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬರ್ತಾ ಇವೆ, ಕೇಳಿ ಮನಸ್ಸು ತಿಳಿಯಾಗಿದೆ ಮೇಡಮ್. ಜನಪದ ಗೀತೆ ತಕ್ಕಡ ತಕ್ಕಡ ತಾಳತ್ತ ತುಂಬ ಚೆನ್ನಾಗಿತ್ತು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಓಕೆ, ಧನ್ಯವಾದಗಳು. ಹೀಗೆ ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ, ಮನಸ್ಸನ್ನು ನಿರಾಳ ಮಾಡ್ಕೊಳ್ತಾ ಇರಿ ಅಂತ ಹೇಳ್ತಾ

0: ಸ್ನೇಹಿತರೆ 100.6 ನ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ಚಿತ್ರದುರ್ಗ ಆಕಾಶವಾಣಿಯನ್ನು. ಇದೀಗ ಎಫ್ಎಂ ಸಮಯ 9:50 ಇದೀಗ ಚರಣ ನಮ್ಮದು ಪಲ್ಲವಿ ನಿಮ್ಮದು ನೇರ ಫೋನಿನ ಕಾರ್ಯಕ್ರಮ. ಚರಣ ನಮ್ಮದು ಪಲ್ಲವಿ ನಿಮ್ಮದು ನೇರ ಫೋನಿನ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಚರಣದ ಎರಡು ಸಾಲುಗಳನ್ನು ಕೇಳಿಸ್ತೇನೆ, ನಂತರ ಪಲ್ಲವಿಯನ್ನು ಗುರುತಿಸಿ ನೀವು ಹಾಡಬೇಕು. ಕಾರ್ಯಕ್ರಮದಲ್ಲಿ ಕರೆ ಮಾಡಲಿಕ್ಕೆ ಬಳಸಬೇಕಾದಂತಹ ನಮ್ಮ ನಿಲಯದ ಫೋನ್ ಸಂಖ್ಯೆಗಳು 9488640273, ಹಾಗೆಯೇ 9141970272. ಈ ಸಂಖ್ಯೆಗಳಿಗೆ ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಮೊದಲನೇ ಕರೆ ಕೂಡ ಸಿದ್ಧವಾಗಿದೆ, ಯಾರು ಅಂತ ಕೇಳೋಣ. ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್, ನಾವು ಮಾಡಪ್ಪ ಮಹೇಶ್ ಅಂತ ಹೇಳಿ. ಮೇಡಮ್
0: ಮಹೇಶ್ ಅವರು, ರೇಡಿಯೋ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡಬೇಕು. ಇಲ್ಲಾಂದ್ರೆ ನನಗೆ ಎಕೋ ಹೊಡಿತಾ ಇರುತ್ತೆ, ಮತ್ತೆ ಆಟೋಮೆಟಿಕ್ ಆಗಿ ಕಾಲ್ ಕಟ್ ಆಗುತ್ತೆ. ಆಯ್ತಾ?
1: ಓಕೆ ಮೇಡಮ್.
0: ಓಕೆ, ಟಿಫನ್ ಆಯ್ತು ಮಹೇಶ್? ನಮ್ದು ಆಯ್ತು. ಏನ್ ಟಿಫನ್ ಮಾಡಿದ್ರಿ? ಓಕೆ, ಅವಲಕ್ಕಿ ಪವಲಕ್ಕಿ ಅವಲಕ್ಕಿ ತಿನ್ಬಿಟ್ಟಿದೀರಾ? ಓಕೆ, ಇವಾಗ ಹಾಡನ್ನ ಪ್ಲೇ ಮಾಡ್ತೇನೆ, ಕೇಳಿಸ್ಕೊಳ್ಳಿ ಮಹೇಶ್.
1: ಓಕೆ ಮೇಡಮ್.

0: ಹೇಳಿ ಮಹೇಶ್.
1: ಮೇಡಮ್ ಚೆಲುವೆ ಒಂದು ಕೇಳ್ತೀನಿ ಇಲ್ಲ ಅಂದ್ರೆ ಕೊಡ್ತೀಯ ಅವಾರ್ಡ್ ಮೇಡಮ್.
0: ಹೌದು ಖಂಡಿತವಾಗ್ಲೂ ಕೂಡ ಸರಿಯಾಗಿ ಗುರುತಿಸಿದಿರಿ. ಈ ಫಿಲ್ಮ್ ಅನ್ನ ನೋಡಿದಿರಾ?
1: ಹಾ ಮೇಡಮ್ ಸುಮಾರು ಸರಿ ನೋಡಿದ್ವಿ.
0: ಸುಮಾರು ಸರಿ ಎಷ್ಟು ಸಲ?
1: ಹಾ ಮೇಡಮ್ ಬಹಳ ಇಷ್ಟ ಮೇಡಮ್ ಆ ಫಿಲಮ್ ಅನ್ನ ನನಗೆ ಸುಮಾರು ಯಾವ ಬೇಕ ಅವಾಗೆಲ್ಲ ಹೋಗಿದ್ವಿ ಮೇಡಮ್.
0: ಓಕೆ ಯಾವಾಗ ಬೇಕಂದ್ರೆ ಅವಾಗ ನೋಡ್ತಾ ಇರ್ತೀರಾ ಬೇಜಾರನ್ನ ಕಳ್ಕೊಳ್ಳೋದಕ್ಕೆ ಅಲ್ವಾ?
1: ಹೌದು ಮೇಡಮ್.
0: ಓಕೆ ಮಹೇಶ್ ಅವರೇ ಹೀಗೆ ಕರೆ ಮಾಡ್ತಾ ಇರಿ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
1: ಥ್ಯಾಂಕ್ ಯು ಮೇಡಮ್.
0: ಓಕೆ ನಮಸ್ತೆ.

0: ಚಿಲುವೆ ಒಂದು ಕೇಳ್ತೀನಿ ಇಲ್ಲ ಅಂದ್ರೆ ಕೊಡ್ತೀಯ.
1: ಹಲೋ ಹಲೋ ನಮಸ್ತೆ. ಹಲೋ ಮಾತಾಡಿ, ಯಾರಿದ್ದು ಲೈನಲ್ಲಿ ಇದ್ದೀರಿ? ಹಲೋ ನಮಸ್ತೆ. ನಮಸ್ತೆ.
2: ಹಲೋ ನಮಸ್ತೆ.
1: ತಮ್ಮ ಹೆಸರು?
2: ಚಿತ್ರದುರ್ಗದಿಂದ ಹೇಮಲತಾ ಅಂತ.
1: ಓಕೆ, ಹೇಮಲತಾ ಅವ್ರದ್ದು ತಿಂಡಿ ಆಯ್ತು? ನಮ್ದಾಯ್ತು. ನೀವು ಇವಾಗ ಪ್ರೋಗ್ರಾಮ್ ಮುಗಿಸ್ಕೊಂಡು ಲೈನ್ ಸಿಕ್ಮೇಲೆ ಹಾಡ್ ಹಾಡ್ಬಿಟ್ಟು ಟಿಫನ್ ಮಾಡ್ತೀರಲ್ವಾ? ಓಕೆ ಹೇಮಾ, ಹಾಡನ್ನ ಪ್ಲೇ ಮಾಡ್ತೇನೆ, ಕೇಳಿಸ್.

ಹೇಳಿ ಹೇಮಾ, ನಿಮ್ಮ ಹೆಸರಲ್ಲೇ ಇದೆ. ನಮಗೆ ಹಾಡ್ ಹಾಡಿಪ್ಪ.

0: ಅಲ್ವಾ? ಹೌದು, ಖಂಡಿತವಾಗ್ಲು. ನಿಮ್ಮ ಹೆಸರಲ್ಲಿ ಹಾಡ್ ಕೂಡ ಇತ್ತು ಹೇಮಲತಾ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಹೇಮಾ.
1: ಥ್ಯಾಂಕ್ ಯು, ಥ್ಯಾಂಕ್ ಯು.
0: ನಮಸ್ತೆ.

0: हेलो
1: नमस्ते
0: नमस्ते मैडम वेरी गुड मॉर्निंग मैडम ಹೇಗಿದ್ದೀರಿ ಮೇಡಂ ರೇ
1: वेरी वेरी गुड मॉर्निंग ಚೆನ್ನಾಗಿದ್ದೀವಿ ಯಾರು ಇದು
0: ಮೇಡಂ ನಾನು ಶ್ರೀಶೈಲ ಕೇಳಿ ಮಾತಾಡ್ತಾ ಇದ್ದೀನಿ ರೀ ಬೆಳಗಾವಿ ಜಿಲ್ಲೆ ಅತ್ತನೇ ತಾಲೂಕು ಚಿಕ್ಕುಡ ಗ್ರಾಮದಿಂದ ರೀ
1: ಸುಮಾರು 2 ವಾರದಿಂದ ನಿಮ್ಮ ವಾಯ್ಸ್ ತೇಲಿ ಬರಲಿಲ್ವಲ್ಲ ಇಲ್ಲಿ ಹೋಗ್ಬಿಟ್ಟಿತ್ತು
0: ಖಂಡಿತ ಮೇಡಂ ಸ್ವಲ್ಪ ಬೇಸಿಗೆಯಲ್ಲಿ ಹೊಲದಲ್ಲಿ ಎಲ್ಲ ಕೆಲಸ ಇತ್ತು ಮೇಡಮ್ ನೀರಿನ ಅಭಾವ ಸ್ವಲ್ಪ ಜಾಸ್ತಿ ಇತ್ತು ಇವಾಗೆಲ್ಲ ನದಿಗಳಿಗೆ ಸ್ವಲ್ಪ ಮೇಲಿನಿಂದ ನೀರು ಬಿಟ್ಟಿದ್ದಾರೆ ಹೀಗಾಗಿ ಮತ್ತೆ ಕೆಲಸ ಕಾರ್ಯಗಳು ಆಕಾಶವಾಣಿ ಜೊತೆ ಮುಂದುವರಿತಾ ಇದ್ದೀರಿ ಮೇಡಮ್
1: ಓಕೆ ನಿಮ್ಮ ಕೆಲಸ ಕಾರ್ಯಗಳು ಹೀಗೆ ಶುಭಾರಂಭ ಆಗ್ಲಿ ಹಾಡನ್ನ ಪ್ಲೇ ಮಾಡ್ತೇನೆ ಕೇಳಿಸ್ಕೊಳ್ಳಿ ಶ್ರೀಶೈಲ ತೇಲಿಯವರೇ

0: ಹೇಳಿ
1: ಮೇಡಮ್. ಇದು ನಿಂಬಿಯ ಬನಾದ ಮ್ಯಾಗಳ ಚಂದ್ರಾಮ ಚಂದ ಆಡಿದ ಹಾಡ್ರಿ ಮೇಡಮ್.
0: ಇದು ಯಾವ್ದೋ ಹಾಡು ಅಂತ ಹೇಳಿ ಯಾರನ್ನ ಕೇಳ್ತಾ ಇದ್ರಿ?
1: ಇಲ್ರಿ ಮೇಡಮ್, ಹಾಗೆ ನಾವ್ ಮನೆಯವರು ನಾವು ಕೂಡಿ ಕಾಲ್ ಮಾಡ್ತಾ ಇದ್ರಿ ಮೇಡಮ್, ಅದಕ್ಕೆ ಸ್ವಲ್ಪ ಬೇಗನೆ ನೆನಪಾಗ್ಲಿಲ್ರಿ.
0: ನಿಮ್ ಮನೆಯವ್ರನ್ನ ನೀವು ಹೀಗೆ ನಾ ಮಾತಾಡ್ಸೋದು?

0: हेलो नमस्ते
1: नमस्ते मैडम
0: तम हेसरु
1: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್
0: ಓಕೆ ಸುಬ್ರಹ್ಮಣ್ಯ ಅವ್ರದ್ದು ಟಿಫನ್ ಆಯ್ತು
1: ನಮ್ಮ ಇವಂದು ಆಯ್ತು ಮಸಾಲ ದೋಸೆ ಆಯ್ತು ಅವ್ನ ಫೇವರ್ ಆಯ್ತು ನಾನು ಮಾಡ್ಬೇಕು ಮೇಡಮ್
0: ಓಕೆ ಸುಬ್ರಹ್ಮಣ್ಯ ಅವ್ರಿಗೆ ಇವಾಗ ಹಾಡನ್ನ ಪ್ಲೇ ಮಾಡ್ತೇನೆ ಕೇಳಿಸ್ಕೊಳಿಪ್ಪ
1: ಆಯ್ತು ಮೇಡಮ್

0: ಹಾಡಿ.
1: ಚೆಲುವೆಯ ಅಂದದ ಮೊಗಕ್ಕೆ ಕಣ್ಣೀರ್ ಭೂಷಣ, ಸುಖ ಸಂಸಾರಕ್ಕೆ ಎಂದು ಸತಿಯೇ ಕಾರಣ. ಆಗಿತ್ತೆ ಮೇಡಮ್, ದೇವರ ಗುಡಿ ಇರ್ಬೇಕು ಮೇಡಮ್ ಇದು.
0: ಅಲ್ಲ, ನಮ್ ಜಯಂತು ಎಲ್ಲ ಹಾಡನ್ನು ಕಲ್ತ್ಕೊಂಡ್ಬಿಟ್ಟಿದ್ದಾನ
1: ಮೇಡಮ್? ಅವನು ಪಿಕ್ಚರ್ ಇವಾಗ ರಜಾ ಬಂದಾಗೆಲ್ಲ ಬಹಳಷ್ಟು ಚಿತ್ರಗಳನ್ನ ನೋಡಿ.
0: ಇವಾಗ ಎಷ್ಟು ವಯಸ್ಸು ಸುಬ್ರಹ್ಮಣ್ಯ ಅವರೇ?
1: ಮೇಡಮ್
0: ಅವನಿಗೆ ಇವಾಗ ಎಷ್ಟು ವಯಸ್ಸು?
1: ಅವನಿಗೆ ಇವಾಗ 9 ಮೇಡಮ್.
0: 9 ವರ್ಷಕ್ಕೆ 90 ಜಾಸ್ತಿ ಫಿಲ್ಮ್ ನೋಡ್ಬಿಟ್ಟಿದ್ದಾನೆ, ಎಲ್ಲ ಹಾಡುಗಳನ್ನು ಕೂಡ ಕಂಠಪಾಠ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಜೊತೆಗೆ ಪಲ್ಲವಿ ಅಷ್ಟೇ ಅಲ್ಲ, ಚರಣನು ಕೂಡ ತಿಳ್ಕೊಂಡ್ಬಿಟ್ಟಿದ್ದಾನಲ್ವಾ? ಓಕೆ ಜಯಂತ್, ಆಮೇಲೆ ಕಾಲ್ ಮಾಡು. ಓಕೆನಾ? ಓಕೆ, ನಮಸ್ತೆ ಸರ್, ಕರೆ ಮಾಡಿದ್ದಕ್ಕಾಗಿ.

0: ഹലോ, നമസ്തേ.
1: നമസ്തേ മേഡം. അറേ
0: നമസ്തേ, ആര് ഇത്? ಶುಭಮುಂಜಾನೆ. ತಮಗೂ ಕೂಡ ಗೌರಮ್ಮ ಅವರು ಹಾಡನ್ನ ಗುರುತಿಸ್ತಾರ ನೋಡೋಣ, ಕೇಳಿಸ್ಕೊಳ್ಳಿಪ್ಪ. ಹಾಡಿ ಗೌರಮ್ಮ ಅವ್ರೆ. ಹೌದು,
1: ನಿನ್ನ ಕೈಲಾದ ಗಂಗೆ ನಾನುಯ್ಯ.
0: ಸರಿಯಾಗಿ ಗುರುತಿಸಿದ್ದೀರಿ ಗೌರಮ್ಮ ಅವರೇ, ಹೀಗೆ ಕರೆ ಮಾಡ್ತಾ ಇರಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ತೆ.

0: ನಮಸ್ತೆ.
1: ನಮಸ್ತೆ ಮ್ಯಾಮ್.
0: ತಮ್ಮ ಹೆಸರು?
1: ಕಮಲಾ ಮ್ಯಾಮ್, ಕಾವಡಿಗ್ರೆಜಿ.
0: ಓಕೆ, ಕಮಲಾ ಅವರು ಬಂದ್ರು. ಕಮಲಾ ಮತ್ತೆ ಅಂಬಿಕಾ ಇಬ್ರು ಸ್ನೇಹಿತರು ಅಲ್ವಾ?
1: ಹೌದು ಮ್ಯಾಮ್.
0: ಇಬ್ರು ಜೊತೆಯಾಗಿ ಕರೆ ಮಾಡ್ತಾ ಇದ್ದೀರಾ?
1: ಹೌದು ಮ್ಯಾಮ್, ಮಾಡ್ತಿದ್ವಿ. ಇವತ್ತು ಇಲ್ಲ, ಅವ್ರು ನಮ್ಮ ಅತ್ತೆಯವರು ಕಣ್ಣ ಆಪರೇಷನ್ ಹೋಗಿದ್ದಾರೆ.
0: ಓಕೆ, ಒಂಟಿಯಾಗಿ ಬಿಟ್ಟಿದ್ದೀರಿ ಇವತ್ತು.
1: ಹೌದು ಮ್ಯಾಮ್.
0: ಕೆಸರಿಲ್ಲದ ಕಮಲದಂತೆ. ಓಕೆ ಕಮಲಾ ಅವರೇ, ಹಾಡನ್ನ ಪ್ಲೇ ಮಾಡ್ತೇನೆ, ಕೇಳಿಸ್ಕೊಳ್ಳಿ.
1: ಆಯ್ತು ಮ್ಯಾಮ್.

0: ಗೊತ್ತಾಯ್ತಾ ಕಮಲಾ? ಸ್ವಲ್ಪ ಟ್ರೈ ಮಾಡಿ, ಬೇಗ ಬಂದ್ಬಿಡುತ್ತೆ. ಗೊತ್ತಾಗ್ತಾ ಇಲ್ವಾ? ಓಕೆ, ಪರವಾಗಿಲ್ಲ ಕಮಲಾ, ಮತ್ತೊಮ್ಮೆ ಪ್ರಯತ್ನ ಮಾಡಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಓಕೆ, ನಮಸ್ತೆ. ಓಕೆ ಸ್ನೇಹಿತರೆ, ಕಾರ್ಯಕ್ರಮಕ್ಕೆ ಮತ್ತಷ್ಟು ಸಂದೇಶಗಳು ನಮ್ಮನ್ನು ತಲುಪಿದ್ವು. ಮೇಡಮ್, ಇಂದಿನ ನಿಮ್ಮ ನಿರೂಪಣೆ ತುಂಬ ಚೆನ್ನಾಗಿದೆ, ನಿಮಗೆ ಧನ್ಯವಾದಗಳು ಅಂತ ಹೇಳಿಬಿಟ್ಟು, ಚಿತ್ರದುರ್ಗ ತಾಲೂಕು ಹಂಪನೂರು ಗ್ರಾಮದಿಂದ ದೀಪ ಪಿ ಮಠದವರು ನಮಗೆ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ. ಹಾಗೆ ನಮ್ಮ ಹೆಮ್ಮೆಯ ಆಕಾಶವಾಣಿ ಚಿತ್ರದುರ್ಗದಲ್ಲಿ ಮೂಡಿ ಬರ್ತಾ ಇರುವಂತಹ ಎಲ್ಲ ಕಾರ್ಯಕ್ರಮಗಳು ಕೂಡ ತುಂಬ ಚೆನ್ನಾಗಿವೆ ಅಂಥೇಳಿ ಕೂಡ ತಿಳಿಸಿದ್ದಾರೆ. ಓಕೆ, ಮತ್ತೊಂದು ಕರೆ ಇದೆ. ಹಲೋ, ನಮಸ್ತೆ. ಶಾಂತಕುಮಾರ್ ತಾಯಕನಹಳ್ಳಿಯಿಂದ. ಹೇಗಿದ್ದೀರಿ? ಓಕೆ, ಶಾಂತಕುಮಾರ್ ಅವ್ರದ್ದು ಟಿಫನ್ ಆಯ್ತು? ಇವಾಗ ಹಾಡನ್ನ ಕೇಳಿಸ್ಕೊಂಡ್ರ ಅಥವಾ ಕೇಳಿಸ್ಬೇಕಾ?
1: ಕೇಳಿಸಿ.

0: ಹೇಳಿ ಶಾಂತಕುಮಾರ್. ಮತ್ತೊಮ್ಮೆ ಪ್ರಯತ್ನ ಮಾಡಿ. ಹಲೋ ಹಲೋ ನಮಸ್ತೆ.
1: ಹಲೋ ನಮಸ್ತೆ ಮೇಡಮ್.
0: ತಮ್ಮ ಹೆಸರು?
1: ನಾವ್ ಹೆಸರು ಗಿರಿಜಮ್ಮ ಅಂತ.
0: ಗಿರಿಜಮ್ಮ ಎಲ್ಲಿಂದ ಕರೆ ಮಾಡ್ತಾ ಇರೋದು? ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಯಾವ ಊರಿಂದ? ಕೊಟ್ಟೂರಿಂದ. ಓಕೆ, ಹಾಡನ್ನ ಕೇಳಿಸ್ಕೊಂಡ್ರ?
1: ಗಿರಿಜಮ್ಮ ಅಂತ.
0: ಹಾಡನ್ನ ಕೇಳಿಸ್ಕೊಂಡ್ರ? ಕೇಳಿಸ್ಕೊಳ್ಳಿಪ್ಪ, ಇದು ನಿಮ್ಗೆ ಕೊನೆಯ ಅವಕಾಶ, ಮೂರನೇ ಅವ್ರು ನೀವು.
1: ಸರಿ ಸರಿ ಸರಿ.

0: ಹಲೋ
1: ಹೇಳಿ ಗಿರಿಜಮ್ಮ ಅವ್ರೆ.
0: ಒಂದು ಪ್ರೇಮ ಲೋಕದ ಪಾರಿಜಾತವಿ.
1: ಹೌದು, ಸರಿಯಾಗಿ ಗುರುತಿಸಿದ್ದೀರಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಗಿರಿಜಮ್ಮ ಅವರು. ಹೀಗೆ ಕರೆ ಮಾಡ್ತಾ ಇರಿ,
0: ಬನ್ನಿ ಟಿಫನ್ ಮಾಡಿ ಬರ್ರಿ.
1: ಆಗ್ಲಿ ಆಗ್ಲಿ, ಓಕೆ, ಥ್ಯಾಂಕ್ ಯು.
0: ಕಾರಣ ರಜೆ.
1: ಓಕೆ ಓಕೆ.

0: ಸ್ನೇಹಿತರೆ, ನಿಲಯದ ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳಲ್ಲಿ ಚರಣ ನಮ್ಮದು ಪಲ್ಲವಿ ನಿಮ್ಮದು ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಇದೀಗ ಸಮಯ 9:47:10. ಕಾರ್ಯಕ್ರಮದ ಮುಂದಿನ ಕರೆಯಕ್ಕೆ ಯಾರು ಮಾಡಿದ್ದಾರೆ ಅಂತ ಕೇಳೋಣ. ಹಲೋ ನಮಸ್ತೆ. ಹಲೋ ನಮಸ್ತೆ. ಹಲೋ
1: ಹಲೋ
0: ನಮಸ್ತೆ, ಮಾತಾಡಿ, ಲೈನ್ ಅಲ್ಲಿ ಇದ್ದೀರಿ?
1: ನಮಸ್ತೆ ಮೇಡಮ್.
0: ತಮ್ಮ ಹೆಸರು?
1: ಗಿರೀಶ್ ಅಂತ ಮೇಡಮ್.
0: ಓಕೆ ಗಿರೀಶ್.

0: ಶಿಶು ಎಲ್ಲಿಂದ ಕಬಾಡಿ ಗ್ರಾಟಿನ
1: ಪ್ರಶಾಂತ್ ನಗರದಿಂದ
0: ಪ್ರಶಾಂತ್ ನಗರದಿಂದ ಏನ್ ಮಾಡ್ಕೊಂಡಿರೋದು ಗಿರೀಶ್
1: ಮೇಡಮ್ ನಾವು ಅಸಿಸ್ಟೆಂಟ್ ಪ್ರೊಫೆಸರ್ ಮೇಡಮ್
0: ಓಕೆ ಇವತ್ತು ರಜೆ
1: ರಜೆ ಹಾಡ ಕೇಳ್ತಾ ಇದ್ದೆ ಮೇಡಮ್ ನಾವು ಸುಮ್ನೆ ಮಾಡೋಣ ಅಂತ ಮಾಡಿದ್ದೀವಿ ಮೇಡಮ್
0: ಲೈನ್ ಸಿಕ್ಬಿಡ್ತು ಮತ್ತೆ ಹಾಡ್ ಹಾಡ್ತಿರೋ ಹೇಗೆ
1: ಗುರುತಿಸ್ತೀವಿ
0: ಓಕೆ ಪರವಾಗಿಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಾ ಗಿರೀಶ್ ಅವರೇ
1: ಕೇಳ್ತಾ ಇರ್ತೀವಿ ಮೇಡಮ್
0: ಓಕೆ ಯಾವೆಲ್ಲ ಕಾರ್ಯಕ್ರಮಗಳು ಇಷ್ಟ ಆಗುತ್ತೆ
1: ಎಲ್ಲಾ ಕಾರ್ಯಕ್ರಮಗಳು ಇಷ್ಟ ಆಗ್ತದೆ
0: ಯಾವೆಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಿ ಯಾವ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಿ
1: ಅರಳಿದ ಹೂಗಳು ಕಾರ್ಯಕ್ರಮ ಕೇಳ್ತಾ ಇರ್ತೀವಿ ಮೇಡಮ್ ನಿನ್ನೆ ನೆನಪಿನ ಅಂಗಳ ಕಾರ್ಯಕ್ರಮ ಕೇಳಿದೀವಿ ಮೇಡಮ್ ದಿನ ಕೇಳ್ತಾ ಇರ್ತೇವೆ ಮೇಡಮ್ ಎಲ್ಲಾ ಕಾರ್ಯಕ್ರಮಗಳು ಚೆನ್ನಾಗಿರ್ತಾವ ಮೇಡಮ್
0: ಓಕೆ ಗಿರೀಶ್ ಅವರೇ ಇವಾಗ ಹಾಡನ್ನ ಪ್ಲೇ ಮಾಡ್ತೇನೆ ಕೇಳಿಸ್ಕೊಳ್ಳಿಪ್ಪ

0: ಹೇಳಿ ಗಿರೀಶ್.
1: ಮೇಡಮ್, ಇದು ಚೈತ್ರದ ಪ್ರೇಮಾಂಜಲಿ ಫಿಲ್ಮ್ ಇಂದ ಹೋಗಿಲಿ ಅಂತ ಆಡಿದೆ ಮೇಡಮ್.
0: ಹೋಗಿಲಿ ಅಂತ ಬರುತ್ತಾ ಪಲ್ಲವಿಲಿ?
1: ಅಲ್ಲ, ಒಂದ್ ನಿಮಿಷ ಮೇಡಮ್. ಚೈತ್ರದ ಪ್ರೇಮಾಂಜಲಿ ನೀನೆ ಸುಮಾ ಸುಮಾ ಅಂತ ಐತಲ್ ಮೇಡಮ್, ಹಾಡ್ ಮೇಡಮ್.
0: ಹೌದು, ಖಂಡಿತವಲ್ಲೂ ಕೂಡ ಇದು ಟೈಟಲ್ ಸಾಂಗ್, ಸೊ ಹಾಗಾಗಿ ಫಿಲ್ಮ್ ಹೆಸರಿಂದನೇ ಹಾಡ್ ಕೂಡ ಶುರು ಆಗುತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಗಿರೀಶ್ ಅವರೇ.

0: ಹಲೋ
1: ಹಲೋ ನಮಸ್ತೆ ಮೇಡಮ್.
0: ನಮಸ್ತೆ, ಯಾರಿದು? ಹಲೋ ಹಲೋ ಹಲೋ ಹಲೋ, ಮಾತಾಡಿ, ಯಾರಿದು ಲೈನಲ್ಲಿ ಇದ್ದೀರಿ? ಹಲೋ ನಮಸ್ತೆ, ಯಾರಿದು? ಓಕೆ, ಮಲ್ಲಿಕಾರ್ಜುನ್ ಅವ್ರಿಗೆ ಹಾಡನ್ನ ಪ್ಲೇ ಮಾಡ್ತೇನೆ, ಕೇಳಿಸ್ಕೊಳ್ಳಿಪ್ಪ.
2: ಹಾಂ ಕೇಳಿಸ್ತೀನಿ.

0: ನೀಟಾಗೆ ಕೇಳಿಸ್ಕೊಂಡ್ರಿ ನೀವು, ಸಾಕಷ್ಟು ಜನ ಕರೆ ಮಾಡ್ತಾ ಇರ್ತಾರೆ, ಎಲ್ರಿಗೂ ಲೈನ್ ಸಿಗ್ಬೇಕಲ್ವಾ, ಒಂದ್ಸಲನೆ ನೀಟಾಗಿ ಕೇಳಿಸ್ಕೋಬೇಕು. ಗೊತ್ತಾಯ್ತಾ? ಹೇಳಿ ಮತ್ತೆ.
1: ಶ್ರೀಮತಿ ಶ್ರೀಮತಿ ಶ್ರೀಮತಿ ಆರು ಗುಣಗಳ ನಿನಗಾರತಿ ಮನಸೇ ಒಡತಿ.
0: ನೋಡಿ ಹೇಗೆ ಎಷ್ಟು ಚೆನ್ನಾಗಿ ಕೇಳಿಸ್ಕೊಂಡಿದ್ದೀರಿ ಅಲ್ವಾ, ಅದು ಸುಮತಿ ಸುಮತಿ ಶ್ರೀಮತಿ ಅಂತ. ಆಯ್ತಾ, ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಓ, ಗೊತ್ತಿತ್ತ ನಿಮ್ಗೆ? ಓಕೆ, ಪರವಾಗಿಲ್ಲ, ಇದು ಕೂಡ ರವಿಚಂದ್ರನ್ ಅವರು ನಟಿಸಿರುವಂತ ಚಿತ್ರದೇಯ, ಗುರುತಿಸಿದಿರಿ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
1: ಥ್ಯಾಂಕ್ ಯು.

0: हेलो हेलो
1: हेलो
0: नमस्ते
1: नमस्ते मावत मटिंद अनुषा ಅಂತ
0: ಓಕೆ ಅನುಷಾ ಅವರೇನ್ ಮಾಡ್ಕೊಂಡಿರೋದು
1: ಈಗ ಸೆಕೆಂಡ್ ಪಿಯು ಮುಗಿದೆ
0: ಓಕೆ ಮತ್ತೆ ನೆಕ್ಸ್ಟ್ ಡಿಗ್ರಿಗೆ ಹೋಗಬೇಕು
1: ಆ
0: ಓಕೆ ಅನುಷಾ ಹಾಡನ್ನ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಮಾ
1: ಆ ಮೇಡಂ

0: ಹೇಳಿ ಅನುಷಾ. ಓಕೆ, ಪರವಾಗಿಲ್ಲ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹಲೋ, ನಮಸ್ತೆ.
1: ಮೇಡಮ್ ನಮಸ್ಕಾರ, ನನ್ನ ಹೆಸರು ನಾಗರಾಜ್ ರೆಡ್ಡಿ ಅಂತ, ಹರಿಹರಕಲ್ ಗ್ರಾಮ ತಿರ್ತಿಂದ.
0: ಓಕೆ ನಾಗರಾಜ್ ರೆಡ್ಡಿ ಅವರು, ಹೇಗಿದ್ದೀರಿ?
1: ಚೆನ್ನಾಗಿದ್ದೀವಿ ಮೇಡಮ್, ನೀವು ಚೆನ್ನಾಗಿದ್ದೀರಾ ಮೇಡಮ್?
0: ನಾವು ಕೂಡ ಸೂಪರ್ ಆಗಿದ್ದೀವಿ. ಟಿಫನ್ ಆಯ್ತು?
1: ಹಾ ಮೇಡಮ್.
0: ಓಕೆ, ಹಾಡನ್ನು ಪ್ಲೇ ಮಾಡ್ತೇನೆ.

0: ಹೇಳಿ ನಾಗರಾಜ್ ಅವರೇ.
1: ಓ ಮೇಘವೇ ಮೇಘವೇ ಹೋಗಿ ಬಾ, ಈ ಹೊಲೆಯ ಅವಳಿಗೆ ನೀಡಿ ಬಾ.
0: ಹೌದು, ಸರಿಯಾಗಿ ಗುರುತಿಸಿದ್ದೀರಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
1: ಥ್ಯಾಂಕ್ ಯು ಮೇಡಮ್.
0: ಓಕೆ, ನಮಸ್ತೆ.

0: ಹಲೋ ಹಲೋ ನಮಸ್ತೆ.
1: ಹಲೋ ಮ್ಯಾಮ್. ನಮಸ್ತೆ ಮ್ಯಾಮ್.
0: ಯಾರಿದು?
1: ಶಾಂತ್ ಕುಮಾರ್ ಬ್ಯಾಂಕ್.
0: ಓಕೆ. ಅಂತೂ ಇಂತೂ ಒಂದು ಹಾಡನ್ನಾದ್ರೂ ಗುರುತಿಸ್ಬೇಕು ಅಂತ ಹೇಳ್ಬಿಟ್ಟು ಶತಾಯ ಗತಾಯ ಪ್ರಯತ್ನ ಮಾಡ್ಲಿಕ್ಕೆ ಮಾಡಿದ್ದೀರಿ. ಇವಾಗ ಆ ಹಾಡನ್ನ ಪ್ಲೇ ಮಾಡ್ತೇನೆ, ಕೇಳಿಸ್ಕೊಳಿಪ್ಪ.
1: ಓಕೆ ಮ್ಯಾಮ್.

0: ಗೊತ್ತಾಯ್ತಾ?
1: ಹಾ ಗೊತ್ತಾಯ್ತು ಮ್ಯಾಮ್. ಅಲ್ಲ ಚಿತ್ರದಿಂದ ಪ್ರೀತಿಯ ಮರೆತು.
0: ಹೌದು, ಖಂಡಿತವಾಗ್ಲು ಸರಿಯಾಗಿ ಗುರುತಿಸಿದಿರಿ. ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು. ಖುಷಿ ಆಯ್ತಾ?
1: ಹಾ ಖುಷಿ ಆಯ್ತು. ಅವಾಗಲೇ ಖುಷಿ ಆಗಿತ್ತು, ಅಲ್ಲಿರುತ್ತೆ ಲಾಸ್ಟ್ ಡ್ಯಾಟಿ ಗೊತ್ತಾಯ್ತು. ನಾವು
0: ಮತ್ತೆಲ್ಲಿಂದ ಬರುತ್ತೆ ಖುಷಿ, ನೀವನ್ನೇ ಹೇಳಿಲ್ಲ ಅಲ್ವಾ?
1: ಪ್ರೇಮಲೋಕದ ಪಾರಿಜಾತವೆ ಅಂತ ಬಂದಿತ್ತು ಮ್ಯಾಮ್.
0: ಹೌದು,
1: ವಾಯ್ಸ್ ಕಟ್ ಕಟ್ ಆಯ್ತು.
0: ಓಕೆ ಓಕೆ, ನಮಸ್ತೆ.
1: ಓಕೆ ಅಂತ.

0: ಹಲೋ, ನಮಸ್ತೆ.
1: ನಮಸ್ತೆ.
0: ತಮ್ಮ ಹೆಸರು?
1: ಶಿವಲಿಂಗಯ್ಯ
0: ಅವರೇ, ಹಾಡನ್ನ ಪ್ಲೇ ಮಾಡ್ಬಿಡ್ತೇನೆ, ಕೇಳಿಸ್ಕೊಳ್ಳಿಪ್ಪ.

0: ಮನೆ ಚಿತ್ರದ ಹೆಸರು ಮನೆ ಮೇಲೆ
1: ಹೌದು ಹೌದು ಹೌದು ಅಲ್ವಾ ಬಾಯೊಳಗಿದ್ರೆ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಒಂದ್ಸತಿ ಬಿಟ್ರಲ್ಲ ಹೊರಗೆ ಅಲ್ಲರಿ ಮತ್ತೊಮ್ಮೆ ಪ್ರಯತ್ನ ಮಾಡ್ರಿ ಓಕೆನಾ ನೀವು ಅದ್ರಲ್ಲಿರೋ ಎಲ್ಲಾ ಹಾಡನ್ನು ಒಂದ್ ಕಡೆಯಿಂದ ಹೇಳ್ಕೊಂತ ಬರ್ತಾ ಇದೀರಿ ಅದು ಕೂಡ ಅಲ್ಲ ಅಲ್ಲ ಮತ್ತೊಮ್ಮೆ ಪ್ರಯತ್ನ ಮಾಡಿ ಯಾರಾದ್ರೂ ಹೇಳ್ತಾರೆ ಓಕೆನಾ
0: ಕೊನೆ ಸಾಂಗ್
1: ಓಕೆ ನಮಸ್ತೆ ಶಿವಲಿಂಗಯ್ಯ ಅವರೇ
0: ಹಳ್ಳಿಗೆಲ್ಲ ನೀನೇ ಚಂದ
1: ಇಲ್ಲ ಇಲ್ಲ ಇಲ್ಲ
0: ಅಲ್ರಿ ಎಲ್ಲ ಹಾಡ
1: ಹಲೋ ಹಲೋ ಸ್ನೇಹಿತರೆ ಇನ್ನು ಎರಡು ನಿಮಿಷ ನಮಗೆ ಕಾಲಾವಕಾಶ ಇದೆ ಈ ಕಾಲಾವಕಾಶದಲ್ಲಿ ನಮ್ಮ ಕೊನೆಯ ಕರೆ ಯಾರದಾಗಿರುತ್ತೆ ಜೊತೆಗೆ ಹಾಡನ್ನ ಗುರುತಿಸ್ತಾರಾ ಅಂತ ಹೇಳಿ ನೋಡೋಣ ಕೊನೆಗೆ ಗುರುತಿಸಲಿಲ್ಲ ಅಂದ್ರೆ ನಮ್ಮ ಸಂದೇಶಗಳು ಈಗಾಗಲೇ ಸಾಕಷ್ಟು ಬಂದಿವೆ ಅದನ್ನ ತೆಗೆದುಕೊಳ್ತೇನೆ ಹಲೋ ನಮಸ್ತೆ ಓಕೆ ಪ್ರತಿಭಾ ರಾಘವೇಂದ್ರ ಅವರೇ ಹಾಡನ್ನ ಪ್ಲೇ ಮಾಡ್ಬೇಕಾ ಅಥವಾ ಕೇಳಿಸ್ಕೊಂಡ್ರಾ

0: ಹೇಳಿ ಪ್ರತಿಭಾ ರಾಘವೇಂದ್ರ ಅವರೇ.
1: ನನ್ನಣೆ ನಾನು ಕತ್ತಲಲ್ಲಿ ಬೆಳಕ ಕಂಡೇನು, ನನ್ನಣೆ ನಾನು ಮತ್ತೆ ಸುಖವ ಕಂಡು.
0: ಅಲ್ಲ, ಇದು ಒಂದ್ ಹಾಡನ್ ಬಿಟ್ಟು ಎಲ್ಲವನ್ನು ಕೂಡ ಹೇಳ್ಕೊಂಡು ಬರ್ತಾ ಇದ್ದೀರಿ ಎಲ್ರು ಕೂಡ. ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು. ಓಕೆ ಸ್ನೇಹಿತರೆ, ಇನ್ನೊಬ್ಬರಿಗೆ ಅವಕಾಶ ಇದೆ. ಮೂರನೇ ಅವ್ರ ಕರೆ ಯಾರ್ದಾಗಿರುತ್ತೆ ನೋಡೋಣ. ಹಲೋ ನಮಸ್ತೆ.
2: ಹಲೋ ನಮಸ್ತೆ ಮೇಡಮ್.
0: ನಮಸ್ತೆ, ತಮ್ಮ ಹೆಸರೇಳಿ.
2: ಮೇಡಮ್ ಮಹೇಶ್ ಹೊಸೂರು ಶಿಕಾರಿಪುರ ಮೇಡಮ್.
0: ಓಕೆ ಮಹೇಶ್ ಅವರೇ, ಸಮಯ ಇಲ್ಲ ಹಾಗಾಗಿ ಹಾಡನ್ನ ಪ್ಲೇ ಮಾಡ್ಬೇಕಾ ಅಥವಾ ಕೇಳಿಸ್ಕೊಂಡ್ರ?
2: ಅದ ಮೇಡಮ್, ಗೌರಿ ಮಗವು ಚಂದಿರನಂತೆ, ಗೌರಿ ನಗುವು ಹುಣ್ಣಿಮೆಯಂತೆ, ನನ್ನ ಬಂಗಾರಿ ಸಿಂಗಾರಿ ಗೌರಿಗೆ ಮಾತೆ ಮುತ್ತಂತೆ. ಈ ಸಂಗ್ರಹ
0: ಹೌದು ಖಂಡಿತವಲ್ಲ ಅಂತೂ ಇತ್ತು. ಗುರುತಿಸಿದ್ದೀರಿ, ಕರೆ ಮಾಡೋದಕ್ಕಾಗಿ ಧನ್ಯವಾದಗಳು. ನಮಸ್ತೆ.
2: ಓಕೆ ಮೇಡಮ್.

0: ಚರಣ ನಮ್ಮದು ಪಲ್ಲವಿ ನಿಮ್ಮದು ನೇರ ಫೋನಿನ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಕಾರ್ಯಕ್ರಮದ ಪ್ರಸ್ತುತಿ ಶಶಿಕಲಾಟಿ. ಸ್ನೇಹಿತರೆ, ನಿಲಯದ ಮುಂಜಾನೆ ದುರ್ಗೋದಯ ಪ್ರಸಾರದ ಎಲ್ಲ ಕಾರ್ಯಕ್ರಮಗಳನ್ನು ಎಫ್ಎಂ ಕಂಪನಾಂಕ 102.6 ಮೆಗಾಹೆರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ದೀರಿ. ಇದೀಗ ಚಿಣ್ಣರ ಕಲರವ ಮಕ್ಕಳ ಪ್ರತಿಭೆಯ ಅನಾವರಣ ನೇರ ಫೋನಿನ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೂ ಹಾಗೆ ಕಾರ್ಯಕ್ರಮವನ್ನು ಕೇಳ್ತಾ ಇರುವಂತಹ ನಮ್ಮ ಬುತ್ತು ಪುಟಾಣಿಗಳಿಗೂ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗೆಳತಿ ಶಶಿಕಲಾ ಟಿ. ಹಾಗೆ ನನ್ನ ಜೊತೆ ಇವತ್ತು ಜೊತೆ ಆಗ್ತಾ ಇದ್ದಾರೆ
1: ನಾನು ನಿಮ್ಮ ಬಾನುಲಿ ಸ್ನೇಹಿತೆ ಕರ್ಣವಾಣಿ.
0: ಓಕೆ ವಾಣಿ, ಕಾರ್ಯಕ್ರಮದಲ್ಲಿ ನಾವಿಬ್ರು ಕೂಡ ಜೊತೆಯಾಗಿದ್ದ ಆಯ್ತು. ಇನ್ನು ನಮ್ಮ ಮಕ್ಕಳ ಕರೆಗಳು ಕೂಡ ಸಾಕಷ್ಟು ಬರ್ತಾ ಇವೆ. ಹಾಗೆ ಕರೆಯನ್ನ ಮಾಡಲಿಕ್ಕೆ ಗೊತ್ತಿಲ್ಲದೆ ಇರುವಂತಹ ಮುದ್ದು ಪುಟಾಣಿಗಳಿಗೂ ಕೂಡ ಒಮ್ಮೆ ನಾವು ಫೋನ್ ಸಂಖ್ಯೆಗಳನ್ನ ತಿಳಿಸ್ಬಿಡೋಣ.
1: 9448640273.
0: ಹಾಗೇನೆ 9141979772 ಈ ಸಂಖ್ಯೆಗಳಿಗೆ ಕರೆ ಮಾಡಿ ಕಾರ್ಯಕ್ರಮದಲ್ಲಿ ನಮ್ಮ ಮುದ್ದು ಪುಟಾಣಿಗಳು ಭಾಗವಹಿಸಲಿ. ಹಾಗೆಯೇ ನಮ್ಮ ಮುದ್ದು ಪುಟಾಣಿಗಳು ತಮಗೆ ಗೊತ್ತಿರುವಂತಹ, ಅಂದರೆ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ತಮ್ಮಲ್ಲಿರುವಂತಹ ಪ್ರತಿಭೆಯನ್ನು ಹೊರಹಾಕಲಿಕ್ಕೆ ಇದು ಒಂದು ಉತ್ತಮ ವೇದಿಕೆ ಅಂತ ಹೇಳಿಬಿಟ್ಟು ಅವರು ಕಥೆ, ಕವನ ಮತ್ತು ನಾಟಕದ ಒಂದು ಡೈಲಾಗ್ಗಳು ಇರಬಹುದು, ಜೊತೆಗೆ ಸ್ತೋತ್ರಗಳು ಇರಬಹುದು ಅಲ್ವಾ, ಭಗವದ್ಗೀತೆಯ ಶ್ಲೋಕಗಳು ಇರಬಹುದು,

0: ಇವೆಲ್ಲವನ್ನೂ ಕೂಡ ಹಂಚಿಕೊಳ್ಳಿಕ್ಕೆ ಇದು ಒಂದು ಉತ್ತಮ ವೇದಿಕೆ. ಹಾಗಾಗಿ ನಮ್ಮ ಬುದ್ಧು ಪುಟಾಣಿಗಳು ಕರೆ ಮಾಡಲಿ ಅಂತೇಳಿ ಆಶಿಸೋಣ.
1: ದಿನದ ಈ ವಾರದ ವಿಶೇಷತೆಗಳನ್ನು ಕೂಡ ಅವರಿಗೆ ತಿಳಿದ ಮಟ್ಟಿಗೆ ಅವರ ವಿಷಯ ಕೂಡ ಹಂಚಿಕೊಳ್ಳಬಹುದು
0: ಖಂಡಿತವಾಗ್ಲೂ. ಕೊನೆಗೆ ಲಾಸ್ಟ್ ವೀಕ್ ಕಳೆದ ವಾರ ಏನಾಯ್ತು ಅಂದ್ರೆ ನಮ್ಮ ಮುದ್ದು ಪುಟಾಣಿಗಳು ಸಾಕಷ್ಟು ಬಾರಿ ಕರೆ ಮಾಡಿದ್ರು, ಎರಡನೇ ಲೈನ್ನಲ್ಲಿ ಸ್ವಲ್ಪ ತೊಂದರೆ ಇದ್ದಿದ್ರಿಂದ ಅವ್ರಿಗೆ ಕರೆ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ಮೆಸೇಜ್ಗಳು ಕೂಡ ಬಂದ್ವು.
1: ಹೌದು ಶಶಿ,
0: ಬಟ್ ಇವತ್ತು ಆ ಪ್ರಾಬ್ಲಮ್ ಇಲ್ಲ ಅಂತೇಳಿ ಅನ್ಕೊಳ್ತೇವೆ. ಕರೆಗಳನ್ನ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ ಎರಡೂ ಲೈನಲ್ಲೂ ಕೂಡ ಕರೆಗಳು ತುಂಬಿ ತುಂಬಿ ಬರ್ತಾ ಇವೆ.
1: ಅವರು ಕಾತರದಿಂದ ಕಾಯ್ತಾ ಇದಾರೆ, ನಾವು ಕೂಡ ಕಾತರದಿಂದ ಕಾಯ್ತಾ ಇದೀವಿ. ನೋಡೋಣ ಮೊದಲನೇ ಕರೆಯಲ್ಲಿ ಯಾರಿದ್ದಾರೆ ಅಂತ. ಹಲೋ ನಮಸ್ತೆ.
2: ಹಲೋ ಮ್ಯಾಮ್ ನಮಸ್ತೆ, ನಾನ್ ಸಾನ್ವಿ ಬೆಂಗಳೂರಿಂದ.
1: ನಮಸ್ತೆ ಸಾನ್ವಿ, ಟಿಫಿನ್ ಆಯ್ತಾ ಸಾನ್ವಿ? ನಮ್ದು ಆಯ್ತು. ಓಕೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಏನ್ ಹೇಳ್ತಾರೆ ನಮ್ ಸಾನ್ವಿ?
2: ಇವತ್ ನಮ್ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಅಂತ ಒಂದ್ ಕತೆ ಹೇಳ್ತಿದೀನಿ ಮ್ಯಾಮ್.
1: ಈ ಕತೆ ನಿಂಗೆ ಯಾರು ಹೇಳಿದ್ದು, ಪುಟ್ಟಜ್ಜಿ ಕತೆನ?
0: ದೊಡ್ಡಜ್ಜಿ ಹೇಳಿದ್ದಾರೆ. ಪುಟ್ಟಜ್ಜಿ ಪುಟ್ಟಜ್ಜಿ ಕತೆನ ದೊಡ್ಡಜ್ಜಿ ಹೇಳಿದ್ದಾರೆ ಅಲ್ವಾ ಸಾನ್ವಿ? ಹೇಳಪ್ಪ.
1: ಓಕೆ ಸಾನ್ವಿ ಹೇಳು.
2: ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಅಂದ್ರೆ ಬಾ ಮಗ ಹೇಳ್ತೀನಿ ಒಳ್ಳೇದೊಂದು ಕತೆಯಾ ಅಂತೇಳೆ ಪುಟ್ಟಜ್ಜಿ ಕತೆ ಹೇಳಿದ್ರಲ್ಲಿ ಪುಟ್ಟಜ್ಜಿ ದೊಡ್ಡ ಕತೆ, ಸಣ್ಣ ಕತೆ, ಪುಟಾಣಿ ಕತೆ, ತಮಾಷ ಕತೆ, ಹಾಟ್ ಕತೆ ಮತ್ತೆ ವಿಧ ವಿಧ ಕತೆ ಹೇಳ್ತಾಳೆ ಪುಟ್ಟಜ್ಜಿ. ಪುಟ್ಟಜ್ಜಿ ಸ್ಪೆಷಾಲಿಟಿ ಅಂದ್ರೆ ಹಾಟ್ ಕತೆ. ಇವತ್ತು ಪುಟ್ಟಜ್ಜಿ ನಮಗೆ ಬಂದು ಹಾಟ್ ಕತೆ ಹೇಳ್ತಾಳೆ. ಪುಟ್ಟದೊಂದು ಊರ ಹೊರಗೆ ಒಂದು ಹಳ್ಳ ಹರಡಿದೆ, ಹಳ್ಳಲ್ಲಿ ಹರಿದು ಹರಿದು ಊರ ಜನರ ಪೊರೆದಿದೆ. ಹರೆವ ಹಳ್ಳ ಊರಿಗೊಂದು ಸಬಗ ತಂದು ಕೊಟ್ಟಿದೆ, ಹಸಿರು ಕಾಡು ಮರಗಳಲ್ಲಿ ಹಕ್ಕಿ ಹಾಡು ಕೇಳಿದೆ. ಇಂಥ ಒಳ್ಳೆ ಕಾಡಲ್ಲಿ ಯಾರು ಜನನೇ ಇರಲಿಲ್ಲ. ಆಗ ಒಬ್ಬ ಯುವಕ ದೂರದಿಂದ ಬಂದು ಎಷ್ಟು ಚೆನ್ನಾಗಿದೆ ಅಲ್ಲ ಅಂತ ನೋಡ್ತಾನೆ. ಆಗ ಅವನು ನಾನು ಯಾಕೆ ಇನ್ನೇ ಇರಬೇಡು ಅಂತ ಮನೆ ಕಟ್ಕೊಂಡು ಪಾಠ ಮಾಡ್ಕೊಂತಾನೆ. ಆಮೇಲೆ ಆರಾಮಾಗಿರ್ತಾನೆ. ಕಾಡಿನಲ್ಲಿ ಒಂದು ಹುಲಿ ಜಿಂಕೆಯನ್ನು ಕಂಡಿತು, ಅದರ ಬೆಂದು ಹತ್ತಿ ಹುಲಿ ಹಳ್ಳದಡಿಗೆ ಬಂದಿತು. ಪ್ರಾಣ ಬಯದಿ ಜಿಂಕೆ ಬಂದು ಮನೆಯ ನೊಂದು ಹೋಗಿತು, ನನ್ನ ಪ್ರಾಣ ಉಳಿಸು ಎಂದು ಮನೆಯ ನೊಡೆಯ ಕೇಳಿತು. ಕಾಡಿನಲ್ಲಿ ಹುಲಿ ಇದ್ವು. ಆ ಹುಲಿ ಆ ಜಿಂಕೆಯನ್ನ ಬೆನ್ನೆತ್ತಿ ಅಟ್ಟಿಸ್ಕೊಂಡು ಬಂತು. ಆ ಜಿಂಕೆ ಮನೆಯನ್ನು ನೋಡಿ ಮನೆ ಒಳಗೋಗಿ ಬಚ್ಚಿಕೊಂಡ್ಬಿಟ್ಟು. ಬಚ್ಚಿಕೊಂಡು ಆ ಯುವಕ ಕೇಳಿದಾಗ ಯುವಕನಿಗೆ ಹೇಳ್ತು, ನನ್ನ ಉಳಿಸು, ಆ ಹುಲಿ ನನ್ನ ಹತ್ತಿಸ್ಕೊಂಡ್ಬಂದಿದೆ ಅಂತ ಯುವಕ ಹೇಳುತ್ತೆ. ಯುವಕ ಹೇಳ್ತಾನೆ, ದಯ ಪಡಬೇಡ, ನಾನು ಉಳಿಸ್ತೀನಿ ಅಂತ. ಆಗ ಹುಲಿಗೆ ಮತ್ತೆ ಯುವಕನಿಗೆ ಜೋರ್ ಜಗಳ ಆಗುತ್ತೆ. ಆಗ ಯುವಕ ಹುಲಿ ಯುವಕನಿಗೆ ಗಾಯಗಳೆಲ್ಲ ಮಾಡ್ತಾನೆ. ಆದ್ರೆ ಯುವಕ ಹುಲಿನ ಓದ್ತಾನೆ. ಸೊಪ್ಪು ಸದೆ ಬೇರು ತಗುತಿ ಎಲ್ಲವನ್ನು ತಂದಿತು, ಅರೆದು ಕೊಟ್ಟು ಮದ್ದು ಮಾಡಿ ಗಾಯಗಳಿಗೆ ಹಚ್ಚಿತು. ಗಾಯವಾಗಿ ಅವನು ಮತ್ತೆ ಎದ್ದು ನಡೆಯ ತೊಡಗಿದ. ಇದನ್ನು ಕಂಡ ಜಿಂಕೆಗಾಯಿತು ಅಪ್ರಮಿತ ಆನಂದ. ಆಗ ಈ ಹಿಂದೆ ಸೊಪ್ಪು ಸದೆ ಬೇರೆಲ್ಲ ರುಬ್ಬಿ ಔಷಧಿ ಮಾಡಿ ಆ ಯುವಕನಿಗೆ ಹಚ್ಚಿದ್ಮೇಲೆ ಆ ಯುವಕನಿಗೆ ಬೇಗ ಹುಷಾರಾಗ್ಬಿಡುತ್ತೆ. ಇದನ್ ನೋಡಿ ಜಿಂಕೆ ತುಂಬಾ ಖುಷಿ ಆಗುತ್ತೆ. ಚುಕ್ಕಿ ಎಂಬ ಜಿಂಕೆ ಪಾಪ ಹುಲಿಯ ಕಣ್ಣಿಗೆ ಬಿದ್ದಿತು. ಯುವಕನೊಬ್ಬ ಅದನ್ನು ಉಳಿಸಿ ಮನೆಯಲ್ಲಿರಿಸಿ ಸಾಕಿದ. ಹುಡುಗಿ ತಂದು ಬಂದ ಹುಡುಗಿ ಅದನ್ನು ಬಿಲ್ಲಿ ಎಂದಳು. ಹುಡುಗ ಹುಡುಗಿ ಬಂದಾಗಲು ಜಿಂಕೆಯ ಮುಂದಾಯಿತು. ಒಂದು ಸಹ ಚುಕ್ಕಿ ತೋಟದಲ್ಲಿ ಮಕ್ಕೊಂಡಾಗ ಒಬ್ಳು ಹುಡುಗಿ ಬಂದು ಚುಕ್ಕಿ ಚುಕ್ಕಿ ಅಂತ ಜಿಂಕೆನ್ ಕರೀತಿದ್ಲು. ಆಗ ಆ ಜಿಂಕೆ ಒಂದೇ ಸತಿ ಗೆದ್ದಿ ಖುಷಿಯಾಗಿ ಆ ಹುಡುಗಿ ಹತ್ರ ಹೋಗಿ ಅವಚ್ಕಂತು. ಇದನ್ ನೋಡಿದ ಯುವಕ ಆ ಹುಡುಗಿಗೋಗಿ ಕೇಳ್ತಾಳೆ, ಯಾರ್ ನೀನು ಅಂತ. ಆ ಹುಡುಗಿ ಹೇಳ್ತಾಳೆ, ಇದು ನಾನ್ ಸಾಕಿದ ಜಿಂಕೆ, ಇದು ನಾವು ಸತ್ತೋಗಿದೆ ಅಂತ ಅನ್ಕೊಂಡ್ಬಿಟ್ಟಿದ್ವಿ ಅಂತ. ಆಗ ಯುವಕ ಹೇಳ್ತಾನೆ, ನಾನು ಈ ಜಿಂಕೆ ನುಳಿಸಿದ್ದೆ, ಈ ಜಿಂಕೆ ನುಳಿಸಿದೆ ಅಂತ. ಆಗ ಆ ಹುಡುಗಿ ಕೇಳ್ತಾಳೆ, ಈ ಮನೆ ನನ್ ಈ ಜಿಂಕೆ ನನ್ ಮನೆ ಕರ್ಕೊಂಡು ಹೋಗ್ತೀನಿ ಅಂತ. ಆದ್ರೆ ಈ ಯುವಕ ಅದಕ್ ಬಿಡಲ್ಲ. ಅವನು ಹೇಳ್ತಾನೆ, ಅವನಿಗೆ ಮತ್ತೆ ಆ ಹುಲಿಗೆ ನಡೆದಿದ್ದ ಜಗಳ ಬಗ್ಗೆ ಹೇಳ್ತಾನೆ. ಆಗ ಆ ಹುಡುಗಿ ಹೇಳ್ತಾಳೆ, ಹೌದಾ, ಸರಿ, ನಾನು ಈ ಜಿಂಕೆ ಜೊತೆ ಮತ್ ನಿಮ್ ಜೊತೆ ಇಲ್ಲೇ ಇರ್ತೀನಿ ಅಂತ. ಹೀಗೆ ಹಳ್ಳದ ದಡೆಯಲ್ಲಿ ಇವ್ರು ಮೂರು ಜನ ಖುಷಿಯಾಗಿ ಸುಖವಾಗಿ

0: ಬೆಳೆಯುತ್ತಾರೆ, ಹಾಗೆ ಮೇಲೆ ಊರು ಬೆಳೆಯುತ್ತಾ ಹೋಗುತ್ತೆ. ಆನಂತರ ಇಲ್ಲಿ ಊರಲ್ಲಿರೋರು ಮತ್ತೆ ಇವರು ಎಲ್ಲ ಸುಖವಾಗಿರ್ತಾರೆ. ಪುಟ್ಟಜ್ಜಿ ಕತೆ ಮುಗಿಸಿ ಎದ್ದೇಳ್ತಾಳಂತೆ. ಮತ್ತೆ ಯಾವತ್ತಾರು ಬಾ, ಬೇರೆ ಬೇರೆ ಕತೆ ಹೇಳ್ತೀನಿ ಅಂತ ಹೇಳ್ತಲ್ಲಂತೆ ಆ ಹುಡುಗಗೆ ಪುಟ್ಟಜ್ಜಿ. ನಾನು ಸಂತಸದಿಂದ ಅಲ್ಲಿಂದ ಹೊರಟೆ ಅಂತ ಹೇಳ್ತಾನೆ ಹುಡುಗ.
1: ತುಂಬಾ ಚೆನ್ನಾಗಿತ್ತು. ನಾವು ಕತೆನ ಕಲ್ಪನೆ ಮಾಡ್ಕೊಳ್ತಾ ಇದ್ವಿ ಸಾನ್ವಿನಿ ಹೇಳುವಾಗ. ತುಂಬಾ ಚೆನ್ನಾಗಿ ಹೇಳ್ತೆ ಸಾನ್ವಿ. ಕತೆ ಹೇಳೋದನ್ನೆಲ್ಲ ಹಿಂಗೆ ಬೇರೆಯವ್ರು ಹೇಳೋದನ್ನ ಅಥವಾ ನೀನ್ ಒಂದ್ಸತಿ ಓದ್ಕೊಂಡು ಮನನ ಮಾಡ್ಕೊಂಡ್ ಮೇಲೆ ಪ್ರಾಕ್ಟೀಸ್ ಮಾಡ್ತೀಯಾ, ಹೇಳೋದನ್ನ ಹೇಗ್ ಮಾಡ್ತೀಯಾ? ಓಕೆ, ಇದು ಕೂಡ ಒಂದು ಕಲೆ. ಸಾಕಷ್ಟು ಕತೆಗಳನ್ನ ಓದ್ತಾ ಓದ್ತಾ ನೀನು ಕೂಡ ಕಲ್ಪನೆ ಮಾಡ್ಕೊಂಡಾಗ ನಿನ್ನ ರೀತಿಯಲ್ಲಿ ಅದನ್ನ ವ್ಯಕ್ತಪಡಿಸೋದಕ್ಕೆ ಸಾಧ್ಯ ಆಗುತ್ತೆ. ತುಂಬಾ ಚೆನ್ನಾಗಿತ್ತು ಸಾನ್ವಿ ಕತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ.
0: ಮ್ಯಾಮ್, ಇದು ನಮ್ಮ ಅಜ್ಜ.

0: experience kind of thing is really not. I mean, it's a practice maximum.
1: Okay, ಇದು ಕೂಡ ಒಂದು ಕಲೆ. ಸಾಕಷ್ಟು ಕತೆಗಳನ್ನ ಓದ್ತಾ ಓದ್ತಾ ನೀನು ಕೂಡ ಕಲ್ಪನೆ ಮಾಡ್ಕೊಂಡಾಗ ನಿನ್ನ ರೀತಿಯಲ್ಲಿ ಅದನ್ನ ವ್ಯಕ್ತಪಡಿಸೋದಕ್ಕೆ ಸಾಧ್ಯ ಆಗುತ್ತೆ. ತುಂಬಾ ಚೆನ್ನಾಗಿತ್ತು ಸನ್ವಿ ಕಥೆ. ಓಕೆ, ಕರೆ ಮಾಡಿದ್ಕಾಗಿ ಧನ್ಯವಾದ. ಓಕೆ, ನಮ್ ಕಡೆಯಿಂದ ಕೂಡ ಶುಭಾಶಯ.
2: ಏನು ಅಜ್ಜ ಅಜ್ಜಿ ಹೆಸರು? ಅನ್ನಪೂರ್ಣ ನಾಗರಾಜ್ ಅವರಿಗೆ ನಮ್ಮ ಕಡೆಯಿಂದ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು. ಆಯ್ತಾ,
1: ಹಾಗೆ ನಮ್ಮ ಮುದ್ದು ಸಾನ್ವಿ ಅಂತಹ ಮೊಮ್ಮಗಳು ಕಡೆಯಿಂದನೂ ಕೂಡ ಶುಭಾಶಯ ತಿಳಿಸೋಣ ಸಾನ್ವಿ. ಓಕೆ ಓಕೆ, ಕರೆ ಮಾಡಿದ್ಕಾಗಿ ಧನ್ಯವಾದ.
2: ಹಲೋ ಹಲೋ, ಯಾರಿದ್ದು ಲೈನ್ ಅಲ್ಲಿ ಇದ್ರಿ, ಮಾತಾಡಿ.
1: ನಮಸ್ತೆ.
2: ಓಕೆ ಹಲೋ ಹಲೋ,
3: ನಮಸ್ತೆ ಮೇಡಮ್. ನನ್ನ ಹೆಸರು ಕಾರುಣ್ಯ ಮೇಡಮ್.
1: ಕಾರುಣ್ಯ, ಕೊಟ್ಟೂರಿನ ಕಾರುಣ್ಯ?
3: ಹೌದು ಮೇಡಮ್.
1: ಓಕೆ ಕಾರುಣ್ಯ, ಟಿಫಿನ್ ಆಯ್ತಾ ಕಾರುಣ್ಯದು?
3: ಆಯ್ತು ಮೇಡಮ್. ನಿಮ್ದು ಆಯ್ತಾ ಮೇಡಮ್?
1: ಓ ಆಯ್ತು, ನಮ್ದು ಆಯ್ತು. ಕೊಟ್ಟೂರಲ್ಲಿ ಮಳೆ ಬಂತಾ?
3: ಇಲ್ಲ ಮೇಡಮ್.
1: ಬರ್ತಾ ಇಲ್ವಾ? ಏನ್ ಮಾಡ್ಬೇಕೀಗ, ಮಳೆ ಬರ್ತಾ ಇಲ್ವಲ್ಲ. ಮಳೆ ಬೇಕಿದೆ ಅಲ್ವಾ ಇವಾಗ?
3: ಹೌದು ಮೇಡಮ್.
1: ಏನ್ ಮಾಡೋದು ಇವಾಗ? ನಿಮ್ ಊರಲ್ಲಿ ಮಳೆ ಬರೋದಕ್ಕೆ ಏನೇನು ಮಾಡ್ತಾರ ಕಾರುಣ್ಯ, ಗೊತ್ತಾ ನಿಂಗೆ?
3: ಇಲ್ಲ ಮೇಡಮ್.
1: ನಂಗೆ ಗೊತ್ತು, ಅದ್ ನಾಮೇಲೆ ಹೇಳ್ತೀವಿ.
2: ಮಳೆ ಬರ್ಲಿಲ್ಲ ಅಂದ್ರೆ ಏನೆಲ್ಲ ಮಾಡ್ತಾ ಇದ್ವಿ ಅಂತ ಹೇಳ್ಬಿಟ್ಟು. ಹಾ, ನಿಮ್ ಊರಲ್ಲಿ ಮಾಡಲ್ವಾ ಅದೇ ಗುಣು ಕ್ಲಬ್ ಅಂತ ಹೇಳ್ಬಿಟ್ಟು?
3: ಮಾಡ್ತಾರೆ ಮೇಡಮ್, ನನಗೆ ಗೊತ್ತಿಲ್ಲ
2: ಅಲ್ವಾ. ಇವಾಗೆಲ್ಲ ಸಿಟಿ ಮಕ್ಕಳಿಗೆ ಏನು ಗೊತ್ತಿರೋದಿಲ್ಲ ಅಲ್ವಾ. ಓಕೆ ಕಾರುಣ್ಯ, ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಿದ್ದೀರಿ ಇವತ್ತು?
3: ಕನ್ನಡ ಮನ ಅದಕ್ಕೆ ಪದ್ಯ ಹೇಳ್ತೀನಿ ಮೇಡಮ್.
2: ಕ್ಲಾಸಸ್ ಎಲ್ಲ ಶುರು ಆಯ್ತಾ?
3: ಆಯ್ತು ಮೇಡಮ್ ಆಗ್ಲೇ.
2: ಇವಾಗ ಯಾವ ಸ್ಟ್ಯಾಂಡರ್ಡ್ ನೀನು?
3: ಫೋರ್ತ್ ಸ್ಟ್ಯಾಂಡರ್ಡ್ ಮೇಡಮ್.
2: ಓ ಫೋರ್ತ್, ಫೋರ್ತ್ ಅಲ್ಲಿ ಇದೆಯಾ ಈ ಪೊಯಮು?
3: ಹೌದು ಮೇಡಮ್.
2: ಹಾಡಪ್ಪ.
3: ಕನ್ನಡಕ್ಕೆ ಹೋರಾಡು ಕನ್ನಡದ ಗಂಡ, ಕನ್ನಡ ಕಾಪಾಡು ನನ್ನ ಆನಂದ, ಜೋಗುಳದ ಹರಕೆ ಇದು ಮರೆಯದಿರು ಚಿನ್ನ, ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ, ಮೊಲೆಯ ಹಾಲಂತಂತೆ ಸವಿಜೇನು ಬಾಗೆ, ತಾಯಿಯ ಪುಗೆಯಂತೆ ಬಲು ಸೊಗಸು ಮೆಗೆ, ಗೊರವಿನಳ್ಳಡಿಯಂತೆ ಶೈಯ ಸುಬಾಗೆ, ತಾಯಿ ನುಡಿಗೆ ದಡಿದು ಮಡಿ ಇಹ ಪರಗಳಿಗೆ ಇಹ ಪರ.

0: મારે ચૈયા દર અયો મારે તંતે નન્ના હોરાડુ કન્નડકે કલિયાગિ રન્ના ಹೋರಾಡು ಕನ್ನಡಕ್ಕೆ ಕಲಿಯಾಗಿ ರನ್ನ. ಇದನ್ನು ಬರೆದವರು ಕುವೆಂಪು.
1: ನಿಂಗು ಕನ್ನಡದ ಬಗ್ಗೆ ಅಭಿಮಾನನ?
0: ಹೌದು ಮೇಡಮ್.
1: ಇರ್ಲೇಬೇಕಲ್ವಾ, ಮತ್ತೆ ನಾವು ಕನ್ನಡ ನಾಡಲ್ಲಿ ಹುಟ್ಟುಬಿಟ್ಟು ಕನ್ನಡದ ಬಗ್ಗೆ ನಮ್ಗೆ ಪ್ರೀತಿ ಅಭಿಮಾನ ಇಲ್ಲ ಅಂದ್ರೆ ಹೇಗೆ ಅಲ್ವಾ?
0: ಹೌದು ಮೇಡಮ್.
1: ಈ ಪದ್ಯವನ್ನ ಆಗ್ಲೇ ಮಾಡಿದಾರ ನಿಮ್ಗೆ?
0: ಹೌದು ಮೇಡಮ್.
1: ಏನ್ ಅರ್ಥ ಮಾಡ್ಕೊಂಡೆ ಇದ್ರಲ್ಲಿ?
0: ಕನ್ನಡಮ್ಮನ್ ಬಗ್ಗೆ ಇದು ಮೇಡಮ್, ಇದು ಒಂದು ಹಾಡು. ಕನ್ನಡಮ್ಮ ಹೇಗೆಲ್ಲ ಹೋರಾಡಿದ್ರು ನಮ್ ಅದು ಕನ್ನಡಮ್ಮನ್ ಬಗ್ಗೆ ನಾವು ಹೆಮ್ಮೆ ಇಕ್ಕಬೇಕು. ಅದ್ರ ಇದು ಹಾಡಿನ ಬಗ್ಗೆ ಮೇಡಮ್ ಅದು.
1: ಓಕೆ, ಕನ್ನಡಕ್ಕೋಸ್ಕರವಾಗಿ ಹೋರಾಟನೇ ನಡೀತು ಅಲ್ವಾ? ನಮ್ಮ ಕನ್ನಡ ನಾಡು ನಮ್ಗೆ ಸುಮ್ನೆ ಸಿಕ್ಕಿಲ್ಲ, ಸಾಕಷ್ಟು ಜನರು ಹೋರಾಟ ಕೂಡ ಮಾಡಿದ್ರು ಅಲ್ವಾ ಕನ್ನಡ ಭಾಷೆ ಅಳಿವು ಮತ್ತೆ ಉಳಿವಿಗಾಗಿ. ಅದನ್ನ ನೆನಪು ಮಾಡಿಕೊಳ್ಳುವಂತಹ ಪದ್ಯ ಇದು, ಕುವೆಂಪು ಅವ್ರು ಬರೆದಿರೋಂಥದ್ದು ಅಲ್ವಾ? ಕುವೆಂಪು ಅವ್ರ ಪೂರ್ಣ ಹೆಸರೇನು ಕಾರುಣ್ಯ?
2: ಕುಪ್ಪಳ್ಳಿ
0: ವೆಂಕಟಪ್ಪ
2: ಪುಟ್ಟಪ್ಪ.
1: ಯಾರ ಅಪ್ಪಾಜಿ ಹೇಳ್ಕೊಡ್ತಿದಾರಾ? ನಮ್ಗೆ ಗೊತ್ತಾಗ್ತಾ ಇದೆ ಇಲ್ಲಿ ಅಲ್ವಾ. ಓಕೆ, ಇನ್ ಮುಂದೆ ನೀನೆ ತಿಳ್ಕೊ ಆಯ್ತಾ, ತುಂಬಾ ಈಸಿ ಇದೆ. ಕುಪ್ಪಳ್ಳಿ ವೆಂಕಟಪ್ಪನವರ ಮಗ ಪುಟ್ಟಪ್ಪ, ಆಯ್ತಾ?

0: ಓಕೆ ಕಾರುಣ್ಯ, ಟಿಫನ್ ಏನ್ ಮಾಡಿದ್ರಿ?
1: ಅವಲಕ್ಕಿ ಮೇಡಮ್.
0: ಓಕೆ, ಇವತ್ತೆಲ್ಲ ಅವಲಕ್ಕಿ ಪವಲಕ್ಕಿನೇ ಆಗ್ತಾ ಇದೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಕಾರುಣ್ಯ.
1: ಧನ್ಯವಾದಗಳು ಮೇಡಮ್.
0: ಓಕೆ ನಮಸ್ತೆ. ಹಲೋ
2: ಹಲೋ, ದಿಸ್ ಕಾಲ್ ಇಸ್ ನೌ ಬೀಯಿಂಗ್ ರೆಕಾರ್ಡೆಡ್.
1: ಹಲೋ, ಹಾಯ್, ಗುಡ್ ಮಾರ್ನಿಂಗ್ ಮ್ಯಾಮ್.
3: ವೆರಿ ಗುಡ್ ಮಾರ್ನಿಂಗ್. ಯಾರಿದು?
1: ಸ್ಕಂದನಾ.
3: ಸ್ಕಂದನಾ, ಸ್ಕಂದನಾ, ಟಿಫಿನ್ ಆಯ್ತಾ ಸ್ಕಂದನಾ? ನಮ್ದಾಯ್ತಪ್ಪ. ಯಾಕ್ ನಮ್ ಸ್ಕಂದನಂದಿನ್ನೂ ಆಗಿಲ್ಲ? ಹತ್ತು ಕಾಲ ಆಯ್ತಲ್ಲ.
0: ನಮ್ಮನ್ ಕೇಳ್ಬಿಟ್ಟ ನೀವ್ ಟಿಫಿನ್ ಮಾಡ್ಲೋ ಬೇಡ್ವಾ ಅಂತ ಸ್ಕಂದನಾ?
3: ಓಕೆ, ಅಮ್ಮ ಏನ್ ಸ್ಪೆಷಲ್ ಮಾಡಿದಾರೆ ಇವತ್ತು? ಪಲಾವ್. ಇಷ್ಟನ ಸ್ಕಂದನಾಗ್ ಪಲಾವ್ ಅಂದ್ರೆ? ಓಕೆ, ವೆರಿ ಗುಡ್. ಎಲ್ಲ ತರಕಾರಿ ತಿಂತಾರೆ ತಾನೆ ನಮ್ ಸ್ಕಂದನಾ? ಯಾವ ತರಕಾರಿ ತುಂಬಾ ಇಷ್ಟ? ಕ್ಯಾರೆಟ್ ಇಷ್ಟ. ಕ್ಯಾರೆಟ್ ಅಲ್ಲಿ ಕ್ಯಾರೆಟ್ ತಿಂದ್ರೆ ಏನೇನ್ ಬೆನಿಫಿಟ್ಸ್ ಇದೆ ಅಂತ ಗೊತ್ತಾ? ಯೂಸಸ್ ಇದೆ ಅಂತ? ಆಮೇಲೆ ಬ್ಲಡ್ ಇಂಪ್ರೂವ್ ಆಗುತ್ತೆ, ಬ್ಲಡ್ ಇಂಪ್ರೂವ್ ಆಗುತ್ತೆ. ಅನಿಮಿಯಾ ಅಂತ ಅನ್ನೋದಿಲ್ಲ, ಏನಿರುತ್ತೆ ಅದೆಲ್ಲ ಕೂಡ ಇಂಪ್ರೂವ್ ಆಗುತ್ತೆ. ಅಲ್ಲ, ಕಡಿಮೆ ಆಗುತ್ತೆ. ಸಾರಿ. ಓಕೆನಾ? ಓಕೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಏನ್ ಹೇಳ್ತಾರೆ ನಮ್ ಸ್ಕಂದನಾ? ಓಕೆ, ಎಲ್ಲರೂ ಕತೆ ಹೇಳೋರು ಆಗ್ಬಿಟ್ರಲ್ಲ ಶಶಿ ಇವತ್ತು
0: ಅಲ್ವಾ? ಇವತ್ತು ಮೊದಲನೇರಿಂದ ಕತೆ ಶುರು ಆಯ್ತಲ್ವಾ, ಹಾಗಾಗಿ.
3: ಓಕೆ ಪುಟ್ಟ ಹೇಳು.
1: ಒಂದು ಕತ್ತೆ ಅದ್ಲು ರಾತ್ರಿ ನೋಡ್ಲಿಲ್ದಂಗ ಸುಮ್ನೆ ದುಡಿತಾನೆ ಇರುತ್ತೆ. ಅದನ್ನ ಮಾಲೀಕ ನೋಡಿ ಆ ಕತ್ತೆ ಕಡ್ದು ಹೇಳ್ತಾನೆ, ನೀನ್ ಬಾಳ ಕಷ್ಟ ಜೀವಿ, ನೀನ್ ಬಾಳ ಕಷ್ಟ ಪಡ್ತೀಯ, ಅದಕ್ಕೆ ನಾನ್ ನಿನಗೊಂದ್ ಚಿನ್ನದ ಶಾಲ ಹಾಕ್ತೀನಿ ಅಂದು ಚಿನ್ನದ ಶಾಲ ಕೇಳ್ತಾನೆ ಮಾಲೀಕ ಕತ್ತೆಗೆ. ನೀನಿನ್ನೂ ಚೆನ್ನಾಗ್ ಕೆಲ್ಸ ಮಾಡಿ, ನೀನ್ ಇನ್ನೂ ಚೆನ್ನಾಗ್ ಕೆಲ್ಸ ಮಾಡಿದ್ರ ನಾನು ಏನಾರ ಬೇರೆ ನಿನಗೆ ಹೊಸಾದಿ ತಂದ ಹಾಕ್ತೀನಿ ಅಂತ ಅಂತಾನೆ. ಅದನ್ನ ಕೇಳಿಸ್ಕೊಂಡು ಕತ್ತೆ ತುಂಬಾ ಖುಷಿ ಪಟ್ಟು ಅದ್ನ ರಾತ್ರಿ ಮತ್ತೆ ನೋಡ್ಲಿಲ್ದಂಗೆ ದುಡಿತಾನೆ ಇರುತ್ತೆ. ಅವ್ರ ಒಂದಿಸ ಹುಷಾರಿಲ್ದಂಗಾಗಿ ಸತ್ತೋಗೇ ಬಿಡುತ್ತೆ ಕತ್ತೆ. ಅದನ್ನ ಮಾಲೀಕ ನೋಡಿ ಇದೇ ನೀ ಕತ್ತೆ ಸತ್ತೋಯ್ತು, ಈ ಬೇರೆ ಕತ್ತೆ ಹಾಕೋಣ ಚಿನ್ನದ ಶಾಲ ಅಂದು ಅದೇ ಚಿನ್ನದ ಶಾಲ ತಕ್ಕೊಂಡು ಬೇರೆ ಕತ್ತೆ ಹಾಕ್ತಾನೆ. ಮಾರಲ್ಲ ದ ಸ್ಟೋರಿ ಈಸ್ ಹೆಲ್ತ್ ಈಸ್ ವೆಲ್ತ್. ಹೆಲ್ತ್ ಇದ್ರೇನೆ ತಾನೇ ನಮಗೆ ಕೆಲ್ಸ ಮಾಡಕ್ ಬರೋದು, ಅದಕ್ಕೆ ಹೆಲ್ತ್ ಮೊದ್ಲು ನೋಡ್ಕೋಬೇಕು
3: ಅಲ್ವಾ? ಎಷ್ಟ್ ಚೆನ್ನಾಗಿತ್ತು ಕತೆ. ತುಂಬಾ ಚೆನ್ನಾಗಿತ್ತು. ಯಾರ್ ಹೇಳ್ಕೊಟ್ರು ಈ ಕತೆನ? ಅಮ್ಮ ಹೇಳ್ಕೊಟ್ರ. ಅಮ್ಮನ ಹೆಸರೇನು? ಛಾಯಾ. ಎಷ್ಟ್ ಚೆನ್ನಾಗಿದೆ ಎಲ್ಲ ಹೆಸರು. ಸ್ಕಂದನ ಹೆಸರು ಚೆನ್ನಾಗಿದೆ, ಛಾಯಾ ಹೆಸರು ಚೆನ್ನಾಗಿದೆ. ಓಕೆ, ಸ್ಕಂದನ ಈಗ ಎಷ್ಟನೇ ಕ್ಲಾಸ್ ಓದ್ತಾ ಇರೋದು? ಥರ್ಡಾ? ಓಕೆ, ಚಿತ್ರದುರ್ಗದಲ್ಲೇ ಓದ್ತಾ ಇರೋದಾ?
1: ಇಲ್ಲ ಮ್ಯಾಮ್, ನಮ್ ಬೆಂಗಳೂರು ಅಜ್ಜಿ ಮನೆಗ್ ರಜಕ್ಕೆ ಅಂತ ಬಂದಿದ್ದೆ.
0: ಇನ್ನು ರಜೆ ಮುಗ್ದಿಲ್ಲ.
1: ಮುಗ್ದಿದ ಮ್ಯಾಮ್, ಸ್ಕೂಲಿಗೆ ಹೋಗ್ತಿದ್ದೀನಿ ಬೆಂಗಳೂರಲ್ಲಿ.
3: ಈಗ ಬೆಂಗಳೂರಿಂದನೇ ಕರೆ ಮಾಡ್ತಾ ಇರೋದಾ?
1: ಮ್ಯಾಮ್.
3: ಓಕೆ, ಬೆಂಗಳೂರಲ್ಲಿ ಕೇಳ್ತೀರಾ ನಮ್ ಚಿತ್ರದುರ್ಗ ಆಕಾಶವಾಣಿಯನ್ನ? ಓಕೆ, ಇವಾಗ
0: ಓಕೆ ಸ್ಕಂದನ, ನಿನ್ ಹೆಸರು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ಮೇಡಮ್. ಸ್ಕಂದನ ಅಂದ್ರೆ ಏನಪ್ಪ? ಅಲ್ವಾ ಸ್ಕಂದ ಅಂತ ಹೇಳ್ಬಿಟ್ಟು ಸ್ಕಂದನ ಅಂತ ಹೇಳಿ ನಿಂಗೆ ಇಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ಯಾ ನೋಡು. ಹ
3: ಮತ್ತೆ ನಮ್ಮ ಚಿನ್ನರ ಕಲರವ ಕಾರ್ಯಕ್ರಮವನ್ನು ಕೇಳ್ತಾ ಇರು. ಮಧ್ಯದಲ್ಲಿ ನಮ್ಮ ಮಾಯಾ ಅಕ್ಕ ಕೂಡ ಕತೆ ಹೇಳ್ತಾರೆ, ಹತ್ತುವರೆಗೆ ನಾವು ಹಾಕ್ತಿವಿ. ಓಕೆನಾ? ಈ ಮುಂಚೆ ಸಾನ್ವಿ ಕೂಡ ಬೆಂಗಳೂರಿನಿಂದ ಕರೆ ಮಾಡಿದ್ರು, ಅವರು ಕೂಡ ಕಥೆಯನ್ನ ಹೇಳಿದ್ರು, ಕೇಳಿದ್ಯಾ?
0: ಇವಾಗ ಬರುವಂತಹ ಇನ್ ಮುಂದೆ ಬರುವಂತಹ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಕೇಳು ಆಯ್ತಾ? ಓಕೆಪ್ಪ,
3: ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ ಸ್ಕಂದನ. ಬಾಯ್.
1: ಥ್ಯಾಂಕ್ ಯು ಮ್ಯಾಮ್.
0: ಬಾಯ್. ಓಕೆ, ನಮ್ ಸ್ಕಂದನ ಕೇಳ್ತಾರೆ ನಮ್ ಮೇಡಮ್ ಹೆಂಗಿದ್ರು ಅಂತ ಹೇಳ್ಬಿಟ್ಟು ರೆಡಿ ಆಗ್ಬಿಟ್ಟಿದ್ದಾಳೆ. ನಮ್ ಮಕ್ಳು ಇದನ್ನ ನೋಡೆ ಆದ್ರೂ ತಮ್ಮ ಹೆಸರಿನ ಅರ್ಥ ಇರ್ಬೋದು, ಮತ್ತೊಂದಿರ್ಬಹುದು, ಅಥವಾ ಪದ್ಯಗಳ ಅರ್ಥ ಇರ್ಬೋದು, ಸಾರಾಂಶ ಇರ್ಬೋದು, ಇವೆಲ್ಲ ಕಲಿತಾ ಇದಾರೆ ಅನ್ನೋದೇ ಒಂದು.
3: ಹೌದು ಶಶಿ, ಏನ್ ಕೇಳ್ತಾರೆ ಅನ್ನುವಂಥದ್ದು, ಯಾರು ಬರ್ತಿದ್ದಾರೆ, ಇದ್ರ ಅರ್ಥ ಏನು, ಕಥೆಯ ನೀತಿ ಏನು.

0: ಹೇಗೆ ಹೇಳ್ಬೇಕು ಇದೆಲ್ಲವೂ. ಶಶಿ, ಒಂದು ವಾಕ್ಯ ಇದೆ, ಏನ್ ಗೊತ್ತಾ, ಬ್ಯಾಡ್ ಲಿಸ್ನರ್ ಬಟ್ ನಾಟ್ ಬಟ್ ಗುಡ್ ಗುಡ್ ಫಾಲೋವರ್ ಅಂತ ಹೇಳಿ. ಅಂದ್ರೆ ನಾವು ಹೇಳೋದನ್ನ ಮಕ್ಳುಗಳು ಕೇಳಲ್ವಂತೆ, ಆದ್ರೆ ನಾವು ಹೇಗೆ ಫಾಲೋ ಮಾಡ್ತೀವೋ ಅದನ್ನ ಮಕ್ಳುಗಳು ಫಾಲೋ ಮಾಡ್ತಾರೆ, ಅನುಸರಿಸ್ತಾರೆ ಅಂತ. ಹಾಗಾಗಿ ನಮ್ ದೊಡ್ಡವರು ಕೂಡ ಅಷ್ಟೇ, ನಾವು ಬೆಳಿಗ್ಗೆ ಹೇಳೋದನ್ನ ನಾವು ಬೇಗ ಒಂದಿನ ಲೇಟ್ ಆಗ್ಬೋದು, ಆದ್ರೆ ನಾವಿದ್ದಿರೋದನ್ನ ನೋಡಿ ಅವರು ಕೂಡ ಎದ್ದೇಳ್ಬಹುದು. ಮತ್ತೆ ನಾವೇನಾದ್ರೂ ಇವಾಗ ಮೊಬೈಲ್ ಹಿಡಿದೆ ಬಿಟ್ಟು ನಾವು ಪುಸ್ತಕವನ್ನ ಹಿಡಿಯೋದನ್ನ ಅವರು ಕೂಡ ಪುಸ್ತಕವನ್ನ ಹಿಡಿತಾರೆ. ಹಾಗಾಗಿ ಮನೆಯಲ್ಲಿರುವಂತವ್ರು ದೊಡ್ಡವರು ಎಲ್ಲರೂ ಕೂಡ ಅವರು ಅನುಸರಿಸೋದನ್ನ ಮಕ್ಕಳು ಕೂಡ ನೋಡ್ ಕಲಿತಾರೆ ಅಂತ ಹೇಳೋಣ ಶಶಿ.
1: ಖಂಡಿತವಾಗ್ಲೂ ಕೂಡ. ಹಾಗಾಗಿ ನಾವು ಕೂಡ ಉತ್ತಮ ಅಭ್ಯಾಸಗಳನ್ನ ರೂಢಿಸ್ಕೊಳ್ಳೋಣ. ಮತ್ತೊಂದು ಕರೆ ಇದೆ. ಹಲೋ, ನಮಸ್ತೆ.
2: ನಮಸ್ತೆ,
1: ಯಾರಿದು?
2: ನಾನು ನಲ್ಮೆ ಅಂತ, ಹೊಸದುರ್ಗದಿಂದ ಮಾತಾಡ್ತಿರೋದು.
0: ನಲ್ಮೆ
1: ಲೈನಿಗೆ ಬಂದಿರೋದು ಕೂಡ ಇವತ್ತು ಹೊಸಬ್ರು ಅನಿಸ್ತಾ ಇದೆ, ಹೊಸದುರ್ಗದಿಂದ ಅಲ್ವಾ?
0: ಹೊಸ ಧ್ವನಿ ಇದೆಯಲ್ಲ.
2: ನಾನು ಆದ್ರೆ ಹಿಂದಿನ ವಾರ ಚಿಗರು ಕಾರ್ಯಕ್ರಮದಲ್ಲಿ ಹೊಸದುರ್ಗದ ಬಾಲಪ್ರತಿಭೆಗಳು ನಾಟಕ ಮಾಡಿದ್ರಲ್ಲ, ನಾನು ಭಾಗವಹಿಸಿದ್ದೆ.
0: ವೆರಿ ಗುಡ್, ನಮಗ್ ತುಂಬಾ ಖುಷಿ ಆಯ್ತು. ಅಲ್ಲ, ಹೊಸದುರ್ಗ ಅಂದ ತಕ್ಷಣನೇ ನನಗ್ ನೆನಪಾಯ್ತು, ನಲ್ಮೆ. ನಲ್ಮೆ ಅಲ್ವಾ ಹೆಸರು? ನಲ್ಮೆ. ಓಕೆನಾ? ಸಾಕಷ್ಟು ಅದಕ್ಕೆ ನಮ್ಗೆ ಫೀಡ್ಬ್ಯಾಕ್ ಕೂಡ ಬಂತು ನಿಮ್ಮ ಕಥೆನ, ನಿಮ್ಮ ನಾಟಕವನ್ನ ಕೇಳಿ ಕೂಡ. ಕೇಳಿದ್ರೆ ಅವತ್ತು ನೀವು? ಅಲ್ಲ, ನಮ್ಮ ಲಿಸ್ನರ್ಸ್ ಗಳು ಕೂಡ ನಾಟಕವನ್ನ ಚೆನ್ನಾಗ್ ಮಾಡಿದ್ರು, ಚೆನ್ನಾಗ್ ಪ್ರಸ್ತುತ ಪಡಿಸಿದ್ರು ಅಂತ ಹೇಳಿ ಸಂದೇಶಗಳನ್ನ ಕಳಿಸಿದ್ರು. ನಾನು ಅದನ್ನ ಓದದೆ ಕೇಳಿದ್ರ ಅಂತ ಹೇಳಿದೆ. ಕೇಳಿಲ್ವಾ? ಓಕೆ, ತಮ್ಮ ಸಾಕಷ್ಟು ಕೇಳುಗರು ಕೂಡ ಅವತ್ತಿನ ಕಥೆಯನ್ನ ಕೇಳಿ ಸಂದೇಶಗಳನ್ನ ಕಳಿಸಿದ್ರು. ತುಂಬಾ ಚೆನ್ನಾಗಿ ನಾಟಕ ಮೂಡ್ ಬಂತು. ಮರದವ್ವ,
1: ಸಾಲು ಮರದ,
0: ಮರೆಯಲಾಗದ ಮರದವ್ವ.
2: ಹೌದು, ಸಾಲು ಮರದ ತಿಮ್ಮಕ್ಕನ ಪಾತ್ರ ಮಾಡಿದ್ದೆ.
0: ಅಬ್ಬಾ, ವೆರಿ ಗುಡ್. ಹೇಗನಿಸ್ತು ನಲ್ಮೆ ಅದನ್ನ ಮಾಡಿ?
2: ನನ್ಗೆ ನಾಟಕ ಮಾಡೋದು ತುಂಬಾ ಇಷ್ಟ. ಮತ್ತೆ ಹಿಂದಿನ ಸರಿನು ಅದ್ರದ್ದು ವಿವಿಧ ವಿನೋದಾವಳಿಗಳೆಲ್ಲ ಮಾಡಿಸಿದ್ರಲ್ಲ, ಅದ್ರಲ್ಲೂ ನಾ ಮಾಡಿದ್ದೆ. ಅದರೊಳಗೆ ಮೋನೋ ಆಕ್ಟಿಂಗ್, ಕವಿತೆ ಅದನ್ನೆಲ್ಲ ಮಾಡಿದ್ದೆ.
1: ಓಕೆ, ತುಂಬಾ ಪ್ರತಿಭೆ ಇದೆ. ಹಾಗಾದ್ರೆ ಇವತ್ತು ಲೈವ್ ಆಗಿ ನೋಡೋಣ ನಿನ್ನ ಪ್ರತಿಭೆಯನ್ನ. ಇವತ್ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದೀಯ ನಲ್ಮೆ?
2: ನಾನು ಕುವೆಂಪು ಅವ್ರದೊಂದು ಕವಿತೆ ಹೇಳ್ತೀನಿ.
1: ಹೇಳ್ತ
2: ಬಿಟ್ಟರದಾದ ಸಹಿಲ್ವೆಯಾಗಿರೆ ಪರ್ವತದ ಎತ್ತರ ಸಾಲಾಗಿ ಸೆದಿರೆ ಕಿಕ್ಕಿರಿ ದರವಿಗಳಂಚಿನ ನಡುವೆ ಮೆರೆದಿರೆ ಜಲ ಸುಂದರಿ ತುಂಗೆ ದೇವರು ರುಜು ಮಾಡಿದನು ರಸವಶನಾಗುತ್ತ ಕವಿಯದ ನೋಡಿದನು ನದಿ ಹರಿದಿತ್ತು ಬನ ನಿಂತಿತ್ತು ಬಾ ನೀರಿಯ ನಗದೀರಿತ್ತು ನಿರ್ಜನ ದೇಶದ ನೀರವ ಕಾಲಕ್ಕೆ ಖಬರವ ಪುಲಕಂ ತೋರಿತ್ತು ಹೂ ಬಿಸಿಲಲ್ಲಿ ನಿರುಗಿರೆ ನಿರೆ ಒನಲು ಮೆರೆದಿರೆ ಬಂಡೆಗಳಲ್ಲಿ ನೀರ್ ತೊಳಲು ರಂಜಿಸ ಇಕ್ಕರದಲ್ಲಿ ಹೊಮ್ಮರಲು ಇಬ್ಬರು ಗುಬ್ಬೆಯ ಹೊಳೆಯಲ್ಲಿ ಮೀನುತ್ತ ಕವಿಮನ ನಾಕದೆ ನೆಲೆಸಿತ್ತು ಮಧು ಸೌಂದರ್ಯದ ಮಧುರ ಜಗತ್ತು ಹೃದಯ ದಿವ್ಯಗೆ ಏನಾಗಿತ್ತು ದೇವರು ರುಜು ಮಾಡಿದನು ರಸವಶನಾಗುತ್ತಾ ಕವಿಯರ ನೋಡಿದೆ ದುಶ್ಯದಿಗಂತಲಿನೊಮ್ಮೆಯು ಹೊಮ್ಮಿ ಗಿರಿವನ ಪಟದ ಆಕಾಶದಲ್ಲಿ ತೇಲುತ್ತ ಬರಂತ ಬರಾಕ ಪಂಕ್ತಿ ಲೇಖನ ರೇಖಾನ್ಯಾಸದಲ್ಲಿ ಅವಾಂಗ್ಮಯ ಚಂದ ಪ್ರಾಸದಲ್ಲಿ ಸೃಷ್ಟಿಯ ರಚನೆಯ ಕುಶಲಕ್ಕೆ ಚಂದಕ್ಕೆ ಜಗದಚ್ಚರಿಯಂದರ ಒಪ್ಪಂದಕ್ಕೆ ಹಿರಚೇತನ ತಾನಿಯನೆಂಬಂದರಿ ಬೆಳ್ಳಕ್ಕಿಯ ಹಂತಿಯ ನೆವರಿ ದೇವರು ರುಜು ಮಾಡಿದನು ರಸವಶನಾಗುತ್ತ ಕವಿಯದ ನೋಡಿದೆ.
1: ಓಕೆ, ತುಂಬಾ ಚೆನ್ನಾಗಿತ್ತು ಈ ಪದ್ಯ. ಏಯ್ತು ಅಂದ್ರೆ ಎಂಟನೇ ತರಗತಿಗೆ ಕಳೆದ ಸಂದರ್ಭದಲ್ಲಿ, ಕಳೆದ ವರ್ಷಗಳಲ್ಲಿ ಇತ್ತು. ಇವಾಗ ನೀನು ಇದನ್ನ ಎಲ್ಲಿಂದ ಕಲ್ತ್ಕೊಂಡೆ?
2: ನಂಗೆ ಅಪ್ಪ ಹೇಳ್ಕೊಟ್ರು.
1: ಹೌದಾ?
0: ಎಷ್ಟನೇ ತರಗತಿ ಓದ್ತಿರೋದು?
2: ನಂಗೆ ಕುವೆಂಪು ಅವ್ರದು ಕವಿತೆಗಳನ್ನೆಲ್ಲ ಹಾಡೋದು ಕಲಿಯೋದು, ಮತ್ತೆ ಮಂಕುತಿಮ್ಮನ ಕಗ್ಗಗಳನ್ನು ಹೇಳೋದು, ಪೂರ್ಣಚಂದ್ರ ತೇಜಸ್ವಿ ಅವ್ರ ಪುಸ್ತಕ ಓದೋದು ಎಲ್ಲ ಬಹಳ ಇಷ್ಟ.
1: ಇವಾಗ ಎಷ್ಟನೇ ಕ್ಲಾಸ್ ಓದ್ತಾ ಇದೀಯ ನೀನು?
2: ಇವಾಗ ಆರನೇ ತರಗತಿ.

0: ಆರನೇ ತರಗತಿಗೆ ಎಷ್ಟೊಂದು ಪ್ರತಿಭೆ ಇದೆ ನಿಮಗೆ, ಎಲ್ಲಿ ಓದ್ತಾ ಇರೋದು? ಓಕೆ. ಈ ದೇವರು ರುಜು ಮಾಡಿದನು, ರಸವಶನಾಗುತ್ತ ಕವಿ ಅದ ನೋಡಿದನು ಅಂತ ಹೇಳಿ ಬರುತ್ತಲ್ವಾ ಈ ಪದ್ಯದಲ್ಲಿ, ಇದರ ಅರ್ಥ ಏನು? ಎರಡೇ ಸಾಲಿನ ಅರ್ಥ ಹೇಳ್ಬಿಡು.
1: ಕುವೆಂಪು ಹೇಳ್ತಾರೆ, ಹಕ್ಕಿಗಳು ಇಷ್ಟು ಲೈನ್ ಅಲ್ಲಿ ಹೋಗ್ತಾವಲ್ಲ, ಅದು ದೇವರ ಸಿಗ್ನೇಚರ್ ಅಂತೆ. ಕವಿಗೆ ಆತರ ಹಕ್ಕಿಗಳು ಸಾಲಾಗಿ ಬೆಳ್ಳಿ ಹಕ್ಕಿಗಳು ಒಂದು ಲೈನ್ ಆಗಿ ಹೋಗ್ತಾವಲ್ಲ, ಅದು ಕವಿಗಳಿಗೆ ದೇವರ ಸಿಗ್ನೇಚರ್ ತರ ಕಂಡುಬಿಡುತ್ತೆ, ದೇವರ ರುಜು ಅಂತ. ಅವರಿಗೆ ಅದನ್ನ ರಸವಶನ ಆಗುತ್ತೆ ಕವಿ ಅದ ನೋಡ್ತಾರೆ, ದೇವರ ಸಿಗ್ನೇಚರ್ ಆಗಿದೆ ಅಂತ ಹೇಳ್ತಾರೆ.
0: ಹೌದು, ಖಂಡಿತವಾಗ್ಲೂ ಕೂಡ ತುಂಬಾ ಚೆನ್ನಾಗಿ ಹೇಳಿದೆ ನೀನು. ಅದು ಪಕ್ಷಿಕಾಶಿ ಕವನ ಸಂಕಲನದಿಂದ ಆರಿಸಿಕೊಂಡಿರುವಂತಹ ಒಂದು ಕವಿತೆ ಅದು. ಅದು ನಿಜಕ್ಕೂ ಕೂಡ ಪ್ರಕೃತಿಯ ಒಂದು ಸೌಂದರ್ಯದಲ್ಲಿ ನಾವು ಸಾಮಾನ್ಯವಾಗಿ ಬೆಳ್ಳಕ್ಕಿಗಳ ಹಿಂಡು ಬೆಳ್ಳಕ್ಕಿಗಳ ಸಾಲು ಹೋಗ್ತಾ ಇರೋದನ್ನ ನೋಡ್ತಾ ಇರ್ತೇವೆ ಅಲ್ವಾ, ಅದು ಒಬ್ಬ ಕವಿಯ ಮನಸ್ಸಿಗೆ. ಹೌದು, ಕವಿ ಮನಸ್ಸಿಗೆ ಹೇಗ್ ಕಾಣುತ್ತೆ ಅನ್ನೋದಕ್ಕೆ ಇದು ಒಂದು ಅದ್ಭುತ ಉದಾಹರಣೆ ಅಲ್ವಾ. ಹೌದು, ದಿಗಂತದವರೆಗೂ ಕೂಡ ಹರಡಿರುವಂತಹ ಒಂದು ನೀಲಿ ಆಕಾಶ ಇರಬಹುದು, ಗಿರಿ ವನಗಳಿರಬಹುದು, ಮತ್ತೆ ದಟ್ಟವಾಗಿರುವಂತಹ ಅರಣ್ಯದ. ಹೌದು,
1: ತುಂಗಾ ನದಿ.
0: ಹೌದು, ಈ ರಮಣೀಯ
1: ನದಿ ಹರಿಯೋದು, ನದಿ ಹರಿದಿತ್ತು, ಬನೆ ನಿಂತಿತ್ತು,
0: ಹೌದು,
1: ಆಕಾಶ ನೀಲಿ ಇತ್ತು, ಎಲ್ಲಾ ಪ್ರಕೃತಿಗಳು ಎಷ್ಟು ಚೆನ್ನಾಗಿ ಮಾಡ್ತಾ ಇದೆ, ಅವೆಲ್ಲ ಅವರಿಗೆ ದೇವರ ರುಜು ತರ ಕಾಣ್ತಾ ಇದೆ. ಅದನ್ನ ಕವಿಗಳು ಎಷ್ಟು ಚೆನ್ನಾಗಿ ಬರೀತಾರೆ, ನಮ್ಗೆ ಅದೇ ಆಕಾಶ, ಅದೇ ನದಿ, ಅದೇ ಬೆಟ್ಟ, ಅದೇ ಗುಡ್ಡ ಅಂತ ಕಾಣುತ್ತೆ. ಆದ್ರೆ ಕವಿಗೆ ಅದೊಂದು ದೇವರ ರುಜು ತರನೇ ಕಾಣುತ್ತೆ.
2: ಅದಕ್ಕೆ ಇದೆ ಅಲ್ವಾ, ರವಿ ಕಾಣ ಕವಿ ಕಂಡ ಅಂತ ಒಂದು ಮಾತೆ ಇದೆ ಅಲ್ವಾ ನಮಗೆ.
0: ಜೊತೆಗೆ ಅಲ್ಲಿ ಬಲಾಕ ಪಂಕ್ತಿ ಅಂತ ಹೇಳಿ ಒಂದು ವರ್ಡ್ ಬಳಸ್ತಾರೆ, ಪದನ ಪದ ಪ್ರಯೋಗ ಮಾಡ್ತಾರೆ ಅಲ್ವಾ. ಸಾಲು. ಹೌದು, ಖಂಡಿತವಾಗ್ಲೂ ಕೂಡ ತುಂಬಾ ಚೆನ್ನಾಗಿ ಅರ್ಥವನ್ನು ಕೂಡ ತಿಳ್ಕೊಂಡಿದೀಯ ನಲ್ಮೆ. ಮತ್ತೆ ಹೀಗೆ ಕರೆ ಮಾಡ್ತಾ ಇರು, ನಮ್ಮ ಎಲ್ಲ ಮಕ್ಕಳಿಗೂ ಕೂಡ ನೀನು ಸ್ಫೂರ್ತಿ ಆಗ್ಲಿ ಆಯ್ತಾ. ಓಕೆ ನಲ್ಮೆ, ಹೀಗೆ ಕರೆ ಮಾಡ್ತಾ ಇರು, ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು. ನಿಜಕ್ಕೂ ಕೂಡ ಒಂದು ಪದ್ಯವನ್ನ ನಾವು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ಯಾಕೆಂದ್ರೆ ಎಂಟನೇ ತರಗತಿಯಲ್ಲಿ ಇದ್ದಂತಹ ಪದ್ಯ ಇದು, ಆರನೇ ತರಗತಿಗೆನೆ ಈ ಮಗು ಇಷ್ಟು ಚಂದ ಅಂದ್ರೆ ಪದದಿಂದ ಪದಕ್ಕೆ ಒಂದೊಂದು ಪದದ ಅರ್ಥವನ್ನು ಕೂಡ ಅಷ್ಟು ಚೆನ್ನಾಗಿ ಕಲ್ತಿದೆ ಅಂದ್ರೆ ನಿಜಕ್ಕೂ ಕೂಡ ಒಂದು ಕನ್ನಡದ ಬಗ್ಗೆ ಇರುವಂತಹ ಅಭಿಮಾನ ಕೂಡ ವ್ಯಕ್ತ ಆಗ್ತಾ ಇದೆ.
2: ಹಿಂದೆ ಹೇಳ್ದೆ ಶಶಿ, ಈಗ ಈ ಕರೆಗಳ ಹಿಂದೆ ಹೇಳ್ದೆ, ನಾವು ಹೇಗೆ ಅನುಸರಿಸ್ತೀವೋ ಮಕ್ಕಳು ಕೂಡ ಅದನ್ನೇ ಅನುಸರಿಸ್ತಾರೆ ಅನ್ನೋದಕ್ಕೋಸ್ಕರ ಅವ್ರ ತಂದೆ ಹೇಳ್ಕೊಟ್ಟಿದ್ದಾರೆ ಅಂತಂದ್ರೆ ಎಷ್ಟು ಅಚ್ಚುಕಟ್ಟಾಗಿ ಒಂದೊಂದು ಪದಕ್ಕೂ ಅರ್ಥವನ್ನ ಅವ್ರಿಗೆ ಹೇಳ್ಕೊಟ್ಟಿರೋದ್ರಿಂದ ಅವಳು ಅದನ್ನ ಎಷ್ಟು ಬೇಗ ಕಲ್ತಿದ್ದಾಳೆ ಅಂತನ್ನೋದ್ರ ಕೂಡ
0: ಗೊತ್ತಾಗ್ತಾ ಇದೆ. ಮತ್ತೊಂದು ಕರೆ ಇದೆ,
2: ತಗೊಳ್ಳ ಶಶಿ. ನಮಸ್ತೆ.
0: ಓಕೆ, ನಿಜಕ್ಕೂ ಕೂಡ ಕವಿಯನ್ನ ನೀವು ಹೇಳಿದ್ರಿ, ರವಿ ಕಾಣದನ್ನ ಕವಿ ಕಂಡ ಅಂತ ಹೇಳ್ಬಿಟ್ಟು. ರವಿ ಅಂದ್ರೆ ಅಲ್ಲಿ ಚಿತ್ರಕಾರರು ಅಲ್ವಾ, ರವಿ ವರ್ಮಾ ಅಂತ ಹೇಳಿ ನಾವು ಕರಿತೀವಿ. ಕಂಡದ್ದನ್ನ ಕಂಡ ಹಾಗೆ ಬರೆಯುವಂತದ್ದನ್ನ ನಾವು ಕಲೆಯಲ್ಲಿ ಕಾಣ್ತೇವೆ. ಕಾಣದೇ ಇರೋದಂತದ್ದನ್ನು ಕೂಡ ನಾವು ಗ್ರಹಿಸ್ಕೊಳ್ಳುವಂತಹ ಶಕ್ತಿ ಯಾರಿಗಿರುತ್ತಪ್ಪ ಅಂದ್ರೆ ಅದು ಕವಿಗ್ ಮಾತ್ರ ಸಾಧ್ಯ ಆಗುತ್ತೆ. ಅಂತಹ ಒಂದು ರಮಣೀಯ ಪ್ರದೇಶವನ್ನ ತುಂಬಾ ಚೆನ್ನಾಗಿ ವರ್ಣಿಸಿದ್ದಾರೆ ಆ ಪದ್ಯದಲ್ಲಿ ವಾಣಿ. ಪಕ್ಷಿಕಾಶಿ ಎನ್ನುವಂತಹ ಒಂದು ಕವನ ಸಂಕಲನ ಅದು, ಅದ್ರಲ್ಲಿ ಆಯ್ದುಕೊಂಡಿರುವಂತಹ ಒಂದು ಪದ್ಯ ಅದು, ಕವಿತೆ ಅದು, ತುಂಬಾ ಚೆನ್ನಾಗಿದೆ. ಆಮೇಲೆ ಸಾಧ್ಯ ಆದ್ರೆ ಅವ್ರದ್ದು ಮಲೆಗಳಲ್ಲಿ ಮದುಮಗಳು ಇರಬಹುದು, ಕಾನೂರು ಹೆಗ್ಗಡತಿ ಇರಬಹುದು, ಈ ಕಾದಂಬರಿಗಳಲ್ಲೂ ಕೂಡ ಅಷ್ಟೇ, ಅಲ್ಲಿ ಪ್ರದೇಶ ಹೇಗಿತ್ತು ಅನ್ನೋದನ್ನ ನಮ್ಮ ಕಣ್ಣಿಗೆ ಕಟ್ಟುವ ರೀತಿಯಲ್ಲಿ ಅಲ್ಲಿ ಚಿತ್ರಿಸ್ತಾ ಹೋಗಿದ್ದಾರೆ.
2: ಎರಡು ವಿಷಯಗಳನ್ನ ಹೇಳ್ಬೇಕು ಅಂತ ಶಶಿ, ಏನಂದ್ರೆ ಒಂದು ಆಸ್ವಾದಿಸೋದು ಅನ್ನುವಂಥದ್ದು ಏನಿದೆ ಶಶಿ ಇಲ್ಲಿ ಅವ್ರು ಹೇಳುವಾಗ, ಬಾನಂಗಳ ಬಾನೆತ್ತರ, ಮತ್ತೆ ಹಕ್ಕಿಗಳ ಕಲರವ, ದೇವರು ರುಜು ಮಾಡಿದನು, ಈ ತರದನ್ನೆಲ್ಲ ಹೇಳುವಾಗ ಅದನ್ನ ಯಾರು ಆಸ್ವಾದಿಸಿರ್ತಾರೆ, ಅಪರ್ಣ ಅವ್ರ ಒಂದ್ ಕಡೆಗೆ ಹೇಳ್ತಾರೆ ಅವ್ರದ್ರಲ್ಲಿ ಆಂಕರಿಂಗ್ ಮಾಡುವಾಗ, ಏನಂದ್ರೆ ಹೂವು ಅರಳೋದು ಒಂದು ಸಂಭ್ರಮ, ಹಕ್ಕಿಗಳ ಚಿಲಿಪಿಲಿ ಕೇಳೋದು ಒಂದು ಸಂಭ್ರಮ ಅಂತ ಹೇಳ್ತಾರಲ್ಲ, ಹಂಗೇನೆ ನಾವು ಎಲ್ಲವುದನ್ನು ಆಸ್ವಾದಿಸಿ, ಬೆಳಗ್ಗೆ ಎದ್ದ ತಕ್ಷಣ ಚಿಲಿಪಿಲಿ ಸೌಂಡ್ ಅನ್ನ ಕೇಳೋದೇ ಎಷ್ಟು ಚಂದ ಇರುತ್ತೆ, ತಣ್ಣನ ಗಾಳಿಯನ್ನ ಆಸ್ವಾದಿಸೋದು, ಹೂವಿನ ಪಾರಿಜಾತದ ಹೂವಿನ ಸ್ಮೆಲ್ ಅನ್ನ ತಗೊಳ್ಳೋದು,
0: ಯಾವುದೇ ಹೂವಾಗ್ಲಿ ಜೊತೆಗೆ ಗಂಟ ನಾದ ಇರಬಹುದು, ಪ್ರತಿಯೊಂದರಲ್ಲೂ ಕೂಡ ಈಗ ಸಂಗೀತ ಕೇಳುವಂತವರು, ಸಂಗೀತವನ್ನ ಕಲಿಯುವಂತವರು ಎಲ್ಲದರಲ್ಲೂ ಸಂಗೀತವನ್ನೇ ಹುಡುಕ್ತಾ ಇರ್ತಾರೆ. ಅವರವರಿಗೆ ಏನ್ ಬೇಕೋ ಅದನ್ನೆಲ್ಲವನ್ನು ಕೂಡ ಪ್ರಕೃತಿ ಕೊಟ್ಟಿದೆ, ನಾವು ಆಯ್ಕೆ ಮಾಡ್ಕೋಬೇಕಷ್ಟೇ. ಓಕೆ, ಮತ್ತೊಂದು ಸಂದೇಶ ಬಂದಿದೆ ವಾಣಿ ನಮ್ಗೆ. ಸಂದೇಶ

0: ಯಾರಪ್ಪ ಅಂದ್ರೆ ಪ್ರತೀಶಾ, ವರುಣ, ಚಿರಂತ, ನವನೀತ ಇವರೆಲ್ಲರೂ ಸೇರಿ ನಮಗೆ ಕಣುಮಪ್ಪ ಲೇಔಟ್ ಚಿತ್ರದುರ್ಗದಿಂದ ಒಂದು ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ. ಅಚ್ಚುಮೆಚ್ಚಿನ ನಿರೂಪಕರೇ, ಗುಡ್ ಮಾರ್ನಿಂಗ್ ಮೇಡಮ್, ಬೆಳಗಿನ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಮೂಡಿ ಬಂದಿವೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಜೊತೆಗೆ ಇವತ್ತು ನವನೀತ ಪುಟಾಣಿಯ ಹುಟ್ಟು ಹಬ್ಬ ಇದೆ, ದಯವಿಟ್ಟು ವಿಶಸ್ ತಿಳಿಸಿ ಮೇಡಮ್ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಜೊತೆಗೆ ನಿಮ್ಮ ನಿರೂಪಣೆ ಕೂಡ ಸೂಪರ್ ಆಗಿದೆ ಮೇಡಮ್ ಅಂತ ಹೇಳಿ ತಿಳಿಸಿದ್ದಾರೆ. ಓಕೆ, ನವನೀತನಿಗೆ ನಮ್ಮ ಕಡೆಯಿಂದ ಖಂಡಿತವಾಗ್ಲೂ ಕೂಡ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಕೋರೋಣ. ಮತ್ತೊಂದು ಕರೆ ಕೂಡ ಇದೆ.
1: ಹಲೋ,
2: ನಮಸ್ತೆ. ನಮಸ್ತೆ, ಯಾರಿದು? ಹಲೋ ಮ್ಯಾಮ್, ಆದ್ಯಾ. ಎಲ್ಲೋಗಿದ್ರು ಆದ್ಯಾ ಇಷ್ಟು ದಿನ? ಕರೆನೆ ಸಿಕ್ಕಿರ್ಲಿಲ್ವಾ? ನಾವು ಕರೆಗಾಗಿ ಕಾಯ್ತಾ ಇದ್ವಿ. ಕರೆ ಯಾಕೆ ಸಿಗ್ಲಿಲ್ವಾ ಆದ್ಯಗೆ? ಕರೆ ಮಾಡಿಲ್ಲ ಅಂತ ನಾವು ಕಾಯ್ತಾ ಇದ್ವಲ್ಲ. ಹೇಗಿದ್ದಾರೆ ನಮ್ಮ ಆದ್ಯ? ಎಂತ ಕೆಲ್ಸ ಆಯ್ತಪ್ಪ ಇವತ್ ಸಿಕ್ಕಿದೆ, ಖುಷಿ ಆಗಿದೆ ಅಲ್ವಾ? ಓಕೆ, ನಮ್ಗೂ ಕೂಡ ಖುಷಿ ಆಗಿದೆ. ಆದ್ಯ, ಇವತ್ತಿನ ಕಾರ್ಯಕ್ರಮದಲ್ಲಿ ಏನ್ ಹೇಳ್ತಾರೆ ನಮ್ಮ ಆದ್ಯ? ಓಕೆ, ಯಾವ ಸಾಂಗ್ ಹೇಳ್ತೀರಾ? ಗೊಂಬೆದು. ಹ್ಮ್, ಹೇಳಿ.

0: ಅಳ್ತಿದ್ದ ಗೊಂಬೆ ಅಯ್ಯೋ ನಿಮ್ ಗೊಂಬೆನ ಅಳುತ್ತಾ? ಗೊಂಬೆ ಹೆಸರೇನು? ಏನು ಇಟ್ಟಿಲ್ವಾ ನಿಮ್ ಗೊಂಬೆಗೆ ಹೆಸರನ್ನ? ಇಟ್ಟಿದಿ ಹೇಳಲ್ವಾ ಮತ್ ನಮ್ಗೆ?
1: ಛೋಟಾ ಭೀಮ್.
0: ಓಕೆ ಓಕೆ.
2: ಅದ್ಯಾ ಸ್ಕೂಲ್ ಶುರು ಆಯ್ತಾ ಪುಟ್ಟ? ಸ್ಕೂಲ್ ಶುರು ಆಯ್ತಾ? ಸ್ಕೂಲ್ ಶುರು ಆಯ್ತಾ?
0: ಸ್ಕೂಲು ನಿಮ್ಗೆ ಸ್ಟಾರ್ಟ್ ಆಯ್ತಾ? ಹೋಗ್ತಿದ್ದೀರಾ ಸ್ಕೂಲ್ಗೆ? ಓಕೆ. ಈಗ ಎಷ್ಟನೇ ಕ್ಲಾಸ್ ನಮ್ಮ ಆದ್ಯಾ? ಫಸ್ಟ್ ಸ್ಟ್ಯಾಂಡರ್ಡ್.
2: ಖುಷಿ ಅನಿಸ್ತಾ ಇದೆಯಾ ಸ್ಕೂಲ್ಗೆ ಹೋಗ್ಲಿಕ್ಕೆ ಇವಾಗ?
0: ಹೊಸ ಫ್ರೆಂಡ್ಸ್ ಆದ್ರ ನಿಂಗೆ ಅಲ್ಲಿ? ಹೊಸ ಫ್ರೆಂಡ್ಸ್ ಆದ್ರ? ಓಕೆ
2: ಓಕೆ ಆದ್ಯಾ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
0: ಕೊಡಿ ಅಣ್ಣಂಗೆ. ಹಲೋ ಆದ್ಯಾ, ಅಣ್ಣನ ಹೆಸರೇನು? ಇನ್ನೊಂದ್ಸತಿ ಹೇಳ್ಬಿಟ. ಅದ್ವಿಕ್. ಅದ್ವಿಕ್. ಓಕೆ ಅದ್ವಿಕ್, ಎಷ್ಟನೇ ತರಗತಿ ಅದ್ವಿಕ್? ಥರ್ಡ್ ಸ್ಟ್ಯಾಂಡರ್ಡ್. ಓಕೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಏನ್ ಹೇಳ್ತಾರೆ ಅದ್ವಿಕ್? ಓಕೆ ಹೇಳು ಪುಟ.
3: ಸಮುದ್ರ ಐತಂತಂದ್ರೆ ಅದ್ರಲ್ಲಿ ಮೂರ್ ಮೀನು ವಾಸವಾಗಿದ್ವು ಅಂತ, ಅದ್ರಲ್ಲಿ ನೀರೆಲ್ಲ ಖಾಲಿ ಆಗಕ್ ಬರ್ತಿದ್ವು ಅಂತ. ಮೂರ್ ನೀರು ಮೀನು ಅದು ಬುದ್ಧಿವಂತ ಮೀನು ಅದು. ಬರ್ರ ಹೋಗಮ್ಮ, ನಾವ್ ಇವತ್ ರಾತ್ರಿಗೆ ಖಾಲಿ ಆಗ್ತಿದ್ದ, ಇವ್ರು ಕಳ್ಳರ್ ಬಂದು ನಮಗ್ ಫಿಶ್ ಹಿಡ್ಕೊಂಡ್ ಹೋಗ್ಬಿಡ್ತಾರೆ, ಬೇರೆ ನದಿಗ್ ಹೋಗೋಣ, ಪಕ್ಕ ನದಿ ಇದೆ ಅಲ್ಲ ಅಂದ್ರಂತೆ. ಅವ್ರು ಇಲ್ಲ ಇಲ್ಲ, ನಾವ್ ಇಲ್ಲ ಇರ್ತೀವಿ, ನೀನೆ ಹೋಗಂದ್ರು. ನಮ್ಮ ಮೂರ್ನೇ ಮೀನು ರಾತ್ರಿ ಎಲ್ಲ ಬರೇ ಅದೇ ಇದು ಮಾಡ್ತಿದ್ನಂತ. ಅದಕ್ಕೆ ಒಂದ್ ರಾತ್ರಿನ ಇಲ್ಲ, ಇವ್ರ ಏನನ್ನ ಮಾಡ್ಕೊಳ್ರಿ, ನಾನು ಹೋಗ್ಬಿಡ್ತೀನಪ್ಪ ಅಂತ ಮಕ್ಕಂಡಿದ್ರಂತ. ಹಂಗೆ ಹೋಗ್ಬಿಟ್ನಂತೆ, ಅವ್ನ್ ಸೇಫ್ ಆಗ್ನಂತೆ. ಆ ಇಬ್ರು ಮೀನು, ಅವನು ಇಬ್ರು ಮೀನು ಒಂದ್ಸತಿ ನಿನ್ನೆ ಮಾತಾಡ್ಕೊಳೋರ್ನು ಕೇಳಿಸ್ಕೊಂಡ್ರಂತೆ. ಇವತ್ತು ಮೀನ್ ಇದಾವೆ ಎಲ್ಲ, ನಮಗೆ ದುಡ್ಡೆಲ್ಲ ಹೊಟ್ಟೆ ತುಂಬಾ ತಿನ್ನ ಅಂತ ಅಂಕಲ್ನಂತೆ.

0: ಚೆಲ್ಮಿನಿಗೆ ಅವನೇ ಇಲ್ಲ ಸುಮ್ಕಂತಾರ ಬಿಡೋ, ನಾವಿಲ್ಲ ಇರೋಣಂತ. ಅವನು ಅಷ್ಟೇ ಹೋಗ್ಬಿಟ್ನಂತ, ಅವಾಗ್ಲೇ ಅವನ್ ಒಬ್ನೇ ಇಟ್ನಂತ, ಎಲ್ಲಾರು ಎದುರು ಕುಕ್ಲಿ ಹೋಗ್ಬಿಟ್ರು ನಾನ್ ಒಬ್ನೇ ನೋಡ್ರಿ ಅಂತ ಇಟ್ಕೊಂಡ್ ಬಿಟ್ರಂತ. ಬಲೆಯಾಗಿ ನನ್ನ ಬಿಡ್ರಿ, ನನ್ ಫ್ರೆಂಡ್ ಮತ್ ಕ್ಲಬ್ ಆಗೋಗಿತ್ತು, ನಾನ್ ಅವ್ರಿಬ್ರು ಹೋಗಿದ್ರು ನನ್ನ ಅವ್ರನ್ನ ಇಟ್ಕೊ. ಇಲ್ಲ ಇಲ್ಲ ನನಗ್ ನಿನ್ ಒಬ್ನ ಸಾಕು, ತುಂಬಾ ಹೊಟ್ಟೆ ಹಸಿ ಹೋಗ್ತಿದೆ ಅಂದ್ರಂತೆ. ಅದಕ್ಕೆ
1: ಇದ್ರಿಂದ ಏನ್ ತಿಳ್ಕೊಂಡ್ರಿ ಕಥೆಯಿಂದ? ನಮಗೂ ಇದು ಪಾಠ ಇತ್ತು, ಮೂರು ಮೀನುಗಳ ಕಥೆ. ಓಕೆ, ಚೆನ್ನಾಗಿತ್ತು ಅದ್ವಿಕ್. ಓಕೆ, ಈಗ ನಮ್ ಮಾಯಾಕ್ಕನು ಒಂದ್ ಕತೆ ಹೇಳ್ತಾರೆ ಕೇಳು. ಕರೆ ಮಾಡಿದ್ಕಾಗಿ ಧನ್ಯವಾದ.
2: ಓಕೆ ವಾಣಿ, ಇವಾಗ ಸಮಯ ಮಾಯಾಕ್ಕನ ಕಥೆ ಕೇಳುವಂತದ್ದು. ಸೊ ಹಾಗಾಗಿ ಮಾಯಾಕ್ಕನ ಕಥೆ ಕೇಳಿ ನಂತರದಲ್ಲಿ ನಾವು ಕರೆಗಳನ್ನ ತೆಗೆದುಕೊಳ್ತಾ ಹೋಗೋಣ.
3: ಶಶಿ, ಗುಡ್ ಮಾರ್ನಿಂಗ್ ಪುಟಾಣಿ ಮಕ್ಕಳೇ, ಎಲ್ಲರಿಗೂ ಮಾಯಾಕ್ಕನ ಪ್ರೀತಿಯ ನಮಸ್ಕಾರಗಳು. ನೀವೆಲ್ಲರೂ ಚಿಣ್ಣರ ಚಿಲಿಪಿಲಿ ಕಾರ್ಯಕ್ರಮದಲ್ಲಿ ಎಷ್ಟು ಚೆನ್ನಾಗಿ ಕಥೆ, ಹಾಡು, ಪದ್ಯ ಅಷ್ಟೇ ಅಲ್ಲ, ಎಷ್ಟು ಚೆಂದ ಮಾತಾಡ್ತೀರಿ ಗೊತ್ತಾ? ನಂಗಂತೂ ನಿಮ್ಮ ಮಾತುಗಳನ್ನು ಕೇಳಿ ತುಂಬ ತುಂಬ ಖುಷಿ ಅನಿಸತ್ತೆ. ಇಷ್ಟೇ ಅಲ್ಲ, ಈ ಕಾರ್ಯಕ್ರಮದಲ್ಲಿ ಮಾಯಾ ಅಕ್ಕನ ಕತೆ ಕೇಳಬೇಕು ಅಂಥೇಳಿ ರೇಡಿಯೋ ಮುಂದೆ ಹಾಜರಾಗಿರ್ತೀರಿ ನೀವು ಅಲ್ವಾ? ಇವತ್ತು ನಾನೊಂದು ಮಾವಿನ ಮರದ ಕತೆ ಹೇಳ್ತೀನಿ. ಈ ಸಲ ಮಾವಿನ ಹಣ್ಣನ್ನ ಯಾರ್ಯಾರು ಎಷ್ಟೆಷ್ಟು ತಿಂದ್ರಿ? ಮಾವಿನ ಹಣ್ಣಂದ್ರೆ ಯಾರಿಗಿಷ್ಟ ಇಲ್ಲ ಹೇಳ್ರಿ? ಎಲ್ಲರಿಗೂ ಇಷ್ಟ ಅಲ್ವಾ? ನಂಗಂತೂ ತುಂಬಾ ಇಷ್ಟ ಗೊತ್ತಾ? ಅದಕ್ಕೆ ಮಾವಿನ ಮರದ ಕತೆ ಹೇಳ್ತೀನಿ ಇವತ್ತು. ಒಂದೂರಲ್ಲಿ ಒಂದು ದೊಡ್ಡ ಮಾವಿನ ಮರ ಇತ್ತಂತೆ. ಆ ಮರ ಹಳ್ಳಿಗೆಲ್ಲ ತುಂಬಾ ಸ್ಪೆಷಲ್ಲು. ಯಾಕೆ ಗೊತ್ತಾ? ಬೇಸಿಗೆ ಬಂತು ಅಂದ್ರೆ ಅದು ಸಿಹಿ ಸಿಹಿಯಾದ ಮಾವಿನ ಹಣ್ಣುಗಳನ್ನ ಕೊಡ್ತಿತ್ತು. ಊರಿನ ಎಲ್ಲರೂ ಕೂಡ ಆ ಮರವನ್ನ ತುಂಬಾ ಇಷ್ಟ ಪಡ್ತಾ ಇದ್ರು. ಹಾಗೇನೆ ಆ ಮಾವಿನ ಮರದ ಪಕ್ಕದಲ್ಲೇ ಒಂದು ಕುಟುಂಬ ಇತ್ತು. ಅವರಿಗೆಲ್ಲ ಈ ಮರ ತಮ್ಮ ಕುಟುಂಬದ ಒಬ್ಬ ಸದಸ್ಯ ಅನ್ನೋ ರೀತಿನಲ್ಲಿ ಅದನ್ನ ನೋಡ್ತಾ ಇದ್ರು. ಹೀಗಿರುವಾಗ ಒಂದಿನ ಜೋರಾಗಿ ಗಾಳಿ ಬೀಸ್ತಾ ಇತ್ತು. ಗಾಳಿಗೆ ಮರದ ಎಲೆಗಳೆಲ್ಲ ಉದುರಿ ಮರ ಬೋಳಾದಂತೆ ಕಾಣಿಸ್ತಿತ್ತು. ಆ ಮರಕ್ಕೂ ಕೂಡ ತನ್ಗೆ ವಯಸ್ಸಾಯ್ತು ಅಂತ ದುಃಖ ಪಡೋ ರೀತಿ ಡಲ್ಲಾಗಿ ಕಾಣಿಸ್ತಾ ಇತ್ತು. ಆದ್ರೂ ಪ್ರತಿ ವರ್ಷ ಮಾತ್ರ ಸಿಹಿ ಸಿಹಿ ಹಣ್ಣುಗಳನ್ನ ನೀಡಿ ಹಳ್ಳಿ ಜನಕ್ಕೆ ಸಂತೋಷ ಕೊಡ್ತಾ ಇತ್ತು. ಮಾವಿನ ಮರದ ಪಕ್ಕದಲ್ಲೇ ಒಂದು ಕುಟುಂಬ ಇತ್ತು ಅಂತ ಹೇಳಿದ್ನಲ್ವಾ, ಆ ಕುಟುಂಬದ ಒಬ್ಬ ಮಹಿಳೆ ಯಾವಾಗ್ಲೂ ಆ ಮರಕ್ಕೆ ನೀರ್ ಹಾಕ್ತಾ ಇದ್ಲು, ಅಲ್ಲದೆ ಅದನ್ನ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ಲು. ನೀನು ಕೂಡ ನಮ್ಮ ಕುಟುಂಬದ ಒಬ್ಬ ಸದಸ್ಯೆ. ಆ ಮರ ಕೂಡ ಅವಳ ಪ್ರೀತಿಯನ್ನ ಅರ್ಥ ಮಾಡಿಕೊಂಡಂತೆ ಯಾವಾಗ್ಲೂ ಹಸಿರಾಗಿ ನಳನಳಿಸ್ತಾ ಕಾಣಿಸ್ತಿತ್ತು. ಹೀಗೆ ಕೆಲವು ವರ್ಷಗಳು ಕಳಿತು. ಮರ ಮುದಿ ವಯಸ್ಸನ್ನ ತಲುಪ್ತು ಅಂದ್ರೆ ಮರ ಕೂಡ ಮುದುಕಾಗ್ತಾ ಇತ್ತು. ಕೊಂಬೆಗಳು ಒಣಗೋದಕ್ಕೆ ಪ್ರಾರಂಭ ಆದವು. ಇದನ್ನ ಗಮನಿಸಿದ ಊರಿನ ಕೆಲವು ಗ್ರಾಮಸ್ಥರು ಮರವನ್ನ ಕಡಿಯೋದಕ್ಕೆ ಸೂಚನೆ ನೀಡಿದ್ರು. ಆದ್ರೆ ಅಲ್ಲಿದ್ದ ಕುಟುಂಬ ಒಪ್ಪಲಿಲ್ಲ. ಇದು ನಮ್ಗೆ ಹಲವು ವರ್ಷಗಳಿಂದ ನೆರಳು ನೀಡಿದೆ ಮತ್ತು ನಮ್ಗೆಲ್ಲರಿಗೂ ಸಿಹಿಯಾದ ಹಣ್ಣುಗಳನ್ನ ಕೊಟ್ಟಿದ್ಯಲ್ಲ, ಅದನ್ನೆಲ್ಲ ಮರೆತು ನಾವು ಅದನ್ನ ಬಿಟ್ಬಿಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು. ಮುಂದೊಂದು ದಿನ ಮರದ ಜೊತೆ ಮಾತಾಡ್ತಾ ಇದ್ದ ಮಹಿಳೆಗೆ ಆರೋಗ್ಯ ಸರಿ ಇಲ್ಲದೆ ಹಾಸಿಗೆ ಹಿಡಿದ್ಲು. ಆಕೆಯ ಆರೋಗ್ಯ ಹದಗೆಟ್ಟಂತೆ ಆಶ್ಚರ್ಯಕರವಾಗಿ ಅದೇ ಸಮಯದಲ್ಲಿ ಮರವು ಕೂಡ ಕ್ರಮೇಣ ಒಣಗೋದಕ್ಕೆ ಪ್ರಾರಂಭ ಆಯಿತು. ಇದನ್ನ ಮನೆಯವರು ಮತ್ತು ಗ್ರಾಮಸ್ಥರು ಎಲ್ಲರೂ ಗಮನಿಸಿದ್ರು. ಸ್ವಲ್ಪ ದಿನಗಳ ನಂತರ ಆ ಮಹಿಳೆ ಹುಷಾರಾಗಿ ಮತ್ತೆ ಹೊರಬಂದು ಮರವನ್ನ ಮುಟ್ಟಿ ಅದನ್ನ ಮಾತಾಡಿಸ್ತಾ ನೀರು ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸ್ವಲ್ಪ ದಿನಗಳಲ್ಲಿ ಆಶ್ಚರ್ಯ ಎಂಬಂತೆ ಮಾವಿನ ಮರದಲ್ಲಿ ಹೊಸ ಚಿಗುರುಗಳು ಬೆಳೆಯೋದಕ್ಕೆ ಪ್ರಾರಂಭ ಆಯ್ತು. ಇದನ್ನೆಲ್ಲ ನೋಡಿದ ಗ್ರಾಮಸ್ಥರು ಆಶ್ಚರ್ಯಚಕಿತರಾದ್ರು. ಹಾಗೆ ಈ ಘಟನೆಯಿಂದ ಅವರಿಗೆಲ್ಲ ಒಂದು ವಿಷಯ ಅಂತೂ ಖಾತ್ರಿ ಆಯ್ತು. ಯಾವ್ದಪ್ಪ ಆ ವಿಷಯ ಅಂದ್ರೆ, ನಾವು ಪ್ರಕೃತಿಯನ್ನ ಪ್ರೀತಿಸಿದ್ರೆ ಅದು ನಮ್ಮನ್ನು ಪ್ರತಿಯಾಗಿ ಪ್ರೀತಿಸುತ್ತೆ ಎಂಬ ಸಂದೇಶ

0: ಇಡೀ ಹಳ್ಳಿಯಲ್ಲಿ ಹರಡಿ ಗಿಡ ಮರಗಳು ಕೇವಲ ಸಸ್ಯಗಳಲ್ಲ, ಅವು ನಮ್ಮ ಜೀವನದ ಒಂದು ಭಾಗ ಅಂತ ಅಲ್ಲಿನ ಗ್ರಾಮಸ್ಥರು ಭಾವಿಸಿದ್ರು. ಮಕ್ಕಳೇ, ಹೇಗಿತ್ತು ಕಥೆ? ಪ್ರತಿಯೊಂದು ಜೀವಿಗೂ ಕೂಡ ಭೂಮಿಯ ಮೇಲೆ ಬದುಕೋ ಹಕ್ಕಿದೆ. ಆದರೆ ಮನುಷ್ಯ ತನ್ನ ಸ್ವಾರ್ಥ ಆಸೆಗಳಿಗೆ ಪ್ರಕೃತಿಯ ಸಂಪತ್ತನ್ನ ನಾಶಪಡಿಸ್ತಾ ಇದ್ದಾನೆ. ಆ ಸಮಯದಲ್ಲಿ ಅದು ಪ್ರಯೋಜನಕಾರಿ ಆಗಿದ್ರೂ ಕೂಡ ಮುಂದಿನ ಭವಿಷ್ಯದಲ್ಲಿ ಭೂಮಿಯ ಮೇಲಿನ ಹವಾಮಾನ ಬದುಕೋದಕ್ಕೆ ಅನರ್ಹವಾಗುತ್ತೆ. ಓರಲ್ಲಾಗಿ ಹೇಳೋದಾದ್ರೆ ಈ ಕಥೆಯ ನೀತಿ ಅಂತ ಅಂದ್ರೆ, ನಾವು ಪ್ರಕೃತಿಯನ್ನ ಪ್ರೀತಿಸಿ ರಕ್ಷಿಸಿದ್ರೆ ಅದು ನಮ್ಮನ್ನು ಸಹ ರಕ್ಷಿಸುತ್ತೆ ಅನ್ನೋದೇ ಆಗಿದೆ. ಓಕೆ ಲಿಟಲ್ ಫ್ರೆಂಡ್ಸ್, ಇನ್ನೊಂದು ಕತೆ ಹೇಳೋದಕ್ಕೆ ಮತ್ತೆ ಮುಂದಿನ ಭಾನುವಾರ ಬರ್ತೀನಿ. ಓಕೆನಾ? ಬಾಯ್.
1: ಓಕೆ ಮಕ್ಕಳೇ, ಮಾಯಕ್ಕನ ಕಥೆ ಕೇಳಿದ್ರಿ ಅಲ್ವಾ? ನಿಜಕ್ಕೂ ಕೂಡ ಪರಿಸರ ಸಂರಕ್ಷಣೆ
2: ನಮ್ಮೆಲ್ಲರ ಹೊಣೆ
1: ಅಲ್ವಾ? ಅದರ ನೀತಿ ಆಗಿತ್ತು. ಜೊತೆಗೆ ಈ ಕಥೆಯನ್ನ ಹೇಳಿದವರು
2: ನಮ್ಮ ಸ್ನೇಹಿತೆ ಡಿಆರ್ ಶೈಲಜಾ ಅವರು.
1: ಹೌದು.
2: ಓಕೆ,
1: ಮತ್ತೊಂದು ಕರೆ ಇದೆ,
2: ಕತೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮುಂದಿನ ಕರೆಯಲ್ಲಿ ಯಾರಿದ್ದಾರೆ ಮಾತಾಡ್ಸೋಣ. ನಮಸ್ತೆ.
3: ನಮಸ್ತೆ ಮೇಡಮ್.
2: ಯಾರಿದು?
3: ಚೋರ್ನೂರಿಂದ.
2: ಯಾರು ನಮ್ ಹೀರೋ ವಿನಾಯಕ್ ಅಂತ?
3: ಅಲ್ಲ ಮೇಡಮ್,
2: ಅವ್ರ ಅಕ್ಕನಾ? ಅಯ್ಯೋ, ನಂಗ್ ಗೊತ್ತಾಗಿಲ್ಲ. ಓಕೆ ಕನಿಕಾ, ಹೇಗಿದ್ರೆ ಕನಿಕಾ?
1: ವಿನಾಯಕರ
2: ಅಕ್ಕ ಕನಿಕಾ. ಓಕೆ, ಸ್ಕೂಲ್ಗೆ ಪ್ರಾರಂಭ ಆಗಿಲ್ವಾ ಸ್ಕೂಲು?
3: ಮೇಡಮ್ ಆಗಿದೆ, 1st ಪ್ರಾರಂಭ ಆಗಿದೆ ಮೇಡಮ್.
1: ಈ ಸಲ SSLC ಅಥವಾ SSLC ಮುಗಿತಾ ಕನಿಕಾ? ರಜದಲ್ಲೇ ಶುರು ಆಗಿರುತ್ತೆ ಅಲ್ವಾ ಪಾಠ ಎಲ್ಲ?
3: ಇಲ್ಲ ಮೇಡಮ್, ಆತರ ಏನು ಮಾಡಿಲ್ಲ, ನಾರ್ಮಲ್ ಆಗಿ ಸ್ಕೂಲ್ ಸ್ಟಾರ್ಟ್ ಆದಾಗ
2: ಮಾಡಿದ್ದಾರೆ. ಓಕೆ, ನಮ್ಮ ಕನ್ನಿಕಾ ರಜದಲ್ಲೆಲ್ಲ ಏನ್ ಮಾಡಿದ್ರು, ನಮಗ್ ಸಿಕ್ಕಿರ್ಲಿಲ್ಲ ಬಹಳ ದಿವಸದಿಂದ ಕರೆಗೆ.
3: ಮೇಡಮ್ ನನ್ನ ತರಬೇತಿ ಕೋಚಿಂಗ್ ಹೋಗಿದೆ ಮೇಡಮ್ ಧಾರವಾಡಕ್ಕೆ.
2: ಇದು SSLC ಅದಕ್ಕೆ ಮುಂಚಿತವಾಗ್ಲೇ ಪಾಠಕ್ಕೋಸ್ಕರ ಹೋಗಿದ್ರ ಧಾರವಾಡಕ್ಕೆ?
1: ಅದಕ್ಕೆ ವಿನಾಯಕ ಧಾರವಾಡ ಜೊತೆ ಕರ್ಕೊಂಡು ಹೋಗಿದ್ದೆ ಅನ್ಸುತ್ತೆ ಅಲ್ವಾ? ಬೇಂದ್ರೆ ಅವ್ರದೆಲ್ಲ ಅವಾಗ ನೋಡ್ಕೊಂಡ್ ಬಂದು ಅದಕ್ಕೆ ಹೇಳಿದ್ದು ಅಲ್ವಾ?
2: ಸಾಧನೆ ಕೆರೆ
3: ಹೋದ ತಕ್ಷಣ ಅಲ್ಲೆಲ್ಲ ಅಡ್ಮಿಷನ್ ಮಾಡಿಸ್ಬಿಟ್ಟು ಹೋಗ್ ಬಂದ್ವಿ ಮೇಡಮ್ ಬೇಂದ್ರೆ ಅವ್ರ
1: ಮನೆಗೆ. ಓಕೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ದೀರಿ
3: ಮೇಡಮ್? ಹೋದ ವಾರ ಇಲ್ಲೇ ನಮ್ಮ ಕೂಡ್ಲಿಗಿ ತಾಲೂಕಲ್ಲಿ ಒಬ್ರು ಅಣ್ಣ ತೀರ್ಕೊಂಡಿದ್ರು ಮೇಡಮ್. ಅವರು NSS ಪ್ರಶಸ್ತಿ, ರಾಜ್ಯಪಾಲರಿಂದ ಪ್ರಶಸ್ತಿ, ಮತ್ತೆ ಇನ್ನು ಬಹಳ ಪ್ರಶಸ್ತಿ ತಗೊಂಡಿದ್ರು ಮೇಡಮ್. ಅವರು ಯಾವ ರೀತಿ ತೀರ್ಕೊಂಡ್ರು ಅಂದ್ರೆ, ಒಂದು ಹಣ್ಣು ಕೀಳೋದಕ್ಕೋಸ್ಕರ ಹೋಗಿ ತೀರ್ಕೊಂಡ್ಬಿಟ್ಟಿದ್ದಾರೆ ಮೇಡಮ್. ಕೆಳಗಿಟ್ಟು
2: ಅವ್ರು ಏನೋ ವರ್ಕ್ ಮಾಡ್ತಾ ಇದ್ರಲ್ವಾ, ಅವ್ರ ಆಫೀಸ್ ಇದ್ರಲ್ಲೇ ಸರೌಂಡಿಂಗ್ ಅಲ್ಲೇ ಹಣ್ಣು ಕೀಳಕ್ ಹೋಗಿದ್ರಲ್ವಾ, ನೇರಳೆ ಹಣ್ಣನ್ನ? ಅದೇ ತಾನೇ
3: ಹಲಸಿನ ಹಣ್ಣು ಮೇಡಮ್,
2: ಹಲಸಿನ
3: ಹಣ್ಣು. ಅದನ್ನ ನಾನು ಆಸೆ ಎಂಬುದು ದುಃಖಕ್ಕೆ ಮೂಲ ಅಂತ ಒಂದು ವಾಕ್ಯನ ಕೊಟ್ಬಿಟ್ಟು ಕಥೆಯಾಗಿ ಬರೆದಿದ್ದೀನಿ ಮೇಡಮ್. ಅದನ್ನ ಹೇಳ್ತೀನಿ ಮೇಡಮ್.
2: ಹೇಳು ಪುಟ.
3: ಒಂದು ಊರಿನಲ್ಲಿ ಒಬ್ಬ ಯುವಕನಿದ್ದ. ಆ ಯುವಕ ತುಂಬಾ ಚೆನ್ನಾಗಿ ಓದುತ್ತಿದ್ದ. ಅವನಿಗೆ ಹಲವಾರು ಪ್ರಶಸ್ತಿಗಳು ಬಂದಿದ್ದವು. ರಾಜ್ಯದ ರಾಜ್ಯಪಾಲರಿಂದಲೂ ಕೂಡ ಅವರಿಗೆ ಪ್ರಶಸ್ತಿ ಬಂದಿತ್ತು. ಹೀಗೆ ಕೆಲವು ಸಾಧನೆಗಳನ್ನು ಮಾಡುತ್ತಾ ಆ ಹುಡುಗನ ಜೀವನ ಚೆನ್ನಾಗಿ ನಡೆದಿತ್ತು. ಆ ಯುವಕನಿಗೆ 20 to 25 ಒಳಗೆ ವಯಸ್ಸಿತ್ತು. ಆ ಸಣ್ಣ ವಯಸ್ಸಿನಲ್ಲಿ ಇಷ್ಟೆಲ್ಲ ಸಾಧನೆ ಮಾಡಿದ್ದ ಆ ಹುಡುಗ ಅವನಿನ್ನು ವ್ಯಾಸಂಗ ಮಾಡುತ್ತಿದ್ದ. ಅವನ ವ್ಯಾಸಂಗದ ಅವಧಿ ಇನ್ನು 3-4 ಅವನು ಹಾಸ್ಟೆಲ್ ನಲ್ಲಿ ಇದ್ದ. ಹಾಸ್ಟೆಲ್ ಅಂದ ಮೇಲೆ ಸುತ್ತಲೂ ಗಿಡ ಮರಗಳಿರುತ್ತವೆ. ಅಲ್ಲಿ ಹಲಸಿನ ಹಣ್ಣಿನ ಮರ, ನೇರಳೆ ಹಣ್ಣಿನ ಮರ ಮತ್ತು ಇನ್ನಿತರ ಮರಗಳಿದ್ದವು. ಒಂದು ದಿನ ಅವನು ಅವನ ಗೆಳೆಯರು ರಾತ್ರಿ ವಾಚ್ಮ್ಯಾನ್ ಗೆ ಹೇಳಿ ನೇರಳೆ ಹಣ್ಣು ತಿನ್ನಲು ಹೋದರು. ಕೆಲವು ಸಮಯ ಆದ ಮೇಲೆ ಮರಳಿ ಬಂದರು. ರೂಮ್ಗೆ ಹೋಗಿ ಮಲಗಿದ್ದರು. ಸ್ವಲ್ಪ ಸಮಯ ಆದ ಮೇಲೆ ಆ ಹುಡುಗ ಇನ್ನೊಬ್ಬ ಹುಡುಗ ನಿದ್ದೆ ಬಂದಿಲ್ಲ ಅಂತ ಎದ್ದು ಮಾತಾಡುತ್ತಿರುತ್ತಾರೆ. ಹಾಗೆ ಮಾತಾಡುತ್ತಾ ಇರುವಾಗ ಇವನು ಗೆಳೆಯನಿಗೆ ಅಂತಾನೆ, ಹಾಸ್ಟೆಲ್ ಹಿಂದೆ ಒಂದು ಹಲಸಿನ ಮರ ಇದೆ ಅಲ್ಲ, ಅಲ್ಲಿ ತುಂಬಾ ದೊಡ್ಡ ಕಾಯಿಗಳು ಬಿಟ್ಟಿದ್ದಾವೆ, ತುಂಬಾ ಚೆನ್ನಾಗಿದ್ದಾವೆ, ಕಿತ್ಕೋಣನ್ವಾ ಅಂತ ಕೇಳ್ತಾನೆ. ಅದಕ್ಕೆ ಅವನು, ಹೌದು ಕಣೋ, ನಾನು ನೋಡಿದ್ದೆ, ಊರಿಗೆ ಹೋಗ್ತಿದೀವಲ್ವಾ, ಊರಿಗೆ ಹೋಗ್ತಿದೀವಲ್ವಾ, ಇನ್ನೇನು ಕಿತ್ಕೋಣ ಬಾ ಅಂತ ಹೋಗ್ತಾರೆ ಇಬ್ರು. ಹೇಗಾದ್ರು ಮಾಡಿ ವಾಚ್ಮನ್ ತಪ್ಪಿಸಿ ಕಣ್ ತಪ್ಪಿಸಿ ಹೋಗೋಣ ಅಂತ ಇಬ್ರು ಹೋಗ್ತಾರೆ.

0: ಅವ್ರು ಮರದ ಹತ್ರ ಹೋದಾಗ ಅಲ್ಲಿ ದೊಡ್ಡ ಕಾಯಿ ಬಿಟ್ಟಿರುತ್ತೆ, ಅದನ್ನ ಕೇಳೋದಕ್ಕೋಸ್ಕರ ಈ ಹುಡುಗ ಅಲ್ಲಿ ಒಂದು ಕೊಂಬೆ ಮೇಲೆ ನಿಂತಿರ್ತಾನೆ. ಅದ್ರ ಕೆಳಗಡೆ ಒಂದು ಬಂಡೆ ಇರುತ್ತೆ, ಆ ಹಣ್ಣು ಆ ಕಾಯಿ ಕೀಳ್ಬೇಕಾದ್ರೆ ಆ ರೆಂಬೆ ಮುರಿದೋಗ್ಬಿಟ್ಟಿರುತ್ತೆ. ಇನ್ನೇನು ಕಾಯಿ ಕೈಗ್ ಬಂದಿರುತ್ತೆ, ಹಿಂಗ್ ಕೀಳ್ತಾನೆ, ಹಂಗೆ ಅದು ಮುರಿದೋಗ್ಬಿಡುತ್ತೆ ರೆಂಬೆ. ಅವನು ಸೀದಾ ಬಂಡೆ ಮೇಲೆ ಬಿದ್ದ್ಬಿಡ್ತಾನೆ. ಆ ಬಂಡೆನು ಹೊಡೆದೋಗುತ್ತೆ, ಅವನ್ ತಲೆನೂ ಹೊಡೆದೋಗ್ಬಿಡುತ್ತೆ. ಮತ್ತೆ ಅವ್ರ ತಾಯಿಗೆ ಅದೇ ವಾರದಲ್ಲಿ ಫೋನ್ ಮಾಡಿರ್ತಾರೆ, ನಾನು ಈ ವಾರದಲ್ಲಿ ಊರಿಗೆ ಬರ್ತೀನಿ ಅಮ್ಮ ಅಂತ. ಬಹಳ ದಿವಸ ಆದ್ಮೇಲೆ ನನ್ ಮಗ ಬರ್ತಿದ್ದಾನೆ ಊರಿಗೆ ಅಂತ ತಾಯಿ ಖುಷಿಯಾಗಿರ್ತಾರೆ. ಆದ್ರೆ ಈಗ ಈ ಹುಡುಗ ಏನ್ ಮಾಡ್ತಾನೆ, ಈ ರೀತಿ ಆಸೆ ಪಟ್ಟು ಅದನ್ನ ಕೇಳಕ್ ಹೋಗಿ ಮನೆಗೆ ಎಣವಾಗಿ ಹೋಗ್ತಾನೆ. ಅದರಿಂದ ತುಂಬಾ ಅವ್ರ ಅಮ್ಮಂಗೆ ದುಃಖ ಆಗುತ್ತೆ. ಕೇವಲ ಒಂದು ಹಣ್ಣಿನ ಆಸೆಯಿಂದ ಆ ಹುಡುಗನ ಜೀವ ಹೋಯ್ತು. ಅವನಿನ್ನು ಸಾಧನೆ ಮಾಡುವ ಛಲದಲ್ಲಿದ್ದ ಹುಡುಗ ಜೀವನ ಎಂದರೆ ಏನು, ಜೀವನ ಎಂದರೆ ಏನೆಂದು ಪೂರ್ಣವಾಗಿ ತಿಳಿಯದ ಯುವಕ ಅಂತ ಅವನ ಜೀವ ಹೋದರೆ ಏನು ದೊರೆಯಿತು ಕತೆ ಮೇಡಮ್
1: ಅಲ್ವಾ. ಒಂದು ವಿಷಾದದ ಸಂಗತಿ ಇದೆ ಈ ತರದ್ದೆಲ್ಲ ನೋಡಿದಾಗ ಶಶಿ.
2: ಹೌದು, ಓಕೆ ಕನಿಕಾ. ವಿನಾಯಕ ಇದನಾ? ನಮಸ್ತೆ, ನೀನ್ ಹೇಳ್ತಿದ್ಯಪ್ಪ?
0: ಹಾಡು
2: ಬಿಡು ಸ್ವಲ್ಪ, ಎರಡು ತುಣುಕು ಹೇಳು ಆಯ್ತಾ?
0: ನಾನು ಒಬ್ಬ ಪೊಲೀಸು, ಕಳ್ಳರ ಹಿಡಿವೆ ಸಲೀಸು, ನಾನು ಒಬ್ಬ ಪೊಲೀಸು, ನಾನು ಒಬ್ಬ ವ್ಯಾಪಾರಿ, ಸಂತೆಲಿ ಮಾರುವೆ ತರಕಾರಿ, ನಾನು ಒಬ್ಬ ವ್ಯಾಪಾರಿ, ನಾನು ಒಬ್ಬ ಚಾಲಕ, ವಾಹನಗಳ ಪಾಲಕ, ನಾನು ಒಬ್ಬ ಚಾಲಕ, ನಾನು ಒಬ್ಬ ದರ್ಜಿ, ಹೊಲಿಯಲು ಬೇಕು ಮುತುವರ್ಜಿ, ನಾನು ಒಬ್ಬ ದರ್ಜಿ, ನಾನು ಒಬ್ಬ ವೈದ್ಯ, ಔಷಧಿ ಕೊಡುವೆ ನಿತ್ಯ, ನಾನು ಒಬ್ಬ ವೈದ್ಯ, ನಾನು ಒಬ್ಬ ಶಿಕ್ಷಕ, ಮಕ್ಕಳ ಹಿತ ಚಿಂತಕ, ನಾನು ಒಬ್ಬ ಶಿಕ್ಷಕ.
2: ಓಕೆ, ತುಂಬಾ ಚೆನ್ನಾಗಿತ್ತು. ಇನ್ನು ಇದೆಯಾ? ಇಷ್ಟೇನಾ?
0: ಇಷ್ಟೇ ಮೇಡಮ್.
2: ಓಕೆ, ತುಂಬಾ ಚೆನ್ನಾಗಿತ್ತು ವಿನಾಯಕ. ನೋಡಿ, ವೈದ್ಯರು ಏನ್ ಮಾಡ್ಬೇಕು, ಶಿಕ್ಷಕರಿಗೆ ಏನ್ ಬೇಕು, ಎಲ್ಲವೂ ಕೂಡ ಇದರಲ್ಲೇ ಬಂದ್ಬಿಟ್ಟಿದೆ ಅಲ್ವಾ?
0: ಹೌದು ಮೇಡಮ್.
2: ಓಕೆ ವಿನಾಯಕ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಓಕೆ ವಾಣಿ, ನಮ್ ಕನಿಕಾ ಹೇಳ್ತಾ ಇದ್ರು, ಅದು ಆಸೆನೋ ಅಥವಾ ಇನ್ನೊಂದು ಮಕ್ಕಳ ತುಂಟಾಟನೋ ಅಥವಾ ಮಕ್ಕಳು ನೋಡಿ ಸಾಮಾನ್ಯವಾಗಿ ಆಸೆ ಪಡೋಂಥದ್ದು ಕೂಡ ಸಹಜನೇ ಅಲ್ವಾ. ಈ ರೀತಿ ಅನಾಹುತಗಳು ಆದಂತಹ ಸಂದರ್ಭದಲ್ಲಿ ಈಗ ನಾವು ಇವತ್ತು ತಾನೇ ನೋಡ್ತಾ ಇದ್ವಿ, ನಿನ್ನೆ ರಾತ್ರಿ ಕೇಳ್ತಾ ಇದ್ವಿ, ದೊಡ್ಡಬಳ್ಳಾಪುರದಲ್ಲಿ ಕೃಷಿ ಹೊಂಡಕ್ಕೆ ಬಿದ್ದು ಮೂರು ಮಕ್ಕಳು ಮರಣವನ್ನಪ್ಪಿದ್ರು ಅಂತ ಹೇಳ್ಬಿಟ್ಟು. ಆಮೇಲೆ ಮೊನ್ನೆ ಅಷ್ಟೇ ನೋಡ್ತಾ ಇದ್ವಿ, ನಾವು ಸಾಕಷ್ಟು ಬಾರಿ ಹೇಳ್ತಾ ಇರ್ತೀವಿ ಪ್ರೋಗ್ರಾಮ್ ಮಾಡ್ಬೇಕಾದ್ರೂ ಕೂಡ, ಈಜೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಮೊನ್ನೆ ಯಾವುದೋ ಊರ್ ನೆನಪಾಗ್ತಾ ಇಲ್ಲ ನನಗೆ, ಅಲ್ಲೂ ಕೂಡ ಒಂದು ಮಗು ತೀರ್ಹೋಯ್ತು ಈಜ್ಲಿಕ್ಕೆ ಅಂತ ಹೇಳಿ ಹೋಗ್ಬಿಟ್ಟು. ಒಂದು ಮುನ್ನೆಚ್ಚರಿಕೆಗಳನ್ನ ತೆಗೆದುಕೊಳ್ಳದೇನೆ ಜೀವದ ಬೆಲೆನೆ, ಜೀವಕ್ಕೆ ಬೆಲೆ ಕಟ್ಟಕ್ ಸಾಧ್ಯನೇ ಇಲ್ಲ ಅಲ್ವಾ. ಜೀವದ ಬೆಲೆ ಇಲ್ದೇನೆ ಅವ್ರು ತೀರ್ ಹೋದಂತಹ ಸಂದರ್ಭದಲ್ಲಿ ತಂದೆ ತಾಯಿಗೆ ಹೇಗ್ ಆಗ್ಬೇಕು
1: ಅಲ್ಲ, ಅದು ಮುಂದೆ ಈಗ ಆಗತ್ತೆ ಇಲ್ವಾ ಅಂತ ಒಂದು ಎಚ್ಚರಿಕೆ ತಗೊಳ್ಳೋದು ಎಷ್ಟು ಮುಖ್ಯ ಆಗುತ್ತೆ ಶಶಿ. ನೇರಳೆ ಹಣ್ಣಿನ ಮರಗಳು ಎಷ್ಟು ಸೂಕ್ಷ್ಮವಾಗಿರುತ್ತವೆ ಅವು. ಒಂದು ಹಣ್ಣಿಗೆ ಆಸೆ ಪಡೋದಕ್ ಹೋಗಿ ಅದ್ರ ಮೇಲೆ ಆ ಕೊಂಬೆಗಳು ಸುಮ್ಮನೆ ನಿಜವಾಗ್ಲೂ ಹತ್ತಿದಾಗ ಈ ಮಳೆಗಾಲದಲ್ಲಿ ನೀರ್ ಬಿದ್ದಾಗ ಅದ್ ಬೇಗನೆ ಮುರಿದ್ ಬಿಡುವಂತದ್ ಇರುತ್ತೆ. ಅದನ್ನ ನೋಡಿ ಒಂದು ಸ್ವಲ್ಪ ಕ್ಷಣಿಕ ಆಸೆಗೋಸ್ಕರ ಅವ್ರ ಜೀವನನೇ ಅವರು ಹಾಳು ಮಾಡ್ಕೊಂಡಂಗಾಗತ್ತೆ.
2: ಹಾಗಾಗಿ ನಮ್ಮ ಮುದ್ದು ಪುಟಾಣಿಗಳಿಗೂ ಕೂಡ ನಾವು ಹೇಳುವಂತಹ ಕಿವಿ ಮಾತೇನಪ್ಪ ಅಂದ್ರೆ, ದೊಡ್ಡವ್ರು ಹೇಳುವಂತಹ ಮಾತನ್ನ ದಯವಿಟ್ಟು ಕೇಳಿ. ಶಾಲೆಗೆ ಹೋಗುವಂತಹ ನಾವು ಶಾಲೆಯಲ್ಲಿ ಎಲ್ಲ ಕಡೆ ಕಾಯೋದಕ್ಕಾಗೋದಿಲ್ಲ, ಅಲ್ಲಿ ಟೀಚರ್ಸ್ಗಳು ಕೂಡ ಅಷ್ಟೇ, ಎಲ್ಲರನ್ನೂ ಕೂಡ ನೋಡ್ಕೊಳ್ಳೋದಕ್ಕಾಗೋದಿಲ್ಲ. ಎಷ್ಟೋ ಬಾರಿ ನಮ್ಮ ಮಕ್ಕಳಿಗೂ ಕೂಡ ಈ ರೀತಿಯಾಗಿರುವಂತಹ ಸನ್ನಿವೇಶಗಳಿವೆ. ಹುಣಸೆ ಹಣ್ಣಿಗೋ ಅಥವಾ ಇನ್ನೊಂದಕ್ಕೋ ಕಲ್ಲು ಹೊಡೆಯೋದಕ್ಕೆ ಹೋಗಿ ಆ ಕಲ್ಲು ವಾಪಸ್ ಬಂದು ಕಣ್ಣಿಗೆ ಹಾನಿ ಮಾಡಿಕೊಂಡಿರುವಂತಹ ಮಕ್ಕಳನ್ನು ಕೂಡ ನಾವು ನೋಡ್ತೇವೆ. ಕಣ್ಣು ಹೋಗಿರುವಂತಹ ಮಕ್ಕಳನ್ನು ನೋಡ್ತೇವೆ, ಕೈ ಮುರ್ಕೊಂಡಿರುವಂತಹ ಮಕ್ಕಳನ್ನ ನೋಡ್ತೇವೆ. ಈ ರೀತಿ ಸಾಕಷ್ಟು ಅನಾಹುತಗಳು ನಡೆಯುತ್ತಾ ಇರುತ್ತೆ. ಸಾಧ್ಯವಾದಷ್ಟು ಒಂಚೂರು ಮುನ್ನೆಚ್ಚರಿಕೆಗಳನ್ನ ತೆಗೆದುಕೊಳ್ಳೋದು ಬಹಳ ಉತ್ತಮ. ಈಗಿನ ಮಕ್ಕಳಿಗಂತೂ ತುಂಬಾ ಎಲ್ಲ ಕೂಡ ತರಾತುರಿಯಲ್ಲಿ ಆಗ್ಬಿಡ್ಬೇಕು, ತುಂಬಾ ಫಾಸ್ಟ್ ಅಲ್ವಾ. ಸೊ ಹಾಗಾಗ್ಬಿಟ್ಟು ನಮ್ಮ ಮುದ್ದು ಪುಟಾಣಿಗಳು
1: ಮತ್ತೆ ತೆರೆದ ಸಂಪುಗಳನ್ನ ತೆರೆದಿಟ್ಟಿರ್ತಾರೆ, ಅದರಲ್ಲಿ ಹೋಗಿ ಬೀಳ್ತವೆ ಮಕ್ಕಳು. ತುಂಬಾ ಎಷ್ಟು ಜಾಗೃತರು, ಏನು ಆಗಲ್ಲ ಬಿಡು ಅನ್ನುವಂಥದ್ದೇ ಬಹಳ ಇದು ಆಗುತ್ತೆ ಶಶಿ.
2: ಹೌದು, ಹಾಗೇನೆ ನಾವು ಪೋಷಕರಿಗೂ ಕೂಡ ಒಂದು ಕಿವಿ ಮಾತನ್ನ ಹೇಳಲೇಬೇಕು. ಕೃಷಿ ಹೊಂಡವನ್ನ ಯಾರೆಲ್ಲ ತೆಗೆದಿರ್ತಾರೋ ದಯವಿಟ್ಟು ಅದಕ್ಕೆ ಒಂದಷ್ಟು ತಂತಿ ಬೇಲಿಯನ್ನು ಅಥವಾ ಈ ಕಲ್ ಕಂಬ ಅಂತ ಹೇಳಿ ಏನ್ ಕರೀತಾರಲ್ವಾ, ಸೊ ಆ ರೀತಿ ಹಾಕಿಸುವಂತಹ ಒಂದು ವ್ಯವಸ್ಥೆಯನ್ನ ಕೂಡ ಮಾಡ್ಲಿ ವಾಣಿ. ಒಂದು ಗೀತೆಯನ್ನ ಕೇಳಿ. ಓಕೆ, ಕರೆ ಬರ್ತಾ ಇದೆ, ಬೇಡ ಹಲೋ. ಓಕೆ, ಕರೆ ಕಟ್ಟಾಗಿದೆ, ಹಾಡನ್ನ ಕೇಳಿಸಿ ನಂತರದಲ್ಲಿ ಕರೆಗಳನ್ನು ತೆಗೆದುಕೊಳ್ಳೋಣ.
1: ಓಕೆ.

0: ಓಕೆ ವಾಣಿ, ಕಾರ್ಯಕ್ರಮಕ್ಕೆ ಒಂದಷ್ಟು ಸಂದೇಶ ಕೂಡ ಬಂದಿದೆ. ಹಲೋ ಮೇಡಮ್, ಪ್ರೇಮ ನಟರಾಜ್ ನಾಯಕನಹಟ್ಟಿಯಿಂದ ಅಂತ ಹೇಳ್ಬಿಟ್ಟು ಒಂದು ಸಂದೇಶವನ್ನ ಕಳುಹಿಸಿಕೊಟ್ಟಿದ್ದಾರೆ. ಈಗ ತಾನೆ ಮಕ್ಕಳು ಅಂದ್ರೆ ಚಿಗುರು ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೆ. ಅದರಲ್ಲಿ ಮಾತಾಡಿದಂತಹ ಮಗು ತುಂಬಾ ಚೆನ್ನಾಗಿ ಮಾತಾಡ್ತು, ಆ ವಯಸ್ಸಿಗೆ ಎಷ್ಟು ಚಂದ ಚಂದವಾಗಿ ಆಕ್ಟಿಂಗ್ ಮಾಡ್ತಾ ಮಾತಾಡ್ತು, ಆ ಪಾಪುಗೆ ನನ್ನ ಕಡೆಯಿಂದ ವಿಶಸ್ ಕೂಡ ತಿಳಿಸ್ಬಿಡ್ರಿ ಅಂತ ಹೇಳಿ ಕಳುಹಿಸಿಕೊಟ್ಟಿದ್ದಾರೆ. ಖಂಡಿತವಾಗ್ಲು ಆ ಮಕ್ಕಳು ಸುಮ್ನೆ ತೊದಲಿದ್ರು ಕೂಡ ಚಂದ ಅಲ್ವಾ, ಅದನ್ನ ಕೇಳಲಿಕ್ಕೆ. ಅದಕ್ಕೆ ನಾವು ಹೆಸರನ್ನ ಇಟ್ಟಿರೋದು ಏನ್ ಹೇಳಿ, ಚಿಣ್ಣರ ಕಲರವ. ಅವ್ರ ಚಿಲಿಪಿಲಿ ಒಂದ್ ರೀತಿ ಏನ್ ಮಾತಾಡಿದ್ರು ಕೂಡ ಚಂದನೆ ಇರುತ್ತೆ ಎಲ್ಲ ಮಕ್ಕಳಿಗೂ ಕೂಡ ಅವ್ರ ಕಡೆಯಿಂದ. ಹಾಗೆ ನಮ್ ಕಡೆಯಿಂದ ವಿಶಸ್ ಕೂಡ ತಿಳಿಸೋಣ. ಮತ್ತೊಂದ್ ಕರೆ ಇದೆ.
1: ಹಲೋ, ನಮಸ್ತೆ, ಯಾರಿದು?
2: ತನುಶ್ರೀ.
1: ಹೇಗಿದ್ದೀರಿ ತನುಶ್ರೀ? ನಾವು ಚೆನ್ನಾಗಿದ್ದೇವೆ. ಓಕೆ ತನುಶ್ರೀ, ಅವರು ಟಿಫನ್ ಆಯ್ತಾ? ಓಕೆ, ಏನ್ ಟಿಫನ್ ಮಾಡಿದ್ರು ನಮ್ ತನುಶ್ರೀ?
2: ಅನ್ನ ಸಾಂಬಾರ್.
1: ನಮ್ದು ಟಿಫನ್ ಆಯ್ತು. ಓಕೆನಾ ತನುಶ್ರೀ, ಇವತ್ತಿನ ಕಾರ್ಯಕ್ರಮದಲ್ಲಿ ಏನ್ ಹೇಳ್ತಾರೆ? ಕತೆ ಹೇಳಿ, ನಾವು ಕೇಳುತ್ತೇವೆ.
2: ಮಾಂತ್ರಿಕ ಬಾವಿಯ ಕತೆ. ಒಂದು ಊರಿನಲ್ಲಿ ಒಂದು ಮಾಂತ್ರಿಕ ಬಾವಿ ಇತ್ತು. ಆ ಬಾವಿ ಜನರ ಬೇಡಿಕೆಯನ್ನು ನೆರವೇರಿಸುತ್ತಿತ್ತು. ಒಂದು ಜನರ ಬೇಡಿಕೆಯನ್ನು ಜನರು ಆ ಬಾವಿ ಹತ್ತಿರ ಬಂದು ತನ್ನ ಬೇಡಿಕೆಯನ್ನು ಹೇಳಿಕೊಂಡು ಆ ಬಾವಿಗೆ ಒಂದು ನಾಣ್ಯವನ್ನು ಹಾಕಿ ಹೊರಟು ಹೋಗುತ್ತಿದ್ದರು. ಆ ಬಾವಿ ಜನರ ಬೇಡಿಕೆಯನ್ನು ನೆರವೇರಿಸುತ್ತಿತ್ತು. ಹೀಗೆ ಒಂದು ದಿನ ಆ ಬಾವಿ ತನ್ನ ಶಕ್ತಿಯನ್ನು ವಯಸ್ಸಾಗಿ ತನ್ನ ಶಕ್ತಿಯನ್ನು ಕಳೆದುಕೊಂಡಿತು. ಒಂದು ಪುಟ್ಟ ಹುಡುಗಿ ಬಾವಿಯ ಹತ್ತಿರ ಬಂದು, ಏ ಬಾವಿ, ನೀನು ಜನರ ಬೇಡಿಕೆಯನ್ನು ನೆರವೇರಿಸುತ್ತೀಯ ಎಂದು ಕೇಳಿಕೊಟ್ಟೆ. ಈಗ ನಂದು ಒಂದು ಪುಟ್ಟ ಬೇಡಿಕೆ ಇದೆ, ನೆರವೇರಿಸುತ್ತೀಯ ಎಂದು. ನನಗೆ ಯಾರು ಇಲ್ಲ, ನನಗೆ ಒಂದು ನಾಯಿ ಮರಿಯನ್ನು ಕೊಡು ಎಂದು ಆ ಬಾವಿಗೆ ನಾಣ್ಯವನ್ನು ಹಾಕಿ ಹೊರಟು ಹೋದಳು. ಆ ಬಾವಿಗೆ ಆ ಪುಟ್ಟ ಹುಡುಗಿಯ ಬೇಡಿಕೆಯನ್ನು ನೆರವೇರಿಸಲು ಶಕ್ತಿ ಇರಲಿಲ್ಲ. ಮತ್ತೆ

0: ಶಕ್ತಿನ ಇರಲಿಲ್ಲ. ಅದಕ್ಕೆ ದೇವರನ್ನು ಕೇಳಿಕೊಂಡಿತ್ತು. ಈ ದೇವತೆ ನನಗೆ ಆ ಪುಟ್ಟ ಹುಡುಗಿಯ ಬೇಡಿಕೆ ನೆರವೇರಿಸಲು ಆಗುತ್ತಿಲ್ಲ ಮತ್ತು ಜನರ ಬೇಡಿಕೆಯನ್ನು ನೆರವೇರಿಸಲು ಆಗುತ್ತಿಲ್ಲ ಎಂದು ಹೇಳಿತು. ನನ್ನ ಶಕ್ತಿಯನ್ನು ನನಗೆ ಪ್ಲೀಸ್ ದಯವಿಟ್ಟು ನನಗೆ ವಾಪಸ್ ಕೊಡಿ ಎಂದು ಕೇಳಿಕೊಂಡಿತು. ಅದಕ್ಕೆ ದೇವತೆ ಸರಿ, ನಾನು ನಿನಗೆ ಶಕ್ತಿಯನ್ನು ವಾಪಸ್ ಕೊಡುವೆ ಎಂದು ಆಮೆಯ ಹತ್ತಿರ ಹೋಗಿ ಆಮೆ ಬಾವಿಗೆ ವಯಸ್ಸಾಗಿ ತನ್ನ ಶಕ್ತಿಯನ್ನು ಕರೆದುಕೊಂಡು ಯಾರ ಬೇಡಿಕೆಯನ್ನು ನೆರವೇರಿಸಲು ಆಗುತ್ತಿಲ್ಲ, ಇವಾಗ ಮತ್ತೆ ಬಾವಿಗೆ ಶಕ್ತಿ ಬರ ಹಾಗೆ ಮಾಡಲು ಏನು ಮಾಡಬೇಕು ಎಂದು ಕೇಳಿಕೊಂಡಿತ್ತು. ಅದಕ್ಕೆ ಆಮೆ ನಿನ್ನ ನದಿಯ ನೀರನ್ನು ಮತ್ತೆ ಬಾವಿಗೆ ಶಕ್ತಿ ಬರೋ ಹಾಗೆ ಆಗುತ್ತದೆ ಎಂದು ಹೇಳಿತು. ಅದಕ್ಕೆ ದೇವತೆ ಆ ನದಿಯ ನೀರನ್ನು ತೆಗೆದುಕೊಂಡು ಬಾವಿಗೆ ಮತ್ತೆ ಬಾವಿಗೆ ವಾಪಸ್ ಶಕ್ತಿ ಬಂತು. ಮತ್ತೆ ಜನರ ಬೇಡಿಕೆಯನ್ನು ನೆರವೇರಿಸುತ್ತಿತ್ತು. ಮತ್ತೆ ಆ ಪುಟ್ಟ ಹುಡುಗಿಯ ಬೇಡಿಕೆಯನ್ನು ನೆರವೇರಿಸುತ್ತಿತ್ತು.
1: ಅಷ್ಟೇ. ಏನು ಕತೆ ನೀತಿ?
0: ಒಳ್ಳೆತನಕ್ಕೆ ಜಯ ಇರಲಿ, ಒಳ್ಳೆತನಕ್ಕೆ ಕೊನೆ ಇಲ್ಲ.
1: ಓಕೆ, ಚೆನ್ನಾಗಿತ್ತು ತನುಶ್ರೀ ಕತೆ. ಯಾರು ಹೇಳ್ಕೊಟ್ರು ಕತೆಯನ್ನ? ಇಲ್ಲಿ ಕಲ್ತಿದ್ದು
0: ಟಿವಿಯಲ್ಲಿ ನೋಡಿದ್ದೆ.
1: ಟಿವಿಯಲ್ಲಿ ನೋಡಿ ಕಲ್ತಿದ್ದ? ಓಕೆ, ಚೆನ್ನಾಗಿತ್ತು ತನುಶ್ರೀ. ಕರೆ ಮಾಡಿದ್ಕಾಗಿ ಧನ್ಯವಾದ.
2: ಓಕೆ ವಾಣಿ, ಇನ್ನು ಇವತ್ತಿನ ಸ್ಪೆಷಲ್ ಡೇ ಅಂತ ಹೇಳಿ ತಗೊಂಡ್ರೆ ನಾನು ಈಗಾಗಲೇ ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿನ ಕೂಡ ನೀಡಿದ್ದೆ. ವಿಶ್ವ ರಕ್ತದಾನಿಗಳ ದಿನ ಇವತ್ತು.
1: ಹೌದು ಶಶಿ,
2: ಇವತ್ತು ಸಾಕಷ್ಟು ಜನ ಹಿಮೋಗ್ಲೋಬಿನ್ HB ಇಂದ ಬಳಲ್ತಾ ಇದ್ದಾರೆ ಅಲ್ವಾ?
1: ಹೌದು ಶಶಿ.
2: ಹಾಗಾಗ್ಬಿಟ್ಟು ಒಂದು ಹನಿ ರಕ್ತವನ್ನ ನೀಡೋದು ಮತ್ತೊಬ್ಬರಿಗೆ ಜೀವದಾನವನ್ನ ಮಾಡದಂತೆ. ನಿಜಕ್ಕೂ ಕೂಡ ಆರೋಗ್ಯವಂತರಾಗಿರುವಂತವರು ರಕ್ತದಾನವನ್ನ ಮಾಡ್ಲಿ, ಮಾಡಿದ್ರೆ ಹೃದಯದ ಒಂದು ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ ವಾಣಿ.
1: ಹೌದು ಶಶಿ, ಮತ್ತೆ ಮನುಷ್ಯ ಏನೆಲ್ಲ ಕಂಡುಹಿಡಿದಿದ್ದಾನೆ, ಎಲ್ಲದಕ್ಕೂ ಒಂದು ರಿಪ್ಲೇಸ್ಮೆಂಟ್ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾನೆ ಶಶಿ. ಆದ್ರೆ ಒಂದು ವಿಸ್ಮಯ ಏನು ಅಂತ ಹೇಳಿದ್ರೆ, ರಕ್ತವನ್ನು ಕೃತಕವಾಗಿ ತಯಾರು ಮಾಡೋದಕ್ಕೆ ಮಾತ್ರ ಅವನಿಂದ ಸಾಧ್ಯ ಆಗಿಲ್ಲ. ಹೌದಾ? ಅಂದ್ರೆ ಒಬ್ರಿಗೆ ಆ ಪರಿಸ್ಥಿತಿಯನ್ನ ನಾವು ಫೇಸ್ ಮಾಡಿದಾಗ ಮಾತ್ರ ನಮ್ಗೆ ಗೊತ್ತಾಗುತ್ತೆ ಅದ್ರ
2: ಮಹತ್ವ ಏನು
1: ಅನ್ನುವಂಥದ್ದು ಶಶಿ. ಈಗ ರಕ್ತದಾನಿಗಳು ಅಂತ ಹೇಳಿದಾಗ ಅದು ಆ ಪರಿಸ್ಥಿತಿಗೆ ಅವರ ಇಂಪಾರ್ಟೆನ್ಸ್ ಎಷ್ಟು ಅನ್ನೋದು ಗೊತ್ತಾಗುತ್ತೆ. ಯಾರಿಗೆ ಆಗ್ಲಿ ಒಂದು ಇವಾಗ ಒಂದು ಮೂಳೆ ಮುರಿದಿದೆ ಅಂತಂದ್ರೆ ಅದಕ್ಕೆ ಒಂದು ಏನೋ ಸರ್ಜರಿ ಮಾಡ್ತಾರೆ, ಅದು ಸರಿ ಹೋಗುತ್ತೆ. ಒಂದು ಡಯಾಲಿಸಿಸ್ ಮಾಡ್ತಾರೆ, ಕಿಡ್ನಿ ಸರಿ ಹೋಗುತ್ತೆ, ಈ ತರದ್ದೆಲ್ಲ ಆಗುತ್ತೆ. ಆದ್ರೆ ರಕ್ತ ಹೋಗಿದೆ, ರಕ್ತ ಬೇಕು ಅಂದಾಗ ಅದನ್ನ ಆ ಕ್ಷಣಕ್ಕೆ ಅವುಗಳು ಬೇಕು ಅಂದಾಗ ತರೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ ಶಶಿ.
2: ಖಂಡಿತವಾಗ್ಲೂ ಕೂಡ ನೀವು ಹೇಳಿದಾಗೆ ಅದನ್ನ ಯಾರು ಆ ಪರಿಸ್ಥಿತಿಯನ್ನ ಫೇಸ್ ಮಾಡಿರ್ತಾರೋ, ಎದುರಿಸಿರ್ತಾರೋ, ಅವ್ರಿಗೆ ಮಾತ್ರನೇ ಅದರ ಒಂದು ಬೆಲೆ ಗೊತ್ತಾಗಿರುತ್ತೆ ವಾಣಿ. ಸಾಕಷ್ಟು ಬಾರಿ ಏನಾಗುತ್ತೆ ಅಂದ್ರೆ ಎಲ್ಲವನ್ನು ತಿಂತಾ ಇರ್ತಾರೆ, ಆದ್ರೆ ಅವರಿಗೆ ರಕ್ತ ವೃದ್ಧಿನೇ ಆಗ್ತಾ ಇರೋದಿಲ್ಲ ಅಲ್ವಾ, ಅನಿಮಿಯಾದಿಂದ ಬಳಲ್ತಾ ಇರ್ತಾರೆ. ಸೊ ಹಾಗಾಗ್ಬಿಟ್ಟು ಅಂಥವರಿಗೆ ಮತ್ತೆ ಶಸ್ತ್ರಚಿಕಿತ್ಸೆನ ಮಾಡಬೇಕಾಗಿರುತ್ತೆ, ಅವರಲ್ಲಿ ಅಷ್ಟೊಂದು ಬ್ಲಡ್ ಅಂದ್ರೆ ರಕ್ತ ಅನ್ನೋದು ಇರೋದಿಲ್ಲ. ಸೊ ಅಂಥವ್ರಿಗೂ ಕೂಡ ರಕ್ತ ಅನ್ನೋದು ಬೇಕಾಗಿರುತ್ತೆ. ಜೊತೆಗೆ ಈ ಒಂದು ಬ್ಲಡ್ ಅನ್ನ ವಿವಿಧ ರೀತಿಯ ಗುಂಪುಗಳಾಗಿ ವಿಂಗಡಿಸಲಾಗಿದೆ. ಸೊ ಅದೇ ರೀತಿಯ ಗುಂಪಿನ ರಕ್ತ ಬೇಕಾಗಿರುತ್ತೆ. ಸೊ ಅದು ಕೂಡ ತುಂಬಾ ಕಷ್ಟ ಆಗಿರುತ್ತೆ. ಅದರಲ್ಲೂ ಕೂಡ ಓ ಪಾಸಿಟಿವ್ ಓ ನೆಗೆಟಿವ್ ಅನ್ಸುತ್ತೆ, ಓ ನೆಗೆಟಿವ್ ಅಂತೂ ತುಂಬಾ ವಿರಳ
1: ಅಲ್ವಾ.
2: ಸೊ ಹಾಗಾಗ್ಬಿಟ್ಟು
1: ಯೂನಿವರ್ಸಲ್ ರೆಸಿಪಿಯೆಂಟ್ ಅಂತ ನಾವು ಕರಿತೀವಿ. ಯೂನಿವರ್ಸಲ್ ಡೋನರ್ ಅಂದ್ರೆ ಅವ್ರು ಯಾರಿಗೆ ಬೇಕಾದ್ರೂ ಕೊಡ್ಬೋದು. AB ಓ ನೆಗೆಟಿವ್ ಈ ತರದ ಇರುವಂತವ್ರು, ಗ್ರೂಪ್ಗಳಿರುತ್ತಲ್ಲ ಅವ್ರಿಗೆಲ್ಲರಿಗೂ ಕೂಡ ಓ ನೆಗೆಟಿವ್ ಇರುವಂತವ್ರು ಕೊಡ್ಬೋದು. ಅದೇ AB ನೆಗೆಟಿವ್ ಅಂತ ಇರುವಂತವ್ರು ಯೂನಿವರ್ಸಲ್ ರೆಸಿಪಿಯೆಂಟ್ ಅಂತ ಹೇಳಿ ಅಂದ್ರೆ ಸಾರ್ವತ್ರಿಕವಾಗಿ ಅವರು ಸ್ವೀಕರಿಸುವವರು. ಅಂದ್ರೆ ಅವ್ರು ಯಾರ ಗ್ರೂಪ್ ಅನ್ನ ಬ್ಲಡ್ ಅನ್ನ ಬೇಕಾದ್ರೂ ಸ್ವೀಕರಿಸಬಹುದು, ಆದ್ರೆ ಅದು ಯಾರಿಗೂ ಕೂಡ ಕೊಡೋದಕ್ಕೆ
2: ಬರೋದಿಲ್ಲ ಅನ್ನುವಂಥ ಈ ರೀತಿಯಾಗಿ ಬ್ಲಡ್ ಗ್ರೂಪ್ಗಳು ಕೂಡ ಇರುತ್ತೆ. ಸುಮ್ನೆ ರಕ್ತ ಅಂದ್ರೆ ಅವ್ರದ್ದು ಇವ್ರಿಗೆ ಇವ್ರದವ್ರಿಗೆ ಹಾಕುವ ಹಾಗೂ ಇರೋದಿಲ್ಲ. ಸೊ ಹಾಗಾಗ್ಬಿಟ್ಟು ಇದು ತುಂಬಾ ಅಮೂಲ್ಯವಾಗಿರುವಂತದ್ದು. ಸೊ ಹಾಗಾಗ್ಬಿಟ್ಟು ಯಾರಿಗೆ ಅವಶ್ಯಕತೆ ಇರುತ್ತೋ ಅವರಿಗೆ ಸಾಕಷ್ಟು, ಇವಾಗಂತೂ ತುಂಬಾ ಜನ ನೀಡ್ತಾ ಇದ್ದಾರೆ ರಕ್ತದಾನಿಗಳ ರಕ್ತದಾನ
1: ಶಿಬಿರಗಳನ್ನ ಮಾಡ್ತಾರೆ ಯಾರಾದ್ರೂ. ಮತ್ತೆ ಇನ್ನೊಂದು ಶಶಿ, ಇದನ್ನ ಹೇಳ್ಬೇಕೋ ಬೇಡೋ ನಂಗೆ ಗೊತ್ತಿಲ್ಲ, ಇತ್ತೀಚೆಗೆ ಅಭಿಮಾನಿಗಳು ಅಂತ ಹೇಳ್ಬಿಟ್ಟು ಅವ್ರ ರಕ್ತಕ್ಕೆ ಬೆಲೆ ಇಲ್ವಾ ಹಾಗಾದ್ರೆ ಅಂತಂದ್ಬಿಟ್ಟು ಅವ್ರ ಚಿತ್ರಗಳನ್ನ ಬರೆಯೋದು, ಅವರುಗಳಲ್ಲಿ ಹಸ್ತಾಕ್ಷರದಿಂದ ಬರೆದ್ಬಿಟ್ಟು ಅವರಿಗೆ ಸೆಂಡ್ ಮಾಡೋದು ಈ ತರದೆಲ್ಲ ಮಾಡ್ತಾರೆ.
2: ಅದಕ್ಕೆ ತುಂಬಾ ಮಹತ್ವ ಇದೆ, ಹಾಗಾಗಿ ವೇಸ್ಟ್ ವ್ಯರ್ಥ ಮಾಡೋದು ಬೇಡ.
1: ಜೀವನ ಉಳಿಸೋದಕ್ಕೆ ರಕ್ತ ಸಹಾಯ ಆಗುತ್ತೆ ಅಂತ ಹೇಳಿದ್ರೆ ಆ ತರದಕ್ಕೆ ಅವರ ಅಮೂಲ್ಯ

0: ಇರುವಂತ, ಯಾಕಂದ್ರೆ ಅದನ್ನ ಕೃತಕವಾಗಿ ನಾವು ಪಡೆಯೋದಕ್ ಸಾಧ್ಯ ಇಲ್ಲ, ನಮ್ಮ ದೇಹದಲ್ಲೇ ಉತ್ಪತ್ತಿ ಆಗುವಂತದ್ದು. ಹಾಗಾಗಿ ಆ ತರದ್ದೆಲ್ಲ ವೇಸ್ಟ್ ಮಾಡಬೇಡಿ ಅಂತ.
1: ಹೌದು, ಖಂಡಿತವಾಗ್ಲು. ಈ ಮೂಲಕ ನಾವು ಅದೊಂದು ಒಳ್ಳೆ ಕಿವಿ ಮಾತು ಅಂತಾನೆ ಹೇಳ್ಬಹುದು ವಾಣಿ. ವ್ಯರ್ಥ ಆಗೋದ್ರ ಬದಲು ಅದು ಬೇರೆಯವರಿಗೆ ಅವಶ್ಯಕತೆ ಇದ್ರೆ ಬೇಕಾದ್ರೆ ಕೊಡಿ ಅಲ್ವಾ. ಸೊ ಹಾಗಾಗ್ಬಿಟ್ಟು ಈ ಯೋಜಿತ ಚಿಕಿತ್ಸೆ ಇರ್ಬಹುದು ಮತ್ತೆ ತುರ್ತು ಮಧ್ಯಸ್ಥಿಕೆಗಳಿಗೆ ರಕ್ತ ಅನ್ನೋದು ಅಗತ್ಯವಾದ ಸಂಪನ್ಮೂಲ ಆಗಿರುತ್ತೆ. ಮಾರಣಾಂತಿಕ ಪರಿಸ್ಥಿತಿಗಳಿಂದ ಬಳಲ್ತಾ ಇರುವಂತಹ ರೋಗಿಗಳಿಗೆ ಆ ಒಂದು ರಕ್ತವನ್ನ ನೀಡಿದ್ರೆ
0: ಸಂದರ್ಭಗಳಲ್ಲಿ ನಮ್ಗೆ ರಕ್ತಗಳು ಸಿಗದೆ, ರಕ್ತ ಬೇಕು ಅಂದ್ರೆ ಸಿಗೋದಿಲ್ಲ ಶಶಿ. ಹೌದಾ ಸರ್? ಸಕಸ್ಬರಿ ಪ್ರಸವಗಳ ಸಂದರ್ಭದಲ್ಲಾಗಿರ್ಬಹುದು, ಆಕ್ಸಿಡೆಂಟ್ ಆಗಿರುವಂತ ಸಂದರ್ಭಗಳಲ್ಲಾಗಿರ್ಬಹುದು, ಸಾಕಷ್ಟು ಆಪರೇಷನ್ ಗಳಾಗುವಂತ ಸಂದರ್ಭದಲ್ಲಿ ಬ್ಲಡ್ ಬ್ಯಾಂಕ್ ಅಂತ ಇರುತ್ತೆ, ಅದರಲ್ಲಿ ಅವರನ್ನು ಪ್ರಿಸರ್ವ್
1: ಮಾಡಿರುವಂತದ್ದು ಸಿಗೋದಿಲ್ಲ. ಹೌದು, ಜೊತೆಗೆ ಹೆರಿಗೆಗಳಂತಹ ಸಂದರ್ಭದಲ್ಲಿ ಸ್ತ್ರೀಯರಿಗೆ ಅಲ್ವಾ ಅಧಿಕ ರಕ್ತಸ್ರಾವ ಆಗೋದ್ರಿಂದ ಅಂತಹ ಸಂದರ್ಭದಲ್ಲೂ ಕೂಡ ರಕ್ತ ಬೇಕಾಗುತ್ತೆ. ಸೊ ಹಾಗಾಗಿ ಅಮೂಲ್ಯವಾಗಿರುವಂತಹ ರಕ್ತವನ್ನ ನಾವು ವೃದ್ಧಿಸ್ಕೊಳ್ಳೋಣ, ಸಾಧ್ಯ ಆದ್ರೆ ವ್ಯರ್ಥ ಮಾಡದೇ ಇರೋ ರೀತಿಯಲ್ಲಿ ಅವಶ್ಯಕತೆ ಇರೋರಿಗೆ ನೀಡೋಣ ಅಂತ ಹೇಳೋಣ ವಾಣಿ ಕಿವಿ ಮಾತನ್ನ. ಜೊತೆಗೆ ಮುಂದಿನ ವಾರ ಅಂತಾರಾಷ್ಟ್ರೀಯ ಯೋಗ ದಿವಸ ಇದೆ, ನಮ್ಮ ಮಕ್ಕಳಿಗೆ ಮೊದಲೇನೆ ತಿಳಿಸ್ತಾ ಇದೀವಿ. ಸಾಧ್ಯ ಆದ್ರೆ ಅದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನ ಮುಂದಿನ ಕಾರ್ಯಕ್ರಮದಲ್ಲಿ
0: ಅವ್ರ ಶಾಲೆಗಳಲ್ಲೂ ಕೂಡ ಈಗೆಲ್ಲರೂ ಕೂಡ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾರೆ. ಓಕೆ, ಇದ್ರ ಬಗ್ಗೆನೂ ಕೂಡ ಸಾಕಷ್ಟು ತಿಳ್ಕೊಂಡ್ಬಿಟ್ಟು ಹೇಗೆಲ್ಲ ಆಚರಿಸ್ತಾರೆ ಅನ್ನೋದ್ರ ಕೂಡ ಮುಂದಿನ ವಾರದಲ್ಲಿ ನಾವು ಮಾತಾಡೋಣ ಶಶಿ.
1: ಕಾರ್ಯಕ್ರಮದ ಅವಧಿ ಕೂಡ ಮುಗಿತಾ ಬಂತು ವಾಣಿ.
0: ಸಾಕಷ್ಟು ಮಕ್ಕಳು ಇವತ್ತು ಕರೆ ಮಾಡಿದ್ರು, ಸಾಕಷ್ಟು ವಿಷಯಗಳನ್ನ ನಮ್ಮೊಟ್ಟಿಗೆ ಹಂಚಿಕೊಂಡ್ರು. ಕರೆ ಮಾಡಿದಂತ ನಮ್ಮೆಲ್ಲ ಮುದ್ದು ಪುಟಾಣಿಗಳಿಗೂ ಧನ್ಯವಾದಗಳನ್ನ ಹೇಳೋಣ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ ಶಶಿ.
1: ನಮಸ್ಕಾರ. ಇದುವರೆಗೂ ಚಿಣ್ಣರ ಕಲರವ ಮಕ್ಕಳ ಪ್ರತಿಭೆಯ ಅನಾವರಣ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮದ ಪ್ರಸ್ತುತಿ ಶಶಿಕಲಾ ಟಿ ಹಾಗೂ ಕರ್ಣಂ ವಾಣಿ. ತಾಂತ್ರಿಕ ಸಹಕಾರ ಪ್ರಶಾಂತ್ ಹಾಗೂ ಆಶೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಮೂಡಿಬಂತು.

0: ಇದು ಮಾಹಿತಿ ಶಿಕ್ಷಣ ಮನೋರಂಜನೆ ಮುಂಚೂಣಿಯಲ್ಲಿರುವ ನಿಮ್ಮ ಪ್ರೀತಿಯ 102.6 ಮೆಗಾಹೆರ್ಟ್ಸ್ಗಳ ಚಿತ್ರದುರ್ಗ ಬಾನುಲಿ ಪ್ರಸಾರ ಕೇಂದ್ರ. ಆತ್ಮೀಯ ಕೇಳುಗರಿಗೆ ಕರ್ಮವಾಣಿಯ ನಮಸ್ಕಾರ ಹಾಗೂ ಮುಂದಿನ ಪ್ರಸಾರದ ಎಲ್ಲ ಕಾರ್ಯಕ್ರಮಗಳಿಗೂ ಪ್ರೀತಿಯ ಸ್ವಾಗತ. ಸಮಯ ಆಗಿದೆ 11:58. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಅದಕ್ಕೂ ಮುಂಚೆ ಒಂದು ಪ್ರಕಟಣೆ.
1: ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಬೆಳಕು. ಕೃಷಿ ಆಧಾರಿತ ಶಿಕ್ಷಣ, ಮಾಹಿತಿ, ಮನರಂಜನೆಯ ಗ್ರಾಮೀಣ ಸೊಗಡಿನ ಚರ್ಚೆ, ಅರಟೆ, ಸಂಭಾಷಣೆ, ಮಾತುಕತೆ ಸರಣಿ ಕೃಷಿ ಬೆಳಕು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ.
2: ಆಕಾಶವಾಣಿ ಚಿತ್ರದುರ್ಗ. ಚಿಗುರು ಮಕ್ಕಳಿಗಾಗಿ ಕಾರ್ಯಕ್ರಮ.

0: ಚಿಕ್ಕರು ಮಕ್ಕಳಿಗಾಗಿ ಕಾರ್ಯಕ್ರಮದಲ್ಲಿ ದಾವಣಗೆರೆ ಜಿಲ್ಲೆ ದಾವಣಗೆರೆ ಉತ್ತರ ವಲಯ ಎಸ್ಬಿಎಸ್ ನಗರ ಎರಡನೇ ಹಂತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಸಂಗೀತ ವೈವಿಧ್ಯಮಯ ಕಾರ್ಯಕ್ರಮದ ಮೊದಲನೇ ಭಾಗ.
1: ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎಸ್ಪಿಎಸ್ ನಗರ ಎರಡನೇ ಹಂತ ದಾವಣಗೆರೆ ಜಿಲ್ಲೆ ದಾವಣಗೆರೆ ಉತ್ತರ ವಲಯ ಚಿಗುರು ಸಂಗೀತ ಕಾರ್ಯ ಪ್ರಸ್ತುತಪಡಿಸುತ್ತಿದ್ದಾರೆ ನಮ್ಮ ಶಾಲೆಯ ಮಕ್ಕಳು. ನಮಸ್ಕಾರ ಪ್ರಿಯ ಶ್ರೋತೃವೃಂದಕ್ಕೆ. ಆಕಾಶವಾಣಿಯ ಇಂದಿನ ವಿಶೇಷ ಚಿಗುರು ಸಂಗೀತ ವೈವಿಧ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ. ಸಂಗೀತವೆಂದರೆ ಮನಸ್ಸಿನ ಭಾಷೆ, ಅದು ಭಾವನೆಗಳಿಗೆ ಧ್ವನಿಯನ್ನೀಡುತ್ತದೆ, ಸಂಸ್ಕೃತಿಗೆ ಜೀವ ತುಂಬುತ್ತದೆ. ವಿದ್ಯಾರ್ಥಿ ಜೀವನದಲ್ಲಿ ಸಂಗೀತವು ಮನೋರಂಜನೆಯಷ್ಟೇ ಅಲ್ಲ, ಮನೋವಿಕಾಸಕ್ಕೂ ಸಹಾಯಕವಾಗುವ ಮಹತ್ವದ ಕಲಾರೂಪವಾಗಿದೆ. ಈ ಕಾರ್ಯಕ್ರಮದ ಮೂಲಕ ವಿದ್ಯಾರ್ಥಿಗಳ ಧ್ವನಿ, ಅವರ ಆಲೋಚನೆಗಳು ಮತ್ತು ಅವರ ಸಾಧನೆಗಳನ್ನು ನಿಮ್ಮೊಡನೆ ಹಂಚಿಕೊಳ್ಳುವ ಸಣ್ಣ ಪ್ರಯತ್ನ ಇದಾಗಿದೆ. ನಿಮ್ಮ ಪ್ರೀತಿ, ಪ್ರೋತ್ಸಾಹ

ಬೆಂಬಲವೇ ನಮ್ಮ ಶಕ್ತಿಯಾಗಿದೆ. ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಉತ್ತೇಜಿಸಿ ಮತ್ತು ಕಾರ್ಯಕ್ರಮವನ್ನು ಆನಂದಿಸಿ. ಹಾಗಾದರೆ ಇನ್ನೇನು ತಡ, ಈ ಸುಂದರ ಕಾರ್ಯಕ್ರಮವನ್ನು ಆರಂಭಿಸೋಣ. ಇಂದಿನ ಕಾರ್ಯಕ್ರಮದ ಆರಂಭವನ್ನು ಮನಸ್ಸಿಗೆ ಶಾಂತಿ ಮತ್ತು ಶುದ್ಧತೆಯನ್ನು ನೀಡುವ ಪ್ರಾರ್ಥನಾ ಗೀತೆಯೊಂದಿಗೆ ವ್ಯಕ್ತಪಡಿಸಲಾಗುತ್ತಿದೆ ಕಾಂಚನ ಮತ್ತು ವರ್ಷಿಣಿ ತಂಡದವರಿಂದ. ಪುರಂದರ ದಾಸರ ಶರಣು ಸಿದ್ಧಿ ವಿನಾಯಕ ಕೀರ್ತನೆಯೊಂದಿಗೆ ಪ್ರಾರ್ಥನಾ ಗೀತೆ.

ಈ ಗೀತೆಯ ಮೂಲಕ ದೈವಾನುಗ್ರಹವನ್ನು ಬೇಡುತ್ತಾ ಕಲೆಯು ಸಾಧನೆಯು ಸದಾ ಸನ್ಮಾರ್ಗದಲ್ಲಿ ನಡೆಯಲಿ ಎಂದು ಪ್ರಾರ್ಥಿಸಿದ ವಿದ್ಯಾರ್ಥಿನಿಯರಿಗೆ ತುಂಬು ಹೃದಯದ ಧನ್ಯವಾದಗಳು. ಭಾರತ ಮಾತೆಯ ಮಗಳಾದ ಕರ್ನಾಟಕ ಮಾತೆಗೆ ಜಯವಾಗಲಿ ಎಂದು ನಾಡಗೀತೆ ಪ್ರಾರಂಭವಾಗುತ್ತದೆ. ಕರ್ನಾಟಕ ಮಾತೆಯ ಹಿರಿಮೆ, ಇವುಗಳನ್ನು ಒಟ್ಟಿಗೆ ಕೊಂಡಾಡುವ ವಿಶಿಷ್ಟವಾಗಿರುವ ಗೀತೆಗಳೇ ನಾಡಗೀತೆಗಳಾಗಿವೆ. ಈಗ ತಮ್ಮ ಮುಂದೆ ಬನ್ನಿ ಬನ್ನಿರಿ ಬನ್ನಿ ಕನ್ನಡ ಎನ್ನುವ ಕನ್ನಡ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದಾರೆ ಪ್ರೀತಿ ಕೀರ್ತನಾ ತಂಡದವರಿಂದ.

ಇದೀಗ ನೀವು ಬನ್ನಿ ಬನ್ನಿರಿ ಬನ್ನಿ ಕನ್ನಡ ಎನ್ನುವ ಸುಮಧುರವಾದ ನಾಡಗೀತೆಯನ್ನು ಕೇಳಿದಿರಿ. ಹಾಡಿದಂತಹ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ನಮ್ಮ ಸಂಸ್ಕೃತಿ ಮತ್ತು ಜೀವನ ಶೈಲಿಯ ನೈಜ ಪ್ರತಿಬಿಂಬವೇ ಜನಪದ ಗೀತೆಗಳು. ಹಳ್ಳಿಯ ಜನರು ತಮ್ಮ ದಿನನಿತ್ಯ ಕೆಲಸಗಳನ್ನು ಮಾಡುವಾಗ ಹಾಗೂ ತಮ್ಮ ಬಿಡುವಿನ ಸಂದರ್ಭದಲ್ಲಿ ತಮ್ಮದೇ ಪದಗಳಲ್ಲಿ ಹಾಡುಗಳನ್ನು ಕಟ್ಟಿ ಹಾಡುತ್ತಿದ್ದರು. ಇದೀಗ ತಾವು ಭುವನೇಶ್ವರಿ ಮತ್ತು ಪ್ರಿಯಾ ತಂಡದವರಿಂದ ನಮ್ಮ ಜಾನಪದ ಪರಂಪರೆಯನ್ನು ಸಾರುವ ಬೀಸೋಕಲ್ಲಿನ ಪದವನ್ನು ಕೇಳಲಿದ್ದೀರಿ.

0: ಬೀಸೋ ಕಲ್ಲಿನ ಸೊಗಡನ್ನು ಹೊತ್ತಿರುವ ಜಾನಪದ ಗೀತೆಯನ್ನು ಹಾಡಿದಂತಹ ವಿದ್ಯಾರ್ಥಿನಿಯರಿಗೆ ತುಂಬು ಹೃದಯದ ಧನ್ಯವಾದಗಳು. ಭಾರತದಲ್ಲಿ ಬಾಲ್ಯ ವಿವಾಹವು ಶತಮಾನಗಳಿಂದಲೂ ಆಚರಣೆಯಲ್ಲಿದೆ. ಮಕ್ಕಳು ತಮ್ಮ ದೈಹಿಕ ಮತ್ತು ಮಾನಸಿಕ ಪ್ರಬುದ್ಧತೆಗೆ ಮುಂಚೆಯೇ ಮದುವೆಯಾಗುತ್ತಾರೆ. ಈ ಅನಿಷ್ಟ ಸಾಮಾಜಿಕ ಪಿಡುಗಾದ ಬಾಲ್ಯ ವಿವಾಹದ ಬಗ್ಗೆ ಜಾಗೃತಿ ಮೂಡಿಸುವ ಒಂದು ಕಿರುಪ್ರಹಸನವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲು ಬರುತ್ತಿದ್ದಾರೆ ವೇದಾ ಮತ್ತು ಚೇತನಾ ತಂಡದವರು. ಪ್ರಹಸನ ಬಾಲ್ಯ ವಿವಾಹ.
1: ವೆರಿ ಗುಡ್ ಮಾರ್ನಿಂಗ್ ಸಿಡಾನ್.
2: ಥ್ಯಾಂಕ್ ಯು ಮಿಸ್.
1: ಎಲ್ರು ತಿಂಡಿ ತಿಂದ್ ಬಂದ್ರ?
2: ಯೆಸ್ ಮಿಸ್.
1: ಅಟೆಂಡೆನ್ಸ್ ಹಾಕ್ತೀನಿ, ಎಲ್ರು ಅಟೆಂಡೆನ್ಸ್ ಹೇಳಿ.
2: ಯೆಸ್ ಮಿಸ್.
1: ರಮ್ಯಾ
3: ಪ್ರೆಸೆಂಟ್ ಮಿಸ್.
1: ಕಾಂಚನಾ
4: ಪ್ರೆಸೆಂಟ್ ಮಿಸ್.
1: ವೇದಾ
5: ಯೆಸ್ ಮಿಸ್.
1: ಪ್ರಿಯಾಂಕಾ
6: ಪ್ರೆಸೆಂಟ್ ಮಿಸ್.
1: ಖುಷಿ
7: ಪ್ರೆಸೆಂಟ್ ಮಿಸ್.
1: ಚೇತನಾ
8: ಅಬ್ಸೆಂಟ್ ಮಿಸ್.
1: ಯಾಕ ಮತ್ ತುಂಬಾ ದಿನ ಆಯ್ತು ಚೇತನಾ ಶಾಲೆಗೆ ಬರ್ತಿಲ್ಲ.
9: ಚೇತನನ್ ಮದ್ವೆ ಅಂತ ಮಿಸ್.
1: ಹಾ, ಅವಳ್ ಮದ್ವೆನಾ?
10: ಯೆಸ್ ಮಿಸ್. ನಮ್ ಕ್ಲಾಸ್ ಹುಡುಗರೆಲ್ಲ ಅಲ್ಲಿ ಹೋಗಿದ್ದಾರೆ ಮಿಸ್. ನೀವು ಪರ್ಮಿಷನ್ ಕೊಟ್ರೆ ನಾವು ಹೋಗ್ತೀವಿ ಮಿಸ್.
1: ಹೋಗ್ತಾಳಂತ ಹೋಗ್ತಾಳೆ, ಸುಮ್ನೆ ಕುತ್ಕಾಳೆ. ಎಲ್ಲಮ್ಮ ಚೇತನನ್ ಮದ್ವೆ?
9: ಅವ್ರ ಮನೆ ಹತ್ರನೇ ಮಿಸ್ ಇವತ್ತಿದೆ. ಅದಕ್ಕೆ ಮಿಸ್ ನಮ್ ಕ್ಲಾಸ್ ಕಡಿಮೆ ಜನ ಬಂದಿದ್ದಾರೆ ಮಿಸ್, ಎಲ್ಲರೂ ಅಲ್ಲಿಗೆ ಹೋಗಿದ್ದಾರೆ.
1: ಹೌದಾ? ಸರಿ ಕುತ್ಕೊಳ್ಳಿ, ನೆನ್ನೆ ಕೊಟ್ರೆ ವರ್ಕ್ ಮಾಡ್ತೀರಿ, ನಾನು ಬರ್ತೀನಿ.
9: ಯೆಸ್ ಮಿಸ್.
1: ಹಾ, ಏನ್ ಮಾಡೋದು, ನಾನು ಇಷ್ಟ ಚಿಕ್ಕ ಹುಡುಗಿಗೆ ಮದ್ವೆ ಮಾಡ್ತಿದಾರಲ್ಲ. ಹಾ, ಒಂದು ಉಪಾಯ ಬಂತು. ಮಕ್ಕಳ ಸಹಾಯವಾಣಿಗೆ ಕರೆ ಮಾಡೋಣ. 1098. ಹಲೋ.
11: ಹಲೋ,
1: ನಮಸ್ತೆ ಮೇಡಮ್, ನಾನು ಸರ್ಕಾರಿ ಶಾಲೆಯಿಂದ ಮಾತಾಡ್ತಾ ಇದ್ದೀನಿ.
11: ಹೇಳಿ, ಏನಾಗ್ಬೇಕಾಗಿತ್ತು?
1: ನಮ್ ಶಾಲೆಯಲ್ಲಿ ಚೇತನ ಅಂತ ಒಂದು ಹುಡುಗಿ ಇದ್ದಾಳೆ.
11: ಹಾ,
1: ಅವಳಿಗೆ ಮದ್ವೆ ಮಾಡ್ತಿದ್ದಾರೆ ಮೇಡಮ್.
11: ಏನು, ಚೇತನ ಅನ್ನೋ ಹುಡುಗಿಗೆ ಮದ್ವೆನಾ?
1: ಅವಳು 6ನೇ ತರಗತಿ ಮೇಡಮ್, ತುಂಬಾ ಜಾಣೆ ಇದ್ದಾಳೆ.
11: ಹೌದಾ?
1: ಹಾ ಮೇಡಮ್, ಹೌದು.
11: ಅಲ್ಲಿ ಅವ್ರ ಮದ್ವೆ ಮಾಡ್ತಿರೋ ಸ್ವಲ್ಪ ಅಡ್ರೆಸ್ ನ ಕಳಿಸ್ತೀರಾ?
1: ಹಾ ಮೇಡಮ್, ಕಳಿಸ್ತೀನಿ. ಇದರಿಂದ ನನಗೇನು ತೊಂದರೆ ಆಗಲ್ಲ ತಾನೆ?
11: ಇದರಿಂದ ನಿಮಗೇನು ತೊಂದರೆ ಆಗಲ್ಲ. ಈ ವಿಷಯನ ನನಗೆ ತಲುಪಿಸಿದಕ್ಕೆ ತುಂಬಾ ತುಂಬಾ ಅಂದ್ರೆ ತುಂಬಾ ಥ್ಯಾಂಕ್ಸ್ ನಿಮ್ಗೆ. ಹೀಗೆ ಅವ್ರ ಮದ್ವೆ ಮಾಡ್ತಿರೋ ಸ್ವಲ್ಪ ಲೊಕೇಶನ್ ನ ಕಳಿಸ್ತೀರಾ? ನಾ ನಮ್ಮ ತಂಡನ ಕರ್ಕೊಂಡು ಬರ್ತೀನಿ.
1: ಕಳಿಸ್ತೀನಿ ಮೇಡಮ್. ಥ್ಯಾಂಕ್ ಯು ಮೇಡಮ್.
11: ಥ್ಯಾಂಕ್ ಯು.
12: ನನ್ ಮಗಳ ಮದ್ವೆನ ನಾನು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದೀನಿ, ನಂಗೆ ತುಂಬಾ ಖುಷಿ ಆಗ್ತಾ ಇದೆ.
13: ನಿಲ್ಸಿ.
12: ಯಾಕ್ ನಿಲ್ಸ್ಬೇಕು? ಏನ್ ನಿಲ್ಸ್ಬೇಕು? ಯಾರ್ರಿ ನೀವು?
13: ಓಹೋ, ನಾವ್ ಯಾರಂತ ನಿಮಗೆ ಗೊತ್ತಾಗ್ಬೇಕಾ? ಫಸ್ಟ್ ನಿಮ್ ಮಗಳ ವಯಸ್ಸೆಷ್ಟು?
12: ನನ್ ಮಗಳಿಗೆ

0: 13 ವರ್ಷ.
1: ಹಾ, 13 ವರ್ಷನಾ? ಇಷ್ಟೇಕ್ ವಯಸ್ಸಿಗೆ ಮದ್ವೆನಾ ರೀ? ಅಷ್ಟು ಗೊತ್ತಾಗಲ್ವೇನ್ರಿ ನಿಮ್ಗೆ?
0: ರೀ ಮೇಡಮ್, ನಮ್ಮ ಅಮ್ಮಂಗೆ ಚಿಕ್ಕ ವಯಸ್ಸಲ್ಲೇ ಮದ್ವೆ ಮಾಡಿದ್ರು. ಅಂದ್ರೆ 10 ವರ್ಷಕ್ಕೆ ನಮ್ಮ ಅಜ್ಜಿಗೆ ತೊಟ್ಲಲ್ಲಿ ಇರೋಬೇಕಾರೆ ಮದ್ವೆ ಮಾಡಿದ್ರು. ಆದ್ರೆ ನನ್ ಮಗಳಿಗೆ 13 ವರ್ಷ, ನಾನ್ ಯಾಕೆ ಮದ್ವೆ ಮಾಡಬಾರ್ದು?
1: ಸರಿ, ನಿಮ್ ಮಗಳಿಗೆ 13 ವರ್ಷ, ಅದ್ರಲ್ಲೂ 6ನೇ ಕ್ಲಾಸ್ ಬೇರೆ, ಇಷ್ಟು ಚಿಕ್ಕ ವಯಸ್ಸಿಗೆ ಮದ್ವೆ ಮಾಡ್ತಿದ್ದೀರಲ್ಲ, ಬಾಲ್ಯ ವಿವಾಹ ಅಂತಂದ್ರೆ ಗೊತ್ತೇನ್ರಿ ನಿಮ್ಗೆ?
0: ನಮಗೆ ಏನೂ ಗೊತ್ತಿಲ್ಲ. ನಾ ನನ್ ಮಗಳು ಮದ್ವೆನ ಮಾಡೇ ಮಾಡ್ತೀನಿ. ಓ ಅಳಿಯ, ತಾಳಿ ಕಟ್ಟು.
1: ಏ ಅಳಿಯ, ತಾಳಪ್ಪ, ಯಾಕಷ್ಟು ಅರ್ಜೆಂಟು? ರೀ, ಬಾಲ್ಯ ವಿವಾಹ ಮಾಡ್ತಾ ಇದೀರಲ್ಲ, ಬಾಲ್ಯ ವಿವಾಹ ಅಂತಂದ್ರೆ ಏನ್ ಗೊತ್ತಾ? ಬಾಲ್ಯ ವಿವಾಹ ಅಂತಂದ್ರೆ ಹೆಣ್ಮಕ್ಳಿಗೆ 18 ವರ್ಷ ತುಂಬಿರ್ಬೇಕು, ಗಂಡ್ ಮಕ್ಳಿಗೆ 21 ವರ್ಷ ಆಗಿರ್ಬೇಕು. ಅಷ್ಟೊಳಗೆ ಏನಾದ್ರೂ ಮದ್ವೆ ಮಾಡಿದ್ರೆ ಅದು ಬಾಲ್ಯ ವಿವಾಹ. ಅಷ್ಟೇ ಅಲ್ಲ, ಬಾಲ್ಯ ವಿವಾಹ ಮಾಡಿದ್ರೆ ಏನಾಗುತ್ತೆ ಗೊತ್ತಾ?
0: ಏನಾಗುತ್ತೋ
1: ಏನಾಗುತ್ತೋ ಅಂತ ರಾಗ ಬೇರೆ ಹೇಳಿತೀರಾ? ರೀ, ಬಾಲ್ಯ ವಿವಾಹ ಮಾಡಿದ್ರೆ ಮಾಡ್ದವರಿಗೂ ಮಾಡಿಸ್ದವರಿಗೂ 1 ಲಕ್ಷ ದಂಡ, ಅದ್ರಲ್ಲೂ 2 ವರ್ಷ ಜೈಲು ಶಿಕ್ಷೆ ಇದೆ. ಅದು ನಿಮಗ್ ಗೊತ್ತಾ? ಹಾ ಅನ್ನೋದಲ್ಲ, ಈಗ ನೀವು ಬಾಲ್ಯ ವಿವಾಹ ಮಾಡ್ತಾ ಇದೀರಲ್ಲ, ನಾನ್ ನಿಮಗೆ ಈಗ್ಲೇ ಅರೆಸ್ಟ್ ಮಾಡ್ಕೊಂಡು ಹೋಗ್ತೀನಿ. ಈ ಬಾಲ್ಯ ವಿವಾಹನ ಇಲ್ಲಿಗೆ ನಿಲ್ಸಿದ್ರೆ ಸರಿ, ಮುದ್ದೆ ಮುರಿಯಕ್ ಬರುತ್ತೆ ತಾನೇ? ಮುದ್ದೆ ಮುರಿಯಕ್ ಬರ್ಲಿಲ್ಲ ಅಂತ ಅಂದ್ರೆ ಕಲ್ತ್ಕೋ, ಹಾಗೇನೆ 1 ಲಕ್ಷ ರೆಡಿನ ಈಗ್ಲೇ ಮಾಡ್ಕೋ. ಅಯ್ಯೋ, ನಿನಗೆಲ್ಲಿ 1 ಲಕ್ಷ ಜಲ್ದಿ ಜಲ್ದಿ ರೆಡಿ ಮಾಡ್ಕೊಳಕಾಗುತ್ತೆ? ನಿನಗೀಗ್ಲೇ ಇವಾಗ್ಲೇ ಅರೆಸ್ಟ್ ಮಾಡ್ಕೊಂಡು ಹೋಗ್ತೇನೆ. ಈ ಮದ್ವೆನ ಇಲ್ಲಿಗೆ ನೆಲೆಸಿದ್ರೆ ಸರಿ, ಇಲ್ಲ ಅಂತ ಅಂದ್ರೆ ಕಾನ್ಸ್ಟೇಬಲ್ ಹರೀಶ್.
0: ಮೇಡಮ್ ಮೇಡಮ್, ತಪ್ಪಾಯ್ತು ಮೇಡಮ್, ನನ್ನ ಮಗಳನ್ನ ಮದ್ವೆ ಮಾಡಲ್ಲ ಮೇಡಮ್. ನಾನು ನನ್ನ ಮಗಳಿಗೆ ಚೆನ್ನಾಗಿ ಓದಿಸ್ತೀನಿ, ಚೆನ್ನಾಗಿ ಬರೆಸ್ತೀನಿ, ಅವಳಿಗೆ ಶಾಲೆಗೂ ಕಳಿಸ್ತೀನಿ. ಚೇತನ ಚೇತನ, ಬಾರಮ್ಮ, ಶಾಲೆಗೆ ಹೋಗು, ಚೆನ್ನಾಗಿ ಓದ್ಬೇಕು. ನೀನ್ ಚೆನ್ನಾಗಿ ಓದಿ ಮುಂದೆ ದೊಡ್ಡ ಆಫೀಸರ್ ಆಗ್ಬೇಕು. ಬಂಗಾರಿ, ಶಾಲೆಗೆ ಹೋಗು.
1: ಹಾ, ಈಗ ಬಂದ್ರೆ ದಾರಿಗೆ. ರೀ, ಬಾಲ್ಯ ವಿವಾಹದಿಂದ ಹೆಣ್ಮಕ್ಳಿಗೆ ಎಷ್ಟು ತೊಂದರೆ ಆಗ್ತಿದೆ ಗೊತ್ತಾ? ಬಾಲ್ಯ ವಿವಾಹ ಮಾಡೋದ್ರಿಂದ ಹೆಣ್ಮಕ್ಳಿಗೆ ಗರ್ಭಧಾರಣೆ ಕೊರತೆ ಮತ್ತೆ ಹುಟ್ಟಿದ ಮಗುಗೆ ಅಪೌಷ್ಟಿಕ ಕೊರತೆ ಆಗುತ್ತೆ. ಅದು ನಿಮಗೆ ಗೊತ್ತಾ? ಬಾಲ್ಯ ವಿವಾಹ ಮಾಡೋದ್ರಿಂದ ಏನ್ ಶಿಕ್ಷೆ ಇದೆ ಹೇಳಿ? ಇದು ನಿಮ್ಮೆಲ್ಲರ ತಲೆಯಲ್ಲೂ ಇರ್ಬೇಕು. ಬಾಲ್ಯ ವಿವಾಹ ಮಾಡಬಾರ್ದು ಅನ್ನೋದನ್ನ ನಿಮಗೆಲ್ಲರಿಗೂ ತಿಳಿದಿರ್ಬೇಕು. ಧನ್ಯವಾದಗಳು.
2: ಅಬ್ಬಾ, ಎಂತ ಒಳ್ಳೆಯ ಪ್ರಹಸನ! ಬಾಲ್ಯ ವಿವಾಹದ ದುಷ್ಪರಿಣಾಮಗಳ ಬಗ್ಗೆ ಎಲ್ಲಾ ಪಾಲುದಾರರು ಎಚ್ಚರದಿಂದಿರಬೇಕು ಎಂದು ನಮಗೆಲ್ಲ ತಮ್ಮ ಪ್ರಹಸನದಿಂದ ಮನವರಿಕೆ ಮಾಡಿಕೊಟ್ಟ ಮುದ್ದು ಮಕ್ಕಳಿಗೆ ಧನ್ಯವಾದಗಳು. ಭಕ್ತಿ ಮತ್ತು ತತ್ವಚಿಂತನೆಯ ಸಂಗಮವೇ ದಾಸರ ಪದಗಳು. ಸರಳ ಭಾಷೆಯ ಮೂಲಕ ಜೀವನದ ಗಾಢಾರ್ಥವನ್ನು ಹೇಳುವ ಈ ಪದಗಳು ನಮ್ಮ ಆಧ್ಯಾತ್ಮಿಕ ಪರಂಪರೆಯ ಅಮೂಲ್ಯ ಕೊಡುಗೆಯಾಗಿದೆ. ಈಗ ದಾರಿಯಾವುದಯ್ಯ, ವೈಕುಂಠಕ್ಕೆ ದಾರಿ ತೋರಿಸಯ್ಯ ಎನ್ನುವ ದಾಸಪದಗಳನ್ನು ಪ್ರಸ್ತುತ ಮಾಡಲು ಬರುತ್ತಿದ್ದಾರೆ ಕೀರ್ತನಾ ರಮ್ಯಾ ತಂಡದವರು.

ಪುರಂದರದಾಸರ ಕೀರ್ತನೆಯಲ್ಲಿ ಎಷ್ಟೊಂದು ಅರ್ಥಗಳು ತುಂಬಿದೆ. ಪುರಂದರದಾಸರ ದಾಸಪದವನ್ನು ನೀವೀಗ ಕೇಳಿದಿರಿ. ಸುಮಧುರವಾಗಿ ಹಾಡಿದಂತಹ ಮಕ್ಕಳಿಗೆ ಧನ್ಯವಾದಗಳು. ವಚನಕಾರ ಬಸವಣ್ಣನವರು ಅತ್ಯಂತ ಮೌಲಿಕವಾದ ವಚನಗಳನ್ನು ಬರೆದಿದ್ದಾರೆ. ಇವುಗಳಲ್ಲಿ ಸಾಮಾಜಿಕ, ಆಧ್ಯಾತ್ಮಿಕ, ತಾತ್ವಿಕ ಮೌಲ್ಯಗಳಿದ್ದು ಹಲವು ವಚನಗಳನ್ನು ಹಾಡಿರುವಂತಹ ಬಸವಣ್ಣನವರ ವಚನವನ್ನ ನೀವೀಗ ಕೇಳಲಿದ್ದೀರಿ. ಈ ವಚನವನ್ನು ಕುಮಾರ ಡಿಎಸ್ ಅದ್ವೈತ್ರವರು ಪ್ರಸ್ತುತಪಡಿಸಲಿದ್ದಾರೆ. ಜಗವ ಸುತ್ತಿರುವುದು ನಿನ್ನಯ.

0: ಭಕ್ತಿಯಿಂದ ಮುಕ್ತಿ ಸಿಗುವುದು ಎನ್ನುವಂತಹ ಸಾರವನ್ನು ತಿಳಿಸುವಂತಹ ವಚನವನ್ನು ಹಾಡಿರುವ ಡಿಎಸ್ ಅದ್ವೈತ್ರವರಿಗೆ ತುಂಬು ಹೃದಯದ ಧನ್ಯವಾದಗಳು. ಪ್ರಿಯ ಶ್ರೋತೃವೃಂದಕ್ಕೆ ಆಕಾಶವಾಣಿಯ ಇಂದಿನ ವಿಶೇಷ ವಿದ್ಯಾರ್ಥಿಗಳ ಚಿಗುರು ಸಂಗೀತ ವೈವಿಧ್ಯ ಕಾರ್ಯಕ್ರಮವು ಇಲ್ಲಿಗೆ ಮುಕ್ತಾಯವಾಗುತ್ತಿದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎಸ್ಪಿಎಸ್ ನಗರ ಎರಡನೇ ಹಂತ, ದಾವಣಗೆರೆ ಉತ್ತರ ವಲಯ, ದಾವಣಗೆರೆ ಜಿಲ್ಲೆ. ಹಾಗೆಯೇ ಈ ನಮ್ಮ ಸಂಗೀತ ಚಿಗುರು ಮಕ್ಕಳ ವೈವಿಧ್ಯ ಕಾರ್ಯಕ್ರಮಕ್ಕೆ ಮಾರ್ಗದರ್ಶನವನ್ನ ನೀಡಿದಂತಹ ಶ್ರೀಯುತ ಗಿರೀಶ್ ಡಿ ಸಂಗೀತ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎಸ್ಪಿಎಸ್ ನಗರ ದಾವಣಗೆರೆ ಉತ್ತರ ವಲಯ ದಾವಣಗೆರೆ ಜಿಲ್ಲೆಯ ಸಂಗೀತ ಶಿಕ್ಷಕರಿಗೆ ತುಂಬು ಹೃದಯದ ಧನ್ಯವಾದಗಳು. ಇದರೊಂದಿಗೆ ಈ ಸಂಗೀತ ಕಾರ್ಯಕ್ರಮಕ್ಕೆ ಹಾರ್ಮೋನಿಯಂ ಅನ್ನು ನುಡಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಹಾಯ ಮಾಡಿದ ಶ್ರೀಯುತ ಅಶೋಕ್ ತುರಾಮುರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಜಗಳೂರು ದಾವಣಗೆರೆ ಜಿಲ್ಲೆ, ಇವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಹಾಗೆಯೇ ಈ ಚಿಗುರು ಸಂಗೀತ ಕಾರ್ಯಕ್ರಮಕ್ಕೆ ತಬಲವನ್ನು ನುಡಿಸಿ ಸಂಗೀತಕ್ಕೆ ಸಾಥ್ ನೀಡಿದ ಶ್ರೀಯುತ ಸತೀಶ್ ಸರ್ಕಾರಿ ಪ್ರೌಢಶಾಲೆ ಬಿಳ್ಚೂರು ಜಗಳೂರು ತಾಲೂಕು ದಾವಣಗೆರೆ ಜಿಲ್ಲೆ, ಇವರಿಗೂ ತುಂಬು ಹೃದಯದ ಧನ್ಯವಾದಗಳು. ಇದೇ ಸಂದರ್ಭದಲ್ಲಿ ಸದಾ ನಮ್ಮ ಕಾರ್ಯಕ್ರಮಗಳಿಗೆ ಪ್ರೀತಿ ಮತ್ತು ಪ್ರೋತ್ಸಾಹ ನೀಡುತ್ತಿರುವ ನಮ್ಮೆಲ್ಲ ಶ್ರೋತೃ ಮಿತ್ರರಿಗೆ ವಿಶೇಷವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇವೆ. ಇದರೊಂದಿಗೆ ಇಂದಿನ ಕಾರ್ಯಕ್ರಮದ ನಿರೂಪಣೆ ಮಾಡಿದ ಶ್ರೀಮತಿ ನಿಗಾ ಸುಲ್ತಾನ ಇವರಿಗೂ ತುಂಬು ಹೃದಯದ ಧನ್ಯವಾದಗಳು.
1: ಇದುವರೆಗೂ ದಾವಣಗೆರೆ ಜಿಲ್ಲೆ ದಾವಣಗೆರೆ ಉತ್ತರ ವಲಯ ಎಸ್ಪಿಎಸ್ ಎರಡನೇ ಹಂತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಸಂಗೀತ ವೈವಿಧ್ಯಮಯ ಕಾರ್ಯಕ್ರಮದ ಮೊದಲನೇ ಭಾಗ ಕೇಳಿದಿರಿ. ಎರಡನೇ ಭಾಗದೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ಸಂಕಲನ ನೇತ್ರಾವತಿ ಡಿ ಕೆಳಗೋಟೆ, ನಿರ್ವಹಣೆ ಶಿವಪ್ರಕಾಶ ಡಿಆರ್, ನಿಲಯದ ಕಾರ್ಯಕ್ರಮ ನಿರ್ವಾಹಕರು. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಪ್ರಸಾರವಾಯಿತು.
2: ಇದುವರೆಗೆ ಚಿಗುರು ಮಕ್ಕಳಿಗಾಗಿ ಕಾರ್ಯಕ್ರಮ ಪ್ರಸಾರವಾಯಿತು.

ಇದು ನಿಮ್ಮ ನೆಚ್ಚಿನ 102.6 ಮೆಗಾಹರ್ಟ್ಸ್ಗಳ ಚಿತ್ರದುರ್ಗ ಬಾನುಲಿ ಪ್ರಸಾರ ಕೇಂದ್ರ. ಆತ್ಮೀಯ ಕೇಳುಗರಿಗೆಲ್ಲ ಸಮಯ ಆಗಿದೆ. ಇದೀಗ 11:31 ಸೆಕೆಂಡ್ಗಳು ನಮ್ಮ ಮುಂದಿನ ಕಾರ್ಯಕ್ರಮ. ಇದೀಗ ಮಾಹಿತಿ ಕಣಜ, ಸಿನಿಮಾ ಕ್ಷೇತ್ರದ ಪರಿಚಯ.

ಕೇಳುಗರೆ ಇಂದಿನ ಮಾಹಿತಿ ಕಣಜ ಸಿನಿಮಾ ಕ್ಷೇತ್ರದ ಪರಿಚಯದಲ್ಲಿ ಕನ್ನಡ ಚಿತ್ರರಂಗದ ಕಲಾ ಸಾಮ್ರಾಟ್ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಸಿನಿಮಾಗಳ ಸೃಷ್ಟಿಕರ್ತ ಚೈತ್ರದ ಪ್ರೇಮಾಂಜಲಿ ಭಾಮ ಸತ್ಯಭಾಮ ಸೂರ್ಯವಂಶ ಸಿಂಹಾದ್ರಿಯ ಸಿಂಹ ವೀರಪ್ಪ ನಾಯಕ ಚಂದ್ರಚಕೋರಿ ಅಂಜಲಿ ಗೀತಾಂಜಲಿ ನನ್ನವಳು ಕುರಿಗಳು ಸರ್ ಕುರಿಗಳು ಹೀಗೆ ಇನ್ನು ಸೇರಿದಂತೆ ಅನೇಕ ಅದ್ಭುತ ಚಿತ್ರಗಳನ್ನು ನೀಡಿದ ಖ್ಯಾತ ನಿರ್ದೇಶಕ ನಿರ್ಮಾಪಕ ಸಾಹಿತ್ಯ ರಚನಾಕಾರ ನಟ ಹೀಗೆ ಸಾಕಷ್ಟು ರೀತಿಯ ವಿವಿಧ ಚಿತ್ರರಂಗದ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿರುವ ಯಾರು ಎಸ್ ನಾರಾಯಣ್ ಅವರ ಬಗ್ಗೆ ಇಂದಿನ ಸಿನಿ ಪ್ರಪಂಚದಲ್ಲಿ ಸಿನಿಮಾ ಮಾಹಿತಿ ಕಣಜ ಕಾರ್ಯಕ್ರಮ ಸಿನಿಮಾ ಕ್ಷೇತ್ರದಲ್ಲಿ ಅವರ ಪರಿಚಯವನ್ನ ಅವರ ಸಾಧನೆಯ ಹೆಗ್ಗುರುತುಗಳನ್ನು ಇಂದಿನ ಕಾರ್ಯಕ್ರಮದಲ್ಲಿ ಆಲಿಸೋಣ. ಎಸ್ ನಾರಾಯಣ್ ಕನ್ನಡ ಚಿತ್ರರಂಗದ ನಿರ್ದೇಶಕ ನಿರ್ಮಾಪಕ ನಟ ಹಾಗೂ ಚಿತ್ರ ಸಾಹಿತಿ. ಇವರು ಜನಿಸಿದ್ದು ಜೂನ್ 5, 1962. ಕಳೆದ ಎರಡು ದಶಕಗಳಿಗೂ ಹೆಚ್ಚು ಕಾಲದಿಂದ ಕನ್ನಡ ಚಿತ್ರರಂಗದಲ್ಲಿ ಗಣನೀಯ ಸಾಧನೆ ಮಾಡಿದವರು ನಿರ್ದೇಶಕ ನಟ ನಿರ್ಮಾಪಕ ಚಿತ್ರ ಸಾಹಿತಿ ಹೀಗೆ ಬಹುಮುಖಿ ಪ್ರತಿಭೆ ಆಗಿರುವ ಎಸ್ ನಾರಾಯಣ್ ಅವರು 1981 ನಟನಾಗಬೇಕು ಎಂದುಕೊಂಡು ಬೆಂಗಳೂರಿಗೆ ಬಂದು ಅಂದು ಜನಪ್ರಿಯ ನಿರ್ದೇಶಕರಾಗಿದ್ದ ಭಾರ್ಗವ ಎಟಿ ರಘು ರಾಜ್ಕಿಶೋರ್ ಮುಂತಾದವರ ಬಳಿ ಸಹಾಯಕರಾಗಿ ಸೇರಿಕೊಂಡವರು ಎಸ್ ನಾರಾಯಣ್. ರಾಜ್ಕುಮಾರ್ ಅಭಿನಯದ ಕೊನೆಯ ಚಿತ್ರ ಶಬ್ದವೇದಿ, ವಿಷ್ಣುವರ್ಧನ್ ಅಭಿನಯದ ವೀರಪ್ಪ ನಾಯಕ ಹೊಸದನದಿಂದ ಭಾರಿ ಯಶಸ್ಸು ಗಳಿಸಿದ ಚೈತ್ರದ ಪ್ರೇಮಾಂಜಲಿ, ಚಂದ್ರಚುಕರಿ ಮೊದಲಾದ ಚಿತ್ರಗಳ ಮೂಲಕ ಚಿತ್ರರಂಗಕ್ಕೊಂದು ಹೊಸ ಆಯಾಮ ಸೃಷ್ಟಿಸಿದ ಖ್ಯಾತಿ ಎಸ್ ನಾರಾಯಣ್ ಅವರಿಗೆ ಸಲ್ಲುತ್ತೆ. ರಾಜೇಂದ್ರ ಸಿಂಗ್ ಬಾಬು ಕುರಿಗಳು ಸಾರ್ ಕುರಿಗಳು ನಿರ್ಮಿಸಿದಾಗ ಹಾಸ್ಯ ನಟರಾಗಿ ನಟನಾ ಪ್ರತಿಭೆ ಪ್ರದರ್ಶಿಸಿ ಸತತವಾಗಿ ಸಾರ್ ಸರಣಿ ನಿರ್ಮಾಣಕ್ಕೆ ರಾಜೇಂದ್ರ ಸಿಂಗ್ ಬಾಬು ಅವರಿಗೆ

ಪ್ರೇರಣೆ ನೀಡಿದವರು ಎಸ್ ನಾರಾಯಣ್. ಬನ್ನಿ ಇದೀಗ ಮಾಹಿತಿ ಕಣಜ ಸಿನಿಮಾ ಕ್ಷೇತ್ರದ ಪರಿಚಯದಲ್ಲಿ ಎಸ್ ನಾರಾಯಣ್ ಅವರ ಬಗ್ಗೆ ನಾವು ಮಾಹಿತಿಯನ್ನು ಪಡಿತಾ ಇದ್ದೀವಿ. ಇದೀಗ ಅವರ ಅಭಿನಯದ ಒಂದು ಗೀತೆಯನ್ನು ಕೇಳಿ ಬರೋಣ. ಕೇಳುಗರೆ, ಎಸ್ ನಾರಾಯಣ್ ಅವರು ಚೈತ್ರದ ಪ್ರೇಮಾಂಜಲಿ ಚಿತ್ರದ ಮೂಲಕ ನಿರ್ದೇಶಕರಾಗಿ ಗುರುತಿಸಿಕೊಂಡ್ರು. ಅವರ ಚಿತ್ರ ಚೈತ್ರದ ಪ್ರೇಮಾಂಜಲಿ ಚಿತ್ರದ ಒಂದು ಗೀತೆಯನ್ನು ಇದೀಗ ಕೇಳಿ ಬರೋಣ.

ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಅವರ ಬಗ್ಗೆ ಮಾತಾಡ್ತಾ ಇದ್ವಿ. ಅನುರಾಗದ ಅಲೆಗಳು, ಕ್ಯಾಪ್ಟನ್, ಮೇಘಮಾಲೆ, ಹೀಗೆ ತಮ್ಮ ಹಲವಾರು ಚಿತ್ರಗಳು ಸತತವಾಗಿ ಸೋಲನ್ನ ಕಂಡಾಗ ಕೂಡ ನಾರಾಯಣ್ ಧೃತಿಗೆಡಲಿಲ್ಲ. ಒಂದೆರಡು ವರ್ಷ ಮೌನವಾಗಿದ್ದು ಮತ್ತೆ ಸ್ವಂತ ನಿರ್ಮಾಣ ಆರಂಭಿಸಿದ್ರು. ಕಡಿಮೆ ವೆಚ್ಚದಲ್ಲಿ ನಿಘಾತ ಪತ್ತೆದಾರಿ ಚಿತ್ರವನ್ನ ಮಾಡಿದ್ರು. ಹಾಸ್ಯ ಪಾತ್ರಗಳಲ್ಲಿ ಕಾಣಿಸಿಕೊಂಡ್ರು. ಭಾಮ ಸತ್ಯಭಾಮ, ನನ್ನವಳು ನನ್ನವಳು, ಅಂಜಲಿ ಗೀತಾಂಜಲಿ ಈ ಚಿತ್ರಗಳ ಮೂಲಕ ಹೀರೋ ಕೂಡ ಆದ್ರು. ರಾಜ್ಕುಮಾರ್ ಅವರ ಅಭಿನಯದ ಚಿತ್ರ ಶಬ್ದವೇದಿ, ವಿಷ್ಣುವರ್ಧನ್ ಅಭಿನಯದ ವೀರಪ್ಪ ನಾಯಕ, ಸೂರ್ಯವಂಶ, ಸಿಂಹಾದ್ರಿಯ ಸಿಂಹ, ಶಿವರಾಜ್ಕುಮಾರ್ ಜೊತೆ ಗಲಾಟೆ ಅಳಿಯಂದ್ರು, ಹೊಸ ನಟ ಮುರುಳಿಯವರ ಜೊತೆ ಚಂದ್ರ ಚಕೋರಿ, ಪುನೀತ್ ರಾಜ್ಕುಮಾರ್ ನಟಿಸಿದ ಮೌರ್ಯ, ಹೀಗೆ ಕನ್ನಡ ಚಿತ್ರರಂಗದಲ್ಲಿ ಕಾಣಿಸಿ ಅವರದೇ ಆದಂತಹ ಛಾಪನ್ನ ಮೂಡಿಸಿದ್ರು ಎಸ್ ನಾರಾಯಣ್ ಅವರು. ಬನ್ನಿ, ಇದೀಗ ಅವರು ಅಭಿನಯಿಸಿದಂತಹ ಅಂಜಲಿ ಗೀತಾಂಜಲಿ ಚಿತ್ರದ ಗೀತೆಯನ್ನು ಕೇಳಿ ಬರೋಣ.

ಕನ್ನಡ ಚಿತ್ರರಂಗ ಕಂಡ ಅಪ್ಪಟ ದೇಸಿ ಪ್ರತಿಭೆ ಎಸ್ ನಾರಾಯಣ್. ಒಬ್ಬ ಭಾರತೀಯ ಚಲನಚಿತ್ರ ನಿರ್ಮಾಪಕ, ನಟ ಮತ್ತು ಕನ್ನಡ ಚಲನಚಿತ್ರಗಳ ಗೀತ ರಚನೆಕಾರ ಸಂಗೀತಂ ಶ್ರೀನಿವಾಸ್ ರಾವ್. ನಂತರ ಡಾ ರಾಜ್ಕುಮಾರ್ ಮತ್ತು ಅವರ ಮೂವರು ಮಕ್ಕಳಾದ ಶಿವರಾಜ್ಕುಮಾರ್ ಅವರ ಅಭಿನಯದ ಶಬ್ದವೇದಿ, ಶಿವರಾಜ್ಕುಮಾರ್ ಅಭಿನಯದ ಗಲಾಟೆ ಅಳಿಯಂದ್ರು, ರಾಘವೇಂದ್ರ ರಾಜ್ಕುಮಾರ್ ಅಭಿನಯದ ಅನುರಾಗದ ಅಲೆಗಳು, ಹಾಗೆ ಪುನೀತ್ ರಾಜ್ಕುಮಾರ್ ಅಭಿನಯಿಸಿದ ಮೌರ್ಯ ಚಿತ್ರಗಳನ್ನು ನಿರ್ದೇಶಿಸಿದ ಖ್ಯಾತಿಗೆ ಪಾತ್ರರಾಗ್ತಾರೆ ಎಸ್ ನಾರಾಯಣ್ ಅವರು. ಹಾಗೆ ವಿಷ್ಣುವರ್ಧನ್ ಅವರೊಂದಿಗೆ ಅನೇಕ ಹಿಟ್ ಚಿತ್ರಗಳನ್ನು ನೀಡಿದವರು ಎಸ್ ನಾರಾಯಣ್ ಅವರು. ಹಾಗೆ ಅವುಗಳಲ್ಲಿ ಕೆಲವು ರೀಮೇಕ್ ಚಿತ್ರಗಳು ಕೂಡ ಇದ್ದಾವೆ. ಭಾರ್ಗವ, ರಾಜ್ಕಿಶೋರ್ ಹಾಗೂ ಎಟಿ ರಘು ಅವರಿಗೆ ಸಹಾಯ ಮಾಡಿದ ನಂತರ ನಾರಾಯಣ್ ಹೊಸಬರೊಂದಿಗೆ ಚಿತ್ರದ ಪ್ರೇಮಾಂಜಲಿಯನ್ನು 1992 ಪ್ರಣಯ ನಾಟಕದ ಮೂಲಕ ನಿರ್ದೇಶನಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾರೆ. ಹಂಸಲೇಖ ಅವರ ಯಶಸ್ವಿ ಧ್ವನಿ ಪಥವನ್ನು ಒಳಗೊಂಡ ಈ ಚಿತ್ರವು ಗಲ್ಲಾಪೆಟ್ಟಿಗೆಯಲ್ಲಿ ಸಂಗೀತಮಯ ಯಶಸ್ಸನ್ನು ಕಂಡಿತು. ನಂತರ ಅವರು ಅನುರಾಗದ ಅಲೆಗಳು, ಮೇಘಮಾಲೆ ನಂತಹ ಇದೇ ರೀತಿಯ ಪ್ರಣಯ ಚಲನಚಿತ್ರಗಳನ್ನು ಮತ್ತು ತವರಿನ ತೊಟ್ಟಿಲು ಮತ್ತು ಬೇವು ಬೆಲ್ಲದಂತಹ ಯಶಸ್ವಿ ಕೌಟುಂಬಿಕ ಚಲನಚಿತ್ರಗಳನ್ನು ಕೂಡ ಇವರು ನಿರ್ದೇಶಿಸಿದರು. ಕೇಳುಗರೆ, ಇದೀಗ ಶಬ್ದವೇದಿ ಚಿತ್ರದ ಗೀತೆಯನ್ನು ಕೇಳೋಣ. ಇದು ಡಾ ರಾಜ್ಕುಮಾರ್ ಅವರು ಅಭಿನಯಿಸಿದ ಚಿತ್ರ. ಈ ಚಿತ್ರವನ್ನು ಎಸ್ ನಾರಾಯಣ್ ಅವರು ನಿರ್ದೇಶಿಸಿದರು. ಆ ಚಿತ್ರದ ಒಂದು ಗೀತೆಯನ್ನು ಇದೀಗ ಕೇಳಿಬರೋಣ.

ಕೇಳುಗರೆ, ಮಾಹಿತಿ ಕಣಜ ಸಿನಿಮಾ ಕ್ಷೇತ್ರದ ಪರಿಚಯದಲ್ಲಿ ಕಲಾ ಸಾಮ್ರಾಟ್ ಎಸ್ ನಾರಾಯಣ ಅವರ ಬಗ್ಗೆ ಮಾಹಿತಿಯನ್ನ ಹೇಳ್ತಾ ಇದೆ. ನಮ್ಮ ಕೇಳುಗ ಸ್ನೇಹಿತರು ಕೂಡ ಕಾರ್ಯಕ್ರಮವನ್ನ ಮೆಚ್ಚಿ ಸಂದೇಶಗಳನ್ನ ಕಳಿಸಿದ್ದಾರೆ. ಯಾರೆಲ್ಲ ಕಳಿಸಿದ್ದಾರೆ ಅಂತ ನೋಡೋಣ. ಮೇಡಮ್, ಇಂದಿನ ಮಾಹಿತಿ ಕಣಜದಲ್ಲಿ ಸಿನಿಮಾ ಕ್ಷೇತ್ರ ಪರಿಚಯದಲ್ಲಿ ಕಲಾ ಸಾಮ್ರಾಟ್, ನಿರ್ದೇಶಕ, ನಟ, ನಿರ್ಮಾಪಕ, ಸಾಹಿತಿ, ಗೀತ ರಚನೆಕಾರ, ಯಾವಾಗಲೂ ನಗುಮೊಗದ ಸರದಾರ ಎಸ್ ನಾರಾಯಣ ಅವರ ಬಗ್ಗೆ ನಿಮ್ಮ ಉತ್ತಮವಾದ ಮಾಹಿತಿ, ಜೊತೆಗೆ ನಿಮ್ಮ ಮನಮುಟ್ಟುವ ನಿರೂಪಣೆ, ಉತ್ತಮವಾದ ಹಾಡುಗಳನ್ನು ಪ್ರಸಾರ ಮಾಡಿದ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ ಹನುಮಂತಪ್ಪ ಮಡಿವಾಳ ಅವರು ಜಗಳೂರಿನಿಂದ. ನಿಮ್ಮ ಸಂದೇಶಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ತೇಲಿ, ಆದಿತ್ಯ ಶಿವಲೀಲ ತೇಲಿ ಮನೆಯವರು ಮಾಹಿತಿ ಕಣಜ ಕಾರ್ಯಕ್ರಮದ ಇಂದಿನ ವಿಷಯ, ಕಾರ್ಯಕ್ರಮಕ್ಕೆ ಪೂರಕವಾದ ಗೀತೆಗಳು ತುಂಬಾ ಸೊಗಸಾಗಿ ಮೂಡಿಬಂತು, ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಸಂದೇಶಕ್ಕಾಗಿ ನಿಮಗೂ ಕೂಡ ಧನ್ಯವಾದಗಳು. ಹಾಗೆಯೇ ಮಾಧವನ್ ಜಯಲಕ್ಷ್ಮಿ ಚೆನ್ನೈನಿಂದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದಾರೆ. ಅವರು ಕೂಡ ಚೆನ್ನಾಗಿ ಕಾರ್ಯಕ್ರಮ ಮೂಡಿ ಬಂತು ಅಂತ ಹೇಳಿ ತಮ್ಮ ಸಂದೇಶದ ಮೂಲಕ ತಿಳಿಸಿದ್ದಾರೆ. ತುಂಬ ಹೃದಯದ ಧನ್ಯವಾದಗಳು ನಿಮ್ಮ ಸಂದೇಶಕ್ಕಾಗಿ. ಹಾಗೆಯೇ ಚಿತ್ರದುರ್ಗದಿಂದ ರವಿಯವರು, ಪಂಡ್ರಹಳ್ಳಿ ರವಿಯವರು ಸಂದೇಶವನ್ನ ಕಳಿಸಿದ್ದಾರೆ. ನಮಸ್ತೆ ಮೇಡಮ್, ಇವತ್ತಿನ ಮಾಹಿತಿ ಕಣಜದಲ್ಲಿ ಸಿನಿಮಾ ರಂಗದಲ್ಲಿ ಕಲಾ ಸಾಮ್ರಾಟ್ ಬಿರುದು ಪಡೆದಿರುವ ಎಸ್ ನಾರಾಯಣ್ ಅವರು ವಿಶಿಷ್ಟವಾಗಿ, ಕಲಾತ್ಮಕವಾಗಿ, ಸಾಮಾಜಿಕವಾದ ಅದ್ಭುತವಾದ ಸಿನಿಮಾಗಳ ಹಾಗೂ ಮೊದಲ ಬಾರಿಗೆ ರಘುವೀರ್ ಅಭಿನಯದ ಸೂಪರ್ ಹಿಟ್ ಸಿನಿಮಾ ಚಿತ್ರದ ಚೈತ್ರದ ಪ್ರೇಮಾಂಜಲಿ ಮೂಲಕ ಹೆಸರು ಗಳಿಸಿ ಚಿತ್ರರಂಗದಲ್ಲಿ ಹಾಗೂ ಕಿರುತೆರೆಯಲ್ಲಿ ಧಾರಾವಾಹಿಗಳನ್ನು ನಿರ್ದೇಶಿಸಿ ತಮ್ಮದೇ ನಟನೆಯ ಮೂಲಕ ಜನರ ಮೆಚ್ಚುಗೆಯನ್ನು ಪಡೆದು ಹಲವಾರು ಸಿನಿಮಾಗಳಿಗೆ ಪ್ರಶಸ್ತಿಗಳ ಪಡೆದು

ಹೆಸರನ್ನ ನಮ್ಮ ಮನಸ್ಸಿನಲ್ಲಿ ಉಳಿಯುವ ಹಾಗೆ ಹೆಸರು ಮಾಡಿರುವ ಇಂತಹ ಮಹಾನ್ ನಟ ನಿರ್ದೇಶಕರನ್ನ ಪರಿಚಯ ಕೊಡ್ತಾ ಅವರ ಸಿನಿಮಾದ ಹಾಡುಗಳನ್ನ ಪ್ರಸಾರ ಮಾಡುತ್ತಿರುವ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸಿದ್ದಾರೆ ರವಿಯವರು, ಪಂಡ್ರಹಳ್ಳಿ ರವಿಯವರು. ನಿಮ್ಮ ಸಂದೇಶಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ಸಂದೇಶ ಬಂದಿದೆ, ದೂರದ ಕಲಬುರಗಿ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮಾದನ ಹಿಪ್ಪರಗಿಯಿಂದ ಶಿವಲಿಂಗಪ್ಪ ಬದ್ರಿ ಹಾಗೂ ಮನೆಯವರು ಎಸ್ ನಾರಾಯಣ ಅವರು ಕನ್ನಡ ಚಿತ್ರರಂಗದ ಹೆಸರಾಂತ ನಿರ್ದೇಶಕ, ನಟ, ನಿರ್ಮಾಪಕ, ಗೀತ ರಚನೆಕಾರ ಹಾಗೂ ಸಂಗೀತ ಸಂಯೋಜಕರು, ಕಲಾ ಸಾಮ್ರಾಟ್ ಎಂದೇ ಜನಪ್ರಿಯರಾಗಿರುವ ಇವರು ಡಾಕ್ಟರ್ ರಾಜ್ಕುಮಾರ್ ಅವರ ಇಡೀ ಕುಟುಂಬದ ಅವರ ಹಾಗೆ ಡಾಕ್ಟರ್ ವಿಷ್ಣುವರ್ಧನ್ ಅವರಂತಹ ದಿಗ್ಗಜ ನಟರೊಂದಿಗೆ ಬ್ಲಾಕ್ ಬಸ್ಟರ್ ಚಲನಚಿತ್ರಗಳನ್ನು ನೀಡಿದ್ದಾರೆ. ಅವರ ಆರಂಭಿಕ ಜೀವನ ಮತ್ತು ಹಿನ್ನೆಲೆಯ ಬಗ್ಗೆ ತಿಳಿಸಿದ್ದಾರೆ. ಆ ಮಾಹಿತಿಯನ್ನು ನಾನು ಇದುವರೆಗೂ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇವರ ಸಂದೇಶಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ಮುಂದಿನ ಸಂದೇಶ ಬಂದಿದೆ. ನಮಸ್ತೆ, ಒಳ್ಳೆಯ ಮಾಹಿತಿ ಹಾಡುಗಳು ಅಂತ ಹೇಳಿ ಸೂಪರ್ ಅಂತ ಹೇಳಿ ಕಳಿಸಿದ್ದಾರೆ ಅಮೃತ ರಮೇಶ್ ಅವರು ಚಿತ್ರದುರ್ಗದಿಂದ. ನಿಮ್ಮ ಸಂದೇಶಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ಮುಂದಿನ ಸಂದೇಶ ಬಂದಿದೆ. ಚಿಗಟೇರಿಯಿಂದ ಆದಿಶೆಟ್ರು ಬಸವರಾಜ್ ಅವರು, ಕಾರ್ಯಕ್ರಮಗಳು ಸೂಪರ್ ಆಗಿ ಮೂಡಿ ಬರ್ತಾ ಇವೆ, ತಮಗೆ ಮತ್ತು ನಿಲಯದ ಸಿಬ್ಬಂದಿ ವರ್ಗದವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಹಾಗೆಯೇ ಮುಂದಿನ ಸಂದೇಶ, ಸಲ್ಮಾ ಟೀಚರ್ಸ್ ತರೀಕೆರೆಯಿಂದ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಸೂಪರ್ ಪ್ರೋಗ್ರಾಂ ಅಂತ ಹೇಳಿದ್ದಾರೆ. ಕಾರ್ಯಕ್ರಮವನ್ನು ಕೇಳಿ ಪ್ರತಿಕ್ರಿಯೆ ತಿಳಿಸಿದಂಥ ನಮ್ಮೆಲ್ಲ ಕೇಳುಗ ಸ್ನೇಹಿತರಿಗೆ ತುಂಬ ಹೃದಯದ ಧನ್ಯವಾದಗಳು. ಕೇಳುಗರೆ, ಕಲಾ ಸಮ್ರಾಟ್ ಎಸ್ ನಾರಾಯಣ್ ಅವರು ನಿರ್ದೇಶಿಸಿದಂತಹ ಹಾಗೆ ಸಂಗೀತ ಸಂಯೋಜಿಸಿದಂತಹ ಚಿತ್ರಗಳ ಗೀತೆಗಳನ್ನು ರಚಿಸಿದಂಥದ್ದು ಎಲ್ಲವೂ ಕೂಡ ತುಂಬ, ಮತ್ತು ಕೆಲವೊಂದು ರಿಮೇಕ್ ಚಿತ್ರಗಳನ್ನು ಕೂಡ ಅವರು ನಿರ್ದೇಶಿಸಿದ್ದಾರೆ. 2000ದ ದಶಕದಲ್ಲಿ ಸೂರ್ಯವಂಶ, ಸಿಂಹಾದ್ರಿಯ ಸಿಂಹ ಮತ್ತು ಚೆಲುವಿನ ಚಿತ್ರದಂತಹ ಹೆಚ್ಚಿನ ರಿಮೇಕ್ ಚಿತ್ರಗಳನ್ನು ಇವರು ನಿರ್ದೇಶಿಸಿದರು. ಹಾಗೆಯೇ 2015ರಲ್ಲಿ ಅವರು ದುನಿಯಾ ವಿಜಯ್ ನಟಿಸಿದ ದಕ್ಷವನ್ನು ಕೂಡ ನಿರ್ದೇಶಿಸಿದರು. ಇದನ್ನು ಸಂಪೂರ್ಣವಾಗಿ ಒಂದೇ ಟೆಕ್ನಲ್ಲಿ ಚಿತ್ರೀಕರಿಸಲಾಗಿತ್ತು. ಓಕೆ, ಕೇಳುಗರೆ, ಇದೀಗ ವೀರಪ್ಪ ನಾಯಕ ಚಿತ್ರದ ಗೀತೆಯನ್ನು ಕೇಳೋಣ. ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿನಯಿಸಿದ ಈ ಚಿತ್ರವನ್ನು ಎಸ್ ನಾರಾಯಣ್ ಅವರು ನಿರ್ದೇಶಿಸಿದರು. ಆ ಚಿತ್ರದ ಒಂದು ಗೀತೆ ಇದೀಗ ಕೇಳೋಣ.

ಹಾಗೆ ಇನ್ನೊಂದು ಸಂದೇಶ ಬಂದಿದೆ ಮಾಳಪ್ಪನಹಟ್ಟಿಯಿಂದ ಅಂಗಡಿ ಮಹೇಶ್ ಸರೋಜಾ ಸಂಜಯ್ ಇವರು ಧನ್ಯ ಸಂದೇಶವನ್ನು ಕಳಿಸಿದ್ದಾರೆ. ನಮಸ್ತೆ ಮೇಡಮ್, ಮಾಹಿತಿ ಕಣಜದಲ್ಲಿ ಎಸ್ ನಾರಾಯಣ್ ಅವರ ಬಗ್ಗೆ ಮಾಹಿತಿ ಸೂಪರ್ ಆಗಿ ತಿಳಿಸಿಕೊಟ್ರಿ ಅಂತ ಹೇಳಿ ತಮ್ಮ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಸಂದೇಶಕ್ಕಾಗಿ ಧನ್ಯವಾದ.

0: ಕೇಳುಗರೆ, ಇಂದಿನ ಮಾಹಿತಿ ಕಣಜ ಸಿನಿಮಾ ಕ್ಷೇತ್ರದ ಪರಿಚಯದಲ್ಲಿ ಕಲಾ ಸಮ್ರಾಟ್ ಎಸ್ ನಾರಾಯಣ್ ಅವರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಂಡ್ರಿ. ಅವರ ಕಲಾ ಸಾಧನೆ, ಅವರ ಸಾಧನೆಗಳು ಹೀಗೆ ಮುಂದುವರಿಲಿ, ಹೆಚ್ಚೆಷ್ಟು ಸಿನಿಮಾಗಳನ್ನು ನಿರ್ದೇಶಿಸಲಿ, ನಟಿಸಲಿ ಅಂತ ಆಶಿಸಿದ ಇಂದಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಆಕಾಶವಾಣಿ ಚಿತ್ರದುರ್ಗ, ಸಮಯ ಆಗಲಿದೆ 12 ಗಂಟೆ. ಇನ್ನು ಮುಂದೆ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ, ಬಳಿಕ 12:05 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ರಂಗಭೂಮಿ ಕಲಾವಿದೆ ಗಿರಿಜಾ ಸಿದ್ದಿ ಅವರೊಂದಿಗೆ ಮಾತುಕತೆ ಕೇಳಿಬರಲಿದೆ.
1: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಯೋಗ್ಯತೆ, ನಾವೀನ್ಯತೆ ಮತ್ತು ಸಮಸ್ಯೆ ಪರಿಹಾರದ ಸಾಮರ್ಥ್ಯ ಪ್ರೋತ್ಸಾಹಿಸುವ ರಾಷ್ಟ್ರೀಯ ಶಿಕ್ಷಣ ನೀತಿ ಅಳವಡಿಸಿಕೊಂಡು ಭಾರತ ಪದವಿ ಕೇಂದ್ರಿತ ವಿಧಾನದಿಂದ ಕ್ರಮೇಣ ಅನ್ವಯಿಕ ಅಧ್ಯಯನದತ್ತ ಒತ್ತು ನೀಡುತ್ತದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಆಯೋಜಿತ 6ನೇ CSIR ರೈಸ್ ಸಮಾವೇಶದಲ್ಲಿ ಮಾತನಾಡಿದ ಅವರು, ಪೇಟೆಂಟ್ ಸಲ್ಲಿಕೆಯಲ್ಲಿ ಭಾರತ ಇಂದು ವಿಶ್ವದಲ್ಲಿ 6ನೇ ಸ್ಥಾನದಲ್ಲಿದೆ. ಜಾಗತಿಕ ನಾವೀನ್ಯತಾ ಸೂಚ್ಯಂಕದಲ್ಲಿ ಭಾರತದ ಶ್ರೇಯಾಂಕ 81ನೇ ಸ್ಥಾನದಿಂದ 38ನೇ ಸ್ಥಾನಕ್ಕೆ ಏರಿದೆ. ಅಗ್ರ 100 ಉಲ್ಲೇಖಗಳಲ್ಲಿ ಶೇಕಡ 10% ಭಾರತದ ಕೊಡುಗೆಗಳಾಗಿವೆ ಎಂದು ಶ್ಲಾಘಿಸಿದರು. ಬೆಂಗಳೂರು ವಿಎಂ ಘಾಟಕೆ ಸಮಾವೇಶ ಕೇಂದ್ರದಲ್ಲಿ ಆಯೋಜಿತ CSIR ರೈಸ್ ಸಮಾವೇಶದ ಸಮಾರೋಪ ಸಮಾರಂಭದಲ್ಲಿ ಈ ಮಧ್ಯಾಹ್ನ 3:45 ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ, ಸಂಸದ ತೇಜಸ್ವಿ ಸೂರ್ಯ ಪಾಲ್ಗೊಂಡು ಮಾತನಾಡಲಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನಲ್ಲಿ ಆಯ್ದ ಕೆಲ ವ್ಯಾಪಾರ ಮತ್ತು ಕೈಗಾರಿಕಾ ಪ್ರತಿನಿಧಿಗಳೊಂದಿಗೆ ಕೇಂದ್ರ ಹಣಕಾಸು ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ಸಮಾಲೋಚನೆ ನಡೆಸಿದರು. ಪ್ರಸ್ತುತ ಮಧ್ಯಪ್ರಾಚ್ಯ ಹಾಗೂ ಕೊಲ್ಲಿ ರಾಷ್ಟ್ರಗಳ ಸಂಘರ್ಷದ ಹಿನ್ನೆಲೆ ಕೇಂದ್ರ ಸರ್ಕಾರ ಎಮರ್ಜೆನ್ಸಿ ಕ್ರೆಡಿಟ್ ಲೈನ್ ಗ್ಯಾರಂಟಿ ಯೋಜನೆಯಡಿ ಯಾವುದೇ ಅಡಮಾನ ಇಲ್ಲದೆ ಸಾಲದ ನೆರವು ಯೋಜನೆ ಘೋಷಿಸಿದ್ದರೂ ರಾಜ್ಯದಲ್ಲಿ ಅನೇಕ ಬ್ಯಾಂಕ್ಗಳು ಆಸ್ತಿ ಭೋಜ ನಿಗದಿಪಡಿಸುತ್ತಿರುವುದು ಉದ್ಯಮಿಗಳಿಗೆ ಹೊರೆಯಾಗುತ್ತಿರುವುದನ್ನು ಕೈಗಾರಿಕಾ ಪ್ರತಿನಿಧಿಗಳು ಸಚಿವರ ಗಮನಕ್ಕೆ ತಂದರು. ಸಚಿವರು ಪ್ರತಿಕ್ರಿಯಿಸಿ ಹೆಚ್ಚಿನ ಮಾಹಿತಿ ಪಡೆದು ಕೂಡಲೇ ಸ್ಪಷ್ಟ ಸೂಚನೆ ನೀಡಲಾಗುವುದು ಎಂಬ ಭರವಸೆ ನೀಡಿದರು. ಮಾನವೀಯತೆಯ ಒಂದು ಹನಿ, ರಕ್ತ ನೀಡಿ ಜೀವಗಳನ್ನು ಉಳಿಸಿ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ರಕ್ತದಾನಿಗಳ ದಿನಾಚರಣೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ನವನಗರದ ಪದ್ಮಶ್ರೀ ಡಾಕ್ಟರ್ ಆರ್ಬಿ ಪಾಟೀಲ್ ಸ್ಮಾರಕ ಕರ್ನಾಟಕ ಕ್ಯಾನ್ಸರ್ ಚಿಕಿತ್ಸಾ ಆಸ್ಪತ್ರೆ ಹಾಗೂ ಸಂಶೋಧನಾ ಸಂಸ್ಥೆ ರಕ್ತ ಭಂಡಾರದ ಮುಖ್ಯಸ್ಥ ಡಾಕ್ಟರ್ ಉಮೇಶ್ ಹಳ್ಳಿಕೇರಿ ವಿಶ್ವ ರಕ್ತದಾನಿಗಳ ದಿನಾಚರಣೆ ಮಹತ್ವದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
2: ವಿಶ್ವ ರಕ್ತದಾನಿಯ ದಿನವನ್ನು ನಾವು ಒಬ್ಬ ಮಹಾ ವಿಜ್ಞಾನಿ ಕಾರ್ಲ್ ಆನ್ಸ್ಟೀನ್ ಅವರ ಹುಟ್ಟು ಹಬ್ಬದ ಅಂಗವಾಗಿ ಇಡೀ ವಿಶ್ವದಲ್ಲಿ ಆಚರಿಸುತ್ತಿದ್ದೇವೆ. ಈ ವರ್ಷದ ಧ್ಯೇಯ ಏನೆಂದರೆ ಮಾನವೀಯತೆಗಾಗಿ ಒಂದು ಹನಿ ರಕ್ತವನ್ನು ನೀಡಿ ಹಾಗೂ ಜೀವವನ್ನು ಉಳಿಸಿ. ಈ ದಿನದಂದು ಎಲ್ಲ ರಕ್ತದಾನಿಗಳಿಗೆ ಧನ್ಯವಾದವನ್ನು ಸಲ್ಲಿಸಲು ಹಾಗೂ ರೋಗಿಗಳಿಗೆ ಸುರಕ್ಷಿತ ರಕ್ತದ ಮಹತ್ವದ ಬಗ್ಗೆ ತಿಳಿಸಲು ಮೀಸಲಾಗಿಡುತ್ತೇವೆ. ಎಲ್ಲ ಆರೋಗ್ಯವಂತ ಯುವಕರು ಯುವತಿಯರು ಪ್ರತಿ 3 ತಿಂಗಳಿಗೊಂದು ಸಲ ಹತ್ತಿರದ ರಕ್ತ ಭಂಡಾರಕ್ಕೆ ಹೋಗಿ ರಕ್ತದಾನ ಮಾಡಲು ಕೇಳಿಕೊಳ್ಳುತ್ತೇನೆ. ಭಾರತದಲ್ಲಿ ರಕ್ತದ ಅವಶ್ಯಕತೆಯು ದಿನವೂ ಇರುತ್ತದೆ. ಥಲಸೀಮಿಯಾ ಹಿಮೋಫಿಲಿಯಾ ಮಕ್ಕಳಿಗಾಗಿ, ಕ್ಯಾನ್ಸರ್ ರೋಗಿಗಳಿಗಾಗಿ ಹಾಗೂ ಗರ್ಭಿಣಿ ತಾಯಂದಿರಿಗಾಗಿ ರಕ್ತದ ಅವಶ್ಯಕತೆ ಬೇಕಾಗುತ್ತದೆ.
1: ಕೇಂದ್ರ ಆಯುಷ್ ಸಚಿವಾಲಯದ ಮೂಲಕ ಅಂತಾರಾಷ್ಟೀಯ ಯೋಗ ದಿನಾಚರಣೆ 2026 ಪೂರ್ವಭಾವಿಯಾಗಿ ಆಯೋಜಿತ ಆನ್ಲೈನ್ ಯೋಗಥಾನ್ಗೆ ಇಂದು ಚಾಲನೆ ನೀಡಲಾಯಿತು.

0: ಮೊರಾರ್ಜಿ ದೇಸಾಯಿ ರಾಷ್ಟ್ರೀಯ ಯೋಗ ಸಂಸ್ಥೆ ನೇತೃತ್ವದಲ್ಲಿ ಜರುಗುತ್ತಿರುವ ಜಾಗತಿಕ ಆನ್ಲೈನ್ ಯೋಗಥಾನ್ನಲ್ಲಿ ಪಾಲ್ಗೊಂಡ ಆಯುಷ್ ಕಾರ್ಯದರ್ಶಿ ವೈದ್ಯ ರಾಜೇಶ್ ಕೊಟೇಚ 21ರಂದು ಕೋಲ್ಕತ್ತಾದಲ್ಲಿ ನಡೆಯಲಿರುವ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ನಿರ್ಮಿಸುತ್ತಿರುವ ಬೆಳಗಾವಿ ಶೇಗಣಮಟ್ಟಿ ಹುನಗುಂದ ರಾಯಚೂರು ಚತುಷ್ಪಥ ರಸ್ತೆ ಕಾಮಗಾರಿಯನ್ನು ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್ ಪರಿಶೀಲಿಸಿದರು. ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖ ರಸ್ತೆಗಳ ಅಭಿವೃದ್ಧಿಗೆ ಕೇಂದ್ರದಿಂದ 59.5 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ. ಕೇಂದ್ರ ರಸ್ತೆ ಅಭಿವೃದ್ಧಿ ನಿಧಿ ಸಿಆರ್ಐಎಫ್ 2026-27 ಸಾಲಿನ ಯೋಜನೆಯಡಿ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಆಯ್ದ ರಾಜ್ಯ ಹೆದ್ದಾರಿ ಹಾಗೂ ಜಿಲ್ಲಾ ಮುಖ್ಯ ರಸ್ತೆಗಳ ಅಭಿವೃದ್ಧಿಗೆ ಈ ಅನುದಾನವನ್ನು ಮಂಜೂರು ಮಾಡಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಮಹಾರಾಷ್ಟ್ರ ರಾಜ್ಯದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಸತತ ಮಳೆಯಿಂದ ಕೃಷ್ಣಾ ನದಿ ಹರಿವಿನಲ್ಲಿ ಭಾರೀ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ನದಿ ಮೈದುಂಬಿ ಹರಿಯುತ್ತಿದ್ದು ಕೃಷ್ಣಾ ತೀರದ ಜನರಲ್ಲಿ ಸಂತಸ ತಂದಿದೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನಲ್ಲಿ ಜಲಾಶಯಗಳು ಮೈದುಂಬಿದ್ದು ಕೃಷಿ ಚಟುವಟಿಕೆಗಳಿಗೆ ಅಗತ್ಯವಾದ ನೀರು ಸಂಗ್ರಹವಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವನಿತಾ ವಿಹಾರ

0: ಕೇಳುಗರೆ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗಿರಿಜಾ ಸಿದ್ಧಿ, ಕಲೆ ಮತ್ತು ಸಂಸ್ಕೃತಿಯನ್ನ ಒಂದೇ ಹೃದಯದಲ್ಲಿ ಹೊತ್ತು ಸಾಕ್ತಾ ಇರೋ ಪ್ರತಿಭೆ, ರಂಗಭೂಮಿಯ ಶಕ್ತಿಶಾಲಿ ಅಭಿನಯ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಅನುಭವ, ಜನಪದ ಹಾಗೂ ಸಿದ್ಧಿ ಪರಂಪರೆಯ ಜೀವಂತ ಸ್ಪಂದನೆ, ಇವೆಲ್ಲವೂ ಗಿರಿಜಾ ಸಿದ್ಧಿಯವರ ಕಲೆಯ ಗುರುತುಗಳು. 3 ದಶಕಗಳಿಗಿಂತಲೂ ಹೆಚ್ಚು ಕಾಲ ನಾಟಕ, ಸಂಗೀತ, ಚಲನಚಿತ್ರ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ತಮ್ಮದೇ ಛಾಪು ಮೂಡಿಸಿರುವ ಕಲಾವಿದೆ ಇವರು. ಇವರು ಕಲಾವಿದೆ ಅಷ್ಟೇ ಅಲ್ಲ, ನಮ್ಮ ಸಂಸ್ಕೃತಿಯ ಸಂರಕ್ಷಕಿ ಕೂಡ, ಸಮಾಜಮುಖಿ ಚಿಂತಕಿ ಕೂಡ ಹೌದು. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಗಿರಿಜಾ ಸಿದ್ಧಿ ಅವರ ಪ್ರೇರಣೆಯ ಕಥೆಯನ್ನ ಕೇಳೋಣ. ಗಿರಿಜಾ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ. ನಮಸ್ಕಾರ.
0: ನಮ್ಮ ಕೇಳುಗರಿಗೆ ನಿಮ್ಮ ಬಾಲ್ಯ, ನಿಮ್ಮ ಓದು, ನೀವು ಹೇಗೆ ಈ ಮೈನ್ ಸ್ಟ್ರೀಮ್ ರಂಗಭೂಮಿ ಕಡೆ ಆಕರ್ಷಿತರಾದ್ರಿ, ಇದರ ಬಗ್ಗೆ ಸ್ವಲ್ಪ ವಿವರಿಸಬಹುದಾ?
1: ಖಂಡಿತ ಖಂಡಿತ. ನಾನು ಕೆಲವೊಂದು 25-30 ವರ್ಷ ಆಯ್ತು ನಾನು ರಂಗಭೂಮಿಯಲ್ಲಿ ಕೆಲಸ ಮಾಡಕ್ ಶುರು ಮಾಡಿ. ನಾನು ಬಂದಿದ್ದು ಒಂದು ದೊಡ್ಡ ಕಾಡಿನಿಂದ ಬಂದು ನಾನು ಇವಾಗ ಬೆಂಗಳೂರಲ್ಲಿ ನಿಂತಿದ್ದೀನಿ. ನನ್ನ ಬಾಲ್ಯ ತುಂಬಾ ಸಂತೋಷಕರವಾದದ್ದು, ಹಾಗೆ ತುಂಬಾ ಮೆಮೊರೀಸ್ ತುಂಬಾ, ಯಾಕಂದ್ರೆ ನಾವು ಉತ್ತರ ಕನ್ನಡ ಜಿಲ್ಲೆ ಅಂಡ್ ಮಂಚಕಿರಿ, ಒಂದು ಚಿಕ್ಕ ಗ್ರಾಮ ಅಣಲೇಸರ ಅಂತ, ಅಲ್ಲಿ ಹುಟ್ಟಿದ್ದೆ ನಾನು. ಹಾಗಾಗಿ ನಾವು ಕಾಡಿನ ಜೊತೆ, ನಮ್ಮ ಪಕ್ಷಿಗಳ ಜೊತೆ, ಹಾಗಾಗಿ ನಮ್ಮ ಬಾಲ್ಯ ತುಂಬಾ ಸುಂದರವಾದದ್ದು. ನನ್ನ ಕುಟುಂಬ ಬಂದು ಒಂದು ದೊಡ್ಡ ಎಲ್ಲ ಸಿಂಗರ್ಸು, ಎಲ್ಲ ಹಾಡುಗಾರ, ನಮ್ಮ ಅಮ್ಮ, ನಮ್ಮ ಅಪ್ಪ, ನಮ್ಮ ಚಿಕ್ಕಮ್ಮದ್ರೆಲ್ಲ ಹಾಡುಗಾರರು, ಅವ್ರ ಜೊತೆಗೆ ನಾನು ಬೆಳೆದಿರೋದು ಕೂಡ. ಹಾಗಾಗಿ ನಮ್ಮ ಸಿದ್ಧಿ ಜನಾಂಗದವರು ಹಾಡು ನೃತ್ಯ ಇದಕ್ಕೆ ತುಂಬಾ ಅದ್ಭುತವಾದ ಕಲೆಗಾರರು. ಆ ಕುಟುಂಬದಿಂದ ಬಂದದ್ ನಾನು. ಹಾಗಾಗಿ ನಾನು ಕೂಡ ಮುಂದೆ ಸಂಗೀತ ಕಲಿಬೇಕಂತ ಒಂದು ಆಸೆ ಇತ್ತು. ಅದು ನನಗೆ ನಿಧಾನವಾಗಿ ಈ ನೀನಾಸಂನವ್ರು ಎಂಟ್ರಿ ಕೊಟ್ಟರು. ನಿಮ್ಗೆ ಗೊತ್ತಿರೋ ಹಾಗೆ ನೀನಾಸಂ ತುಂಬಾ ಅದ್ಭುತವಾದ ಒಂದು ಆಕ್ಟಿಂಗ್ ಸ್ಕೂಲು. ಅವರಿಂದ ನಮ್ಮ ಊರಲ್ಲಿ ಬಂದ್ರು, ನಮ್ಮ ಜನರ ಜೊತೆಗೆಲ್ಲ ಸೇರ್ಕೊಂಡು ನಾಟಕ ಮಾಡಿಸಿದ್ರು, ಕಪ್ಪು ಜನ ಕೆಂಪು ನೆರಳು ಅಂತ. ಅಲ್ಲಿಂದ ನಮ್ಮ ಸಿದ್ಧಿಗಳು ನಾಟಕ ಮಾಡಿಸಿದ್ರು, ನಾನು ಅಲ್ಲಿ ಜೊತೆ ಸೇರ್ಕೊಂಡು ಜೊತೆಗೆ ಹಾಡ್ತಿದ್ದೆ, ಕುಣಿತಿದ್ದೆ. ಹಾಗೆ ನಮ್ದು ಬಾಲ್ಯ ತುಂಬಾ ಸಂತೋಷವಾಗಿ ಮ್ಯೂಸಿಕ್ ಜೊತೆಗೆ, ಡಾನ್ಸ್ ಜೊತೆಗೆ, ಕಷ್ಟಗಳ ಜೊತೆಗೆ ಸುಖಗಳು, ಸುಖಗಳ ಜೊತೆಗೆ ಕಷ್ಟ, ಇವು ಎರಡರಲ್ಲೂ ಬ್ಯಾಲೆನ್ಸ್ ಮಾಡ್ಕೊಂಡು ನಾವು ಬೆಳೆದು ಬಂದಿದ್ದು ನಮ್ಮ ಊರಿಂದ. ನಾವು
0: ಸ್ಕೂಲ್ಗೆಲ್ಲ ಅಲ್ಲೇ ಹೋಗ್ತಿದ್ರ?
1: ಇಲ್ಲ, ನಮ್ದು ಸ್ಕೂಲ್ ಅಲ್ಲಿಂದ ಒಂದು 6 ಕಿಲೋಮೀಟರ್, ನಮ್ದು ಒಂದು ಹಳ್ಳ ಎಲ್ಲ ದಾಟಿ, ಸಂಕ ಎಲ್ಲ ದಾಟಿ, ಅದ್ರ ನಡುವೆ ನಾವು ಕೊಪ್ಪೆ ಎಲ್ಲ ಹಾಕೊಂಡು ಹೀಗೆ ನಮ್ದು ಎಜುಕೇಶನ್ ಸ್ಟಾರ್ಟ್ ಆಗಿದ್ದು. ಯಾಕಂದ್ರೆ ನಮ್ದು ಹಾಸನಗಿ ಶಾಲೆ ಅಂತ ನಾನು ಓದಿರೋದು 7ನೇ ಕ್ಲಾಸ್ ತನಕ. ತುಂಬಾ ಒಳ್ಳೆ ಸಂಸ್ಕಾರ ಇರೋ ಶಾಲೆ ಅದು, ಎಲ್ಲದರಲ್ಲೂ ಮುಂದಿತ್ತು ಆ ಶಾಲೆ. ಅಲ್ಲಿ ನಾವು ಹಾಡು, ಸ್ಪೋರ್ಟ್ಸು, ಆಮೇಲೆ ನಮ್ಗೆ ಟೀಚರ್ಗಳು ತುಂಬಾ

0: ನನಗೆ ಸಪೋರ್ಟ್ ಮಾಡ್ತಿದ್ರು. ಯಾಕಂದ್ರೆ ನಾನು ಹಾಡು ಅಂದ ತಕ್ಷಣ ಗಿರಿಜಾ ಶೆಡ್ಡಿ, ಎಲ್ಲ ಟೀಚರ್ಗಳು ಹಾಡು ಬಂತು ಅಂದ್ರೆ ಗಿರಿಜಾ ಶೆಡ್ಡಿನ ಕರೀರಿ ಅಂತ ಹೇಳೋರು. ಹಂಗೆ ನಂಗೆ ಟೀಚರ್ಗಳು ಸಪೋರ್ಟ್ ಮಾಡ್ತಿದ್ರು. ಹಾಗಾಗಿ ಬಾಲ್ಯ ಅನ್ನೋದು ನಾವು ನಮ್ಗೆ ಇನ್ನೂ ಅದು ಮರೆಯಕ್ಕೆ ಆಗಲ್ಲ.
1: ನೀವು ಹೇಳಿದ್ರಲ್ಲ ನಮ್ಮ ಮನೆಯಲ್ಲಿ ಎಲ್ಲರೂ ಸಿಂಗರ್ಸ್ ಇದ್ರು ಅಂತ, ನೀವು ಆ ಟೈಮಲ್ಲಿ ನಿಮ್ಮ ಯಾವ್ದಾದ್ರು ಫಂಕ್ಷನ್ ಆದ್ರೆ ಅಥವಾ ಏನಾದ್ರೂ ಸಂಭ್ರಮ ಇದ್ರೆ ಅದಕ್ಕೆ ಯಾವ್ದಾದ್ರು ಹಾಡು ಹಾಡ್ತಿದ್ದು ನೆನಪಿದೆಯಾ ನಿಮ್ಗೆ? ಹಾಡ್ಬೋದು.
0: ಹೌದು,
1: ನಮ್ಮ ಲ್ಯಾಂಗ್ವೇಜ್ ಅಲ್ಲಿ.
0: ಹೌದು, ನಮ್ಮ ಅಮ್ಮ ಮತ್ತೆ ನಮ್ದು ಅಂದ್ರೆ ನಮ್ದು ಅಮ್ಮ ಅಜ್ಜಿಂದ್ರೆಲ್ಲ ಹಾಡ್ತಿದ್ರಲ್ಲ, ಅದು ಇದುವರೆಗೂ ನಾವು ಅದನ್ನೇ ಹಾಡ್ತಾ ಬಂದಿದ್ದೀವಿ. ಯಾಕಂದ್ರೆ ಅದು ನಮ್ಮ ಅಜ್ಜಿಯರ ನೆನಪುಗಳು. ಇದು ಜೋಗುಳ ಹಾಡೋದು ಚಿಕ್ಕ ಮಗುಗೆ, ನಮ್ಮ ಅಮ್ಮ ಇವಾಗ್ಲೂ ನಮ್ಮ ಮಕ್ಕಳಿಗೆ ಹಾಡ್ತಿರ್ತಾರೆ ನಮ್ಮ ಅಮ್ಮ.
1: ನಿಮ್ಗೆ ನೆನಪಿದ್ಯಾ?
0: ಖಂಡಿತ.
1: ಒಂದೆರಡು ಲೈನ್ ಹಾಡ್ಬೋದು?
0: ಹಾಡ್ಬೋದು.

0: ಹಾಡಕ್ಕೆ ಯಾವ್ದಾದ್ರು ಹಾಡು ಹಾಡ್ತಿದ್ದು ನೆನಪಿದೆ ನಿಮ್ಗೆ?
1: ಹೌದೌದು,
0: ನಮ್ಮ ಲ್ಯಾಂಗ್ವೇಜ್ ಅಲ್ಲಿ.
1: ಹೌದು ಹೌದು, ನಮ್ಮ ಅಮ್ಮ ಮತ್ತೆ ನಮ್ದು ಅಂದ್ರೆ ನಮ್ದು ಅಮ್ಮ ಅಜ್ಜಿಯಂದಿರೆಲ್ಲ ಹಾಡ್ತಿದ್ರಲ್ಲ, ಅದು ಇವರೆಗೂ ಇದುವರೆಗೂ ನಾವು ಅದನ್ನೇ ಹಾಡ್ತಾ ಬಂದಿದ್ದೀವಿ. ಯಾಕಂದ್ರೆ ಅದು ನಮ್ಮ ಅಜ್ಜಿಯರ ನೆನಪುಗಳು. ಇದು ಜೋಗುಳ ಹಾಡೋದು ಚಿಕ್ಕ ಮಗುಗೆ, ನಮ್ಮ ಅಮ್ಮ ಇವಾಗ್ಲೂ ನಮ್ಮ ಮಕ್ಕಳಿಗೆ ಹಾಡ್ತಿರ್ತಾರೆ ನಮ್ಮ ಅಮ್ಮ.
0: ನಿಮ್ಗೆ ನೆನಪಿದ್ಯಾ?
1: ಖಂಡಿತ,
0: ಒಂದೆರಡು ಲೈನ್ ಹಾಡ್ಬೋದು?
1: ಹಾಡ್ಬೋದು.

0: ಇದು ಜೋಗುಳದ ಹಾಡಾ?
1: ಹೌದು, ಇದು ಜೋಗುಳದ ಹಾಡು.
0: ಆಮೇಲೆ ನೀವು ಹೇಳಿದ್ರಿ ನಿಮ್ಮ ಮೇನ್ ಸ್ಟ್ರೀಮ್ ನಾಟಕ ರಂಗಕ್ಕೆ ಬರಕ್ಕೆ ಕಾರಣ ಆದ್ರು ನೀನಾಸಮ್ ಅವರು ಅಂತ ಹೇಳಿ, ಆ ಜರ್ನಿಯನ್ನ ಸ್ವಲ್ಪ ವಿವರಿಸ್ತೀರಾ? ಹೇಗ್ ಬಂದ್ರು ಅವರು, ಅವರಿಂದ ನಿಮ್ಗೆ ಹೇಗೆ ಸಂಪರ್ಕ ಆಯ್ತು ಅಂತ ಹೇಳಿ.
1: ಇದು ನೀನಾಸಮ್ ಅನ್ನೋದು ದೊಡ್ಡ ಸಂಸ್ಥೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ. ಅಲ್ಲಿಂದ ಜಂಬೆ ಸರ್, ಚಿದಂಬರರಾವ್ ಜಂಬೆ, ಅವರು ನಮ್ಗೆ ಒಂಥರ ಕುಟುಂಬದ ನಮ್ದು ಗುರು ಅಂತಲೇ ಹೇಳ್ಬೋದು. ಯಾಕಂದ್ರೆ ನಾವು ಅವ್ರ ಕಡೆಯಿಂದ ನಾವು ಸಿದ್ಧಿಗಳು ಮಂಚಿಕೇರಿಯಲ್ಲಿ ಅಥವಾ ಯಲ್ಲಾಪುರ ತಾಲೂಕಲ್ಲಿ ಅಥವಾ ಉತ್ತರ ಕನ್ನಡದಲ್ಲಿ ನಾವು ಇದೀವಿ ಅಂತ ಗೊತ್ತಾಗಿದ್ದೆ ನೀನಾಸಮ್ ಕಡೆಯಿಂದ. ಯಾಕಂದ್ರೆ ಅವರು ನೀನಾಸಮ್ನವ್ರು ಇಡೀ ಟ್ರೂಪ್ನವ್ರು ಬಂದು ಅಲ್ಲಿ ನಮ್ಮ ಇಡೀ ಸಿದ್ಧಿ ಜನಾಂಗವನ್ನ ಒಂದ್ ಕಡೆ ಸೇರಿಸಿ ಕಾಡಲ್ಲಿ ಒಂದ್ ದೊಡ್ಡ ನಾಟಕ ಮಾಡಿಸಿದ್ರು, ಕಪ್ಪು ಜನ ಕೆಂಪು ನೆರಳು ಅಂತ. ಅಲ್ಲಿ ನಮ್ಮ ಸಿದ್ಧಿ ಜನರಿಗೆ ಕಾಸ್ಟ್ಯೂಮ್ಸು, ಲೈಟಿಂಗ್ಸ್, ಒಂಥರ ಹೊಸ ಜಗತ್ತಿಗೆ ಅವರು ನಮ್ಮನ್ನ ಸೃಷ್ಟಿ ಮಾಡಿಬಿಟ್ರು ಜಂಬೆ ಸರ್. ಅಲ್ಲಿಂದ ನಮ್ದು ಸಿದ್ಧಿಗಳಿಗೆ ಒಂಥರ ಹೊರಗಡೆ ಬರಕ್ಕೆ ಧೈರ್ಯ ಆಯ್ತು. ಯಾಕಂದ್ರೆ ಆ ನಾಟಕ ಬೇರೆ ಕಡೆ ಎಲ್ಲ ಶೋ ಆಗಿತ್ತು ಬೇರೆ ಬೇರೆ ಈ ಕಡೆ ತಾಲೂಕುಗಳಲ್ಲಿ ಜಿಲ್ಲೆಗಳಲ್ಲಿ. ಅವಾಗ ಎಲ್ಲರಿಗೂ ಗೊತ್ತಾಗಿದ್ದು, ಓ ಸಿದ್ಧಿ ಅಂತ ಒಬ್ರು ಇದ್ದಾರೆ ಈ ಡಿಸ್ಟ್ರಿಕ್ಟಲ್ಲಿ, ಇದಾರೆ ಸಿದ್ಧಿಗಳು, ಅವರು ಕನ್ನಡ ಮಾತಾಡ್ತಾರೆ, ಕೊಂಕಣಿ ಮಾತಾಡ್ತಾರೆ, ಹಿಂದಿ ಮಾತಾಡ್ತಾರೆ ಅಂತ ಗೊತ್ತಾಗಿದ್ದೆ 80s ಅಲ್ಲಿ. ಹಾಗಾಗಿ ನಮ್ಗೆ ಅಲ್ಲಿಂದ ಒಂದು ಶಕ್ತಿ ಅದು. ನಮ್ಮ ಅಪ್ಪ ಏನ್ ಮಾಡಿದ್ರು, ಮತ್ತೆ ನಮ್ಮ ಫ್ಯಾಮಿಲಿ, ಇಡೀ ಫ್ಯಾಮಿಲಿ ಇಂಪ್ರೂವ್ ಆಗಕ್ಕೆ ನೀನಾಸಮ್, ನಾವ್ ಇಲ್ಲಿ ಇದೀವಿ ಅಂದ್ರೆ ನೀನಾಸಮ್, ನಾವೊಂದು ಇಲ್ಲಿ ಬಂದು ನಾನು ಮಾತಾಡ್ತಿದ್ದೆ ಅಂತ ಹೇಳಿದ್ರೆ ಅದಕ್ಕೂ ನೀನಾಸಮ್ ಕಾರಣ. ಹಾಗಾಗಿ ನಮ್ಗೆ ನೀನಾಸಮ್ ಅನ್ನೋದು ಎರಡನೇ ತವರೂರು ಅಂತ ನಾವು ಹೇಳ್ಕೋತೀವಿ. ಸುಮಾರು ಒಂದು 1ನೇ ಕ್ಲಾಸಿಂದ ಅಲ್ಲಿಂದ ಸ್ಟಾರ್ಟ್ ಆಯ್ತು. ನೀನಾಸಮ್ನವ್ರು ಮತ್ತೆ ಬರಕ್ ಶುರು ಮಾಡಿದ್ರು, ರಘುನಂದನ್ ಸರ್ ಬಂದ್ರು, ಆಮೇಲೆ ಜಂಬೆ ಸರ್ ಬಂದ್ರು, ಅಕ್ಷರ ಅವ್ರು ಬಂದ್ರು, ಅವ್ರು ಫುಲ್ ಆಗಿ ನೀನಾಸಮ್ನವ್ರ ಟೀಮ್ನವರೇ ನಿಧಾನಕ್ಕೆ ಬಂದು ನಮ್ಮ ಸಿದ್ಧಿಗಳ ಜೊತೆ ಕೆಲಸ ಮಾಡಕ್ ಶುರು ಮಾಡಿದ್ರು. ಆಮೇಲೆ ಹಾಗೆ ಅಲ್ಲಿ ದುಂಡಿ ಭಟ್ರ ಅಂತ ಇದ್ದಾರೆ, ಅವ್ರೊಂದು ಟೀಮ್ ಕಟ್ಟಿದ್ರು ಮಂಚಿಕಿರಿನಲ್ಲಿ ರಂಗ ಸಮೂಹ ಅಂತ. ಅಲ್ಲಿ ಅವ್ರು ನಿಧಾನಕ್ಕೆ ಒಬ್ಬೊಬ್ಬರೇ ಸಿದ್ಧಿಗಳನ್ನ ಕರೆದು ನಾಟಕ ಮಾಡಿಸೋದು, ಅಂದ್ರೆ ಅವ್ರದ್ ಉದ್ದೇಶ ಅವ್ರು ನಮ್ ಜೊತೆ ಬೆರೀಲಿ ಅಂತ. ಅವ್ರು ಯಾವುದೇ ಅವ್ರಿಗೆ ಭಯ ಆಗ್ಬಾರ್ದು. ಯಾಕಂದ್ರೆ ನಾಟಕದಲ್ಲಿ ನಾವು ನಿಂತು ಒಂದು ಡೈಲಾಗ್ ಹೇಳ್ಬೇಕಂದ್ರೆ ಅದಕ್ಕೊಂದು ವಿಚಿತ್ರ ಶಕ್ತಿ ಬೇಕಲ್ವಾ, 4 ಜನರಿಗೆ ಕೊಡಬೇಕಂದಾಗ. ಅದೆಲ್ಲ ಅವರು ಮುಂದೆ ಬರಲಿ ಅಂತ ಹೇಳ್ಬಿಟ್ಟು ಚಿದಂಬರರಾವ್ ಜಂಬೆ ಮತ್ತು ದುಂಡಿ ಭಟ್ರು ನಿಧಾನಕ್ಕೆ ನಮಗೆ ಬೇರೆ ಬೇರೆ ಬೇರೆ ಟೀಮ್ ಜೊತೆಗೆ ಕೆಲಸ ಮಾಡಕ್ ಶುರು ಮಾಡಿಸಿದ್ರು. ಆಮೇಲೆ ಅವ್ರಿಗೆ ಗೊತ್ತಾಯ್ತು ನಮ್ಮ ಸಿದ್ಧಿಗಳಿಗೆ, ಓ ನಾಟಕನ ನಾವು ಹಿಂಗೂ ಮಾಡ್ಬೋದಾ, ಅಥವಾ ಜನರ ಜೊತೆ ಹೀಗೂ ಮಾತಾಡ್ಬೋದಾ, ನಮ್ಮ ಕಷ್ಟ ಸುಖನ ನಾಟಕದ ಮೂಲಕ ಹೇಳ್ಕೋಬಹುದಾ ಅನ್ನೋಕೊಂದು ದೊಡ್ಡ ವೇದಿಕೆ ಸಿಕ್ಕಿಬಿಡ್ತು ನಮ್ಮ ಜನರಿಗೆ. ನಾನು ಅದನ್ನ ನೋಡ್ತಾ ನೋಡ್ತಾ ನಾನು ಕೂಡ ಬೆಳೆದೆ ಅಲ್ಲಿಂದ. ಓಕೆ, ನಾನು ನೀನಾಸಮ್ ನಾಟಕ ಬರ್ತಿತ್ತು ಆ ಟೈಮಲ್ಲಿ, ತಿರುಗಾಟ ಅಂತ ಮಾಡೋರು ಅವರು, ಅಂದ್ರೆ ಆಲ್ ಕರ್ನಾಟಕ ನಾಟಕ ಮಾಡೋರು ಅವರು. ಆ ಟೈಮಲ್ಲಿ ನಾನು 7ನೇ ಕ್ಲಾಸ್, 6ನೇ ಕ್ಲಾಸ್ ನಾನು ಹೋ ನಾಟಕ ನೋಡ್ತಿದ್ದೆ. ಅವಾಗ ನಂಗೆ ಅನ್ಸಕ್ ಶುರು ಆಗಿತ್ತು, ಇಲ್ಲ ನಾನು ಒಂದಲ್ಲ ಒಂದು ನಾನು ಹೋಗ್ಲೇಬೇಕು ನೀನಾಸಮ್ಗೆ, ನಾವು ಡಿಪ್ಲೊಮಾ ಮಾಡಲೇಬೇಕು ಅಂತ. ಬಟ್ ನಾನು ಅಂದ್ಕೊಂಡಿದ್ದು ಅಲ್ಲಿ ತುಂಬಾ ಓದ್ಕೊಂಡು ಹೋಗ್ಬೇಕೇನೋ, ಡಿಗ್ರಿ ಮಾಡ್ಕೊಂಡು ಮಾಸ್ಟರ್ಸ್ ಮಾಡ್ಕೊಂಡು ಹೋಗ್ಬೇಕೇನೋ ಅನ್ನೋದೊಂದು ನಂಗೆ ಚಿಂತೆ ಇತ್ತು. ಆಮೇಲೆ ನಾನು ಅಲ್ಲಿ ಕೇಳ್ತಿದ್ದೆ, ನೀವು ನಾಟಕ ಹೇಗ್ ಮಾಡ್ತೀರಿ, ನಿಮ್ಗೆ ಟ್ರೈನಿಂಗ್ ಹೇಗಿರುತ್ತೆ ಅಲ್ಲಿ ಅಂತ. ಆಮೇಲೆ ನೀನಾಸಮ್ನವರು ಅಲ್ಲಿ ಕಾಲಿಟ್ಟ ಮೇಲೆ, ಈ ನೀನಾಸಮ್ ನಾಟಕದವರೆಲ್ಲ ಅಲ್ಲಿ ನಾಟಕ ಮಾಡ್ತಿರ್ಬೇಕಾದ್ರೆ ಎಲ್ಲರೂ ನಮ್ಮ ಮನೆಗೆ ಬಂದು ಭೇಟಿ ಮಾಡೋರು, ನಮ್ಮನ್ನು ಮೀಟ್ ಮಾಡ್ತಿದ್ರು. ಸ್ಟೂಡೆಂಟ್ಸ್ ಎಲ್ಲ ಬಂದು, ಆಕ್ಟರ್ಸ್ ಎಲ್ಲ ಬಂದು ಮೀಟ್ ಮಾಡಿ, ಇಲ್ಲ ನೀನು ಕೋರ್ಸ್ ಮಾಡು ಚೆನ್ನಾಗಿರತ್ತೆ ಡಿಪ್ಲೊಮಾ ಅಂತ ಹಿಂಗೆಲ್ಲ ಹೇಳಿ ಒಂಚೂರು ಸ್ಫೂರ್ತಿ ಕೊಡ್ತಿದ್ರು ಹಿಂಗೆ ಒಂಥರ. ಅಲ್ಲಿಂದ ಶುರುವಾಯ್ತು ನನ್ನ ಜರ್ನಿ ಕೂಡ, ನಾನು ಮಾಡಲೇಬೇಕು ಅನ್ನೋದನ್ನು. 10th ಪಾಸ್ ಆದ ತಕ್ಷಣ ನಾನು ಮುಂದೆ ಓದಬಾರದು, ನಾನು ಸಂಗೀತ ಕಲಿಬೇಕು, ಇಲ್ಲ ನಾನು ಹೋಗಿ ನಾನು ನೀನಾಸಮ್ ಡಿಪ್ಲೊಮಾ ಮಾಡಬೇಕು, ಆಮೇಲೆ ನಂಗೆ ಆಗದೆ ಇದ್ರೆ ಆಮೇಲೆ ಮನ್ಸು ಬದಲಾಗ್ಬಿಟ್ರೆ ಅಂತ ಹೇಳ್ಬಿಟ್ಟು ನಾನು ಮನ್ಸು ಮಾಡಿದ್ದು, ನಾನು 10th ಮುಗಿಸ್ಕೊಂಡು ನಾನು ನೀನಾಸಮ್ಗೆ ಹೋಗಲೇಬೇಕು. ನಾನು ತುಂಬಾ ಕಿರಿಯ ವಿದ್ಯಾರ್ಥಿ ನೀನಾಸಮ್ಮಲ್ಲಿ, ಅಂದ್ರೆ ತುಂಬಾ ಕಡಿಮೆ ಓದಿರೋದು ಮತ್ತೆ ತುಂಬಾ ಕಿರಿಯ ವಿದ್ಯಾರ್ಥಿ ನಾನಲ್ಲಿ, ಯಾಕಂದ್ರೆ ಅಲ್ಲೆಲ್ಲ ಮಾಸ್ಟರ್ಸ್ ಮಾಡ್ಕೊಂಡ್ ಬಂದಿರ್ತಾರೆ. ಬಟ್ ನಾನಲ್ಲಿ ಎಲ್ಲಿ ಯಾರಿಗೂ ಕಡಿಮೆ ಅಂತ ಅನ್ಸಿರ್ಲಿಲ್ಲ, ಅಷ್ಟು ಒಳ್ಳೆ ಹಾರ್ಡ್ ವರ್ಕ್ ಮಾಡಿದೆ ನೀನಾಸಮ್ಗೆ ಹೋದಾಗ. ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು ರಂಗಭೂಮಿಗೆ.
0: ನಿಮ್ಮ ಮೊದಲ ನಾಟಕದ ಅನುಭವ ಹೇಗಿತ್ತು, ಮತ್ತೆ ಯಾವ ನಾಟಕದಲ್ಲಿ ನೀವು ಭಾಗವಹಿಸಿದ್ದೀರಿ?
1: ಹಾ, ನನ್ನ ಮೊದಲ ನಾಟಕ ಚಮ್ಮಾರನ ಚಾಲುಕ್ಯ ಹೆಂಡತಿ ಅಂತ, ತುಂಬಾ ಇದಾವೆ ನಾಟಕಗಳು. ಆಮೇಲೆ ಚೋರ್ ಚರಣದಾಸ ಇದೆ, ಶಾಕುಂತಲ ಇದೆ, ನನಗೆ ಅಲ್ಲಿ ತುಂಬಾ

0: ಇಷ್ಟವಾದ ನಾಟಕ ಶಾಕುಂತಲ ಅಂತ. ಯಾಕಂದ್ರೆ ಅವರು ಆ ಶಾಕುಂತಲಾಗೆ ಮತ್ತೆ ನನಗೆ ತುಂಬಾ ಪಾತ್ರಗಳು ಹತ್ತಿರ ಆಗ್ತಿತ್ತು, ಹಾಗಾಗಿ ನನಗೆ ತುಂಬಾ ಇಷ್ಟವಾದ ರೋಲ್ ಶಾಕುಂತಲೆ. ಮಾಡಿದ್ರೆ ಆ ತರ ರೋಲ್ ಮಾಡಬೇಕು ಅನ್ನೋ ತರ. ಆಮೇಲೆ ತುಂಬಾ ಮಾಡಿದೆ, ದೊಡ್ಡಮ್ಮ ಅಂತ ಯಾವ್ದೋ ಮಾಡಿದೆ, ಮಂತ್ರಶಕ್ತಿನಲ್ಲಿ ಮಾಡಿದೆ, ಈ ತರ ತುಂಬಾ ನಾಟಕಗಳು ನಮ್ಮಲ್ಲಿ ನಾನು ಮಾಡಿದ್ದು.
1: ರಂಗಭೂಮಿಯಲ್ಲಿ ಮಹಿಳಾ ಕಲಾವಿದರು ಯಾವ ರೀತಿ ಮುಂದೆ ಬರ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ಸುತ್ತೆ?
0: ಕೆಲವೊಂದ್ಸಲ ಏನಾಗುತ್ತೆ, ಹೆಣ್ಮಕ್ಳಿಗೆ ರಂಗಭೂಮಿ ಅಂದ ತಕ್ಷಣ ಕೆಲವರು ಅನ್ಕೋತಾರೆ ಅಲ್ಲಿ ಹೋದ್ರೆ ಏನೋ ಒಂದು ಭವಿಷ್ಯ ಇಲ್ಲ, ಹೇಗೆ ಹೆಂಗ್ ಬರುತ್ತೆ ನಿಮ್ಗೆ ರಂಗಭೂಮಿ, ಯಾಕೆ ಮಾಡ್ಬೇಕು ನೀವು, ಅದರಿಂದ ಏನ್ ಉಪಯೋಗ ನಿಮ್ಗೆ, ಅದರಿಂದ ದುಡ್ಡು ಬರಲ್ಲ, ಅಥವಾ ಹೆಣ್ಮಕ್ಳಿಗೆ ತುಂಬಾ ಕೆಟ್ಟದಾಗ ನೋಡ್ಕೋತಾರೆ, ಇದೆಲ್ಲ ಸುಳ್ಳು ಅಂತ ಹೇಳ್ತೀನಿ ನಾನು. ರಂಗಭೂಮಿ ಯಾವುದೇ ಒಂದು ಕ್ಷೇತ್ರದಲ್ಲಿ ಹೋದ್ರು ನಾವುಗಳು ಹೇಗಿರ್ತೀವಿ ಇದಾಗಿರುತ್ತೆ ಅಲ್ಲಿ. ಅಲ್ಲಿ ರಂಗ ಅಂದ್ರೆ ಮೊದಲಿನ ತುಂಬಾ ಗಂಡ್ಮಕ್ಳೆ ಮಾಡ್ತಿದ್ರು ಅಂತ, ಅಂದ್ರೆ ಗಂಡಸ್ರೆ ತುಂಬಾ ರಂಗಭೂಮಿ ಮಾಡ್ತಿದ್ರು ಅಂತ. ಇವಾಗ ನಿನಾಸಂ ಅಂತ ಒಂದು ಸಂಸ್ಥೆಗಳು ಪ್ರಾರಂಭ ಆದ ಮೇಲೆ ಅಲ್ಲಿ ಹೆಣ್ಮಕ್ಳು ಬರ ಶುರು ಆಯ್ತು, ಮತ್ತೆ ಅವರಿಗೆ ತುಂಬಾ ಒಳ್ಳೆ ರಕ್ಷಣೆ ಇದೆ ಅಲ್ಲಿ. ಆಮೇಲೆ ಎಲ್ಲಿ ಹೋದ್ರು ಹೆಣ್ಮಕ್ಳಿಗೆ ಒಂಥರ ಕಷ್ಟನೇ, ಹಾಗಾಗಿ ರಂಗಭೂಮಿ ಅನ್ನೋದು ವೆರಿ ತುಂಬಾ ಸ್ಟ್ರಾಂಗ್ ಆದ ಮಾಧ್ಯಮ ನನ್ನ ಪ್ರಕಾರ, ನನಗೆ ಅನಿಸಿದ ಪ್ರಕಾರ. ಯಾಕಂದ್ರೆ ನಾವೆಲ್ಲ ಮುಂದೆ ಬರ್ಲಿಕ್ಕೆ ರಂಗಭೂಮಿನೇ, ಇವಾಗ ನನ್ನನ್ನ ಎಲ್ಲ ಕಡೆ ಗುರುತು ಮಾಡ್ತಾರೆ ಅಂದ್ರೆ ರಂಗಭೂಮಿನೇ, ಯಾವುದೇ ಕಾರಣಕ್ಕೂ ನಾನು ಅದನ್ನ.
1: ಹೊರಗಡೆ ಎಲ್ಲ ಪರ್ಫಾರ್ಮೆನ್ಸಸ್ ಕೊಟ್ಟಿರೋ ನೆನಪಿದೆಯಾ?
0: ಖಂಡಿತ ನೆನಪಿದೆ. ಯಾಕಂದ್ರೆ ಹೊರಗಡೆ ಅವ್ರಿಗೆ ಏನಾಗ್ತಿತ್ತಂದ್ರೆ, ನಾನು ಫಸ್ಟ್ ಸಿದ್ಧಿಯಾಗಿ ನಾನು ಆಲ್ ಕರ್ನಾಟಕ ಒಂದು ಶೋ ಕೊಡ್ಬೇಕಾದ್ರೆ, ನಾಟಕ ಮಾಡ್ಬೇಕಾದ್ರೆ ನನ್ನ ನೋಡಕ್ ಬರೋರು ಅಂದ್ರೆ ಇವ್ರು ನೋಡಕ್ ಸ್ವಲ್ಪ ಆಫ್ರಿಕದ ತರ ಕಾಣ್ತಾರೆ, ಇವ್ರು ಹೇಗೆ ಕನ್ನಡ ಮಾತಾಡ್ತಾರೆ, ಇವ್ರು ನೋಡ್ಲಿಕ್ಕೆ ಸ್ವಲ್ಪ ಹಂಗೆ, ಬಟ್ ಇವ್ರು ಇಲ್ಲಿ ಹೇಗೆ ಬಂದ್ರು ಅನ್ನೋದು ಅಂದ್ರೆ ಅಲ್ಲಿಂದ ಸ್ಟಾರ್ಟ್ ಆಗ್ತಿತ್ತು ಅವ್ರಿಗೆ ಕ್ವಶನ್ಗಳು. ಇಲ್ಲ ಇವ್ರುಗಳು ಆಫ್ರಿಕದಿಂದ ಬಂದಿದ್ದು ಹೌದು, ಬಟ್ ನಮ್ಗಂತೂ ನೆನಪೇ ಇಲ್ಲ ಅದು. ಅದಕ್ಕೆ ನಮ್ಗೆ ಇಷ್ಟಾನೇ ಆಗಲ್ಲ, ನೀವು ಆಫ್ರಿಕ ಅಂತ ಹೇಳಿದ್ರೆ ನಮ್ಗೆ ಇಷ್ಟಾನೇ ಆಗಲ್ಲ. ಇಲ್ಲಿ ನಮ್ಗೆ ನೆನಪೇ ಇಲ್ಲ, ನಾನು ಹೆಂಗ್ ಹೇಳಕ್ಕಾಗತ್ತೆ? ಅಜ್ಜಂಗ್ ನೆನಪಿಲ್ಲ, ಅಪ್ಪಂಗ್ ನೆನಪಿಲ್ಲ, ಮುತ್ತಾಜ ಅವ್ರಿಗೂ ನೆನಪಿಲ್ಲ, ಎಲ್ಲೂ ಒಂದ್ ಕಡೆ ಸುಳಿವು ಇಲ್ಲ, ಎಲ್ಲ ಅಂತೆ ಕಂತೆಗಳು ಬಂದಿದ್ರಂತೆ ಹೌದಂತೆ ಹಾ ಹಾ ಅನ್ಕೊಂಡು. ಹಂಗಾಗಿ ನಮ್ಗೆ ಸಿಟ್ಟು ಬರುತ್ತೆ ಒಂದೊಂದ್ಸಲ, ಇಲ್ಲಪ್ಪ ನಾವು ಗೊತ್ತೇ ಇಲ್ಲ, ನಮ್ಗೆ ಕೇಳ್ಬೇಡಿ ಆ ಕ್ವಶನ್, ನಾವು ಇಂಡಿಯಾದವ್ರೆ, ಭಾರತದವರು, ನಾವು ಕರ್ನಾಟಕದ ವಾಸ ಮಾಡ್ತಿದೀವಿ ಅಷ್ಟೇ ನಮ್ಗೆ ಗೊತ್ತಿರೋದು, ಅದನ್ನ ಕೇಳಕ್ ಹೋಗ್ಬೇಡಿ ಅಂತ. ಆ ಟೈಮಲ್ಲಿ ನನಗೆ ಅವರು ಒಂದಷ್ಟು ಜನ ಅವರಿಗೆ ಕುತೂಹಲ, ಎಲ್ಲಿದ್ದೀರಾ ನೀವು, ಎಲ್ಲಿಂದ ಬಂದ್ರಿ ನೀವು, ಹೇಗೆ ಕನ್ನಡ ಮಾತಾಡ್ತೀರಿ? ಅವಾಗ ನಾವು ಅವ್ರಿಗೆ ಬಿಡಿಸಿ ಹೇಳ್ಬೇಕಿತ್ತು, ನಮ್ಗೆ ಸುಸ್ತಾಗ್ಬಿಡೋದು ಒಂದೊಂದ್ಸಲ, ಅಯ್ಯೋ ಎಷ್ಟು ಸಲ ಹೇಳ್ಬೇಕಪ್ಪ ಇವರಿಗೆ, ನಾವು ಇಲ್ಲಿಯವರೇ ಇಲ್ಲಿಯೋ. ಇದ್ರ ತುಂಬಾ ಒಳ್ಳೆ ಅನುಭವನೂ ಇತ್ತು, ಕೆಟ್ಟ ಅನುಭವನೂ ಇತ್ತು, ಬಟ್ ನಾನು ಸ್ವಲ್ಪ ಎಂಜಾಯ್ ಮಾಡ್ತಿದ್ದೆ ಅದ್ರಲ್ಲಿ. ಓಕೆ ನನ್ನಿಂದ ಆದ್ರೂ ಒಂಥರ ಸಿದ್ಧಿಗಳು ಇದಾರೆ ಅಂತ ಅನ್ನೋದೊಂದು ಗೊತ್ತಾಗ್ತಾ ಬಂತಲ್ವಾ, ಒಂದು ಖುಷಿ ವಿಚಾರ ಅಲ್ವಾ ಅದಲ್ಲೂ.
1: ಮತ್ತೆ ಈಗ ನೀವು ಬ್ಯಾಕ್ ಟು ಉತ್ತರ ಕನ್ನಡ ಹೋದ್ರೆ ಅಲ್ಲಿ ನಿಮ್ಮನ್ನ ಹೇಗೆ ರಿಸೀವ್ ಮಾಡ್ತಾರೆ ಅಗ್ರಿಜ್ ಅವರೇ?
0: ತುಂಬಾ ನಮ್ಮ ಫ್ಯಾಮಿಲಿ ಹಿಡಿದು ಸಿದ್ಧಿ ನಮ್ಮ ಕಮ್ಯುನಿಟಿ ಎಲ್ಲ ಹಿಡಿದು ನನ್ನನ್ನು ಒಂಥರ ಖುಷಿಯಾಗಿ ಅಂದ್ರೆ ಅಯ್ಯೋ ನೀನ್ ಹೆಂಗ್ ಮಾಡ್ದೆ ಅಲ್ಲಿ, ನಿನ್ನ ಯಾವ ತರ ನೋಡ್ಕೊಂಡ್ರು, ನಿಂಗ ಚೆನ್ನಾಗಿ ನೋಡ್ಕೋತಿದ್ರ, ನಿನ್ ಕೂದ್ಲೆಲ್ಲ ಕೇಳ್ತಿರ್ಲಿಲ್ವಾ? ಮೇನ್ ಆಗಿ ನಮ್ಗೆ ಕೇಳೋದು ಕೂದ್ಲು,
1: ಹೌದು,
0: ಇನ್ ಕಲರ್ಸ್ ಎಲ್ಲ ಏನ್ ಕೇಳ್ತಿರ್ಲಿಲ್ಲ, ಮಾಮೂಲಿ ಕೂದ್ಲು ಯಾಕೆ ಹಂಗೆ ಅದೆಲ್ಲ ಕೇಳ್ತಿರ್ಲಿಲ್ವಾ, ನಿಮ್ಗೆ ಕಷ್ಟ ಆಗ್ತಿರ್ಲಿಲ್ವಾ ಅಂತ. ನಾನು ಅಂತಿದ್ದೆ ಕೆಲವೊಂದ್ಸಲ ಕೇಳ್ತಿದ್ರು, ಕೆಲವೊಂದ್ಸಲ ಕೇಳ್ತಿರ್ಲಿಲ್ಲ, ಕೆಲವರು ಯಾರು ಕುತೂಹಲ ಆಗಿ ಇರ್ತಿದ್ರು ಅವ್ರು ಬಂದು ಕೇಳೋರು, ಕೆಲವ್ರು ಕೇಳ್ತಿರ್ಲಿಲ್ಲ, ಬಟ್ ನಾನು ಎಂಜಾಯ್ ಮಾಡ್ತಿದ್ದೆ, ಅವರು ಒಂಥರ ನಮ್ಗೂ ಖುಷಿ ಆಗ್ತಿತ್ತಲ್ವಾ ಅಂತ. ಇವಾಗ ಅವ್ರಿಗೆ ಖುಷಿ ಏನಂದ್ರೆ ನಾವು ಥಿಯೇಟರ್ ಮಾಡಬೇಕು, ನಾವು ಮುಂದೆ ಬರಬೇಕು ನಿಂತರ, ನಮ್ಗೆಲ್ಲರೂ ಗುರುತು ಹಿಡಿಬೇಕು ಅನ್ನೋದು ತುಂಬಾ ನಂಗೆ ಖುಷಿ ಪಡ್ತಾರೆ ನಮ್ಮ ಜನ.
1: ಇವಾಗ ವಾಪಸ್ ನಿಮ್ಮ ಬರ್ತ್ ಪ್ಲೇಸ್ ಗೆ ಹೋದ್ರೆ, ನಿಮ್ಮ ನೇಟಿವ್ ಪ್ಲೇಸ್ ಗೆ ಹೋದಾಗ ನಿಮ್ಗೆ ಅನ್ಸತ್ತ ಅಲ್ಲಿನೂ ಚಿಕ್ಕ ಮಕ್ಳು ಇರ್ತಾರಲ್ಲ, ಅವರು ಲೈಕ್ ಕುತೂಹಲದಿಂದ ಕೇಳ್ತಾರೆ ಹೇಗೆ ನೀವು ನಾಟಕ ಎಲ್ಲ ಮಾಡ್ತಿದ್ರಿ, ನಮಗೂ ಕಲ್ಸ್ಕೊಡಿ ಅಂತ. ಸೊ ದಟ್ ಗಿವಿಂಗ್ ಬ್ಯಾಕ್ ಟು ಸೊಸೈಟಿ ಅಂತ ಹೇಳ್ತಾರಲ್ಲ, ಅದನ್ನೇನಾದ್ರೂ ಮಾಡೋ ಯೋಜನೆ
0: ನಾವು ಮಾಡ್ತಾ ಇದೀವಿ. ಈಗ 10 ವರ್ಷದಿಂದ ನಾವು ನಮ್ದೇ ಆದ ಒಂದು ಸಿದ್ಧಿ ಟ್ರಸ್ಟ್ ಅಂತ ಮಾಡ್ಕೊಂಡಲ್ಲಿ ನಾವು ಒಂದಷ್ಟು 50-60 ಸಿದ್ಧಿ ಮಕ್ಕಳನ್ನ ಒಂದೆಡೆ ಸೇರಿಸಿ ಪ್ರತಿ ವರ್ಷ ನಾವು ಹೋಗಿ ಏಪ್ರಿಲ್ ಮೇ ತಿಂಗಳಲ್ಲಿ ನಮ್ಗೆ ರಜೆ ಇರುತ್ತೆ ಆ ಟೈಮಲ್ಲಿ ಅವ್ರನ್ನ ಸೇರಿಸಿ ಒಂದು ತಿಂಗಳು ನಾವಿಲ್ಲಿ ಕಲ್ತಿದ್ದನ್ನ ಅವರಿಗೆ ಅದನ್ನ ಸ್ವಲ್ಪವಾಗಿ ಅಂದ್ರೆ ನಾವು ಸಡನ್ಲಿ ಮುಂದೆ ಬಂದಿದ್ದ ಅಲ್ವಲ್ಲ, ಅವ್ರಿಗೆಲ್ಲಾನು ಬೇಗ ದಾನ ಮಾಡಬಾರ್ದು, ಸ್ವಲ್ಪ ಹಿಂಗೆ ಥಿಯೇಟರ್ ಅಂದ್ರೆ ಹೀಗೆ, ಥಿಯೇಟರ್ ಅಂದ್ರೆ ಯಾಕೆ ಕಲಿಬೇಕು, ಎಜುಕೇಶನ್ ಜೊತೆಗೆ ಥಿಯೇಟರ್ ಯಾಕೆ ಬೇಕು, ಜೊತೆಗೆ ಎಜುಕೇಶನ್ ಬೇಕು ಜೊತೆಗೆ ಥಿಯೇಟರ್ ಬೇಕು, ಯಾಕಂದ್ರೆ ನಮ್ಗೆ ಜನ ಪರಿಚಯ ಮಾಡ್ತಾರೆ, ಒಳ್ಳೊಳ್ಳೆ ಕಾಂಟ್ಯಾಕ್ಟ್ ಸಿಗತ್ತೆ ನಮ್ಗೆ, ಒಳ್ಳೊಳ್ಳೆ ನಮ್ಗೊಂದು ಧೈರ್ಯ ಬರುತ್ತೆ. ಈ ತರವಾಗಿ ನಾವು 5 ವರ್ಷದಿಂದ ತುಂಬಾ ಕಂಪಲ್ಸರಿ ಆಗಿ ನಾವು ಮಕ್ಕಳ ಜೊತೆ ವರ್ಕ್ ಮಾಡ್ತಾ ಇದೀವಿ, ನಾಟಕ ತಗೊಳ್ಳೋದು ಡೈಲಾಗ್ ಡೆಲಿವರಿಯಿಂದ ಹಿಡಿದು ಆ ಪ್ರೋಗ್ರಾಮ್ ಅಲ್ಲಿ ನಾವು ಒಳ್ಳೊಳ್ಳೆ ಟೀಚರ್ನ ಕರೆಯೋದು, ಅವ್ರಿಗೆ ಬೇರೆ ಬೇರೆ ಜನರನ್ನ ಕರ್ಸ್ಬಿಟ್ಟು ಅವ್ರಿಗೆ ಪಾಠ ಮಾಡಿಸೋದು, ನಾಟ್ ಓನ್ಲಿ ನಾಟಕ ಬೇರೆ ಬೇರೆ ಅಂದ್ರೆ ಕೆಲವರು ಪೊಲೀಸ್ ಆಗ್ಬೇಕಂತಿರ್ತಾರೆ, ಕೆಲವರು ಲಾಯರ್ ಆಗ್ಬೇಕಂತಿರ್ತಾರೆ, ಕೆಲವರು ಡಾಕ್ಟರ್ ಆಗ್ಬೇಕಂತಿರ್ತಾರೆ, ಅವ್ರನ್ನೆಲ್ಲ ನಾವು ಕರ್ಸ್ತೀವಿ. ನಮ್ ಸಿದ್ಧಿಸ್ ಅಲ್ಲೇ ಇದಾರೆ ಇವಾಗ, ಓದ್ದವರೇ ಇದಾರೆ, ಡಾಕ್ಟರ್ಸ್ ಇದಾರೆ, ಲಾಯರ್ಸ್ ಇದಾರೆ, ನರ್ಸಿಂಗ್ ಮಾಡೋರು ಇದಾರೆ, ಇವರೆಲ್ಲ ನಮ್ಮಲ್ಲೇ ಇದಾರೆ. ಅವ್ರನ್ನೆಲ್ಲ ನಾವು ಡೈಲಿ ಒಬ್ಬರನ್ನ ಕರ್ಸೋದು ನಾವು ಅತಿಥಿಯಾಗಿ ಮಕ್ಕಳ ಜೊತೆಗೆ ಮಾತಾಡಕ್ಕೆ, ಅಂದ್ರೆ ಆ ಫೀಲ್ಡ್ ಗೆ ಹೋಗೋರಿಗೆ ಅಲ್ಲಿ ಹೇಗೆ ಹೋಗ್ಬೇಕು ಅನ್ನೋದು ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ನಾವು ಅವ್ರನ್ನ ಕರ್ಸಿ ಅದನ್ನ ವರ್ಕ್ಶಾಪ್ ಅಂತ ಮಾಡ್ತೀವಿ ನಮ್ಮ ಊರಲ್ಲಿ.
1: ಈಗ ನಾಟಕ ಮತ್ತು ಸಮಾಜದ ನಡುವಿನ ರಿಲೇಷನ್ ನೀವು ಹೇಗೆ ವಿವರಿಸ್ತೀರಿ ಗಿರೀಜ್ ಅವರೇ?
0: ತುಂಬಾ ಅದು ಕಷ್ಟಕರವಾದ್ದು ಅಂದ್ರೆ

0: ಈಗ ನೀವು ಸಮಾಜ ಮತ್ತೆ ನಾಟಕ ತಗೊಂಡಾಗ ಅನುಭವ ತಗೊಂಡಾಗ ಇಟ್ಸ್ ಗುಡ್ ಆಕ್ಚುಲಿ. ಕೆಲವೊಂದ್ಸಲ ಬ್ಯಾಡ್ ಇರುತ್ತೆ,
1: ದಟ್ ಗಿವ್ಸ್ ಎಕ್ಸ್ಪೀರಿಯನ್ಸ್ ಬ್ಯಾಡ್ ಥಿಂಗ್ಸ್,
0: ಯಾ
1: ಗುಡ್ ಥಿಂಗ್ಸ್ ವಿಲ್ ಬಿ ಲೈಕ್ ಇನ್ ಮೆಮರೀಸ್.
0: ಕರೆಕ್ಟ್. ಈಗ ನಾವು ಅಂದ್ರೆ ನಾವು ಅದಕ್ಕೆ ರೆಡಿ ಆಗ್ಲೇಬೇಕು. ಕೆಲವೊಂದ್ಸಲ ನಾವು ಎಲ್ಲದನ್ನು ನಾಟಕ ಮಾಡ್ಬೇಕಾದ್ರೆ ಎಲ್ಲ ತರದ ತಗೊಳಕ್ಕೂ ರೆಡಿ ಆಗಿರ್ಬೇಕು. ಯಾಕಂದ್ರೆ ಇವಾಗ ಓಕೆ, ಇವಾಗ ಒಂದು 10 ವರ್ಷದ ಈ ಕಡೆ ನಮ್ಮ ನಾಟಕ ಅಂದ ತಕ್ಷಣ ಏನೋ ಒಂದು PhD ತರ, ಇವಾಗ ಮೊದ್ಲೆಲ್ಲ ಹಾಗಿರ್ಲಿಲ್ವಲ್ಲ. ಹಾಗಾಗಿ ಇವಾಗ ಸಮಾಜ ಕೂಡ ಈ ನಾಟಕ ರಂಗಭೂಮಿ ಅದ್ರಲ್ಲೂ ಅಂದ ತಕ್ಷಣ ಒಂಥರ ಓ ರಂಗಭೂಮಿನ ನೀವು, ಓ ಗ್ರೇಟ್,
1: ಹೌದು
0: ಇವಾಗ ಈ ತರ ಬಂದಿದೆ. ಹಾಗಾಗಿ ಇವಾಗ ಅಷ್ಟೊಂದು ನಮ್ಗೆ ಕಷ್ಟ
1: ಅರ್ಥ ಮಾಡ್ಸಕ್ಕೆ ಅಷ್ಟು ಎಫರ್ಟ್ ಬೇಡ.
0: ಹೌದು ಹೌದು ಹೌದು,
1: ಮುಂಚೆ ಟೈಮ್ ಅಲ್ಲಿ ಹಾಗಿರ್ಲಿಲ್ಲ
0: ಇರ್ಲಿಲ್ಲ ಇರ್ಲಿಲ್ಲ. ನಮ್ಗೆಲ್ಲ ಕೇಳೋರು ನೀನ್ ನಾಟಕ ಮಾಡೋದಾದ್ರೆ ಯಾರು ಮದುವೆ ಆಗ್ತಾರೆ ಅಂತ. ಬೇಗ ಮದುವೆ ಆಗ್ಬಿಡು, ನಿಂಗೆ ಯಾರು ಮದುವೆ ಆಗ್ಲಿ ನಾಟಕ ಮಾಡೋದು, ನೀವು ಗಂಡ್ಮಕ್ಳ ಕೈಲ ಇಟ್ಕೋತೀರಿ ಆಮೇಲೆ ಇಲ್ಲಿ ಬಂದು ಮದುವೆ ಹೆಂಗ ಆಗ್ತೀರಿ ಅಂತ. ಬಟ್ ಅವ್ರು ಹೇಳೋದು ತಪ್ಪಲ್ಲ, ಅದು ಕೆಲವು ಫ್ಯಾಮಿಲಿಯಲ್ಲಿ ಇರುತ್ತಲ್ಲ ಅದು ಸಹಜ, ಅದು ಹೇಳಕ್ಕಾಗಲ್ಲ. ಬಟ್ ಇವಾಗ ರಂಗಭೂಮಿಯನ್ನು ತುಂಬಾ ಸ್ಟ್ರಾಂಗ್ ಆಗಿಬಿಟ್ಟಿದೆ. ತುಂಬಾ ಅಂದ್ರೆ ಫಿಲ್ಮ್ ಫೀಲ್ಡ್ ಗಿಂತ ರಂಗಭೂಮಿನೇ ಸ್ಟ್ರಾಂಗ್ ಆಗಿದೆ. ನೀನು ಫಿಲ್ಮ್ ಒಂದು ಮಾಡ್ಬೇಕಂದ್ರೆ ಯಾವ್ದಾದ್ರು ಒಂದು ಕೋರ್ಸ್ ಮಾಡಿದ್ಯಾ, ಡಿಪ್ಲೊಮಾ ಯಾವ್ದಾದ್ರು ಮಾಡಿದ್ಯಾ ರಂಗಭೂಮಿದಾದ್ರು ಅಂತ ಕೇಳ್ತಾರೆ. ಅಷ್ಟು ಸ್ಟ್ರಾಂಗ್ ಆಗಿದೆ ರಂಗಭೂಮಿ ಇವಾಗ.
1: ಬಟ್ ರಂಗಭೂಮಿಯಲ್ಲಿ ಇದ್ದವರು ಅಂದ್ರೆ ಅವ್ರದ್ದು ಅಭಿನಯ ಅಷ್ಟು ಚೆನ್ನಾಗಿರುತ್ತೆ ಅಂತ ಅರ್ಥ ಇಲ್ಲ.
0: ಅಂದ್ರೆ ರಂಗಭೂಮಿಲಿ ನಾಟ್ ಅಭಿನಯ ಒಂದೇ ಹೇಳ್ಕೊಡಲ್ಲ, ಅಲ್ಲಿ ಶಿಸ್ತು, ಕಮಿಟ್ಮೆಂಟ್, ಆಮೇಲೆ ನಿಮ್ಗೆ ಲೈಟಿಂಗ್ ಡಿಸೈನ್, ಮೇಕಪ್, ಏನೇ ನಿಮ್ಗೆ ಲೈಫ್ಗೆ ನಮ್ಗೆ ಏನೇನು ಬೇಕೋ, ನಮ್ಮ ಒಳಗಡೆ ಒಬ್ಬ ಕಲಾವಿದ ಇರ್ತಾನೆ, ಅದನ್ನ ಜಾಗೃತಗೊಳಿಸ್ತಾರೆ ಅವರು. ಹಾಗಾಗಿ ಬರೀ ರಂಗಭೂಮಿ ನಾಟಕ ಮಾಡೋದಷ್ಟೇ ಅಲ್ಲ, ಅದು ಅದು ಒಂದು ನಾವು ಎಷ್ಟು ಜನರ ದೊಡ್ಡ ಕುಟುಂಬನೇ ಬೆಳೆಸ್ಕೊಂಡ್ಬಿಡ್ತೀವಿ ಅಲ್ಲಿ. ನಮ್ಗೆ ಎಷ್ಟು ಜನ ನಮ್ಗೆ ಹತ್ರದಿಂದ ನೋಡ್ತಾರೆ ಅಂದ್ರೆ ಫುಲ್ ಒಂದು ಒಂದು ಕುಟುಂಬನೇ ಆಗ್ಬಿಡ್ತಾರೆ ರಂಗಭೂಮಿಗೆ ಬಂದಾಗ. ಎಷ್ಟು ಜನ ಪರಿಚಯ ಇರುತ್ತೆ ನಮ್ಗೆ, ಎಷ್ಟು ಜನ ನಮ್ಮನ್ನ ಗುರ್ತು ಮಾಡ್ತಾರೆ, ಎಷ್ಟು ಜನ ಬಂದು ಮಾತಾಡ್ತಾರೆ, ಅದು ತುಂಬಾ ಇಟ್ಸ್ ವೆರಿ ಸ್ಟ್ರಾಂಗ್ ರಂಗಭೂಮಿ.
1: ಅದ್ರ ಜೊತೆಗೆ ನೀವು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಕಲ್ತಿದ್ದೀರಿ ಅಂತ ಹೇಳಿದ್ರೆ, ಅದ್ರ ಕಡೆ ಒಲವ ಹೇಗೆ ಬೆಳೀತು ಗಿರೀಶ್ ಅವರೇ?
0: ನಂದು ಮೊದಲದು ಒಂದು ಗುರಿ ಇರದೆ ಇದ್ದಿದ್ದೆ ನಾನು ಸಂಗೀತ ಕಲಿಯಬೇಕು ಅಂತ. ಯಾಕಂದ್ರೆ ನಮ್ದು ಮಂಚಿಕೇರಿ ತುಂಬಾ ಒಳ್ಳೆ ಸಂಗೀತಗಾರಿರೋ ಊರದು, ಹಾಸನಗಿ ಗಣಪತಿ ಭಟ್ ಅವರೆಲ್ಲ ಅವಾಗ ತುಂಬಾ ಫೇಮಸ್, ಪಂಡಿತ್ ಪದ್ಮಶ್ರೀ ಎಲ್ಲ ತಗೊಂಡವ್ರು ಅವರೆಲ್ಲ, ಅವ್ರೆಲ್ಲ ಸಂಗೀತ ನಾನು ನೋಡ್ತಿದ್ದೆ. ನನಗೆ ಎಜುಕೇಶನ್ ಮಾಡಕ್ ಇಷ್ಟ ಇರ್ಲಿಲ್ಲ, ನಾನ್ ಸಂಗೀತ ಕಲಿಬೇಕು, ನಾನು ಹಾಡ್ಬೇಕು, ಇದೊಂದು ನಂಗೆ ಮೊದ್ಲಿಂದಾನು ಗುರಿ ಇತ್ತು. ಹಾಗಾಗಿ ನಾನು ರಂಗಭೂಮಿಗೆ ಎಂಟ್ರಿ ಕೊಟ್ಟಿದ್ದು. ರಂಗಭೂಮಿಯಿಂದ ಬಂದು ಏನಾದ್ರು ಸಂಗೀತ ಕಲಿಯಕ್ ಆಗತ್ತಾ, ಯಾಕಂದ್ರೆ ನಮ್ಮ ಅಪ್ಪ ಅಮ್ಮಂದ್ರಿಗಂತೂ ಹಾರ್ಮೋನಿಯಮ್ ಅದು ಇದು ತಂದು ಕೊಡಕ್ ಸಾಧ್ಯನೇ ಇರ್ಲಿಲ್ಲ. ಮತ್ತೆ ನಾನು ಹೇಗೆ ಕಲಿಯೋದು, ಅದೊಂದು ನಂಗೆ ತುಡ್ತಾ ಇತ್ತು. ನಾನು ಎಲ್ಲ ಹೋದ್ರು ನಾನು ಸಂಗೀತ ಒಟ್ಟು ಕಲಿಬೇಕು ಹೆಂಗೆ ಆಗ್ಲಿ ಅಂತ. ನಾನು ಹಾಗಾಗಿ ರಂಗಭೂಮಿಗೆ ಎಂಟ್ರಿ ಕೊಟ್ಟಿದ್ದು.
1: 10th class ಆದ್ಮೇಲೆ ಬೆಂಗಳೂರಿಗೆ ಬಂದ್ರಲ್ಲ, ಆಮೇಲೆ
0: ಇಲ್ಲ 10th class ಆದ್ಮೇಲೆ ನಾನು ನೀನಾಸಂಗೆ ಹೋಗಿದ್ದೆ ಹೆಗ್ಗೋಡು. ಅಲ್ಲಿ ರಂಗಭೂಮಿ ಒಂದಿನ ಡಿಪ್ಲೊಮಾ ಮಾಡಿದೆ, ಆಮೇಲೆ 3 ವರ್ಷ ತಿರುಗಾಟ ಅಂತ ಮಾಡಿದೆ. ಅವ್ರು ಸ್ವಲ್ಪ ದುಡ್ಡು ಬರೋಕ್ ಶುರುವಾಯ್ತು, ಅದನ್ನ ಸ್ವಲ್ಪ ಕೂಡಿಟ್ಟು ನಾನು ನನಗೆ ತಾನ್ಪುರ ಬೇಕಿತ್ತು, ಹಾರ್ಮೋನಿಯಂ ಬೇಕಿತ್ತು ನನಗೆ, ಅದಕ್ಕೋಸ್ಕರ ನಾನು ತಿರುಗಾಟ ಅಂತ ಮಾಡ್ತಿದ್ದೆ. ಅಲ್ಲಿ ನಮ್ಗೆ ಸ್ವಲ್ಪ ಸಂಬಳ ಕೊಡ್ತಿದ್ರು ಆ ಟೈಮಲ್ಲಿ, 3,000 ಏನೋ ಕೊಟ್ಟಿದ್ರು ತಿಂಗಳಿಗೆ ನಮಗೆ. ಹಾಗಾಗಿ ನಾನು ಎಂಟ್ರಿ ಕೊಟ್ಟಿದ್ದೆ ನಾನು ಸಂಗೀತ ಕಲಿಬೇಕು ಅಂತ. ಅಲ್ಲಿ ಒಳ್ಳೊಳ್ಳೆ ಟೀಚರ್ ಬರ್ತಿದ್ರು, ಬೇಸಿಕ್ ಆಗಿ ಒಂದು ಸ್ವಲ್ಪ ಮಟ್ಟಿಗೆ ಸಂಗೀತನ ಹೇಳ್ಕೊಡ್ತಿದ್ರು ನೀನಾಸಮ್ಮಲ್ಲಿ, ದ ವಾಯ್ಸ್ ಎಕ್ಸಸೈಜ್ ಅಂತ ಆ ಕಾರಣಕ್ಕಾಗಿ ಹೇಳ್ಕೊಡ್ತಿದ್ರು. ಆಮೇಲೆ ನಾನು ಮದುವೆ ಆಗಿ ಬೆಂಗಳೂರಿಗೆ ಬಂದಿದ್ದು, 3 ವರ್ಷ ತಿರುಗಾಟ ಮಾಡಿದೆ. ಮದುವೆ ಆಗಿ ಬೆಂಗಳೂರಿಗೆ ಬಂದಾಗ ನಂಗೆ ಯಜಮಾನರು ಕೇಳಿದ್ದು ನೀನ್ ಏನ್ ಮಾಡ್ಬೇಕು ಬೆಂಗಳೂರಿಗೆ ಬಂದಾಗ ಅಂತ. ಅವಾಗ ನಂಗೆ ಬೆಂಗಳೂರು ಅಂದ್ರೆ ವಿಸ್ಮಯ ಅದು. ಈ ಬೆಂಗಳೂರು ಆ ಟೈಮಲ್ಲಿ ಅಂತೂ ನಾನು ಇವಾಗ 25 ವರ್ಷದ ಹಿಂದೆ ಬೆಂಗಳೂರು ಹೇಗಿತ್ತು, ಚಿಕ್ಕ ಮನೆ, ಅದು ನೀರ್ಗ್ ಪರದಾಟ, ಅಯ್ಯೋ ಅದು ಬೆಂಗಳೂರದ ಜೀವನನೇ ಬೇಡ, ನಂಗೆ ಸಂಗೀತನು ಬೇಡ, ಏನು ಬೇಡಪ್ಪ, ನಾನು ವಾಪಸ್ ಹೋಗೋ ತರದ ಮಟ್ಟಿಗೆ ಹೋಗಿತ್ತು.
1: ಅಲ್ಲಿ ನೋಡಿದ್ರೆ ತುಂಬಾ ನೀರು, ಯಾವಾಗ್ಲೂ ನೀರು, ನೀರಿಗೆ ಬರಗಾಲನೇ ಇಲ್ಲ.
0: ಆಮೇಲೆ ನಾನು ಕೇಳಿದ್ದು ನನಗೆ ಎಜುಕೇಶನ್ ಮಾಡಕ್ ಇಷ್ಟ ಇಲ್ಲ, ನಾನು ಸಂಗೀತ ಕಲಿಬೇಕು, ಅದರಲ್ಲೇ ವಿದ್ವತ್ ಕಲಿಬೇಕು, ನಾನು ವಿದ್ವತ್ ಅಂದ್ರೆ ನನಗೆ ಬೇಕು, ನಾನು ಅದರಲ್ಲೇ ಮುಂದುವರಿಬೇಕು, ನನಗೆ ಎಜುಕೇಶನ್ ಕಲಿತು ನಾನು ಏನ್ ಮಾಡ್ಲಿ, ನನಗೆ ಯಾವ ಜಾಬ್ ಮಾಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ ಅಂತ. ಆಮೇಲೆ ಅವ್ರು ದತ್ತಾತ್ರೇಯ ಗರುಡ ಅಂತ ನನ್ನ ಗುರುಗಳು, ಆಮೇಲೆ ವೇದಾವತಿ ಗೋಪಾಲ್ ಸ್ವಾಮಿ, ಇನ್ನೊಬ್ಬರು ರಾಜೇಶ್ವರಿ ಭಟ್ ಕುಮಟಾದವರು, ಇವ್ರು 3 ನನ್ನ ಗುರುಗಳು. ಆಮೇಲೆ ನಾನು ಅವ್ರ ಹತ್ರ ಸಂಗೀತಕ್ಕೆ ಕಲ್ತಿದ್ದು ಅಂದ್ರೆ ಸೇರಿದ್ದು ನಾನು ಅವ್ರ ಹತ್ರ ಹೋಗಿ, ನಾನು ನಿಂಗೆ ನೀನ್ ಯಾವ ತರ ಸಂಗೀತ ಕಲಿಬೇಕು ಅಂತ ಕೇಳಿದ್ರು ನನ್ಗೆ, ನಂಗೆ ಆ ವಿದ್ವತ್ ಅಂತ ಹೇಳ್ತಲ್ಲ ಅದು ಬೇಕು ಅಂತ. ಬಟ್ ನಂಗೆ ಆ ವಿದ್ವತ್ ಅಂದ್ರೆ ಏನಂತ ಗೊತ್ತಿಲ್ಲ.
1: ಆಮೇಲೆ
0: ಅವ್ರು ಹೇಳಿದ್ರು ವಿದ್ವತ್ ಅನ್ನೋದು ನಿರಂತರ ನಿರಂತರವಾದ ಒಂದು ಅಭ್ಯಾಸ, ಅದಕ್ಕೆ ವಿದ್ವತ್ ಅಂತ ಹೇಳ್ತೀವಿ, ಅದನ್ನ ಮಾಡೋ ನೀನು ನಿರಂತರವಾಗಿ ಅಭ್ಯಾಸ ಮಾಡ್ತಾನೆ ಮಾಡ್ತಾನೆ ಮಾಡ್ತಾನೆ ಇರು, ಅದೇ ವಿದ್ವತ್ ಅಂದ್ರು. ನಾ ಅದನ್ನ ಸ್ಟಾರ್ಟ್ ಮಾಡಿದೆ, ಒಂದು 15 ವರ್ಷ ಮಾಡಿದೆ. ಆಮೇಲೆ ಜಾಬ್ ಮಾಡ್ಬೇಕಂತ ಇಷ್ಟ ಆಯ್ತು ನನಗೆ. ಆಮೇಲೆ ಅಪ್ಲೈ ಮಾಡ್ಬೇಕಾದ್ರೆ ಯಾವ್ದೋ ಡಿಪ್ಲೊಮಾ ಕೋರ್ಸ್ ಮಾಡ್ಬೇಕು ನೀವು ಅಂದ್ರು ನನಗೆ, ಸಂಗೀತದಲ್ಲಿ ನೀವು ಟೀಚರ್ ಆಗ್ಬೇಕಂದ್ರೆ ಡಿಪ್ಲೊಮಾ ಕೋರ್ಸ್ ಬೇಕು ಅಂತ. ಆಮೇಲೆ ನಾನು ಡಿಪ್ಲೊಮಾ ಕೋರ್ಸ್ ಭಾರತೀಯ ವಿದ್ಯಾಭವನ,
1: ಓಕೆ,
0: ಅಲ್ಲಿ ನಾನು 5 ವರ್ಷ ಡಿಪ್ಲೊಮಾ ಕೋರ್ಸ್ ಮಾಡಿದೆ ಸರ್ಟಿಫಿಕೇಟ್ ಗೋಸ್ಕರ.
1: ಓಕೆ, ನಿಮ್ಗೆ ಪ್ರಿಯವಾದ ಯಾವ್ದಾದ್ರು ರಚನೆ ಇದ್ರೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಅದನ್ನು ಹಾಡ್ಬೋದಾ ಒಂದು?
0: ಖಂಡಿತ ಸಾಲು, ಖಂಡಿತ. ನೀ

0: ತಿಲಕಾಮದ ರಾಗ, ತುಂಬಾ ಇಷ್ಟವಾದ ರಾಗ ಇದು. ಬಟ್ ಅದ ರಿಯಾಜ್,
1: ನೀವು ಚಲನಚಿತ್ರಕ್ಕೂ ಬಂದ್ರಿ, ಅದರ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅದ್ರಲ್ಲಿ ಚಲನಚಿತ್ರದಲ್ಲಿ ಆಕ್ಟ್ ಮಾಡಿದ್ದೀರಾ, ಸಿಂಗು ಮಾಡಿ ಅದ್ರಲ್ಲಿ ಮೂವೀಸ್ ಅಲ್ಲಿ ಹಾಡಿದ್ದೀರಾ ಕೂಡ, ಸೊ ಆ ಟ್ರಾನ್ಸಿಷನ್ ಹೇಗಾಯ್ತು?
0: ಅದು ಅಕಸ್ಮಾತ್ ಆಗಿ ಬಂದಿದ್ ನಾವು ಇದು ಫಿಲ್ಮ್ಗೆ, ನಮ್ಗೇನು ಐಡಿಯಾ ಇರ್ಲಿಲ್ಲ ಫಿಲ್ಮ್ಗೆಲ್ಲ ಬರಬೇಕು ಅಂತ. ಯಾಕಂದ್ರೆ ರಂಗ ಮೊದ್ಲು ನಮ್ಗೆಲ್ಲ ತುಂಬಾ ಸ್ಟ್ರಿಕ್ಟ್ ಇತ್ತು, ರಂಗಭೂಮಿ ಮಾಡಿದವರು ಫಿಲ್ಮ್ ಎಲ್ಲ ಹೋಗ್ಬಾರ್ದು ಅಂತ. ಬಟ್ ಇದು ಅಕಸ್ಮಾತ್ ಆಗಿ ಆಗಿರೋದು, ಯಾಕಂದ್ರೆ ದುನಿಯಾ ವಿಜಯವ್ರು ನಮ್ಮ ಮನೆಗೆ ಬಂದು ಒಂದು ನಮ್ಮಲ್ಲೇ ಇದ್ದು ನಾವು ಹಾಡೋದು ಕುಣ್ತಾಗಿಂತೆಲ್ಲ ನೋಡಿದ್ರ, ನೋಡ್ಬಿಟ್ಟು ಆಮೇಲೆ ನಮ್ಮನ್ನ ಕೇಳಿದ್ರು ಈ ತರ ಈ ಹಾಡನ್ನ ಟಿನಿಂಗ್ ಮಿನಿಂಗ್ ಟಿಶಾ ಹಾಡಿದ್ಯಲ್ಲ ಅದನ್ನ ರೆಕಾರ್ಡಿಂಗ್ ಮಾಡೋಣ ಅಂತ ಕೇಳಿದ್ರು. ಆಮೇಲೆ ನಾವು ಬೇಡಪ್ಪ ಹಂಗೆ ಹೆಂಗೋ ಮಾಡ್ಬಿಟ್ಟು ಚೆನ್ನಾಗಿರಲ್ಲ, ಅದು ಬೇರೆ ಕೊಂಕಣಿದು ಅದು ಉರ್ದು ಮಿಕ್ಸ್ ಹಾಡ್ ಬೇರೆ, ಆಮೇಲೆ ಹೆಂಗೆಂಗೋ ಮಾಡ್ಬಿಟ್ಟು ಕಷ್ಟ ಆಗ್ಬಿಡುತ್ತೆ ಸರ್ ಬೇಡ ಅಂತ ಅನ್ಸುತ್ತೆ ಅಂತ ಅಂದ್ವಿ ನಾವು. ಇಲ್ಲ ಇಲ್ಲ ಮಾಡೋಣ ನೋಡೋಣ ಹೇಗಿರುತ್ತೆ ನೋಡೋಣ ಅಂತಂದ್ರು. ಓಕೆ ಅಂತ ನಾವು ಒಪ್ಕೊಂಡು ಹಂಗೆ ನಮ್ದು ಫಿಲ್ಮ್ ಜರ್ನಿ ಸ್ಟಾರ್ಟ್ ಆಗಿದ್ದು. ಆಮೇಲೆ ನಾವು ಬೆಂಗಳೂರಿಗೆ ಬಂದ್ವಿ, ನಮ್ಗೆ ಆಮೇಲೆ ದುನಿಯಾ ವಿಜಯವ್ರು ಕರೆದ್ರು ಹಾಡು ಒಂದಷ್ಟು ಮೂರ್ ನಾಲ್ಕು ಹಾಡು ರೆಕಾರ್ಡ್ ಮಾಡೋಣ, ಅದ್ರಲ್ಲಿ ಯಾವ್ದು ಚೆನ್ನಾಗಿದೆ ಅದನ್ನ ಆಲ್ಬಮ್ ಥರದಲ್ಲಿ ಮಾಡೋಣ ಅಂತ. ಆಮೇಲೆ ನನಗೆ ಭಯ, ಏನು ನಮ್ಮ ಸಿದ್ಧಿ ಅವ್ರು ಏನು ಹೇಳ್ಕೊತಾರೋ ಗೊತ್ತಿಲ್ಲ, ಯಾಕಂದ್ರೆ ಫಸ್ಟ್ ಟೈಮ್ ಅಲ್ವಾ ಸಿದ್ಧಿ ಹಾಡು ಬಂದಿರೋದು ಫಿಲ್ಮ್ ಇದಕ್ಕೆ. ಆಮೇಲೆ ಇಲ್ಲ ನೋಡೋಣ ಚೆನ್ನಾಗೆ ಮಾಡೋಣ ಅದನ್ನ ಅಂದ್ರು. ಆಯ್ತು ಮಾಡುವ ಸರ್ ಅಂತ ಹೇಳ್ಬಿಟ್ಟು ನಾವು ಒಂದಷ್ಟು ಟೀಮ್ ಜೊತೆಗೆಲ್ಲ ಕರ್ಕೊ ಬಂದ್ವಿ, ಒಂದು 10 ಜನ ಇದ್ರು ಹೆಂಗಸರು ಅನ್ಸುತ್ತೆ, ಅವ್ರನ್ನೆಲ್ಲ ಕರ್ಕೊಬಂದು ಅವರು ಒಂದಷ್ಟು ನಾವೇ ಕೊರಿಯೋಗ್ರಫಿ ಮಾಡಿದ್ದು, ಅದಕ್ಕೆ ಕಾಸ್ಟ್ಯೂಮ್ ಡಿಸೈನ್ ವಿಜಯ್ ಸರ್ ಮಾಡಿದ್ದು. ಆಮೇಲೆ ಒಂದಷ್ಟು ಮೂವ್ಮೆಂಟ್ ಎಲ್ಲ ನಮ್ದೇ ಮೂವ್ಮೆಂಟ್ ಹಾಕೊಂಡ್ವಿ, ಯಾಕಂದ್ರೆ ಸರ್ ನಮ್ದೇ ಹಾಕಿ ನಮ್ಗೆ ಬೇರೆ ಮೂವ್ಮೆಂಟ್ ಕೊಟ್ಟರೆ ನಾವು ಮಾಡ್ಬೋದೇನೋ, ಬೇರೆಯವರಿಗೆಲ್ಲ ಕಷ್ಟ ಆಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ನೀವು ಹೆದರ್ಕೊಬೇಡ್ರಪ್ಪ ನಾವು ಚೆನ್ನಾಗೆ ಮಾಡೋಣ ಅದನ್ನ ಅಂತಂದ್ರು. ಆಯ್ತು ಸರ್ ನೀವು ಮಾಡಿ ಅಂತ. ಹಾಗಾಗಿ ನಾವು ಫಿಲ್ಮ್ ಫೀಲ್ಡ್ಗೆ ನಮ್ಮ ಕ್ರೆಡಿಟ್ ಗೋಷ್ಟು ದುನಿಯಾ ವಿಜಯ್ ಅವ್ರಿಗೆ. ಆಮೇಲೆ ಅವ್ರನ್ನ ತಂದು ಆ ಹಾಡನ್ನ ಅವರು ಚರಣ್ ರಾಜ್ ಸರ್ ತುಂಬಾ ಲೆಜೆಂಡರಿ ಮ್ಯೂಸಿಕ್ ಡೈರೆಕ್ಟರ್ ಅವರು, ಅವ್ರ ಜೊತೆ ಕೆಲಸ ಮಾಡಿದ್ವಿ ನಾವು, ಅವ್ರನ್ನ ಮೀಟ್ ಮಾಡಿದ್ವಿ. ನೋಡಿ ಈ ರಂಗ ಭೂಮಿಯಿಂದ
1: ಗುಂಪಿನವರೇ ಹಾಡಿರೋದ?
0: ಹೌದೌದು, ನನ್ನ ಗುಂಪಿನವರೇ, ಮೇನ್ ಸಿಂಗರ್ ನಾನು, ಅದರಲ್ಲಿ ಮಿಕ್ಕದವರೆಲ್ಲ ನಂದು
1: ವಿತ್ ಕೊರಿಯೋಗ್ರಫಿ ನಿಮ್ದೇ?
0: ಹೌದು ಹೌದು, ನಮ್ಗೆ ಫಸ್ಟ್ ಗೆ ಎಲ್ಲ ರೆಕಾರ್ಡಿಂಗ್ ಎಲ್ಲ ಮಾಡಿ ಬಂದ್ವಿ ನಾವು, ಅದೆಲ್ಲ ಬಿಡುಗಡೆ ಆಯ್ತು. ನೋಡ್ರಿ ಆ ಹಾಡು ಹಂಗಾಮನೆ ಆಗ್ಬಿಡ್ತು, ದೊಡ್ಡ ಹಂಗಾಮ ಅದು, ನಮ್ಗೆ ನಿದ್ದೆ ಮಾಡಕ್ಕೂ ಟೈಮ್ ಇಲ್ಲ, ಊಟ ಮಾಡಕ್ಕೂ ಟೈಮ್ ಇಲ್ಲ, ಅಷ್ಟು ಹಂಗಾಮ ಆಗ್ಬಿಟ್ಟು ನಮ್ಗೆ. ಆಮೇಲೆ ನಾವು ರೆಡಿ ಆಗ್ಬಿಟ್ವಿ, ಓ ಸಿಕ್ಕಿದ ಚಾನ್ಸ್ ಅಲ್ವಾ ಮತ್ತೆ ಆಗಿ ಬಿಡಬೇಕು ರಂಗಭೂಮಿನಿಂದ ಈ ತರ ಬಂದು, ನಮ್ಗೊಂದು ಎನರ್ಜಿ ಇತ್ತು ಆ ಟೈಮ್ ಅಲ್ಲಿ.
1: ಓಕೆ, ತುಂಬಾ ಬಹುಮುಖ ಕಲಾವಿದೆ ನೀವು ಇವಾಗ, ರಂಗಭೂಮಿ ಸಿಂಗರ್ ಆಕ್ಟಿಂಗ್ ಮಾಡ್ತೀರಾ, ಇದ್ರಲ್ಲಿ ನಿಮ್ಗೆ ಏನಾದ್ರೂ ಎದುರಾದ ಸವಾಲುಗಳ ಬಗ್ಗೆ ಹೇಳೋದಾದ್ರೆ?
0: ನಿಜ ಹೇಳ್ಬೇಕು ನಂಗೆ ಸವಾಲುಗಳೇ ಬಂದಿಲ್ಲ ಇದ್ರಲ್ಲಿ, ಯಾಕಂದ್ರೆ ನಾನು ನನ್ನ ಕೆಲಸ ನಾನು ಶ್ರದ್ಧೆಯಿಂದ ಮಾಡೋದನ್ನ ನಂಗೆ ದೇವ್ರ ಶಕ್ತಿ ಕೊಟ್ಟುಬಿಟ್ಟಿದ್ರು. ನಾನು ಯಾವುದೇ ಒಂದು ಚಿಕ್ಕ ಕೆಲಸ ಆದ್ರೂ ಅದನ್ನ ತುಂಬಾ ಶ್ರದ್ಧೆಯಿಂದ ಮಾಡ್ತಿದ್ದೆ, ಬೇಕಾದ್ರೆ ಅದನ್ನ ನಾನು ದುಡ್ಡಿನ ಬಗ್ಗೆ ಯೋಚನೆ ಮಾಡಿರ್ಲಿಲ್ಲ. ನಾನಲ್ಲಿ ಹೋಗ್ಬೇಕು, ನನ್ನ ಕೆಲಸ ನೋಡಿ ಅವ್ರು ನಂಗೆ ದುಡ್ಡು ಕೊಡ್ಬೇಕು, ಹಂಗೆ ಚಿಂತೆ ಮಾಡ್ತಾ ಹೋದವ್ ನಾನು. ಹಾಗಾಗಿ ನನ್ಗೆ ಎಲ್ಲೂ ನನಗೆ ರಂಗಭೂಮಿ ಆಗಲಿ ಫಿಲ್ಮ್ ಫೀಲ್ಡ್ ಆಗಲಿ ನಂಗೆ ಎಲ್ಲೂ ನಿಜವಾಗಿ ಹೇಳ್ಬೇಕಂದ್ರೆ ನಂಗೆ ಎಲ್ಲೂ ಸವಾಲುಗಳೇ ಆಗಿಲ್ಲ ನನ್ನ ಲೈಫಲ್ಲಿ.
1: ಓಕೆ,
0: ನನಗೆ ಅಷ್ಟು ಕಾನ್ಫಿಡೆಂಟ್.
1: ಓಕೆ, ಯಾರಾದ್ರೂ ಯುವ ಕಲಾವಿದ ತುಂಬಾ ಜನ ಆಕ್ಟಿಂಗ್ ಹೋಗ್ಬೇಕು ಫಿಲ್ಮ್ ಅಲ್ಲಿ ಆಕ್ಟ್ ಮಾಡ್ಬೇಕನ್ನ, ಅವರಿಗೆ ನಿಮ್ಮ ಸಂದೇಶ ಏನು?
0: ಇಲ್ಲ, ಆಕ್ಟಿಂಗ್ ಅಥವಾ ಯಾವುದೇ ಒಂದು ಕ್ಷೇತ್ರಕ್ಕೆ ಹೋಗ್ಬೇಕಂದ್ರೆ ಮೊದಲು ನಮಗೆ ಅಲ್ಲಿ ಆಗುತ್ತಾ, ಇನ್ನೊಂದು ಕಮಿಟ್ಮೆಂಟ್, ಇನ್ನೊಂದು ಶಿಸ್ತು, ಇದು ಮೂರು ಇದ್ದು ಬಿಟ್ರೆ ನೀವು ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು.
1: ನಿಮ್ದು ನೆಕ್ಸ್ಟ್ ಯೋಜನೆ ಏನಾದ್ರೂ ಲೈಕ್ ಪ್ಲಾನ್ ಹಾಕೊಂಡಿದ್ದೀರಾ?
0: ಖಂಡಿತ, ನಾನಿವಾಗ ಹಾಮಿ ಸಿದ್ಧಿ ಅಂತ ಒಂದು ಆಲ್ಬಮ್ ಮಾಡಿದ್ದೀನಿ. ಹಾಮಿ ಸಿದ್ಧಿ ಅಂದ್ರೆ ನಾವು ಸಿದ್ಧಿಯರು,
1: ಅದು ಕೊಂಕಣಿದ?
0: ಅದು ಕೊಂಕಣಿ, ಯಾಕಂದ್ರೆ ನಮ್ದು ಕೊಂಕಣಿನೇ ಮದರ್ ಟಂಗ್, ಆದ್ರಿಂದ ಯಾರು ಇದುವರೆಗೆ ನಮ್ಗೆ ಕೊಂಕಣಿ ಹಾಡನ್ನ ಯಾರು ಪುಷ್ ಮಾಡಿಲ್ಲ ಇದುವರೆಗೂ. ನನಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ ಕ್ಯಾಪ್ಟನ್ ಬರೀಟು ಅಂತ, ಅವ್ರು ಕೊಂಕಣಿ ಇದು ಮಾತಾಡ್ತಾರೆ ಗೋವಾದವರು. ಅವ್ರು ನಂಗೆ ಮೀಟ್ ಆದಾಗ ಹೇಳಿದ್ರು ನಾವೊಂದು ಹಾಮಿ ಸಿದ್ಧಿ ಅಂತ ಯಾಕೊಂದು ಕೊಂಕಣಿ ಆಲ್ಬಮ್ ಮಾಡಬಾರ್ದು, ಯಾಕಂದ್ರೆ ನಿಧಾನಕ್ಕೆ ನಮ್ ಕೊಂಕಣಿನ ಉಳಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಒಂದು ಮೂರ್ ನಾಲ್ಕು ಐದು ಹಾಡು ಮಾಡಿದ್ದೀವಿ, ಮೂರ್ ಹಾಡು ಆಲ್ರೆಡಿ ನಾವು ಬಿಡುಗಡೆ ಮಾಡಿದ್ದೀವಿ ಕೊಂಕಣಿಂದಾನೆ ಎಲ್ಲ. ನನ್ ಮಗ ಅದಕ್ಕೆ ಮ್ಯೂಸಿಕ್ ಮಾಡಿದ್ದಾನೆ, ಕ್ಯಾಪ್ಟನ್ ಬರೀಟು ಅವರು ಅದಕ್ಕೆ ಲಿರಿಕ್ಸ್ ಬರೆದಿದ್ದಾರೆ, ನಾನು ಅದನ್ನ ಹಾಡಿದ್ದೀನಿ. ಈಗ ಆಲ್ರೆಡಿ ಧೂಮ್ ಮಚಾಲೆ ಆಗ್ತಾ ಇದೆ, ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಯೂಟ್ಯೂಬ್ ಎಲ್ಲ ಬಿಟ್ಟಿದೀವಿ ಆಲ್ರೆಡಿ. ಅದು ಅದೇ ನನ್ಗೆ ಇವಾಗ ಏನಂದ್ರೆ ನಾನು ಕೊಂಕಣಿನ ಬೆಳೆಸಬೇಕು ಉಳಿಸಬೇಕು ನಮ್ಮ ಭಾಷೆ.
1: ಶೂಟಿಂಗ್ ಎಲ್ಲ ಆಗೋಗಿದೆ?
0: ಹೌದೌದು, ಎಲ್ಲ ಮಾಡಿ ನಾವು ಹಾಕಿದೀವಿ ಅದ್ರ ಯೂಟ್ಯೂಬ್ ಅಲ್ಲಿ ಹಾಕಿದೀವಿ. ಈ ನಮ್ಮಲ್ಲಿ ಕೊಂಕಣಿ ಹಾಡು ಹಾಡ್ತಾರೆ, ಬಟ್ ಅದು ಎಲ್ಲರೂ ಹಾಡ್ತಾರೆ, ಅದನ್ನ ಸ್ವಲ್ಪ ಸ್ವಲ್ಪ ಚೇಂಜ್ ಆದ್ರೆ ಹೇಗಿರುತ್ತೆ, ಕ್ಲಾಸಿಕಲ್ ಟಚ್ ಕೊಟ್ಟಾಗ ಹೇಗಿರುತ್ತೆ, ಹಾಗೆ ಸ್ವಲ್ಪ ಕ್ಲಾಸಿಕಲ್ ಟಚ್ ಕೊಟ್ಟು ಅದನ್ನ ಮೂರ್ ಹಾಡನ್ನು ನಾವು ಹಾಮಿ ಸಿದ್ಧಿ ಅಂತ ಒಂದು ಬಿಡುಗಡೆ ಮಾಡಿದ್ವಿ.
1: ನೀವು ಅದಕ್ಕೆ ಇದು ಮಾಡಿರೋದು ಕೋರಿಯೋಗ್ರಾಫ್?
0: ನಾನು ಹಾಡಿರೋದು ಅಷ್ಟೇ, ಜಸ್ಟ್ ಹಾಡು ಅದು ಬಂದಿರೋದು. ಈಗ ನೆಕ್ಸ್ಟ್ ಅದನ್ನ ಶೂಟ್ ಮಾಡ್ಬೇಕು ಅನ್ಕೊಂಡಿದ್ವಿ, ಜಸ್ಟ್ ಹಾಡು ಬಿಟ್ಟಿದೀವಿ, ಮೂರ್ ಹಾಡು ಬಿಟ್ಟಿದೀವಿ ಆ ತರ. ಅದು ನಂದು ಅಂದ್ರೆ ಕೊಂಕಣಿನ ಉಳಿಸಬೇಕು ಬೆಳೆಸಬೇಕು, ಕನ್ನಡ ನಮ್ಮ ಎರಡನೇ ತಾಯಿ, ಅದು ಬಿಡಕ್ ಆಗದೇ ಇಲ್ಲ, ಬಟ್ ಕೊಂಕಣಿನ ನಾವು ಮುಂದುವರ್ಸ್ಕೊಂಡು ಹೋಗೋಣ ಅಂತ.
1: ಕೊನೆಯದಾಗಿ ನಿಮ್ಗೆ ಇಷ್ಟವಾದ

0: ಹಾಡನ್ನ ನಮ್ಮ ಕೇಳುಗರಿಗೆ ಒಂದು ಹಾಡ್ಬೋದಾ ಅಂತ?
1: ನಮ್ಗೆ ಇಷ್ಟ ಆದ ಈಗ ಫಿಲ್ಮಿಗೆ ಬಂದ್ರಂತೂ ಕಹಚೇಲಿಗೆ ಅಂತೂ ಇದ್ದೆ. ಅದ್ ನಮ್ಗೆ ಎನರ್ಜಿ ಕೊಟ್ಟ ಹಾಡು, ನಮ್ಗೆ ಒಂಥರ ಫಿಲ್ಮ್ ಫೀಲ್ಡ್ ಅನ್ನೇ ದೊಡ್ಡ ಅಲ್ಲೋಲ ಕಲ್ಲೋಲ ಮಾಡಿದ್ದ ಹಾಡು, ಅದನ್ನೇ ಹಾಡ್ಬಿಡ್ತೀನಿ ನಾನು. ಕಾಚಲಿಗೆ ಬೆಂಗಳೂರು ದೇಕನಿಕೋ, ಕಾಚಲಿ ಬಾ ಬೆಂಗಳೂರು ದೇಕನಿಕೋ, ಬೆಂಗಳೂರು ಸಾವುಕಾರ ಮಾಲಿಕ ಮೂಜೆ ಅಂದರ ಬುಲಾಯ ದರ್ವಾಜಾ ಲಗಾಯ ಅಂದರ ಮಂಚ ಕೋಂಬೋ ತಿನಿಂಗ ಮಿನಿಂಗ ಟಿಶ್ಯಾ ಟಿಶ್ಯಾ ನಾರಿ ನಾರಿ ಕಾಚಲಿಗೆ, ನಾರಿ ನಾರಿ ಕಾಚಲಿಗೆ, ಕಾಚಲಿಗೆ ಮಂಚಿಕೇರಿ ದೇಕನಿಕೋ, ಮಂಚಿಕೇರಿ ಸಾವುಕಾರ ಮಾಲಿಕ ಮೂಜೆ ಅಂದರ ಬುಲಾಯ ದರ್ವಾಜಾ ಲಗಾಯ ಅಂದರ ಮಂಚ ಕೋಂಬೋ ಟಿನಿಂಗ ಮಿನಿಂಗ ಟಿಶ್ಯಾ. ಅಟ್ಲಿ ಈ ಹಾಡಿಗೆ ನಂಗೆ ಬೆಸ್ಟ್ ಅವಾರ್ಡ್ ಸಿಂಗರ್ ಅವಾರ್ಡ್ ಸಿಕ್ಕಿದೆ ಈ ಹಾಡಿಗೆ.
0: ಹೌದಾ?
1: ಚಂದನವನದಲ್ಲಿ.
0: ಮೇಡಮ್, ನಿಮ್ ಜೊತೆ ಮಾತಾಡಿ ಲೈಕ್ ತುಂಬಾ ಖುಷಿ ಆಯ್ತು. ಇಟ್ ವಾಸ್ ವೆರಿ ಲೈವ್ಲಿ ಎಕ್ಸ್ಪೀರಿಯನ್ಸ್. ನಿಮ್ಮ ಹಾಡುಗಳು ಅದ್ಭುತ, ನಿಮ್ಮ ಸ್ವರನೂ ಅದ್ಭುತ, ಕಂಠ ಸಿರಿ ತುಂಬಾ ಚೆನ್ನಾಗಿದೆ. ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು. ನಮಸ್ಕಾರ.
1: ಥ್ಯಾಂಕ್ ಯು, ಥ್ಯಾಂಕ್ ಯು.
2: ಇದುವರೆಗೆ ರಂಗಭೂಮಿ ಕಲಾವಿದೆ ಗಿರಿಜಾ ಸಿದ್ಧಿ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ಆಶಾ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಇದು ನಿಮ್ಮ ನೆಚ್ಚಿನ 102.6 ಮೆಗಾಹರ್ಟ್ಸ್ಗಳ ಚಿತ್ರದುರ್ಗ ಬಾನುಲಿ ಪ್ರಸಾರ ಕೇಂದ್ರ. ಸಮಯ 12:30:52. ಇದೀಗ ಪ್ರಕಟಣೆಗಳು.
4: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
5: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಗುಟ್ಟು ಬಲ್ಲೆನು ನಾನು ಜಾಣೆ.
6: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
7: ಸೂರ್ಯ ಬಂದನೆ
6: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
7: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
8: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
9: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ.
7: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
4: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM.
10: ಎಸ್ಜಿಎಂ ಕನ್ನಡ ಮಾಧ್ಯಮ ಶಾಲೆ ಚಿತ್ರದುರ್ಗದಲ್ಲಿ 1-10 ತರಗತಿಯವರೆಗೆ ಉಚಿತ ಊಟ ವಸತಿ ವಿದ್ಯಾಭ್ಯಾಸ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಸಂಪರ್ಕಿಸಿ 7019434369.
3: ಎರಡ್ 2026-27 ಸಾಲಿನ ರಾಷ್ಟೀಯ ತೋಟಗಾರಿಕೆ ಮಿಷನ್ ಯೋಜನೆಯಡಿ ತೋಟಗಾರಿಕೆ ಬೆಳೆಗಳ ಪ್ರದೇಶ ವಿಸ್ತರಣೆ ಕಾರ್ಯಕ್ರಮದಡಿ ದಾಳಿಂಬೆ, ಕಂದುಬಾಳೆ, ಅಂಗಾಂಶ ಬಾಳೆ, ಡ್ರ್ಯಾಗನ್ ಫ್ರೂಟ್, ಹುಣಸೆ, ನೇರಳೆ, ಹಣ್ಣಿನ ಬೆಳೆಗಳ ಹೈಬ್ರಿಡ್ ತರಕಾರಿ, ಕಟ್ ಫ್ಲವರ್ಸ್, ಗುಲಾಬಿ, ಜೆಬೇರಿಯಾ, ಕಾರ್ನೇಷನ್, ಸುಗಂಧರಾಜ ಹೂಗಳು, ಬಿಡಿ ಹೂಗಳ ಮತ್ತು ಕರಿಮೆಣಸು ಬಹುವಾರ್ಷಿಕ ಬೆಳೆಗಳ ಪ್ರದೇಶ ವಿಸ್ತರಣೆ ಕಾರ್ಯಕ್ರಮಕ್ಕೆ ಮತ್ತು ಸಣ್ಣ ಪ್ರಮಾಣದ ಅಣಬೆ ಉತ್ಪಾದನಾ ಘಟಕ ಕಾರ್ಯಕ್ರಮ, ಪಕ್ಷಿ ನಿರೋಧಕ ಬಲೆ, ವೈಯಕ್ತಿಕ ನೀರು ಸಂಗ್ರಹಣಾ ಘಟಕ, ಪಾಲಿಹೌಸ್, ಪ್ಲಾಸ್ಟಿಕ್ ಮಲ್ಚಿಂಗ್, ಹೈಡ್ರೋಫೋನಿಕ್ಸ್, ಕಳೆ ನಿಯಂತ್ರಕ ಮ್ಯಾಟ್, ತರಕಾರಿ ಬೆಳೆಗಳಿಗೆ ಆಧಾರ ನೀಡುವ ವ್ಯವಸ್ಥೆ, ಎರೆಹುಳು ಗೊಬ್ಬರ ಘಟಕ, ಜೇನು ಪೆಟ್ಟಿಗೆ, 20 HP ವರೆಗಿನ ಟ್ರ್ಯಾಕ್ಟರ್, ಪವರ್ ಟ್ರಿಲ್ಲರ್, ತಳ್ಳುವ ಗಾಡಿ ಹಾಗೂ ಈರುಳ್ಳಿ ಶೇಖರಣಾ ಘಟಕಗಳಿಗೆ ಸಹಾಯಧನ ಪಡೆಯಲು ಆಸಕ್ತ ಅರ್ಹ ತೋಟಗಾರಿಕೆ ಬೆಳೆಗಾರರಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿರುತ್ತದೆ ಹಾಗೂ ಅರ್ಜಿಯನ್ನು ಆಯಾ ತಾಲೂಕಿನ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರ ಕಚೇರಿಗೆ ದಿನಾಂಕ 15/6/2026 ಒಳಗೆ ನಿಯಮಾನುಸಾರ ಸಲ್ಲಿಸಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ರೈತರು

ಆಯಾ ತಾಲೂಕಿನ ಸಂಬಂಧಪಟ್ಟ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ. ಸಮಯ ಆಗಲಿದೆ 12:35. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮದಲ್ಲಿ ನ್ಯೂಕ್ಲಿಯರ್ ಮೆಡಿಸಿನ್ ಬಗ್ಗೆ ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಆಶೀಶ್ ಆಚಾರ್ಯ. ಬಳಿಕ 1 ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಗಳ ಬಗ್ಗೆ ಮಾಹಿತಿ ಪ್ರಸಾರವಾಗಲಿದೆ. ಬಳಿಕ 1:10 ರಾಷ್ಟೀಯ ವಾರ್ತೆಗಳನ್ನು ಕೇಳುವಿರಿ ಕನ್ನಡದಲ್ಲಿ.

0: ಅಂಶ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ನ್ಯೂಕ್ಲಿಯರ್ ಮೆಡಿಸಿನ್ ಅಥವಾ ವಿಕಿರಣ ಔಷಧಿಗಳು, ಈ ವಿಷಯದ ಕುರಿತು ಡಾಕ್ಟರ್ ಆಶಿಷ್ ಆಚಾರ್ಯ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ.
1: ಕೆಳಗರೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಆಶಿಷ್ ಆಚಾರ್ಯ ಕೆ. ಇವರು ನ್ಯೂಕ್ಲಿಯರ್ ಮೆಡಿಸಿನ್ ನಲ್ಲಿ ಕನ್ಸಲ್ಟೆಂಟ್ ಹಾಗೇನೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಈಗ ಈ ನ್ಯೂಕ್ಲಿಯರ್ ಮೆಡಿಸಿನ್ ಅಂತ ಹೇಳ್ತೇವಲ್ಲ, ಈ ನ್ಯೂಕ್ಲಿಯರ್ ಮೆಡಿಸಿನ್ ಅಂತ ಹೇಳಿದ್ರೆ ಏನು ಅಂದ್ರೆ ಜನಸಾಮಾನ್ಯರಿಗೆ ಅರ್ಥವಾಗುವ ರೀತಿಯಲ್ಲಿ ವಿವರಿಸೋದಾದ್ರೆ ಏನಿದು ನ್ಯೂಕ್ಲಿಯರ್ ಮೆಡಿಸಿನ್ ಅನ್ನುವಂಥದ್ದು?
2: ಸೊ ಸಿಂಪಲ್ ಆಗಿ ಹೇಳೋದಾದ್ರೆ ನ್ಯೂಕ್ಲಿಯರ್ ಮೆಡಿಸಿನ್ ಅಂದ್ರೆ ರೇಡಿಯೋ ಆಕ್ಟಿವ್ ಮೆಡಿಸಿನ್ಸ್, ಅಂದ್ರೆ ವಿಕಿರಣಶೀಲ ಔಷಧಿಗಳು. ಇದನ್ನ ವೈದ್ಯಕೀಯ ಕ್ಷೇತ್ರದಲ್ಲಿ ಚಿಕಿತ್ಸೆ ಮಾಡ್ಲಿಕ್ಕೆ ಇರ್ಬೋದು, ಇಲ್ಲ ರೋಗ ಪತ್ತೆ ಹಚ್ಚಲಿಕ್ಕೆ ಇರ್ಬೋದು, ನಾವು ಉಪಯೋಗಿಸ್ತೇವೆ. ಇದರಲ್ಲಿ ಬರುವ ಎಲ್ಲಾ ಸ್ಕ್ಯಾನ್ಸ್ ಅಥವಾ ಟ್ರೀಟ್ಮೆಂಟ್ಗೆ ನ್ಯೂಕ್ಲಿಯರ್ ಮೆಡಿಸಿನ್ ಅಂತ ಹೇಳ್ತೇವೆ. ಇದರಲ್ಲಿ ನಿಮ್ಗೆ ಜನಸಾಮಾನ್ಯರಿಗೆ ಕೇಳಿರುವಂತಹದ್ದು ಕಾಮನ್ ಆಗಿ ಏನಂದ್ರೆ ಪೆಟ್ ಸ್ಕ್ಯಾನ್ ಅಂತ ಕೇಳಿರ್ಬೋದು. ಇದು ಕಾಮನ್ ಆಗಿ ಎಲ್ರಿಗೂ ಗೊತ್ತಿರ್ತದೆ, ಬಟ್ ಇದಕ್ಕಿಂತ ಮೀರಿ ಇನ್ನೂ ಅನೇಕ ಬಗೆಯ ಸ್ಕ್ಯಾನ್ಗಳು ಅಥವಾ ಟ್ರೀಟ್ಮೆಂಟ್ಗಳು ಇದರಲ್ಲಿ ಬರುತ್ತೆ.
1: ಡಾಕ್ಟರ್, ಈಗ ತಾವು ಹೇಳಿದ್ರಿ ಈಗ ಇದರಲ್ಲಿ ರೇಡಿಯೇಷನ್ ಅನ್ನ ಅಂದ್ರೆ ವಿಕಿರಣಗಳನ್ನೆಲ್ಲ ಬಳಸಲಾಗುತ್ತೆ ಅಂತ ಹೇಳಿ. ಸಾಮಾನ್ಯವಾಗಿ ರೇಡಿಯೇಷನ್ ಅಂತ ಹೇಳಿದಾಗ ಜನರಿಗೆ ಒಂದು ರೀತಿಯ ಭಯ ಇರುತ್ತೆ, ರೇಡಿಯೇಷನ್ ಇಂದ ಆರೋಗ್ಯಕ್ಕೆ ಏನಾದ್ರೂ ಸೈಡ್ ಇಫೆಕ್ಟ್ಸ್ ಆಗ್ತದೆ ಹೇಗೆ ಅಂತ ಹೇಳಿ. ಏನ್ ಹೇಳ್ತೀರಾ ಡಾಕ್ಟರ್ ಇದಕ್ಕೆ?
2: ಸೊ ಜನಸಾಮಾನ್ಯರಲ್ಲಿ ಮಿಸ್ಕನ್ಸೆಪ್ಷನ್ ಸಾಮಾನ್ಯವಾಗಿ ಇರುತ್ತೆ. ಏನಂದ್ರೆ ರೇಡಿಯೇಷನ್ ಅಂದ್ರೆ ಅದು ಅಟಮ್ ಬಾಂಬ್, ಅಟಮ್ ಆತರ ತುಂಬಾ ಭಯ ಇರುತ್ತೆ. ಆದ್ರೆ ಭಾರತದಲ್ಲಿ ರೇಡಿಯೇಷನ್ಗೆ ಅಂತ, ರೇಡಿಯೋ ಆಕ್ಟಿವ್ ಮೆಡಿಸಿನ್ಗಳಿಗೆ ಅಂತ ಅದನ್ನ ಡೀಲ್ ಮಾಡ್ಲಿಕ್ಕೆ ಒಂದು ಅಟಾಮಿಕ್ ಎನರ್ಜಿ ರೆಗ್ಯುಲೇಟರಿ ಬೋರ್ಡ್ ಆಫ್ ಇಂಡಿಯಾ ಅಂತ ಇದೆ. ಇದನ್ನ ಎಲ್ಲಾ ಕಂಟ್ರೋಲ್ ಮಾಡಿ ಇವರು ಎಲ್ಲಾ ರೇಡಿಯೇಷನ್ ರಿಲೇಟೆಡ್ ಏನೇ ಇರ್ಬೋದು, ಲಿಮಿಟ್ ರೇಡಿಯೇಷನ್ ಲಿಮಿಟ್ ಇರ್ಬೋದು, ಇದನ್ನ ಎಲ್ಲದನ್ನು ಅವ್ರು ಕಂಟ್ರೋಲ್ ಮಾಡ್ತಾರೆ. ಹಾಗೆ ಈಗ ನಾವು ನ್ಯೂಕ್ಲಿಯರ್ ಮೆಡಿಸಿನ್ ಅಲ್ಲಿ ಯೂಸ್ ಮಾಡುವಂತ ರೇಡಿಯೇಷನ್ ತುಂಬಾ ಕಡಿಮೆ ಪ್ರಮಾಣದ ರೇಡಿಯೇಷನ್ ಆಗಿರ್ತದೆ. ಹಾಗೆ ಇದನ್ನು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಏನೇ ಸೈಡ್ ಇಫೆಕ್ಟ್ ಇಲ್ಲದೆ ಮಾಡುವಂತ ರೇಡಿಯೇಷನ್ ಇರ್ತದೆ.
1: ತಾವು ಅವಾಗಲೇ ಹೇಳಿದ್ರಿ ಇದನ್ನ ಚಿಕಿತ್ಸೆಗೂ ಬಳಸಲಾಗುತ್ತೆ ಮತ್ತೆ ರೋಗ ಪತ್ತೆಗೂ ಬಳಸಲಾಗುತ್ತೆ ಅಂತ. ಮೊದಲನೇದಾಗಿ ರೋಗ ಪತ್ತೆಗೆ ಯಾವ ರೀತಿಯಾಗಿ ಇದನ್ನ ಬಳಸಲಾಗುತ್ತೆ ಡಾಕ್ಟರ್?
2: ಸೊ ಕಾಮನ್ ಆಗಿ ಎಲ್ರಿಗೂ ನ್ಯೂಕ್ಲಿಯರ್ ಮೆಡಿಸಿನ್ ಅಲ್ಲಿ ಗೊತ್ತಿರುವಂತ ಒಂದು ಸ್ಕ್ಯಾನ್ ಅಂದ್ರೆ ಪೆಟ್ ಸ್ಕ್ಯಾನ್. ಪೆಟ್ ಸ್ಕ್ಯಾನ್ 21ನೇ ಶತಮಾನದ ತುಂಬಾ ಇಂಪಾರ್ಟೆಂಟ್ ಇನ್ವೆನ್ಷನ್ ಗಳಲ್ಲೂ ಒಂದು ಪೆಟ್ ಸ್ಕ್ಯಾನ್. ಈಗ ಕ್ಯಾನ್ಸರ್ ಬಂದ್ರೆ ಫಸ್ಟ್ ಆಫ್ ಆಲ್ ಕ್ಯಾನ್ಸರ್ ಬಂದಿದೆಯಾ ಇಲ್ವಾ ಅಂತ ಗೊತ್ತಾಗ್ಲಿಕ್ಕೆ ಈ ಪೆಟ್ ಸ್ಕ್ಯಾನ್ ತುಂಬಾ ಅಗತ್ಯವಾಗಿದೆ. ಹಾಗೂ ಕ್ಯಾನ್ಸರ್ ಬಂದಿದೆ ಅಂತ ಆಲ್ರೆಡಿ ಗೊತ್ತಿದೆ, ಎಲ್ಲೆಲ್ಲಿ ಸ್ಪ್ರೆಡ್ ಆಗಿದೆ, ಇದು ನಮಗೆ ಪೇಷಂಟ್ಗೆ ಸಿಂಪ್ಟಮ್ ಮೂಲಕ ಗೊತ್ತಾಗುದಿಲ್ಲ, ಒಂದು ಸ್ಕ್ಯಾನ್ ಬೇಕೇ ಬೇಕು. ಸೊ ಈ ಸ್ಕ್ಯಾನ್ ಎಲ್ಲ ಇದು ಫುಲ್ ಬಾಡಿ ಸ್ಕ್ಯಾನ್ ಆದ ಕಾರಣ ತಲೆಯಿಂದ ಕಾಲಿನ ತನಕ ಎಲ್ಲಾ ಇಡೀ ಬಾಡಿ ಕವರ್ ಆಗ್ತದೆ. ಇದರಲ್ಲಿ ಎಲ್ಲೆಲ್ಲಿ ಕ್ಯಾನ್ಸರ್ ಹರಡಿದೆ ಇದು ಈ ಸ್ಕ್ಯಾನ್ ಮೂಲಕ ನಮಗೆ ಗೊತ್ತಾಗ್ತದೆ. ಹಾಗೆ ಕ್ಯಾನ್ಸರ್ ಹರಡಿದೆ, ಈ ಸ್ಕ್ಯಾನ್ ತುಂಬಾ ಇಂಪಾರ್ಟೆಂಟ್ ಇದೆ ಈ ಯಾವ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಡಿಸೈಡ್ ಮಾಡ್ಲಿಕ್ಕೆ. ಸೊ ಈಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದಾರೆ, ಟ್ರೀಟ್ಮೆಂಟ್ ಇಂದ ರೆಸ್ಪಾಂಡ್ ಆಗ್ತಾ ಇದೆಯಾ ಇಲ್ಲ ಪ್ರೋಗ್ರೆಷನ್ ಆಗ್ತಾ ಇದೆಯಾ, ಪೇಷಂಟ್ಗೆ ಕಾಯಿಲೆ ಜಾಸ್ತಿ ಆಗ್ತಿದ್ಯಾ ಕಾಯಿಲೆ ಕಮ್ಮಿ ಆಗ್ತಿದ್ಯಾ ಇದೆಲ್ಲ ಗೊತ್ತಾಗ್ಲಿಕ್ಕೆ ಮತ್ತೆ ಇನ್ನೊಂದು ಪೆಟ್ ಸ್ಕ್ಯಾನ್ ಮಾಡ್ತಾರೆ ಟ್ರೀಟ್ಮೆಂಟ್ ರೆಸ್ಪಾನ್ಸ್ ಅನ್ನ ಗೊತ್ತಾಗ್ಲಿಕ್ಕೆ ಅಂತ. ಸೊ ಇದು ಇನ್ನೊಂದು ಪೆಟ್ ಸ್ಕ್ಯಾನ್ ನ ಉಪಯೋಗ. ಹಾಗೆ ಟ್ರೀಟ್ಮೆಂಟ್ ಕೊಟ್ಟು ಕ್ಯಾನ್ಸರ್ ಗುಣ ಆಗತ್ತೆ. ಸೊ ಗುಣ ಆದ್ಮೇಲೆ ಪೇಷಂಟ್ ತುಂಬಾ ಭಯ ಪಟ್ಟಿರ್ತಾರೆ ಕ್ಯಾನ್ಸರ್ ಮತ್ತೆ ಬರ್ತದಾ ಇಲ್ವಾ ಅಂತ. ಸೊ ಅದನ್ನ ಕೂಡ ಈ ಪೆಟ್ ಸ್ಕ್ಯಾನ್ ಮೂಲಕ ಮತ್ತೆ ಬಂದಿದೆಯಾ ಇಲ್ವಾ ಅಂತ ಈ ಪೆಟ್ ಸ್ಕ್ಯಾನ್ ಮೂಲಕ ನಮಗೆ ಗೊತ್ತಾಗ್ತದೆ.
1: ಈಗ ಈ ಪೆಟ್ ಸ್ಕ್ಯಾನ್

0: ಅಂತ ಹೇಳುವಾಗ ಅದರ ಜೊತೆಗೆ ನಾವು ಬೇರೆ ಸ್ಕ್ಯಾನ್ಗಳು ಇರ್ತವೆ, ಈಗ ಸಿ ಟಿ ಇರ್ಬೋದು ಅಥವಾ ಬೇರೆ ರೀತಿಯ ಎಂ ಆರ್ ಐ ಇರ್ಬೋದು, ಇದಕ್ಕೆ ಹೋಲಿಸಿದಾಗ ಈ ಪೆಟ್ ಸ್ಕ್ಯಾನ್ ಅನ್ನುವಂಥದ್ದು ಯಾಕೆ ಭಿನ್ನ ಅನ್ಸುತ್ತೆ?
1: ಸೊ ನಮಗೆ ಸಿ ಟಿ ಅಥವಾ ಎಂ ಆರ್ ಐ ಅಥವಾ ಅಲ್ಟ್ರಾಸೌಂಡ್ ಇದೆಲ್ಲ ಬಾಡಿಯ ಕಾಂಪೋಸಿಷನ್ ಹೇಗಿದೆ ಹೊರಗಿಂದ ನಮಗೆ ಗೊತ್ತಾಗ್ತದೆ. ಬಾಡಿ ಯಾವ ತರ ಇದೆ, ಆರ್ಗನ್ಸ್ ಎಲ್ಲ ಎಷ್ಟು ದೊಡ್ಡದಿದೆ, ಎಷ್ಟೆಷ್ಟು ಏನೇನಿದೆ ಅಂತ, ಜಸ್ಟ್ ಮಾರ್ಫಾಲಜಿಕಲ್ ಅಂದ್ರೆ ಅನಾಟಮಿ ಹೇಗಿದೆ ಅಂತ ಗೊತ್ತಾಗ್ತದೆ. ಈ ಪೆಟ್ ಸ್ಕ್ಯಾನ್ ಅಂದ್ರೆ ಫಂಕ್ಷನ್, ಯಾವ ತರ ಕೆಲಸ ಮಾಡ್ತಿದೆ ಬಾಡಿ, ಎಲ್ಲೆಲ್ಲಿ ಡಿಸೀಸ್ ಇದೆ, ಎಷ್ಟೆಷ್ಟು ಡಿಸೀಸ್ ಕೆಲಸ ಮಾಡ್ತಿದೆ, ಇದೊಂಥರ ಫಂಕ್ಷನಲ್ ಸ್ಕ್ಯಾನ್ ಅಂತ. ಸೊ ಎರಡರ ಡಿಫರೆನ್ಸ್ ಏನಂದ್ರೆ ಪೆಟ್ ಸ್ಕ್ಯಾನ್ ಅಂದ್ರೆ ಫಂಕ್ಷನಲ್ ಸ್ಕ್ಯಾನ್, ಸಿ ಟಿ ಎಂ ಆರ್ ಐ ಅಂದ್ರೆ ಸ್ಟ್ರಕ್ಚರಲ್ ಆರ್ ಅನಾಟಮಿಕಲ್ ಸ್ಕ್ಯಾನ್, ನಮಗೆ ಡಿಸೀಸ್ ಎಷ್ಟು ದೊಡ್ಡದಿದೆ ಅದೆಲ್ಲ ಗೊತ್ತಾಗ್ತದೆ. ಇನ್ನೊಂದೇನಂದ್ರೆ ಪೆಟ್ ಸ್ಕ್ಯಾನ್ ಅಂದ್ರೆ ಹೋಲ್ ಬಾಡಿ, ಇದರಲ್ಲಿ ಇಡೀ ಮೇಲಿಂದ ಕೆಳಗಿನ ತನಕ ಎಲ್ಲ ಕವರ್ ಆಗ್ತದೆ. ಸಿ ಟಿ ಎಂ ಆರ್ ಐ ಎಲ್ಲ ಒಂದು ಆರ್ಗನ್, ಒಂದು ಬಾಡಿ ಪಾರ್ಟ್ ಅಷ್ಟೇ ಕವರ್ ಆಗ್ತದೆ. ಸೊ ಇದರಲ್ಲಿ ಎಲ್ಲ ಗೊತ್ತಾಗ್ತದೆ ನಮಗೆ. ಸೊ ಅದೇ ಮೇನ್ ಡಿಫರೆನ್ಸ್ ಅಂದ್ರೆ ಈಗ ಹೇಳಿದೆ.
0: ಈಗ ಈ ಪೆಟ್ ಸ್ಕ್ಯಾನ್ ಅನ್ನ ಯಾರು ಕೂಡ ಮಾಡಿಸಬಹುದು ಅಥವಾ ಏನಾದ್ರೂ ಎಕ್ಸೆಪ್ಷನ್ ಗಳು ಇರ್ತದೆ ಇದಕ್ಕೆ?
1: ಇದಕ್ಕೆ ಎಕ್ಸೆಪ್ಷನ್ ಏನಂದ್ರೆ ಪ್ರೆಗ್ನೆಂಟ್ ಲೇಡೀಸ್ ಮಾಡಬಾರ್ದು. ಪ್ರೆಗ್ನೆಂಟ್ ಲೇಡೀಸ್ ಅಂದ್ರೆ ಇದು ರೇಡಿಯೇಷನ್ ಇರುವ ಕಾರಣ ಪ್ರೆಗ್ನೆಂಟ್ ಲೇಡೀಸ್ ಈ ಸ್ಕ್ಯಾನ್ ಸ್ಟ್ರಿಕ್ಟ್ಲಿ ಕಾಂಟ್ರಾಇಂಡಿಕೇಟೆಡ್, ಅಂದ್ರೆ ಮಾಡ್ಲೇಬಾರ್ದು ಅಂತ ನಾವು ಸ್ಕ್ಯಾನ್ ಮಾಡೋ ಮುಂಚೆ ಅದನ್ನ ಕನ್ಫರ್ಮ್ ಮಾಡಿರ್ತೇವೆ ಪ್ರೆಗ್ನೆನ್ಸಿಗೆ ಏನು ಚಾನ್ಸಸ್ ಇಲ್ಲ ಅಂತ. ಕೆಲವರಲ್ಲಿ ಡೌಟ್ ಇದ್ರೆ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿಯೇ ನಾವು ಸ್ಕ್ಯಾನ್ ಮಾಡ್ತೇವೆ.
0: ಈಗ ಈ ಪೆಟ್ ಸ್ಕ್ಯಾನ್ ಹೊರತಾಗಿ ಬೇರೆ ಯಾವ ರೀತಿಯಾದಂತಹ ಸ್ಕ್ಯಾನ್ ಗಳನ್ನ ಈ ನ್ಯೂಕ್ಲಿಯರ್ ಮೆಡಿಸಿನ್ ಅಲ್ಲಿ ಮಾಡಲಾಗುತ್ತೆ?
1: ಸೊ ಪೆಟ್ ಸ್ಕ್ಯಾನ್ ಅಂದ್ರೆ ಮೇನ್ಲಿ ಅದು ಕ್ಯಾನ್ಸರ್ ರಿಲೇಟೆಡ್ ಇರ್ತದೆ, ಬಟ್ ಪೆಟ್ ಸ್ಕ್ಯಾನ್ ಅಲ್ಲಿ ಕ್ಯಾನ್ಸರ್ ಮಾತ್ರ ಅಲ್ಲ, ಅದರಲ್ಲಿ ಕೂಡ ಹಾರ್ಟ್ ರಿಲೇಟೆಡ್ ಸ್ಕ್ಯಾನ್, ಆಮೇಲೆ ಜ್ವರ ಇದ್ರೆ ಜ್ವರ ಬಂದು ಎಲ್ಲ ಇನ್ವೆಸ್ಟಿಗೇಷನ್ಸ್ ಮಾಡಿರ್ತಾರೆ, ಆದ್ರೂ ಯಾಕೆ ಜ್ವರ ಬಂದಿದೆ ಅಂತ ಗೊತ್ತಾಗದಿದ್ರೆ ಪೆಟ್ ಸ್ಕ್ಯಾನ್ ಇಂದಾಗಿ ಅದು ಗೊತ್ತಾಗ್ಬಹುದು. ಪೆಟ್ ಸ್ಕ್ಯಾನ್ ಬಿಟ್ಟರೆ ಬೇರೆ ಪ್ರತಿಯೊಂದು ಅಂಗಗಳಿಗೂ ಒಂದೊಂದು ಸ್ಕ್ಯಾನ್ ಇದೆ ನಮ್ಮ ನ್ಯೂಕ್ಲಿಯರ್ ಮೆಡಿಸಿನ್ ಅಲ್ಲಿ. ಕಾಮನ್ ಆಗಿ ಥೈರಾಯ್ಡ್ ಗೆ ಅಂತ ಒಂದು ಸ್ಕ್ಯಾನ್ ಇದೆ, ಥೈರಾಯ್ಡ್ ಸ್ಕ್ಯಾನ್, ಥೈರಾಯ್ಡ್ ಫಂಕ್ಷನ್ ಯಾಕೆ ಜಾಸ್ತಿ ಆಗ್ತಿದೆಯಾ ಇಲ್ಲ ಅದು ಇನ್ಫೆಕ್ಷನ್ ಇಂದಾಗಿ ಜಾಸ್ತಿ ಆಗ್ತಿದೆಯಾ ಅದು ಗೊತ್ತಾಗ್ತದೆ. ಆಮೇಲೆ ಕಿಡ್ನಿಗೆ ಅಂತ ತುಂಬಾ ಸ್ಕ್ಯಾನ್ಸ್ ಇದೆ, ಡಿ ಎಂ ಎಸ್ ಎ ಇರ್ಬೋದು, ಡಿ ಟಿ ಪಿ ಎ ಇರ್ಬೋದು, ಬೋನ್ ಸ್ಕ್ಯಾನ್ ಅಂತ ಇದೆ ಎಲುಬುಗಳ ಸಮಸ್ಯೆ ಗೊತ್ತಾಗ್ಲಿಕ್ಕೆ. ಆಮೇಲೆ ಪ್ರತಿಯೊಂದು ಅಂಗಕ್ಕೂ ಒಂದೊಂದು ಸ್ಕ್ಯಾನ್ ಇದೆ. ಕಾಮನ್ ಆಗಿ ಫೇಮಸ್ ಆಗಿರೋದು ಪೆಟ್ ಸ್ಕ್ಯಾನ್, ಆದ್ರೆ ಬೇರೆ ವಿಭಿನ್ನ ತರದ ಸ್ಕ್ಯಾನ್ಸ್ ನ್ಯೂಕ್ಲಿಯರ್ ಮೆಡಿಸಿನ್ ಅಲ್ಲಿ ಇದೆ.
0: ಈಗ ಈ ನ್ಯೂಕ್ಲಿಯರ್ ಮೆಡಿಸಿನ್ ಅನ್ನುವಂಥದ್ದು ಕ್ಯಾನ್ಸರ್ನ ಒಂದು ಚಿಕಿತ್ಸೆಯಲ್ಲಿ ಯಾವ ರೀತಿಯಾದಂತಹ ಪಾತ್ರವನ್ನು ವಹಿಸುತ್ತೆ?
1: ನ್ಯೂಕ್ಲಿಯರ್ ಮೆಡಿಸಿನ್ ಮೊದಲು ಫೇಮಸ್ ಆಗಿದ್ದು ಹೇಗೆ ಅಂದ್ರೆ 1920s 1930s ಅಲ್ಲಿ ಥೈರಾಯ್ಡ್ ಕ್ಯಾನ್ಸರ್ ಇರುವಾಗ ರೇಡಿಯೋ ಅಯೋಡಿನ್ ಟ್ರೀಟ್ಮೆಂಟ್ ಅಂತ ಬಂದಿತ್ತು. ಅದು ತುಂಬಾ ಫೇಮಸ್ ಆಗಿತ್ತು, ಯಾಕಂದ್ರೆ ಥೈರಾಯ್ಡ್ ಕ್ಯಾನ್ಸರ್ಗೆ ಮೇನ್ ಟ್ರೀಟ್ಮೆಂಟ್ ಏನಂದ್ರೆ ಸರ್ಜರಿ, ಆದ್ರೆ ಸರ್ಜರಿ ಆದ ನಂತರ ಕೂಡ ಸ್ವಲ್ಪ ರೆಸಿಡುವಲ್ ಸೆಲ್ಸ್ ಅಂತ ಇರ್ತದೆ, ರೆಮ್ನೆಂಟ್ ಥೈರಾಯ್ಡ್ ಟಿಶ್ಯೂ ಅಂತ ಇರ್ತದೆ ಆಪರೇಟ್ ಮಾಡಿದ ಸೈಟ್ ಅಲ್ಲಿ, ಅದನ್ನ ಕ್ಲಿಯರ್ ಮಾಡ್ಲಿಕ್ಕೆ ಅಂತ ರೇಡಿಯೋ ಐಡಿನ್ ಟ್ರೀಟ್ಮೆಂಟ್ ಅಂತ ಎಬ್ಲೇಷನ್ ಅಂತ ಫೇಮಸ್ ಆಯಿತು. ಸೊ ಅದು ಈಗ್ಲೂ ಅದು ಅಷ್ಟೇ ಪ್ರಮುಖವಾಗಿದೆ. ಇನ್ ಅಡಿಷನ್ ಟು ದಟ್ ಇನ್ನು ಒಂದೆರಡು ಈಗ ಲುಟೀಶಿಯಂ ಅಂತ ಒಂದು ಐಸೋಟೋಪ್ ಬಂದಿದೆ, ಅದನ್ನ ಬೇರೆ ಬೇರೆ ಫಾರ್ಮಸ್ಯೂಟಿಕಲ್ ಜೊತೆ ಟ್ಯಾಗ್ ಮಾಡ್ತಾರೆ, ಅಂದ್ರೆ ಪ್ರಾಸ್ಟೇಟ್ ಕ್ಯಾನ್ಸರ್ ಆಗಿರ್ಬೋದು, ನ್ಯೂರೋ ಎಂಡೋಕ್ರೈನ್ ಟ್ಯೂಮರ್ ಆಗಿರ್ಬೋದು, ಇದೆರಡಕ್ಕೂ ಒಂದೊಂದು ಪಿ ಎಸ್ ಎಂ ಎ ಅಥವಾ ಸೊಮೆಟೋಸ್ಟಾಟಿನ್ ರಿಸೆಪ್ಟರ್ ಅಂತ ಕ್ಯಾನ್ಸರ್ ಅಲ್ಲಿ ರಿಸೆಪ್ಟರ್ ಎಕ್ಸ್ಪ್ರೆಸ್ ಆಗಿರ್ತದೆ, ಅದನ್ನ ಟಾರ್ಗೆಟ್ ಮಾಡಿ ಟ್ರೀಟ್ ಮಾಡ್ಲಿಕ್ಕೆ ಅಂತ ಈ ರೇಡಿಯೋ ಐಸೋಟೋಪ್ಸ್ ಅನ್ನ ಯೂಸ್ ಮಾಡ್ತಾರೆ. ಡಿಫ್ರೆನ್ಸ್ ಏನಂದ್ರೆ ಈ ಟ್ರೀಟ್ಮೆಂಟ್ಗಳು ಟಾರ್ಗೆಟೆಡ್ ಟ್ರೀಟ್ಮೆಂಟ್, ಅದನ್ನು ಕ್ಯಾನ್ಸರ್ ಸೆಲ್ಸ್ ಎಲ್ಲಿರ್ತದೆ ಅಲ್ಲೇ ಹೋಗಿ ಇದು ಟ್ರೀಟ್ ಮಾಡ್ತದೆ. ತುಂಬಾ ಟಾರ್ಗೆಟೆಡ್ ಟ್ರೀಟ್ಮೆಂಟ್ ಆಗಿರೋ ಕಾರಣ ಇದರಲ್ಲಿ ಸೈಡ್ ಎಫೆಕ್ಟ್ಸ್ ತುಂಬಾ ಕಡಿಮೆ ಇರ್ತದೆ.
0: ಈ ಒಂದು ಮೆಡಿಸಿನ್ ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೂ ಕೂಡ ಅನ್ವಯ ಆಗುತ್ತಾ ಅಥವಾ ಕೆಲವೊಂದಕ್ಕೆ ಮಾತ್ರ ಇದು ಮಾಡಬೇಕು ಅಂತ ಏನಾದ್ರೂ ಇದೆಯಾ?
1: ಕಾಮನ್ ಆಗಿ ಎಲ್ಲ ರಿಸರ್ಚ್ ಎಲ್ಲ ಮಾಡಿ ಅಪ್ರೂವ್ ಆಗಿರುವಂತದ್ದು ಎಫ್ ಡಿ ಎ ಅಪ್ರೂವ್ಡ್ ಅಥವಾ ಎಲ್ಲ ಕಾಮನ್ ಆಗಿ ಟ್ರೀಟ್ ಮಾಡುವಂತ ಕ್ಯಾನ್ಸರ್ಸ್ ಯಾವ್ದಂದ್ರೆ ಥೈರಾಯ್ಡ್ ಕ್ಯಾನ್ಸರ್ ಇಲ್ಲ ಪ್ರಾಸ್ಟೇಟ್ ಕ್ಯಾನ್ಸರ್, ಇನ್ನೊಂದು ನ್ಯೂರೋ ಎಂಡೋಕ್ರೈನ್ ಟ್ಯೂಮರ್. ಇದು ಅಲ್ಲದೆ ತುಂಬಾ ಬಗೆಯ ಕ್ಯಾನ್ಸರ್ ಗಳಿಗೆ ಟ್ರೀಟ್ಮೆಂಟ್ ಗಳು ಈಗ ರಿಸರ್ಚ್ ನಡೀತಾ ಇದೆ. ಲಾಸ್ಟ್ 10 ವರ್ಷದಲ್ಲಿ ಪ್ರಾಸ್ಟೇಟ್ ಮತ್ತು ನ್ಯೂರೋ ಎಂಡೋಕ್ರೈನ್ ಟ್ಯೂಮರ್ ಗಳು ತುಂಬಾ ಇಂಪಾರ್ಟೆಂಟ್ ಆಗಿ ಬಂದಿದೆ. ಸೊ ಇನ್ನು ಒಂದು ಎರಡು ಡಿಕೇಡ್ ಅಲ್ಲಿ ಕ್ಯಾನ್ಸರ್ ಗಳು ಬರುವ ಸಾಧ್ಯತೆ ಇದೆ.
0: ಈಗ ಈ ನ್ಯೂಕ್ಲಿಯರ್ ಮೆಡಿಸಿನ್ ಮಾಡುವ ಮುಂಚೆ ಈ ರೋಗಿಗಳನ್ನ ಯಾವ್ದಾದ್ರು ಪರೀಕ್ಷೆಗಳಿಗೆ ಒಳಪಡಿಸಲಾಗುತ್ತಾ ಅಥವಾ ಅವರನ್ನ ತಯಾರು ಮಾಡಬೇಕಾಗುತ್ತಾ ಹೇಗೆ?
1: ಹೌದು, ಕಾಮನ್ ಆಗಿ ರೇಡಿಯೋ ಆಕ್ಟಿವ್ ಅಯೋಡಿನ್ ಟ್ರೀಟ್ಮೆಂಟ್ ಅಂತ ಕೊಡುವಾಗ ಅದು ಪೇಷಂಟ್ಸ್ ಅನ್ನ ನಾವು ತಯಾರು ಮಾಡ್ತೇವೆ. ಹೇಗಂದ್ರೆ ಅವರು ಅಯೋಡಿನ್, ಅದು ನಾರ್ಮಲ್ ಉಪ್ಪಲ್ಲಿ ಅಯೋಡಿನ್ ಅಂಶ ಇರ್ತದೆ, ಹಾಗೆ ನಾವು ಅವ್ರಿಗೆ ನಾರ್ಮಲ್ ಅಯೋಡಿನ್ ಫ್ರೀ ಡಯಟ್ ಅಂತ ಹೇಳ್ತೇವೆ. ಅಟ್ಲೀಸ್ಟ್ ಒಂದ್ 2-3 ವಾರಗಳ ಕಾಲ ನಾರ್ಮಲ್ ಉಪ್ಪು ತಗೊಳ್ಬೇಕು,

0: ಬಾರದು, ಕಲ್ಲುಪ್ಪು ತಗೊಳ್ಬೇಕು, ಆಮೇಲೆ ಅಯೋಡಿನ್ ಇರುವಂತಹ ಎಲ್ಲ ಐಟಮ್ಸ್ ಅವಾಯ್ಡ್ ಮಾಡಬೇಕು, ಸಾಲ್ಟ್ ಅವಾಯ್ಡ್ ಮಾಡಬೇಕು, ಸೀ ಫುಡ್ ಅವಾಯ್ಡ್ ಮಾಡಬೇಕು, ಈ ತರ ತುಂಬಾ ಇನ್ಸ್ಟ್ರಕ್ಷನ್ಸ್ ಹೇಳ್ತೇವೆ. ಯಾಕಂದ್ರೆ ನಾವು ಕೊಡುವ ಟ್ರೀಟ್ಮೆಂಟ್ ಅಲ್ಲೂ ಅಯೋಡಿನ್ ಇರುವ ಕಾರಣ ನಾರ್ಮಲ್ ಫುಡ್ ಅಲ್ಲಿ ಇರುವಂತಹ ಅಯೋಡಿನ್ ಜೊತೆ ಇಂಟರ್ಫಿಯರ್ ಆಗಬಾರದು ಅಂತ ನಾವು ಈ ಇನ್ಸ್ಟ್ರಕ್ಷನ್ಸ್ ಹೇಳ್ತೇವೆ ಅವರಿಗೆ.
1: ಒಂದ್ಸಲ ಈ ಟ್ರೀಟ್ಮೆಂಟ್ ಆದ ನಂತರ ಅವರು ಏನಾದರೂ ಜಾಗರೂಕತೆ ವಹಿಸಬೇಕಾಗುತ್ತಾ ಅಥವಾ ಬೇರೆ ಏನಾದರೂ ಪ್ರೊಸೀಜರ್ ಗಳಿರ್ತದ ಹೇಗೆ?
0: ಹೌದು, ಇದರಲ್ಲಿ ನಾನು ಹೇಳಿದಾಗೆ ರೇಡಿಯೋ ಅಯೋಡಿನ್ ಅಂದ್ರೆ ಅದು ಅವ್ರ ಪೇಷಂಟ್ಸ್ ಗೆ ರೇಡಿಯೇಷನ್ ಕೊಡೋದು, ಅವ್ರು ಕುಡಿಬೇಕು. ಸೊ ಅವ್ರು ಕುಡಿದ ನಂತರ ಅವರೇ ರೇಡಿಯೇಷನ್ ನ ಸೋರ್ಸ್ ಆಗ್ತಾರೆ. ಸೊ ಅವರ ಸ್ಕಿನ್ ಅಲ್ಲಿ, ಅವರ ಸಲೈವದಲ್ಲಿ, ಅವರ ಸ್ವೆಟ್ ಅಲ್ಲಿ, ಅವರ ಯೂರಿನ್ ಇದರಲ್ಲೆಲ್ಲ ರೇಡಿಯೇಷನ್ ಇರ್ತದೆ. ಹಾಗೆ ಅವರು ಮಲಕ್ಕೊಳ್ಳುವಾಗ ಅವ್ರು ಸಪರೇಟ್ ಆಗಿ ಒಬ್ಬರೇ ಮಲಗಬೇಕು, ಅವ್ರ ಜೊತೆ ಯಾರು ಇರಬಾರ್ದು. ಹಾಗೆ ಅವರ ಬಟ್ಟೆಗಳನ್ನೆಲ್ಲ ಸಪರೇಟ್ ಆಗಿ ಒಗಿಬೇಕು, ಯಾರ ಬಟ್ಟೆ ಜೊತೆ ಕೂಡ ಮಿಕ್ಸ್ ಮಾಡಬಾರ್ದು. ಗರ್ಭಿಣಿಯರು ಇಲ್ಲ ಸಣ್ಣ ಮಕ್ಕಳು ಅವ್ರಿಗಿಂತ ದೂರ ಇರಬೇಕು. ಇದೆಲ್ಲ 2-3 ವಾರಗಳ ಕಾಲ ಅವ್ರು ಫಾಲೋ ಮಾಡಬೇಕು, ಯಾಕಂದ್ರೆ ಅವರ ಬಾಡಿಯಿಂದ ರೇಡಿಯೇಷನ್ ಹೋಗ್ತಾ ಇರ್ತದೆ. ಸೊ ಅದು ಬೇರೆಯವ್ರಿಗೆ ಹಾರ್ಮ್ಫುಲ್, ಅವರಲ್ಲಿ ರೇಡಿಯೇಷನ್ ಆಕ್ಟ್ ಮಾಡ್ತದೆ ಅಗೇನ್ಸ್ಟ್ ಕ್ಯಾನ್ಸರ್ ಸೆಲ್ಸ್, ಆದ್ರೆ ಜನರಲ್ ಪಬ್ಲಿಕ್ಗೆ ಆ ರೇಡಿಯೇಷನ್ ಒಳ್ಳೇದಲ್ಲ.
1: ಈಗ ಈ ಟ್ರೀಟ್ಮೆಂಟ್ ಎಷ್ಟು ಕಾಲ ತಗೋಬೇಕಾಗ್ತದೆ?
0: ಈ ಟ್ರೀಟ್ಮೆಂಟ್ ಅದು ಪೇಷಂಟ್ ಮೇಲೆ ಡಿಪೆಂಡ್ ಆಗ್ತದೆ. ಫಾರ್ ಎಕ್ಸಾಂಪಲ್ ಅಯೋಡಿನ್, ರೇಡಿಯೋ ಅಯೋಡಿನ್ ಅದು ಡಿಪೆಂಡ್ ಆಗ್ತದೆ, ಬರೀ ಥೈರಾಯ್ಡ್ ಅಲ್ಲೇ ಕ್ಯಾನ್ಸರ್ ಸ್ಪ್ರೆಡ್ ಆಗಿದೆಯಾ, ಇಲ್ಲ ಥೈರಾಯ್ಡ್ ಗಿಂತ ಹೊರಗಡೆ ಸ್ಪ್ರೆಡ್ ಆಗಿದೆಯಾ, ಇಲ್ಲ ಲಂಗ್ಸ್ ಗೆ ಹೋಗಿದೆಯಾ, ಸ್ಕೆಲಿಟನ್ ಮೆಟ್ಸ್ ಇದು ಬೋನ್ಸ್ ಗೆ ಹೋಗಿದೆಯಾ, ಇದೆಲ್ಲ ನೋಡಿ ನಾವು ಎಷ್ಟು ಸಲ ಬೇಕಾಗ್ತದೆ ಅಂತ ಡಿಸೈಡ್ ಮಾಡಿರ್ತೇವೆ. ಆಮೇಲೆ ಹೇಗೆ ರೆಸ್ಪಾಂಡ್ ಆಗ್ತದೆ ಅದೆಲ್ಲ ನೋಡಿ ಮತ್ತೆ ಡಿಸೈಡ್ ಮಾಡ್ತೇವೆ ನಾವು.
1: ಈಗ ಕ್ಯಾನ್ಸರ್ ಗೆ ಟ್ರೀಟ್ಮೆಂಟ್ ಬಗ್ಗೆ ಮಾತಾಡುವಾಗ ನಾವು ಕೀಮೋಥೆರಪಿ ಬಗ್ಗೆ ಮಾತಾಡ್ತೇವೆ. ಈಗ ಈ ಕೀಮೋಥೆರಪಿಗೂ ಮತ್ತೆ ಈ ನ್ಯೂಕ್ಲಿಯರ್ ಮೆಡಿಸಿನ್ಗೂ ಇರುವಂತಹ ವ್ಯತ್ಯಾಸಗಳೇನು ಡಾಕ್ಟ್ರೆ?
0: ಕೀಮೋಥೆರಪಿ ಮತ್ತು ನ್ಯೂಕ್ಲಿಯರ್ ಮೆಡಿಸಿನ್ ಟ್ರೀಟ್ಮೆಂಟ್ಸ್ ಗೆ ವ್ಯತ್ಯಾಸ ಏನಂದ್ರೆ, ಇದು ಡೈರೆಕ್ಟ್ ಆಗಿ ಹೋಗಿ ಟಾರ್ಗೆಟೆಡ್ ಟ್ರೀಟ್ಮೆಂಟ್, ಸೆಲ್ಸ್ ನ ಎಲ್ಲೆಲ್ಲಿ ಸ್ಪ್ರೆಡ್ ಆಗಿದೆ ಕ್ಯಾನ್ಸರ್ ಅಲ್ಲೇ ಆಕ್ಟ್ ಆಗ್ತದೆ. ಹಾಗೆ ಅದರಿಂದಾಗಿ ಸೈಡ್ ಇಫೆಕ್ಟ್ಗಳು, ಕೀಮೋಥೆರಪಿಯಲ್ಲಿ ಕಾಮನ್ ಆಗಿ ಹೇರ್ ಫಾಲ್ ಆಗೋದು, ಇಲ್ಲ ವಾಮಿಟಿಂಗ್, ಇಲ್ಲ ಬೋನ್ ಮ್ಯಾರೋ ಸಪ್ರೇಷನ್ ಅಂದ್ರೆ ಬ್ಲಡ್ ಕೌಂಟ್ಸ್ ಎಲ್ಲ ಕಡಿಮೆ ಆಗೋದು, ಈ ತರದ ಸೈಡ್ ಇಫೆಕ್ಟ್ಸ್ ಎಲ್ಲ ತುಂಬಾ ಜಾಸ್ತಿ ಇರ್ತದೆ. ಆಮೇಲೆ ಇನ್ನು ಇದಕ್ಕಿನ್ನ ಅಡಿಷನ್ ಆಗಿ ಇನ್ನೂ ತುಂಬಾ ಜಾಸ್ತಿ ಸೈಡ್ ಇಫೆಕ್ಟ್ಸ್ ಇರ್ತದೆ. ಈ ತರದ ಸೈಡ್ ಇಫೆಕ್ಟ್ಸ್ ಎಲ್ಲ ನ್ಯೂಕ್ಲಿಯರ್ ಮೆಡಿಸಿನ್ ಟ್ರೀಟ್ಮೆಂಟ್ ಅಲ್ಲಿ ಬರೋದು ತುಂಬಾ ಅಪರೂಪ. ಇದು ತುಂಬಾ ಟಾರ್ಗೆಟೆಡ್ ಆಗಿ ಇರ್ತದೆ ಟ್ರೀಟ್ಮೆಂಟ್.
1: ಈಗ ಈ ಒಂದು ನ್ಯೂಕ್ಲಿಯರ್ ಮೆಡಿಸಿನ್ ಅನ್ನುವಂಥದ್ದು ಈಗ ಲಭ್ಯತೆ ಹೇಗಿದೆ ಅಂದ್ರೆ, ಎಲ್ಲಾ ಆಸ್ಪತ್ರೆಗಳಲ್ಲೂ ಸಿಗ್ತದ ಅಥವಾ ಕಾಸ್ಟ್ ಬಗ್ಗೆ ಮಾತಾಡ್ತಾರೆ, ಇದು ಕಾಸ್ಟ್ಲಿನ ಸಾಮಾನ್ಯರ ಜನರಿಗೂ ಕೂಡ ಇದು ಕೈಗೆಟುಕುವಂತದ್ದ ಹೇಗೆ?
0: ಈಗ ಬಿಪಿಎಲ್ ಕಾರ್ಡ್ ಇರೋ ಜನರಿಗೆ ಅಂತ ಸಾಮಾನ್ಯವಾಗಿ ಪೆಟ್ ಸ್ಕ್ಯಾನ್ ಎಲ್ಲ ಅವರಿಗೆ ಕನ್ಸೆಷನ್ ಕೊಟ್ಟು ಮಾಡಲಾಗ್ತಿದೆ. ಹಾಗೆ ತುಂಬಾ ಕಡಿಮೆ ದರಕ್ಕೆ ಸ್ಕ್ಯಾನ್ ಮಾಡ್ತಿದ್ದಾರೆ. ಹಾಗೆ ರೇಡಿಯೋ ಐಡಿನ್ ಟ್ರೀಟ್ಮೆಂಟ್ ಕೂಡ ಬಿಪಿಎಲ್ ಕಾರ್ಡ್, ಆಯುಷ್ಮಾನ್ ಭಾರತ್ ಸ್ಕೀಮ್ ಮೂಲಕ ಅವರಿಗೆಲ್ಲ ಫ್ರೀ ಆಗಿ ದೊರೀತಾ ಇದೆ. ಇದನ್ನ ಇನ್ನೂ ಜಾಸ್ತಿ ಸ್ಕೀಮ್ಸ್ ಎಲ್ಲ ಮಾಡೋದು ಅವಶ್ಯಕತೆ ಇದೆ ಅಂತ ನನ್ನ ನಂಬಿಕೆ.
1: ಮತ್ತೆ ಈ ಒಂದು ನ್ಯೂಕ್ಲಿಯರ್ ಮೆಡಿಸಿನ್ ಕ್ಷೇತ್ರದಲ್ಲಿ ಇತ್ತೀಚೆಗೆ ಏನಾದರೂ ತಂತ್ರಜ್ಞಾನದಲ್ಲಿ ಬದಲಾವಣೆಗಳು ಅಥವಾ ಹೊಸ ಆವಿಷ್ಕಾರಗಳು ಈ ತರ ನಡೀತಾ ಇದೆಯಾ?
0: ಹೌದು, ಇದರಲ್ಲಿ ತುಂಬಾ ಹೊಸ ಹೊಸ ರೇಡಿಯೋ ಟ್ರೇಸರ್ ಅಂದ್ರೆ ರೇಡಿಯೇಷನ್ ಎಮಿಟ್ ಮಾಡುವಂತ ಮೆಡಿಸಿನ್ ಗಳು ಬರ್ತಾನೆ ಇರ್ತದೆ. ಸೊ ಈಗ ಹೊಸತ್ತೊಂದು ಫ್ಯಾಪಿ ಅಂತ ಒಂದು ಮಾಲಿಕ್ಯೂಲ್ ಬಂದಿದೆ. ಸೊ ನಾವು ನಾರ್ಮಲ್ ಆಗಿ ಸ್ಕ್ಯಾನ್ ಮಾಡುವಾಗ ಟ್ಯೂಮರ್ ಸೆಲ್ಸ್ ಗಳಿಗೆ ಅಟ್ಯಾಚ್ ಆಗುವಂತ ಟ್ರೇಸರ್ ಯೂಸ್ ಮಾಡ್ತೇವೆ. ಆದ್ರೆ ಇದೇನಂದ್ರೆ ಟ್ಯೂಮರ್ ಸೆಲ್ಸ್ ನ ಹತ್ತಿರ ಇರುವ ಮೈಕ್ರೋ ಎನ್ವೈರನ್ಮೆಂಟ್ ಅಂತ ಹೇಳ್ತೇವೆ, ಅಲ್ಲಿ ಬೈಂಡ್ ಆಗುವಂತ ಇದು ಯೂಸ್ ಮಾಡ್ತೇವೆ. ಹಾಗೆ ನಾರ್ಮಲ್ ಆಗಿ ನಾವು ಯೂಸ್ ಮಾಡುವಂತ FDG ಅಂತ ಟ್ರೇಸರ್, ಅದಕ್ಕೆ ಪೇಷಂಟ್ಸ್ ಫಾಸ್ಟಿಂಗ್ ಮಾಡಬೇಕು, ಆಮೇಲೆ ಶುಗರ್ ತುಂಬಾ ಜಾಸ್ತಿ ಇದ್ರೆ ಸ್ಕ್ಯಾನ್ ಕ್ವಾಲಿಟಿ ಅಷ್ಟು ಒಳ್ಳೇದಾಗಿ ಬರುವುದಿಲ್ಲ. ಸೊ ಇದು ಫ್ಯಾಪಿ ಅಂದ್ರೆ ಈ ತರದ ಪ್ರಾಬ್ಲಮ್ಸ್ ಎಲ್ಲ ಇದರಲ್ಲಿ ಕಮ್ಮಿ ಇರುತ್ತೆ. ಹಾಗೆ ಇದು ತುಂಬಾ ಒಳ್ಳೆ ಒಂದು ಆಲ್ಟರ್ನೇಟಿವ್ ಆಗಿದೆ FDGಗೆ. ಹಾಗೆ ಟ್ರೀಟ್ಮೆಂಟ್ ಅಲ್ಲಿ ಕೂಡ ತುಂಬಾ ಹೊಸ ಹೊಸ ಟ್ರೇಸರ್ಸ್ ಗಳು ಬರ್ತಾ ಇದೆ, ರಿಸರ್ಚ್ ತುಂಬಾ ನಡೀತಾ ಇದೆ ಇದರಲ್ಲಿ.
1: ಈಗ ನಾವು ಕ್ಯಾನ್ಸರ್ ಅಂತ ಹೇಳುವಾಗ ಬೇರೆ ಬೇರೆ ಸ್ಟೇಜ್ ಗಳು ಅಂತ ಹೇಳ್ತೇವೆ, ಈ ನ್ಯೂಕ್ಲಿಯರ್ ಮೆಡಿಸಿನ್ ಅನ್ನೋಂಥದ್ದು ಯಾವ ಸ್ಟೇಜ್ ಅಲ್ಲಿ ಜಾಸ್ತಿ ಉಪಯೋಗಕ್ಕೆ ಬೀಳ್ತದೆ ಇದು?
0: ಇದು ನ್ಯೂಕ್ಲಿಯರ್ ಮೆಡಿಸಿನ್ ಅಲ್ಲಿ ಸ್ಪೆಟ್ ಸ್ಕ್ಯಾನ್ ಅಂತ ನೋಡಿದ್ರೆ ಯಾವ ಸ್ಟೇಜ್ ಅಂತ ಗೊತ್ತಾಗ್ಲಿಕ್ಕೆ ನಾವು ಮಾಡುವಂತ ಸ್ಕ್ಯಾನ್. ಆಮೇಲೆ ಟ್ರೀಟ್ಮೆಂಟ್ ಅಲ್ಲಿ ನಾವು ನಾರ್ಮಲ್ ಆಗಿ ಹೇಳೋದು, ಈಗ ಬಂದಿರುವ ಎಲ್ಲ ಲುಟೀಷಿಯಂ ಟ್ರೀಟ್ಮೆಂಟ್ ಗಳು Stage 4 ಎಲ್ಲ ಕಡೆ ಸ್ಪ್ರೆಡ್ ಆಗಿರುವಂತ ಕ್ಯಾನ್ಸರ್ ಅಲ್ಲೇ ನಾವು ಯೂಶಲಿ ಅದನ್ನ ಕೊಡ್ತೇವೆ.
1: ಈಗ ಒಂದ್ಸರಿ ಚಿಕಿತ್ಸೆ ತಗೊಂಡ ನಂತರ ಕ್ಯಾನ್ಸರ್ ಸಂಪೂರ್ಣವಾಗಿ ಗುಣಮುಖ ಆಗಿರ್ತದ ಅಥವಾ ಅದು ಮತ್ತೆ ಬರುವಂತ ಸಾಧ್ಯತೆ ಏನಾದ್ರೂ ಇರ್ತದ ಡಾಕ್ಟ್ರೆ?
0: ಅದು ಕೂಡ ಯಾವ ಕ್ಯಾನ್ಸರ್ ಯಾವ ಟ್ರೀಟ್ಮೆಂಟ್ ಅದರ ಮೇಲೆ ಡಿಪೆಂಡ್ ಆಗ್ತದೆ. ನಾವೀಗ ಥೈರಾಯ್ಡ್ ಕ್ಯಾನ್ಸರ್ ಆದ್ರೆ ಥೈರಾಯ್ಡ್ ನೆಕ್ಕಲ್ಲಿ ಥೈರಾಯ್ಡ್ ಅಲ್ಲಿ ಮಾತ್ರ ಡಿಸೀಸ್ ಇದ್ರೆ ಈ ಟ್ರೀಟ್ಮೆಂಟ್ ಒಂದ್ ಸಲ ಕೊಟ್ರೆ ಯೂಶಲಿ ಮತ್ತೆ ಬರುವ ಚಾನ್ಸಸ್ ತುಂಬಾ ಕಡಿಮೆ ಆಗ್ತದೆ. ಆದ್ರೆ ಲಂಗ್ಸ್ಗೆ ಅಥವಾ ಬೋನ್ಗೆ ಎಲ್ಲ ಸ್ಪ್ರೆಡ್ ಆಗಿದ್ರೆ ಡಿಸೀಸ್

0: ಕಂಟ್ರೋಲ್ ಅಲ್ಲಿ ಇರ್ತದೆ, ಅದು ಕಂಪ್ಲೀಟ್ ಆಗಿ ಗುಣಮುಖ ಆಗ್ತದೆ ಅಂತ ಹೇಳೋದು ಕಷ್ಟ ಇದೆ ತುಂಬಾ. ಈಗ ಇನ್ನೊಂದು ನಾವು ಹೇಳಿದೆ ಪ್ರಾಸ್ಟೇಟ್ ಕ್ಯಾನ್ಸರ್, ನ್ಯೂರೋಎಂಡೋಕ್ರೈನ್ ಕ್ಯಾನ್ಸರ್, ಇದೆಲ್ಲ ಟ್ರೀಟ್ಮೆಂಟ್ ಕಂಪ್ಲೀಟ್ ಆಗಿ ಗುಣಮುಖ ಆಗೋದಿಲ್ಲ, ಆದ್ರೆ ಪೇಷಂಟಿನ ಸಿಂಪ್ಟಮ್ಸ್ ಕಡಿಮೆ ಆಗ್ತದೆ, ಡಿಸೀಸ್ ಮುಂದೆ ಹೋಗುದು, ಪ್ರೋಗ್ರೆಷನ್ ಆಗುದು ಇದು ಸ್ವಲ್ಪ ಕಡಿಮೆ ಆಗ್ತದೆ, ಸ್ವಲ್ಪ ನಿಧಾನ ಆಗಿ ಆಗ್ತದೆ. ಪೇಷಂಟಿನ ಲೈಫ್ ಸ್ಟೈಲ್ ತುಂಬಾ ಇಂಪ್ರೂವ್ ಆಗ್ತದೆ, ಅವರಿಗೆ ಪೇಯ್ನ್ ರಿಲೀಫ್ ಆಗ್ತದೆ, ಇದೆಲ್ಲ ನ್ಯೂಕ್ಲಿಯರ್ ಮೆಡಿಸಿನ್ ಚಿಕಿತ್ಸೆಗಳಿಂದ ಸಾಧ್ಯ ಆಗ್ತದೆ.
1: ಡಾಕ್ಟರ್, ಈಗ ತಮ್ಮ ಅನುಭವದಲ್ಲಿ ಹೇಳೋದಾದ್ರೆ ಬರುವಂತಹ ರೋಗಿಗಳಿಗೆ ಈ ನ್ಯೂಕ್ಲಿಯರ್ ಮೆಡಿಸಿನ್ ಬಗ್ಗೆ ಯಾವ ರೀತಿಯಾದಂತಹ ಭಯಗಳಿರ್ತವೆ?
0: ಯೂಶುವಲಿ ಅವರಿಗೆ ಭಯ ಏನಿರ್ತದೆ ಅಂದ್ರೆ ರೇಡಿಯೇಷನ್, ರೇಡಿಯೇಷನ್ ಇಂದ ಅವರಿಗೆ ನಂಗೆ ರೇಡಿಯೇಷನ್ ಬಂದ್ರೆ ಏನಾಗ್ತದೆ ಅಂತ ಇರ್ತದೆ. ಆದ್ರೆ ಈಗ ನಾವು ಕೊಡ್ತಿರುವ ರೇಡಿಯೇಷನ್ ಎಲ್ಲ ತುಂಬಾ ಕಮ್ಮಿ ಅಮೌಂಟ್ ಆಫ್ ರೇಡಿಯೇಷನ್, ಹಾಗೆ ಅವರಿಗೆ ಜಾಸ್ತಿ ಸೈಡ್ ಇಫೆಕ್ಟ್ ಇಲ್ಲದಂತ ಟ್ರೀಟ್ಮೆಂಟ್.
1: ಈಗ ಈ ಒಂದು ಟ್ರೀಟ್ಮೆಂಟ್ ಅನ್ನು ಮಕ್ಕಳಿಗೆ ಕೂಡ ಕೊಡಬಹುದಾ? ಹೇಗೆ?
0: ಹೌದು, ಮಕ್ಕಳಲ್ಲಿ ಕೂಡ ನಾವು ಥೈರಾಯ್ಡ್ ಕ್ಯಾನ್ಸರ್ ನಾವು ಕಾಮನ್ ಆಗಿ ನೋಡ್ತೇವೆ, ಹಾಗೆ ಮಕ್ಕಳಲ್ಲಿ ಕಾಮನ್ ಆಗಿ ಕೊಡ್ತೇವೆ.
1: ಇನ್ನು ಬಾಣಂತಿಯರಿಗೆ ಹೇಗೆ? ಇದು
0: ಬ್ರೆಸ್ಟ್ ಫೀಡಿಂಗ್ ಪೇಷಂಟ್ಸ್ ಅಲ್ಲಿ ನಾವು ಟ್ರೀಟ್ಮೆಂಟ್ ಕೊಡೋದಾದ್ರೆ ಬ್ರೆಸ್ಟ್ ಫೀಡಿಂಗ್ ಅನ್ನ ಸ್ಟಾಪ್ ಮಾಡ್ಲಿಕ್ಕೆ ಹೇಳ್ತೇವೆ. ಹಾಗೆ ಯಾಕಂದ್ರೆ ಅವರ ಬ್ರೆಸ್ಟ್ ಮಿಲ್ಕ್ ಅಲ್ಲಿ ರೇಡಿಯೇಷನ್ ಬರ್ತದೆ, ಇದು ಮಕ್ಕಳಿಗೆ ಕೊಡಬಾರ್ದು ಮಿಲ್ಕ್. ಸೊ ನಾವು ಅವ್ರಿಗೆ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ಲಿಕ್ಕೆ ಹೇಳ್ತೇವೆ.
1: ಈಗ ತಮ್ಮ ಪ್ರಕಾರ ಈ ಒಂದು ನ್ಯೂಕ್ಲಿಯರ್ ಮೆಡಿಸಿನ್ ನ ಒಂದು ಬೆಸ್ಟ್ ಅಡ್ವಾಂಟೇಜ್ ಅಂತ ಹೇಳೋದಾದ್ರೆ, ಒಂದು ಒಳ್ಳೆಯ ಉಪಯೋಗ ಅಥವಾ ಒಳ್ಳೆಯ ಅನುಕೂಲ ಅಂತ ಹೇಳೋದಾದ್ರೆ ಏನ್ ಹೇಳ್ತೀರಾ?
0: ಬೆಸ್ಟ್ ಅಡ್ವಾಂಟೇಜ್ ಏನಂದ್ರೆ ಇದು ತುಂಬಾ ನಾನ್ ಇನ್ವೆಸಿವ್, ಅಂದ್ರೆ ನಾವು ಇದರಲ್ಲಿ ಸರ್ಜರಿ ತರ ನಾವು ಪೇಷಂಟ್ಸ್ ಅನ್ನ ಓಪನ್ ಅಪ್ ಮಾಡುವುದಿಲ್ಲ, ಆಮೇಲೆ ಅಷ್ಟು ಕಾಂಪ್ಲೆಕ್ಸ್ ಇಲ್ಲ. ರೇಡಿಯೋಥೆರಪಿ ಅಂದ್ರೆ ಒಂದು ಮೆಷಿನ್ ಮೂಲಕ ರೇಡಿಯೇಷನ್ ಕೊಡುದು, ಆಮೇಲೆ ಕೀಮೋಥೆರಪಿ ಹೋಲಿಸಿದ್ರೆ ಸೈಡ್ ಇಫೆಕ್ಟ್ಸ್ ಗಳು ತುಂಬಾ ಕಡಿಮೆ ಇದೆ. ಸೊ ಇದು ತುಂಬಾ ಸಿಂಪಲ್ ಆಗಿರುವಂತ ಟ್ರೀಟ್ಮೆಂಟ್, ತುಂಬಾ ಸಿಂಪಲ್ ಆಗಿ ವಿದೌಟ್ ಎನಿ ಸೈಡ್ ಇಫೆಕ್ಟ್ಸ್ ಇರುವಂತ ಟ್ರೀಟ್ಮೆಂಟ್.
1: ಈಗ ಸಾಮಾನ್ಯವಾಗಿ ನಾವು ಕ್ಯಾನ್ಸರ್ ಸ್ಕ್ರೀನಿಂಗ್ ಬಗ್ಗೆ ಮಾತಾಡ್ತೇವೆ, ಆ ಸಂದರ್ಭದಲ್ಲಿ ಈ ಪೆಟ್ ಸ್ಕ್ಯಾನ್ ಅನ್ನು ಮಾಡಲಾಗುತ್ತಾ ಅಥವಾ ವೈದ್ಯರ ಸಲಹೆ ಮೇರೆಗೆ ಮಾಡುವಂತಹದ್ದು? ಇದು
0: ಕ್ಯಾನ್ಸರ್ ಸ್ಕ್ರೀನಿಂಗ್ ಅಂದ್ರೆ ಕೆಲವು ಪೇಷಂಟ್ಸ್ ಗೆ ಜ್ವರ ಇರ್ತದೆ, ಜ್ವರ ಅಂದ್ರೆ ಒಂದು ಸಿಂಪ್ಟಮ್, ಅದೊಂದು ಡಿಸೀಸ್ ಅಲ್ಲ. ಸೊ ಆ ಸಿಂಪ್ಟಮ್ ಗೆ ತುಂಬಾ ತರದ ಕಾಸ್ ಗಳಿರ್ತದೆ, ಅದರಲ್ಲಿ ಒಂದು ಕ್ಯಾನ್ಸರ್ ಕೂಡ ಹೌದು. ಸೊ ಅವರು ತುಂಬಾ ಬ್ಲಡ್ ಟೆಸ್ಟ್ ಸ್ಕ್ಯಾನ್ ಗಳು ಇದೆಲ್ಲ ಮಾಡಿದ್ರು ಅವ್ರಿಗೆ ಯಾಕೆ ಜ್ವರ ಬಂದಿದೆ ಅಂತ ಉತ್ತರ ಗೊತ್ತಿರುವುದಿಲ್ಲ, ಆಗ ಪೆಟ್ ಸ್ಕ್ಯಾನ್ ತುಂಬಾ ಹೆಲ್ಪ್ಫುಲ್ ಆಗ್ತದೆ. ಕ್ಯಾನ್ಸರ್ ಬಂದಿದೆಯಾ ಇಲ್ಲ ಅವ್ರಿಗೆ ಇನ್ಫೆಕ್ಷನ್ ಬಂದಿದೆಯಾ ಇದು ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೆ ಪೆಟ್ ಸ್ಕ್ಯಾನ್ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ.
1: ಡಾಕ್ಟರ್, ಹಾಗೆ ನಾವು ಈ ರೇಡಿಯೋಥೆರಪಿ ಅನ್ನೋದ್ರ ಬಗ್ಗೆ ಕೇಳ್ತೇವೆ, ಈ ರೇಡಿಯೋಥೆರಪಿಗೂ ನ್ಯೂಕ್ಲಿಯರ್ ಮೆಡಿಸಿನ್ಗೂ ಇರುವಂತಹ ವ್ಯತ್ಯಾಸಗಳೇನು?
0: ರೇಡಿಯೋಥೆರಪಿ ನ್ಯೂಕ್ಲಿಯರ್ ಮೆಡಿಸಿನ್ ಎರಡರಲ್ಲೂ ರೇಡಿಯೇಷನ್ ಬರ್ತದೆ. ಸೊ ಡಿಫ್ರೆನ್ಸ್ ಏನು ಅಂತ ಎಲ್ಲರಿಗೂ ಕಾಮನ್ ಆಗಿರುವಂತಹ ಡೌಟ್, ರೇಡಿಯೋಥೆರಪಿಯಲ್ಲಿ ಏನಂದ್ರೆ ಹೊರಗಿಂದ ಮೆಷಿನ್ ರೇಡಿಯೇಷನ್ ಕೊಡೋದು ಒಂದು ಏರಿಯಾಕ್ಕೆ. ಸೊ ಆ ಏರಿಯಾ ಪರ್ಟಿಕ್ಯುಲರ್ ಏರಿಯಾದ ಹತ್ರ ಇರುವಂತ ಏರಿಯಾ ಕೂಡ ರೇಡಿಯೇಷನ್ ಹೋಗ್ತದೆ. ನ್ಯೂಕ್ಲಿಯರ್ ಮೆಡಿಸಿನ್ ಅಂದ್ರೆ ನಾವು ಮೆಡಿಸಿನ್ ಯೂಶುವಲಿ ಕೊಡೋದು ಕುಡಿಲಿಕ್ಕೆ ಅಥವಾ ಇಂಜೆಕ್ಷನ್ ಆಗಿ, ಈ ಎರಡು ವಿಧಾನಗಳ ಮೂಲಕ ನಾವು ನ್ಯೂಕ್ಲಿಯರ್ ಮೆಡಿಸಿನ್ ಟ್ರೀಟ್ಮೆಂಟ್ ಕೊಡ್ತದೆ. ಆ ಮೆಡಿಸಿನ್ ಅದೇ ಎಲ್ಲೆಲ್ಲಿ ಕ್ಯಾನ್ಸರ್ ಹರಡಿದೆ ಅಲ್ಲೆಲ್ಲಿ ಹೋಗಿ ಅದೇ ಆ ಕೆಲಸ ಮಾಡ್ತದೆ. ಹಾಗೆ ಇದು ತುಂಬಾ ಸೇಫ್, ತುಂಬಾ ಟಾರ್ಗೆಟೆಡ್, ಎಲ್ಲೆಲ್ಲಿ ಕ್ಯಾನ್ಸರ್ ಸೆಲ್ಸ್ ಇದೆ ಅಲ್ಲಿ ಮಾತ್ರ ಆಕ್ಟ್ ಆಗ್ತದೆ.
1: ಡಾಕ್ಟರ್, ಈಗ ಈ ನ್ಯೂಕ್ಲಿಯರ್ ಮೆಡಿಸಿನ್ ನ ಟ್ರೀಟ್ಮೆಂಟ್ ಏನಿದೆ ಅದರ ಪ್ರಕ್ರಿಯೆ ಹೇಗಿರುತ್ತೆ, ಅದನ್ನ ಹೇಗೆ ಮಾಡ್ತೀರಾ, ಅದರಲ್ಲಿ ಏನೆಲ್ಲ ಒಳಗೊಂಡಿರುತ್ತೆ ಡಾಕ್ಟ್ರೇ?
0: ನ್ಯೂಕ್ಲಿಯರ್ ಮೆಡಿಸಿನ್ ಟ್ರೀಟ್ಮೆಂಟ್ಗೆ ಥೆರನೋಸ್ಟಿಕ್ಸ್ ಅಂತ ಹೇಳ್ತೇವೆ. ಥೆರನೋಸ್ಟಿಕ್ಸ್ ಅಂದ್ರೆ ಥೆರ ಅಂದ್ರೆ ಥೆರಪಿ, ನೋಸ್ಟಿಕ್ಸ್ ಅಂದ್ರೆ ಡಯಾಗ್ನೋಸ್ಟಿಕ್ಸ್, ಅಂದ್ರೆ ನಾವು ಏನೇನ್ ನೋಡ್ತೇವೆ ಅದನ್ನೇ ನಾವು ಟ್ರೀಟ್ ಮಾಡೋದು. ಸೊ ನಾವು ಒಂದು ಮಾಲಿಕ್ಯೂಲ್ ನಾವು ಯೂಸ್ ಮಾಡ್ತೇವೆ, ಒಂದು ಉದಾಹರಣೆಗೆ ನಾವು ಪ್ರೋಸ್ಟೇಟ್ಗೆ ಹೇಳಿದೆ ನಾನು PSMA ಅಂತ, ಅದನ್ನ ನಾವು ಒಂದು ಗ್ಯಾಲಿಯಂ ಅಂತ, ಗ್ಯಾಲಿಯಂ 68 ಅಂತ ರೇಡಿಯೋ ಲೇಬಲ್ಡ್ ಮಾಲಿಕ್ಯೂಲ್ ಇದೆ, ಅದ್ರ ಜೊತೆ ಟ್ಯಾಗ್ ಮಾಡಿ ಒಂದು ಸ್ಕ್ಯಾನ್ ಮಾಡ್ತೇವೆ ಪೆಟ್ ಸ್ಕ್ಯಾನ್, ಅದು ಆ ಡಿಸೀಸ್ ಎಲ್ಲೆಲ್ಲಿ ಹರಡಿದೆ ಅಂತ ಆ ಸ್ಕ್ಯಾನ್ ಅಲ್ಲಿ ಗೊತ್ತಾಗ್ತದೆ. ಅಂದ್ರೆ ಬೋನ್ ಅಲ್ಲಿ ಹರಡಿದೆಯಾ ಇಲ್ಲ ಲಿಂಫ್ ನೋಡಿಗೆ ಹರಡಿದೆಯಾ ಇದೆಲ್ಲ ಗೊತ್ತಾಗ್ತದೆ ನಮ್ಗೆ ಸ್ಕ್ಯಾನ್ ಅಲ್ಲಿ. ಸೊ ನಾವು ಸ್ಕ್ಯಾನ್ ಅಲ್ಲಿ ನಮ್ಮ ಮಾಲಿಕ್ಯೂಲ್ ಅಲ್ಲಲ್ಲಿ ಹೋಗ್ತದೆ ಅಂತ ಕೂಡ ಗೊತ್ತಾಗ್ತದೆ. ಸೊ ನಾವು ಅದೇ PSMA ಮಾಲಿಕ್ಯೂಲ್ ಅನ್ನ ಲುಟಿಷಿಯಂ ಜೊತೆ, ಲುಟಿಷಿಯಂ ಅಂದ್ರೆ ಒಂದು ಬೀಟಾ ರೇಡಿಯೇಷನ್ ಅನ್ನ ಎಮಿಟ್ ಮಾಡುವಂತ, ವಿಕಿರಣ ಎಮಿಟ್ ಮಾಡುವಂತ ಒಂದು ಮಾಲಿಕ್ಯೂಲ್, ಅದ್ರ ಜೊತೆ ಅದನ್ನೇ PSMA ಅನ್ನ ಟ್ಯಾಗ್ ಮಾಡ್ತೇವೆ. ಸ್ಕ್ಯಾನ್ ಮಾಡುವಾಗ್ಲೇ ಗೊತ್ತಾಗ್ತದೆ ನಮ್ಗೆ ಮೆಡಿಸಿನ್ ಇಲ್ಲಿ ಹೋಗ್ತದೆ, ಇಲ್ಲಿ ಆಕ್ಟ್ ಮಾಡ್ತದೆ, ಇದೆಲ್ಲ ನಮ್ಗೆ ಮೊದ್ಲೇ ಗೊತ್ತಿರ್ತದೆ. ಅದನ್ನೇ ನಾವು ಇನ್ನೊಂದು ರೇಡಿಯೋ ಐಸೋಟೋಪ್ ಅದೇ ಮಾಲಿಕ್ಯೂಲ್ ಜೊತೆ ಕಂಬೈನ್ ಮಾಡಿ ನಾವು ಟ್ರೀಟ್ಮೆಂಟ್ ಮಾಡ್ತೇವೆ. ಹಾಗೆ ಇದರಿಂದ ನಮಗೆ ಟ್ರೀಟ್ಮೆಂಟ್ ಟಾರ್ಗೆಟೆಡ್ ಆಗಿದೆ, ಇಫೆಕ್ಟಿವ್ ಆಗಿದೆ, ಸೈಡ್ ಎಫೆಕ್ಟ್ಸ್ ಇರುವುದಿಲ್ಲ ಅಂತ ಇದೆಲ್ಲ ನಮಗೆ ಆ ಕ್ಯಾನ್ ಇಂದ ಗೊತ್ತಾಗ್ತದೆ.
1: ಈ ಟ್ರೀಟ್ಮೆಂಟ್ ಅನ್ನ ಒಂದೇ ಸರಿ ತಗೋಬೇಕು ಮತ್ತೆ ಮತ್ತೆ ತಗೊಳ್ಳುವಂತ ಸನ್ನಿವೇಶ ಬರ್ತದೆ ಡಾಕ್ಟ್ರೆ?
0: ಹೌದು, ನಾನು ಈಗ ಹೇಳಿದ ಉದಾಹರಣೆಗೆ ಕೊಟ್ಟ PSMA ಅಂತ ಇರೋದು ನಾವು

0: ನಾರ್ಮಲಾಗಿ ಏನ್ ಮಾಡ್ತೇವೆ ಅಂದ್ರೆ ಒಂದ್ ಎರಡು ಟ್ರೀಟ್ಮೆಂಟ್ ಕೊಡ್ತೇವೆ, ಎರಡು ಸೈಕಲ್ಗಳು, ಎರಡೆರಡು ತಿಂಗಳು ಆದ್ಮೇಲೆ ಎರಡು ಸೈಕಲ್ ಕೊಡ್ತೇವೆ. ಆ ಎರಡು ಸೈಕಲ್ ಕೊಟ್ಟ ಮೇಲೆ ನಾವು ಹೇಗೆ ರೆಸ್ಪಾಂಡ್ ಆಗಿದೆ ಅಂತ ಅದೇ ಸ್ಕ್ಯಾನ್ ಮಾಡ್ತೇವೆ. ಆ ಪಿ ಎಸ್ ಎಂ ಎದ್ದೇ ಸ್ಕ್ಯಾನ್ ಮಾಡ್ತೇವೆ ನಾವು, ಗ್ಯಾಲಿಯಂ ಪಿ ಎಸ್ ಎಂ ಎ ಅಂತ ಹೇಳಿದ್ದೇನಲ್ಲ, ಅದನ್ನೇ ಸ್ಕ್ಯಾನ್ ಮಾಡಿ ನೋಡ್ತೇವೆ. ಆ ಸ್ಕ್ಯಾನ್ ಅಲ್ಲಿ ಸ್ವಲ್ಪ ರೆಸ್ಪಾಂಡ್ ಆಗಿದೆ ಸೊ ಅಲ್ಲಿ ಇಲ್ಲ, ಡಿಸೀಸ್ ಸ್ಟೇಬಲ್ ಆಗಿ ಇದೆ, ಜಾಸ್ತಿ ಪ್ರೋಗ್ರೆಸ್ ಆಗಿಲ್ಲ ಅಂದ್ರೆ ಮತ್ತೆ ಎರಡು ಸೈಕಲ್ ಕೊಡ್ತೇವೆ. ಈ ಎರಡು ಸೈಕಲ್ ಇದೇ ತರ ಮ್ಯಾಕ್ಸಿಮಮ್ 6-7 ಸೈಕಲ್ಗಳು ಕೊಡ್ತೇವೆ.
1: ಈಗ ಆಸ್ಪತ್ರೆಗಳಲ್ಲಿ ಇಲ್ಲಿ ಯಾವ ರೀತಿಯಾದಂತಹ ಸೇಫ್ಟಿ ಮೆಷರ್ಸ್ ಅನ್ನ ತಗೋತೀರಾ ತಾವು ಈ ಟ್ರೀಟ್ಮೆಂಟ್ ಅನ್ನ ಕೊಡಬೇಕಾದ್ರೆ?
0: ಸೊ ನಮ್ಗೆ ಇದು ಅಟಾಮಿಕ್ ಎನರ್ಜಿ ರೆಗ್ಯುಲೇಟರಿ ಬೋರ್ಡ್ ಆಫ್ ಇಂಡಿಯಾ AERB, ಒಂದು ಥೆರಪಿ ಬೆಡ್ ಐಸೋಲೇಷನ್ ಬೆಡ್ ಮಾಡಬೇಕಿದ್ರೆ ಏನೇನು ವಾರ್ಡ್ಗೆ ಏನೇನು ರಿಸ್ಟ್ರಿಕ್ಷನ್ಸ್ ಇದೆ, ರೆಗ್ಯುಲೇಷನ್ಸ್ ಇದೆ, ರೂಲ್ಸ್ ಇದೆ, ಅದೆಲ್ಲ ಮೆನ್ಷನ್ ಮಾಡಿದೆ. ನಾವು ಅದನ್ನೇ ಫಾಲೋ ಮಾಡಿಕೊಂಡು ಒಂದು ವಾರ್ಡ್ ಕನ್ಸ್ಟ್ರಕ್ಟ್ ಮಾಡಿದ್ದೇವೆ. ಉದಾಹರಣೆಗೆ ವಾಲ್ ನ ಥಿಕ್ನೆಸ್ ತುಂಬಾ ಜಾಸ್ತಿ ಇರ್ತದೆ, ಅದರೊಳಗೆ ವಾರ್ಡ್ ಒಳಗೆ ಬೇರೆ ಯಾರಿಗೂ ಎಂಟ್ರಿ ಇಲ್ಲ. ಆಮೇಲೆ ವಾರ್ಡ್ಗೆ ಸಪರೇಟ್ ಆಗಿ ಒಂದು ಟ್ಯಾಂಕ್ ಇರ್ತದೆ. ಆ ಟ್ಯಾಂಕ್ ಸಪರೇಟ್ ಆಗಿ ಯಾಕಿರ್ತದೆ ಅಂದ್ರೆ ಅದ್ರ ಒಳಗಿರೋದೊಂದು ಪೇಷಂಟ್, ಆ ಪೇಷಂಟ್ ರೇಡಿಯೇಷನ್ ಅನ್ನ ಎಮಿಟ್ ಮಾಡ್ತಿರ್ತಾರೆ, ಅವರ ಯೂರಿನ್ ಅಲ್ಲಿ ಕೂಡ ರೇಡಿಯೇಷನ್ ಇರ್ತದೆ. ಸೊ ಅವರು ಯೂಸ್ ಮಾಡುವಂತ ಟಾಯ್ಲೆಟ್ ಸಪರೇಟ್ ಟ್ಯಾಂಕ್ ಕನೆಕ್ಟ್ ಆಗಿರ್ತದೆ, ಆ ಟ್ಯಾಂಕ್ ನಾರ್ಮಲ್ ಟ್ಯಾಂಕ್ ಜೊತೆ ಮಿಕ್ಸ್ ಆಗಬಾರ್ದು. ಸೊ ಆ ಟ್ಯಾಂಕ್ ಒಂದು 3 ಕಾಲ ಅದನ್ನ ಸಪರೇಟ್ ಆಗಿ ಇಟ್ಟು ಜನರಲ್ ವೇಸ್ಟ್ ಜೊತೆ ಡಿಸ್ಪೋಸ್ ಮಾಡ್ತೇವೆ. ಇದು ಯಾಕೆ ಮಾಡ್ತೇವೆ ಅಂದ್ರೆ ಆ ರೇಡಿಯೋ ಆಕ್ಟಿವ್ ವೇಸ್ಟ್ ನಾರ್ಮಲ್ ಜನರಿಗೆ ಆಕ್ಸೆಸ್ ಆಗಬಾರದು ಅಂತ.
1: ಈಗ ಈ ಒಂದು ಟ್ರೀಟ್ಮೆಂಟ್ ಏನಿದೆ ಇದು ಈ ಹೆಲ್ತ್ ಇನ್ಶೂರೆನ್ಸ್ ಗಳಲ್ಲಿ ಕವರ್ ಆಗಿರ್ತದ ಹೇಗೆ?
0: ಹೌದು, ಈಗ ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ನಾರ್ಮಲ್ ಆಗಿ FDA ಅಪ್ರೂವ್ಡ್ ಎಲ್ಲ ಯಾವ್ದಿದೆ, ರೇಡಿಯೋಡಿನ್ ಥೆರಪಿ ತುಂಬಾ ವರ್ಷಗಳ ಕಾಲ ಕೊಡ್ತಿದ್ದಾರೆ, ಸೊ ಅದು ಕವರ್ ಆಗಿದೆ. ಹಾಗೆ ಈಗ ಪ್ರಾಸ್ಟೇಟ್ ಕ್ಯಾನ್ಸರ್ಗೆ, ನ್ಯೂರೋಎಂಡೋಕ್ರೈನ್ ಟ್ಯೂಮರ್ಗಳಿಗೆ ಇರುವ ಟ್ರೀಟ್ಮೆಂಟ್ಗಳು ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ಕವರ್ ಆಗಿರ್ತದೆ.
1: ಡಾಕ್ಟರ್, ಈಗ ಕಡೆಯದಾಗಿ ನಮ್ಮ ಕೇಳುಗರಿಗೆ ಈ ನ್ಯೂಕ್ಲಿಯರ್ ಮೆಡಿಸಿನ್ ಬಗ್ಗೆ ಒಂದು ಸಂದೇಶ ಕೊಡಬೇಕು, ಅವರಿಗೆ ನಾವು ಹೇಳಬೇಕು ಅಂತ ಹೇಳಿದ್ರೆ ಏನ್ ಹೇಳ್ತೀರಾ?
0: ಜನರಲಿ ನ್ಯೂಕ್ಲಿಯರ್ ಮೆಡಿಸಿನ್, ನ್ಯೂಕ್ಲಿಯರ್ ಅಂತ ವರ್ಡ್ ಕೇಳಿದಾಗ ಜನರಲಿ ನಾರ್ಮಲ್ ಆಗಿ ತುಂಬಾ ಭಯ ಬರುತ್ತೆ ಅವರಿಗೆ, ಆಟಮ್ ಬಾಂಬ್, ನ್ಯೂಕ್ಲಿಯರ್ ಬಾಂಬ್ ಈ ತರ ಮಿಸ್ಕನ್ಸೆಪ್ಷನ್ ಬರುತ್ತೆ. ಸೊ ಅವ್ರು ನಾರ್ಮಲ್ ಆಗಿ ಇದೆಲ್ಲ ಸ್ಟ್ರಿಕ್ಟ್ಲಿ ರೆಗ್ಯುಲೇಟೆಡ್, ನಮ್ಮ ಗವರ್ಮೆಂಟ್ ಇದೆ, ತುಂಬಾ ರೆಗ್ಯುಲೇಟರಿ ಬಾಡಿ ಇದೆ, ಇದೆಲ್ಲ ತುಂಬಾ ಚಿಕ್ಕ ಪ್ರಮಾಣದ ರೇಡಿಯೇಷನ್ ಇರೋದಿದ್ರಲ್ಲಿ. ಸೊ ಜಾಸ್ತಿ ಏನು ಭಯ ಪಡಬೇಕಾಗಿಲ್ಲ, ನಿಮ್ಮ ಡಾಕ್ಟರ್ ಹೇಳಿದ್ದನ್ನ, ನ್ಯೂಕ್ಲಿಯರ್ ಮೆಡಿಸಿನ್ ಡಾಕ್ಟರ್ ಹೇಳುವಂತದನ್ನ ಜಸ್ಟ್ ಫಾಲೋ ಮಾಡಬೇಕು ಅಷ್ಟೇ, ಅದಕ್ಕಿಂತ ಜಾಸ್ತಿ ಏನು ಭಯ ಪಡಬೇಕಾಗಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ.
1: ಧನ್ಯವಾದಗಳು ಡಾಕ್ಟ್ರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ.
0: ಧನ್ಯವಾದಗಳು.
2: ಇದುವರೆಗೆ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ನ್ಯೂಕ್ಲಿಯರ್ ಮೆಡಿಸಿನ್ ಅಥವಾ ವಿಕಿರಣ ಔಷಧಿಗಳು ಈ ವಿಷಯದ ಕುರಿತು ಡಾಕ್ಟರ್ ಆಶೀಶ್ ಆಚಾರ್ಯ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೋಪಾನ, ನಮಸ್ಕಾರ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಓಹ್ ಸವಿರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
1: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
0: ಏನಾಯ್ತೆ ಸವಿ?
2: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
1: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೇ?
2: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
0: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
3: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.

0: ಬಾಯಿಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪಿಎಂ ವಿಶ್ವಕರ್ಮ ಯೋಜನೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ.
2: ನಮಸ್ಕಾರ, ನಾನು ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ಭಾರತ ವಿವಿಧತೆಯ ತವರು, ಅಂದ್ರೆ ಭಾರತದ ಪ್ರತಿಯೊಂದು ಪ್ರದೇಶ ಕೂಡ ಇಲ್ಲಿನ ಕಲೆಗೆ, ಸಂಸ್ಕೃತಿಗೆ, ಪರಂಪರೆಗೆ, ಆಚಾರ ವಿಚಾರ, ವೇಷಭೂಷಣ, ಕಲೆ, ಕರಕುಶಲತೆ, ಕೃಷಿ, ಹೀಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತನ್ನದೇ ಆದಂತಹ ಕೊಡುಗೆಯನ್ನು ನೀಡ್ತಾ ಇವೆ. ಅವುಗಳಲ್ಲಿ ಇನ್ನೂ ಅನೇಕ ಪ್ರದೇಶಗಳು ಪಾರಂಪರಿಕವಾಗಿ ಅನೇಕ ಕಲೆಗಳನ್ನ, ಕರಕುಶಲತೆಗಳನ್ನ ಮುಂದುವರಿಸಿಕೊಂಡು ಬಂದಿದ್ದು ದೇಶದ ಮತ್ತು ನಾಡಿನ ಕೀರ್ತಿಯನ್ನ ಹೆಚ್ಚಿಸಿವೆ. ಈ ಎಲ್ಲ ಕಲೆಗಳು ಮುಂದಿನ ಪೀಳಿಗೆಗೂ ಕೂಡ ಮುಂದುವರಿಯಬೇಕು. ಯಾವ ಕಲೆಗಳು ಕೂಡ ವಿನಾಶದ ಅಂಚನ್ನ ತಲುಪಬಾರದು. ಎಲ್ಲ ಕಲೆಗಳನ್ನ ಇನ್ನಷ್ಟು ಶ್ರೀಮಂತಗೊಳಿಸಿ ಆ ಮೂಲಕ ಭಾರತದ ಸಂಸ್ಕೃತಿಯನ್ನ, ಇಲ್ಲಿನ ಪರಂಪರೆಯನ್ನ ಮುಂದುವರಿಸುವಂತಹ ಕೆಲಸ ಆಗಬೇಕು ಮತ್ತು ಆ ಎಲ್ಲ ಕಲಾವಿದರ ಬದುಕಿಗೆ ಒಂದು ಭದ್ರತೆಯನ್ನ ಕೊಡಬೇಕು ಅನ್ನುವಂತಹ ಉದ್ದೇಶದಿಂದ ಮಾನ್ಯ ಪ್ರಧಾನಮಂತ್ರಿಗಳು ಅತ್ಯಂತ ಉತ್ತಮ ಯೋಜನೆಯೊಂದನ್ನ ಜಾರಿಗೆ ತಂದಿದ್ರು. ಅದೇ ಪಿಎಂ ವಿಶ್ವಕರ್ಮ ಯೋಜನೆ. ಪ್ರಧಾನಿ ನರೇಂದ್ರ ಮೋದಿಯವರ ಜನ್ಮದಿನ ಹಾಗೂ ವಿಶ್ವಕರ್ಮ ಜಯಂತಿಯ ಅಂಗವಾಗಿ ಇದೇ ಸೆಪ್ಟೆಂಬರ್ 17ರಂದು ಪ್ರಧಾನಮಂತ್ರಿಗಳು ಪಿಎಂ ವಿಶ್ವಕರ್ಮ ಯೋಜನೆಗೆ ಚಾಲನೆಯನ್ನ ನೀಡಿದ್ರು. ಸಾಂಪ್ರದಾಯಿಕ ಕುಶಲಕರ್ಮಿಗಳ ಅಭ್ಯುದಯಕ್ಕಾಗಿ ಈ ಯೋಜನೆಯನ್ನ ತಾವು ಜಾರಿಗೊಳಿಸುವುದಾಗಿ ಮಾನ್ಯ ಪ್ರಧಾನಮಂತ್ರಿಗಳು ಆಗಸ್ಟ್ 15ರಂದು ಸ್ವಾತಂತ್ರ್ಯೋತ್ಸವದ ಭಾಷಣದಲ್ಲಿ ಉಲ್ಲೇಖವನ್ನ ಮಾಡಿದ್ರು. ಅವರು ಅದನ್ನ ಉಲ್ಲೇಖ ಮಾಡಿ ಕೇವಲ 1 ತಿಂಗಳ ನಂತರ, ಅಂದ್ರೆ ಸೆಪ್ಟೆಂಬರ್ 17ರಂದು ಈ ಒಂದು ಅತ್ಯಂತ ಉತ್ತಮವಾದ ಮಹತ್ವಾಕಾಂಕ್ಷೆಯ ಪಿಎಂ ವಿಶ್ವಕರ್ಮ ಯೋಜನೆಯನ್ನ ಜಾರಿಗೊಳಿಸುವ ಮೂಲಕ ಭಾರತದ ಅಸಂಖ್ಯ ವಿಶ್ವಕರ್ಮಿಗಳಿಗೆ ಅತ್ಯಂತ ದೊಡ್ಡ ಕೊಡುಗೆಯನ್ನ ಮಾನ್ಯ ಪ್ರಧಾನಮಂತ್ರಿಗಳು ನೀಡಿದ್ರು. ಭಾರತದ ವಿವಿಧ 18 ಕಲೆಗಳನ್ನ, 18 ಕಲೆಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡಂತಹ ಕಲಾವಿದರನ್ನ ಗೌರವಿಸುವಂತ, ಅವರ ಬದುಕಿಗೆ ಭದ್ರತೆಯನ್ನ ಕೊಡುವಂತ, ಆ ಕಲೆಯನ್ನ ಮುಂದುವರಿಸಿಕೊಂಡು ಹೋಗಲು ಎಲ್ಲ ಪ್ರೋತ್ಸಾಹಗಳನ್ನು ಕೊಡುವಂತಹ ಒಂದು ಯೋಜನೆಯನ್ನ ಈ ಮೂಲಕ ಕೈಗೊಳ್ಳಲಾಯಿತು. ಈ ಯೋಜನೆಯಿಂದ ಆಗುವ ಲಾಭಗಳು ಏನು, ಈ ಯೋಜನೆಯ ಸ್ಥೂಲವಾದ ಪರಿಚಯ ಏನು, ಏನು ಪ್ರಯೋಜನ ಈ ಒಂದು ಯೋಜನೆಯಿಂದ ಎಲ್ಲ ವಿಶ್ವಕರ್ಮ ಜನರಿಗೆ ಸಿಗತ್ತೆ ಅಂತ ಕೇಳಿದ್ರೆ, ಈ ಯೋಜನೆಯ ಅಡಿಯಲ್ಲಿ 2 ಹಂತಗಳಲ್ಲಿ ಸುಮಾರು 3 ಲಕ್ಷ ರೂಪಾಯಿಗಳ ಸಾಲವನ್ನ ಇದರ ಫಲಾನುಭವಿಗಳಿಗೆ ನೀಡಲಾಗುತ್ತೆ. ಅಂದ್ರೆ 5%ರಷ್ಟು ಬಡ್ಡಿ ದರದಲ್ಲಿ ಮೊದಲ ಹಂತದಲ್ಲಿ 1 ಲಕ್ಷ ರೂಪಾಯಿಗಳ ಸಾಲವನ್ನ ನೀಡಲಾಗುತ್ತೆ. ಆ ಸಾಲವನ್ನ ಮರುಪಾವತಿ ಮಾಡಿದ ನಂತರ, ಅಂದ್ರೆ 2ನೇ ಹಂತದಲ್ಲಿ ಮತ್ತೆ 2 ಲಕ್ಷ ರೂಪಾಯಿಗಳ ಸಾಲವನ್ನ ಫಲಾನುಭವಿಗಳಿಗೆ ನೀಡಲಾಗುತ್ತೆ. ಒಟ್ಟಾರೆಯಾಗಿ ಒಬ್ಬ ಫಲಾನುಭವಿ 3 ಲಕ್ಷ ರೂಪಾಯಿಗಳ ಸಾಲವನ್ನ 5%ರಷ್ಟು ಬಡ್ಡಿದರದಲ್ಲಿ ತಾನು ಆ ಸಾಲದ ಪ್ರಯೋಜನವನ್ನ ಪಡೆದುಕೊಳ್ಳಬಹುದು. ಕೇಂದ್ರ ಸರ್ಕಾರ ಈ ಯೋಜನೆಯನ್ನ 5 ವರ್ಷಗಳ ಅವಧಿಯಲ್ಲಿ ಈ ಯೋಜನೆಯನ್ನ ಮುಂದುವರಿಸಿಕೊಂಡು ಹೋಗುವುದಕ್ಕಾಗಿ 13,000 ಕೋಟಿ ರೂಪಾಯಿಯನ್ನ ಮೀಸಲಿಟ್ಟಿದೆ. ಅಂದ್ರೆ ಮುಂದಿನ 5 ವರ್ಷಗಳ ಅವಧಿಯಲ್ಲಿ ವಿಶ್ವಕರ್ಮ ಯೋಜನೆಗೆ ನೋಂದಣಿ ಮಾಡಿಸಿದಂತಹ ಎಲ್ಲ ಫಲಾನುಭವಿಗಳಿಗೆ ಈ 13,000 ಕೋಟಿ ರೂಪಾಯಿಗಳನ್ನ ವಿನಿಯೋಗ ಮಾಡುವಂತಹ ಯೋಜನೆ ಕೇಂದ್ರ ಸರ್ಕಾರದ ಮುಂದಿದೆ. ಈ ವಿಶ್ವಕರ್ಮ ಯೋಜನೆಯ ಉದ್ದೇಶ ಏನು, ಯಾವ ಗುರಿಯನ್ನ ಇಟ್ಟುಕೊಂಡು ಈ ಯೋಜನೆಯನ್ನ ಜಾರಿಗೆ ತಂದ್ರು ಅಂದ್ರೆ, ಅದರ ಹಿಂದೆ ಅತ್ಯಂತ ವಿಶಿಷ್ಟವಾದಂತಹ, ಉತ್ತಮವಾದಂತಹ ಒಂದು ಗುರಿ ಇದೆ, ಉದ್ದೇಶ ಇದೆ ಅಂತಲೇ ಹೇಳ್ಬೋದು. ಪ್ರಧಾನಮಂತ್ರಿಗಳು ಭಾರತದ ನಾಗರಿಕರಿಗೆ ಒಂದು ಮನವಿಯನ್ನ ಮಾಡಿದ್ರು. ಭಾರತ ಪ್ರಾದೇಶಿಕವಾಗಿ ಅತ್ಯಂತ ವಿಶಿಷ್ಟತೆಗಳನ್ನ ಹೊಂದಿದ ರಾಷ್ಟ್ರ. ಈ ಪ್ರಾದೇಶಿಕವಾದ ವಿಶೇಷತೆಗಳನ್ನ ಜಾಗತಿಕವಾಗಿ ಅನುಕೂಲಕರವಾಗುವಂತೆ ನಾವು ಪರಿವರ್ತನೆ ಮಾಡಬೇಕು. ಮುಂದೆ ಗಣೇಶ ಚತುರ್ಥಿ, ದೀಪಾವಳಿ, ಹೀಗೆ ಬೇರೆ ಬೇರೆ ರೀತಿಯ ಭಾರತೀಯ ಹಬ್ಬಗಳು ಬರಲಿಕ್ಕಿವೆ. ಈ ಸಮಯದಲ್ಲಿ ಸ್ಥಳೀಯ ಉತ್ಪನ್ನಗಳನ್ನ ನಾವೆಲ್ಲ ಖರೀದಿ ಮಾಡಬೇಕು. ಆ ಮೂಲಕ ಪ್ರಾದೇಶಿಕ ಉತ್ಪನ್ನಗಳಿಗೆ ಹೆಚ್ಚಿನ ಪ್ರೋತ್ಸಾಹವನ್ನ ಕೊಟ್ಟು ನಮ್ಮಲ್ಲಿಯ ಸ್ಥಳೀಯ ಕಲೆಗಾರರಿಗೆ ಇನ್ನಷ್ಟು ಉತ್ತೇಜನವನ್ನು

ಕೊಡುವಂತಹ ಕೆಲಸ ಭಾರತದ ನಾಗರಿಕರ ಮೂಲಕ ನಡೆಯಬೇಕು ಅಂತ ಎಲ್ಲ ಪ್ರಜೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮನವಿ ಮಾಡಿದ್ರು. ವೋಕಲ್ ಫಾರ್ ಲೋಕಲ್ ಅಭಿಯಾನಕ್ಕೆ ಅನುಗುಣವಾಗಿಯೇ ನಮ್ಮೆಲ್ಲ ನಡೆ ಇರಬೇಕು, ಆ ನಿಟ್ಟಿನಲ್ಲಿ ನಾವೆಲ್ಲ ಹೆಜ್ಜೆ ಇಡಬೇಕು ಅನ್ನುವಂತಹ ಒಂದು ಕಳಕಳಿ ಮಾನ್ಯ ಪ್ರಧಾನಿಗಳ ಮಾತಿನ ಹಿಂದಿತ್ತು. ಹಾಗಾಗಿ ಈ PM ವಿಶ್ವಕರ್ಮ ಯೋಜನೆಯನ್ನ ಕೇಂದ್ರ ಸರ್ಕಾರ ಜಾರಿಗೆ ತಂದಿತು. ಈ ಯೋಜನೆ ಅಡಿಯಲ್ಲಿ ಯಾರ್ಯಾರು ಬರ್ತಾರೆ, ಯಾರ್ಯಾರು ಯೋಜನೆಯ ಪ್ರಯೋಜನವನ್ನ ಪಡೆದುಕೊಳ್ಳಬಹುದು ಅಂದ್ರೆ, ಕೇಂದ್ರ ಸರ್ಕಾರ ಈ ಯೋಜನೆಗೆ 18 ಕುಶಲಕರ್ಮಿಗಳನ್ನ ಜೋಡಿಸಿಕೊಂಡಿದೆ. ಅಂದ್ರೆ ಇದರ ಅಡಿಯಲ್ಲಿ ನೇಕಾರರು, ಅಕ್ಕಸಾಲಿಗರು, ಕಮ್ಮಾರರು, ಬಡಗಿಗಳು, ಶಿಲ್ಪಿಗಳು, ಚಮ್ಮಾರರು, ಮೇಸ್ತ್ರಿಗಳು, ಬುಟ್ಟಿ ತಯಾರಿಸುವವರು, ದೋಬಿಗಳು, ಸವಿತಾ ಸಮಾಜದವರು, ಗೊಂಬೆ ತಯಾರಕರು, ದರ್ಜಿಗಳು, ಮೀನುಗಾರಿಕೆಗೆ ಬಲೆ ಹೆಣೆಯುವವರು, ಹೂವಿನ ಹಾರ ತಯಾರಿಸುವವರು, ಹೀಗೆ 18 ಬಗೆಯ ಸಾಂಪ್ರದಾಯಿಕ ಕರಕುಶಲ ಕಲೆಯಲ್ಲಿ ತೊಡಗಿಸಿಕೊಂಡಿರುವಂತಹವರಿಗೆ ಈ ಯೋಜನೆಯ ಪ್ರಯೋಜನವನ್ನ ಒದಗಿಸುವಂತಹ ಯೋಜನೆಯನ್ನ ಹಾಕಿಕೊಳ್ಳಲಾಗಿದೆ. ಯೋಜನೆ ಆರಂಭವಾದಂತಹ ಈ ವರ್ಷದಲ್ಲಿ ಸುಮಾರು 5 ಲಕ್ಷ ಕುಟುಂಬಗಳಿಗೆ ಯೋಜನೆಯನ್ನ ತಲುಪಿಸಬೇಕು ಅನ್ನುವಂತಹ ಒಂದು ಮಹತ್ವಾಕಾಂಕ್ಷೆ ಕೇಂದ್ರ ಸರ್ಕಾರದ ಮುಂದಿದೆ. 1 ವರ್ಷದಲ್ಲಿ 5 ಲಕ್ಷ ಕುಟುಂಬಗಳಿಗೆ ಇದರ ಪ್ರಯೋಜನವನ್ನು ನೀಡಿ ಮುಂದಿನ 5 ವರ್ಷಗಳಲ್ಲಿ ಒಟ್ಟು 30 ಲಕ್ಷ ಕುಟುಂಬಗಳಿಗೆ ಈ ಒಂದು ಯೋಜನೆಯ ಪ್ರಯೋಜನವನ್ನ ತಲುಪಿಸಬೇಕು ಅನ್ನುವಂತಹ ನಿರೀಕ್ಷೆಯನ್ನ ಕೇಂದ್ರ ಸರ್ಕಾರ ಇಟ್ಟುಕೊಂಡಿದೆ. ಒಟ್ಟಾರೆಯಾಗಿ ಭಾರತದ ಸಾಂಪ್ರದಾಯಿಕ ಕಲೆಗಳ ಉಳಿವಿಗೆ ಮತ್ತು ಆ ಎಲ್ಲ ಕಲೆಗಾರರಿಗೆ ಜೀವನಕ್ಕೆ ಒಂದು ಭದ್ರತೆಯನ್ನು ಕೊಡುವ ಮೂಲಕ ಅವರ ಕಲೆಗಳಿಗೆ ಮತ್ತಷ್ಟು ಉತ್ತೇಜನವನ್ನ ಕೊಡುವ ದೂರದೃಷ್ಟಿ ಈ PM ವಿಶ್ವಕರ್ಮ ಯೋಜನೆಯ ಹಿಂದಿದೆ. ಈ ಯೋಜನೆಯನ್ನ ಹೇಗೆ ಪಡೆದುಕೊಳ್ಳಬಹುದು? ಈಗ ನಾವು ಈ 18 ಬಗೆಯ ಕರಕುಶಲ ಕಲೆಗಳಲ್ಲಿ ತೊಡಗಿಸಿಕೊಂಡು ಈ ಯೋಜನೆಯ ಲಾಭವನ್ನ ಹೇಗೆ ಪಡೆಯಬಹುದು, ಹೇಗೆ ನಾವು ಆ ಸಾಲಕ್ಕೆ ಅರ್ಜಿ ಹಾಕಬಹುದು, ಅದಕ್ಕಾಗಿ ಇಲ್ಲಿ ಕೊಟ್ಟಿರುವಂತಹ 18 ಸಾಂಪ್ರದಾಯಿಕ ಕಲೆಗಳಲ್ಲಿ ತೊಡಗಿಸಿಕೊಂಡಿರುವಂತಹ ಕುಶಲಕರ್ಮಿಗಳು ಆನ್ಲೈನ್ನಲ್ಲಿ PM ವಿಶ್ವಕರ್ಮ ಯೋಜನೆಯ ಪೋರ್ಟಲ್ಗೆ ಹೋಗಿ ತಮ್ಮ ಹೆಸರನ್ನ ನೋಂದಾವಣೆ ಮಾಡಿಕೊಳ್ಬೇಕು. ಅದಾದ ಬಳಿಕ ಯೋಜನೆಯ ಪ್ರಮಾಣ ಪತ್ರ, ಐಡಿ ಕಾರ್ಡ್ ಕೂಡ ಅವರಿಗೆ ಸಿಗತ್ತೆ. ಮುಂದೆ ಫಲಾನುಭವಿಗಳಿಗೆ 15,000 ರೂಪಾಯಿ ಮೊತ್ತದ ಟೂಲ್ ಕಿಟ್ ಕೂಡ ಸಿಗುತ್ತದೆ. ನೋಂದಾವಣೆ ಮಾಡಿಕೊಂಡವರಿಗೆ ತಮ್ಮ ಕೌಶಲ್ಯಗಳನ್ನ ಹೆಚ್ಚಿಸಿಕೊಳ್ಳಲು ಕೆಲವು ತರಬೇತಿಗಳನ್ನ ಮತ್ತು ಉನ್ನತ ಮಟ್ಟದ ಕಲೆಗಳಿಗೆ ಸಂಬಂಧಪಟ್ಟಂತಹ ತರಬೇತಿಯನ್ನ ನೀಡುವಂತ ವ್ಯವಸ್ಥೆಯನ್ನ ಮಾಡಲಾಗುತ್ತೆ ಮತ್ತು ಈ ಎಲ್ಲ ಫಲಾನುಭವಿಗಳಿಗೆ ಉಚಿತವಾಗಿ ದೊರಕುತ್ತವೆ. ಹಾಗೆಯೇ ಯೋಜನೆಯ ಮೊದಲ ಹಂತದಲ್ಲಿ ಫಲಾನುಭವಿಗಳಿಗೆ 5% ಬಡ್ಡಿದರದಲ್ಲಿ 1 ಲಕ್ಷ ರೂಪಾಯಿವರೆಗೆ ಸಾಲವನ್ನು ನೀಡಲಾಗತ್ತೆ. ಮುಂದಿನ ಹಂತದಲ್ಲಿ ಅದೇ ಬಡ್ಡಿದರದಲ್ಲಿ ಅಂದ್ರೆ 5% ಬಡ್ಡಿದರದಲ್ಲಿ 2 ಲಕ್ಷ ರೂಪಾಯಿಯ ಸಾಲವನ್ನು ನೀಡಲಾಗತ್ತೆ. ಈ ಒಂದು ಸಾಲದ ಪ್ರಯೋಜನ ಏನು ಅಂತಂದ್ರೆ, ಈ ವಿಶ್ವಕರ್ಮ ಯೋಜನೆಯ ಫಲಾನುಭವಿಗಳು ತಮ್ಮ ಉದ್ಯೋಗವನ್ನ ವಿಸ್ತರಣೆ ಮಾಡಿಕೊಳ್ಳಲಿಕ್ಕೆ ಅವಕಾಶ ಆಗತ್ತೆ. ತಮ್ಮ ವಸ್ತುಗಳನ್ನ, ಉತ್ಪನ್ನಗಳನ್ನ ದೊಡ್ಡ ದೊಡ್ಡ ಮಾರುಕಟ್ಟೆಗಳಿಗೆ ಕೊಂಡೊಯ್ಯಲು, ಅವುಗಳ ಪ್ರಚಾರವನ್ನ ಮಾಡಲು, ಜಾಹೀರಾತುಗಳನ್ನ ನೀಡಲು, ಹೀಗೆ ತಮ್ಮ ಉದ್ಯೋಗದ ಸೃಷ್ಟಿಗೆ ಮತ್ತು ಉದ್ಯೋಗದ ವಿಸ್ತಾರಕ್ಕೆ ಎಲ್ಲ ರೀತಿಗಳಲ್ಲಿ ಈ ಸಾಲ ಸೌಲಭ್ಯ ಯೋಜನೆ ಸಹಾಯಕವಾಗಿರುತ್ತೆ. ಭಾರತದಲ್ಲಿ ಬರುವ 5 ವರ್ಷಗಳಲ್ಲಿ 30 ಲಕ್ಷ ಕುಶಲಕರ್ಮಿ ಕುಟುಂಬಗಳನ್ನ ಈ ಯೋಜನೆಯ ಮೂಲಕ ತಲುಪುವಂತ ಗುರಿಯನ್ನ ಹೊಂದಲಾಗಿದೆ. ಈ ಗುರಿಯಿಂದ ಮತ್ತು ಈ ಕೇಂದ್ರ ಸರ್ಕಾರದ ಅತ್ಯಂತ ಮಹತ್ವಾಕಾಂಕ್ಷೆಯ PM ವಿಶ್ವಕರ್ಮ ಯೋಜನೆಯಿಂದ ಪ್ರತಿ ವರ್ಷ 15,000 ಮಂದಿಗೆ ಉದ್ಯೋಗ ದೊರೆಯುವ ನಿರೀಕ್ಷೆ ಕೂಡ ಇದೆ. ಆಗಲೇ ಹೇಳಿದ ಹಾಗೆ ಭಾರತ ಅತ್ಯಂತ ವಿಶಿಷ್ಟತೆಗಳನ್ನ, ವೈವಿಧ್ಯಗಳನ್ನ ಹೊಂದಿದಂತಹ ದೇಶ. ಬರೀ ಕರ್ನಾಟಕದಲ್ಲೇ ನೋಡಿದ್ರೆ ಚನ್ನಪಟ್ಟಣ ಬೊಂಬೆ ಇರಬಹುದು, ಕಿನ್ನಾಳದ ಆಟಿಕೆಗಳಿರ್ಬೋದು, ಸಂಡೂರು ಲಮ್ಮಾಣಿಗಳ ಕಸೂತಿಯ ಕಲೆ ಇರ್ಬೋದು, ಬೀದರಿನ ಬಿದ್ರಿ ಕಲೆ, ಬಿದ್ರಿ ವೇರ್ ಇರ್ಬೋದು, ಈ ತರ ಕುಶಲ ಕಲೆಗಳಲ್ಲಿ ತೊಡಗಿಸಿಕೊಂಡಂತಹ 1,000+ ಕುಟುಂಬಗಳು ನಮ್ಮ ದೇಶದಲ್ಲಿ ಇದ್ದಾವೆ. ಆ ಎಲ್ಲ ಕಲೆಗಳು ಇವತ್ತಿನ ಆಧುನಿಕತೆಗೆ ಸಿಲುಕಿ ಕಲೆಗಳು ಮರೆಯಾಗಬಾರದು. ಆ ಕಲೆಗಳನ್ನ ನಂಬಿ ಜೀವನ ಮಾಡ್ತಾ ಇದ್ದಂತಹ ಎಲ್ಲ ಕಲಾವಿದರ ಜೀವನ ಅತ್ಯಂತ ಸುಭದ್ರವಾಗಿ ನಡೆದುಕೊಂಡು ಹೋಗ್ಬೇಕು ಮತ್ತು ಆ ಎಲ್ಲ ಕಲೆಗಳನ್ನ, ಪ್ರಾದೇಶಿಕವಾಗಿರುವಂತಹ ಕಲೆಗಳನ್ನ ಜಾಗತಿಕವಾಗಿ ಬೆಳೆಸುವಂತಹ ಪ್ರಯತ್ನ ಆಗಬೇಕು ಅನ್ನುವಂತಹ ಅತ್ಯಂತ ಒಳ್ಳೆಯ ದೂರದೃಷ್ಟಿ ಕೇಂದ್ರ ಸರ್ಕಾರಕ್ಕೆ ಮತ್ತು ಮಾನ್ಯ ಪ್ರಧಾನಮಂತ್ರಿಗಳಿಗೆ ಇದ್ದ ಕಾರಣದಿಂದ PM ವಿಶ್ವಕರ್ಮ ಯೋಜನೆಯಂತಹ ಒಂದು ಮಹತ್ವಪೂರ್ಣವಾದಂತಹ ಯೋಜನೆ ಜಾರಿಗೆ ಬಂದಿದೆ. ಎಲ್ಲ ಫಲಾನುಭವಿಗಳು ಈ ಯೋಜನೆಯ ಪ್ರಯೋಜನವನ್ನ ಪಡೆದುಕೊಳ್ಳಬೇಕು. ಭಾರತೀಯ ಕಲೆಗಳು ಉಳಿದ್ರೆ ಮಾತ್ರ ಭಾರತದ
ಸಂಸ್ಕೃತಿ ಉಳಿಯುತ್ತೆ. ಭಾರತದ ಸಂಸ್ಕೃತಿ ಉಳಿದಾಗ ಅದರ ಅಸ್ಮಿತೆ ಉಳಿದುಕೊಳ್ಳುತ್ತೆ. ಆ ಭಾರತದ ಅಸ್ಮಿತೆಯಿಂದಲೇ ನಾವೆಲ್ಲ ಭಾರತ

0: ಭಾರತೀಯರು. ಭಾರತ ವೈವಿಧ್ಯಮಯವಾದ ದೇಶ, ಭಾರತ ಶ್ರೀಮಂತವಾದ ರಾಷ್ಟ್ರ ಅನ್ನುವಂತಹ ಹೆಗ್ಗಳಿಕೆ ಕೂಡ ಉಳಿದುಕೊಳ್ಳುತ್ತೆ. ಎಲ್ಲ ನಿಟ್ಟಿನಲ್ಲಿ ಭಾರತದ ಎಲ್ಲ ಕಲಾವಿದರು, ಕರಕುಶಲ ಕರ್ಮಿಗಳು ಭಾರತದ ಕಲೆಯನ್ನು ಉಳಿಸುವಂತಹ ಕೆಲಸ ಆಗಬೇಕು. ಆ ಕೆಲಸಕ್ಕೆ ಬೆನ್ನೆಲುಬಾಗಿ ಕೇಂದ್ರ ಸರ್ಕಾರದ ವಿಶ್ವಕರ್ಮ ಯೋಜನೆ ಜಾರಿಗೆ ಬಂದಿದೆ. ಎಲ್ಲ ಫಲಾನುಭವಿಗಳಿಗೆ ಈ ಯೋಜನೆ ತಲುಪಲಿ, ಅವರಿಗೆ ಹೆಚ್ಚು ಹೆಚ್ಚು ಮಾಹಿತಿಗಳನ್ನು ನೀಡುವಂತಹ ಕೆಲಸವೂ ಕೂಡ ಎಲ್ಲರಿಂದ ಆಗಬೇಕು ಅನ್ನುವಂತಹ ಆಶಯವನ್ನು ವ್ಯಕ್ತಪಡಿಸ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಧನ್ಯವಾದಗಳು.
1: ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪಿಎಂ ವಿಶ್ವಕರ್ಮ ಯೋಜನೆ ಈ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ.
2: ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಸಮಯ 1:10. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳು.
3: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು:

0: ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ ಸಮಯ 1:10 ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳು
1: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕುಮಾರಿ ಕೇವಳ ಮುಖ್ಯಾಂಶಗಳು ಫ್ರಾನ್ಸ್ನಲ್ಲಿ ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಭಾರತ್ ಇನ್ನೋವೇಟ್ಸ್ ಉದ್ಘಾಟನೆ ಶ್ರೀಲಂಕಾದ ಕೊಲಂಬೋದಲ್ಲಿ 5,000 ಹೆಚ್ಚು ಕಲಾವಿದರಿಂದ ಭರತನಾಟ್ಯ ಪ್ರದರ್ಶನ ಗಿನ್ನೆಸ್ ವಿಶ್ವದಾಖಲೆ ನಿರ್ಮಾಣ ಅಕ್ರಮ ಹಣ ವರ್ಗಾವಣೆ ಪ್ರಕರಣ ಅಮೆರಿಕ ಮೂಲದ ಸಂಸ್ಥೆ ಸೇರಿ 6 ವಿರುದ್ದ ಬೆಂಗಳೂರಿನಲ್ಲಿ ಪ್ರಕರಣ ದಾಖಲು ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಎ ಗುಂಪಿನ ಪಂದ್ಯದಲ್ಲಿಂದು ಭಾರತ ಪಾಕಿಸ್ತಾನ ಮುಖಾಮುಖಿ ವಾರ್ತೆಗಳ ವಿವರ ಫ್ರಾನ್ಸ್ ಪ್ರವಾಸದಲ್ಲಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನೈಸ್ನಲ್ಲಿಂದು ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಅವರೊಂದಿಗೆ ಭಾರತ್ ಇನ್ನೋವೇಟ್ಸ್ ವೇದಿಕೆಯನ್ನು ಜಂಟಿಯಾಗಿ ಉದ್ಘಾಟಿಸಲಿದ್ದಾರೆ ಭಾರತ ಫ್ರಾನ್ಸ್ ಮತ್ತು ಇತರ ದೇಶಗಳಿಂದ ಉನ್ನತ ನಾವೀನ್ಯತೆ ನವೋದ್ಯಮಗಳು ಮತ್ತು ವೆಂಚರ್ ಕ್ಯಾಪಿಟಲ್ ನಿಧಿಗಳನ್ನು ಒಟ್ಟುಗೂಡಿಸುವ ಭಾರತ್ ಇನ್ನೋವೇಟ್ಸ್ ಒಂದು ಪ್ರಮುಖ ವೇದಿಕೆಯಾಗಿದೆ ಬಳಿಕ ಉಭಯ ನಾಯಕರು ಪ್ರಮುಖ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ ಇದೇ ವೇಳೆ ಭಾರತ ಮತ್ತು ಫ್ರಾನ್ಸ್ ನಡುವಿನ ವ್ಯೂಹಾತ್ಮಕ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಮಾತುಕತೆ ನಡೆಸಲಿದ್ದಾರೆ ಫ್ರಾನ್ಸ್ನಲ್ಲಿ ನಡೆಯಲಿರುವ G7 ಶೃಂಗಸಭೆಯ ಸಂದರ್ಭದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಹಲವು ವಿಶ್ವ ನಾಯಕರನ್ನು ಭೇಟಿ ಮಾಡಲಿದ್ದಾರೆ ಎಂದು ಶ್ವೇತಭವನ ತಿಳಿಸಿದೆ ಈ ಕುರಿತು ಮಾಹಿತಿ ನೀಡಿದ ಅಮೆರಿಕ ಆಡಳಿತದ ಹಿರಿಯ ಅಧಿಕಾರಿಯೊಬ್ಬರು ಆರ್ಥಿಕ ಬೆಳವಣಿಗೆ ಜಾಗತಿಕ ಸರಬರಾಜು ಸರಪಳಿ ಕೃತಕ ಬುದ್ದಿಮತ್ತೆ ಹೂಡಿಕೆ ಸಹಭಾಗಿತ್ವ ಹಾಗೂ ವಿವಿಧ ಜಾಗತಿಕ ಭದ್ರತಾ ಸವಾಲುಗಳು ಮಾತುಕತೆಯ ಪ್ರಮುಖ ವಿಷಯಗಳಾಗಲಿವೆ ಎಂದು ಹೇಳಿದ್ದಾರೆ ಇದೇ ಬುಧವಾರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಲಿದ್ದು ಬಳಿಕ G7 ರಾಷ್ಟಗಳ ನಾಯಕರು ಹಾಗೂ ತಂತ್ರಜ್ಞಾನ ಕ್ಷೇತ್ರದ ಪ್ರಮುಖರೊಂದಿಗೆ ಭೋಜನಕೂಟದಲ್ಲಿ ಭಾಗವಹಿಸಲಿದ್ದಾರೆ ಕಳೆದ 12 ಭಾರತ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಹೆಚ್ಚು ಕೈಗೆಟುಕುವ ಹಾಗೂ ಸುಲಭವಾಗಿ ಲಭ್ಯವಾಗುವಂತೆ ಮಾಡಲು ಶ್ರಮಿಸಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಅವರು ಅತ್ಯಂತ ದುರ್ಬಲರಿಗೆ ಉತ್ತಮ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಒದಗಿಸುವ ವಿಶ್ವದ ಅತ್ಯಂತ ಅತಿದೊಡ್ಡ ಆರೋಗ್ಯ ಕಾರ್ಯಕ್ರಮವಾದ ಆಯುಷ್ಮಾನ್ ಭಾರತ ಯೋಜನೆಯನ್ನು ಅನುಷ್ಠಾನಗೊಳಿಸಿರುವ ರಾಷ್ಟ ಎಂಬುದಕ್ಕೆ ಭಾರತ ಹೆಮ್ಮೆ ಪಡುತ್ತದೆ ಎಂದರು ಪ್ರಧಾನಮಂತ್ರಿ ಭಾರತೀಯ ಜನೌಷಧ ಪರಿಯೋಜನೆಯಂತಹ ಉಪಕ್ರಮಗಳು ಔಷಧಗಳನ್ನು ಕೈಗೆಟುಕುವಂತೆ ಮಾಡಿವೆ ಪ್ರಮುಖವಾಗಿ ಸ್ಟಂಟ್ಗಳು ಮತ್ತು ಮೊಳಕಾಲು ಇಂಪ್ಲಾಂಟ್ಗಳ ಬೆಲೆಗಳು ಕೈಗೆಟುಕುವಂತಾಗಿವೆ ಇದು ಅನೇಕ ಜನರಿಗೆ ಸಹಾಯ ಮಾಡಿದೆ ಎಂದು ಅವರು ಹೇಳಿದರು ವೈದ್ಯಕೀಯ ಶಿಕ್ಷಣದಲ್ಲಿ ಪ್ರಸ್ತುತ ಹೆಚ್ಚಿನ ಸೀಟುಗಳು ಲಭ್ಯವಿರುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಈ ಕ್ಷೇತ್ರಕ್ಕೆ ಪ್ರವೇಶಿಸಬಹುದಾಗಿದೆ ಆರೋಗ್ಯಕರ ಭಾರತವನ್ನು ನಿರ್ಮಿಸಲು ಕೇಂದ್ರ ಸರ್ಕಾರ ಹಲವು ಉಪಕ್ರಮಗಳನ್ನು ಜಾರಿಗೆ ತಂದಿದ್ದು ಇದನ್ನು ಮುಂದುವರಿಸಲಾಗುತ್ತದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕಳೆದ 12 ಭಾರತದ ಆರೋಗ್ಯ ಕ್ಷೇತ್ರವು ಮಹತ್ವದ ಪರಿವರ್ತನೆಯನ್ನು ಕಂಡಿದ್ದು ಪ್ರತಿಯೊಬ್ಬ ನಾಗರಿಕನಿಗೂ ಸುಲಭ ಹಾಗೂ ಕೈಗೆಟುಕುವ ಆರೋಗ್ಯ ಸೇವೆಗಳನ್ನು ಒದಗಿಸುವತ್ತ ಸರ್ಕಾರ ವಿಶೇಷ ಒತ್ತು ನೀಡಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು ಸರ್ಕಾರದ ಪ್ರಮುಖ ಆರೋಗ್ಯ ಯೋಜನೆಗಳು ದೇಶದ ಆರೋಗ್ಯ ಮೂಲಸೌಕರ್ಯವನ್ನು ಗಣನೀಯವಾಗಿ ಬಲಪಡಿಸಿದ್ದು ಸ್ವಸ್ಥ ಭಾರತದ ಪರಿಕಲ್ಪನೆಯನ್ನು ಸಾಕಾರಗೊಳಿಸುವಲ್ಲಿ ಮಹತ್ತರ ಕೊಡುಗೆ ನೀಡಿವೆ ಎಂದು ತಿಳಿಸಿದ್ದಾರೆ ಇದೇ ವೇಳೆ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಕೂಡ ಭಾರತದ ಆರೋಗ್ಯ ಕ್ಷೇತ್ರದಲ್ಲಿನ ಪ್ರಗತಿಯನ್ನು ಶ್ಲಾಘಿಸಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಅವರು ಭಾರತ ಇಂದು ವಿಶ್ವದ ಅತಿದೊಡ್ಡ ಆರೋಗ್ಯ ಯೋಜನೆಗಳನ್ನು ಜಾರಿಗೊಳಿಸಿದೆ ಎಂದು ಹೇಳಿದ್ದಾರೆ ಈ ಪರಿವರ್ತನೆಯ ಮೂಲದಲ್ಲಿ ಮಾನವೀಯ ಕಾಳಜಿ ಅಡಗಿದೆ ಯಾವುದೇ ಕುಟುಂಬಕ್ಕೆ ವೈದ್ಯಕೀಯ ತುರ್ತು ಪರಿಸ್ಥಿತಿಯು ಆರ್ಥಿಕ ಸಂಕಷ್ಟವಾಗಿ ಪರಿಣಮಿಸಬಾರದು ಎಂಬ ದೂರದೃಷ್ಟಿಯ ಚಿಂತನೆಯೇ ಸರ್ಕಾರದ ಆರೋಗ್ಯ ನೀತಿಗಳ ಆಧಾರವಾಗಿದೆ ಎಂದು ಹೇಳಿದ್ದಾರೆ ಕೇಂದ್ರ ಸರ್ಕಾರದ ವಿವಿಧ ಆರೋಗ್ಯ ಯೋಜನೆಗಳು ದೇಶದ ಜನರಿಗೆ ಗುಣಮಟ್ಟದ ವೈದ್ಯಕೀಯ ಸೇವೆಗಳನ್ನು ತಲುಪಿಸುವುದರ ಜೊತೆಗೆ ಆರೋಗ್ಯ ವೆಚ್ಚದ ಭಾರವನ್ನು ಕಡಿಮೆ ಮಾಡುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿವೆ ಎಂದು ಪಿಯೂಷ್ ಗೋಯಲ್ ಅಭಿಪ್ರಾಯಪಟ್ಟಿದ್ದಾರೆ ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಎಐ

0: ಆರ್ ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಶ್ರೀಲಂಕಾ ರಾಜಧಾನಿ ಕೊಲಂಬೋದಲ್ಲಿ ಇಂದು ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ 5,000 ಹೆಚ್ಚು ಭರತನಾಟ್ಯ ಕಲಾವಿದರು ಒಟ್ಟಾಗಿ ಪ್ರದರ್ಶನ ನೀಡಿ ಗಿನ್ನೆಸ್ ವಿಶ್ವ ದಾಖಲೆ ನಿರ್ಮಿಸಿದ್ದಾರೆ. ಭಾರತದ ಸಂಗಮಂ ಗ್ಲೋಬಲ್ ಅಕಾಡೆಮಿ ಹಾಗೂ ಶ್ರೀಲಂಕಾದ ಸಂಗಮಿಳ್ ಲಿಯಾ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಕೊಲಂಬೋದ ಗಾಲ್ ಫೇಸ್ ಗ್ರೀನ್ನಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಭಾರತ, ಶ್ರೀಲಂಕಾ ಸೇರಿದಂತೆ ಹಲವು ದೇಶಗಳ ಸಾವಿರಾರು ನೃತ್ಯ ಕಲಾವಿದರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾರತೀಯ ಶಾಸ್ತ್ರೀಯ ನೃತ್ಯ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಸಂಭ್ರಮಿಸಿದರು. ಭರತನಾಟ್ಯದ ಶಾಶ್ವತ ಪರಂಪರೆಯನ್ನು ಜಗತ್ತಿಗೆ ಪರಿಚಯಿಸುವುದರ ಜೊತೆಗೆ ವಿವಿಧ ದೇಶಗಳ ನಡುವೆ ಸಾಂಸ್ಕೃತಿಕ ಬಾಂಧವ್ಯವನ್ನು ಬಲಪಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಸಾಂಪ್ರದಾಯಿಕ ವರ್ಣರಂಜಿತ ಉಡುಪುಗಳನ್ನು ಧರಿಸಿದ್ದ ಕಲಾವಿದರು ಗುರುಗಳ ಮಾರ್ಗದರ್ಶನದಲ್ಲಿ ಏಕಕಾಲದಲ್ಲಿ ನೃತ್ಯ ಪ್ರದರ್ಶನ ನೀಡಿ ದಾಖಲೆ ನಿರ್ಮಿಸಿದರು. ದೇಶದ ಎಡಪಂಥೀಯ ಉಗ್ರವಾದ ಪೀಡಿತ ಪ್ರದೇಶಗಳು ಸೇರಿದಂತೆ ವಿದೇಶಿ ಡೆಬಿಟ್ ಕಾರ್ಡ್ ಜಾಲಗಳ ಮೂಲಕ ವಿದೇಶಿ ಹಣವನ್ನು ಅಕ್ರಮವಾಗಿ ಬಳಸಿಕೊಂಡಿರುವ ಆರೋಪದಲ್ಲಿ ಜಾರಿ ನಿರ್ದೇಶನಾಲಯ ಇಡಿ ನೀಡಿರುವ ದೂರಿನ ಆಧಾರದಲ್ಲಿ ಅಮೆರಿಕ ಮೂಲದ ಸಂಸ್ಥೆ ಮತ್ತು ಇತರ 6 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಇಡಿ ದೂರಿನ ಮೇರೆಗೆ ಬೆಂಗಳೂರಿನ ಕೊತ್ತನೂರು ಪೊಲೀಸರು ಇದೇ 11 ಭಾರತೀಯ ನ್ಯಾಯ ಸಂಹಿತೆ ಮತ್ತು ಕಾನೂನು ಬಾಹಿರ ಚಟುವಟಿಕೆ ತಡೆಗಟ್ಟುವಿಕೆ ಕಾಯ್ದೆಯಡಿ ಪ್ರಕರಣ ದಾಖಲಿಸಿದ್ದಾರೆ. ಏಪ್ರಿಲ್ 18 ಮತ್ತು 19 ಆದಾಯ ತೆರಿಗೆ ಕಾಯ್ದೆ ಮತ್ತು ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆಯಡಿ ನಡೆಸಿದ ಶೋಧ ಕಾರ್ಯದಲ್ಲಿ ಆರೋಪಿಗಳು ಅಮೆರಿಕ ಮೂಲದ ಸಂಸ್ಥೆಯೊಂದರ ಜೊತೆಗೆ ಸಂಪರ್ಕ ಹೊಂದಿದ್ದು ಅಕ್ರಮ ಹಣ ವರ್ಗಾವಣೆಗಾಗಿ ಅಮೆರಿಕದ ಬ್ಯಾಂಕ್ ನೀಡಿದ ವಿದೇಶಿ ಮೂಲದ ಡೆಬಿಟ್ ಕಾರ್ಡ್ಗಳನ್ನು ಬಳಸಿದ್ದಾರೆ. 2025 ನವೆಂಬರ್ನಿಂದ 2026 ಏಪ್ರಿಲ್ ನಡುವೆ ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ ಮತ್ತು ವಿದೇಶಿ ಕೊಡುಗೆ ನಿಯಂತ್ರಣ ಕಾಯ್ದೆಯ ನಿಬಂಧನೆಗಳನ್ನು ಉಲ್ಲಂಘಿಸಿ ಸುಮಾರು 92.55 ಕೋಟಿ ರೂಪಾಯಿಗಳನ್ನು ಅಕ್ರಮವಾಗಿ ವರ್ಗಾವಣೆ ಮಾಡಲಾಗಿದೆ ಎಂದು ಇಡಿ ತಿಳಿಸಿದೆ. ಕೇಂದ್ರ ಸರ್ಕಾರ ಖ್ಯಾತ ಅರ್ಥಶಾಸ್ತ್ರಜ್ಞ ಪ್ರೊಫೆಸರ್ ಅಲಕ್ ಎನ್ ಶರ್ಮಾ ಅವರನ್ನು ಕಾರ್ಮಿಕ ಅಂಕಿಅಂಶಗಳ ಉನ್ನತ ಮಟ್ಟದ ತಾಂತ್ರಿಕ ತಜ್ಞರ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿಸಿದೆ. ಕಾರ್ಮಿಕ ಮಾರುಕಟ್ಟೆ ಸೂಚಕಗಳನ್ನು ಬಲಪಡಿಸಲು ಮತ್ತು ನಿಯತಕಾಲಿಕವಾಗಿ ಪರಿಶೀಲಿಸಲು ಹಾಗೂ ಭಾರತದ ಕಾರ್ಮಿಕ ಮಾರುಕಟ್ಟೆಯ ವಿಕಸನಗೊಳ್ಳುತ್ತಿರುವ ರಚನೆಯನ್ನು ನಿರ್ಣಯಿಸಲು ಈ ಸಮಿತಿಯನ್ನು ರಚಿಸಲಾಗಿದೆ. ಇರಾನ್ ಜೊತೆಗಿನ ಯುದ್ದವನ್ನು ಕೊನೆಗೊಳಿಸುವ ಒಪ್ಪಂದಕ್ಕೆ ಇಂದು ಸಹಿ ಹಾಕಲಾಗುವುದು ಮತ್ತು ಆ ನಂತರ ತಕ್ಷಣವೇ ಹಾರ್ಮುಜ್ ಜಲಸಂಧಿಯನ್ನು ಎಲ್ಲಾ ದೇಶಗಳಿಗೂ ತೆರೆಯಲಾಗುವುದು ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಇನ್ನೊಂದೆಡೆ ಒಪ್ಪಂದ ನಿರೀಕ್ಷೆಯಂತೆ ಆಗದಿದ್ದರೆ ಅಂತಿಮ ಪರ್ಯಾಯ ಮಾರ್ಗದಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದ್ದಾರೆ. ಏತನ್ಮಧ್ಯೆ ಯಾವುದೇ ಒಪ್ಪಂದಕ್ಕೆ ಸಹಿ ಹಾಕುವುದು ತಕ್ಷಣ ನಡೆಯುವ ಸಾಧ್ಯತೆ ಇಲ್ಲ ಎಂದು ಇರಾನ್ ವಿದೇಶಾಂಗ ಸಚಿವಾಲಯದ ವಕ್ತಾರ ಇಸ್ಮಾಯಿಲ್ ಬಗೇಯಿ ಹೇಳಿದ್ದಾರೆ. ಒಪ್ಪಂದ ಇಂದು ಆಗುವ ಸಾಧ್ಯತೆ ಇಲ್ಲ ಮತ್ತು ಮುಂಬರುವ ದಿನಗಳಲ್ಲಿ ನಡೆಯಬಹುದು ಎಂದು ಅವರು ಹೇಳಿದ್ದಾರೆ. ಚಂದ್ರನ ಘನೀಕರಿಸುವ ಹವಾಮಾನದಿಂದ ಚಂದ್ರನ ಲ್ಯಾಂಡರ್ ಅನ್ನು ರಕ್ಷಿಸುವ ಸುಧಾರಿತ ಕೃತಕ ತಾಪನ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲು ಪರಮಾಣು ಶಕ್ತಿ ಇಲಾಖೆಯೊಂದಿಗೆ ಸಹಯೋಗ ಮಾಡಿಕೊಳ್ಳಲಾಗಿದೆ ಎಂದು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಅಧ್ಯಕ್ಷ ವಿ ನಾರಾಯಣನ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಸಿಎಸ್ಐಆರ್ ಆರ್ಐಎಸ್ಸಿ ಕಾನ್ಕ್ಲೇವ್ ಉದ್ದೇಶಿಸಿ ಮಾತನಾಡಿದ ಇಸ್ರೋ ಮುಖ್ಯಸ್ಥರು, ಸೌರಶಕ್ತಿಯಿಂದ ಇಂಧನ ಪಡೆದ ಚಂದ್ರಯಾನ 3 ಲ್ಯಾಂಡರ್ ವಿಕ್ರಮ್ ಚಂದ್ರನ ಮೇಲೆ 14 ದಿನಗಳವರೆಗೆ ಮಾತ್ರ ಕಾರ್ಯನಿರ್ವಹಿಸುತ್ತದೆ ಎಂದು ವಿವರಿಸಿದರು. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ನಲ್ಲಿ ಭಾರತ ತಂಡ ಇಂದು ಬರ್ಮಿಂಗ್ಹ್ಯಾಮ್ನ ಎಡ್ಬಾಸ್ಟನ್ನಲ್ಲಿ ನಡೆಯುವ ಎ ಗುಂಪಿನ ಪಂದ್ಯದಲ್ಲಿ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನದ ವಿರುದ್ದ ತನ್ನ ಅಭಿಯಾನ ಆರಂಭಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಸಂಜೆ 7 ಗಂಟೆಗೆ ಆರಂಭವಾಗಲಿದೆ. ಭಾರತ ತಂಡ ಮಹಿಳಾ ಟಿ20 ಅಂತಾರಾಷ್ಟೀಯ ಪಂದ್ಯಗಳಲ್ಲಿ ಪಾಕಿಸ್ತಾನದ ವಿರುದ್ದ ಪ್ರಬಲ ದಾಖಲೆಯನ್ನು ಹೊಂದಿದ್ದು ಆಡಿದ 16 ಪಂದ್ಯಗಳಲ್ಲಿ 13 ಪಂದ್ಯಗಳನ್ನು ಗೆದ್ದಿದೆ. ಇದಕ್ಕೂ ಮೊದಲು ನಡೆಯುವ ದಿನದ ಮೊದಲ ಪಂದ್ಯದಲ್ಲಿ ನೆದರ್ಲ್ಯಾಂಡ್ಸ್ ತಂಡ ಬಾಂಗ್ಲಾದೇಶವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಇಂದು ಮಧ್ಯಾಹ್ನ 3 ಗಂಟೆಗೆ ಆರಂಭವಾಗಲಿದೆ. ಅಮೆರಿಕದ ಮ್ಯಾಸಚುಸೆಟ್ನ ಜಿಲೆಟ್ ಕ್ರೀಡಾಂಗಣದಲ್ಲಿ ಇಂದು ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಸಿ ಗುಂಪಿನ ಪಂದ್ಯದಲ್ಲಿ ಸ್ಕಾಟ್ಲೆಂಡ್ ತಂಡ ಹೈಟಿ ತಂಡವನ್ನು 1-0 ಪರಾಭವಗೊಳಿಸಿದೆ. ಇನ್ನೊಂದೆಡೆ ಜರ್ಮನಿ ಮತ್ತು ಕುರಕಾವೋ ತಂಡಗಳ ನಡುವೆ ನಡೆಯುವ ಈ ಗುಂಪಿನ ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10:30 ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಫ್ರಾನ್ಸ್ನಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಭಾರತ್ ಇನ್ನೋವೇಟ್ಸ್ ಉದ್ಘಾಟನೆ. ಶ್ರೀಲಂಕಾದ ಕೊಲಂಬೋದಲ್ಲಿ 5,000 ಹೆಚ್ಚು ಕಲಾವಿದರಿಂದ ಭರತನಾಟ್ಯ ಪ್ರದರ್ಶನ, ಗಿನ್ನೆಸ್ ವಿಶ್ವ ದಾಖಲೆ ನಿರ್ಮಾಣ. ಅಕ್ರಮ ಹಣ ವರ್ಗಾವಣೆ ಪ್ರಕರಣ, ಅಮೆರಿಕ ಮೂಲದ ಸಂಸ್ಥೆ ಸೇರಿ 6 ಜನರ ವಿರುದ್ದ ಬೆಂಗಳೂರು

0: ನಲ್ಲಿ ಪ್ರಕರಣ ದಾಖಲು. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಎ ಗುಂಪಿನ ಪಂದ್ಯದಲ್ಲಿಂದು ಭಾರತ ಪಾಕಿಸ್ತಾನ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ 1:25. ಇದೀಗ ಕಾರ್ಯಕ್ರಮ ಉಲ್ಲಾಸ. ಕೆಳಗರೆ ಇಂದಿನ ಉಲ್ಲಾಸ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರು ಪ್ರಸ್ತುತಪಡಿಸುವ ಕರುಣಾಳು ಬಾಬೆಡಕೆ, ಬಳಿಕ ಆರೋಗ್ಯ ಬಿಂದು, ಇದರಲ್ಲಿ ವರ್ಟಿಗೋ ಅಥವಾ ತಲೆಸುತ್ತು ಹಾಗೂ ಹೋಮಿಯೋಪತಿ ಚಿಕಿತ್ಸೆ ಬಗ್ಗೆ ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಎಂ ಪ್ರಕಾಶ್ ಕುಮಾರ್. ನಂತರ ಕಾರ್ಯಕ್ರಮದಲ್ಲಿ ಸುಮಧುರ ಭಾವಗೀತೆಗಳನ್ನು ಆಲಿಸುವಿರಿ.

ಕೇಳುಗರೆ ಸುಮಧುರ ಗೀತೆಗಳ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ನಿಲಯದ ವಾಟ್ಸ್ಆಪ್ ಸಂಖ್ಯೆ 9444840273ಕ್ಕೆ ಕಳಿಸಿಕೊಡಿ. ಸಂಜೆ 4 ಗಂಟೆ ನಂತರ ಈ ಸಂಜೆ 5 ಗಂಟೆಗೆ ಕೇಳಿ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ನಿಮ್ಮ ಸಂದೇಶಗಳನ್ನು ಹಾಗೆ ಸುಮಧುರ ಗೀತೆಗಳನ್ನು. ಕೇಳುಗರೆ, ಈ ಬೆಳಿಗ್ಗೆ ಪ್ರಸಾರವಾದಂತಹ ಚಿಣ್ಣರ ಕಲರವ ಕಾರ್ಯಕ್ರಮ ಕುರಿತು ನಮ್ಮ ಕೇಳುಗ ಸ್ನೇಹಿತರೊಬ್ರು ಸಂದೇಶವನ್ನ ಕಳಿಸಿದ್ರು. ಏನ್ ಕಳಿಸಿದ್ದಾರೆ ಅಂತ ನೋಡೋಣ. ಚಿನ್ಮಯಿ ಮಮತಾ ತಿಮ್ಮಾರೆಡ್ಡಿ ಮರಳಸಿದ್ದೇಶ್ವರ ಬಡಾವಣೆ ಚಿತ್ರದುರ್ಗದಿಂದ, ನಿಮ್ಮ ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ, ಮಕ್ಕಳ ಫೋನ್ ಮಾಡಿದ್ರು ಮುಖಾಂತರ ಮೂಲಕ ರೇಡಿಯೋ ಕೇಳಿದ್ರು ಮುಖಾಂತರ, ಮುಂದಿನ ವಾರಕ್ಕೆ ಅವರು ಕತೆ ಓದ್ಕೊಂಡು ರೆಡಿ ಆಗ್ತಾರಲ್ಲ, ಓದುವ ಅಭ್ಯಾಸ ಬೆಳೆಯುತ್ತೆ ಮತ್ತೆ ಮಕ್ಕಳಲ್ಲಿ ಜ್ಞಾನವನ್ನ ಹೆಚ್ಚಿಸುತ್ತದೆ, ತುಂಬಾ ಒಳ್ಳೆಯ ಕಾರ್ಯಕ್ರಮ, ನೀವಿಬ್ರು ಕಾರ್ಯಕ್ರಮವನ್ನ ತುಂಬಾ ಚೆನ್ನಾಗಿ ನಡೆಸಿಕೊಟ್ರಿ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಅವರ ಮಕ್ಕಳಿಗೆ ಕರೆ ಸಿಗ್ಲಿಲ್ಲ ಅಂತ ಕೂಡ ಬೇಜಾರಾಗಿದ್ದಾರೆ. ಮತ್ತೆ ಮುಂದಿನ ವಾರ ಕಾರ್ಯಕ್ರಮ ಪ್ರಸಾರ ಆಗುತ್ತೆ, ನೀವು ನಿಮ್ಮ ಮಕ್ಕಳು ಕರೆಯನ್ನ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ನಿಮ್ಮ ಸಂದೇಶಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಚಿನ್ಮಯಿ ಮಮತಾ ತಿಮ್ಮಾರೆಡ್ಡಿ ಅವರಿಗೆ.

ಹಾಗೆಯೇ ಎಸ್ ನಾರಾಯಣ್ ಅವರು ಅವರ ಸರ್ ಇಂದಿನ ಮಾಹಿತಿ ಕಣಜ ಸಿನಿಮಾ ಕ್ಷೇತ್ರದ ಪರಿಚಯದಲ್ಲಿ ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಅವರ ಬಗ್ಗೆ ನಾವು ಮಾಹಿತಿಯನ್ನು ನೀಡಿದ್ವಿ. ಆ ಮಾಹಿತಿಯನ್ನು ತಿಳಿದು ಒಬ್ಬರು ಸಂದೇಶವನ್ನು ಕಳಿಸಿದ್ದಾರೆ.

ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬಂತು, ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಹೇಳಿದ್ದಾರೆ. ಮಂಜುನಾಥ್ ಹೆಚ್ಚನ್ ಹಿರೇಹಳ್ಳಿಯಿಂದ ಇವರು ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಸಂದೇಶಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಕೇಳಿದ್ರೆ ಕಾಯ್ತಾ ಇದ್ದೀರಿ ಅಲ್ವಾ ಭಾನುವಾರದ ಉಲ್ಲಾಸ ಕಾರ್ಯಕ್ರಮದಲ್ಲಿ ವಾಣಿ ನಿತ್ಯ ಜೀವನದಲ್ಲಿ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಇಂದು ಯಾವ ಪ್ರಶ್ನೆಯನ್ನು ತಂದಿರಬಹುದು ಅಂತ. ಸ್ನೇಹಿತರೆ, ಇವತ್ತೆಲ್ಲ ನಿಮಗೆಲ್ಲ ಗೊತ್ತಿರುವ ಹಾಗೆ ಇಂದು ವಿಶ್ವ ರಕ್ತದಾನಿಗಳ ದಿನ. ಹಾಗಾದರೆ ರಕ್ತಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಯನ್ನು ಹೆಕ್ಕಿ ತಂದಿರಬಹುದು ಅಂತ ನೀವೆಲ್ಲ ಕಾತರದಿಂದ ಕಾಯ್ತಿದ್ದೀರಿ ಅಲ್ವಾ? ಹೌದು, ನಿಮ್ಮ ಊಹೆ ಕರೆ ಸರಿಯಾಗಿದೆ. ಕೇಳಿದ್ರೆ ಮಾನವನ ದೇಹದಲ್ಲಿ ರಕ್ತವು ಅತ್ಯಮೂಲ್ಯವಾದ ಜೀವದ್ರವ. ರಕ್ತ ನಮ್ಮ ಅತ್ಯಮೂಲ್ಯವಾದ ದೇಹದ ಜೀವಕೋಶಗಳಿಗೆ ಆಮ್ಲಜನಕ ಮತ್ತು ಪೋಷಕಾಂಶಗಳನ್ನು ಪೂರೈಸುತ್ತೆ. ಸರಾಸರಿ ವಯಸ್ಕರ ದೇಹದಲ್ಲಿ 5-6 ಲೀಟರ್ ರಕ್ತವಿರುತ್ತೆ. ಮುಖ್ಯವಾಗಿ ರಕ್ತದ ಗುಂಪುಗಳನ್ನು ಎ ಬಿ ಮತ್ತು ಒ ಅಂತ ವಿಂಗಡಿಸಲಾಗುತ್ತೆ. ಇದರೊಂದಿಗೆ RH ಅಂಶದ ಆಧಾರದ ಮೇಲೆ ಅದು ಪಾಸಿಟಿವೋ ಅಥವಾ ನೆಗೆಟಿವೋ ಅಂತ ಗುರುತಿಸಲಾಗುತ್ತೆ. ಸ್ನೇಹಿತರೆ, ನೀವು ಕೂಡ ರಕ್ತ ಪರೀಕ್ಷೆನ ಮಾಡಿಸ್ಕೊಂಡಿರ್ತೀರಿ ಅಲ್ವಾ? ಅದರಿಂದ ನಿಮ್ಮ ಬ್ಲಡ್ ಗ್ರೂಪ್ ಯಾವುದು ಅಂತ ಕೂಡ ನೀವು ಪರೀಕ್ಷೆ ಮಾಡಿಕೊಂಡಿರ್ತೀರಿ. ಆ ಪರೀಕ್ಷೆ ಮಾಡುವಾಗ ಅಲ್ಲಿ ಚಿಕ್ಕ ಬಾಟಗಳಲ್ಲಿ ಬಣ್ಣ ಬಣ್ಣದ 3 ರಾಸಾಯನಿಕ ವಸ್ತುಗಳನ್ನು ಇಟ್ಟಿರ್ತಾರೆ, ಅದು ಯಾವುದು ಅಂತ ನೀವು ಗಮನಿಸಿದ್ದೀರಾ? ಅದೇ ಇಂದಿನ ಪ್ರಶ್ನೆ. ರಕ್ತದ ಗುಂಪುಗಳನ್ನು ಪತ್ತೆ ಹಚ್ಚಲು ಬಳಸುವ ರಾಸಾಯನಿಕ ವಸ್ತು ಯಾವುದು ಅನ್ನೋದೇ ಇಂದಿನ ನಿತ್ಯ ಜೀವನದಲ್ಲಿ ವಿಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೆ. ರಕ್ತದ ಗುಂಪುಗಳನ್ನು ಪತ್ತೆ ಹಚ್ಚಲು ಬಳಸುವ ರಾಸಾಯನಿಕ ವಸ್ತು ಯಾವುದು ಅನ್ನುವುದು ಇಂದಿನ ಪ್ರಶ್ನೆ. ಆ ಪ್ರಶ್ನೆಗೆ ನಿಮ್ಮ ಉತ್ತರಗಳನ್ನು ಸಂದೇಶದ ಮೂಲಕ ಕಳಿಸಿ. ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273. ಉಲ್ಲಾಸ ಕಾರ್ಯಕ್ರಮದಲ್ಲಿ ಇದೀಗ ಒಂದು ಭಾವಗೀತೆ ಕೇಳ್ಕೊಂಡು ಬರೋಣ. ಜಿವಿ ಅತ್ರಿ ಹಾಗೂ ಪಲ್ಲವಿಯವರ ಧ್ವನಿಯಲ್ಲಿ ಗೀತೆ ಕೇಳಿಬರಲಿದೆ.

0: ಕೇಳುಗರೆ, ಇಂದು ಸಂಜೆ 5:30 ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ನೀವು ನೋಡಿದ ಸ್ಥಳ, ನೀವು ನೋಡಿದ ಸ್ಥಳದ ಕುರಿತು ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನೀವು ನೋಡಿದ ಸ್ಥಳದ ಕುರಿತು ನಿಮಗೆ ಗೊತ್ತಿರುವಂತಹ ವಿಷಯವನ್ನು ನೀವು ನಮ್ಮೊಟ್ಟಿಗೆ ನೇರವಾಗಿ ಕರೆ ಮಾಡುವ ಮೂಲಕ ಹಂಚಿಕೊಳ್ಳಬಹುದು. ಕರೆ ಮಾಡಲು ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9448640273 ಹಾಗೆ ಇನ್ನೊಂದು 9141970272. ಕೇಳಿ, ಸಂಜೆ 5:30 ನೀವು ನೋಡಿದ ಸ್ಥಳ ನೇರ ಫೋನ್ ಇನ್ ಕಾರ್ಯಕ್ರಮ.
1: ಕುಮಾರ್ ಎಂಪಿ, ಕಾವೇರಿ ಆರ್ ಇವರ 25ನೇ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು. ಶುಭಾಶಯ ಕೋರಿದ್ದಾರೆ ಮುತ್ತುಗದೂರು ವಂಶಸ್ಥರು ಹಾಗೂ ಮಕ್ಕಳು. ರಿಪಬ್ಲಿಕ್ ಮೋಟಾರ್ ಸರ್ವಿಸ್, ಸಿರಿಗೆರೆ, ಚಿತ್ರದುರ್ಗ.
0: ಉಲ್ಲಾಸ ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಕರುಣಾಳು ಬಾಬೆಳಕೆ.
2: ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ.
3: ಸರ್, ಸಿ ವಿ ರಾಮನ್ ರವರು ನಮ್ಮ ಭಾರತ ಕಂಡಂತ, ಪ್ರಪಂಚ ಕಂಡಂತ ಅಪರೂಪದ ವಿಜ್ಞಾನಿ. ಅತ್ಯಂತ ಸೃಜನಶೀಲವಾದ ಮನಸ್ಸು, ಮಕ್ಕಳ ಮೇಲೆ ಬಹಳ ಪ್ರೀತಿ ಅವರಿಗೆ. ಮಕ್ಕಳಿಗೆ ಪಾಠ ಮಾಡೋದು ಅಂದ್ರೆ ಆಸಕ್ತಿ. ಅವ್ರ ಮಕ್ಕಳಿಗೆ ಪಾಠ ಮಾಡೋದಕ್ಕೆ ಶ್ರದ್ಧೆ ಹೇಗಿತ್ತು ಅನ್ನೋದಕ್ಕೆ ಒಂದು ತುಂಬ ಸುಂದರವಾದ ಘಟನೆ ಇದೆ. ರಾಮನ್ ಅವರು ಒಂದ್ಸಲ ಬೇಸಿಗೆಯಲ್ಲಿ ಈ ಮೇ ತಿಂಗಳಲ್ಲಿ ಈ ಕಬ್ಬನ್ ಪಾರ್ಕ್ ಒಳಗೆ ಹೋಗ್ತಿದ್ರಂತೆ ಕಾರ್ ತಗೊಂಡು. ನೀವು ನೋಡಿದ್ದೀರಿ ಕೇಳುಗರೆ, ಈ ಬೇಸಿಗೆಯಲ್ಲಿ ಒಂದು ಮಳೆ ಬಂದು ನಿಂತ್ಕೊಂಡ್ಬಿಟ್ರೆ ಈ ಸಾವಿರಾರು ದೀಪದ ಹುಳ ಬರ್ತಾವೆ. ನೋಡಿದ್ದೀರಾ, ಹೆಲಿಕಾಪ್ಟರ್ ತರ ಓಡಾಡ್ಕೊಂಡು ದೀಪಕ್ಕೆ ಬಂದು ದೀಪಕ್ಕೆ ಹೊಡೆದು ಹೊಡೆದು ಹೊಡೆದು ಬಿದ್ದು ಕೆಳಗೆ ಹೋಗ್ತವೆ, ರೆಕ್ಕೆ ಕಳ್ಕೊಂಡು ಸತ್ತು ಹೋಗ್ತವೆ. ಅವು ಎಲ್ಲಿಂದ ಬರ್ತಾವು? ಸಾವಿರಾರು ಹುಳ ಬಂದ್ಬಿಡ್ತವೆ. ಇವ್ರು ರಾಮನ್ ಕಬ್ಬನ್ ಪಾರ್ಕಲ್ಲಿ ಹೋಗುವಾಗ ನೋಡ್ತಾರೆ, ಮಳೆ ಬಂದು ನಿಂತಿದೆ. ಆ ಪಕ್ಕದಲ್ಲಿ ಹಾಕಿ ದೀಪ ಹಾಕಿದಾರಲ್ಲ ರಸ್ತೆಯ ಪಕ್ಕದಲ್ಲಿ, ಆ ದೀಪಗಳಿಗೆಲ್ಲ ಸುತ್ತಕೊಂಡ್ಬಿಟ್ಟಿದ್ದಾವೆ, ಸಾವಿರಾರು ಹುಳ ಬಂದಿದ್ದಾವೆ. ಇವ್ರು ತಮ್ಮ ಕಾರ್ ನಿಲ್ಲಿಸಿದ್ರು, ನಿಲ್ಲಿಸ್ಬಿಟ್ಟು ತಾವು ಹೋಗಿ ರಸ್ತೆ ಮೇಲೆ ಹೋದರು. ಅಲ್ಲಿ ಏನು ಮಾಡ್ತಿದ್ದಾರೆ ಗೊತ್ತಿಲ್ಲ, ಬಗ್ಗೆ ಕೂತ್ಕೊಂಡು ಏನೋ ಹುಡುಕ್ತಾ ಇದ್ರಂತೆ. ಇದಾಗುವಾಗ ಒಂದು 2 ನಿಮಿಷದ ನಂತರ ಹಿಂದೆ ಇನ್ನೊಂದು ಕಾರ್ ಬಂತು. ಇಲ್ಲಿ ನಮ್ಮ

0: ದೊಡ್ಡ ಬಹುದೊಡ್ಡ ವಿಜ್ಞಾನಿ, ಭಾರತದ ವಿಜ್ಞಾನಿ ಅವರೂ, ಅವಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಪ್ರೊಫೆಸರ್ ಆಗಿದ್ದವರು, ಅದೇ ದಾರಿಯಲ್ಲಿ ಕಾರಲ್ಲಿ ಬರ್ತಾ ಇದ್ರು. ನೋಡಿದ್ರು ಯೋಕರ್ಮ ರಾಮನ್ ರಸ್ತೆ ಮಧ್ಯದಲ್ಲಿ ಕೂತ್ಕೊಂಡು ಏನು ಹುಡುಕ್ತಾ ಇದ್ದಾರೆ, ಪಾಪ ಪರ್ಸ್ ಬೆಳೆಸ್ಕೊಂಡಿದ್ದಾರೇನೋ, ಸಹಾಯ ಮಾಡಬೇಕು ಅಂತ ಆತ ಕಾರಿದ್ದ ಇಳಿದು, ಸರ್ ನಾ ಬರ್ತೀನಿ ನಡಿ, ಹುಡುಕ್ಬೇಡಿ, ಏನು ಬೇಕು ಅಂತ ಕೇಳ್ದ. ಇವ್ರು ಜೋರಾಗಿ ಕೂಗಿದ್ದು, ಬರಬೇಡ ಇಲ್ಲಿ, ಹಿಂಗೆ ಬಾ ಫುಟ್ಪಾತ್ ಮೇಲೆ ಬಾ ನೀನು ಅಂದರು. ಆತ ಫುಟ್ಪಾತ್ ಮೇಲೆ ಬಂದ. ಆತ ಬಗ್ಗೆ ನೋಡ್ತಾನೆ ಶಿಷ್ಯ, ಏನು ಮಾಡ್ತಿದ್ದಾರೆ ರಾಮನ್ ಅಂತ. ಏನು ಮಾಡ್ತಾರೆ ಗೊತ್ತಾ, ತಮ್ಮ ವಸ್ತ್ರ ತೆಗೆದಿದ್ದಾರೆ, ಆ ಹುಳುಗಳು ಸತ್ತು ಬಿದ್ದಿದ್ದಾವಲ್ಲ, ಆ ಹುಳುಗಳು ರೆಕ್ಕೆಗಳಿದ್ದಾವಲ್ಲ, ರೆಕ್ಕೆ ಆರಿಸ್ಕೊಂಡು ಹಾಕೋತಿದ್ದಾರೆ ವಸ್ತ್ರದಲ್ಲಿ. ಆತ ಅಂದ, ನೊಬೆಲ್ ಪ್ರಶಸ್ತಿ ಬಂದರೆ ಏನಾಯಿತು, ವಯಸ್ಸು ವಯಸ್ಸೇ ತಾನೇ. ಹೀಗೆ ರಸ್ತೆ ಮಧ್ಯದಲ್ಲಿ ಕೂತ್ಕೊಂಡು ಹಸಿ ಆದ್ನೆಲ್ಲ ಆದ್ರು ಏನು ರೆಕ್ಕೆ ಆರಿಸ್ಕೋತಾರಲ್ಲ ಅಂತ ಮತಿಭ್ರಮಣೆ ಆಗಿರಬೇಕು ಅಂದ್ಕೊಂಡು, ಯಾಕೆ ಸರ್ ರೆಕ್ಕೆ ಆರಿಸ್ಕೋತಾ ಇದ್ದೀರಿ ಅಂತ. ಮಾತಾಡಬೇಡ ಕೂತ್ಕೊ ನೀನು, ನೀನು ಒಂದಿಷ್ಟು ಆರಿಸು ಅಂದರು. ಅವನಿಗೆ ಅವನು ಕೂತೊಂದಿಷ್ಟು ಆರಿಸಿದ್ರು, ಒಂದಿಷ್ಟು ನೋಡಿದ್ರು ವಸ್ತ್ರದಲ್ಲಿ, ಸಾಕಷ್ಟು ಆಯಿತು ಅಂದಮೇಲೆ ಆಯಿತು ಹೋಗಿನ್ನ ಅಂದರು. ನಾನು ಹೋಗ್ತೀನಿ ಸರ್, ಈ ರೆಕ್ಕೆ ಯಾಕೆ ಆರಿಸ್ಕೊಂಡ್ರಿ ಅಂತ ಕೇಳಿದ್ರು ವಿಜ್ಞಾನಿ. ಆಗ ರಾಮನ್ ಹೇಳಿದಂಥ ಮಾತು ಅದ್ಭುತವಾದ ಮಾತು. ಆತ ಹೇಳಿದರು, ನೋಡಪ್ಪ ನಾಳೆ ಒಂದು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಬೆಳಕಿನ ವಕ್ರೀಭವನದ ಬಗ್ಗೆ ಉಪನ್ಯಾಸ ಕೊಡಬೇಕಾಗಿದೆ ನನಗೆ. ಬೆಳಕು ಹೇಗೆ ಒಂದು ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ ಹೋದಾಗ ಹೇಗೆ ತನ್ನ ಗತಿಯನ್ನು ಬದಲಾಯಿಸ್ತದೆ ಅನ್ನೋದನ್ನು ತೋರಿಸ್ಬೇಕಾಗಿದೆ. ಅದಕ್ಕೆ ಡಿಫ್ರಾಕ್ಷನ್ ಗ್ರೇಟಿಂಗ್ ಅಂತ ಒಂದು ಉಪಕರಣ ಇರ್ತದೆ, ತುಂಬ ಬೆಲೆ ಬಾಳುವಂಥದ್ದು. ಪಾಪ ಸರ್ಕಾರಿ ಶಾಲೆಯಲ್ಲಿ ಎಲ್ಲಿರ್ತದೆ ಅದು, ನಿನಗೆ ಗೊತ್ತೇನೋ? ಆ ವಿಜ್ಞಾನಿ ಕೇಳ್ತಾರೆ ರಾಮನು, ಈ ಹುಳದ ರೆಕ್ಕೆ ಇದಾವಲ್ಲ ಪಾರದರ್ಶಕ ರೆಕ್ಕೆಗಳು, ಇದು ಗ್ರೇಟಿಂಗ್ ನಂಗೆ ಕೆಲಸ ಮಾಡುತ್ತೆ. ನಾಳೆ ಪ್ರತಿಯೊಂದು ವಿದ್ಯಾರ್ಥಿಗೂ ಒಂದೊಂದು ರೆಕ್ಕೆ ಕೊಡ್ತೀನಿ, ಅದರ ಮೂಲಕ ಬೆಳಕು ನೋಡೋಕೆ ಹೇಳ್ತೀನಿ, ಆ ನಂತರ ವಕ್ರೀಭವನ ಕ್ರಿಯೆಯನ್ನು ವಿವರಿಸ್ತೇನೆ ಅಂದ್ರಂತೆ. ವಿಜ್ಞಾನಿಗೆ ಆಶ್ಚರ್ಯ ಆಗೋಯ್ತು. ದಯವಿಟ್ಟು ಗಮನಿಸಿ ಸ್ನೇಹಿತರೆ, ಒಬ್ಬ ನೊಬೆಲ್ ಪ್ರಶಸ್ತಿ ಬಂದಂಥ ವಿಜ್ಞಾನಿ ಒಂದು ಸರ್ಕಾರಿ ಶಾಲೆ ಮಕ್ಕಳಿಗೆ ಒಂದು ತಾಸಿನ ಉಪನ್ಯಾಸಕ್ಕಾಗಿ ಇಷ್ಟೊಂದು ತಯಾರಿ ಮಾಡೋದಾದರೆ, ಕಲಿಸೋದನ್ನೇ ವೃತ್ತಿಯಾಗಿಟ್ಕೊಂಡಂಥ ನಮ್ಮ ಶಿಕ್ಷಕರು ಎಷ್ಟು ತಯಾರಿ ಮಾಡ್ಕೋಬೇಕು ಹೇಳಿ. ಹಾಗೆ ತಯಾರಿ ಮಾಡ್ಕೊಂಡು ತರಗತಿ ಹೋದರೆ ಎಷ್ಟು ಆಕರ್ಷಕವಾಗಿರುತ್ತೆ ನಮ್ಮ ತರಬೇತಿ. ತರಗತಿಗಳು ಮಕ್ಕಳು ಕಾಯ್ತಾ ಇರ್ತಾರೆ, ಆಗ ಶಿಕ್ಷಣ ಶಿಕ್ಷೆ ಆಗೋದಿಲ್ಲ. ಒಂದೇ ತಿಳಿಸ್ಬೇಕು, ನೀವು ಯಾವ ಮಟ್ಟದಲ್ಲಿ ಇದ್ದೀರೋ ಗೊತ್ತಿಲ್ಲ, ಯಾವ ಕೆಲಸವನ್ನು ಉಡಾಫೆ ಮಾಡೋ ಹಾಗಿಲ್ಲ. ಒಂದು ಯಾವುದೋ ಲೆಕ್ಚರು ಏನೋ ಮಾತಾಡ್ಬರೋಣ ಅಂತಿಲ್ಲ, ಈ ಬ್ರಾಹ್ಮಣರ ಮಾದರಿ ನಮಗಾಗಬೇಕು. ಕರ್ತವ್ಯ ಪರತೆ ಅಂದರೆ ಇದು, ಯಾವುದೇ ಒಂದು ಲೆಕ್ಚರ್ ತಗೊಂಡ್ರು ಕೂಡ ಮಾಡಬೇಕು ಅನ್ನುವಂಥದ್ದನ್ನು ನಮ್ಮ ಶಿಕ್ಷಕರು ನಮ್ಮೆಲ್ಲ ಸಹೃದಯರು ಕಂಡುಕೊಂಡ್ರೆ ಬದುಕೆಷ್ಟು ಹಸನ ಆಗ್ತದೆ ಅನ್ಸುತ್ತೆ.
1: ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ನಿರ್ವಹಣೆ SR ಭಟ್, ಪ್ರಸಾರ ಸಂಯೋಜನೆ MG ರವಿ.
2: ಕೇಳುಗರೆ ಕರುನಾಳು ಬಾಬಳಿಕೆ ಕೇಳಿದಿರಿ. ಕೇಳುಗರೆ ಇಂದಿನ ಉಲ್ಲಾಸ ಕಾರ್ಯಕ್ರಮದಲ್ಲಿ ನಾನು ಕೇಳಿದಂತಹ ಪ್ರಶ್ನೆ ಹೀಗಿತ್ತು, ರಕ್ತದ ಗುಂಪನ್ನು ಪತ್ತೆ ಹಚ್ಚಲು ಬೆಳೆಸುವ ರಾಸಾಯನಿಕ ವಸ್ತು ಯಾವುದು ಅಂತ. ನಿಮ್ಮ ಸಂದೇಶಗಳು ಹರಿದು ಬರ್ತಾ ಇದೆ, ಇನ್ನೂ ಕೂಡ ಹೆಚ್ಚು ನಮ್ಮನ್ನು ತಲುಪಲಿ ಅಂತ ಹೇಳ್ತಾ ಸಂದೇಶ ಕಳಿಸೋದಕ್ಕೆ ಮತ್ತೊಮ್ಮೆ ದೂರವಾಣಿ ಸಂಖ್ಯೆಯನ್ನು ಹೇಳ್ತಾ ಇದ್ದೇನೆ, 9444860273. ಹಾಗೆ ಇಂದು ಸಂಜೆ 6:15 ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಜಗಳೂರು ತಾಲೂಕು ಕಲ್ಲದೇವರಪುರ ಗ್ರಾಮದ ಸುನಂದಮ್ಮ ಹಾಗೂ ಸಂಗಡಿಗರಿಂದ ಬೀಸೋ ಕಲ್ಲಿನ ಪದ ಕೇಳಿರಿ.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
2: ಉಲ್ಲಾಸ ಕಾರ್ಯಕ್ರಮದಲ್ಲಿ ಇದೀಗ ಆರೋಗ್ಯ ಬಿಂದು. ಇದರಲ್ಲಿ ವರ್ಟಿಗೋ ಅಥವಾ ತಲೆಸುತ್ತು ಹಾಗೂ ಹೋಮಿಯೋಪತಿ ಚಿಕಿತ್ಸೆ ಬಗ್ಗೆ ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಎಂ ಪ್ರಕಾಶ್ ಕುಮಾರ್.
5: ತಲೆಸುತ್ತು ವರ್ಟಿಗೋ ಎಲ್ಲ ವಯಸ್ಸಿನಲ್ಲೂ ಕಂಡು ಬಂದರೂ ಪ್ರೌಢರಲ್ಲಿ ಮತ್ತು ವಯಸ್ಸಾದವರಲ್ಲಿ ಹೆಚ್ಚು ಕಂಡು ಬರುತ್ತದೆ. ಸಾಮಾನ್ಯವಾಗಿ ಮಲಗಿದ್ದವರು ತಕ್ಷಣ ಮೇಲೆ ಏಳುವುದರಿಂದ ತಲೆಸುತ್ತು ಬರಬಹುದು. ಬಿಸಿಲಿನಲ್ಲಿ ಹೆಚ್ಚಾಗಿ ಓಡಾಡಿದಾಗ ತಲೆಸುತ್ತು ಬರಬಹುದು. ತಲೆಸುತ್ತು ಅನುಭವವನ್ನು ತಲೆ ತಿರುಗುವುದು, ತಲೆ ಸುತ್ತುವಾಗ ಕಣ್ಣು ಕತ್ತಲೆ ಬರುವುದು, ತಲೆ ಸುತ್ತುವಾಗ ಸಮತೋಲವನ್ನು ಕಳೆದುಕೊಂಡು ಬೀಳಬಹುದು. ಇನ್ನು ಕೆಲವರು ಮನೆಯ ನನಸುತ್ತು ತಿರುಗುತ್ತಿದೆ ಎಂದು ಹೇಳುತ್ತಾರೆ. ಇನ್ನು ಕೆಲವರು ನಾನೇ ತಿರುಗುತ್ತಿದ್ದೇನೆ ಎಂದು ವಿವರಿಸುತ್ತಾರೆ. ತಲೆಸುತ್ತು ಮೇಲೆ ಮೇಲೆ ಬರುತ್ತಿದ್ದರೆ ವ್ಯಕ್ತಿಯು ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳುತ್ತಾನೆ ಮತ್ತು ಸ್ವತಂತ್ರವಾಗಿ ಕೆಲಸ ಮಾಡಲು ಭಯಪಡುತ್ತಾನೆ. ಈ ತೊಂದರೆ ಇರುವವರು ಯಂತ್ರಗಳ ಜೊತೆ ಕೆಲಸವನ್ನು ಮಾಡಬಾರದು. ಕೆಲವರಲ್ಲಿ ಆಹಾರ ಸೇವನೆ ವಿಳಂಬವಾದಾಗ ಹೊಟ್ಟೆಯ ತೊಂದರೆಯಿಂದ ತಲೆಸುತ್ತು ಬರಬಹುದು. ಬಿಸಿಲಿನಲ್ಲಿ ನಿಂತಿದ್ದಾಗ ತಲೆ ಸುತ್ತು ಬರಬಹುದು. ಮುಖ್ಯ ಕಾರಣವಾದ ಒಳಕಿವಿಯ ಮಧ್ಯಭಾಗದಲ್ಲಿ ತೊಂದರೆಯಾಗುವುದು

0: ಈ ಕಾರಣದಿಂದ ತಲೆಸುತ್ತಿದ್ದಾಗ ವಾಂತಿ ಬರುತ್ತದೆ, ಮೇನಿಯರ್ ಎಂಬ ಕಾಯಿಲೆಯಿಂದ ತಲೆಸುತ್ತು ಬರುತ್ತದೆ, ಮಿದುಳಿನ ತೊಂದರೆಯಿಂದ ತಲೆಸುತ್ತು ಬರುತ್ತದೆ, ವ್ಯಕ್ತಿಯ ದೇಹದಲ್ಲಿ ರಕ್ತಹೀನತೆಯ ತೊಂದರೆ ಇದ್ದಾಗ ತಲೆಸುತ್ತು ಉಂಟಾಗುವುದು, ದೇಹದಲ್ಲಿ ರಕ್ತದ ಒತ್ತಡ ಅತಿ ಹೆಚ್ಚಾದಾಗ ಮತ್ತು ಕಡಿಮೆಯಾದಾಗ ತಲೆಸುತ್ತುತ್ತದೆ, ಅನೇಕ ಬಾರಿ ಮೈಗ್ರೇನ್ ತೊಂದರೆ ಇದ್ದಾಗ ತಲೆಸುತ್ತು ಉಂಟಾಗುತ್ತದೆ, ಕುತ್ತಿಗೆಯ ಭಾಗದ ಬೆನ್ನಿ ಮೂಳೆಯು ಸವೆಯುವುದರಿಂದ ಕತ್ತನ್ನು ಯಾವುದೇ ಕಡೆ ತಿರುಗಿಸಿದಾಗ ತಲೆಸುತ್ತು ಉಂಟಾಗುತ್ತದೆ. ಹೋಮಿಯೋಪತಿ ಮೂಲ ಸಿದ್ಧಾಂತದ ಪ್ರಕಾರ ಯಾವ ವಸ್ತು ಆರೋಗ್ಯವಂತ ಮನುಷ್ಯನ ಸೇವಿಸಿದಾಗ ಅವನಲ್ಲಿ ರೋಗದ ಚಿಹ್ನೆಗಳನ್ನು ಉಂಟು ಮಾಡುವ ಶಕ್ತಿ ಹೊಂದಿದೆಯೋ ಅದೇ ವಸ್ತುವನ್ನು ವಿಶೇಷ ರೀತಿಯಲ್ಲಿ ಸಂಸ್ಕರಿಸಿ ಅತ್ಯಲ್ಪ ಪ್ರಮಾಣದಲ್ಲಿ ಅದೇ ರೀತಿಯ ಚಿಹ್ನೆಗಳಿಂದ ನರಳುತ್ತಿರುವ ರೋಗಿಗೆ ನೀಡಿದಾಗ ಚಿಹ್ನೆಗಳು ಇಲ್ಲವಾಗಿ ಗುಣಮುಖವಾಗುತ್ತಾನೆ. ಈ ಪದ್ಧತಿಯಲ್ಲಿ ಪ್ರಕೃತಿಯಲ್ಲಿ ಸಿಗುವ ಸಸ್ಯಗಳು ಮತ್ತು ಖನಿಜಗಳಿಂದ ಔಷಧಗಳನ್ನು ತಯಾರಿಸಲಾಗುತ್ತದೆ. ಈ ಸಿದ್ಧಾಂತವನ್ನು ಜರ್ಮನಿಯ ವೈದ್ಯರಾದ ಡಾಕ್ಟರ್ ಸ್ಯಾಮ್ಯುಯಲ್ ಹ್ಯಾನಿಮನ್ ಎಂಬ ವೈದ್ಯರು 1810 ಕಂಡುಹಿಡಿದರು. ನಂತರ ಅನೇಕ ವಿಜ್ಞಾನಿಗಳು ಮತ್ತು ವೈದ್ಯರು ಪ್ರಯೋಗಗಳನ್ನು ಮಾಡಿ ಪ್ರಮಾಣಿಸಿ ಒಪ್ಪಿಕೊಂಡಿರುತ್ತಾರೆ. ತಲೆ ಸುತ್ತಿನ ತೊಂದರೆಗೆ ಹೋಮಿಯೋಪತಿ ಚಿಕಿತ್ಸೆ. ಮೊದಲಿಗೆ ವ್ಯಕ್ತಿ ಯಾವ ಕಾರಣದಿಂದ ತಲೆ ಸುತ್ತಿನಿಂದ ಬಳಲುತ್ತಿದ್ದಾನೆ ಎಂಬುದನ್ನು ತಿಳಿಯಲಾಗುತ್ತದೆ. ಇದಕ್ಕಾಗಿ ವ್ಯಕ್ತಿಯ ರೋಗದ ಚರಿತ್ರೆ, ದೇಹದ ಪರೀಕ್ಷೆ ಮತ್ತು ಅಗತ್ಯವಿದ್ದಾಗ ಮಲ, ಮೂತ್ರ, ಎಕ್ಸ್ರೇ, ಸ್ಕ್ಯಾನಿಂಗ್ ಪರೀಕ್ಷೆಗಳನ್ನು ಕೈಗೊಳ್ಳಲಾಗುತ್ತದೆ. ನಿರ್ದಿಷ್ಟ ಕಾರಣವನ್ನು ಪತ್ತೆ ಹಚ್ಚಿದ ನಂತರ ಆ ವ್ಯಕ್ತಿಯ ಮಾನಸಿಕ, ದೈಹಿಕ ವ್ಯಕ್ತಿತ್ವಕ್ಕೆ ಹೊಂದುವ ಹೋಮಿಯೋಪತಿ ಔಷಧವನ್ನು ನೀಡಲಾಗುತ್ತದೆ. ಹೋಮಿಯೋಪತಿ ಔಷಧ ನೀಡಿದ ಬಗ್ಗೆ ಒಂದು ರೋಗಿಯ ಉದಾಹರಣೆ. ರೋಗಿಗೆ ತಲೆ ಸುತ್ತು ಶುರುವಾಗಿ 15 ದಿನ ಆಗಿದೆ, ಬೆಳಗ್ಗೆ ಮಾತ್ರ ಬರುತ್ತಿದೆ, ವಾಂತಿ ಬರುವ ಹಾಗೆ ಆಗುತ್ತಿದೆ. ರೋಗಿ ನೋಡಲು ತುಂಬ ಸಣ್ಣಗಿದ್ದು ಹೆಚ್ಚು ಆಧುನಿಕ ಜೀವನ ಶೈಲಿಯನ್ನು ಇಚ್ಛಪಡುತ್ತಿದ್ದು ಹೆಚ್ಚಾಗಿ ಮಸಾಲೆ ಪದಾರ್ಥಗಳನ್ನು ತಿನ್ನಲು ಆಸೆ, ಆದ್ದರಿಂದ ಯಾವಾಗಲೂ ಹೊಟ್ಟೆಯ ತೊಂದರೆ, ಕೆಲಸ ಮಾಡಲು ಇಚ್ಛೆ ಇದ್ದು ಯಾವಾಗಲೂ ಭಯ ಮತ್ತು ಕಿರಿಕಿರಿ ಸ್ವಭಾವದನಾಗಿರುತ್ತಾನೆ. ಈ ರೋಗಿಗೆ ನಕ್ಸೋಮಿಕ ಎಂಬ ಔಷಧವನ್ನು ನೀಡಲಾಗಿ ತಲೆ ಸುತ್ತು ತಕ್ಷಣ ಕಡಿಮೆಯಾಗಿ ಹೊಟ್ಟೆಯ ತೊಂದರೆ ಕೂಡ ಕಡಿಮೆ ಆಗಿತ್ತು. ರೋಗಿಗೆ ಹೆಚ್ಚು ಮಸಾಲೆ ಪದಾರ್ಥಗಳನ್ನು ತಿನ್ನಬಾರದೆಂದು ತಿಳಿಸಲಾಯಿತು. ಕೆಲವು ಮುಖ್ಯ ಹೋಮಿಯೋಪತಿ ಔಷಧಗಳು. ಮೆದುಳಿಗೆ ರಕ್ತಹೀನತೆ ಇದ್ದಾಗ ಆರ್ನಿಕಾ ಮೋಂಟಾನ. ತಲೆ ಸುತ್ತು ಮೇಲೆ ಮೇಲೆ ಬರುವುದು, ಜೊತೆಗೆ ಕಿವಿಯಲ್ಲಿ ಶಬ್ದ ಮಾಡುವುದು, ಜೊತೆಗೆ ಕಿವಿಯಲ್ಲಿ ಶಬ್ದ ಬರುವುದು. ರೋಗಿಯ ಹಿಮೋಗ್ಲೋಬಿನ್ 10 ಗ್ರಾಂಗಿಂತ ಕಡಿಮೆ ಇದ್ದಾಗ ಮತ್ತು ತಲೆಗೆ ಏಟು ಬಿದ್ದ ಹಿನ್ನೆಲೆ ಇದ್ದಾಗ, ತಲೆ ಗಟ್ಟಿಯಾದಂತೆ ಭಾವಿಸುವುದು ಇದ್ದಾಗ ಈ ಔಷಧವನ್ನು ಕೊಡಬಹುದು. ಫೆರಂ ಮೆಟಾಲಿಕಂ. ವ್ಯಕ್ತಿಯು ತುಂಬ ಸಣ್ಣಗಿದ್ದು ಕೈಕಾಲು ತಣ್ಣಗಾಗುವುದು, ಚಿಕ್ಕ ಕೆಲಸ ಮಾಡಿದರೆ ಸುಸ್ತಾಗುವುದು, ಮಾತನಾಡಿದರೂ ಸುಸ್ತಾಗುವುದು, ಮುಖ ಕಳೆಗುಂದಿರುವುದು, ಇಂತಹ ವ್ಯಕ್ತಿಗೆ ತಲೆಸುತ್ತು ಬಂದರೆ ಈ ಔಷಧಿ ಚೆನ್ನಾಗಿ ಕೆಲಸ ಮಾಡುವುದು. ಲ್ಯಾಕೆಸಿಸ್. ಈ ಔಷಧವನ್ನು ಹಾವಿನ ವಿಷದಲ್ಲಿ ಮಾಡಲಾಗಿದೆ. ಹೆಚ್ಚಾಗಿ ರಕ್ತಸ್ರಾವವಾಗುವುದು, ಹೆಚ್ಚಾಗಿ ತಲೆನೋವು, ತಲೆ ಸುತ್ತು ಬರುವುದು, ಬಿಸಿಲಿನಲ್ಲಿ ಹೋದಾಗ ತಲೆ ಸುತ್ತು ಬರುವುದು, ಮುಖ ಕಳೆಗುಂದಿರುವುದು, ವ್ಯಕ್ತಿಯು ಹೆಚ್ಚಾಗಿ ಮಾತನಾಡುವ ಸ್ವಭಾವದವನಾಗಿದ್ದಾಗ ಇಂತಹ ವ್ಯಕ್ತಿಗೆ ತಲೆ ಸುತ್ತು ಬಂದರೆ ಲ್ಯಾಕೆಸಿಸ್ ಔಷಧಿಯನ್ನು ನೀಡುವುದರಿಂದ ಉಪಯೋಗವಾಗುವುದು. ಸೆಪಿಯಾ. ವ್ಯಕ್ತಿಗೆ ತುಂಬ ರಕ್ತಹೀನತೆ ಇದ್ದು ಹಳದಿ ಬಣ್ಣದ ಮೈಯಿಂದ ಕೂಡಿದ್ದು, ಮೈ ತಳ್ಳಗಿದ್ದು, ತಲೆನೋವು ಮತ್ತು ವಾಂತಿ ಹೆಚ್ಚಾಗಿ ಮುಟ್ಟಿನ ತೊಂದರೆಗಳು ಇದ್ದು ತಲೆ ಸುತ್ತು ಬರುತ್ತಿದ್ದರೆ ಈ ಔಷಧವನ್ನು ಕೊಡುವುದರಿಂದ ಪರಿಣಾಮವಾಗಿ ಕೆಲಸ ಮಾಡುವುದು. ಫರಂ ಪಾಸ್ಫರಸ್. ತಲೆ ಸುತ್ತು ಹೆಚ್ಚಾಗಿ ವಯಸ್ಸಾದವರಲ್ಲಿ ಕಂಡು ಬರುತ್ತದೆ. ಮಲಗಿದ್ದವರು ಮೇಲೆ ಎದ್ದರೆ ತಲೆ ಸುತ್ತುತ್ತದೆ. ತಲೆ ಸುತ್ತು ಮತ್ತು ಮೂರ್ಛೆ ಕೂಡ ಬರಬಹುದು. ಈ ವ್ಯಕ್ತಿಯು ಸಣ್ಣಗೆ ಉದ್ದವಾಗಿದ್ದು ನೋಡಲು ಆಕರ್ಷಕವಾಗಿರುತ್ತಾನೆ. ಹೆಚ್ಚಾಗಿ ಶೀತದ ವಾತಾವರಣದಲ್ಲಿ ತೊಂದರೆ ಬರುತ್ತದೆ. ಬೆಳ್ಳೆಡೋನ. ತಲೆ ಸುತ್ತು ಬಂದಾಗ ತನ್ನ ಎಡಕ್ಕೆ ಅಥವಾ ಹಿಂಭಾಗಕ್ಕೆ ಬೀಳಬಹುದು. ತಲೆನೋವು ಮತ್ತು ಎದೆಯ ಬಡಿತ ಹೆಚ್ಚಾಗಿರುತ್ತದೆ. ತಲೆ ಸುತ್ತು ಬರುವ ಮುಂಚೆ ತಲೆಗೆ ರಕ್ತ ಸಂಚಾರ ಹೆಚ್ಚಾಗಿ ಮುಖ ಕೆಂಪಾಗುವುದು, ತಲೆ ಸುತ್ತು ತಕ್ಷಣ ಬಂದು ಹೋಗುವುದು. ತಲೆ ಸುತ್ತು ಬೆಳಗಿನ ಉಪಹಾರಕ್ಕೆ ಮೊದಲು ಬಂದರೆ ಕ್ಯಾಲ್ಕೇರಿಯ ಕಾರ್ಬ್ ಎಂಬ ಔಷಧವನ್ನು ಕೊಡಬಹುದು. ತಲೆ ಸುತ್ತು ಉಪಹಾರ ಮಾಡುವಾಗ ಬಂದರೆ ಸಿಲಿಷಿ ಎಂಬ ಔಷಧವನ್ನು ಕೊಡಬಹುದು. ಸಿಟ್ಟು ಬಂದಾಗ ತಲೆ ಸುತ್ತು ಬಂದರೆ ಅಕೋನೇಟ್ ಎಂಬ ಔಷಧವನ್ನು ಕೊಡಬಹುದು. ಮಹಡಿ ಮೆಟ್ಟಲು ಹತ್ತುವಾಗ ಬಂದರೆ ಕಾಲಿ ಬೈಕ್ರೋಮಿಕಮ್ ಮತ್ತು ಪಿಕ್ರಿಕ್ ಆಸಿಡ್ ಎಂಬ ಔಷಧವನ್ನು ಕೊಡಬಹುದು. ಸ್ನಾನ ಮಾಡಿದ ಮೇಲೆ ತಲೆ ಸುತ್ತು ಬಂದರೆ ಸ್ಯಾಂಬುಕಸ್ ಎಂಬ ಔಷಧವನ್ನು ಕೊಡಬಹುದು. ತಲೆಯನ್ನು ಹಿಂದೆ ಬಗ್ಗಿಸಿದಾಗ ತಲೆ ಸುತ್ತು ಬಂದರೆ ಗ್ಲೋನೇನ್ ಎಂಬ ಔಷಧವನ್ನು ಕೊಡಬಹುದು. ಹೋಮಿಯೋಪತಿ ಔಷಧಗಳನ್ನು ತಜ್ಞರ ಸಲಹೆ ಪಡೆದು ತೆಗೆದುಕೊಳ್ಳುವುದು ಒಳ್ಳೆಯದು.
1: ಇದುವರೆಗೂ ಆರೋಗ್ಯ ಬಿಂದು ಇದರಲ್ಲಿ ತಲೆಸುತ್ತು ಹಾಗೂ ಹೋಮಿಯೋಪತಿ ಚಿಕಿತ್ಸೆ ಬಗ್ಗೆ ಮಾಹಿತಿ ನೀಡಿದವರು ಡಾಕ್ಟರ್ ಎಂ ಪ್ರಕಾಶ್ ಕುಮಾರ್. ಕೇಳುಗರೆ, ಇಂದಿನ ಉಲ್ಲಾಸ ಕಾರ್ಯಕ್ರಮದಲ್ಲಿ ನಾನು ಕೇಳಿದ ಪ್ರಶ್ನೆ ಹೀಗಿತ್ತು. ರಕ್ತದ ಗುಂಪನ್ನ ಪತ್ತೆ ಹಚ್ಚಲು ಬಳಸುವ ರಾಸಾಯನಿಕ ವಸ್ತು ಯಾವುದು? ನೀವು ಬ್ಲಡ್ ಟೆಸ್ಟ್ಗೆ ಹೋದಾಗ ನಿಮ್ಮದು ಯಾವ ಬ್ಲಡ್ ಗ್ರೂಪ್ ಅಂತ ಹೇಳ್ತಾರಲ್ಲ, ಆಗ ಬಳಸುವಂತಹ ರಾಸಾಯನಿಕ ವಸ್ತು ಯಾವುದು ಅಂತ ಕೇಳಿದೆ. ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡ್ತಾ ಹೋಗೋಣ. ಇದೀಗ ಸಾಕಷ್ಟು ಜನ ಸಂದೇಶವನ್ನು ಕಳಿಸಿದ್ದಾರೆ. ನೇತ್ರ ನಟರಾಜ್ ಚಿತ್ರದುರ್ಗದಿಂದ, ಹಾಗೆ ಸೋನು ಚಿತ್ರದುರ್ಗದಿಂದ, ರೂಪಾ ಪಂಡುರಂಗರಾವ್ ಚಿತ್ರದುರ್ಗದಿಂದ, ಯಶೋಧ ಎರಳನಾಯಕ ಚಿರತಗೊಂಡುವಿನಿಂದ, ಮೋನಿಕಾ ಭೂಮಿಕಾ ವಿಷ್ಣು ನಾಯ್ಕ

ಇಲ್ಲಿಂದ ಇವರು ಚಿರತೆಗೊಂಡು ಇಂದ ಇವರು ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಗೌರಪ್ಪ ಹಿರೇಕೆರೂರು ಹಾವೇರಿ ಜಿಲ್ಲೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಳಿನಿ ಸತೀಶ್ ಸಂಗಮೇಶ್ವರ ಲೈವ್ ಚಿತ್ರದುರ್ಗದಿಂದ. ಹಾಗೆಯೇ ಮುಂದಿನ ಸಂದೇಶ ಬಂದಿದೆ. ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳರ್ತಿಯಿಂದ ಸಂದೇಶ, ಚಳ್ಳಕೆರೆ ತಾಲೂಕಿನಿಂದ ಸಂದೇಶ ಕಳಿಸಿದ್ದಾರೆ. ಹೆಚ್ ಸತೀಶ್ ಕುಮಾರ್ ಚಿತ್ರದುರ್ಗದಿಂದ, ವಾಣಿ ಸತೀಶ್ ಚಿತ್ರದುರ್ಗದಿಂದ, ಅಂಜನಪ್ಪ ಗಂಗಮ್ಮ ಸುಟ್ಟಕರ್ನರ ಹಟ್ಟಿಯಿಂದ, ಎನ್ ಮಾರಣ ಶಿಕ್ಷಕರು ತಳಕು ಚಳ್ಳಕೆರೆಯಿಂದ, ಹಾಗೆ ಪ್ರೇಮ ನಟರಾಜ್ ನಾಯಕನಹಟ್ಟಿಯಿಂದ, ಗಂಗಣ್ಣ ಹನಿಜೈನು ಹೆಚ್ ಡಿಪುರ ಇಲ್ಲಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ನಾಗವೇಣಿ ಸತೀಶ್ ರೋಹಿತ್ ಕನಿಕರೋಡ್ ಚಿತ್ರದುರ್ಗದಿಂದ, ಎನ್ ಜಿ ಬಸವರಾಜ್ ಅನ್ನಪೂರ್ಣ ಅಯೋಡೆಪ್ ಲೈವ್ ಚಿತ್ರದುರ್ಗದಿಂದ, ಒನಕೆ ಓಬವನ ತವರೂರು ಗುಡೇಕೋಟೆಯಿಂದ, ಅಂಗಡಿ ತಿಪ್ಪೇಶ್ ಚೈತ್ರ ಸೋನು ಪ್ರಜ್ವಲ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮುಂದಿನ ಸಂದೇಶ, ಚಿನ್ಮಯ್ ಮಮತಾ ತಿಪ್ಪಾರೆಡ್ಡಿ ಮರಳ ಸಿದ್ದೇಶ್ವರ ಬಡಾವಣೆ ಚಿತ್ರದುರ್ಗದಿಂದ, ಹಾಗೆಯೇ ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲ ಕುಂದಿಯಿಂದ, ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ, ಮೇನಕಾ ಉಮೇಶ್ ಚೌಡೇಶ್ವರಿ ಬಡಾವಣೆ ಚಿತ್ರದುರ್ಗದಿಂದ, ಮಲ್ಲಿಕಾರ್ಜುನ ಮೊಗಲಹಳ್ಳಿ ಗ್ರಾಮ ಇಲ್ಲಿಂದ ಇವರು ಸಂದೇಶವನ್ನು, ಮೊಳಕಾಲ್ಮರು ತಾಲೂಕಿನಿಂದ ಇವರು ಸಂದೇಶ ಕಳಿಸಿದ್ದಾರೆ. ಹಾಗೆ ಶಾಂತಾಚಾರ ಬಡಗೇರ ಕುಕ್ಕನೂರು ಹರಿಹರ ತಾಲೂಕಿನಿಂದ, ಗೀತಾ ಶಶಿಧರ್ ಶಿವಗಂಗಾದಿಂದ ಸಂದೇಶ ಕಳಿಸಿದ್ದಾರೆ. ಎಬಿ ಶಂಭುಲಿಂಗನಗೌಡ ಹರಪನಹಳ್ಳಿ ತಾಲೂಕಿನಿಂದ, ಹಾಗೆ ಸಿಎಲ್ ಉಮಾಮಹೇಶ್ವರಿ ಶ್ರೀ ಏಕನಾಥೇಶ್ವರ ಬೈಲು ಚಿತ್ರದುರ್ಗದಿಂದ, ಹಾಗೆ ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಟೈಲರ್ ಹನುಮಂತಪ್ಪ ದೇವರಕೊಟ್ಟದಿಂದ ಮುಂದಿನ ಸಂದೇಶ, ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ಇಂದ ಸಂದೇಶ ಕಳಿಸಿದ್ದಾರೆ. ಸ್ವಾತಿ ದೀಪಕ್ ನಾಯಕನಹಟ್ಟಿಯಿಂದ, ಹಾಗೆ ವಸಂತ ಲಕ್ಷ್ಮಿ ಅನಂತಕೃಷ್ಣ ಜೋಯಿಸ್ ತಮಟಕಲ್ ರಸ್ತೆ ಚಿತ್ರದುರ್ಗದಿಂದ, ಹಾಗೆ ಶಿಲ್ಪಾ ವಿದ್ಯಾನಗರದಿಂದ ಸಂದೇಶ ಕಳಿಸಿದ್ದಾರೆ. ಮುಂದಿನ ಸಂದೇಶ ಬಂದಿದೆ. ಬೀನಾ ವಸಂತರಾವ್ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ವಿನಾಯಕ ಮತ್ತು ಕನಿಕಾ ಚೋರ್ನೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮುಂದಿನ ಸಂದೇಶ ಬಂದಿದೆ. ನಿಮ್ಮ ಹೆಸರನ್ನು ಮೊದಲಿಗೆ ಕಳಿಸಿ. ಋಷ್ಭೇಂದ್ರಪ್ಪ ಹೆಚ್ ವಾಲ್ಮೀಕಿ ನಗರ ಚಳ್ಳಕೆರೆಯಿಂದ, ಹಾಗೆಯೇ ಮೀರಾ ಅಮರನಾಥ್ ಜಯಲಕ್ಷ್ಮಿ ಬಡಾವಣೆ ಚಿತ್ರದುರ್ಗದಿಂದ, ಮಾಣಿಕ್ಯ ಬುರ್ಜನರೊಪ್ಪದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಕೆಪಿ ದಿನೇಶ್ ಭಟ್, ಅರ್ಚನಾ ಭಟ್ ಆದಿ ಕೌರಿ, ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿ ತೀರ್ಥಹಳ್ಳಿ ತಾಲೂಕಿನಿಂದ, ಹಾಗೆ ಕೈವಲ್ಯ ಸಾಹಿತಿ ಬೋಪ ವೆಂಕಟೇಶ್ ಅವರು ಬೋಧನಹೊಸಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮುಂದಿನ ಸಂದೇಶ ಬಂದಿದೆ. ಓ ರಾಜಪ್ಪ ನಿಧಿ ತ್ರಾಜ್ ನಗರಂಗೆರೆ ಚಳ್ಳಕೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಬ್ಲಡ್ ಪ್ರದೀಪಂ ಚಿಕ್ಕಮಲ್ಲನ ಹೊಳೆ ಜಗಳೂರು ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಬುಕನಕೆರೆಯಿಂದ ವಿಜಯೇಂದ್ರ ಮೈಸೂರಿನಿಂದ ಇವರು ಸಂದೇಶವನ್ನು ಕಳಿಸಿದ್ದಾರೆ. ವಿಜಯಪುರ ಸಂಗಮೇಶ್ವರ ಬಡಾವಣೆ ಚಿತ್ರದುರ್ಗದಿಂದ ಗುರುರಾಜ್ ಕಾವೇರಿ ಪ್ರವೀಣ್ ಹಾಗೂ ಸಮರ್ಥ್ ಹೊಗೆ ಇವರೆಲ್ಲರೂ ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನಮಸ್ತೆ ಮೇಡಮ್ ಅಂತ ಸಂದೇಶವನ್ನು ಪ್ರಾರಂಭಿಸಿದ್ದಾರೆ. ಶೀಲಾ ಗಿರೀಶ್ ರತ್ನಮ್ಮ ವಿ ಪಾಳ್ಯ ಇವರು ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕೆಬಿ ಪಾಲಯ್ಯ ಚಿರತಗುಂಡುವಿನಿಂದ, ಹಾಗೆ ಸವಿತ್ರಮ್ಮ ಸುರೇಂದ್ರ ಶೆಟ್ಟಿ ರಜನೀಶ್ ಶ್ರೀಕಂಠ ಸಚಿನ್ ಭಾಸ್ಕರ್ ಜಿಎಚ್ಆರ್ ಲೆವ್ ಚಿತ್ರದುರ್ಗದಿಂದ, ರತ್ನ ಬಸವರಾಜ್ ಜನತಾ ಕಾಲೋನಿ ಕೊಂಡ್ಲಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶ್ರೀಕಂಠಮೂರ್ತಿ ಸ್ಕಂದನ್ ಭಾಸ್ಕರ್ ಮೆದೆಹಳ್ಳಿ ರಸ್ತೆ ಚಿತ್ರದುರ್ಗದಿಂದ. ಹಾಗೆ ಮುಂದಿನ ಸಂದೇಶ ಬಂದಿದೆ. ಮಳಪ್ಪನಹಟ್ಟಿ ಅಂಗಡಿ ಮಹೇಶ್ ಸರೋಜಾ ಸಂಜಯ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿ ಸ್ಟುಡಿಯೋ ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಹೊಳಲ್ಕೆರೆ ರೋಡ್ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ. ರಾಯಭಾಗ ತಾಲೂಕು ಮುಗುಳಖೋಡದಿಂದ ಶಿವಲಿಂಗಯ್ಯ ಹಿರೇಮಠ್, ಕಲಾವತಿ ಹಿರೇಮಠ್, ಅಭಿಷೇಕಯ್ಯ ಹಿರೇಮಠ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಇಲ್ಲರ ಸಂದೇಶವನ್ನು ಓದಿದ್ದೇನೆ ಅಂತ ಹೇಳ್ತಾ ಓಕೆ ಓಕೆ ಸ್ನೇಹಿತರೆ, ಎಲ್ಲರ ಸಂದೇಶವನ್ನು ಓದಿದ್ದೇನೆ. ಇದುವರೆಗೂ ಬಂದ ಸಂದೇಶಗಳನ್ನು ಓದಿರ್ತೇನೆ. ನೀವು ನಂತರ ಸಂದೇಶಗಳನ್ನು, ನಿಮಗೆ ಎಷ್ಟು ಸಮಯಾವಕಾಶವನ್ನು ಕೊಟ್ಟಿರ್ತೀವಿ ಅಷ್ಟರಲ್ಲಿ ನೀವು ಉತ್ತರವನ್ನು ಕಳಿಸ್ತವರದ ಎಲ್ಲರ ಸಂದೇಶವನ್ನು ಓದಿದ್ದೇನೆ. ಓಕೆ ಕೇಳುಗರೆ, ಇಂದು ಕೇಳಿದಂಥ ಪ್ರಶ್ನೆ ಹೀಗಿತ್ತು. ರಕ್ತದ ಗುಂಪನ್ನು ಪತ್ತೆ ಹಚ್ಚಲು ಬಳಸುವ ರಾಸಾಯನಿಕ ವಸ್ತು ಯಾವುದು ಅನ್ನುವಂಥದ್ದು. ರಕ್ತದ ಗುಂಪುಗಳಲ್ಲಿ ನಾವು ಎ ಬಿ ಮತ್ತು ಎ ಬಿ ಓ ಅಂತ ವಿಂಗಡಿಸ್ತೇವೆ. ಅದನ್ನು ಪತ್ತೆ ಹಚ್ಚೋದಕ್ಕೋಸ್ಕರ ನಾವು ಆ್ಯಂಟಿ ಸಿರಮ್ ಅನ್ನುವಂತಹ ರಾಸಾಯನಿಕ ವಸ್ತುವನ್ನು ಬಳಸ್ತೀವಿ. ಆ್ಯಂಟಿ ಸಿರಮ್ ಇದು ನಿರ್ದಿಷ್ಟ ಪ್ರತಿಜನಕಗಳು, ಅಂದರೆ ಆ್ಯಂಟಿಜೆನ್ಸ್ ವಿರುದ್ಧ ಹೋರಾಡುವ ಪ್ರತಿಕಾಯಗಳಾಗಿರ್ತವೆ. ಇದರಿಂದ ಏನಾಗುತ್ತೆ ಅಂದರೆ, ನಾವು ಈ ಆ್ಯಂಟಿ ಎ ಅದು ಬ್ಲೂ ಕಲರ್ ಇರುತ್ತೆ, ಆ್ಯಂಟಿ ಬಿ ಯೆಲ್ಲೋ ಕಲರ್ ಇರುತ್ತೆ, ಆ್ಯಂಟಿ ಡಿ ಕಲರ್ಲೆಸ್ ಇರುತ್ತೆ. ಈ ಮೂರು ರೀತಿಯಾದಂಥ ಬಾಟಲ್ಗಳನ್ನು ಇಟ್ಕೊಂಡಿರ್ತಾರೆ. ನಾವು ಬ್ಲಡ್ ಟೆಸ್ಟನ್ನು ಮಾಡುವಾಗ ಆ ನೀಲಿ ಬಣ್ಣದ ಆ್ಯಂಟಿ ಸಿರಮ್ ಎಯನ್ನು ಹಾಕಿದಾಗ ಅದರಲ್ಲಿ ಯಾವ ರಕ್ತದ ಕಣಗಳು ಒಂದಕ್ಕೊಂದು ಅಂಟಿಕೊಂಡು ಅಗ್ಲುಟಿನೇಷನ್ ಅಂತ ಕರಿತೀವಿ, ಆ ಕ್ರಿಯೆ ನಡೆದು ಯಾವುದೋ ರಕ್ತದ ಕಣಗಳು ಒಂದಕ್ಕೊಂದು ಅಂಟಿಕೊಳ್ಳುತ್ತೋ ಅದರ ಆಧಾರದ ಮೇಲೆ ನಾವು ಇದು ಈ ಗ್ರೂಪು ಅನ್ನುವಂಥದ್ದನ್ನು, ಬ್ಲಡ್ ಗ್ರೂಪ್ ಅನ್ನುವಂಥದ್ದನ್ನು

ನಿರ್ಧಾರ ಖಚಿತಪಡಿಸ್ಕೊಳ್ತೀವಿ. ಹಾಗಾಗಿ ಆಂಟಿಸಿರಮ್ ಅನ್ನು ಬಳಸ್ತೀವಿ. ಆಂಟಿಸಿರಾ ಎ ಅಂತ ನೀಲಿ ಬಣ್ಣದ ರಾಸಾಯನಿಕ, ಇದು ಎ ರಕ್ತದ ಗುಂಪನ್ನು ಪರೀಕ್ಷಿಸಲು ಬಳಸಲಾಗುತ್ತೆ. ಇನ್ನು ಆಂಟಿಸಿರಮ್ ಬಿ ಎನ್ನುವಂಥದ್ದು ಹಳದಿ ಬಣ್ಣದ ರಾಸಾಯನಿಕ ಆಗಿರುತ್ತೆ, ಇದನ್ನು ಬಿ ರಕ್ತದ ಗುಂಪನ್ನು ಪರೀಕ್ಷಿಸಲು ಬಳಸಲಾಗುತ್ತೆ. ಹಾಗೆ ಆಂಟಿಸಿರಮ್ ಡಿ ಅಂತ ಬಳಸ್ತೀವಿ, ಇದನ್ನು ಬಳಸೋದ್ರಿಂದ ಬಣ್ಣರಹಿತ ಆಗಿರುತ್ತೆ, ಇದು ಕಲರ್ಲೆಸ್ ಇರುವಂಥದ್ದು. ಇದು ರಕ್ತದಲ್ಲಿ ಆರ್ಎಚ್ ಅಂಶ, ಅಂದರೆ ನಾವು ಎ ಪಾಸಿಟಿವ್, ಬಿ ಪಾಸಿಟಿವ್ ಅಥವಾ ಓ ನೆಗೆಟಿವ್, ಓ ಪಾಸಿಟಿವ್ ಅಂತ ಹೀಗೆ ಪಾಸಿಟಿವ್ ನೆಗೆಟಿವ್ ಅನ್ನು ಹೇಳೋದಕ್ಕೆ ನಾವು ಆಂಟಿಸಿರಮ್ ಡಿ ಅನ್ನು ಬಳಸ್ತೀವಿ. ಇದು ರಕ್ತದಲ್ಲಿ ಆರ್ ಎಚ್ ಅಂಶ ಪಾಸಿಟಿವ್ ಅಥವಾ ನೆಗೆಟಿವ್ ಇದೆಯೋ ಅಂತ ತಿಳಿಯೋದಕ್ಕೆ ಸಹಾಯವನ್ನು ಮಾಡುತ್ತೆ. ಗೊತ್ತಾಯ್ತಲ್ವಾ ಸ್ನೇಹಿತರೆ, ನಾವು ರಕ್ತದ ಗುಂಪನ್ನು ಪತ್ತೆ ಹಚ್ಚಲು ಬಳಸುವಂತಹ ರಾಸಾಯನಿಕ ಆಂಟಿಸಿರಮ್, ಅದರಲ್ಲಿ ಮೂರು ಭಾಗಗಳನ್ನು ಮಾಡಿರ್ತಾರೆ. ಆಂಟಿಸಿರಮ್ ಎ ಇದು ನೀಲಿ ಬಣ್ಣದಲ್ಲಿರುತ್ತೆ, ಆಂಟಿಸಿರಮ್ ಬಿ ಇದು ಹಳದಿ ಬಣ್ಣದಲ್ಲಿರುತ್ತೆ, ಆಂಟಿಸಿರಮ್ ಡಿ ಇದು ಕಲರ್ಲೆಸ್ ಬಣ್ಣರಹಿತವಾಗಿರುತ್ತೆ. ರಕ್ತದ ಕಣಗಳು ಒಂದಕ್ಕೊಂದು ಅಂಟಿಕೊಳ್ಳುವ ಕ್ರಿಯೆಯ ಆಧಾರದ ಮೇಲೆ ರಕ್ತದ ಗುಂಪು ಯಾವುದು ಅಂತ ನಿರ್ಧರಿಸಲಾಗುತ್ತೆ. ಗೊತ್ತಾಗಿದೆ ಅಂದ್ಕೊಳ್ತೀನಿ. ನಮ್ಮ ಸ್ಯಾಂಪಲ್ ರಕ್ತದ ಮಾದರಿಗೆ ಈ ಸಿರಮ್ಗಳನ್ನು ಬಳಸಿದಾಗ ಅದು ಯಾವುದು ಅಂಟಿಕೊಳ್ಳುತ್ತೆ, ಅದು ಆ ಗ್ರೂಪಿನ ಬ್ಲಡ್ ಆಗಿರುತ್ತೆ ಅನ್ನುವಂಥದ್ದು ಗೊತ್ತಾಗಿದೆ. ಓಕೆ, ಸಾಕಷ್ಟು ಜನ ಸಂದೇಶವನ್ನು ಕಳಿಸಿದ್ರಿ, ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದೀಗ ಉಲ್ಲಾಸ ಕಾರ್ಯಕ್ರಮದಲ್ಲಿ ಕೇಳೋಣ ಮತ್ತೊಂದು ಭಾವಗೀತೆಯನ್ನು.

ಕೇಳುಗರೆ, ಇಂದು ಸಂಜೆ 6:51 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಐಸಿಸಿ ಟಿ20 ಮಹಿಳೆಯರ ವಿಶ್ವಕಪ್ 2026 ಅಂಗವಾಗಿ ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ಇಂಗ್ಲೆಂಡ್ನ ಬರ್ಮಿಂಗ್ ಹ್ಯಾಮ್ನಲ್ಲಿ ನಡೆಯಲಿರುವ ಕ್ರಿಕೆಟ್ ಪಂದ್ಯದ ನೇರ ವೀಕ್ಷಕ ವಿವರಣೆ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಪ್ರಸಾರವಾಗಲಿದೆ. ಉಳಿದಂತೆ ನ್ಯೂಸ್ ಆನ್ ಏರ್ ಆಪ್ನಲ್ಲಿ 6:51 ಎಂದಿನಂತೆ ನಮ್ಮ ನಿಲಯದಿಂದ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಡ್ರ್ಯಾಗನ್ ಹಣ್ಣು ಹಾಗೂ ತೋಟಗಾರಿಕೆ ಬೆಳೆಗಳಲ್ಲಿನ ಅನುಭವಗಳ ಕುರಿತು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ನಿಟ್ಟೂರಿನ ಪ್ರಗತಿಪರ ಕೃಷಿಕ ಬಿಜಿ ಧನಂಜಯ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ನಂತರ ಕಾರ್ಯಕ್ರಮದಲ್ಲಿ ಜನಪದ ಗೀತೆ, ಪೇಟೆ ಧಾರಣೆ, ಹವಾಮಾನ ವರದಿ ಪ್ರಸಾರವಾಗಲಿದೆ. ಉಲ್ಲಾಸ ಕಾರ್ಯಕ್ರಮದಲ್ಲಿ ಇದೀಗ ಮತ್ತೊಂದು ಭಾವಗೀತೆ ಆಲಿಸೋಣ.

ಇದುವರೆಗೂ ಕಾರ್ಯಕ್ರಮ ಉಲ್ಲಾಸ ಮೂಡಿ ಬಂದಿತು. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ ಆಗಲಿದೆ 2 ಗಂಟೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ 2 ಗಂಟೆಗೆ ಮಿಡ್ ಡೇ ನ್ಯೂಸ್, 2:15 ಹಿಂದಿನ ವಾರ್ತೆಗಳು, 2:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಪ್ರಸಾರವಾಗಲಿದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಯುಪಿಎ ಅವಧಿಗೆ ಹೋಲಿಸಿದರೆ ಕೇಂದ್ರದಿಂದ ರಾಜ್ಯಕ್ಕೆ 5 ಪಟ್ಟು ಹೆಚ್ಚಿನ ತೆರಿಗೆ ಹಂಚಿಕೆ, ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್. ಆರೋಗ್ಯ ಕ್ಷೇತ್ರದ ಮೂಲಸೌಕರ್ಯ ನಿರ್ಮಾಣ ಸುಧಾರಣೆಗೆ ಕೇಂದ್ರದ ಒತ್ತು, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಸಂಶೋಧನೆ ಮತ್ತು ನಾವೀನ್ಯತೆ ಕ್ಷೇತ್ರದಲ್ಲಿ ಭಾರತ ಮುಂಚೂಣಿ ರಾಷ್ಟ್ರ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ಇಂದು ವಿಶ್ವ ರಕ್ತದಾನಿಗಳ ದಿನ, ಹಲವೆಡೆ ಜಾಗೃತಿ.

0: ಕಾರ್ಯಕ್ರಮ, ರಕ್ತದಾನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ. ಹಿಂದಿನ ಯುಪಿಎ ಅವಧಿಗೆ ಹೋಲಿಸಿದರೆ ಈಗಿನ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ 5 ಪಟ್ಟು ಹೆಚ್ಚು ತೆರಿಗೆ ಹಂಚಿಕೆಯಾಗಿದೆ ಎಂದು ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿಂದು ನಡೆದ ವಿಕಸಿತ ಭಾರತ ಸಂಕಲ್ಪ ಸಮಾವೇಶದಲ್ಲಿ ಮಾತನಾಡಿದ ಅವರು, ಕೇಂದ್ರದಿಂದ ತೆರಿಗೆ ಹಂಚಿಕೆ ವಂಚನೆ ಕುರಿತ ರಾಜ್ಯ ಸರ್ಕಾರದ ಆರೋಪಗಳನ್ನು ನಿರಾಕರಿಸಿದರು. ರಾಜ್ಯಕ್ಕೆ ಹಂಚಿಕೆಯಾದ ತೆರಿಗೆ ವಿವರಗಳನ್ನು ಒದಗಿಸಿದ ಸಚಿವರು, ರಾಜ್ಯವು 4 ಲಕ್ಷ ಕೋಟಿ ರೂಪಾಯಿ ತೆರಿಗೆ ಹಂಚಿಕೆಯನ್ನು ಪಡೆದುಕೊಂಡಿದೆ ಎಂದು ಹೇಳಿದರು. ಬಂಡವಾಳ ಆಸ್ತಿಗಳಲ್ಲಿ ಹೂಡಿಕೆ ಮಾಡಲು ರಾಜ್ಯಕ್ಕೆ 50 ವರ್ಷಗಳವರೆಗೆ 18,000 ಕೋಟಿ ರೂಪಾಯಿ ಬಡ್ಡಿರಹಿತ ಸಾಲ ನೀಡಲಾಗಿದೆ. 8,100 ಕಿಲೋಮೀಟರ್ ರಾಷ್ಟೀಯ ಹೆದ್ದಾರಿಗಳನ್ನು ನಿರ್ಮಿಸಲು 63,000 ಕೋಟಿ ರೂಪಾಯಿ ಕೇಂದ್ರ ನಿಧಿ ನೀಡಲಾಗಿದೆ. ರೈಲ್ವೆ ಮೂಲಸೌಕರ್ಯಕ್ಕಾಗಿ 7,700 ಕೋಟಿ ರೂಪಾಯಿ, ಬೆಂಗಳೂರು ಚೆನ್ನೈ ಕಾರಿಡಾರ್ ಯೋಜನೆಗೆ 7,000 ಕೋಟಿ ರೂಪಾಯಿ ಒದಗಿಸಲಾಗಿದೆ ಎಂದು ಹಣಕಾಸು ಸಚಿವರು ಮಾಹಿತಿ ನೀಡಿದರು. ನವೀಕರಿಸಬಹುದಾದ ಇಂಧನ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲು 1,354 ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಲಾಗಿದೆ. ಮುಂದಿನ ವರ್ಷ ಜೂನ್ ವೇಳೆಗೆ ಕೊಪ್ಪಳ ಮತ್ತು ಗದಗ ಹಸಿರು ಶಕ್ತಿಯ ಕೇಂದ್ರವಾಗಲಿದೆ. ಜನಧನ್, ಮುದ್ರಾ, ಆಯುಷ್ಮಾನ್ ಇನ್ನಿತರ ಕೇಂದ್ರದ ಯೋಜನೆಗಳು ಹಾಗೂ ನವೋದ್ಯಮಗಳಿಗೆ ನೀಡಿದ ಪ್ರೋತ್ಸಾಹದಿಂದ ಕರ್ನಾಟಕವು ಪ್ರಯೋಜನ ಪಡೆದಿದೆ ಎಂದು ನಿರ್ಮಲಾ ಸೀತಾರಾಮನ್ ತಿಳಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಳೆದ 12 ವರ್ಷಗಳ ಜನಪರ ಆಡಳಿತದಲ್ಲಿ ಆರೋಗ್ಯ ಕ್ಷೇತ್ರದ ಮೂಲಸೌಕರ್ಯ ನಿರ್ಮಾಣ ಮತ್ತು ಸುಧಾರಣೆಗೆ ಅನೇಕ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಮಂಡ್ಯ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಮಿಮ್ಸ್ನಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಅತ್ಯಾಧುನಿಕ ಲಿಫ್ಟ್ ಮತ್ತಿತರ ಅಭಿವೃದ್ಧಿ ಕಾಮಗಾರಿಗಳನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ನೀಡಿರುವ 1.5 ಕೋಟಿ ರೂಪಾಯಿ ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ಅನುದಾನದಲ್ಲಿ ಮೂಲಸೌಕರ್ಯಗಳನ್ನು ಕಲ್ಪಿಸಲಾಗಿದೆ. ಇದರಿಂದ ಸಾರ್ವಜನಿಕರಿಗೆ ಅನುಕೂಲವಾಗಲಿದೆ ಎಂದರು. ಜಗತ್ತಿನಲ್ಲಿಯೇ ಅತಿದೊಡ್ಡ ಆರೋಗ್ಯ ವಿಮಾ ಯೋಜನೆಯನ್ನು ಅನುಷ್ಠಾನ ಮಾಡಲಾಗಿದೆ. ಆರೋಗ್ಯವಂತ ಮತ್ತು ಸಶಕ್ತ ಭಾರತ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಬದ್ದವಾಗಿದೆ ಎಂದು ಅವರು ಇದೇ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಸಂಶೋಧನೆ ಮತ್ತು ನಾವೀನ್ಯತೆ ಕ್ಷೇತ್ರದಲ್ಲಿ ಭಾರತ ಮುಂಚೂಣಿ ರಾಷ್ಟವಾಗಿ ಹೊರಹೊಮ್ಮುತ್ತಿದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಬೆಂಗಳೂರಿನಲ್ಲಿ ನಿನ್ನೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಆಯೋಜಿತ 6ನೇ ಸಿಎಸ್ಐಆರ್ ಆರ್ಐಎಸ್ಸಿ ಸಮಾವೇಶದಲ್ಲಿ ಮಾತನಾಡಿದ ಅವರು, ಭಾರತವು ನಾವೀನ್ಯತೆ ಮತ್ತು ಸಮಸ್ಯೆ ಪರಿಹಾರ ಸಾಮರ್ಥ್ಯಗಳನ್ನು ಪ್ರೋತ್ಸಾಹಿಸುವ ರಾಷ್ಟೀಯ ಶಿಕ್ಷಣ ನೀತಿಯನ್ನು ಅಳವಡಿಸಿಕೊಳ್ಳುವ ಮೂಲಕ ಪದವಿ ಕೇಂದ್ರಿತ ವಿಧಾನದಿಂದ ಕ್ರಮೇಣ ದೂರ ಸರಿಯುತ್ತಿವೆ ಎಂದರು. ಪೇಟೆಂಟ್ ಸಲ್ಲಿಕೆಯಲ್ಲಿ ಭಾರತ ಇಂದು ವಿಶ್ವದಲ್ಲಿ 6ನೇ ಸ್ಥಾನದಲ್ಲಿದೆ. ಜಾಗತಿಕ ನಾವೀನ್ಯತಾ ಸೂಚ್ಯಂಕದಲ್ಲಿ ಭಾರತದ ಶ್ರೇಯಾಂಕ 81ನೇ ಸ್ಥಾನದಿಂದ 38ನೇ ಸ್ಥಾನಕ್ಕೆ ಏರಿದೆ. ಅಗ್ರ 100 ಉಲ್ಲೇಖಗಳಲ್ಲಿ ಶೇಕಡ 10ರಷ್ಟು ಭಾರತದ ಕೊಡುಗೆಗಳಾಗಿವೆ ಎಂದು ಶ್ಲಾಘಿಸಿದರು. ಭಾರತದಲ್ಲಿ 2,30,000 ನವೋದ್ಯಮಗಳಿವೆ. ದೇಶದ 2 ಮತ್ತು 3ನೇ ಹಂತದ ನಗರಗಳಲ್ಲಿ 25 ಲಕ್ಷ ಯುವಜನರಿಗೆ ಉದ್ಯೋಗಾವಕಾಶ ಲಭಿಸಿದೆ ಎಂದು ಅವರು ತಿಳಿಸಿದರು. 2 ದಿನಗಳ ರೈಸ್ ಸಮಾವೇಶದಲ್ಲಿ ಏರೋಸ್ಪೇಸ್, ಆಹಾರ ತಂತ್ರಜ್ಞಾನ, ಕೃತಕ ಬುದ್ದಿಮತ್ತೆ ಕ್ಷೇತ್ರದಲ್ಲಿ 100ಕ್ಕೂ ಹೆಚ್ಚು ನವೋದ್ಯಮಗಳು ತನ್ನ ಉತ್ಪನ್ನಗಳನ್ನು ಪ್ರದರ್ಶಿಸುತ್ತಿವೆ. ಉದ್ಘಾಟನಾ ಸಮಾರಂಭದಲ್ಲಿ ಜಂಟಿ ಸಂಶೋಧನೆ ಮತ್ತು ಅಭಿವೃದ್ಧಿ ಪ್ರಯತ್ನಗಳಿಗಾಗಿ ಐಐಟಿ ಧಾರವಾಡ, ಐಐಟಿಎಂ ಚೆನ್ನೈ ಮತ್ತು ನಿವೇದಿ ಐಸಿಎಆರ್ ಒಪ್ಪಂದಗಳಿಗೆ ಸಹಿ ಹಾಕಿದವು. ದೇಶದ ಎಡಪಂಥೀಯ ಉಗ್ರವಾದ ಬಾಧಿತ ಪ್ರದೇಶಗಳು ಸೇರಿದಂತೆ ವಿದೇಶಿ ಡೆಬಿಟ್ ಕಾರ್ಡ್ ಜಾಲಗಳ ಮೂಲಕ ವಿದೇಶಿ ಹಣವನ್ನು ಅಕ್ರಮವಾಗಿ ಬಳಸಿಕೊಂಡಿರುವ ಆರೋಪದಲ್ಲಿ ಜಾರಿ ನಿರ್ದೇಶನಾಲಯ ಇಡಿ ನೀಡಿರುವ ದೂರಿನ ಆಧಾರದಲ್ಲಿ ಅಮೆರಿಕ ಮೂಲದ ಸಂಸ್ಥೆ ಮತ್ತು ಇತರ 6 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಇಡಿ ದೂರಿನ ಮೇರೆಗೆ ಬೆಂಗಳೂರಿನ ಕೊತ್ತನೂರು ಪೊಲೀಸರು ಇದೇ 11ರಂದು ಭಾರತೀಯ ನ್ಯಾಯಸಂಹಿತೆ ಮತ್ತು ಕಾನೂನುಬಾಹಿರ ಚಟುವಟಿಕೆ ತಡೆಗಟ್ಟುವಿಕೆ ಕಾಯ್ದೆಯಡಿ ಪ್ರಕರಣ ದಾಖಲಿಸಿದ್ದಾರೆ. ಏಪ್ರಿಲ್ 18 ಮತ್ತು 19ರಂದು ಆದಾಯ ತೆರಿಗೆ ಕಾಯ್ದೆ ಮತ್ತು ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆಯಡಿ ನಡೆಸಿದ ಶೋಧ ಕಾರ್ಯದಲ್ಲಿ ಆರೋಪಿಗಳು ಅಮೆರಿಕ ಮೂಲದ ಸಂಸ್ಥೆಯೊಂದರ ಜೊತೆಗೆ ಸಂಪರ್ಕ ಹೊಂದಿದ್ದು ಅಕ್ರಮ ಹಣ ವರ್ಗಾವಣೆಗಾಗಿ ಅಮೆರಿಕದ ಬ್ಯಾಂಕ್ ನೀಡಿದ ವಿದೇಶಿ ಮೂಲದ ಡೆಬಿಟ್ ಕಾರ್ಡ್ಗಳನ್ನು ಬಳಸಿದ್ದಾರೆ. 2025ರ ನವೆಂಬರ್ನಿಂದ 2026ರ ಏಪ್ರಿಲ್ ನಡುವೆ ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ ಮತ್ತು ವಿದೇಶಿ ಕೊಡುಗೆ ನಿಯಂತ್ರಣ ಕಾಯ್ದೆಯ ನಿಬಂಧನೆಗಳನ್ನು ಉಲ್ಲಂಘಿಸಿ ಸುಮಾರು 92,55,00,000 ರೂಪಾಯಿಗಳನ್ನು ಅಕ್ರಮವಾಗಿ ವರ್ಗಾವಣೆ ಮಾಡಲಾಗಿದೆ ಎಂದು ಇಡಿ ತಿಳಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.

0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಇಂದು ವಿಶ್ವ ರಕ್ತದಾನಿಗಳ ದಿನ. ಜಗತ್ತಿನಾದ್ಯಂತ ವಿವಿಧ ದೇಶಗಳಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರಗಳನ್ನು ಆಯೋಜಿಸಿ ರಕ್ತದಾನದ ಮಹತ್ವ ಮತ್ತು ಪ್ರಯೋಜನಗಳ ಕುರಿತು ಸಮಾಜದಲ್ಲಿ ಅರಿವು ಮೂಡಿಸಲಾಗುತ್ತಿದೆ. ಹೆರಿಗೆ, ಅಪಘಾತ, ವಿವಿಧ ಶಸ್ತ್ರಚಿಕಿತ್ಸೆ, ರಕ್ತಹೀನತೆ ಇನ್ನಿತರ ತುರ್ತು ಸಂದರ್ಭಗಳಲ್ಲಿ ಆಸ್ಪತ್ರೆಗಳಲ್ಲಿ ರಕ್ತದ ಅವಶ್ಯಕತೆ ಇರುತ್ತದೆ. 18 ವರ್ಷದಿಂದ 60 ವರ್ಷದೊಳಗಿನ 45 ಕೆಜಿಗಿಂತ ಹೆಚ್ಚು ತೂಕವಿರುವ ಪ್ರತಿಯೊಬ್ಬ ಆರೋಗ್ಯವಂತ ವ್ಯಕ್ತಿಯು 6 ತಿಂಗಳಿಗೊಮ್ಮೆ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಬಹುದಾಗಿದೆ. ಒಬ್ಬ ವ್ಯಕ್ತಿ ಮಾಡುವ ರಕ್ತದಾನದಿಂದ ಕನಿಷ್ಠ 3 ಪ್ರಾಣಗಳನ್ನು ಉಳಿಸಲು ಅನುಕೂಲವಾಗುತ್ತದೆ. ವಿಶ್ವ ರಕ್ತದಾನಿಗಳ ದಿನದ ಅಂಗವಾಗಿ ಕಷ್ಟದ ಸಮಯದಲ್ಲಿ ಕುಟುಂಬಗಳಿಗೆ ಬೆಂಬಲ ನೀಡುವ ನಮ್ಮ ಸಮಾಜದಲ್ಲಿ ಸಹಾನುಭೂತಿಯ ಮನೋಭಾವವನ್ನು ಬಲಪಡಿಸುವ ರಕ್ತದಾನಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಧನ್ಯವಾದ ತಿಳಿಸಿದ್ದಾರೆ. ರಕ್ತದಾನ ಸಂಸ್ಕೃತಿ ಪೋಷಿಸುವುದನ್ನು ಮುಂದುವರಿಸೋಣ ಮತ್ತು ಹೆಚ್ಚಿನ ಜನರು ರಕ್ತದಾನ ಮಾಡಲು ಪ್ರೇರೇಪಿಸೋಣ ಎಂದು ಮುಖ್ಯಮಂತ್ರಿ ಕರೆ ನೀಡಿದ್ದಾರೆ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಕೇಂದ್ರ ಸರ್ಕಾರದಿಂದ 59 ಕೋಟಿ 50 ಲಕ್ಷ ರೂಪಾಯಿ ಅನುದಾನ ಮಂಜೂರಾಗಿದೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ. ಕೇಂದ್ರ ರಸ್ತೆ ಅಭಿವೃದ್ಧಿ ನಿಧಿ 2026-27 ಸಾಲಿನ ಯೋಜನೆಯಡಿ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯ ಆಯ್ದ ರಾಜ್ಯ ಹೆದ್ದಾರಿ ಹಾಗೂ ಜಿಲ್ಲಾ ಮುಖ್ಯ ರಸ್ತೆಗಳ ಅಭಿವೃದ್ಧಿಗೆ ಈ ಅನುದಾನವನ್ನು ಮಂಜೂರು ಮಾಡಲಾಗಿದೆ ಎಂದು ಅವರು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಜಿಲ್ಲೆಯ ಪ್ರಮುಖ ರಸ್ತೆಗಳಿಗೆ ಅಗತ್ಯವಿರುವ ಸುಧಾರಣೆ ಹಾಗೂ ಅಭಿವೃದ್ಧಿ ಕಾಮಗಾರಿಗಳಿಗೆ ಈ ಅನುದಾನ ಬಳಕೆಯಾಗಲಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಕೋಲಾರದ ಮಾವು ಬೆಳೆಗಾರರ ಹಿತರಕ್ಷಣೆ ಹಾಗೂ ಎಪಿಎಂಸಿ ಮಾರುಕಟ್ಟೆಗೆ ಭೂಮಿ ಮಂಜೂರು ಕುರಿತು ಚರ್ಚಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ.ಎಂ.ಆರ್.ರವಿ ತಿಳಿಸಿದ್ದಾರೆ. ಜಿಲ್ಲೆಯ ಮಾವು ಬೆಳೆಗಾರರ ಹಿತದೃಷ್ಟಿಯಿಂದ ಹಾಗೂ ಅವರು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಕಳೆದ ಸಾಲಿನಲ್ಲಿ ಮಂಜೂರು ಮಾಡಿದಂತೆ ಪಿಡಿಪಿಎಸ್ ಮಂಜೂರು ಮಾಡಲು ಸಭೆಯಲ್ಲಿ ಮನವಿ ಮಾಡಲಾಯಿತು ಎಂದು ಅವರು ಮಾಹಿತಿ ನೀಡಿದ್ದಾರೆ. ಉದ್ದೇಶಿತ ನೂತನ ಎಪಿಎಂಸಿ ಮಾರುಕಟ್ಟೆಗಾಗಿ 80 ಎಕರೆ ಜಾಗವನ್ನು ಗುರುತಿಸಲಾಗಿದೆ. ಇದರಲ್ಲಿ ಯಾವುದೇ ತಕರಾರು ಅಥವಾ ವಿವಾದವಿಲ್ಲದ 60 ಎಕರೆ ಜಾಗವನ್ನು ಎಪಿಎಂಸಿಗೆ ಹಸ್ತಾಂತರಿಸಲು ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವಾಲಯದ ಸಹಯೋಗದಲ್ಲಿ ರಾಷ್ಟಮಟ್ಟದಲ್ಲಿ ಫೌಂಡೇಶನಲ್ ಲರ್ನಿಂಗ್ ಸ್ಟಡಿ ನಡೆಸಲಾಗುತ್ತಿದ್ದು, ಚಿತ್ರದುರ್ಗ ಜಿಲ್ಲೆಯಲ್ಲಿ June 11 and 12 ನಡೆದ ಸಮೀಕ್ಷೆಯಲ್ಲಿ 90 ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ಎಂದು ಡಯಟ್ ಪ್ರಾಚಾರ್ಯ ಎಂ ನಾಸಿರುದ್ದೀನ್ ತಿಳಿಸಿದರು. ಸಮೀಕ್ಷಾದಾರರಿಗೆ ಜಿಲ್ಲಾ ಹಂತದಲ್ಲಿ ತರಬೇತಿ ನೀಡಿ ಟ್ಯಾಬ್ಲೆಟ್ ಡಿಜಿಟಲ್ ತಂತ್ರಜ್ಞಾನದ ಮೂಲಕ ಸಮೀಕ್ಷೆ ನಡೆಸಲಾಗಿದೆ. ಪ್ರಸಕ್ತ ವರ್ಷ 4ನೇ ತರಗತಿಯಲ್ಲಿ ಅಧ್ಯಯನ ಮಾಡುತ್ತಿರುವ ವಿದ್ಯಾರ್ಥಿಗಳ ಮೂಲಭೂತ ಭಾಷಾ ಕೌಶಲ ಮತ್ತು ಸಂಖ್ಯಾಜ್ಞಾನ ಕೌಶಲ ಪರೀಕ್ಷಿಸಲಾಗಿದೆ ಎಂದು ತಿಳಿಸಿದರು. ನೋಡಲ್ ಅಧಿಕಾರಿ ಎಲ್ ರೇವಣ್ಣ ಮಾತನಾಡಿ, ಶಾಲಾ ಪ್ರಶ್ನಾವಳಿ ಮೂಲಕ ಮೂಲಭೂತ ಸೌಲಭ್ಯಗಳು, ಶಿಕ್ಷಕರ ಪ್ರಶ್ನಾವಳಿಯಿಂದ ವಿದ್ಯಾರ್ಹತೆ ಮತ್ತು ವೃತ್ತಿಪರ ಮಾಹಿತಿ, ವಿದ್ಯಾರ್ಥಿ ಪ್ರಶ್ನಾವಳಿ ಮೂಲಕ ಕಲಿಕಾ ಪ್ರಗತಿ ಮೌಲ್ಯಮಾಪನ ಮಾಡಲಾಗುವುದು ಎಂದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ನಗರಸಭೆ ಸಹಯೋಗದೊಂದಿಗೆ ಕಸ ವಿಂಗಡಣೆ ಮತ್ತು ತ್ಯಾಜ್ಯ ನಿರ್ವಹಣೆ ಕುರಿತ ಜಾಗೃತಿ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಡಾ.ಕೆ.ಎನ್.ಅನುರಾಧ ಚಾಲನೆ ನೀಡಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯುಪಿಎ ಅವಧಿಗೆ ಹೋಲಿಸಿದರೆ ಕೇಂದ್ರದಿಂದ ರಾಜ್ಯಕ್ಕೆ 5 ಪಟ್ಟು ಹೆಚ್ಚಿನ ತೆರಿಗೆ ಹಂಚಿಕೆ, ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್. ಆರೋಗ್ಯ ಕ್ಷೇತ್ರದ ಮೂಲಸೌಕರ್ಯ ನಿರ್ಮಾಣ ಸುಧಾರಣೆಗೆ ಕೇಂದ್ರದ ಒತ್ತು, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ. ಸಂಶೋಧನೆ ಮತ್ತು ನಾವೀನ್ಯತೆ ಕ್ಷೇತ್ರದಲ್ಲಿ ಭಾರತ ಮುಂಚೂಣಿ ರಾಷ್ಟ, ಕೇಂದ್ರ ಸಚಿವ ಡಾ.ಜಿತೇಂದ್ರ ಸಿಂಗ್. ಇಂದು ವಿಶ್ವ ರಕ್ತದಾನಿಗಳ ದಿನ, ಹಲವೆಡೆ ಜಾಗೃತಿ ಕಾರ್ಯಕ್ರಮ, ರಕ್ತದಾನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
3: ಇದು ನಿಮ್ಮ ನೆಚ್ಚಿನ 102.6 ಮೆಗಾಹರ್ಟ್ಸ್ಗಳ ಚಿತ್ರದುರ್ಗ ಬಾನುಲಿ ಪ್ರಸಾರ ಕೇಂದ್ರ. ಸಮಯ 2:40.25. ಇದೀಗ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

ಕೇಳುಗರೆ, ಇಂದು ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ 5 ಗಂಟೆಗೆ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ಇಂದು ಪ್ರಸಾರವಾಗಲಿರುವಂತಹ ಗೀತೆಗಳು ಹೀಗಿವೆ. ಪಾವನ ಗಂಗಾ ಚಿತ್ರದಿಂದ ಈ ಗೀತೆ

ಕೇಳುಗರೆ, ಈ ಹಾಡುಗಳ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ನಿಲಯದ ವಾಟ್ಸ್ಆಪ್ ಸಂಖ್ಯೆ 9444840773 ಕಳಿಸಿಕೊಡಿ. ಈ ಸಂಜೆ ಕೇಳಿ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಸಂದೇಶಗಳ ಕಾರ್ಯಕ್ರಮ. ಕೇಳುಗರೆ, ಇಂದಿನ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದ ವಿಷಯ ಮುಂಗಾರು ಸಂಭ್ರಮ ಹಂಗಾಮ. ಇದೇನಿದು ಮುಂಗಾರು ಮಳೆ, ಸಂಭ್ರಮನೂ ಹೌದು ಹಂಗಾಮನೂ ಹೌದು. ಅಂದರೆ ಬಂದಿದೆ ಮುಂಗಾರು, ಆದರೆ ಇನ್ನೂ ಮಳೆ ನಮಗೆ ಬಯಲುಸೀಮೆಗೆ ಇನ್ನೂ ಮಳೆ ಬಂದಿಲ್ಲ. ಆದರೆ ಈ ಸಂಭ್ರಮ, ಕೆಲವು ಕಡೆ ಕರಾವಳಿಯಲ್ಲಿ ಮಳೆ ಬರ್ತಾ ಇದೆ, ಕೆಲವು ಕಡೆ ಮಳೆ ಆಗ್ತಾ ಇದೆ, ಈ ಸಂಭ್ರಮ ಹೇಗಿದೆ? ಹಾಗೆ ಹಂಗಾಮ ಇನ್ನು ಮುಂಗಾರು ಪ್ರಾರಂಭ ಆಗಿದೆ, ಹೇಗೆಲ್ಲ ಅದು ಬರುತ್ತೆ ಅನ್ನೋದ್ರ ಕುರಿತಾಗಿ ಒಂದಿಷ್ಟು ಮಾಹಿತಿ, ಹಾಗೆ ಮುಂಗಾರು ಮಳೆ ಮುಂಗಾರಿನ ಕುರಿತಾದ ಹಾಡುಗಳನ್ನು ಕೂಡ ಈ ಸಮಯದಲ್ಲಿ ಆಲಿಸೋಣ. ಮುಂಗಾರು ಭಾರತೀಯರಿಗೆ ಜೀವಾಳ. ಭಾರತೀಯರಿಗೆ ಮುಂಗಾರು ಎನ್ನುವುದು ಕೇವಲ ಮಳೆಯಲ್ಲ, ಅದೊಂದು ಹಬ್ಬ, ಸಂಭ್ರಮ ಮತ್ತು ಇಡೀ ದೇಶದ ಜೀವಾಳ. ನೀರಿಗೆ ಹೋಲಿಸಿದರೆ ಭೂಮಿ, ಮಣ್ಣು ಮತ್ತು ಬಂಡೆಗಳು ಬೇಗನೆ ಕಾಯುತ್ತದೆ ಮತ್ತು ಬೇಗನೆ ತಣ್ಣಗಾಗುತ್ತದೆ. ನೀರು ಕಾಯಲು ಮತ್ತು ತಣ್ಣಗಾಗಲು ಹೆಚ್ಚಿನ ಸಮಯ ತೆಗೆದುಕೊಳ್ಳುತ್ತದೆ. ಈ ವ್ಯತ್ಯಾಸವೇ ಮಾರುತಗಳ ಸೃಷ್ಟಿಗೆ ಕಾರಣ ಆಗುತ್ತೆ. ಇನ್ನು ಸಮುದ್ರದ ಮೇಲಿನ ತೇವಾಂಶ ಭರಿತ ತಣ್ಣಗಿನ ಗಾಳಿಯು ಭಾರತದ ಭೂಭಾಗದ ಕಡೆಗೆ ನುಗ್ಗುತ್ತಾ ಹೋಗುತ್ತೆ. ಇದೇ ಮುಂಗಾರು ಮಳೆಗೆ ಕಾರಣವಾಗುತ್ತೆ.

ಇನ್ನು ಮುಂಗಾರು ಸಂಭ್ರಮ ಅಂದರೆ ಮಳೆಗಾಲದ ಆಗಮನದೊಂದಿಗೆ ಪ್ರಕೃತಿಯಲ್ಲಿ ಉಂಟಾಗುವ ಬದಲಾವಣೆಗಳು, ಕೃಷಿ ಚಟುವಟಿಕೆಗಳ ಆರಂಭ, ಹಾಗೆಯೇ ಈ ಸಮಯದಲ್ಲಿ ಸಾಂಸ್ಕೃತಿಕ ಆಚರಣೆಗಳ ಸಂತಸ ಕೂಡ ಇರುತ್ತೆ. ಇದು ರೈತರ ಬದುಕಿನಲ್ಲಿ ಹೊಸ ಭರವಸೆಯನ್ನು ಮತ್ತು ಜನಸಾಮಾನ್ಯರ ಮನಸ್ಸಿನಲ್ಲಿ ಆಹ್ಲಾದಕರ ವಾತಾವರಣವನ್ನು ಸೃಷ್ಟಿಸುತ್ತೆ. ಮುಂಗಾರು ಸಂಭ್ರಮ ಅಂತಂದ್ರೆ ಸುಡು ಬಿಸಿಲಿನ ಬೇಗೆಯಿಂದ ಕಂಗೆಟ್ಟಿರುವ ಭೂಮಿಗೆ ಮುಂಗಾರು ಮಳೆಯ ಹನಿಗಳು ಬೀಳುತ್ತಿದ್ದಂತೆ ಮಣ್ಣಿನಿಂದ ಬರುವ ಸುವಾಸನೆ ಚಿಗುರುಡಿಯುವ ಹಸಿರು ಪ್ರಕೃತಿಗೆ ಹೊಸ ಜೀವಕಳೆ ನೀಡುತ್ತದೆ. ಇನ್ನು ಕರ್ನಾಟಕದ ರೈತರು ಮಳೆಗಾಲದ ಆರಂಭದೊಂದಿಗೆ ಬಿತ್ತನೆ ಕಾರ್ಯವನ್ನು ಶುರು ಮಾಡ್ತಾರೆ. ಹೊಲ ಗದ್ದೆಗಳಲ್ಲಿ ಭತ್ತ, ರಾಗಿ, ಮುಸುಕಿನ ಜೋಳ ಹೀಗೆ ಮುಂತಾದ ಬೆಳೆಗಳನ್ನು ಬೆಳೆಯಲು ಇದು ಸಕಾಲ. ಇನ್ನು ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಮುಂಗಾರು

ಸಾಹಿತ್ಯಿಕವಾಗಿ ಮತ್ತು ಜಾನಪದ ಆಚರಣೆಗಳ ಮೂಲಕ ಕೂಡ ಬರಮಾಡಿಕೊಳ್ತಾರೆ. ಮುಂಗಾರು ಸಂಭ್ರಮದ ಬಗ್ಗೆ ಮತ್ತಷ್ಟು ಹಂಗಾಮದ ಬಗ್ಗೆ ಮಾತಾಡೋಣ. ಇದೀಗ ಮತ್ತೊಂದು ಗೀತೆಯನ್ನ ಕೇಳಿಬರೋಣ.

ಇನ್ನು ಮುಂಗಾರು ಹಂಗಾಮ. ಭಾರತೀಯ ಕೃಷಿ ಪದ್ಧತಿಯಲ್ಲಿ ಅತ್ಯಂತ ಪ್ರಮುಖವಾದ ಮಳೆಗಾಲದ ಬೆಳೆ ಬೆಳೆಯುವ ಕಾಲ ಈ ಮುಂಗಾರು. ಸಾಮಾನ್ಯವಾಗಿ ಇದು ಜೂನ್ನಿಂದ ಸೆಪ್ಟೆಂಬರ್ ಅಕ್ಟೋಬರ್ ವರೆಗೆ ಇರುತ್ತದೆ. ಕರ್ನಾಟಕದಲ್ಲಿ ಈ ಅವಧಿಯಲ್ಲಿ ಕೃಷಿ ಚಟುವಟಿಕೆಗಳು ಕರೆಗೆದಿರುತ್ತವೆ. ಇನ್ನು ಮುಂಗಾರು ಮಳೆ ನೈಋತ್ಯ ಮುಂಗಾರು ಮಳೆಯ ಆಗಮನದೊಂದಿಗೆ ಸಾಮಾನ್ಯವಾಗಿ ಜೂನ್ ಮೊದಲ ವಾರದಿಂದ ಈ ಹಂಗಾಮ ಆರಂಭವಾಗುತ್ತೆ. ಕರ್ನಾಟಕದಲ್ಲಿ ಮುಂಗಾರು ಹಂಗಾಮಿನಲ್ಲಿ ಭತ್ತ, ಮೆಕ್ಕೆಜೋಳ, ತೊಗರಿ, ಹೆಸರು, ಸಜ್ಜೆ, ಸೂರ್ಯಕಾಂತಿ ಮತ್ತು ನೆಲಗಡಲೆ ಮುಂತಾದ ಬೆಳೆಗಳನ್ನು ಹೆಚ್ಚಾಗಿ ಬೆಳೀತಾರೆ. ಇನ್ನು ಮುಂಗಾರು ಅಂತಂದ್ರೇ ಮಳೆ. ಈ ಮಳೆಗಾಲದ ಸೌಂದರ್ಯವನ್ನು ಕೇವಲ ಕಣ್ಣಿನಲ್ಲಿ ನೋಡೋದಕ್ಕಿಂತ ಮಳೆ ಹನಿಗಳನ್ನು ಮೈ ಮೇಲೆ ಬೀಳಿಸಿಕೊಳ್ಳುತ್ತಾ ಕಾಡಿನ ತಂಪಾದ ಗಾಳಿಯನ್ನು ಉಸಿರಾಡ್ತಾ ಕಿರುದಾರಿಯಲ್ಲಿ ಸಂಚರಿಸೋದೇ ರೋಚಕ ಅನುಭವವನ್ನು ನೀಡುತ್ತೆ. ಇನ್ನು ಮುಂಗಾರಿನ ಆಗಮನವಾಯಿತಂದ್ರೆ ಸಾಕು, ಕರ್ನಾಟಕದ ಪಶ್ಚಿಮ ಘಟ್ಟಗಳು ಹಸಿರು ಸೀರೆಯನ್ನು ಉಟ್ಟು ಮಂಜಿನ ಮುಸುಕು ಧರಿಸಿ ನಮ್ಮ ವಧುವಿನಂತೆ ಸಿಂಗಾರಗೊಳ್ತವೆ. ಜಿಟಿ ಜಿಟಿ ಮಳೆ, ಧುಮ್ಮೆಕ್ಕುವ ಜಲಪಾತಗಳು, ಕಣ್ಣು ಹಾಯಿಸದಷ್ಟು ಕಾಣುವ ದಟ್ಟ ಕಾಡಿನ ವಾತಾವರಣದಲ್ಲಿ ವಿಹರಿಸುವುದೇ ದಿವ್ಯಾನುಭೂತಿಯನ್ನು ನೀಡುತ್ತೆ. ಮಳೆ ನೋಡಲಿಕ್ಕಾಗಿಯೇ ಹೊರಡುವಂತಹ ಸಾಕಷ್ಟು ತಾಣಗಳು ನಮ್ಮ ಕರ್ನಾಟಕದಲ್ಲಿ ಇದ್ದಾವೆ. ಆಗೊಂಬೆ, ಕೊಡಗು, ಚಿಕ್ಕಮಗಳೂರು, ಉತ್ತರ ಕನ್ನಡ ಹೀಗೆ ಸಾಕಷ್ಟು ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿ ಇರುವಂತಹ ತಾಣಗಳಿಗೆ ನಾವು ಭೇಟಿ ಕೊಡೋದ್ರ ಮೂಲಕ ಈ ಮುಂಗಾರನ ಸಂಭ್ರಮವನ್ನು ಸವಿಯಬಹುದು.

0: ಮಂಚಾಯ ಗೀತ್ ಕಾರ್ಯಕ್ರಮ ಆಪ್ಸನಿಂಗೆ
1: ಕೊಟ್ಟಿಲ್ಲ ಇನ್ನು.
2: ಇದುವರೆಗೂ ಮುಂಗಾರು ಸಂಭ್ರಮ ಹಂಗಾಮ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಚಿತ್ರದುರ್ಗ ಸಮಯಾಗಲಿದೆ 3 ಗಂಟೆ. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಸಂಜೆ 5 ಗಂಟೆಗೆ ಚಂದ್ರವಳ್ಳಿ ಪ್ರಸಾರದಲ್ಲಿ ಮತ್ತೆ ನಾವು ನಿಮ್ಮನ್ನು ಭೇಟಿಯಾಗ್ತೀವಿ. ಕೇಳ್ತಾ ಇರಿ ನಿಮ್ಮ ಪ್ರೀತಿಯ ಚಿತ್ರದುರ್ಗ ಬಾನುಲಿಯನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ.

चित्रसेन उपचित्र सुचारू चित्राक्ष नंद और उपेंद्र मारे गए।

ಆಕಾಶವಾಣಿ ಚಿತ್ರದುರ್ಗ. ಕಲೆ, ಸಾಹಿತ್ಯ, ಮನೋರಂಜನೆ, ಶಿಕ್ಷಣ, ಸಂವಾದಗಳ ಮಿಶ್ರಣಗಳನ್ನೊಳಗೊಂಡ ಐತಿಹಾಸಿಕ ನಗರಿ ಚಿತ್ರದುರ್ಗದ ಏಕೈಕ ಬಾನುಲಿ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳುತ್ತಿರುವ ಕೇಳುಗರೆಲ್ಲರಿಗೂ ಸಂಜೆಯ ಚಂದ್ರವಳ್ಳಿ ಪ್ರಸಾರ ಕಾರ್ಯಕ್ಕೆ ಸ್ವಾಗತವನ್ನು ಕೋರುತ್ತಾ ನಾನು ನಿಮ್ಮ ಜೊತೆ ಆಗ್ತಾ ಇರೋದು ಎನ್ಜಿ ತಿಪ್ಪೇಸ್ವಾಮಿ. ಇದೀಗ ಸಮಯ 5:18. ಕಾರ್ಯಕ್ರಮ ನಮ್ಮ ಹಾಡು ನಿಮ್ಮ ಅನಿಸಿಕೆ ವ್ಯಾಟ್ಸಪ್ ಸಂದೇಶಗಳಾಧಾರಿತ ಕಾರ್ಯಕ್ರಮ. ಬನ್ನಿ, ಯಾರು ನಮ್ಮ ಹಾಡಿಗಾಗಿ ವ್ಯಾಟ್ಸಪ್ ಮೂಲಕ ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರೆ ಅಂಥೇಳಿ ನೋಡೋ ಒಂದು ಸಮಯ. ಮೊದಲನೇ ಸಂದೇಶ ಬಂದಿದೆ. ಕೆ ಶಿವಾನಂದಪ್ಪ, ಎನ್ ಚಂದ್ರಮ್ಮ, ಸವಳಂಗ, ನ್ಯೂ ಇಂದಿರಾ ಕಾಲೋನಿ, ನ್ಯಾಮತಿ ತಾಲೂಕು, ದಾವಣಗೆರೆ ಜಿಲ್ಲೆಯಿಂದ ಇಂದು ನೀವು ಆರಿಸಿಕೊಂಡ ನಮ್ಮ ಹಾಡು ನಿಮ್ಮ ಅನಿಸಿಕೆಯಲ್ಲಿ 3 ಚಲನಚಿತ್ರಗೀತೆಗಳು, ಸೂಪರ್, ಪಾವನಗಂಗಾ, ಚಂದ್ರಮುಖಿ ಪ್ರಾಣಸಖಿ, ಅರಸು. ಈ 3 ಚಲನಚಿತ್ರಗಳ ನಿರ್ದೇಶನ, ಚಿತ್ರೀಕರಣ, ಚಿತ್ರಕಥೆ, ನಿರ್ದೇಶನ ಚೆನ್ನಾಗಿದೆ. ಈ ಚಿತ್ರಗಳಲ್ಲಿ ನಟಿಸಿರುವ ನಟ ನಟಿಯರು ಚೆನ್ನಾಗಿ ನಟಿಸಿದ್ದಾರೆ. ಹಾಡುಗಳ ಸಾಹಿತ್ಯ, ಸಂಗೀತ ಮತ್ತು ಹಿನ್ನೆಲೆ ಗಾಯನ ಸೂಪರ್. ನನಗೆ ಪಾವನಗಂಗಾ ಹಳೆಯ ಚಿತ್ರ ತುಂಬ ಇಷ್ಟ. 3 ಗೀತೆಗಳನ್ನು ಪ್ರಸಾರ ಮಾಡುತ್ತಿರುವ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರಕ್ಕೂ ಮತ್ತು ನಿರೂಪಣೆ ಮಾಡುತ್ತಿರುವ ನಿಮಗೂ ಧನ್ಯವಾದಗಳು ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ ಕೂಡ. ಮುಂದಿನ ಸಂದೇಶವನ್ನು ನೋಡೋಣ. ಮುಂದಿನ ಸಂದೇಶ ಬಂದಿದೆ. ಶಾಂತಾಚಾರ, ಬಡಗೇರಿ, ಕುಕ್ಕನೂರು, ಹರಿಹರ ತಾಲೂಕು. ನಮಸ್ತೆ, ಚಿತ್ರದುರ್ಗ ಆಕಾಶವಾಣಿ ಕೇಂದ್ರಕ್ಕೆ ಸಂಜೆಯ ಚಂದ್ರವಳ್ಳಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸಂಜೆಯ

ಮುತ್ತಿನ ಸುಮಧರ ಧ್ವನಿಯಾಗಿ ಶ್ರೋತೃ ಮನದಲ್ಲಿ ಸಂತಸ ತುಂಬಿವಿರಿ. ಇಂಪಾದ ಮಾತು ಮಧುರ ಗೀತೆಗಳೊಂದಿಗೆ ಸಂಜೆಯ ನೂರೊಂಪನ್ನು ಸಂಜೆಯ ಇನ್ನಷ್ಟು ಸುಂದರಗೊಳಿಸುವಿರಿ. ನಮ್ಮ ಮೆಚ್ಚಿನ ಚಲನಚಿತ್ರ ಪಾವನಗಂಗಾ, ಹಾಡು ಆಕಾಶ ದೀಪವು ನೀನು, ನಿನ ಕಂಡಾಗ ಸಂತೋಷವೇನು. ಈ ಹಾಡು ಕನ್ನಡದ ಅತ್ಯಂತ ಮಧುರ ಮತ್ತು ಜನಪ್ರಿಯ ಪ್ರೇಮಗೀತೆಯಾಗಿದೆ. ಈ ಗೀತೆಯ ಸಾರಾಂಶವು ಪ್ರೀತಿಯ ಶುದ್ಧತೆ, ಅನುರಾಗದ ಆಳ ಮತ್ತು ಸಂಗಾತಿಯ ಸಾನ್ನಿಧ್ಯವು ನೀಡುವ ಅಪಾರವಾದ ಆನಂದವನ್ನು ವರ್ಣಿಸುತ್ತದೆ. ಪ್ರೀತಮೆಯನ್ನು ಆಕಾಶದಲ್ಲಿ ಹೊಳೆಯುವ ದೀಪಕ್ಕೆ ಹೊಕೆಯ ದರ್ಶನದಿಂದ ಮನಸ್ಸಿಗೆ ಸಿಗುವ ಸಂತೋಷ ಮತ್ತು ಆ ನೋಟದಲ್ಲಿ ಇರುವ ಹಿತವನ್ನು ಕವಿ ಸುಂದರವಾಗಿ ವಿವರಿಸಿದ್ದಾರೆ. ಪ್ರೀತಿಮೆಯನ್ನು ಕಂಡಾಗ ಮನಸ್ಸು ಕುಣಿದಾಡುತ್ತದೆ. ಹಾಗೆ ದೇಹವು ಹೂವಿನಂತೆ ಹರಡುತ್ತದೆ, ಹೃದಯದ ಭಾವನೆಗಳು ವೀಣೆಯನ್ನು ನುಡಿಸಿದಂತೆ ಆನಂದವನ್ನು ಉಂಟು ಮಾಡುತ್ತವೆ. ಪ್ರೀತಿ ಮೊಳೆದಾಗ ನೂರಾರು ಆಸೆಗಳ ಮಾಲೆಯೊಂದು ಸೃಷ್ಟಿಯಾಗುತ್ತದೆ. ಪ್ರೀತಿಯ ಮುಂದೆ ಈ ಜೀವವೇ ಸೋಲೊಪ್ಪಿಕೊಳ್ಳುತ್ತದೆ ಮತ್ತು ಆಕೆಯ ಸಾಂಗತ್ಯ ಸಿಕ್ಕರೆ ಜೀವನವೇ ಸಾರ್ಥಕವಾಗುತ್ತದೆ ಎಂಬ ಭಾವನೆ ಇಲ್ಲಿದೆ. ಈ ಹಾಡು ಪ್ರಸಾರ ಮಾಡಿ ಧನ್ಯವಾದಗಳು ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ ಅಂತ ಹೇಳ್ತಾ ಮುಂದಿನ ಸಂದೇಶ, ಪಂಚಭೂತಗಳಲ್ಲಿ ನೆರಳಿನ ಆಶ್ರಯದ ರಕ್ಷಾ ಕವಚದಂತಿರುವ ಈ ಆಕಾಶವು ತನ್ನ ಒಡಲಿನ ಆಕಾಶ ಕಾಯಗಳನ್ನು ಪೋಷಿಸುತ್ತದೆ. ಇದರಿಂದ ನಮ್ಮ ಆಕಾಶವಾಣಿ ಪ್ರಸಾರವಾಗುತ್ತದೆ. ಆಕಾಶ ಕಾಯಗಳಾದ ತಾರಾ ಸಮೂಹ ಚಂದ್ರನಿಂದ ಬೆಳ್ಳನೆಯ ಬೆಳದಿಂಗಳು ಶೋಭಾಯಮಾನವಾಗಿ ನಮ್ಮ ಮನ ಸೆಳೆಯುತ್ತದೆ. ಇಲ್ಲಿ ಪ್ರಿಯನು ತನ್ನ ಪ್ರಿಯತಮೆಯನ್ನು ಆಕಾಶ ದೀಪಕ್ಕೆ ಹೋಲಿಕೆ ಮಾಡಿ ಮೈ ಮರೆತು ಹಾಡುವ ಓಲ್ಡ್ ಈಸ್ ಗೋಲ್ಡ್ ಸನ್ನಿವೇಶವಿರುವ ಪಾವನಗಂಗಾ ಚಿತ್ರದ ಆಕಾಶ ದೀಪವು ನೀನು ಹಾಡನ್ನು ನಮ್ಮ ನೆಚ್ಚಿನ ಕೇಳುಗರಿಗಾಗಿ ಪ್ರಸಾರಿಸಿ ಕೈವಲ್ಯ ಸಾಹಿತಿ ಬೋಧನಾ ಹೊಸಹಳ್ಳಿ ಬೆಂಗಳೂರು ಗ್ರಾಮಾಂತರ ಲಕ್ಷ್ಮೀ ವೆಂಕಟೇಶ್ ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ. ತಮ್ಮ ಸಂದೇಶಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ಮುಂದಿನ ಸಂದೇಶ ಬಂದಿದೆ. ಅದ್ಭುತ ಶುಭ ಸಂಜೆಯಲ್ಲಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಸಂಜೆಯಲ್ಲಿ ಅದ್ಭುತವಾಗಿ ಮೂಡಿಬರುತ್ತಿರುವ ನಮ್ಮ ಹಾಡು ನಿಮ್ಮ ಅನಿಸಿಕೆಯ ಈ ದಿನದ ಹಾಡು ಅರಸು ಚಿತ್ರದಿಂದ ಏಕೋ ಏನೋ ನನ್ನಲ್ಲಿ ಈ ಹಾಡನ್ನು ಪ್ರಸಾರಿಸಿ. ಇನ್ನು ಈ ಹಾಡು ತುಂಬ ಮಧುರ ಬಾಂಧವ್ಯಗಳ ಪ್ರೇಮಗೀತೆ. ಪ್ರೇಮಿಯ ಉಯ್ಯಾಲೆಯಲ್ಲಿ ತೇಲಾಡುವ ಯುವ ಪ್ರೇಮಿಗಳ ಹೃದಯ ಸ್ಪಂದನದ ಮಧುರ ಮಿಲನದ ಬಾಂಧವ್ಯದ ಅರ್ಥಗರ್ಭಿತವಾದ ಪದಗಳಿಂದ ರಚಿಸಿರುವ ಹಾಡಾಗಿದೆ. ತುಂಬ ಅಂದ ಚಂದದ ಗೀತೆ. ಅಂದಿಗೂ ಇಂದಿಗೂ ಎಂದೆಂದಿಗೂ ಈ ಹಾಡನ್ನು ಕೇಳುತ್ತಾ ಮೈ ಮರೆಯಬಹುದು. ಈ ಶುಭ ಭಾನುವಾರದ ಸಂಜೆಯಲ್ಲಿ ನಮ್ಮ ಎಲ್ಲ ಹಾಡುಗಳು ಬಹಳಷ್ಟು ಜನಪ್ರಿಯ ಆಗಿರುವ ಹಾಡುಗಳು. ಈ ಹಾಡಿನಲ್ಲಿ ಗೀತರಚನೆ, ಸಂಗೀತ, ಛಾಯಾಗ್ರಹಣ, ದೃಶ್ಯ ಮಾಧ್ಯಮ, ನಿರ್ದೇಶನ ತುಂಬ ಚೆನ್ನಾಗಿದೆ. ಬಿ ಕೆ ನಾಗರಾಜ್, ಬಿ ಕೆ ಪದ್ಮಲತಾ, ಗಾಯತ್ರಿ, ಕೆ ವಿ ರಘುನಂದನ್ ದಳಪತಿ ಚಳ್ಳಕೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ ಅಂತ ಹೇಳ್ತಾ ಇದೀಗ ಕೇಳಿ ಪಾವನಗಂಗಾ ಚಿತ್ರದ ಈ ಗೀತೆಯನ್ನು. ಕೇಳಿಬರುವ ಧ್ವನಿಗಳು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಸಾಹಿತ್ಯ ಜಿ ಉದಯಶಂಕರ್, ಸಂಗೀತ ಜೋಡನೆ ರಾಜನ್ ನಾಗೇಂದ್ರ ಅವರದು.

ನೀವು ಕೇಳ್ತಾ ಇದ್ರಿ ನಿಲಯದ ಕಾರ್ಯಕ್ರಮಗಳನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ. ಕೆಳಗರೆ ಇದೊಂದು ಪ್ರಕಟಣೆ. ಇಂದು ಸಂಜೆ 5:30 ನೀವು ನೋಡಿದ ಸ್ಥಳ ಕೇಳುಗರೊಂದಿಗೆ ನೇರ ಫೋನಿನ್ ಕಾರ್ಯಕ್ರಮ. ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳಾಗಿರ್ತಕ್ಕಂಥ 9448640273, ಮತ್ತೊಮ್ಮೆ 9448640273, ಮತ್ತೊಂದು ದೂರವಾಣಿ ಸಂಖ್ಯೆ 9141970272, 9141970272. ಈ ಸಂಖ್ಯೆಗಳಿಗೆ ಕರೆ ಮಾಡೋದ್ರ ಮುಖಾಂತರವಾಗಿ ನೀವು ನೋಡಿದ ಸ್ಥಳ ಕೇಳುವರೊಂದಿಗೆ ನಮ್ಮ ಜೊತೆ ನೇರವಾಗಿ ಹಂಚಿಕೊಳ್ತಕ್ಕಂಥ ಒಂದು ಸುಸಂದರ್ಭ ಕರೆ ಮಾಡ್ತೀರಿ ಅಂತ ಭಾವಿಸ್ತೀನಿ. ಇದೀಗ ನಮ್ಮ ಹಾಡು ನಿಮ್ಮ ಅನಿಸಿಕೆ ವ್ಯಾಟ್ಸಪ್ ಆಧಾರಿತ ಸಂದೇಶಗಳ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಮುಂದಿನ ಸಂದೇಶ ಬಂದಿದೆ. ಚಿತ್ರ ಪಾವನಗಂಗಾ, ಹಾಡು ಆಕಾಶ ದೀಪವು ನೀನು. ಸಾಹಿತ್ಯ ಸಂಗೀತ ಚಿತ್ರಕಥೆ ಸುಮಧುರವಾಗಿದೆ. 1977 ತೆರೆ ಕಂಡ ಚಿತ್ರ ಈ ಹಾಡು. ನನಗೆ ತುಂಬ ತುಂಬ ಇಷ್ಟ. ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲಗೊಂದಿ, ಜಗಳೂರು ತಾಲೂಕು, ಧನ್ಯವಾದಗಳು ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮಗೂ ಕೂಡ ತಮ್ಮ ಸಂದೇಶಕ್ಕಾಗಿ ಅಂತ ಹೇಳ್ತಾ ಮುಂದಿನ ಸಂದೇಶ ಬಂದಿದೆ. ಎನ್ ಜಿ ಬಸವರಾಜ್, ಅನ್ನಪೂರ್ಣ, IUDP ಲೇಔಟ್, 8th Cross, ಚಿತ್ರದುರ್ಗ. ನಲ್ಮೆಯ ನಿರೂಪಕರಿಗೆ ಸಂಜೆಯ ವಂದನೆಗಳು. ಇಂದಿನ ನಮ್ಮ ಹಾಡು ನಿಮ್ಮ ಅನಿಸಿಕೆಯಲ್ಲಿ ನಮಗೆ ಪಾವನಗಂಗಾ ಚಿತ್ರದ ಆಕಾಶ ದೀಪ

ನೀನು ಹಾಡು ಇಷ್ಟ ಆಗಿದೆ. ಈ ಹಾಡು ಕನ್ನಡ ಚಿತ್ರರಂಗದ ಅತ್ಯಂತ ಭಾವಪೂರ್ಣ ಮತ್ತು ಜನಪ್ರಿಯ ಗೀತೆಗಳಲ್ಲಿ ಒಂದಾಗಿದೆ. ಈ ಹಾಡು ಕೇವಲ ಪ್ರೇಮ ಗೀತೆಯಲ್ಲ, ಇದು ಪ್ರೀತಿ ಪಾತ್ರರನ್ನು ದೇವರೆಂದು ಭಾವಿಸುವ ಪವಿತ್ರ ಭಾವನೆಯನ್ನು ವ್ಯಕ್ತಪಡಿಸುತ್ತದೆ. ಹಾಡಿನ ಪ್ರತಿಯೊಂದು ಸಾಲು ಕೂಡ ಕಾವ್ಯಾತ್ಮಕವಾಗಿದ್ದು ಮನಸ್ಸಿಗೆ ನೇರವಾಗಿ ತಲುಪುತ್ತದೆ. ಈ ಗೀತೆಯ ಸಾಹಿತ್ಯ, ಸಂಗೀತ, ಗಾಯನ ಎಲ್ಲವೂ ಚೆನ್ನಾಗಿದೆ, ಆಯ್ಕೆಗೆ ಧನ್ಯವಾದಗಳು ಅಂತೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ ಕೂಡ. ಮುಂದಿನ ಸಂದೇಶ ಬಂದಿದೆ. ನಳಿನಿ ಸತೀಶ್, ಸಂಗಮೇಶ್ವರ ಲೇಔಟ್ ಚಿತ್ರ ಪಾವನಗಂಗಾ ಆ್ಯಂಡ್ ಎವರ್ಗ್ರೀನ್ ಸಾಂಗ್ ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಆಕಾಶ ದೀಪವು ನೀನು ಎಂದು ಇದು ಎಂದಿಗೂ ಮರೆಯಲಾಗದ ಹಾಡು. ಈ ಹಾಡು ಇಷ್ಟ ಆಗಿದೆ, ಪ್ರಸಾರ ಮಾಡಿ. ಶ್ರೀನಾಥ್ ಆರತಿ ಆ್ಯಂಡ್ ಬಿ ವಿ ರಾಧಾ ಅಭಿನಯ ತುಂಬ ಸೊಗಸಾಗಿದೆ. ಮನ ಕುಲುಕುವ ಅಭಿನಯ ಚಿತ್ರ ಕೂಡ ಸೂಪರ್ ಹಿಟ್. 1977 ತೆರೆ ಕಂಡ ಚಿತ್ರ. ಧನ್ಯವಾದಗಳು, ಶುಭ ಸಂಜೆ ಅಂತೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ ಅಂತ ಹೇಳ್ತಾ

ಪಲಾಯನ ಎಲ್ಲವೂ ಚೆನ್ನಾಗಿದೆ, ಆಯ್ಕೆಗೆ ಧನ್ಯವಾದಗಳು ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ ಕೂಡ. ಮುಂದಿನ ಸಂದೇಶ ಬಂದಿದೆ. ನಳಿನಿ ಸತೀಶ್, ಸಂಗಮೇಶ್ವರ ಲೇಔಟ್ ಚಿತ್ರ ಪಾವನಗಂಗಾ ಆ್ಯಂಡ್ ಎವರ್ಗ್ರೀನ್ ಸಾಂಗ್ ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಆಕಾಶ ದೀಪವು ನೀನು ಎಂದು ಇದು ಎಂದಿಗೂ ಮರೆಯಲಾಗದ ಹಾಡು, ಈ ಹಾಡು ಇಷ್ಟ ಆಗಿದೆ ಪ್ರಸಾರ ಮಾಡಿ. ಶ್ರೀನಾಥ್ ಆರತಿ ಆ್ಯಂಡ್ ಬಿ ವಿ ರಾಧಾ ಅಭಿನಯ ತುಂಬ ಸೊಗಸಾಗಿದೆ. ಮನ ಕುಲುಕುವ ಅಭಿನಯ ಚಿತ್ರ ಕೂಡ ಸೂಪರ್ ಹಿಟ್, 1977 ತೆರೆ ಕಂಡ ಚಿತ್ರ. ಧನ್ಯವಾದಗಳು, ಶುಭ ಸಂಜೆ ಅಂತೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ ಅಂತ ಹೇಳ್ತಾ ಮುಂದಿನ ಸಂದೇಶವನ್ನು ನೋಡೋಣ. ಎಂ ಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರು, ಚಿತ್ರದುರ್ಗ ಆಕಾಶವಾಣಿಯ ಆತ್ಮೀಯ ನಿರೂಪಕರಿಗೆ ಭಾನುವಾರದ ಶುಭ ಸಂಜೆ. ಇಂದು ಪ್ರಸಾರವಾಗುತ್ತಿರುವ ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಚಿತ್ರಗಳಿಂದ ಆಯ್ಕೆ ಮಾಡಿಕೊಂಡು ನೀವು ನೀಡಿರುವ ಎಲ್ಲ ಗೀತೆಗಳು ಒಂದಕ್ಕಿಂತ ಒಂದು ಸೊಗಸಾಗಿವೆ. ಯಾವುದನ್ನು ಆಯ್ಕೆ ಮಾಡಬೇಕು ಎಂಬ ಗೊಂದಲ ಉಂಟಾಗಿದೆ, ಏಕೆಂದರೆ ಎಲ್ಲ ಗೀತೆಗಳ ಸಾಹಿತ್ಯ ಸಂಗೀತ ಸಂಯೋಜನೆಗಳು ಚೆನ್ನಾಗಿ ಬಹಳ ಸುಮಧುರವಾಗಿ ಸುಶ್ರಾವ್ಯವಾಗಿ ಹಾಗೂ ಅರ್ಥಗರ್ಭಿತವಾಗಿ ಮೂಡಿಬಂದಿದೆ. ಹಾಗಾಗಿ ಎಲ್ಲ ಗೀತೆಗಳನ್ನು ದಯವಿಟ್ಟು ಪ್ರಸಾರ ಮಾಡಿ ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ ಅಂತ ಹೇಳ್ತಾ ಮುಂದಿನ ಸಂದೇಶ ಬಂದಿದೆ. ಶುಭ ಸಂಜೆ, ಚಿತ್ರ ಪಾವನಗಂಗಾ, ಹಾಡು ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವು. ಈ ಹಾಡು ತುಂಬ ಚೆನ್ನಾಗಿದೆ, ರಾಗ ತಾಳ ಲಯ ತುಂಬ ಚೆನ್ನಾಗಿದೆ. ಈ ಹಾಡನ್ನು ಮೇಲಿಂದ ಮೇಲೆ ಕೇಳಬೇಕು ಅನ್ನಿಸ್ತದೆ. ಸಾಹಿತ್ಯ ಮತ್ತು ಸಂಗೀತ ಕೂಡ ಉತ್ತಮವಾಗಿದೆ. ಧನ್ಯವಾದಗಳು ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ಕೂಡ ತಮ್ಮ ಸಂದೇಶಕ್ಕಾಗಿ ಅಂತ ಹೇಳ್ತಾ ಮುಂದಿನ ಸಂದೇಶವನ್ನು ನೋಡೋಣ. ಮುಂದಿನ ಸಂದೇಶ ಬಂದಿದೆ. ಮೀರಾ ನಾಡಿಗ್ ಉಪನ್ಯಾಸಕಿ, ಚಿತ್ರದುರ್ಗ, ಪ್ರೀತಿಯ ನಿರೂಪಕರಿಗೆ ಹಾಗೂ ಕೇಳುಗರಿಗೆ ಶುಭ ಸಂಜೆ. ಈ ಸಂಜೆ ಪ್ರಸಾರವಾಗುತ್ತಿರುವ ಮೂರು ಹಾಡುಗಳು ಸುಮಧುರವಾಗಿವೆ. ಅದರಲ್ಲೂ ನನಗೆ ಇಷ್ಟವಾದ ಗೀತೆ ಚಂದ್ರಮುಖಿ ಪ್ರಾಣಸಖಿ, ರಮೇಶ್ ಭಾವನ ಹಾಗೂ ಪ್ರೇಮ ಅವರ ಅಮೋಘ ಅಭಿನಯದ ಸುಂದರ ಚಲನಚಿತ್ರ. ಹಾಡು ನೆನಪುಗಳ ಮಾತು ಮಧುರ, ಮೌನಗಳ ಹಾಡು ಮಧುರ. ಈ ಹಾಡು ಪರಿಪೂರ್ಣ ಪ್ರೀತಿ ಹಾಗೂ ಪ್ರೀತಿಯೇ ಅಮರ ಎಂಬುದಕ್ಕೆ ಸಾಕ್ಷಿಯಾಗಿದೆ. ಸಾಹಿತ್ಯ ಸಂಗೀತ ಕೇಳಲು ಇಂಪಾಗಿದೆ. ಈ ಹಾಡಿನ ಆಯ್ಕೆಗೆ ಧನ್ಯವಾದಗಳು ಅಂತೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ ಅಂತ ಹೇಳ್ತಾ ಇದೀಗ ಕೇಳಿ ಅರಸು ಚಿತ್ರದ ಗೀತೆಯನ್ನು. ಕೇಳಿಬರುವ ಧ್ವನಿ ಮಹಾಲಕ್ಷ್ಮೀ ಅಯ್ಯರ್ ಅವರದು.

ಕೇಳಿದ್ರೆ ಇಂದು ಸಂಜೆ 5:30 ನೀವು ನೋಡಿದ ಸ್ಥಳ ಕೇಳುಗರೊಂದಿಗೆ ನೇರ ಫೋನಿನ ಕಾರ್ಯಕ್ರಮ. ನೀವು ನೋಡಿರ್ತಕ್ಕಂತಹ ಸ್ಥಳವನ್ನು ಕುರಿತು ನಮ್ಮ ಜೊತೆ ಹಂಚಿಕೊಳ್ತಕ್ಕಂಥ ಒಂದು ಸುಸಂದರ್ಭ. ಹಾಗಾಗಿ ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳಾಗಿರ್ತಕ್ಕಂಥ 9448640273 ಮತ್ತೊಮ್ಮೆ 9448640273 ಮತ್ತೊಂದು 9144197072 9141972 ಈ ಸಂಖ್ಯೆಗಳಿಗೆ ಕರೆ ಮಾಡೋದ್ರ ಮುಖಾಂತರವಾಗಿ ನಮ್ಮ ಜೊತೆ ಕೇಳುವರೊಂದಿಗೆ ನೀವು ನೋಡಿರ್ತಕ್ಕಂತಹ ಸ್ಥಳವನ್ನು ಕುರಿತು ನಮ್ಮ ಜೊತೆ ಹಂಚ್ಕೋಬೋದು. ನೀವು ಕೇಳ್ತಾ ಇದ್ದೀರಿ ಈ ಕಾರ್ಯಕ್ರಮ ನಮ್ಮ ಹಾಡು ನಿಮ್ಮ ಅನಿಸಿಕೆ. ವ್ಯಾಟ್ಸಪ್ ಸಂದೇಶಗಳ ಆಧಾರಿತ ಕಾರ್ಯಕ್ರಮ. ಬನ್ನಿ ಮುಂದಿನ ಸಂದೇಶ ಯಾರು ಎಲ್ಲಿದ್ದ ಕಳಿಸಿದರೆ ಅಂಥೇಳಿ ನೋಡೋ ಒಂದು ಸಮಯ. ಎನ್ ಮಾರಣ್ಣ ಶಿಕ್ಷಕರು ತಳಕು ಚಳ್ಳಕೆರೆ ತಾಲೂಕು ಸಂಜೆಯ ನಿರೂಪಕರಿಗೆ ನನ್ನ ನಮಸ್ಕಾರಗಳು. ನೀವು ಕೊಟ್ಟಿರುವ ಮೂರು ಹಾಡುಗಳಲ್ಲಿ ನನಗೆ ಇಷ್ಟ ಮೂರು ಹಾಡುಗಳು ಇಷ್ಟ, ಎಲ್ಲ ಹಾಡುಗಳು ಇಷ್ಟ ಆಗಿದ್ದಾವೆ. ಸಾಹಿತ್ಯ, ಸಂಗೀತ, ಚಿತ್ರಕಥೆ, ನಿರ್ದೇಶನ ಎಲ್ಲವೂ ಚೆನ್ನಾಗಿದೆ. ಎಲ್ಲ ಹಾಡುಗಳನ್ನು ಕೇಳ್ತೇನೆ, ತಪ್ಪದೆ ಪ್ರಸಾರ ಮಾಡಿ ನಮಸ್ಕಾರ ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ ಅಂತ ಹೇಳ್ತಾ ಮುಂದಿನ ಸಂದೇಶ. ಶುಭ ಸಂಜೆ ನಿರೂಪಕರಿಗೆ, ನಿಮ್ಮ ಆಯ್ಕೆ ನೀವು ಆಯ್ಕೆ ಮಾಡಿದ ಮೂರು ಹಾಡುಗಳು ಸೂಪರ್. ಅದರಲ್ಲಿ ನನ್ನ ಮೆಚ್ಚಿನ ಚಿತ್ರ ಪಾವನಗಂಗಾ, ಹಾಡು ಆಕಾಶ ದೀಪವು ನೀನು. ಚಿತ್ರ ಈ ಚಿತ್ರದಲ್ಲಿ ಪ್ರಣಯ ರಾಜ ಶ್ರೀನಾಥ್ ಆರತಿ ಅವರು ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಚಿತ್ರದ ಹಾಡುಗಳು ಎಲ್ಲವೂ ಸೂಪರ್, ಎವರ್ ಗ್ರೀನ್ ಸಾಂಗ್ಸ್. ಧನ್ಯವಾದಗಳು. ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ ಅಂತ ಹೇಳ್ತಾ ಮುಂದಿನ ಸಂದೇಶ. ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆ ತಾಲೂಕು ಸಂಜಯ ನಿರೂಪಕರೇ ನನ್ನ ನಮಸ್ಕಾರಗಳು. ನೀವು ಕೊಟ್ಟಿರುವ ಮೂರು ಹಾಡುಗಳಲ್ಲಿ ಎಲ್ಲವ ಹಾಡುಗಳು ನನಗೆ ಇಷ್ಟ. ಸಾಹಿತ್ಯ, ಸಂಗೀತ, ಚಿತ್ರಕಥೆ, ನಿರ್ದೇಶನ ಎಲ್ಲವೂ ಚೆನ್ನಾಗಿದೆ. ಎಲ್ಲ ಹಾಡುಗಳನ್ನು ಕೇಳ್ತೇನೆ, ತಪ್ಪದೆ ಪ್ರಸಾರ ಮಾಡಿ ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ. ಮುಂದಿನ ಸಂದೇಶ. ವಿರೂಪಾಕ್ಷಪ್ಪ ಭರಮಸಾಗರ ತಾಲೂಕು ಸಂಜಯ ಚಂದ್ರವಳ್ಳಿಯ ಮುಂಗಾರು ಮಳೆ ಈಗ ಆಗಮಿಸುತ್ತಿದೆ, ಆದ್ದರಿಂದ ಭಾಳ ಭಾಳ ಸಂತೋಷವಾಗಿದೆ. ಒಂದೊಂದು ಸ್ವಾತಿ ಮುತ್ತಿನ ಮಳೆ ಆಗಲಿ ಎಂದು ಹರಸುತ್ತೇನೆ. ಶುಭಾಶಯಗಳು ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಆದರೆ ಇದು ಅನಿಸಿಕೆ, ಅಭಿಪ್ರಾಯ ಅಲ್ಲ. ವಿರೂಪಾಕ್ಷ

ಶೋಪ ಭರಂಸಾಗರದಿಂದ ಇರಲಿ. ಓಕೆ, ಮುಂದಿನ ಸಂದೇಶವನ್ನು ನೋಡೋಣ. ಶುಭ ಸಂಜೆ, ಚಂದ್ರವಳ್ಳಿ ತೋಟ, ಚಿತ್ರದುರ್ಗ ಆಕಾಶವಾಣಿ ಎಫ್ ಎಂ. ನನ್ನ ಇಷ್ಟದ ಗೀತೆ ಆಕಾಶ ದೀಪವು ನೀನು, ಚಿತ್ರ ಪಾವನಗಂಗಾ, ಎಸ್ ಪಿ ಬಿ ಮತ್ತು ಜಾನಕಮ್ಮ ಅವರ ಸುಶ್ರಾವ್ಯ ಧ್ವನಿ ಇಷ್ಟ. ಜೊತೆಗೆ ನನ್ನ ಮನದನ್ನೇ ಶ್ರುತಿ ಹುಟ್ಟು ಹಬ್ಬ, ಅವಳ ನನ್ನ ಜೊತೆ ಇದ್ದದ್ದು 3 ವರ್ಷ, ಆದರೆ 100 ವರ್ಷದ ನೆನಪು ಬಿಟ್ಟು ಹೋಗಿದ್ದಾಳೆ. ನ್ಯಾಮತಿ ಅಂತೇಳಿ ಶ್ರುಧತ್ ಮುಳೆ ನ್ಯಾಮತಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ. ಮುಂದಿನ ಸಂದೇಶ, ಡಾಕ್ಟರ್ ನಿಸರ್ಗ ಸಿದ್ದೇಶ, ಜಯಲಕ್ಷ್ಮಿ ಲೇಔಟ್, ಚಿತ್ರದುರ್ಗ. ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ನನಗೆ ನೀ ಅಮೃತಧಾರೆ ಹಾಡು ತುಂಬ ಇಷ್ಟವಾದ ಹಾಡುಗಳಲ್ಲಿ ಒಂದಾಗಿದೆ, ಆದ್ದರಿಂದ ದಯವಿಟ್ಟು ಅಮೃತಧಾರೆ ಸಿನಿಮಾದ ನೀ ಅಮೃತಧಾರೆ ಹಾಡನ್ನು ಪ್ರಸಾರ ಮಾಡಿ ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ ಡಾಕ್ಟರ್ ನಿಸರ್ಗ ಸಿದ್ದೇಶ್ ಅವರೇ. ಇದು ನಾವು ಕೊಟ್ಟಿರತಕ್ಕಂಥ ಹಾಡಿಗಾಗಿ ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಬಹುದು. ಖಂಡಿತ ನಿಮ್ಮ ಕೋರಿಕೆಯ ಹಾಡು ಕೂಡ ಬರುತ್ತೆ, ಬಂದಾದಮೇಲೆ ಅದಕ್ಕೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ. ಸಂದೇಶಕ್ಕಾಗಿ ಧನ್ಯವಾದಗಳು. ಮುಂದಿನ ಸಂದೇಶ, ಅಪರೂಪದ ನೈಜ ನಿರೂಪಕರಿಗೆ ನನ್ನ ನಮನಗಳು. ಇಂದಿನ ಅನಿಸಿಕೆ ಬರೆಯಲು ಕೊಟ್ಟ 3 ಗೀತೆಗಳು ಒಂದಕ್ಕಿಂತ ಒಂದು ಎಲ್ಲ ಕೇಳುಗರ ಮನ ಗೆದ್ದಿರುವುದರಲ್ಲಿ ಆಶ್ಚರ್ಯವಿಲ್ಲ. ನನಗಂತೂ ಅಪ್ರತಿಮ ಮೇರು ಸಂಗೀತ ನಿರ್ದೇಶಕ ರಾಜನ್ ಮತ್ತು ನಾಗೇಂದ್ರ ನಿರ್ದೇಶನದಲ್ಲಿ ಮೂಡಿಬಂದ ಪಾವನಗಂಗಾ ಚಿತ್ರದ ಆಕಾಶ ದೀಪವು ನೀನು ಎಂಬ ಪ್ರೇಮಿಗಳ ಇಬ್ಬರ ಮನಸ್ಸಿನಲ್ಲಿಯೂ ಪ್ರೇಮದ ಒಂದೊಂದು ಪ್ರೇಮ ಭಾವ ತುಂಬಿದ ತುಡಿತಗಳನ್ನು ಕೇಳುಗರಿಗೆ ತಮ್ಮ ಲೇಖನೆಯಿಂದ ಮನಮುಟ್ಟುವಂತೆ ವಿವರಿಸುವುದರ ಜೊತೆಗೆ ಈ ಹಾಡು ಚಿತ್ರದಲ್ಲಿ 2 ಬಾರಿ ಮೂಡಿ ಬರುತ್ತದೆ. ಒಂದೊಂದು ಗೀತೆಯಲ್ಲೂ ಸ್ವಲ್ಪ ವಿಶೇಷವಾಗಿ ತಮ್ಮ ಪ್ರೇಮದ ತುಡಿತಗಳನ್ನು ಪ್ರೇಮಿಗಳು ದೂರದ ಆಕಾಶದಲ್ಲಿ ಕಂಡು ಒಂದು ಸಣ್ಣ ಚಂದ್ರನ ಆಕಾರ ಅಥವಾ ನಕ್ಷತ್ರದ ಹೊಳಪಿನ ಬೆಳಕು ಇರಬಹುದು. ಆ ಬೆಳಕು ಪ್ರೇಮಿಗಳಿಬ್ಬರ ಮನಸ್ಸು ಮತ್ತು ಅಂತರಾಳಕ್ಕೆ ದೀಪವಾಗಿ ಇಡೀ ಬಾಳನ್ನೇ ಬೆಳಗುವುದರಲ್ಲಿ ದಾರಿ ದೀಪವಾಗಿದೆ ಎಂದು ಈ ಹಾಡಿನ ಮೂಲಕ ಗಾಯಕ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರು ತಮ್ಮ ಗಾಯನದ ಮಧುರ ಶೈಲಿಯಿಂದ ಕೇಳುಗರ ಮನೆ ಹೊಕ್ಕು ಹಲವಾರು ದಶಕಗಳೇ ಕಳೆದಿವೆ ಸರ್. ಇಂಥ ಅರ್ಥಪೂರ್ಣ ಗೀತೆಯನ್ನು ಆಯ್ಕೆ ಮಾಡಿ ಅನಿಸಿಕೆ ಬರೆಯಲು ಕೊಟ್ಟ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ ಅಂತೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ ಅಂತ ಹೇಳ್ತಾ ಮುಂದಿನ ಸಂದೇಶ ನೋಡೋಣ. ಹಾಯ್ ಹಲೋ, ಗುಡ್ ಈವ್ನಿಂಗ್. ಇವತ್ತು ನೀವು ಕೊಟ್ಟಿರೋ ಹಾಡುಗಳು ಒಂದಕ್ಕಿಂತ ಒಂದು ಸುಮಧುರವಾದ ಹಾಡುಗಳು. ಎಲ್ಲ ಹಾಡುಗಳು ಸಾಹಿತ್ಯ ಸಂಗೀತ ಅವರವರ ಪಾತ್ರಗಳು ತುಂಬ ಚೆನ್ನಾಗಿದೆ. ಎಲ್ಲ ಹಾಡನ್ನು ಕೇಳ್ತೀನಿ. ಅಮೃತ ರಮೇಶ್ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ ಅಂತ ಹೇಳ್ತಾ ಮುಂದಿನ ಸಂದೇಶ, ಚಿತ್ರದುರ್ಗದಿಂದ ಪಂಡರಹಳ್ಳಿ ರವಿ ಸ್ಟುಡಿಯೋ ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಹೊಳಲ್ಕೆರೆ ರೋಡ್ ನಿರೂಪಕರಿಗೆ ಸಂಜೆಯ ಶುಭಾಶಯಗಳು ಹಾಗೂ ಇವತ್ತಿನ ಸಿನಿಮಾ ಹಾಡುಗಳನ್ನು ಕೇಳಲು ಬಯಸುವೆ, ಪ್ರಸಾರ ಮಾಡಿ, ತುಂಬ ಹೃದಯದ ಧನ್ಯವಾದಗಳು ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ. ಮುಂದಿನ ಸಂದೇಶ, ರೂಪ ಪರಮೇಶ್ ರಶ್ಮಿತಾ ಧನ್ಯ ಪಿ ಎಂ ಎಸ್ ಲೇಔಟ್ ಚಿತ್ರದುರ್ಗ. ಚಿತ್ರದುರ್ಗ ಆಕಾಶವಾಣಿ ನಿರೂಪಕರಿಗೆ ಶುಭ ಸಂಜೆ. ನೀವು ಆಯ್ಕೆ ಮಾಡಿರುವ ಎಲ್ಲ ಹಾಡುಗಳು ಚೆನ್ನಾಗಿದೆ, ಅದರಲ್ಲಿ ನನಗೆ ಆಕಾಶ ದೀಪವು ನೀನು ಹಾಡು ತುಂಬ ಸೊಗಸಾಗಿದೆ, ನನಗೆ ತುಂಬ ಇಷ್ಟ, ಆ ಹಾಡು ಪ್ರಸಾರ ಮಾಡಿ ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು. ಇದೀಗ ಡಾಕ್ಟರ್ ನಿಸರ್ಗ ಸಿದ್ದೇಶ್ ಅವರು ಮತ್ತೆ ಸಂದೇಶವನ್ನು ಕಳಿಸಿದ್ದಾರೆ. ಜಯಲಕ್ಷ್ಮಿ ಲೇಔಟ್ ಗಾರೆಹಟ್ಟಿ ಚಿತ್ರದುರ್ಗ, ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ನೀವು ಇಂದು ಕೊಟ್ಟಿರುವ ಹಾಡುಗಳು ತುಂಬ ಚೆನ್ನಾಗಿವೆ, ಅವುಗಳನ್ನು ಮತ್ತೆ ಕೇಳಲು ನಾನು ಉತ್ಸುಕರಾಗಿದ್ದೇನೆ. ಧನ್ಯವಾದಗಳು ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ. ಇದೀಗ ಕೇಳಿ ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಈ ಗೀತೆಯನ್ನು. ಕೇಳಿಬರುವ ಧ್ವನಿಗಳು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರದು. ಸಾಹಿತ್ಯ ಮತ್ತು ಸಂಗೀತ ಜೋಡಣೆ ಕೆ ಕಲ್ಯಾಣ್ ಅವರದು.

ಇದುವರೆಗೂ ನಮ್ಮ ಹಾಡು ನಿಮ್ಮ ಅನಿಸಿಕೆ ವ್ಯಾಟ್ಸಪ್ ಸಂದೇಶಗಳ ಆಧಾರಿತ ಕಾರ್ಯಕ್ರಮ ಕೇಳಿದಿರಿ. ಇದೀಗ ಕಾರ್ಯಕ್ರಮ ನೀವು ನೋಡಿದ ಸ್ಥಳ ಕೇಳುಗರೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ. ಕೇಳುಗರೆ, ನೀವು ನೋಡಿದ ಸ್ಥಳ ಅಥವಾ ನೀವು ಭೇಟಿ ನೀಡಿದ ಸ್ಥಳಕ್ಕೆ ಅದರ ಮಾಹಿತಿಯನ್ನು ನಮ್ಮ ಕೇಳುಗರೊಂದಿಗೆ ಕರೆ ಮಾಡೋದ್ರ ಮುಖಾಂತರವಾಗಿ ನೇರವಾಗಿ ಹಂಚಿಕೊಳ್ತಕ್ಕಂಥ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಹೋಗ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಒಂದಷ್ಟು ಮಾಹಿತಿ

0: ಸಂಗತಿಯನ್ನು ಕೂಡ ನಿಮ್ಮ ಜೊತೆ ನಾನು ಹಂಚಿಕೊಳ್ತಾ ಹೋಗ್ತೇನೆ. ಅದು ಭಾರತ ಮತ್ತು ಕರ್ನಾಟಕದಲ್ಲಿರತಕ್ಕಂಥ ಒಂದಷ್ಟು ರಾಷ್ಟ್ರೀಯ ಉದ್ಯಾನವನಗಳು. ಸೊ ಈ ಒಂದು ಮಾಹಿತಿಯನ್ನು ಕೊಡೋದಕ್ಕಿಂತ ಮುಂಚೆ ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳಾಗಿರ್ತಕ್ಕಂಥ 9448640273 ಮತ್ತೊಮ್ಮೆ 9448640273 ಮತ್ತೊಂದು ದೂರವಾಣಿ ಸಂಖ್ಯೆ 9141970272 9141970272 ಈ ಸಂಖ್ಯೆಗಳಿಗೆ ಕರೆ ಮಾಡೋದ್ರ ಮುಖಾಂತರವಾಗಿ ನೀವು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಹುದು. ಭಾರತ ಮತ್ತು ಕರ್ನಾಟಕದ ರಾಷ್ಟ್ರೀಯ ಉದ್ಯಾನವನಗಳು ಕೆಳಗರೆ ನಮ್ಮ ಪ್ರಕೃತಿಯ ಸೊಬಗು, ಜೀವ ವೈವಿಧ್ಯತೆ ಮತ್ತು ವನ್ಯಜೀವಿಗಳ ಸಂರಕ್ಷಣೆಯ ಮಹತ್ವವನ್ನು ತಿಳಿಸುವ ವಿಶೇಷ ಕಾರ್ಯಕ್ರಮ ಇದಾಗಿರುತ್ತೆ. ಹಾಗೆ ಸೊ ನೀವು ನೋಡಿರ್ತಕ್ಕಂತಹ ಸ್ಥಳದ ಮಾಹಿತಿಯನ್ನು ನೇರವಾಗಿ ನಮ್ಮ ಜೊತೆ ಕೇಳುಗರೊಂದಿಗೆ ಕರೆ ಮಾಡೋದ್ರ ಮುಖಾಂತರವಾಗಿ ನಮ್ಮ ಜೊತೆ ಹಂಚ್ಕೋಬೋದು. ಹಾಗೆ ಒಂದಷ್ಟು ಮಾಹಿತಿಯನ್ನು ಕೂಡ ನೋಡ್ತಾ ಹೋಗೋಣ. ಅದು ಕರ್ನಾಟಕ ಮತ್ತು ಭಾರತದ ರಾಷ್ಟ್ರೀಯ ಉದ್ಯಾನವನಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಭಾರತ ಮತ್ತು ಕರ್ನಾಟಕದ ರಾಷ್ಟ್ರೀಯ ಉದ್ಯಾನವನಗಳು ಎಂಬ ಆಸಕ್ತಿದಾಯಕ ವಿಷಯದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಒಂದು ಕರೆ ಬರ್ತಾ ಇದೆ. ಕರೆ ಯಾರು, ಎಲ್ಲಿದ್ದ ಅಂಥೇಳಿ ನೋಡೋಣ. ಹಲೋ, ನಮಸ್ಕಾರ, ನಿಮ್ಮ ಹೆಸರು?
1: ವೇದಮೂರ್ತಿ. ಧನ್ಯವಾದ ಸರ್, ಒಳ್ಳೆ ಪ್ರೋಗ್ರಾಮ್ ಕೇಳ್ತಾ
0: ಇರ್ತೀವಿ.
1: ಕೇಳಿದ್ರೆ ಇಡೀ ಕರ್ನಾಟಕ ಇಂಡಿಯನ ದರ್ಶನ
0: ಮಾಡ್ದಂಗಾಗುತ್ತೆ.
1: ವಿಶೇಷವಾದ ಸಂತೇಬೆನ್ನೂರ್ ಅಂತ ಊರ ಹೆಸರು ತಿಳಿಬೇಕು. ಐತಿಹಾಸಿಕ ನಗರ, ಅಲ್ಲಿ ಒಬ್ಬ ದೊಡ್ಡ ಕವಿನೂ ಇದ್ದಾರೆ, ಪೈನ್ ನಟರಾಜು ಅಂತ. ಹೋಗಿದ್ರು. ಅಲ್ಲಿ ಕಾರಂಜಿ ಇದೆ, ಅಲ್ಲಿ ಹೊಂಡ ಇದೆ.
0: ಓಕೆ.
1: ಹೊಂಡ ಎಷ್ಟು ಪ್ರಸಿದ್ಧಿ ಅಂದ್ರೆ, ಇದು ಅಲ್ಲಿ ನೋಡಿದ್ರೆ ಒಂಥರ ಈ ಸೆಂಟ್ರಲ್ ಒಂದು ಕಾರಂಜಿ ಇದೆ, ನಾಲ್ಕು ಮೂಲೆಯಲ್ಲಿ ನಾಲ್ಕು ಕಾರಂಜಿ ಇದಾವೆ ಸರ್. ಅದೇನು ಅದ್ಭುತವಾಗಿ ಮಾಡಿದ್ದಾರೆ ಅನ್ನೋದು ಕೌತುಕ. ಸ್ವಲ್ಪ ಹಾಳಾಗಿ ಇದೆ, ಆದ್ರೆ ಆ ರಚನೆ ಇದೆ ಸರ್, ವಾಸ್ತುಶಿಲ್ಪ ರಚನೆ ಅದ್ಭುತ, ಕೌಶಲ ಸ್ಕಿಲ್ ಇದು.
0: ಹೌದು ಹೌದು.
1: ಎಂತ ಟೆಕ್ನಾಲಜಿ ಇಂಡಿಯಾದಲ್ಲಿ, ಎಂತೆಂತ ಜನ ಆಗಿ ಹೋಗಿದ್ದಾರೆ ಅನ್ನೋದಕ್ಕೆ ಅದೊಂದು ಉದಾಹರಣೆ ಸರ್. ಅಲ್ಲಿ
0: ನಮ್ಮ ಕಲೆ ಸಾಹಿತ್ಯವನ್ನ ಅಲ್ಲಿ ನೋಡ್ಲಿಕ್ಕೆ ಒಂದು
1: ಸರ್. ಇದು ಪಾಳ್ಯಗಾರಿ ಸಂಬಂಧಪಟ್ಟಿದ್ದು ಕೆಂಚಪ್ಪ ನಾಯ್ಕ ಅಂತ, ಪಕ್ಕದಲ್ಲಿ ಬುಕ್ಕಾಪಟ್ಟಣ ಇದೆ.
0: ಓಕೆ.
1: ಇವರು ತರೀಕೆರೆ ಪಾಳ್ಯಗಾರಿ ಸಂಬಂಧಿಕರು ಸರ್, ಚಿತ್ರದುರ್ಗಕ್ಕೂ ಲಿಂಕ್ ಇರ್ಬಹುದೇನಂತ ಅನ್ನಿಸ್ತು ಸಾಮಾನ್ಯ. ಎಲ್ಲ ಚಿತ್ರದುರ್ಗ ಪಾಳ್ಯಗಾರಿ ಸುತ್ತಲೂ ಸಂಬಂಧಿಕರು. ಈ ಸಂಬಂಧಿಕರು ಅನೇಕ ಪ್ರಸಿದ್ಧವಾದ ಕೆಲವೊಂದು ದೇವಸ್ಥಾನಗಳನ್ನ ಅಂತ, ಕಾರಂಜಿಗಳಂತ, ಹೊಂಡಗಳನ್ನ, ಅದ್ಭುತವಾದ ಹೊಂಡಗಳನ್ನ ಕಳಿಸಿರುತ್ತೆ. ಎರಡು ಕಣ್ಣು ಸಾಲದ ಮನಸ್ಸಿಗಂತೂ ಖುಷಿ ಆಗುತ್ತೆ. ಅಲ್ಲೇ ಜನ ಕುಡಿಯಕಲ್ಲೇ ಇರೋದು, ನಮ್ ನೆಂಟರು ಇದಾರೆ, ಹೋಗಿದ್ ಬೇಕಾದ್ರೆ ಹೋಗಿದ್ವಿ, ಫ್ರೆಂಡ್ಸ್ಗಳಿದ್ದಾರೆ. ಅದನ್ನ ಸುಮ್ಮನೆ ಕುತ್ಕ ನೋಡು ನೋಡು ನೋಡು ಆ ಮೆಟ್ಲೇನ್ಸು ಎಂಟ್ರಿ ಮಾಡಿದ್ವಿ ನಾವು. ಇಂಥ ವಾಸ್ತುಶಿಲ್ಪವನ್ನ ನೀಡಿರ್ತಕ್ಕ ನಮ್ಮ ಹಳೆ ಜನಗಳಿಗೆ
0: ಹೌದು
1: ಪರಿಣಿತರಿಗೆ ನಾವು ಎಷ್ಟು ಧನ್ಯವಾದಗಳು ಹೇಳಿದ್ರಿ ಸರ್. ಸರ್ ಕೇಳಿದ್ ನೀವು ಅವಕಾಶ ಕೊಟ್ಟಿದ್ ನಿಮ್ಗೆ ಫಸ್ಟ್ ಧನ್ಯವಾದಗಳು.
0: ಇಲ್ಲ ಇಲ್ಲ, ಈಗ ಯಾಕಂದ್ರೆ ನಿಮಗೆ ಕರೆ ಸಿಕ್ಕಿದೆ, ಕರೆ ಸಿಕ್ಕಿದ್ದಕ್ಕಾಗಿ ಅದರ ಬಗ್ಗೆ ಸಂತೆಬೆನ್ನೂರಿನ ಆ ಒಂದು ಹೊಂಡದ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಕ್ಕಾಗಿ ಕೇಳಕರೊಂದಿಗೆ ನೀವು ಕೂಡ ಅದರ ಬಗ್ಗೆ ಮಾಹಿತಿ ಏನು ಅನ್ನೋದ್ರ ಬಗ್ಗೆ ಹಂಚ್ಕೊಂಡ್ರಿ, ಅದಕ್ಕೆ ತುಂಬೂರು ಹೃದಯದ ಧನ್ಯವಾದಗಳು.
1: ಹಾಗೆ
0: ಓಕೆ ಓಕೆ, ಹೀಗೆ ಕರೆ ಮಾಡ್ತಾ ಇರಿ, ಆ ಮಾಹಿತಿಯನ್ನು ಹಂಚ್ಕೊಳ್ತಾ ಇರಿ. ನಮಸ್ತೆ ನಮಸ್ತೆ ನಮಸ್ತೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಪ್ರಕೃತಿಯ ಮಡಿಲಲ್ಲಿ ಅಡಗಿರುವ ಹಸಿರು ಕಾಡುಗಳು, ಅಪರೂಪದ ಪ್ರಾಣಿ ಪಕ್ಷಿಗಳು, ವೈವಿಧ್ಯಮಯ ಸಸ್ಯ ಸಂಪತ್ತು ಮತ್ತು ಪರಿಸರ ಸಮತೋಲನವನ್ನು ಕಾಪಾಡುವ ರಾಷ್ಟ್ರೀಯ ಉದ್ಯಾನವನಗಳ ಮಹತ್ವವನ್ನು ಒಂದಷ್ಟು ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ಮತ್ತೊಂದು ಕರೆ ಬರ್ತಾ ಇದೆ, ನೋಡೋಣ. ಹಲೋ ಹಲೋ, ನಮಸ್ತೆ. ಹಲೋ, ನಮ್ಮ ಧ್ವನಿ ಕೇಳ್ತಾ ಇದೆಯಾ?

हेलो हेलो हेलो हेलो हेलो।

0: ಓಕೆ, ಕರೆ ಕಟ್ಟಾಗಿದೆ. ರಾಷ್ಟ್ರೀಯ ಉದ್ಯಾನವನ ಅಂದರೆ ಏನು ಅಂತ. ರಾಷ್ಟ್ರೀಯ ಉದ್ಯಾನವನವು ಸರ್ಕಾರದಿಂದ ಸಂರಕ್ಷಿತ ಪ್ರದೇಶವಾಗಿದೆ. ಇಲ್ಲಿ ವನ್ಯಜೀವಿಗಳು, ಸಸ್ಯಗಳು ಹಾಗೂ ಸಂಪೂರ್ಣ ಪರಿಸರ ವ್ಯವಸ್ಥೆಯನ್ನು ರಕ್ಷಿಸಲಾಗ್ತದೆ. ಕರೆ ಬರ್ತಾ ಇದೆ. ಹಲೋ,
1: ನಮಸ್ತೆ ಸರ್.
0: ನಮಸ್ಕಾರ, ನಮಸ್ಕಾರ. ನಿಮ್ಮ ಹೆಸರು?
1: ನಮಸ್ಕಾರ, ದೀಟ್ಗೆಯಿಂದ ಪರಮೇಶ್ವರಯ್ಯ ಅಂತ.
0: ಪರಮೇಶ್ವರಯ್ಯ ಅವರು ದೀಟ್ಗೆಯಿಂದ. ಓಕೆ, ನಮಸ್ತೆ ಪರಮೇಶ್.
1: ಸತ್ಯಬಂದೂರು ಕಾರಂಜಿ ಹೇಳಿದ್ರಲ್ಲ, ನಮ್ಮೂರು ಪಕ್ಕನೇ ಒಂದು 2 ಕಿಲೋಮೀಟರ್ ಅಲ್ಲಿ ಇದೆ.
0: ಹೌದಾ?
1: ಚೆನ್ನಾಗಿದೆ.
0: ಓಕೆ,
1: ಈಗ ಮೊದಲನೇ ವಾರ ನಾವು ಇದಕ್ಕೆ ಮಂತ್ರಾಲಯಕ್ಕೆ ಹೋಗಿದ್ವಿ.
0: ಮಂತ್ರಾಲಯಕ್ಕೆ ಹೋಗಿದ್ರಿ?
1: ಮಂತ್ರಾಲಯಕ್ಕೆ ಹೋಗಿದ್ವಿ. ಅವತ್ತು ಭಾರಿ ಮಳೆ, ಸ್ವಲ್ಪ ಅವ್ಯವಸ್ಥೆ ಆಯ್ತು. ರಾತ್ರಿ ಅಲ್ಲಿ ಸಂಗತಿ ಬಹಳ ಕಷ್ಟ ಆಯ್ತು. ಮೇಲೆ ಬಹಳ ಜನ ಎಲ್ಲ ಸುಮ್ಮನೆ ನಾವು ಹೋಗ್ಬೇಕು ನಾವು ಹೋಗ್ಬೇಕು ಅಂತ ಹೋಗ್ತಾರ, ಎಲ್ಲ ಒಂದೇ ಸಲ ಹೋಗ್ಬಿಟ್ಟು ಅವ್ಯವಸ್ಥೆ ಆಗತ್ತೆ.
0: ಅಲ್ಲ ಅಂದ್ರೆ ಈಗ ಮಳೆಗಾಲ ಪ್ರಾರಂಭ ಆಗಿದೆ ಈಗ, ಹಾಗಾಗಿ ಮಳೆ ಬರ್ತಾ ಇರೋದ್ರಿಂದ ನೀವು ಅದೇ ಸಮಯಕ್ಕೆ ಹೋಗಿದ್ರಿ. ಸಹಜವಾಗಿ ಮಂತ್ರಾಲಯದಲ್ಲಿ ಯಾವಾಗಲೂ ಕೂಡ ರಶ್ ಇದ್ದೇ ಇರುತ್ತೆ.
1: ಉಳಿಸುತ್ತೆ ಅಂತ ಗಾಳಿ ಗಾಳಿ ಆಮೇಲೆ ಬೆಳಿಗ್ಗೆ ಎದ್ದೆಲ್ಲ ನೋಡಿ ಅಲ್ಲೆಲ್ಲ ಒಂದ್ 2-3 ಒಂದ್ 4-5 ಹತ್ರ ಎಲ್ಲ ಅವರು ನದಿ ತೀರದಲ್ಲಿ ಇದನ್ ಮಾಡಿದ್ರಲ್ಲ, ಅಲ್ಲಿ ತಪಸ್ ಮಾಡಿದ್ರು, ಅವನ್ನೆಲ್ಲ ನೋಡ್ಕೊಂಡು ಬಹಳ ಚೆನ್ನಾಗಿತ್ತು. ನೋಡ್ಬೇಕು ಒಂದ್ಸಲ ನೋಡಿದ್ರೆ ಚಂದ.
0: ಆಯ್ತು, ಖಂಡಿತ ಪರಮೇಶ್ವರಯ್ಯ ಅವರೇ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಹೀಗೆ ಕರೆ ಮಾಡ್ತಾ ಇರಿ, ಮಾಹಿತಿಯನ್ನ ಹಂಚಿಕೊಳ್ತಾ ಇರಿ. ನಮಸ್ತೆ, ನಮಸ್ತೆ. ಉದ್ಯಾನವನಗಳು, ಅದರ ಬಗ್ಗೆ ಮಾಹಿತಿಯನ್ನ ಚರ್ಚೆ ಮಾಡ್ತಾ ಇದ್ವಿ. ಉದ್ಯಾನವನಗಳಲ್ಲಿ ಪ್ರಾಣಿ ಬೇಟೆ, ಮರಗಳ ಕಟಾವು ಮತ್ತು ಪರಿಸರಕ್ಕೆ ಹಾನಿಯಾಗುವ ಚಟುವಟಿಕೆಗಳಿಗೆ ಇಲ್ಲಿ ಅವಕಾಶ ಇರೋದಿಲ್ಲ. ಇನ್ನು ರಾಷ್ಟ್ರೀಯ ಉದ್ಯಾನವನಗಳ ಮುಖ್ಯ ಉದ್ದೇಶ ಅಂತಂದರೆ ಅಳಿವಿನ ಅಂಚಿನಲ್ಲಿರುವ ಪ್ರಾಣಿಗಳನ್ನು ರಕ್ಷಿಸೋದು, ಜೀವ ವೈವಿಧ್ಯತೆಯನ್ನು ಉಳಿಸೋದು, ಪರಿಸರ ಸಮತೋಲನವನ್ನು ಕಾಪಾಡೋದು, ಪರಿಸರ ಶಿಕ್ಷಣ ಮತ್ತು ಸಂಶೋಧನೆಗೆ ಅವಕಾಶವನ್ನು ಕಲ್ಪಿಸಿಕೊಡೋದು. ಹಾಗೆ ಭಾರತವು ವಿಶ್ವದ ಅತ್ಯಂತ ಶ್ರೀಮಂತ ಜೀವ ವೈವಿಧ್ಯತೆಯ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಪ್ರಸ್ತುತ ಭಾರತದಲ್ಲಿ 100 ಹೆಚ್ಚು ರಾಷ್ಟ್ರೀಯ ಉದ್ಯಾನವನಗಳಿದ್ದಾವೆ. ಇವು ದೇಶದ ಒಟ್ಟು ಭೂಪ್ರದೇಶದ ಸುಮಾರು 1.3% ಶೇಕಡ 1.3% ಭಾಗವನ್ನು ಒಳಗೊಂಡಿದ್ದಾವೆ. ಅದರಲ್ಲೂ ಹಿಮಾಲಯದ ಹಿಮ ಪರ್ವತಗಳಿಂದ ಹಿಡಿದು ಸುಂದರಬನದ ಮ್ಯಾಂಗ್ರೂವ್ ಕಾಡುಗಳವರೆಗೂ ಕೂಡ ವಿವಿಧ ಪರಿಸರ ವ್ಯವಸ್ಥೆಗಳನ್ನು ಈ ಉದ್ಯಾನವನಗಳು ಪ್ರತಿನಿಧಿಸ್ತವೆ. ಕೆಳಗುರೆ, ನೀವು ಕೇಳ್ತಾ ಇದ್ದೀರಿ ಕಾರ್ಯಕ್ರಮವನ್ನು ನೀವು ನೋಡಿದ ಸ್ಥಳ. ಕೆಳಗುರೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ. ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳು 9448640273, ಮತ್ತೊಂದು 9141970272. ಈ ಸಂಖ್ಯೆಗಳಿಗೆ ಕರೆ ಮಾಡೋದ್ರ ಮುಖಾಂತರವಾಗಿ ನೀವು ಭೇಟಿ ನೀಡಿದ ಸ್ಥಳದ ಬಗ್ಗೆ ಮಾಹಿತಿಯನ್ನು ಕೇಳುಗರೊಂದಿಗೆ ನಮ್ಮ ಜೊತೆ ಹಂಚ್ಕೋಬಹುದು. ಈಗ ಕರೆ ಬರ್ತಾ ಇದೆ. ನಮಸ್ತೆ.
2: ಹಲೋ,
0: ನಮಸ್ತೆ ಹೇಳಿ.
2: ಸರ್ ನಮಸ್ತೆ, ಡಾಕ್ಟರ್ ನಾಗಭೂಷಣ್ ಅಂತ.
0: ಡಾಕ್ಟರ್ ನಾಗಭೂಷಣ್ ಅವರು? ಓಕೆ, ನಾಗಭೂಷಣ್ ಅವರು ನಮಸ್ತೆ.
2: ಒಂದ್ 2 ವಾರ ಮಿಸ್ ಆಯ್ತು.
0: ಓಕೆ ಓಕೆ.
2: ಈ ಸರಿ ಎಲ್ಲರೂ ನೋಡಿದಂತ ಸ್ಥಳ ಚಂದ್ರವಳ್ಳಿ ಗುಹೆ. ಚಂದ್ರವಳ್ಳಿ ಗುಹೆಯಲ್ಲಿ ನಾವು ಹೋಗುವಾಗ ಅಲ್ಲಿ ಗೈಡ್ ಇರ್ತಾರೆ ಸರ್, ಅವ್ರನ್ನ ತಗೊಂಡೋದ್ರೆ ಬಹಳ ಒಳ್ಳೇದು.
0: ಹೌದು ಹೌದು.
2: ಗೈಡ್ಗಳು ಏನ್ ಮಾಡ್ತಾರೆ ಅಂದ್ರೆ ಇರೋ ರೀತಿಗೆ ಒಂದು ಜೀವ ತುಂಬತಾರೆ.
0: ಹೌದು ಹೌದು
2: ಹೌದು. ನಾವು ಸುಮ್ನೆ ನೋಡ್ತಾ ಹೋದ್ರೆ ಅಷ್ಟು ಗೊತ್ತಾಗಲ್ಲ. ಅವ್ರು ಗೈಡ್ ತಗೊಂಡೋದ್ರಲ್ಲಿ ಮೆಟ್ಲುಗಳು ಎಷ್ಟು ಮೆಟ್ಲು ಇದಾವೆ, ಯಾವ್ದ್ರ ಇಂಪಾರ್ಟೆನ್ಸ್ ಏನು ಅದೆಲ್ಲ ಹೇಳ್ತಾರೆ. ಅವ್ರು ಹೇಳ್ತಾರೆ ಫಸ್ಟ್ 4 ನೋಡ್ರಿ ಅಂತಾರೆ, ಆಮೇಲೆ 7 ನೋಡ್ರಿ ಅಂತಾರೆ. ಆ ಮೆಟ್ಲುಗಳ ಸೈಜ್ ವ್ಯತ್ಯಾಸ ಇದೆ ಅಂತ ತೋರಿಸ್ತಾರೆ.
0: ಅದೇ ಅದೇ
2: ಯಾಕಿದೆ ಅಂತ ಹೇಳ್ತಾರೆ ಅಂದ್ರೆ ವೈರಿಗಳು ಬಂದಾಗ ಅಲ್ಲಿ ಸ್ವಲ್ಪ ಕತ್ತಿರುತ್ತೆ ಗುಹೆ ಒಳಗೆ. ಅವ್ರು ಮೆಟ್ಲು 1-2 ಅಂದಾಜು ಮಾಡ್ಕೊಂಡು 3ನೇದಕ್ಕೆ ಕಾಲಿಟ್ರೆ ಅವ್ರು ಬಿದ್ದೋಗ್ಬಿಡ್ತಾರೆ.
0: ಓಕೆ ಓಕೆ.
2: ಯಾಕಂದ್ರೆ ಆ ಮೆಟ್ಲಿನ ಸೈಜು

0: ಅದೇ ರೀತಿ ಅಲ್ಲಿ ಒಬ್ಬ ಕೂತಿರ್ತಾನೆ ಒಳಗಡೆ, ಅವ್ರು ಹೇಳೋ ಪ್ರಕಾರ
1: ಅದೇ ಅದೇ
0: ವೈರಿ ಬರೋದು ಒಳಗಡೆ ಗುಹೆಯಲ್ಲಿ ಅವನಿಗೆ ಕಾಣಿಸುತ್ತೆ, ಅವನ್ ಅಲ್ಲಿ ಕೂತಿರೋದು ಹೊರಗಿಂದ ಬರೋರಿಗೆ ಕಾಣ್ಸಲ್ಲ.
1: ಓಕೆ,
0: ಹಂಗೆ ಅವ್ರ ಮೇಲೆ ಅವನು ಪ್ರಹಾರ ಮಾಡಿ ಡಿಫೆನ್ಸ್ ಮಾಡ್ಕಂತಾರೆ ಹಂಗೆ. ಇದೇ ರೀತಿ ಅನೇಕ ಕಥೆಗಳು ಹೇಳ್ತಾ ಹೇಳ್ತಾ ಹೋಗ್ತಾರೆ ಒಳಗಡೆ. ಈ ಚಂದ್ರವಳ್ಳಿ ನಮ್ಮದೇ ಆದ ಜಾಗ, ಒಂದು ನಾವು ಅಮೆರಿಕಕ್ಕೆ ಹೋಗ್ಬೋದು, ಇಂಗ್ಲೆಂಡ್ ಹೋಗ್ಬೋದು, ಆದ್ರೆ ನಮ್ಗೆ ನಮ್ಮದು ಅನ್ನುವ ಹೆಮ್ಮೆ ಅಲ್ಲಿ ಇರಲಿಲ್ಲ.
1: ಓಕೆ,
0: ಇಲ್ಲಿ ನಮ್ಮದೇ ಜಾಗಗಳನ್ನ ನಾವು ಮನೆಗೆ ಯಾರಾದ್ರೂ ನೆಂಟರು ಸ್ನೇಹಿತರು ಬಂದಾಗ ಕರ್ಕೊಂಡೋಗಿ ತೋರಿಸಿದ್ರೆ ನಮ್ಗೆ ತುಂಬಾ ಹೆಮ್ಮೆ ಅನ್ಸುತ್ತೆ.
1: ಕರೆಕ್ಟ್ ಕರೆಕ್ಟ್, ಹೌದು.
0: ಇದೇ ರೀತಿ ನಮ್ಮ ಸುತ್ತಮುತ್ತ ಇರೋ ಜಾಗಗಳನ್ನ ನಾವು ಪದೇ ಪದೇ ನೋಡೋದ್ರಿಂದ ನಮ್ಗೆ ಸಂತೋಷ ಆಗುತ್ತೆ ಅಂತ.
1: ಮತ್ತೆ ಇನ್ನೂ ಒಂದಷ್ಟು ಹೆಚ್ಚಿನ ಮಾಹಿತಿಯನ್ನ ಆ ಸ್ಥಳದ ಬಗ್ಗೆ ನಮಗೆ ತಿಳ್ಕೊಂಡಂಗಾಗತ್ತೆ. ಹೌದು ಹೌದು. ಓಕೆ, ಧನ್ಯವಾದಗಳು ಡಾಕ್ಟರ್ ನಾಗಭೂಷಣ್ ಅವರೇ, ಹೀಗೆ ಕರೆ ಮಾಡ್ತಾ ಇರಿ, ಮಾಹಿತಿಯನ್ನ ಹಂಚಿಕೊಳ್ತಾ ಇರಿ. ನಮಸ್ತೆ, ನಮಸ್ತೆ. ಓಕೆ, ಧನ್ಯವಾದಗಳು. ರಾಷ್ಟ್ರೀಯ ಉದ್ಯಾನವನಗಳ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ತಾ ಇದ್ವಿ. ಭಾರತದಲ್ಲಿರ್ತಕ್ಕಂಥ ಒಂದಷ್ಟು ಶ್ರೇಷ್ಠ ಉದ್ಯಾನವನಗಳಲ್ಲಿ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಅಂತ, ಇದು ಉತ್ತರಾಖಂಡದಲ್ಲಿದೆ. 1936 ಸ್ಥಾಪಿತವಾದ ಇದು ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನ ಆಗಿದೆ. ಇದನ್ನು ಮೊದಲು ಹೈಲಿ ನ್ಯಾಷನಲ್ ಪಾರ್ಕ್ ಅಂತ ಕರೆಯಲಾಗ್ತಾ ಇತ್ತು. ನಂತರ ಪ್ರಸಿದ್ಧ ಬೇಟೆಗಾರ ಮತ್ತು ಪರಿಸರ ಸಂರಕ್ಷಕ ಜಿಮ್ ಕಾರ್ಬೆಟ್ ಅವರ ಗೌರವಾರ್ಥವನ್ನು ಈ ಒಂದು ಉದ್ಯಾನವನಕ್ಕೆ ಇಡಲಾಗಿದೆ. ಮತ್ತೊಂದು ಕರೆ ಬರ್ತಾ ಇದೆ, ನೋಡೋಣ. ನಮಸ್ತೆ.
2: ಹಲೋ,
1: ನಮಸ್ತೆ.
2: ನಮಸ್ತೆ ಸರ್, ಪ್ರತಿಭಾ ರಾಘವೇಂದ್ರ ಚೌಹಾಣ್ ಸರ್.
1: ಮತ್ತೊಮ್ಮೆ ಹೇಳಿ ನಿಮ್ಮ ಹೆಸರು.
2: ಪ್ರತಿಭಾ ರಾಘವೇಂದ್ರ
1: ಚೌಹಾಣ್. ಪ್ರತಿಭಾ ರಾಘವೇಂದ್ರ, ನಮಸ್ತೆ. ನಮಸ್ತೆ ಹೇಳಿ. ಚೆನ್ನಾಗಿದ್ದೀರಾ ನೀವು?
2: ಮೊನ್ನೆ ತಾನೇ ಪ್ರವಾಸ ಮಾಡಿ ಇವತ್ತು ಬೆಳಗಿನ ಜಾವನೇ ವಾಪಸ್ ಬಂದಿದ್ದೀವಿ.
1: ಓಕೆ, ಓಕೆ. ಖಂಡಿತ ಖಂಡಿತ, ಹಂಚ್ಕೊಳ್ಳಿ ಹಂಚ್ಕೊಳ್ಳಿ.
2: ಆಂಧ್ರ ಪ್ರದೇಶದ ದಕ್ಷಿಣ ಗೋದಾವರಿ ಜಿಲ್ಲೆ ಪೆನಗೊಂಡ ಅಂತ ಹೇಳಿ ಸರ್. ಅದು
1: ಪೆನಗೊಂಡ,
2: ಆರು ವರ್ಷ ಕುಲ ದೇವತೆ, ಶ್ರೀ ಕನಿಕಾ ಪರಮೇಶ್ವರಿ ದೇವತೆ ಜನನ ಮತ್ತು ಅಲ್ಲೇ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಸ್ಥಳ ಸರ್. ಅದು ನಮ್ಮ ದೇವತೆ ಸ್ಥಳ. ನಾವು ಜೀವನದಲ್ಲಿ ಒಮ್ಮೆ ದರ್ಶನ ಮಾಡಿದ್ದಿಲ್ಲ, ಮೊನ್ನೆ ತಾನೇ ಮಾಡಿ ಬಂದಿದ್ವಿ.
1: ಓಕೆ,
2: ಅದು ಚೆನ್ನಾಗಿರುತ್ತೆ ಸರ್. ಅಲ್ಲಿ ನೋಡ್ಲಿಕ್ಕೆ ಆರು ವರ್ಷ ಕೂಡ ಬಂದವರು ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ. ಪ್ರತಿಯೊಬ್ಬರು ಸಾರ್ವಜನಿಕರು ಕೂಡ ನೋಡ್ಲಿಕ್ಕೆ ತೊಂದರೆ ತಪ್ಪಿಲ್ಲ ಸರ್. ಅಲ್ಲಿ ಇರುತ್ತೆ ಆ ದೇವಸ್ಥಾನದ ಒಳಗಡೆ 108 ನಮ್ದು ಗೋತ್ರ ಬರುತ್ತೆ. 108 ಗೋತ್ರಗಳಿಗೆ ಒಂದೊಂದು ಗೋತ್ರಕ್ಕೂ ಒಂದೊಂದು ಕಂಬವನ್ನು ಕಟ್ಟಿದ್ದಾರೆ ಸರ್.
1: ಓಕೆ,
2: ಆ 108 ಕಂಬಗಳ ಮೇಲೆ ಒಂದು ಶ್ರಾವಣ ನಿರ್ಮಾಣ ಮಾಡ್ತಾರ. 108 ಕಂಬಗಳ ಮುಂದೆ ದೇವಸ್ಥಾನ ಇರುತ್ತೆ. ವಾಸವಿ ದೇವಿ ದೇವಸ್ಥಾನ, ನಗರೇಶ್ವರ ಮತ್ತು ದಕ್ಷಿಣ ಜನಾರ್ದನ ಸ್ವಾಮಿಯ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದ್ದಾರೆ. ನೋಡ್ಲಿಕ್ಕೆ ಸುಂದರವಾಗಿದೆ. ನಾವು ಪ್ರತಿಯೊಬ್ಬ ಕಥೆಯನ್ನು ಕೇಳಿರ್ತಕ್ಕಂಥ ಪ್ರತಿಯೊಬ್ಬರು ಅಲ್ಲಿ ದೇವಸ್ಥಾನಕ್ಕೆ ನೋಡಿದಾಗ ಓಹೋ ಹೀಗಿದೆಯಲ್ಲ ಅಂತ ಹೇಳಿ ನಾವು ಅದನ್ನ ಕಥೆಯನ್ನು ನೇರವಾಗಿ ನಾವು ಕಣ್ಣು ಮುಖಾಂತರ ನೋಡಿದಾಗ ನಮ್ಗೊಂದು ಅರ್ಥ ಆಗುತ್ತೆ.
1: ಓಕೆ,
2: ಇದನ್ನು ಹೋಗ್ಲಿಕ್ಕೆ ಮಾರ್ಗ ಬಂದು ಬಳ್ಳಾರಿಂದ ನಾವು ಹೋಗ್ತೇವೆ. ಬಳ್ಳಾರಿಯಿಂದ ರೈಲ್ ಮುಖಾಂತರ ಹೋದ್ರೆ ಹದವಾಗಿ ಹೋಗ್ತೇವೆ. ಸೊ ನಾವು ಆರಾಮದಾಯಕವಾಗಿ ಕೂಡ ಹೋಗ್ತಾ ಇರ್ತೇವೆ. ನರಸಾಪುರ ನಾವು ಹೋಗಿದ್ದು ಬಳ್ಳಾರಿ ಮತ್ತು ನರಸಾಪುರ ಅಂತ ಹೇಳಿ ಅಲ್ಲ ರೈಲಿನ ಹೆಸರು. ಎಂಟಕ್ಕೊಂದು ಗುಂಟೂರು ವಿಜಯವಾಡ ಈ ಮಾರ್ಗವಾಗಿ ಹೋಗುತ್ತಾರ. ಅದು ಆ ವಿಜಯವಾಡದಿಂದ ಮುಂದೆ ಹೋಗುವಾಗ ನಾವು ಕನಗೊಂಡ ಹೋಗುವಾಗ ಸುಮಾರು ಒಂದು 20-30 ಕಿಲೋಮೀಟರ್ ದೂರ ಹಳ್ಳಿಗಳಲ್ಲಿ ಅವರ ಗದ್ದೆಗಳು ಇದೆ ಸರ್. ಗದ್ದೆಗಳಿಗೆ ಏನ್ ಮಾಡಿದ್ರು, ಈ ಕಡೆ ನೀರಾವರಿ ಇರ್ತಕ್ಕಂತ ಜಾಗದಲ್ಲಿ ಆ ರೈತರು ಮೀನಿನ ಕೃಷಿ ಮಾಡಿದ್ರು ಸರ್. ಏನು ಈಗ ನಾವು ಕೃಷಿ ಹೊಂಡ ಅಂತ ನಿರ್ಮಾಣ ಮಾಡ್ತಾರಲ್ವಾ, ಅದಕ್ಕಿಂತ ಸ್ವಲ್ಪ ದೊಡ್ಡದಾದ ವಿಸ್ತೀರ್ಣದಲ್ಲಿ ಅಗಲವಾಗಿ ಅವರವ್ರ ಜಮೀನು ಶಕ್ತನ ಸರ್. ಅವರು ನೀರು ಸಿಕ್ತಕ್ಕಂತ ಶಕ್ತನ ಸರವಾಗಿ ದೊಡ್ಡದಾಗಿ ನಿರ್ಮಾಣ ಮಾಡಿಬಿಟ್ಟು ಕೃಷಿ ಹೊಂಡಗಳನ್ನು ಮಾಡುವಾಗ ಕೃಷಿ ಹೊಂಡಗಳ ಸೈಜ್ ಅಲ್ಲಿ ಒಂದು ಸಣ್ಣದ ಕೆರೆ ಅಂತೇನೋ ಅಂತ ನಿರ್ಮಾಣ ಮಾಡಿಕೊಂಡು ಮೀನನ್ನು ಸಾಕ್ತಾ ಇದ್ದಾರೆ. ನಾವು ತಮಿಳ್ನಾಡು ಉಡುಪಿ ಆ ಕಡೆ ಎಲ್ಲ ಹೋದಾಗ ಮೀನಿನ ವ್ಯಾಪಾರ ನೋಡ್ತಿದ್ವಿ, ಮೀನಿಂದು ಕಸವನ್ನು ನೋಡ್ತಿದ್ವಿ. ಈಗ ನಾವು ಪಕ್ಕದ ಗುಂಟೂರು ಆ ಕಡೆ ವಿಜಯವಾಡ ಆ ಕಡೆ ಹೋಗಿದಾಗೆಲ್ಲ ಆಂಧ್ರ ಪ್ರದೇಶ ಕೂಡ ಪ್ರತಿಯೊಬ್ಬರು ಕೂಡ ಸಾಲಾಗಿ ಒಂದು 20-30 ಕಿಲೋಮೀಟರ್ ದೂರ ತನಕ ಮೀನಿನ ಕೃಷಿ ಬಗ್ಗೆ ಚೆನ್ನಾಗಿ ಮಾಡಿದ್ರೆ ಇದನ್ನು ಕೇಳ್ತಕ್ಕಂಥ ನಮ್ಮ ಕೃಷಿ ಬಾಂಧವರು ಕರ್ನಾಟಕದಲ್ಲಿ ಇರ್ತಕ್ಕಂಥ ನಮ್ಮ ರೈತ ಬಾಂಧವರು ಆದ್ರಿಂದ ಸಾಧ್ಯ ಮಾಹಿತಿ ತಗೊಂಡು ಅವ್ರು ಕೂಡ ಇಲ್ಲಿ ನೀರಾವರಿ ಅವ್ರ ಕಡೆ ನೀರಿನ ಸೌಲಭ್ಯ ಚೆನ್ನಾಗಿತ್ತು ಅಂತಂದ್ರೆ ಈ ರೀತಿಯಾಗಿ ಮೀನಿನ ಸಾಕಾಣಿಕೆ ಒಂದು ಉದ್ಯೋಗ ಮಾಡ್ಕೋಬಹುದು ಅಂತ ನಮ್ಮ ಅನಿಸಿಕೆ ಸರ್. ಚೆನ್ನಾಗಿದೆ ಆ ಕಡೆ ಎಲ್ಲ
1: ಮಾಹಿತಿ. ಓಕೆ, ಸೊ ಪೆನಗೊಂಡ ಹಾಗೆ ಪೆನಗೊಂಡ ಸುತ್ತಮುತ್ತ ಇರತಕ್ಕಂತ ಒಂದಷ್ಟು ಕೃಷಿ ಬಗ್ಗೆ ಮಾಹಿತಿಯನ್ನ ಹಾಗೆ ಮೀನು ಸಾಕಾಣಿಕೆ ಬಗ್ಗೆ ಮಾಹಿತಿಯನ್ನ ಕೊಟ್ರಿ. ಸೊ ಧನ್ಯವಾದಗಳು ಪ್ರತಿಭಾ ರಾಘವೇಂದ್ರ ಅವರೇ, ಹೀಗೆ ಕರೆ ಮಾಡ್ತಾ ಇರಿ. ಕರೆ ಮಾಡಿ

0: ಸಂಪರ್ಕಕ್ಕಾಗಿ ಧನ್ಯವಾದಗಳು. ನಮಸ್ತೆ. ನಮಸ್ತೆ. ನೀವು ಕೇಳ್ತಾ ಇದ್ರಿ ಈ ಕಾರ್ಯಕ್ರಮ ನೀವು ನೋಡಿದ ಸ್ಥಳ ಕೇಳುಗರೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೆ, ರಾಷ್ಟ್ರೀಯ ಉದ್ಯಾನವನಗಳು ಅಂಥೇಳಿ. ಸೊ ಅದರಲ್ಲಿ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ. ಸೊ ಈ ಒಂದು ರಾಷ್ಟ್ರೀಯ ಉದ್ಯಾನವನ 1936 ಸ್ಥಾಪನೆ ಆಯಿತು. ಇದು ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನ. ಇಲ್ಲಿ ರಾಯಲ್ ಬೆಂಗಾಲ್ ಹುಲಿ ಇದೆ, ಆನೆಗಳು, ಜಿಂಕೆಗಳು, ಇನ್ನು ಇತರೆ ಪ್ರಾಣಿಗಳನ್ನು ಅತಿ ಹೆಚ್ಚಿನದಾಗಿ ಕಾಣಬಹುದು. ಇನ್ನು ಪ್ರಾಜೆಕ್ಟ್ ಟೈಗರ್ ಯೋಜನೆ ಆರಂಭವಾದ ಮೊದಲ ಪ್ರದೇಶನೂ ಕೂಡ ಈ ಒಂದು ಸ್ಥಳ ಅಂಥೇಳಿ ಹೇಳ್ಬೋದು. ಹಾಗೆ ಮತ್ತೊಂದು ಪ್ರಮುಖವಾದಂತಹ ಒಂದು ಉದ್ಯಾನವನ ಅಂತಂದರೆ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಅಂಥೇಳಿ. ಇದು ಅಸ್ಸಾಮಲ್ಲಿದೆ, ಅಸ್ಸಾಂ ರಾಜ್ಯದಲ್ಲಿ ಕಂಡುಬರುತ್ತೆ. ವಿಶ್ವ ಪ್ರಸಿದ್ಧ ಏಕ ಕೊಂಬಿನ ಖಡ್ಗ ಮೃಗಗಳ ನೆಲೆ ಈ ಒಂದು ಅಸ್ಸಾಂ ಆಗಿದೆ. ಅಲ್ಲದೆ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣನೂ ಕೂಡ ಇಲ್ಲಿ ಗುರುತಿಸ್ಕೊಂಡಿದೆ. ವಿಶ್ವ ಪರಂಪರೆಯನ್ನು ಯುನೆಸ್ಕೋದಿಂದ ಈ ಒಂದು ತಾಣವನ್ನು ವಿಶ್ವ ಪರಂಪರೆಯ ತಾಣ ಅಂಥೇಳಿ ಗುರುತಿಸಲಾಗಿದೆ. ಏಕ ಕೊಂಬಿನ ಖಡ್ಗ ಮೃಗ, ಹುಲಿ, ಕಾಡು ಎಮ್ಮೆ, ಆನೆ ಮುಂತಾದ ಪ್ರಾಣಿಗಳು ಈ ಒಂದು ಅರಣ್ಯದಲ್ಲಿ ವಾಸವಾಗಿದ್ದಾವೆ. ಭಾರತದ ಖಡ್ಗ ಮೃಗಗಳ ಬಹುಪಾಲು ಪ್ರಾಣಿಗಳನ್ನು ಇಲ್ಲಿ ನಾವು ಕಾಣಬಹುದಾಗಿದೆ. ಕೇಳುಗರೇ, ನೀವು ಕೇಳ್ತಾ ಇದ್ದೀರಿ ನೀವು ನೋಡಿದ ಸ್ಥಳ ನೇರ ಫೋನಿನ್ ಕಾರ್ಯಕ್ರಮ. ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳಾಗಿರ್ತಕ್ಕಂಥ 9448640273, ಮತ್ತೊಂದು ದೂರವಾಣಿ ಸಂಖ್ಯೆ 9141970272, ಈ ಸಂಖ್ಯೆಗಳಿಗೆ ಕರೆ ಮಾಡೋದ್ರ ಮುಖಾಂತರವಾಗಿ ನೀವು ನೋಡಿದ ಸ್ಥಳ ಕೇಳುಗರೊಂದಿಗೆ ನೇರವಾಗಿ ಹಂಚ್ಕೋಬೋದು ಅಂತ ಹೇಳ್ತಾ, ಇದೀಗ ಭಾರತದ ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಗಿರ್ ರಾಷ್ಟ್ರೀಯ ಉದ್ಯಾನವನ. ಗಿರ್ ರಾಷ್ಟ್ರೀಯ ಉದ್ಯಾನವನ ಗುಜರಾತ್ನಲ್ಲಿದೆ. ಏಷ್ಯಾದಲ್ಲಿ ವಿಶ್ವದಲ್ಲೇ ಏಷ್ಯನ್ ಸಿಂಹಗಳು ನೈಸರ್ಗಿಕವಾಗಿ ಕಂಡುಬರತಕ್ಕಂಥ ಏಕೈಕ ಸ್ಥಳ ಅದು ಗಿರ್ ರಾಷ್ಟ್ರೀಯ ಉದ್ಯಾನವನ ಅಂಥೇಳಿ. ಏಷ್ಯನ್ ಸಿಂಹಗಳು ಇಲ್ಲಿ ಬಹಳಷ್ಟು ಪ್ರಮುಖವಾದಂತಹ ಆಕರ್ಷಣೆಯಾಗಿದ್ದಾವೆ. ಇನ್ನು ಗಿರ್ ಕಾಡುಗಳು ಸಿಂಹ ರಕ್ಷಣೆಯ ಯಶಸ್ವಿ ಉದಾಹರಣೆಗೆ ಈ ಒಂದು ಸ್ಥಳ ಅಂತಲೇ ಕರಿಬಹುದು. ಇನ್ನು ನಾಲ್ಕನೇದಾಗಿ ಸುಂದರಬನ ರಾಷ್ಟ್ರೀಯ ಉದ್ಯಾನವನ. ಇದು ಪಶ್ಚಿಮ ಬಂಗಾಳದಲ್ಲಿದೆ. ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳ ಸಂಗಮ ಪ್ರದೇಶದಲ್ಲಿ ಇರತಕ್ಕಂತಹ ಮ್ಯಾಂಗ್ರೋವ್ ಕಾಡುಗಳಲ್ಲಿ ಈ ಒಂದು ಸುಂದರಬನ ರಾಷ್ಟ್ರೀಯ ಉದ್ಯಾನವನಗಳನ್ನು ಕಾಣಬಹುದು. ಈಜುವ ಹುಲಿಗಳಿಗಾಗಿ ಬಹಳ ಪ್ರಸಿದ್ಧಿಯನ್ನು ಪಡ್ಕೊಂಡಿರತಕ್ಕಂಥದ್ದು ಈ ಒಂದು ಉದ್ಯಾನವನ. ಇದು ವಿಶ್ವದ ಅತಿದೊಡ್ಡ ಮ್ಯಾಂಗ್ರೋವ್ ಅರಣ್ಯ ಈ ಒಂದು ಉದ್ಯಾನವನ ಆಗಿದೆ. ಮತ್ತೊಂದು ಕರೆ ಬರ್ತಾ ಇದೆ, ನೋಡೋಣ. ಹಲೋ, ನಮಸ್ತೆ.
1: ಹಲೋ ಸರ್, ನಮಸ್ಕಾರ.
0: ನಮಸ್ಕಾರ, ನಮಸ್ಕಾರ. ನಿಮ್ಮ ಹೆಸರು
1: ಸರ್? ನಮ್ಮ ಹೆಸರು ಮುತ್ತುರಾಜ್ ಅಂತ, ಕವಡಿಗರಟ್ಟಿಯಿಂದ.
0: ಕವಡಿಗರಟ್ಟಿಯಿಂದ ಮುತ್ತುರಾಜ್ ಅವರು?
1: ಹೌದು ಸರ್.
0: ಮುತ್ತುರಾಜ್ ಅವರೇ, ಹೇಗಿದ್ದೀರಿ
1: ಸರ್? ಚೆನ್ನಾಗಿದೆ ಸರ್, ನೀವ್ ಹೇಗಿದ್ದೀರಿ?
0: ಎಸ್, ಸೂಪರ್.
1: ನಾವು ನೋಡಿದ ಸ್ಥಳ ವಿದುರಾಶತ್ವ ಅಂತ ಸರ್.
0: ವಿದುರಾಶತ್ವ, ಎಸ್.
1: ಚಿಕ್ಕಬಳ್ಳಾಪುರದಿಂದ ಜಿಲ್ಲೆಯಿಂದ ಮುಂದೆ ಗೌರಿಬಿದನೂರು ಮುಂದೆ ಸರ್, ಅದು 5 kilometers ದೂರದಲ್ಲಿ ಸರ್. ಅದು ಐತಿಹಾಸಿಕ ಸ್ಥಳ ಸರ್, ಒಂದು ಗ್ರಾಮ ಕೂಡ.
0: ಹೌದು ಹೌದು.
1: ಮತ್ತೆ ಅಲ್ಲಿ ಆಧ್ಯಾತ್ಮಿಕ ಮತ್ತು ಮಹತ್ವದ ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ ಸರ್ ಆ ಊರು.
0: ಹೌದು, ವಿದುರಾಶ್ವತ್ಥ ಉಪ್ಪಿನ ಸತ್ಯಾಗ್ರಹಕ್ಕೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರ್ತಕ್ಕಂಥ ಸ್ಥಳ. ಹೌದು,
1: ಕಾಂಗ್ರೆಸ್ನ ಧ್ವಜ ಹಾರಿಸಲಿ ಪ್ರಯತ್ನಿಸಿದ್ದ ಗ್ರಾಮಸ್ಥರ ಮೇಲೆ ಬ್ರಿಟಿಷರು ದಾಳಿ ಮಾಡಿದ್ರು ಸರ್.
0: ಹೌದು ಹೌದು.
1: ಒಂದು 35 ಜನ 40 ಜನ ತೀರೋಯರ್ಸ್ ಅಲ್ಲಿ
0: ಇದ್ದಾರೆ. ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರ?
1: ಹೌದು ಸರ್, ಭೇಟಿ ನೀಡಿದ್ದೆ ಸರ್ ನಾವು.
0: ಏನೇನನ್ನ ನೋಡಿದ್ರಿ ನೀವು ಅಲ್ಲಿ? ಏನೇನನ್ನ ನೋಡಿದ್ರಿ ವಿದುರಾಶ್ವತ್ಥದಲ್ಲಿ?
1: ವಿದುರಾಶ್ವತ್ಥದಲ್ಲಿ ಅವರ ಸ್ಮಾರಕಗಳು, ವೀರ ಸೌಧಗಳು. ಮತ್ತೆ ಇನ್ನೊಂದಕ್ಕೆ ಫೇಮಸ್ ಆಗಿದೆ ಸರ್ ಆ ಊರು, ನಾಗ ವಿಗ್ರಹಗಳು ಫೇಮಸ್ ಸರ್ ಅಲ್ಲಿ.
0: ಓಕೆ.
1: ನಾಗರ ಕಲ್ಲು, ಸರ್ಪ ಕಲ್ಲು. ಅಲ್ಲಿ ಯಾತ್ರಿಕ ಸ್ಥಳ ಇದೆ ಸರ್, ಒಟ್ಟದು ಬಹಳ ಚೆನ್ನಾಗಿದೆ, ಫೇಮಸ್ ಸರ್ ಊರು.
0: ಮಹಾತ್ಮ ಗಾಂಧೀಜಿಯವರು ಭಾರತದಲ್ಲಿ ಉಪ್ಪಿನ ಸತ್ಯಾಗ್ರಹವನ್ನ ಕೈಗೊಂಡಾಗ ನಮ್ಮ ದೇಶದ ವಿದುರಾಶ್ವತ್ಥದಿಂದನೂ ಕೂಡ ಒಂದಷ್ಟು ಸ್ವತಂತ್ರ ಹೋರಾಟಗಾರರು ಬೆಂಬಲವನ್ನ ಸೂಚಿಸ್ತಿರತಕ್ಕಂತ ಸ್ಥಳ.
1: ಬೆಂಬಲ ಸೂಚಿಸ್ತಿರ್ತಾರೆ.
0: ಹೌದು ಹೌದು,
1: 1938 ನಡೆದಿದ ಘಟನೆ ಸರ್.
0: ಹೌದು ಹೌದು, ಖಂಡಿತ ಖಂಡಿತ. ಓಕೆ.
1: ಇಲ್ಲಿ ಚಿತ್ರದುರ್ಗ, ಚಿತ್ರದುರ್ಗದಲ್ಲಿ ಒಬ್ರು ಬಿಸ್ನೆಸ್ ಮ್ಯಾನ್ ನಮ್ಮನ್ನ ಕರ್ಕೊಂಡ್ ಹೋಗಿದ್ರು ಸರ್ ಅವರು.

0: ಆ ಪ್ಲೇಸ್ ತೋರ್ಸಕ್ಕೆ.
1: ಓಕೆ, ಒಳ್ಳೇದು, ಖುಷಿ.
0: ಅವರು ಅವ್ರ ತಂದೆ ಒಂದು ವಿಗ್ರಹ ನೆಟ್ಟಿದ್ರು ಸರ್ ಸರ್ಪಕಲ್ಲು. ಅವರು ಮತ್ತೆ ಅವ್ರ ಮಕ್ಕಳೆಲ್ಲ ಸೇರಿ ಒಂದು ಸಾವಿರ ಕಲ್ಲು ನೆಟ್ಟಾರೆ ಸರ್.
1: ಹೌದ್ರಾ?
0: ಸರ್
1: ಓಕೆ.
0: ಮೊನ್ನೆ ರೀಸೆಂಟ್ ಆಗಿ ಒಬ್ರು ಅವ್ರು ಮಾತಾಡಿದ್ರು ಆಕಾಶವಾಣಿ ಕೊಟ್ಟ ಸಂದರ್ಶನ ಸರ್. ನಿಮ್ಮಲ್ಲಿ ಒಬ್ರು ಇದ್ರ ಸರ್ ಅವ್ರ ಕಲಾ ಎಂತ ರೂಪಕಲಾ ಯಾರ ಇನ್ನೊಬ್ರು ಇದ್ರ ಸರ್
1: ವಿಜಯಕಲಾ ವಿಜಯಕಲಾ ಅವರು
0: ಅವ್ರು ಭೇಟಿ ಮಾಡಿದ್ರು ಸರ್ ನಮ್ಮ ಮೊನ್ನೆ ಎಲ್ಲ ನಾವು.
1: ಓಕೆ ಓಕೆ, ಒಳ್ಳೇದು ಒಳ್ಳೇದು.
0: ತುಂಬಾ ತುಂಬಾ ಖುಷಿ ಆಯ್ತು ಸರ್ ಭೇಟಿ ಮಾಡಿ, ಸೆಲ್ಫಿ ತಗೊಂಡು.
1: ಓಕೆ ಓಕೆ,
0: ಚೆನ್ನಾಗ್ ಮಾತಾಡ್ಸಿರ್ ಸರ್. ನಮ್ ಕಾರ್ಯಕ್ರಮ ಎಲ್ಲ ಹೇಗ್ ಕೇಳ್ತಾರ ಮೇಡಮ್, ನಾವು ಒಂದು 32 ವರ್ಷದಿಂದ ಕೇಳ್ತಾ ಇದ್ದೀವಿ ಅಂತ ಹೇಳಿ ಸರ್.
1: ಓಕೆ ಓಕೆ, ಆಯ್ತು. ಆಯ್ತಾಯ್ತು. ಮತ್ತೆ ನೀವು ನೋಡಿರ್ತಕ್ಕಂಥ ಮತ್ತೆ ನೀವು ಯಾವ್ದಾದ್ರು ಸ್ಥಳಗಳಿದ್ದಾಗ ಮುಂದಿನ ದಿನಗಳಲ್ಲಿ, ಮುಂದಿನ ವಾರ, ಪ್ರತಿ ವಾರನೂ ಕೂಡ ಈ ಕಾರ್ಯಕ್ರಮ ಇರುತ್ತೆ. ಸೊ ಹಾಗೆ ಮುಂದಿನ ವಾರದಲ್ಲಿ ನಿಮಗೆ ಕರೆಯನ್ನ ಪ್ರಯತ್ನ ಮಾಡಿ, ಕರೆ ಸಿಕ್ಕಾಗ ನೀವು
0: ನೋಡಿದ್ರೆ.
1: ಆಯ್ತು ಆಯ್ತು, ಕರೆ ಮಾಡ್ತಾ ಇರಿ. ಓಕೆ ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೀಗೆ ಕರೆ ಮಾಡ್ತಾ ಇರಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಓಕೆ, ನೀವು ನೋಡಿದ ಸ್ಥಳ ಕೇಳುಗರೊಂದಿಗೆ ನೇರ ಫೋನಿನ ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನು ನಾವು ತಿಳ್ಕೊಳ್ತಾ ಇದ್ವಿ. ರಾಷ್ಟ್ರೀಯ ಉದ್ಯಾನವನಗಳು, ಅದರಲ್ಲಿ ರಣತಂಬೋರ್ ರಾಷ್ಟ್ರೀಯ ಉದ್ಯಾನವನ ರಾಜಸ್ಥಾನದಲ್ಲಿರ್ತಕ್ಕಂಥ ಪ್ರಮುಖವಾದಂತಹ ಒಂದು ಉದ್ಯಾನವನ. ಇದಕ್ಕೆ ಹುಲಿ ವೀಕ್ಷಣೆಗೆ ವಿಶ್ವ ಪ್ರಸಿದ್ಧವಾದಂತಹ ಒಂದು ಸ್ಥಳ ಅಂಥೇಳಿ ಕರೆಯಲಾಗುತ್ತೆ. ಅಲ್ಲದೆ ಇಲ್ಲಿ ಐತಿಹಾಸಿಕ ಕೋಟೆನೂ ಕೂಡ ಇದೆ. ಹುಲಿಗಳ ಛಾಯಾಚಿತ್ರ ತೆಗೆಯೋದಕ್ಕೆ ದೇಶ ವಿದೇಶಗಳಿಂದ ಪ್ರವಾಸಿಗರು ಈ ಒಂದು ರಣತಂಬೋರ್ ರಾಷ್ಟ್ರೀಯ ಉದ್ಯಾನವನಕ್ಕೆ ಭೇಟಿಯನ್ನು ಕೊಡ್ತಾರಂತೆ ಕೇಳುಗರೆ. ಇನ್ನೊಂದು ಕನ್ಹಾ ರಾಷ್ಟ್ರೀಯ ಉದ್ಯಾನವನ, ಮಧ್ಯಪ್ರದೇಶದಲ್ಲಿರ್ತಕ್ಕಂಥ ಪ್ರಮುಖವಾದಂಥ ಒಂದು ರಾಷ್ಟ್ರೀಯ ಉದ್ಯಾನವನ. ರುಡ್ಯಾರ್ಡ್ ಕ್ಲಿಪ್ಪಿಂಗ್ ಅವರ ಜಂಗಲ್ ಬುಕ್ ಕತೆಗೆ ಪ್ರೇರಣೆಯಾಗಿರತಕ್ಕಂಥ ಒಂದು ಪ್ರದೇಶ ಆಗಿದೆ. ಹುಲಿ, ಬಾರಾಸಿಂಗ, ಜಿಂಕೆ ಇಲ್ಲಿ ಬಹಳ ಪ್ರಮುಖವಾಗಿರತಕ್ಕಂಥ ಆಕರ್ಷಣೀಯ ಪ್ರಾಣಿಗಳು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಮತ್ತೊಂದು ಪೆರಿಯಾರ್ ರಾಷ್ಟ್ರೀಯ ಉದ್ಯಾನವನ, ಕೇರಳದಲ್ಲಿರ್ತಕ್ಕಂಥದ್ದು. ಇದನ್ನು ಆನೆಗಳ ಸಂರಕ್ಷಣೆಗೆ ಬಹಳ ಪ್ರಸಿದ್ಧಿಯಾಗಿ ಪಡೆದಿರತಕ್ಕಂಥ ಒಂದು ಉದ್ಯಾನವನ ಆಗಿದೆ. ಪೆರಿಯಾರ್ ಸರೋವರದಲ್ಲಿ ದೋಣಿ ವಿಹಾರ ಮಾಡುವಾಗ ವನ್ಯಜೀವಿಗಳನ್ನು ವೀಕ್ಷಿಸಬಹುದಂತೆ ಈ ಒಂದು ಪೆರಿಯಾರ್ ರಾಷ್ಟ್ರೀಯ ಉದ್ಯಾನವನದಲ್ಲಿ. ಇವಿಷ್ಟು ಬಹಳ ಭಾರತದಲ್ಲಿರ್ತಕ್ಕಂತಹ ಪ್ರಮುಖವಾದಂತಹ ಒಂದು ರಾಷ್ಟ್ರೀಯ ಉದ್ಯಾನವನಗಳು. ಕೆಳಗರೆ ನೀವು ಕೇಳ್ತಾ ಇದ್ರಿ ಕಾರ್ಯಕ್ರಮ 102.6 ಮೆಗಾಹರ್ಟ್ಸ್ಗಳಲ್ಲಿ ನೀವು ನೋಡಿದ ಸ್ಥಳ ಕೇಳುಗರೊಂದಿಗೆ ನೇರ ಫೋನಿನ ಕಾರ್ಯಕ್ರಮ. ನೀವು ನಮ್ಮ ಜೊತೆ ಮಾತಾಡಲಿಕ್ಕೆ ಕರೆ ಮಾಡಬೇಕಾದಂತಹ ದೂರವಾಣಿ ಸಂಖ್ಯೆಗಳು 9448640273, ಮತ್ತೊಂದು 9141970272. ಈ ಸಂಖ್ಯೆಗಳಿಗೆ ಕರೆ ಮಾಡೋದ್ರ ಮುಖಾಂತರವಾಗಿ ನೀವು ನೋಡಿದ ಸ್ಥಳ, ಅದರ ಮಾಹಿತಿ ನಮ್ಮ ಜೊತೆ ಕೇಳುಗರೊಂದಿಗೆ ಹಂಚಿಕೊಳ್ತಕ್ಕಂಥ ಒಂದು ಕಾರ್ಯಕ್ರಮ. ಇನ್ನು ಭಾರತ ದೇಶದ ರಾಷ್ಟ್ರೀಯ ಉದ್ಯಾನವನಗಳಾದರೆ ಕರ್ನಾಟಕ ರಾಷ್ಟ್ರೀಯ ಉದ್ಯಾನಗಳು. ಕರ್ನಾಟಕದಲ್ಲೂ ಕೂಡ ಕರ್ನಾಟಕ ರಾಜ್ಯವು ಬಹಳ ಸಮೃದ್ಧ ಅರಣ್ಯ ಸಂಪತ್ತು ಮತ್ತು ಜೀವ ವೈವಿಧ್ಯತೆಯಿಂದ ಕೂಡಿರತಕ್ಕಂತಹ ಒಂದು ರಾಜ್ಯ ಆಗಿದೆ. ಇನ್ನು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಒಂದಷ್ಟು ರಾಷ್ಟ್ರೀಯ ಉದ್ಯಾನಗಳ ಬಗ್ಗೆ ಮಾಹಿತಿಯನ್ನು ನೀಡೋದಾದರೆ, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ, ಇದು ಚಾಮರಾಜನಗರ ಜಿಲ್ಲೆಯಲ್ಲಿದೆ. 1974 ಪ್ರಾಜೆಕ್ಟ್ ಟೈಗರ್ ಅಡಿಯಲ್ಲಿ ಈ ಒಂದು ಉದ್ಯಾನವನ ಸೇರಿಸಲಾಯಿತು. ಇದು ನೀಲಗಿರಿ ಜೈವಿಕ ವಲಯದ ಭಾಗವಾಗಿದೆ. ಪ್ರಮುಖವಾಗಿ ಹುಲಿ, ಆನೆ, ಚಿರತೆ, ವಿವಿಧ ಪ್ರಾಣಿಗಳಿಂದ ಈ ಒಂದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ್ನು ಗುರುತಿಸ್ತೇವೆ. ಬಂಡೀಪುರ ಕರ್ನಾಟಕ ಅತ್ಯಂತ ಪ್ರಸಿದ್ಧ ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಒಂದಾಗಿದೆ. ಸಂದೇಶವನ್ನು ಮುಂದುವರಿಸ್ತೇನೆ, ಕರೆ ಬರ್ತಾ ಇದೆ. ನಮಸ್ತೆ, ನಿಮ್ಮ ಹೆಸರು?
0: ರಘುನಾಥ ರಾವ್.
1: ರಘುನಾಥ ರಾವ್, ನಮಸ್ತೆ ರಘುನಾಥ ರಾವ್, ಚೆನ್ನಾಗಿದ್ದೀರಾ? ಆಯ್ತರ ಕಾಫಿ? ಓಕೆ ಓಕೆ, ನಮಸ್ತೆ. ಇವತ್ತಿನ ಕಾರ್ಯಕ್ರಮ ಗೋಕರ್ಣ ಬಗ್ಗೆ ಮಾಹಿತಿಯನ್ನ ಕೊಡ್ತೀರಿ? ಓಕೆ ಓಕೆ.
0: ದರ್ಶನ ಮಾಡಿಸಿ ದಕ್ಷಿಣ.

0: ಅಂದ್ರೆ ಒಬ್ಬ ಹೊರಟದ್ರು ಅವರು ನಮ್ಮ ನೋಡಕ್ಕೆ ಆಗ್ಲಿಲ್ಲ ಅಂತ. ಆ ವಿಚಾರ ನಮಗೆ ಬಹಳ ಒಂದು ನೆನಪಲ್ಲಿ ಉಳಿಯಂತ ಘಟನೆ ಸಾತ್.
1: ಯಾವ ವಿಚಾರ?
0: ಗೋಕರ್ಣ ಗೋಕರ್ಣದಲ್ಲಿ ನಾವು ದೇವಸ್ಥಾನ ನೋಡಿದ್ವಿ. ನೋಡಕ್ಕೂ ನಮ್ಮನ್ನ ಯಾವ ಯಾರದ್ರ ಪರಿಚಯ ಇಲ್ಲ.
1: ಸಹಜವಾಗಿ
0: ದರ್ಶನ ಮಾಡಿಸಿ ಒಂದ್ 5 ರೂಪಾಯಿ ದಕ್ಷಿಣ
1: ತಗೊಳ್ಳಿಲ್ಲ. ಏನು ಗೋಕರ್ಣದ ವಿಶೇಷತೆ ಬಗ್ಗೆ ಒಂದಷ್ಟು ಹೇಳ್ತೀರಾ? ಏನೇನು
0: ಗಣಪತಿದು ಮತ್ತೆ ಆತ್ಮಲಿಂಗ ಇದೆ. ಆತ್ಮಲಿಂಗ ಬರ್ತಲ್ಲ ಸರ್,
1: ಆತ್ಮಲಿಂಗ. ಆತ್ಮಲಿಂಗ
0: ಅದ್ರ ಬಹಳ ವಿಶೇಷವಾಗಿ ನೋಡೋದು.
1: ಓಕೆ, ಮತ್ತೆ ಮತ್ತೆ ಏನೇನು ನೋಡ್ಕೊಂಬಂದ್ರಿ ಗೋಕರ್ಣದಲ್ಲಿ?
0: ಗೋಕರ್ಣದಲ್ಲಿ ಗಣೇಶನ ದೇವಸ್ಥಾನ, ಪಾರ್ವತಿ ದೇವಸ್ಥಾನ, ಆಮೇಲೆ ಮಹಾಬಲೇಶ್ವರ ದೇವಸ್ಥಾನ.
1: ಓಕೆ, ಗೋಕರ್ಣದಲ್ಲಿ ಗಣಪತಿ, ಪಾರ್ವತಿ,
0: ಈಶ್ವರ, ರಾಮನಾಥ.
1: ರಘುನಾಥ್ ಅವರೇ ಧನ್ಯವಾದಗಳು. ಗೋಕರ್ಣದ ಬಗ್ಗೆ ಮಾಹಿತಿಯನ್ನ ಹಂಚ್ಕೊಂಡ್ರಿ, ಧನ್ಯವಾದಗಳು. ಹೀಗೆ ಕರೆ ಮಾಡ್ತಾ ಇರಿ. ನಮಸ್ಕಾರ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಓಕೆ, ನಮಸ್ತೆ. ನೀವು ಕೇಳ್ತಾ ಇದ್ರಿ ಕಾರ್ಯಕ್ರಮಗಳನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ. ಇದೀಗ ಕಾರ್ಯಕ್ರಮದ ಮಾಹಿತಿಯನ್ನು ಮುಂದುವರೆಸೋಣ. ಕರ್ನಾಟಕದ ರಾಷ್ಟ್ರೀಯ ಉದ್ಯಾನವನಗಳು ಸಂಬಂಧಪಟ್ಟಂತೆ ಎರಡನೇದಾಗಿ ನಾಗರಹೊಳೆ. ನಾಗರಹೊಳೆಯ ರಾಷ್ಟ್ರೀಯ ಉದ್ಯಾನವನ ಮೈಸೂರು ಮತ್ತು ಕೊಡಗು ಜಿಲ್ಲೆಗಳಲ್ಲಿ ಕಂಡುಬರುತ್ತೆ. ಇದರ ಅಧಿಕೃತ ಹೆಸರು ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಅಂಥೇಳಿ. ದಟ್ಟ ಕಾಡುಗಳು ಮತ್ತು ನದಿಗಳಿಂದ ಕೂಡಿರತಕ್ಕಂಥ ಈ ಒಂದು ದಟ್ಟ ಅರಣ್ಯ ಉದ್ಯಾನವನದಲ್ಲಿ ಹುಲಿ, ಆನೆ, ಚಿರತೆ, ಕಾಡೆಮ್ಮೆ, ಇನ್ನೂ ಮುಂತಾದ ಅನೇಕ ಪ್ರಾಣಿಗಳನ್ನು ಕಾಣಬಹುದು. ಇನ್ನು ಪ್ರವಾಸಿಗರಿಗೆ ಸಫಾರಿ ಇರತಕ್ಕಂಥ ರಾಷ್ಟ್ರೀಯ ಉದ್ಯಾನವನ ಆಗಿದೆ ಈ ಒಂದು ನಾಗರಹೊಳೆ ಅಭಯಾರಣ್ಯ. ಮತ್ತೊಂದು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ. ಬೆಂಗಳೂರು ನಗರ ಸಮೀಪ ಇರತಕ್ಕಂತಹ ಈ ಒಂದು ರಾಷ್ಟ್ರೀಯ ಉದ್ಯಾನವನ 1974 ಸ್ಥಾಪನೆ ಆಗಿರತಕ್ಕಂಥದ್ದು. ಇದು ನಗರಕ್ಕೆ ಹತ್ತಿರದಲ್ಲಿರುವ ಪ್ರಮುಖ ರಾಷ್ಟ್ರೀಯ ಉದ್ಯಾನವನ ಆಗಿದೆ. ಇಲ್ಲಿ ಸಿಂಹ ಸಫಾರಿ, ಹುಲಿ ಸಫಾರಿ, ಚಿಟ್ಟೆ ಉದ್ಯಾನವನ, ವಿವಿಧ ಪ್ರಾಣಿಗಳ ಸಂರಕ್ಷಣಾ ಕೇಂದ್ರಗಳನ್ನು ಕಾಣಬಹುದು. ಶಾಲಾ ಮಕ್ಕಳಿಗೆ ಪರಿಸರ ಶಿಕ್ಷಣ ನೀಡತಕ್ಕಂತಹ ಒಂದು ಕೇಂದ್ರನೂ ಕೂಡ ಇದಾಗಿದೆ. ಇನ್ನು ಮುಂದಿನದಾಗಿ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಚಿಕ್ಕಮಗಳೂರು, ಉಡುಪಿ ಮತ್ತು ದಕ್ಷಿಣ ಕನ್ನಡ ಪಶ್ಚಿಮ ಘಟ್ಟಗಳ ಸುಂದರ ಭಾಗವಾಗಿದೆ. ಇಲ್ಲಿ ಚಿರತೆ, ಸಿಂಹ ಭಾಗದ ಮಂಗ, ಜಿಂಕೆಗಳು, ಅಪರೂಪದ ಪಕ್ಷಿಗಳು ಕಂಡುಬರ್ತವೆ. ಇದು ಟ್ರೆಕ್ಕಿಂಗ್ ಪ್ರಿಯರ ನೆಚ್ಚಿನ ತಾಣ ಅಂತಲೂ ಕೂಡ ಇದನ್ನು ಹೇಳಲಾಗ್ತದೆ. ಮತ್ತೊಂದು ಅಂಶಿ ಕಾಳಿ ರಾಷ್ಟ್ರೀಯ ಉದ್ಯಾನವನ ಅಂಥೇಳಿ, ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಪ್ರಸ್ತುತ ಕಾಳಿ ಟೈಗರ್ ರಿಸರ್ವ್ ಭಾಗದಲ್ಲಿ ಪಶ್ಚಿಮಘಟ್ಟ ಜೀವ ವೈವಿಧ್ಯತೆಯ ಅಮೂಲ್ಯ ಸಂಪತ್ತು ಇದಾಗಿದೆ. ಕಾರ್ಯಕ್ರಮದಲ್ಲಿ ಕೊನೆಯ ಕರೆ ಬರ್ತಾ ಇದೆ, ನೋಡೋಣ. ಹಲೋ, ನಮಸ್ತೆ.
2: ನಮಸ್ತೆ,
1: ಹೇಳಿ. ಇದು ಗೀತೆ ಕಾರ್ಯಕ್ರಮ ಅಲ್ಲ, ನೀವು ನೋಡಿದ ಸ್ಥಳದ ಮಾಹಿತಿಯನ್ನು ಕುರಿತು ಕೇಳುಗರೊಂದಿಗೆ ನೇರ ಫೋನಿನ ಕಾರ್ಯಕ್ರಮ. ಆಯ್ತು ಆಯ್ತು, ಇರಲಿ. ನಿಮ್ಮ ಹೆಸರು? ಶಿಲ್ಪಾ ತಿಪ್ಪೇಸ್ವಾಮಿ ಅವರು. ನೀವು ನೋಡಿರ್ತಕ್ಕಂಥ ಸ್ಥಳದ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ತಕ್ಕಂತ ಒಂದು ಕಾರ್ಯಕ್ರಮ. ನೀವು ನೋಡಿದ ಸ್ಥಳದ ಬಗ್ಗೆ ಮಾಹಿತಿಯನ್ನ ಹೇಳ್ಕೋಬಹುದು. ಆಕೆ, ಆಯ್ತು ಆಯ್ತು, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ತೆ ನಮಸ್ತೆ ನಮಸ್ತೆ. ನೀವು ಕೇಳ್ತಾ ಇದ್ರಿ ಕಾರ್ಯಕ್ರಮಗಳನ್ನ 102.6 ಮೆಗಾಹರ್ಟ್ಸ್ಗಳಲ್ಲಿ. ಇದುವರೆಗೂ ನೀವು ನೋಡಿದ ಸ್ಥಳ ಕುರಿತ ಕೇಳುವರೊಂದಿಗೆ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಯಿತು. ಅದರಲ್ಲಿ ನಾನು ರಾಷ್ಟ್ರೀಯ ಉದ್ಯಾನವನಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೆ. ಇಂದಿನ ದಿನಗಳಲ್ಲಿ ಅರಣ್ಯ ನಾಶ, ಹವಾಮಾನ ಬದಲಾವಣೆ ಮತ್ತು ಪರಿಸರ ಮಾಲಿನ್ಯ ಹೆಚ್ಚಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ರಾಷ್ಟ್ರೀಯ ಉದ್ಯಾನವನಗಳು ಪರಿಸರ ಸಮತೋಲನ ಕಾಪಾಡ್ತವೆ, ಮಳೆಯ ಪ್ರಮಾಣವನ್ನು ನಿಯಂತ್ರಿಸ್ತವೆ, ಜೀವ ವೈವಿಧ್ಯತೆಯನ್ನು ಉಳಿಸ್ತವೆ, ಸಂಶೋಧನೆಗೆ ನೆರವಾಗ್ತವೆ, ಪ್ರವಾಸೋದ್ಯಮವನ್ನು ಉತ್ತೇಜಿಸ್ತವೆ ಅಂತ ಹೇಳ್ತಾ ಇವತ್ತಿನ ನೀವು ನೋಡಿದ ಸ್ಥಳದ ಫೋನ್ ಇನ್ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಉದ್ಯಾನವನಗಳ ಬಗ್ಗೆ ಮಾಹಿತಿ

0: ಶಿವಕುಮಾರ್ ಎಂಪಿ, ಕಾವೇರಿ ಆರ್ ಇವರ 25ನೇ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು. ಶುಭಾಶಯ ಕೋರುತ್ತಾರೆ ಮುತ್ತುಗದೂರು ವಂಶಸ್ಥರು ಹಾಗೂ ಮಕ್ಕಳು. ರಿಪಬ್ಲಿಕ್ ಮೋಟಾರ್ ಸರ್ವಿಸ್, ಸಿರಿಗೆರೆ, ಚಿತ್ರದುರ್ಗ.
1: ಎಸ್ಜಿಎಂ ಕನ್ನಡ ಮಾಧ್ಯಮ ಶಾಲೆ ಚಿತ್ರದುರ್ಗದಲ್ಲಿ 1ರಿಂದ 10ನೇ ತರಗತಿಯವರೆಗೆ ಉಚಿತ ಊಟ, ವಸತಿ, ವಿದ್ಯಾಭ್ಯಾಸ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಸಂಪರ್ಕಿಸಿ 7019434369.
2: ಆಕಾಶವಾಣಿ ಚಿತ್ರದುರ್ಗ, ನೀವು ಕೇಳ್ತಾ ಇದ್ರಿ ನಿಲಯದ ಕಾರ್ಯಕ್ರಮಗಳನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ. ಕೇಳಿದರೆ ನೀವು ಕೂಡ ಮುಂದಿನ ಭಾನುವಾರ ಅಂದರೆ ಪ್ರತಿ ಭಾನುವಾರನೂ ಕೂಡ ನೀವು ನೋಡಿದ ಸ್ಥಳದ ಕುರಿತು ನೇರವಾಗಿ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಮ್ಮ ನಿಲಯದ ಸಂಖ್ಯೆಗಳಾಗಿರತಕ್ಕಂಥ 9448640273, ಮತ್ತೊಂದು ದೂರವಾಣಿ ಸಂಖ್ಯೆ 9141970772, ಈ ಸಂಖ್ಯೆಗಳಿಗೆ ಕರೆ ಮಾಡೋದ್ರ ಮುಖಾಂತರವಾಗಿ ನೀವು ನೋಡಿದ ಸ್ಥಳ ಅದರ ಬಗ್ಗೆ ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೋಬೋದು ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಕಾರ್ಯಕ್ರಮ.

0: business leaders were also present on the occasion. Following the inauguration, Prime Minister Modi and French President Macron visited the exhibition and interacted with startup founders, researchers and investors participating in the event. INS Sharada has successfully concluded its visit to Colombo, Sri Lanka. The Ministry of Defence said the visit further strengthened maritime cooperation and friendship between India and Sri Lanka. The visit featured a series of professional training and sporting engagements with the Sri Lankan Navy. The Ministry further said that the visit underscored the enduring maritime partnership between India and Sri Lanka and reaffirmed their shared commitment to regional maritime cooperation and security in line with the vision of Mahasagar. The Indian Embassy in Oman said that an Indian-flagged mechanized sailing vessel, Virat 1, carrying 14 Indians, experienced an engine failure off the coast of Oman. In a social media post, the embassy informed that in a closely coordinated and ongoing rescue operation at sea, 11 of the 14 crew members of the vessel have been rescued and taken on board by MV Jabal Ali 9. The embassy added that the rescue operation of the remaining members will be completed shortly. Sources said that the vessel sank because of mechanical failure. The government has debunked a WhatsApp message circulating online that falsely claims applications are being accepted for free laptops under the National Student Laptop Scheme 2026. The fact-check unit of the Press Information Bureau, PIB, has clarified that this claim is fake and the government has not announced any such scheme. In cricket, India will begin their ICC Women's T20 World Cup campaign against arch-rivals Pakistan in a Group A match at its Bastion in Birmingham this evening. The match is scheduled to start at 7 p.m. Indian time. Women in blue have dominated this rivalry in Women's T20 internationals, winning 13 of the 16 matches against Pakistan. In the upcoming week, domestic markets are expected to take directions from a series of high-impact global events and key domestic economic data releases. Investors will closely track the U.S. Federal Reserve's policy meeting outcomes, the Bank of Japan's interest rate decision, developments around the potential U.S.-Iran peace agreement and movements in crude oil prices. Markets participants will also watch India's wholesale inflation data for May, along with other key macro indicators including employment figures, import-export data and the country's foreign exchange reserves. And with that, we end this news bulletin.
1: ಆಕಾಶವಾಣಿ ಚಿತ್ರದುರ್ಗ ನೀವು ಕೇಳ್ತಾ ಇದ್ದೀರಿ ನಿಲಯದ ಕಾರ್ಯಕ್ರಮಗಳನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ. ಇದೀಗ ಇಂದು ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಇನ್ನು ಮುಂದೆ 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಜಗಳೂರು ತಾಲೂಕು ಕಲ್ಲೆದೇವಪುರ ಗ್ರಾಮದ ಸುನಂದಮ್ಮ ಹಾಗೂ ಸಂಗಡಿಗರಿಂದ ಬೀಸು ಕಲ್ಲಿನ ಪದ ಕೇಳುವಿರಿ. 6:30 ವಿಜ್ಞಾನದ ಮುನ್ನಡೆ, 6:35 ಸೇವಾ ಮಾಹಿತಿ, 6:51 ಐಸಿಸಿ ಮಹಿಳಾ ಟಿ ಟ್ವೆಂಟಿ ವಿಶ್ವಕಪ್ 2026 ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ಎಡ್ಜ್ ಬ್ಯಾಸ್ಟನ್ ಬರ್ನಿಂಗ್ ಹ್ಯಾಮ್ನಲ್ಲಿ ನಡೆಯಲಿರುವ ಪಂದ್ಯದ ವೀಕ್ಷಕ ವಿವರಣೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕೇಳುವಿರಿ ಪಂದ್ಯದ ಮುಕ್ತಾಯದವರೆಗೂ. ಇನ್ನು ಎಂದಿನಂತೆ ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ ನಮ್ಮ ನಿಲಯದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಡ್ರ್ಯಾಗನ್ ಹಣ್ಣು ಹಾಗೂ ತೋಟಗಾರಿಕೆ ಬೆಳೆಗಳಲ್ಲಿನ ಅನುಭವಗಳ ಕುರಿತು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ನಿಟ್ಟೂರಿನ ಪ್ರಗತಿಪರ ಕೃಷಿಕ ಬಿಜಿ ಧನಂಜಯ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. 7:45 ಕನ್ನಡದಲ್ಲಿ ಭಾಷಣ. ಬಸವಣ್ಣ ರೂಪಿಸಿದ ಭಾರತ, ಈ ವಿಷಯ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಚಿನ್ನಸ್ವಾಮಿ ಸೋಸಲೆ. 8:00 ಕನ್ನಡ ಚಿತ್ರಗೀತೆಗಳು. 8:10 ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರೈಸಿದ್ದ ಸಂದರ್ಭದಲ್ಲಿ ರಾಷ್ಟ್ರೀಯ ಸುದ್ದಿ ವಿಭಾಗ ವಿಶೇಷ ಸರಣಿ ಕಾರ್ಯಕ್ರಮದ ಬಾನುಲಿ ವರದಿ ಕೇಳುವಿರಿ. 8:45 ವಚನಗಳು. 9:15 ಲಘು ಸಂಗೀತ. 9:30 ನಾಟಕ ಮುದ್ದಣ್ಣ ಮನೋರಮಾ, ರಚನೆ ಆರ್ಯ ಆಚಾರ್ಯ, ನಿರ್ದೇಶನ ಮಂಜುಳಾ ಪುರಾಣಿಕ್. ಇಂದು ರಾತ್ರಿ 10:00 ರವಿವಾಸರಿಯ ಸಂಗೀತ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ಜೆಎಸ್ ಶ್ರೀರಾಮ್ ಅವರಿಂದ ಕರ್ನಾಟಿಕ್ ಸಂಗೀತ ಕೇಳುವಿರಿ. ಇವಿಷ್ಟು ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಇನ್ನು ನಾಳೆಯ ದುರ್ಗೋದಯ ಪ್ರಸಾರದಲ್ಲಿ 6:10 ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ ಪ್ರೊಫೆಸರ್ ಮಂಜುನಾಥ ಲಮಾಣಿ ಅವರಿಂದ. 6:35 ದೇಶಭಕ್ತಿ ಗೀತೆ. 6:40 ರೈತರಿಗಾಗಿ ಸಲಹೆ. 6:45 ಭಾವಗೀತೆ. 6:50

ಆರೋಗ್ಯ ಬಿಂದುವಿನಲ್ಲಿ ಆಯುರ್ವೇದದಲ್ಲಿ ಸೋಂಕು ಹಾಗೂ ಅಲರ್ಜಿ ನಿವಾರಣೆ ಹೇಗೆ, ಈ ವಿಷಯದ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಎಂ ವಿ ಅಪರ್ಣ. 7 ಗಂಟೆಗೆ ದಿನಚರಿ, 7:15ಕ್ಕೆ ಭಾವತರಂಗ, 7:30ಕ್ಕೆ ಸೇವಾ ಮಾಹಿತಿ, 7:45ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ್ ಸರಣಿ 66, ಈ ವಿಷಯ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಶಾಂತಲಾ, ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ. 7:50ಕ್ಕೆ ಕನ್ನಡ ಚಿತ್ರಗೀತೆಗಳು, 8:30ಕ್ಕೆ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. 9:00ಗೆ ನಲ್ನುಡಿ ಬದುಕಿಗೊಂದು ಹಿತನುಡಿ, 9:10ಕ್ಕೆ ಹಿಂದೂಸ್ತಾನ ಸಂಗೀತ ಕಾರ್ಯಕ್ರಮ, 9:30ಕ್ಕೆ ಕನ್ನಡ ಚಿತ್ರಗೀತೆಗಳು, 10:05ಕ್ಕೆ ಹಲೋ ಕೇಳುಗರೇ ನೇರ ಫೋನಿನ ಕಾರ್ಯಕ್ರಮ ನಮ್ಮ ವಿಷಯಕ್ಕೆ ನಿಮ್ಮ ಮಾತು, 11:00ಗೆ ಜನಪದ ಗೀತೆಗಳು, 11:30ಕ್ಕೆ ಮಾಹಿತಿ ಕಣಜ, ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 12:05ಕ್ಕೆ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಬೇಂದ್ರೆಯವರ ಕವಿತೆಗಳಲ್ಲಿ ಮಾತೃತ್ವದ ಕಲ್ಪನೆ, ಈ ವಿಷಯ ಕುರಿತು ಮಾತನಾಡುತ್ತಾರೆ ಸಿದ್ಧಲಿಂಗಮ್ಮ ಹಿರೇಮಠ. ನಂತರ ಎನರ್ಜಿ ಬೂಸ್ಟರ್ ಕಲ್ಪನಾ ಹೆಗಡೆ ಅವರಿಂದ

0: ನಿಮ್ಮ ಮಾತು 11 ಗಂಟೆಗೆ ಜನಪದ ಗೀತೆಗಳು, 11:30 ಮಾಹಿತಿ ಕಣಜ, ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 12:05 ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಬೇಂದ್ರೆಯವರ ಕವಿತೆಗಳಲ್ಲಿ ಮಾತೃತ್ವದ ಕಲ್ಪನೆ ಈ ವಿಷಯ ಕುರಿತು ಮಾತನಾಡುತ್ತಾರೆ ಸಿದ್ಧಲಿಂಗಮ್ಮ ಹಿರೇಮಠ. ನಂತರ ಎನರ್ಜಿ ಬೂಸ್ಟರ್ ಕಲ್ಪನಾ ಹೆಗಡೆ ಅವರಿಂದ ಪ್ರಬಂಧ ವಾಚನ. ಕಾರ್ಯಕ್ರಮ ಸಂಯೋಜನೆ ಮಂಜುಳಾ ಪುರಾಣಿಕ್. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನದ ಮಹತ್ವ ಕುರಿತು ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಲಕ್ಷ್ಮೀನಾರಾಯಣ ಶೆಣೈ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. 1 ಗಂಟೆಗೆ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಗ್ರಾಮ ಸಡಕ್ ಯೋಜನಾ ಈ ವಿಷಯ ಕುರಿತ ಮಾಹಿತಿ ಕೇಳುವಿರಿ. 1:20 ಉಲ್ಲಾಸ ನಮ್ಮ ನಿಲಯದಿಂದ. 2:40 ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳು ಪ್ರಸಾರವಾಗಲಿವೆ. ಇನ್ನು ನಾಳೆ ಸಂಜೆ 3 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಮುಂಬೈ ವಿವಿಧ ಭಾರತಿ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ನಾಳೆ ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5 ಗಂಟೆಗೆ ನಮ್ಮ ಹಾಡು ನಿಮ್ಮ ಅನಿಸಿಕೆ ವ್ಯಾಟ್ಸಪ್ ಸಂದೇಶಗಳಾಧಾರಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. 5:30 ಯುವತರಂಗ ಕಾರ್ಯಕ್ರಮದಲ್ಲಿ ಹಿರಿಯೂರು ತಾಲೂಕು ಬುರುಜನರೊಪ್ಪ ಬಹುಮುಖ ಪ್ರತಿಭೆ ಶ್ರೀಹರಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ನಿರಂಜನಮೂರ್ತಿ ಆರ್ ಪಂಡರಹಳ್ಳಿ. 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿನ್ನ ಸಮುದ್ರ ಗ್ರಾಮದ ತಂಬೂರಿ ಉಮಾನಾಯ್ಕ ಹಾಗೂ ಸಂಗಡಿಗರಿಂದ ಲಂಬಾಣಿ ಪದ ಕೇಳುವಿರಿ. 6:30 ಜಿಲ್ಲಾ ವಾರ್ತಾಪತ್ರ. 6:35 ಸೇವಾ ಮಾಹಿತಿ. 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಭಾಗ 93. ವಿಷಯ ದ್ವೀಪಗಳು. ಈ ವಿಷಯ ಕುರಿತು ಮಾಹಿತಿ ನೀಡುತ್ತಾರೆ ಎಂ ಶೋಭಾ ಆದ್ರಿಕಟ್ಟೆ, ಪಿಎಂ ಸುಮಾ ಅನಿವಾಳ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ ಆರಾಧ್ಯ ಸೋಮೇನಹಳ್ಳಿ. ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ. 7:45 ಹಿಂದಿ ಚಿತ್ರಗೀತೆಗಳು. 8 ಗಂಟೆಗೆ ನಮ್ಮ ನಿಲಯದಿಂದ ಜನರಂಜಿನಿ ಕೇಳುಗರ ಮೆಚ್ಚಿನ ಪತ್ರಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. 8:45 ವಚನಗಳು. 9:15 ಲಘು ಸಂಗೀತ. 9:30 ನಾಟಕ ಮೂಗೇಶ್ವರಿ, ರಚನೆ ಡಾಕ್ಟರ್ ಗೋವಿಂದ, ನಿರ್ದೇಶನ ಡಾಕ್ಟರ್ ಶಶಿಧರ್ ನರೇಂದ್ರ. ಇನ್ನು ರಾತ್ರಿ 10 ಗಂಟೆಗೆ ಮುಂಬೈ ವಿವಿಧ ಭಾರತಿ ಕಾರ್ಯಕ್ರಮಗಳನ್ನು ಕೇಳುವಿರಿ. ರಾತ್ರಿ 10:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರೈಸಿದ್ದ ಸಂದರ್ಭದಲ್ಲಿ ರಾಷ್ಟ್ರೀಯ ಸುದ್ದಿ ವಿಭಾಗದಿಂದ ಸರಣಿ ಕಾರ್ಯಕ್ರಮದ ಬಾನುಲಿ ವರದಿ ಕೇಳುವಿರಿ. ಇವಿಷ್ಟು ಇಂದು ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಇದೀಗ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ಹಿಂಗ್ಯಾಕ ಯವ್ವ ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
2: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
1: ಎಂತ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
3: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: ಬನ್ನಿ, ವಿಷ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈ ಜೋಡಿಸೋಣ.
1: ಇದೀಗ ಜನಪದ ಕಾರ್ಯಕ್ರಮ. ಇಂದಿನ ಜನಪದ ಕಾರ್ಯಕ್ರಮದಲ್ಲಿ ಜಗಳೂರು ತಾಲೂಕು ಕಲ್ಲೆದೇವಪುರ ಗ್ರಾಮದ ಸುನಂದಮ್ಮ ಹಾಗೂ ಸಂಗಡಿಗರಿಂದ ಬೀಸೋ ಕಲ್ಲಿನ ಪದ ಕೇಳುವಿರಿ.
2: ಗುರುವ

0: ಇದುವರೆಗೂ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಜಗಳೂರು ತಾಲೂಕು ಕಲ್ಲೆದೇವಪುರ ಗ್ರಾಮದ ಸುನಂದಮ್ಮ ಹಾಗೂ ಸಂಗಡಿಗರಿಂದ ಬೀಸೋ ಕಲ್ಲಿನ ಪದ ಕೇಳಿದಿರಿ. ಇದಾಗಿತ್ತು ಈ ಹೊತ್ತಿನ ಜನಪದ ಸಂಗೀತ ಕಾರ್ಯಕ್ರಮ. ಸಮಯ 6:30 ಆಗ್ತಾ ಇದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಿಜ್ಞಾನದ ಮುನ್ನಡೆ.
1: ಸಮಯ 6:36. ವಿಜ್ಞಾನದ ಮುನ್ನಡೆ.
2: ವಿಜ್ಞಾನದ ಮುನ್ನಡೆ ಸಂಶೋಧನಾ ಸಾಗರದ ಅಲೆಗಳ ಮೊರೆತ. ನಾನು ಡಾಕ್ಟರ್ ದೀಪಾ ಎಂಬಿ. ಈ ದಿನದ ವಿಷಯ, ಸಾಧಾರಣವೆಂಬಂತೆ ಕಾಣುವ ಕೆಲವು ಕಲ್ಲುಗಳ ಮೇಲೆ ಅತಿನೇರಿಳೆ ಬೆಳಕನ್ನ ಹಾಯಿಸಿದಾಗ ಕಣ್ಣು ಕೋರೈಸುವ ಬಣ್ಣಗಳಲ್ಲಿ ಹೊಳೆಯುವುದೇಕೆ? ಸಾಮಾನ್ಯವಾಗಿ ನಾವು ರಸ್ತೆಯಲ್ಲೋ ಬೆಟ್ಟಗಳಲ್ಲೋ ಅಥವಾ ನದಿಯ ತೀರದಲ್ಲೋ ಕಾಣುವ ಕಲ್ಲುಗಳು ಬೂದು ಬಣ್ಣವೋ ಬಿಳಿಯ ಬಣ್ಣವೋ ಅಥವಾ ಯಾವುದಾದರೂ ತಿಳಿಯಾದ ಬಣ್ಣದಿಂದ ಕೂಡಿದ್ದು ತುಂಬಾ ಸಾಧಾರಣವಾಗಿ ಕಾಣುತ್ತವೆ. ಅವುಗಳಲ್ಲಿ ಅಂತಹ ವಿಶೇಷವೇನೂ ಕಾಣುವುದಿಲ್ಲ. ಆದರೆ ಕೆಲವೊಮ್ಮೆ ವಿಜ್ಞಾನಿಗಳು ಅಥವಾ ಪ್ರಕೃತಿ ಪ್ರಿಯರು ಈ ಕಲ್ಲುಗಳ ಮೇಲೆ ಅಲ್ಟ್ರಾವಯೊಲೆಟ್ ಅಥವಾ ಅತಿನೇರಿಳೆ ಬೆಳಕನ್ನ ಹರಿಸಿದಾಗ ಅವು ಏಕಾಏಕಿ ಹಸಿರು, ಗುಲಾಬಿ, ನೀಲಿ, ಕಿತ್ತಳೆ ಅಥವಾ ಹಳದಿ ನಿಯೋನ್ ಬಣ್ಣಗಳಲ್ಲಿ ಕಂಗೊಳಿಸುತ್ತವೆ. ಎಲ್ಲಿಯವರೆಗೆ ಅತಿನೇರಿಳೆ ಬೆಳಕು ಕಲ್ಲಿನ ಮೇಲೆ ಬೀಳುತ್ತದೆಯೋ ಅಲ್ಲಿಯವರೆಗೆ ಕಣ್ಣು ಕೋರೈಸುವ ಬಣ್ಣಗಳಲ್ಲಿ ಕಲ್ಲು ಕಂಗೊಳಿಸುವುದು. ಇದು ನಿಜವೋ ಮ್ಯಾಜಿಕ್ ಏನಾದರೂ ಆಗಿರಬಹುದಾ ಅನ್ನಿಸಬಹುದು. ಆದರೆ ಇದರ ಹಿಂದೆ ವೈಜ್ಞಾನಿಕ ಕಾರಣವಿದೆ. ಜಿಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ ಎಂಬ ವಿಜ್ಞಾನದ ಶಾಖೆಗಳ ಸಮಾಗಮವಿದೆ. ಹೌದು, ಇದಕ್ಕೆ ಪ್ರಮುಖ ಕಾರಣ ಫ್ಲೂರೆಸೆನ್ಸ್ ಅಥವಾ ಪ್ರತಿದೀಪ್ತಿ ಎನ್ನುವ ಕ್ರಿಯೆ. ಏನಿದು ಈ ಪ್ರತಿದೀಪ್ತಿ ಎನ್ನುವಿರಾ? ಯಾವುದೇ ಒಂದು ಸಾಧಾರಣ ಕಲ್ಲಿನ ಮೇಲೆ ಒಂದು ಅಲೆಯುದ್ಧದ ಬೆಳಕನ್ನ ಹಾಯಿಸಿದಾಗ ಆ ಬೆಳಕನ್ನ ಹೀರಿಕೊಂಡು ಅದರ ಸ್ಥಳದಲ್ಲಿ ಮತ್ತೊಂದು ಅಲೆಯುದ್ಧದ ಅಥವಾ ಬಣ್ಣದ ಬೆಳಕನ್ನ ಸ್ಫುರಿಸುತ್ತವೆ. ಬೆಳಕಿನ ಮೂಲ ಇಲ್ಲವಾದ ಕೂಡಲೇ ಪ್ರತಿದೀಪ್ತಿಯು ಇಲ್ಲವಾಗುತ್ತದೆ. ಇದನ್ನೇ ಫ್ಲೂರೆಸೆನ್ಸ್ ಎನ್ನುತ್ತೇವೆ. ಎಲ್ಲಾ ಖನಿಜಗಳಿಗೂ ಕಲ್ಲುಗಳಿಗೂ ಈ ಗುಣವಿರುವುದಿಲ್ಲ. ಅಂದಾಜು 15% ಕಲ್ಲುಗಳು ಮಾತ್ರ ಪ್ರತಿದೀಪ್ತಿಯನ್ನ ನೀಡಬಲ್ಲವು. ಇದಕ್ಕೆ ಪ್ರಮುಖ ಕಾರಣ ಆ ಖನಿಜಗಳೊಳಗಿನ ರಾಸಾಯನಿಕ ಧಾತುಗಳು. ಇವು ಆ ಖನಿಜದ ಮುಖ್ಯ ಅಂಶವಲ್ಲ, ಆದರೆ ಶುದ್ಧವಾದ ಸ್ಫಟಿಕದಂತಿರುವ ಖನಿಜಗಳು ರೂಪುಗೊಳ್ಳುವಾಗಲೇ ಕಲ್ಮಶವೆಂಬಂತೆ ಸೇರಿಕೊಂಡ ಧಾತುಗಳಾಗಿರುತ್ತವೆ. ಈ ಧಾತುಗಳು ಅಲ್ಪ ಪ್ರಮಾಣದಲ್ಲಿದ್ದರೂ ಪ್ರಭಾವ ಮಾತ್ರ ಅಪಾರ. ಅವುಗಳನ್ನ ಕೆಮಿಸ್ಟ್ರಿ ಭಾಷೆಯಲ್ಲಿ ಆಕ್ಟಿವೇಟರ್ಸ್ ಎನ್ನಲಾಗುವುದು. ಉದಾಹರಣೆಗೆ ಮ್ಯಾಂಗನೀಸ್, ಯುರೇನಿಯಂ, ಯುರೋಪಿಯಂ, ಟಂಗ್ಸ್ಟನ್ ಇತ್ಯಾದಿ. ಇವುಗಳು ಅತಿನೇರಿಳೆ ಕಿರಣಗಳ ಶಕ್ತಿಯನ್ನ ಹೀರಿಕೊಳ್ಳುತ್ತವೆ. ನಂತರ ಆ ಶಕ್ತಿಯನ್ನ ಮತ್ತೆ ವಿಸಿಬಲ್ ರೇಂಜ್ ಅಥವಾ ಗೋಚರ ಬೆಳಕಿನ ರೂಪದಲ್ಲಿ ಹೊರಬಿಡುತ್ತವೆ. ಇದೇ ಕಾರಣದಿಂದ ಅವುಗಳು ಪ್ರಕಾಶಮಾನವಾದ ಬಣ್ಣಗಳಲ್ಲಿ ಹೊಳೆಯುತ್ತವೆ. ಉದಾಹರಣೆಗೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಸಂಯೋಜನೆಯುಳ್ಳ ಕ್ಯಾಲ್ಸೈಟ್ ಎನ್ನುವ ಖನಿಜದ ಮೇಲೆ ಅತಿನೇರಿಳೆ ಬೆಳಕನ್ನ ಹಾಯಿಸಿದಾಗ ಕೆಂಪು

ಅಥವಾ ಕಿತ್ತಳೆ ಬಣ್ಣದಲ್ಲಿ ಹೊಳೆಯಲಾರಂಭಿಸುತ್ತದೆ. ಇದಕ್ಕೆ ಕಾರಣ ಈ ಖನಿಜದೊಳಗೆ ಮ್ಯಾಂಗನೀಸ್ ಧಾತುವೊಂದು ಕಲ್ಮಶವಾಗಿ ಸೇರಿಕೊಂಡಿರುವಂತಹದ್ದು. ಇನ್ನು ಅಟುನೈಟ್ ಎನ್ನುವ ಖನಿಜದ ಮೇಲೆ ಅತಿನೇರಿಳೆ ಬೆಳಕನ್ನ ಹಾಯಿಸಿದಾಗ ಹಸಿರು ಬಣ್ಣದಲ್ಲಿ ಹೊಳೆಯಲಾರಂಭಿಸುತ್ತದೆ. ಇದಕ್ಕೆ ಕಾರಣ ಈ ಖನಿಜದೊಳಗೆ ಯುರೇನಿಯಂ ಧಾತುವೊಂದು ಕಲ್ಮಶವಾಗಿ ಸೇರಿಕೊಂಡಿರುವಂತಹದ್ದು.

0: ಕೆಂಪು ಕಲ್ಲುಗಳು ಹಸಿರಾಗಿ ಹೊಳೆಯುತ್ತವೆ, ಇನ್ನು ಕೆಲವು ಕೆಂಪು ಅಥವಾ ನೀಲಿ ಬಣ್ಣ ತೋರಿಸುತ್ತವೆ. ಇದನ್ನು ನೋಡಿದಾಗ ಅದು ಮಾಯೆಯಂತೆ ಅನಿಸಿದರೂ ಸಹ ಇದರ ಹಿಂದೆ ಇರುವುದು ಶುದ್ಧ ವಿಜ್ಞಾನವೇ. ಈ ಪ್ರತಿದೀಪ್ತಿ ಗುಣವನ್ನ ವಿಜ್ಞಾನಿಗಳು ಹಲವಾರು ಕ್ಷೇತ್ರಗಳಲ್ಲಿಂದು ಬಳಸುತ್ತಾರೆ. ಖನಿಜಗಳನ್ನು ಗುರುತಿಸಲು, ನಕಲಿ ರತ್ನಗಳನ್ನು ಪತ್ತೆ ಹಚ್ಚಲು, ಪುರಾತತ್ವ ಅಧ್ಯಯನಗಳಲ್ಲಿ ಹಾಗೂ ಅಪರಾಧ ತನಿಖೆಗಳಲ್ಲಿ ಸಹ ಅತಿನೇರಿಳೆ ಬೆಳಕನ್ನು ಉಪಯೋಗಿಸುತ್ತಾರೆ. ಆಸ್ಪತ್ರೆಗಳಲ್ಲಿ ಮತ್ತು ಬ್ಯಾಂಕ್ ನೋಟುಗಳ ಸತ್ಯಾಸತ್ಯತೆಯ ಪರಿಶೀಲನೆಗೂ ಕೂಡ ಈ ಫ್ಲೂರೊಸೆನ್ಸ್ ತಂತ್ರಜ್ಞಾನ ಸಹಕಾರಿಯಾಗಿದೆ. ಹೀಗಾಗಿ ಬರಿಗಣ್ಣಿಗೆ ಸಾಮಾನ್ಯ ಕಲ್ಲುಗಳಂತೆ ಕಾಣುವ ವಸ್ತುಗಳೊಳಗೆ ಅಡಗಿರುವ ರಹಸ್ಯಗಳನ್ನ ಅತಿನೇರಿಳೆ ಬೆಳಕು ಹೊರತರುತ್ತದೆ. ಪ್ರಕೃತಿಯ ಪ್ರತಿಯೊಂದು ವಸ್ತುವಿನೊಳಗೂ ವಿಜ್ಞಾನ ಅದ್ಭುತ ಅಡಗಿದೆ ಎಂಬುದನ್ನ ಇದು ನಮಗೆ ತೋರಿಸುತ್ತದೆ. ವಿಜ್ಞಾನವನ್ನ ಕುತೂಹಲದಿಂದ ಗಮನಿಸಿದರೆ ಸಾಮಾನ್ಯ ವಿಷಯಗಳಲ್ಲಿಯೂ ಅಸಾಮಾನ್ಯ ಸೌಂದರ್ಯವನ್ನ ಕಾಣಬಹುದು. ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ.
1: ಕಾರ್ಯಕ್ರಮ ನಿರ್ಮಾಣ ರೋಸಲಿಂಡ್ ಮ್ಯಾಥ್ಯೂ.
2: ಆಕಾಶವಾಣಿ ಚಿತ್ರದುರ್ಗ, ನೀವು ಕೇಳ್ತಾ ಇದ್ದೀರಿ ನಿಲಯದ ಕಾರ್ಯಕ್ರಮಗಳನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ. ಇದೀಗ ಸೇವಾ ಮಾಹಿತಿ.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್.
5: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
6: ಕ್ಷಯರೋಗ ಕೇವಲ ರೋಗಿಯನ್ನಷ್ಟೇ ಅಲ್ಲ, ಇಡೀ ಕುಟುಂಬವನ್ನೇ ನಲುಗಿಸುತ್ತದೆ. ಮಾತ್ರೆಗಳ ಜೊತೆಗೆ ಅವರಿಗೆ ಪೌಷ್ಟಿಕ ಆಹಾರದ ಹಸ್ತ ಚಾಚುವವರು ಬೇಕಾಗಿದ್ದಾರೆ. ಮಾನವೀಯತೆಯ ದೃಷ್ಟಿಯಿಂದ ನಾವೇಕೆ ಒಬ್ಬ ರೋಗಿಯ ಮಿತ್ರರಾಗಬಾರದು? ನಿಕ್ಷಯ್ ಮಿತ್ರ ಯೋಜನೆ ಅಡಿ ಸಹಾಯ ಮಾಡಿ ಒಬ್ಬರ ಬದುಕಿಗೆ ಹೊಸ ಚೈತನ್ಯ ನೀಡಿ. ಒಬ್ಬ ರೋಗಿಯನ್ನು ದತ್ತು ಪಡೆಯುವ ಮೂಲಕ ಅವರಿಗೆ ಪೌಷ್ಟಿಕ ಆಹಾರ ನೀಡಿ ಅವರ ಚೇತರಿಕೆಗೆ ಕಾರಣರಾಗಿ. ನಿಕ್ಷಯ ಪೋರ್ಟಲ್ನಲ್ಲಿ ಹೆಸರು ನೋಂದಾಯಿಸಿ ನಿಕ್ಷಯ ಮಿತ್ರರಾಗಿ. ಬನ್ನಿ, ಕ್ಷಯ ಮುಕ್ತ ಕರ್ನಾಟಕ ನಿರ್ಮಿಸೋಣ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
7: ಹೌದು,
8: ಈಗ್ಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗ್ ಬರ್ತೀವಿ. ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
7: ಡಿಜಿಟಲ್ ಅರೆಸ್ಟ್?
8: 1,00,000 ಕೊಡಿ, ಬಚಾವ್ ಆಗ್ತೀರಾ.
7: ಅಷ್ಟೊಂದ್ ಹಣ?
8: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ಗೆ 30,000 ಕಳಿಸಿ. ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
7: ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
9: ಹಲೋ ಮಮ್ಮ.
7: ಹಾಯ್.
9: RBI ಹೇಳುತ್ತೆ,
10: ಜಾಣರಾಗಿರಿ, ಜಾಗರೂಕರಾಗಿರಿ.
2: ಇದೀಗ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ ಕೇಳುವಿರಿ.
11: ಮತ್ತು ಅವರ ಮನಸ್ಸಿತ್ತು. ಓ ಲವ್ಲಿ, ವೆಲ್ ಡನ್, ಬಿಸ್ನೆಸ್ ಲೋನ್ ಅಪ್ರೂವ್ಡ್. ಈಗ ಸ್ಟುಡಿಯೋ ದೊಡ್ಡದಾಗುತ್ತದೆ, ಹೊಸ ಕ್ಯಾಮ್ರಾ, ಹೊಸ ಲೈಟ್ಸ್, ಅದರ ಜೊತೆ ಹೊಸ ಕಾರನ್ನು ತೆಗೆದುಕೋ. ಅದೇ ಸಾಲದಿಂದ ಇಲ್ಲ, ಸಾಲವನ್ನು ತೆಗೆದ ಉದ್ದೇಶಕ್ಕೆ ಬಳಸು. ಸಮಯಕ್ಕೆ ಸರಿಯಾಗಿ EMI ಕಟ್ಟಿ, ಕ್ರೆಡಿಟ್ ಸ್ಕೋರ್ ಹೆಚ್ಚಿಸಿ, ಮುಂದಿನ ಸಾಲವನ್ನು ಸುಲಭವಾಗಿ ಪಡೆಯಿರಿ.
12: ಕಾರ್ ಇಲ್ಲದಿದ್ರೆ ಕನಿಷ್ಠ ನನ್ನ ಫೋಟೋ ತೆಗೆದುಕೋ.
11: ನೀವ್ಯಾರು?
9: RBI ಹೇಳುತ್ತೆ,
11: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
13: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ?

ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ರಾಷ್ಟ್ರಕವಿ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ ಅವರು ಹೀಗೆನ್ನುತ್ತಾರೆ, ಬದುಕು ಎಂದರೆ ಕೇವಲ ನಮ್ಮ ಸಹಜೀವಿಗಳಾದ ಮನುಷ್ಯರ ಜೊತೆಯ ಸಂಬಂಧವಷ್ಟೇ ಅಲ್ಲ, ನಮ್ಮ ಬದುಕಿನ ಬೇರೊಂದು ಅಭಿವ್ಯಕ್ತಿಯಂತಿರುವ ನಿಸರ್ಗವನ್ನ ಕುರಿತ ಪ್ರೀತಿಯೂ ಇದರಲ್ಲಿ ಸೇರುತ್ತದೆ. ಒಂದು ಗಿಡವನ್ನು, ಮರವನ್ನು, ಹೂವನ್ನು, ಹಕ್ಕಿಯನ್ನು, ಬೆಟ್ಟವನ್ನು, ಹೊಳೆಯನ್ನು, ಮಳೆಯನ್ನು, ಬೆಳೆಯನ್ನು ಪ್ರೀತಿಸಲಾರದವನು ಮನುಷ್ಯರನ್ನು ಪ್ರೀತಿಸಲಾರ.

ನಿಸರ್ಗ ಪ್ರೀತಿ ವಾಸ್ತವವಾಗಿ ಜೀವನ ಪ್ರೀತಿಯ ಒಂದು ವಿಸ್ತರಣೆ. ನಿಸರ್ಗದ ಭವ್ಯಾದ್ಭುತ ಅಭಿವ್ಯಕ್ತಿಗಳ ಎದುರು ನಾವೆಷ್ಟು ಸಣ್ಣವರು ಎಂಬ ಅರಿವು ಮನುಷ್ಯನಿಗೆ ಅಗತ್ಯವಾದುದು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಅವಧಿಯಲ್ಲಿ 3 ಕ್ಷೇತ್ರಗಳಲ್ಲಿ ಕ್ರಾಂತಿಕಾರಿ ಬದಲಾವಣೆ, ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್. ಮುಂಗಾರು ಹಂಗಾಮಿಗೆ ರಾಜ್ಯದ ರೈತರಿಗೆ ಸಾಕಷ್ಟು ಪ್ರಮಾಣದ ರಸಗೊಬ್ಬರ ಲಭ್ಯತೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಗೃಹಲಕ್ಷ್ಮಿ ಗೃಹಜ್ಯೋತಿ ಯೋಜನೆ ಮುಂದುವರಿಕೆ, ವದಂತಿಗಳಿಗೆ ಸಾರ್ವಜನಿಕರು ಕಿವಿಗೊಡಬಾರದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬಿಡದಿ ಟೌನ್ಶಿಪ್ ವಿವಾದ, ರೈತರ ಪರ ಜೆಡಿಎಸ್ ಕಾನೂನು ಹೋರಾಟ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರವು 12 ವರ್ಷಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಬೆಂಗಳೂರಿನಲ್ಲಿ ಇಂದು ಹಲವು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡರು. ಬನ್ನಪ್ಪ ಗಾರ್ಡನ್ನಲ್ಲಿ ತಾಯಿಯ ಹೆಸರಿನಲ್ಲಿ ಒಂದು ಗಿಡ ಅಭಿಯಾನದ ಅಂಗವಾಗಿ ಗಿಡ ನೆಟ್ಟರು. ಮೈಸೂರು ಬ್ಯಾಂಕ್ ವೃತ್ತದ ಬಳಿ ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆ ನೀಡಿ ಶ್ರಮದಾನದಲ್ಲಿ ಪಾಲ್ಗೊಂಡರು. ನಂತರ ದೇವನಹಳ್ಳಿಯಲ್ಲಿ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇಗೆ ಭೇಟಿ ನೀಡಿ ಮಾಧ್ಯಮ ಸಂವಾದದಲ್ಲಿ ಮಾತನಾಡಿದ ಸಚಿವೆ ನಿರ್ಮಲಾ ಸೀತಾರಾಮನ್, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ್ದು, ಈ ಅವಧಿಯಲ್ಲಿ ಪ್ರಮುಖ 3 ಕ್ಷೇತ್ರಗಳಲ್ಲಿ ಕ್ರಾಂತಿಕಾರಕ ಬದಲಾವಣೆಗಳಾಗಿವೆ ಎಂದರು. ಡಿಜಿಟಲ್ ಪಾವತಿಯಲ್ಲಿ ಗಮನಾರ್ಹ ರೀತಿಯಲ್ಲಿ ಬದಲಾವಣೆಯಾಗಿದೆ. ಸಣ್ಣ ರೈತರು ಕೂಡ ಯುಪಿಎ ಮೂಲಕ ಪಾವತಿಸುತ್ತಿದ್ದಾರೆ. ಕೋವಿಡ್ ಸಂಕಷ್ಟದ ಸಂದರ್ಭದಲ್ಲಿಯೂ ಡಿಜಿಟಲ್ ಪಾವತಿ ಹೆಚ್ಚಾಗಿತ್ತು ಎಂದು ತಿಳಿಸಿದರು. ಇನ್ನು ಮೂಲಸೌಕರ್ಯ ಅಭಿವೃದ್ಧಿಯಲ್ಲಿ ತ್ವರಿತಗತಿಯಲ್ಲಿ ಅಭಿವೃದ್ಧಿಯಾಗಿದೆ. ಅತ್ಯುತ್ತಮ ಗುಣಮಟ್ಟದ ರಸ್ತೆಗಳನ್ನು ನಿರ್ಮಿಸಲಾಗಿದೆ. ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇಯಂತಹ ಯೋಜನೆಗಳು ಆರ್ಥಿಕ ಬೆಳವಣಿಗೆಯನ್ನು ವೇಗಗೊಳಿಸುವ ಮತ್ತು ನಾಗರಿಕರ ಜೀವನವನ್ನು ಸುಗಮಗೊಳಿಸುವಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಎನ್ಡಿಎ ಸರ್ಕಾರದ ಬದ್ದತೆಯನ್ನು ಪ್ರತಿಬಿಂಬಿಸುತ್ತವೆ ಎಂದರು. ಅಂತಿಮವಾಗಿ 2047ರ ಒಳಗೆ ವಿಕಸಿತ ಭಾರತ ಸಂಕಲ್ಪದ ಸಾಕಾರಕ್ಕೆ ಪ್ರಯತ್ನಿಸಲಾಗುತ್ತಿದೆ. ಇದರಲ್ಲಿ ದೇಶದ ಜನತೆಯ ಪಾತ್ರ ಮಹತ್ವದ್ದಾಗಿದೆ ಎಂದು ತಿಳಿಸಿದ್ದಾರೆ. ಜಾಗತಿಕ ಬಿಕ್ಕಟ್ಟಿನ ನಡುವೆಯೂ ಕೇಂದ್ರ ಸರ್ಕಾರ ರಾಜ್ಯದ ರೈತರಿಗಾಗಿ 2026ರ ಮುಂಗಾರು ಹಂಗಾಮಿಗೆ ಸಾಕಷ್ಟು ಪ್ರಮಾಣದ ರಸಗೊಬ್ಬರ ಲಭ್ಯತೆಯನ್ನು ಖಚಿತಪಡಿಸಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಇರಾನ್ ಇಸ್ರೇಲ್ ಸಂಘರ್ಷ ಮತ್ತು ರಫ್ತು ಸವಾಲುಗಳ ಮಧ್ಯೆಯೂ ಕೇಂದ್ರ ಸರ್ಕಾರ ಮುಂಜಾಗ್ರತೆ ವಹಿಸಿದ್ದು ದೇಶೀಯವಾಗಿ ಯೂರಿಯಾ ಉತ್ಪಾದನೆ ಹೆಚ್ಚಿಸಿದೆ. ಅಲ್ಲದೆ ಆಮದನ್ನು ಸಹ ಸರಿಯಾಗಿ ನಿಭಾಯಿಸಲಾಗುತ್ತಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ರಾಜ್ಯದಲ್ಲಿ ಸಮರ್ಪಕ ರಸಗೊಬ್ಬರ ಲಭ್ಯತೆ ಇದೆ. ಮುಂಗಾರು ಹಂಗಾಮಿಗೂ ಮುನ್ನವೇ ರಾಜ್ಯಕ್ಕೆ ಅಗತ್ಯಕ್ಕಿಂತ ಹೆಚ್ಚಿನ ಪ್ರಮಾಣದ ರಸಗೊಬ್ಬರವನ್ನು ಪೂರೈಸಲಾಗಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ರೈತರ ಹಿತ ಕಾಯಲು ಬದ್ದವಾಗಿದೆ. ಹಾಗೆಯೇ ರಾಜ್ಯಾದ್ಯಂತ ಸಾಕಷ್ಟು ಅಗತ್ಯ ಪ್ರಮಾಣದ ರಸಗೊಬ್ಬರ ಲಭ್ಯತೆಗೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದರು. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಗೃಹಲಕ್ಷ್ಮಿ ಹಾಗೂ ಗೃಹಜ್ಯೋತಿ

0: ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸುವುದಿಲ್ಲ. ಈ ಬಗೆಗಿನ ವದಂತಿಗಳಿಗೆ ಸಾರ್ವಜನಿಕರು ಕಿವಿಗೊಡಬಾರದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕೆಲವರು ಮೃತಪಟ್ಟವರ ಹೆಸರಿನಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಖಾತೆ ತೆರೆದು ಯೋಜನೆಯ ಲಾಭ ಪಡೆಯುತ್ತಿದ್ದಾರೆ. ಹೀಗಾಗಿ ಗ್ಯಾರಂಟಿ ಯೋಜನೆ ಫಲಾನುಭವಿಗಳ ದೃಢೀಕರಣಕ್ಕಾಗಿ ಅವರ ಹೆಸರು, ವಿಳಾಸ, ಖಾತೆ ನಂಬರ್ ಖಚಿತಪಡಿಸಿಕೊಳ್ಳಲು ಮತ್ತೆ ಅರ್ಜಿ ಸಲ್ಲಿಸಲು ಹೇಳಲಾಗಿದೆ ಹೊರತು ಯಾವುದೇ ಕಾರಣಕ್ಕೂ ಯೋಜನೆ ನಿಲ್ಲಿಸುವುದಿಲ್ಲ ಎಂದು ಹೇಳಿಕೆಯಲ್ಲಿ ಮುಖ್ಯಮಂತ್ರಿ ಸ್ಪಷ್ಟಪಡಿಸಿದ್ದಾರೆ. ಎಲ್ಲಾ ಖಾತ್ರಿ ಯೋಜನೆಗಳು ಶೇಕಡಾ 100%-100% ಮುಂದುವರಿಯುತ್ತವೆ. ಯಾರೂ ಆತಂಕ ಪಡುವ ಅವಶ್ಯಕತೆ ಇಲ್ಲ ಎಂದು ಮುಖ್ಯಮಂತ್ರಿ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳ ರಸ್ತೆಗಳ ಸುಧಾರಣೆಗೆ ಆಡಳಿತಾತ್ಮಕ ಅನುಮೋದನೆ ನೀಡಿದ್ದು, ಒಟ್ಟು 57 ಕೋಟಿ ರೂಪಾಯಿ ವೆಚ್ಚದ ಅಭಿವೃದ್ಧಿ ಯೋಜನೆಗೆ ಅನುದಾನ ಮಂಜೂರು ಆಗಿದೆ ಎಂದು ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ತಿಳಿಸಿದ್ದಾರೆ. ಈ ಯೋಜನೆಯಡಿ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಒಟ್ಟು 14 ಪ್ರಮುಖ ಕಾಮಗಾರಿ ಮೂಲಕ ವಿವಿಧೆಡೆ ಒಟ್ಟು 82.94 ಕಿಲೋಮೀಟರ್ ಉದ್ದದ ರಸ್ತೆ ಅಭಿವೃದ್ಧಿಪಡಿಸಲಾಗಿದೆ. ಜಿಲ್ಲೆಯ ಪ್ರಮುಖ ರಾಜ್ಯ ಹೆದ್ದಾರಿ ಮತ್ತು ಜಿಲ್ಲಾ ರಸ್ತೆಗಳನ್ನು ಈ ಅನುದಾನದ ಮೂಲಕ ಮೇಲ್ದರ್ಜೆಗೆ ಏರಿಸಲಾಗುವುದು ಎಂದು ತಿಳಿಸಿದರು. ಮಂಗಳೂರು, ಉಳ್ಳಾಲ, ಮೂಡಬಿದರೆ, ಪುತ್ತೂರು, ಬಂಟ್ವಾಳ ಸೇರಿದಂತೆ ಎಲ್ಲಾ ತಾಲೂಕುಗಳಲ್ಲಿಯೂ ನಿಗದಿತ ರಸ್ತೆಗಳ ಅಭಿವೃದ್ಧಿ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದು ಸಂಸದರು ಮಾಹಿತಿ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಜೆಡಿಎಸ್ ಪಕ್ಷ ರೈತರ ಪರವಾಗಿದ್ದು ಅವರ ಜೊತೆ ನಿಂತು ಕಾನೂನು ಹೋರಾಟ ನಡೆಸುತ್ತಿದೆ ಎಂದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಯಾವುದೇ ಯೋಜನೆ ಕೈಗೊಳ್ಳುವ ಮುನ್ನ ರೈತರ ಒಪ್ಪಿಗೆ ಪಡೆಯಬೇಕು. ಅದನ್ನು ಮಾಡದೆ ಸರ್ಕಾರ ರೈತರನ್ನು ಹತ್ತಿಕ್ಕುವ ಕೆಲಸ ಮಾಡುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ಅಭಿವೃದ್ಧಿಗೆ ಯಾವುದೇ ಉಪಯೋಗವಾಗದ ಈ ಯೋಜನೆಯನ್ನು ಮುಖ್ಯಮಂತ್ರಿ ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳಲು ಯತ್ನಿಸಿದ್ದಾರೆ ಎಂದು ಆರೋಪಿಸಿದ ಕುಮಾರಸ್ವಾಮಿ, ಜೆಡಿಎಸ್ ರೈತರ ಪರವಾಗಿದ್ದು ಅವರ ಜೊತೆ ನಿಂತು ಕಾನೂನು ಹೋರಾಟ ನಡೆಸಲಿದೆ ಎಂದು ತಿಳಿಸಿದರು. ಇದೇ 21ರಂದು ಹಮ್ಮಿಕೊಳ್ಳಲಾಗಿರುವ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ಜಿಲ್ಲೆಯಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲು ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಜಿಎಂ ಗಂಗಾಧರಸ್ವಾಮಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ಯೋಗ ದಿನಾಚರಣೆಯ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಸ್ಥಳೀಯ ಪೊಲೀಸ್ ಕ್ರೀಡಾಂಗಣದಲ್ಲಿ ಖ್ಯಾತ ಯೋಗಪಟು ಮುರುಳಿ ಯೋಗಾಸನಗಳ ಮಾರ್ಗದರ್ಶನ ನೀಡಲಿದ್ದಾರೆ. ಜಿಲ್ಲೆಯ ಎಲ್ಲಾ ಇಲಾಖೆಗಳ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಕಡ್ಡಾಯವಾಗಿ ಭಾಗವಹಿಸಬೇಕು ಎಂದು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ವಿಜಯಪುರ ಜಿಲ್ಲೆಯಲ್ಲಿ 2024-25 ಸಾಲಿನಲ್ಲಿ 28,055 ಮನೆಗಳನ್ನು ಮಂಜೂರು ಮಾಡಲಾಗಿದೆ. ಸರ್ವರಿಗೂ ಸೂರು ಎನ್ನುವ ಧ್ಯೇಯ ಉದ್ದೇಶದೊಂದಿಗೆ ಆರಂಭವಾದ ಯೋಜನೆ ವಿಜಯಪುರ ಜಿಲ್ಲೆಯಲ್ಲಿ ಸಮರ್ಪಕವಾಗಿ ಅನುಷ್ಠಾನಗೊಂಡಿದ್ದು, ಇದರ ಬಗ್ಗೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಯೋಜನಾಧಿಕಾರಿ ಚಂದ್ರಕಾಂತ್ ಕುಂಬಾರ್ ಆಕಾಶವಾಣಿಯೊಂದಿಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ನಾಳೆ ದೇಶಾದ್ಯಂತ ಯಾತ್ರಾ ಸುವಿಧಾ ದಿವಸ್ ಆಚರಿಸುತ್ತಿದ್ದು, ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಜಾನಪದ ನೃತ್ಯ, ಗಾಯನ, ರಕ್ತದಾನ ಶಿಬಿರ, ಉಚಿತ ವೈದ್ಯಕೀಯ ಚಿಕಿತ್ಸೆ, ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ಬೆಳಗಾವಿ ವಿಮಾನ ನಿಲ್ದಾಣ ನಿರ್ದೇಶನ ಎಸ್ ತ್ಯಾಗರಾಜ್ ತಿಳಿಸಿದ್ದಾರೆ. ಕಳೆದ 12 ಉತ್ತರ ಕರ್ನಾಟಕದ ಆರ್ಥಿಕ ಹಾಗೂ ವಾಯುಯಾನ ತರಬೇತಿಗೆ ಪ್ರಮುಖ ಕೇಂದ್ರವಾಗಿ ಬೆಳೆದು ಬಂದಿರುವ ಬೆಳಗಾವಿ ವಿಮಾನ ನಿಲ್ದಾಣ ಅನೇಕ ಭವಿಷ್ಯದ ಅಭಿವೃದ್ಧಿ ಯೋಜನೆಗಳನ್ನು ಹಾಕಿಕೊಳ್ಳಲಾಗಿದೆ ಎಂದು ತ್ಯಾಗರಾಜ್ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ.
3: ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಬೆಳಗಾವಿ ಏರ್ಪೋರ್ಟ್ ಸೆಲೆಬ್ರೇಟ್ಸ್ ಯಾತ್ರಿ ಸುವಿಧಾ ದಿವಸ್ ಆನ್ 15/6/26 ಅಟ್ ಏರ್ಪೋರ್ಟ್ಸ್ ಅಕ್ರಾಸ್ ದ ಕಂಟ್ರಿ ಟು ಮಾರ್ಕ್ ದ ಅಚೀವ್ಮೆಂಟ್ಸ್ ಅಂಡ್ ಏರ್ಪೋರ್ಟ್ಸ್ ಅಂಡ್ ಎಐ commitments to provide best travel experience and world class services to all the passengers. Having successfully operated numerous routes

0: Under Udan RCA scheme to 13 cities historically like Ahmedabad, Jaipur, Mumbai, Indore, Jodhpur, Jaipur, Kadapa, Mysore, Nagpur, Nasik, Pune, Surat and Tirupati. The airport now features stable daily commercial connectivity to 5 major economic centers.
1: ಸಂವಿಧಾನ ಶಿಲ್ಪಿ ಭಾರತರತ್ನ ಡಾ ಬಿಆರ್ ಅಂಬೇಡ್ಕರ್ ಅವರ ಜೀವನ ಹೋರಾಟ ಮತ್ತು ಆದರ್ಶಗಳನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವ ನಿಟ್ಟಿನಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಭವ್ಯವಾದ ವಸ್ತು ಸಂಗ್ರಹಾಲಯ ನಿರ್ಮಾಣ ಮಾಡಲು ರಾಜ್ಯ ಸರ್ಕಾರ ಅಧಿಕೃತವಾಗಿ ಪೂರ್ವಾನುಮೋದನೆ ನೀಡಿದೆ. ಇನ್ನು ಹವಾವರ್ತಮಾನ. ರಾಜ್ಯದ ದಕ್ಷಿಣ ಒಳನಾಡು ಮತ್ತು ಕರಾವಳಿ ಭಾಗದಲ್ಲಿ ನೈಋತ್ಯ ಮುಂಗಾರು ಸಾಮಾನ್ಯವಾಗಿತ್ತು. ಕರಾವಳಿಯ ಹಲವೆಡೆ ಮತ್ತು ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಮಳೆಯಾಗಿದೆ. ಬ್ರಹ್ಮಾವರದಲ್ಲಿ 8, ಉಡುಪಿಯಲ್ಲಿ 7, ಕುಂದಾಪುರದಲ್ಲಿ 6 ಸೆಂಟಿಮೀಟರ್ ಮಳೆಯಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ರಾಜ್ಯದ ಉತ್ತರ ಒಳನಾಡಿನ ಒಂದೆರಡು ಕಡೆ, ದಕ್ಷಿಣ ಒಳನಾಡು ಮತ್ತು ಕರಾವಳಿಯಾದ್ಯಂತ ಹೆಚ್ಚಿನ ಸ್ಥಳಗಳಲ್ಲಿ ಮಳೆ ಸಾಧ್ಯತೆ. ಕಲಬುರಗಿಯಲ್ಲಿ 38 ಸೆಲ್ಸಿಯಸ್ ಗರಿಷ್ಠ ತಾಪಮಾನ ದಾಖಲಾಗಿತ್ತು. ಬೆಂಗಳೂರು ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ. ಒಂದೆರಡು ಸ್ಥಳಗಳಲ್ಲಿ ಗುಡುಗು ಸಹಿತ ಭಾರೀ ಮಳೆ ಸಾಧ್ಯತೆ. ಗರಿಷ್ಠ 29, ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಅವಧಿಯಲ್ಲಿ 3 ಕ್ಷೇತ್ರಗಳಲ್ಲಿ ಕ್ರಾಂತಿಕಾರಿ ಬದಲಾವಣೆ, ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್. ಮುಂಗಾರು ಹಂಗಾಮಿಗೆ ರಾಜ್ಯದ ರೈತರಿಗೆ ಸಾಕಷ್ಟು ಪ್ರಮಾಣದ ರಸಗೊಬ್ಬರ ಲಭ್ಯತೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಗೃಹಲಕ್ಷ್ಮಿ ಗೃಹಜ್ಯೋತಿ ಯೋಜನೆ ಮುಂದುವರಿಕೆ, ವದಂತಿಗಳಿಗೆ ಸಾರ್ವಜನಿಕರು ಕಿವಿಗೊಡಬಾರದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬಿಡದಿ ಟೌನ್ಶಿಪ್ ವಿವಾದ, ರೈತರ ಪರ ಜೆಡಿಎಸ್ ಕಾನೂನು ಹೋರಾಟ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
2: ಈ ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು. ಬಜೆಟ್ ಮಾಡಿ ಆಯ್ತಾ? ಹಾ, 5,000 ಉಳಿತು. ಹೊಸ ಸೀರೆ ತಗೊಳ್ಳ? ಇಲ್ಲ, ಕಳೆದ ತಿಂಗಳೇ ತಗೊಂಡಿದ್ದೆ. ಇನ್ನೊಂದು? ಇಲ್ಲ, ಮೊದಲು ಬಜೆಟ್ ಮಾಡಿ, ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ ಮತ್ತು ಹಣವು ಬೆಳೆಯುವುದನ್ನು ನೋಡಿ. ಬಂದ್ಬಿಟ್ಲು ದೊಡ್ಡದಾಗಿ ಹೋಗಿ.
3: ಆರ್ಬಿಐ ಹೇಳುತ್ತೆ,
2: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
4: ಬರ್ಮಿಂಗ್ಹ್ಯಾಮ್ನ
5: ಆಕಾಶವಾಣಿ ಚಿತ್ರದುರ್ಗ, ನೀವು ಕೇಳ್ತಾ ಇದ್ದೀರಿ ನಿಲಯದ ಕಾರ್ಯಕ್ರಮಗಳನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ. ಇನ್ನು ಮುಂದೆ 6:51 ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ 2026 ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ಇಂಗ್ಲೆಂಡ್ನ ಎಡ್ಜ್ಬಸ್ಟನ್ ಬರ್ಮಿಂಗ್ಹ್ಯಾಮ್ನಲ್ಲಿ ನಡೀತಾ ಇರತಕ್ಕಂಥ ಪಂದ್ಯದ ವೀಕ್ಷಕ ವಿವರಣೆ ಇಂಗ್ಲಿಷ್ ಹಾಗೂ ಹಿಂದಿ ಭಾಷೆಗಳಲ್ಲಿ ಪ್ರಸಾರವಾಗಲಿದೆ. ಪಂದ್ಯದ ಮುಕ್ತಾಯದವರೆಗೂ ನೀವು ಕೇಳುವಿರಿ. ಎಂದಿನಂತೆ ನಮ್ಮ ನಿಲಯದ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ ಕಾರ್ಯಕ್ರಮಗಳು ಮುಂದುವರಿಯಲಿದೆ. ಇನ್ನು ಮುಂದೆ 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ.
4: ಆಕಾಶವಾಣಿ ಚಿತ್ರದುರ್ಗ. ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ.

0: ಇಂದಿನ ಕಿಸಾನ್ ವಾಣಿ ಕೃಷಿರಂಗ ರೈತರಿಗೆ ಈ ಕಾರ್ಯಕ್ರಮದಲ್ಲಿ ಡ್ರ್ಯಾಗನ್ ಹಣ್ಣು ಹಾಗೂ ತೋಟಗಾರಿಕೆ ಬೆಳೆಗಳಲ್ಲಿನ ಅನುಭವಗಳ ಕುರಿತು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ನಿಟ್ಟೂರಿನ ಪ್ರಗತಿಪರ ಕೃಷಿಕ ಬಿಜಿ ಧನಂಜಯ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ.
1: ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ನಿಟ್ಟೂರಿನ ಪ್ರಗತಿಪರ ಕೃಷಿಕರಾದ ಬಿಜಿ ಧನಂಜಯ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಡ್ರ್ಯಾಗನ್ ಫ್ರೂಟ್ ಅಂದರೆ ಡ್ರ್ಯಾಗನ್ ಹಣ್ಣನ್ನು ಬೆಳೆಯನ್ನು ಬೆಳೀತಿದ್ದಾರೆ. ಅದರ ಜೊತೆಗೆ ಅಡಿಕೆ, ತೆಂಗು, ಬೇರೆ ಬೇರೆ ಅರಣ್ಯ ಬೆಳೆಗಳನ್ನು ಬೆಳೀತಿದ್ದಾರೆ. ಅದರ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಳ್ಳಿಕ್ಕೆ ಬಂದಿದ್ದಾರೆ. ಧನಂಜಯ ಅವರೇ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
2: ನಮಸ್ಕಾರ.
1: ಧನಂಜಯ ಅವರೇ, ಈ ಕೃಷಿ ಬದುಕು ಎಷ್ಟು ವರ್ಷದಿಂದ ಮಾಡ್ತಾಯಿದ್ರೆ?
2: 1985 ನಾನು ಪ್ರಾರಂಭ ಮಾಡಿದ್ದೆ. ತಮ್ಮ ತಂದೆಯವರು ಚಿಕ್ಕಪ್ಪವರೆಲ್ಲ ಬೇರೆ ಆದಮೇಲೆ ನಾನು ಪಿ ಯು ಸಿ ಓದ್ತಾ ಇದ್ದೆ. ಅವಾಗಿನಿಂದನೂ ನಾನು ಕೃಷಿ ಬದುಕು 84-85 ಶುರು ಮಾಡಿದೆ.
1: ಈ ಕೃಷಿ ಬದುಕು

0: ಮಾಡ್ಬೇಕಂತ ಯಾಕೆ ಆಸಕ್ತಿ ಬಂತು?
1: ಮನೆಯಲ್ಲಿ ತಂದೆಯವ್ರ ವಯಸ್ಸಾಗಿದ್ದೊಂದು, ಆಮೇಲೆ ಸ್ವಲ್ಪ ನೀರಿನ ತೊಂದರೆ ಇತ್ತು, ಚನಲ್ ನೀರು ತೊಂದರೆ ಇದ್ದಾಗ ತಂದೆಯವ್ರ ಕಾಲ ಆಗಲ್ಲ ಅಂತೇಳಿ ನಾನು ಓದೋದನ್ನು ನಿಲ್ಲಿಸಿ ಮತ್ತೆ ಕೃಷಿ ಬದುಕಿಗೆ ಬಂದೆ. ಕೃಷಿ ಬದುಕಿ ಬಂದ್ಮೇಲೆ ನಮಗೆ ಸಮಾಧಾನ ಅನಿಸಿದೆ. ಬೇರೆ ಯೋಜನೆಗಳಲ್ಲಿ ಏನೇನು ಕೆಲಸ ಮಾಡ್ತಾರೋ ಅದನ್ನು ನಾನು ಕೃಷಿಯಲ್ಲಿ ತೋರಿಸಿದ್ದೀನಿ ಅಂತ ಒಂದು ಸಮಾಧಾನ ಇದೆ.
0: ಈ ಕೃಷಿ ಬದುಕು ಲಾಭದಾಯಕ ಅನಿಸುತ್ತೆ?
1: ಕೆಲವೊಂದು ನೋಡಿದರೆ ಲಾಭದಾಯಕ ಇದ್ದರೆ, ಕೆಲವು ನೋಡಿದರೆ ನಾವು ಬೆಳೆಯಲೇಬಾರ್ದು ಅನಿಸ್ತತಿ. ಇವತ್ತು ನಾವು ಭತ್ತ ಬೆಳಿತೇವೆ, ಭತ್ತಕ್ಕೆ 2012 ಒಳ್ಳೆಯ ಬೆಲೆ ಇತ್ತು, 2013 ಈ ಕಡೆ ಬೆಲೆ ಇಲ್ಲ, 2021 ಬೆಲೆ ಇಲ್ಲ, ಈಗ ಮತ್ತೆ ಮೊನ್ನೆ ಬೆಲೆ ಬಂತು, ಒಳ್ಳೆ ಬೆಲೆ ಬಂತು. ಅಲ್ಲಿವರೆಗೂ ನಾವು ಭತ್ತ ಬೆಳೆದ್ವಿ, ಭತ್ತ ಬೆಳೆದ್ಮೇಲೆ ನಾವು ಭತ್ತ ಯಾಕಾರ ಬೆಳಿತೇವೆ ಅನಿಸ್ಬಿಡ್ತು. ಅದು ನಾವು ಗೊಬ್ಬರ ಹಾಕಿ, ಸರ್ಕಾರಿ ಗೊಬ್ಬರ ಹಾಕಿ, ಔಷಧಿ ಮಾಡಿ ಮಾಡ್ತಿದ್ವಿ, ಇಳುವರಿ ಚೆನ್ನಾಗಿ ಬರೋದು, ಒಳ್ಳೆ ರೇಟ್ ಸಿಗ್ತಿದ್ದಿಲ್ಲ. ನಾವು ಅಂದ್ಕೊಂಡು ಭತ್ತ ಯಾಕೆ ಬೆಳಿಬೇಕಪ್ಪ, ಇದು ಇಷ್ಟೊಂದು ನೀರು ಬಳಸಿ ನಾವು ನಮ್ಮ ದೇಶ ಸಂಪತ್ತನ್ನು ಹಾಳು ಮಾಡ್ತಿದ್ದೇವೆ ಅಂತ ಅನಿಸ್ತು. ಇಷ್ಟೊಂದು ನೀರು ಬಳಸಿ ಭತ್ತ ಬೆಳೆದ್ರೆ ರೇಟ್ ಇರೋಲ್ಲ, ಭತ್ತನ ಬಿಟ್ಬಿಡ್ಬೇಕು ಅನಿಸ್ಬಿಡ್ತು. ಆದರೆ ಬಿಡೋಕೆ ಮನಸ್ಸು ಬರಲಿಲ್ಲ, ಈಗ 2-3 ವರ್ಷ ಬಿಟ್ಟಿದ್ದೇವೆ.
0: ಹೆಚ್ಚೆಚ್ಚು ನಿಮ್ಮೂರ ಕಡೆ ಎಲ್ಲ ಭತ್ತನೇ ಬೆಳೆಯೋದು ಜಾಸ್ತಿ, ಅಂಥದ್ರಲ್ಲಿ ನೀವು ಈ ಥರ ಹಣ್ಣಿನ ಕೃಷಿ ಮತ್ತು ತೋಟಗಾರಿಕೆ ಬೆಳೆ ಬೆಳಿಬೇಕಂತ ಯಾಕೆ ಆಸಕ್ತಿ ಬಂತು?
1: ಸರ್, ನಮ್ಮ ಭೂಮಿ ಹಾಳಾಗ್ತದೆ ಅಂತ ನಮ್ಮ ಫಸ್ಟ್ ಮೊದಲಿಗೆ ಬಂತು ನಮ್ಮ ಮನಸ್ಸಿನಲ್ಲಿ. ನಮ್ಮ ನೀರು ಕೊಟ್ಟು ಆಮೇಲೆ ಸರ್ಕಾರಿ ಗೊಬ್ಬರ ಹಾಕಿ ಔಷಧಿ ಹಾಕಿ ನಾವು ಬೆಳೆಯೋದ್ರಿಂದ ನಮ್ಮ ಭೂಮಿ ಎಲ್ಲ ಹಾಳಾಗ್ತಾ ಇದೆಯಲ್ಲಪ್ಪ ಅಂತ ಒಂದು ಮನಸ್ಸಿಗೆ ಬಂತು. ಆಮೇಲೆ ಭತ್ತದಲ್ಲಿ ಹೆಚ್ಚಿನ ಲಾಭ ಇಲ್ಲೋದ್ರಿಂದ ನಾವು ಭತ್ತನೇ ಬೆಳಿಬಾರ್ದು ಅನಿಸ್ಬಿಡ್ತು ಭಾಳ. ಯಾಕೆಂತೇಳಿದ್ರೆ ಇದು ಸರ್ಕಾರ ಉಚಿತವಾಗಿ ಅಕ್ಕಿ ಕೊಡೋದ್ರಿಂದ ನಮ್ಮ ಅಕ್ಕಿ ತಗೊಳ್ಳೋರಿಲ್ದಂಗೆ ಆಗ್ಬಿಡ್ತು. ಅಕ್ಕಿ ಕೊಂಡ್ಕೊಳ್ಳೋರಿಲ್ದಾದಾಗ ನಮ್ಮ ಮಾರ್ಕೆಟ್ನಲ್ಲಿ 1,600 ರೂಪಾಯಿ, 1,700, 1,800 ತನಕ ಮಾರಿದ್ದೀವಿ. 28,000-30,000 ರೂಪಾಯಿ ಭತ್ತದ ಖರ್ಚು, ಭತ್ತ ನೋಡಿದ್ರೆ 45,000-40,000 ರೂಪಾಯಿ ಅಷ್ಟೇ ಆಗೋದು. ಆವಾಗ ಭೂಮಿನ ಹಾಳಾಗಿರೋದು ನೋಡಿ ನಾವು ತೋಟ ಮಾಡಬೇಕು ಅಂತೇಳಿ ತೋಟದ ಬೆಳೆಗೆ ಪರಿವರ್ತನೆ ಆದ್ವಿ. ತೋಟದ ಬೆಳೆ ಪರಿವರ್ತನೆ ಆಗಿ 20-25 ವರ್ಷ ಕೆಳಗೆ ತೆಂಗು ಹಾಕಿದ್ವಿ. ತೆಂಗು ಹಾಕಿ ಒಂದು 8-10 ವರ್ಷ ಆದಮೇಲೆ ಅದರಲ್ಲಿ ಒಳಗಡೆ ನಾವು ಇದು ತೇಗದ ಗಿಡ ಹಾಕಿದ್ವಿ. ನಮ್ಮದು 5 ಎಕರೆಯಲ್ಲಿ ಒಂದು 500 ತೇಗದ ಗಿಡ ಇದ್ದಾವೆ. ನಡುವೆ ಮಧ್ಯಕ್ಕೆ ಹಾಕಿದ್ದೇವೆ, ಎಲ್ಲ ಉದ್ದುದ್ದಕ್ಕೆ ಅಡ್ಡಡ್ಡ ಎಲ್ಲ ಲೈನ್ ಹಾಕಿದ್ದೇವೆ. ಅದು ತೇಗದ ಎಲೆ ಬೀಳೋದ್ರಿಂದ ಒಳ್ಳೆ ಸಮೃದ್ಧವಾಗಿ ಐತಿ, ನೀರಿನ ಕೊರತೆ ಕಡಿಮೆ ಆಗ್ತತಿ. ಆಮೇಲೆ ಅದು ಎಲೆ ಬೀಳೋದ್ರಿಂದ ಒಳ್ಳೆ ಸಾವಯವ ಗೊಬ್ಬರ ಆಗ್ತತಿ. ಆಮೇಲೆ ಬಂದು ತೆಂಗಿನಲ್ಲಿ ನೋಡಿದರೆ ತೇಗ ಗಿಡದ ಮಧ್ಯದ ನೋಡಿದರೆ ನಮ್ಮ ತೆಂಗು ಇಳುವರಿ ಕಾಣಲ್ರಿ, ಕಾಯಿ ಕಾಣಲ್ಲ. ಎಲ್ಲರೂ ಬಂದರೆಲ್ಲರೂ ಫಸ್ಟ್ ತೇಗದ ಗಿಡ ತೆಗೆಯಪ್ಪ, ನೀನು ತೆಂಗು ಹಾಳಾಗ್ತತಿ ಅಂತಾರೆ. ಅದಕ್ಕೆ ನಾನು ಕಾಯಿ ಕೆಡದ ಗೇಡ್ರಿ ಅಂತ ಹೇಳ್ತೇನೆ ಒಂದೇ ಮಾತು. ಅವ್ರು ಕಾಯಿ ಕೆಡಿದಾಗ, ಏ ಇದು ನಿಮ್ಮ ತೋಟದಾಗ ಇಷ್ಟು ಹೆಂಗೆ ಕಡಿಕೊಂಡು ಬೇರೆ ಪಕ್ಕದ ತೋಟದ ಕಡಿಕೆ ಮುಂದೆ ಅಂತ ಅಷ್ಟು ಆಶ್ಚರ್ಯ ಪಡ್ತಾರೆ ಜನಗಳು. ಕಾಯಿ ಇಳುವರಿ ಕಡಿಮೆ ಆಗಿಲ್ಲ, 25 ವರ್ಷದ ಕೆಳಗೆ ಎಷ್ಟು ಇಳುವರಿ ಬರ್ತದೋ 30-32 ಸಾವಿರ ಇಳುವರಿ ಬರ್ತದೆ, ಈಗ ಅಷ್ಟೇ ಬರ್ತದೆ, ಕಡಿಮೆ ಆಗಿಲ್ಲ. ನಾವು ಸರ್ಕಾರಿ ಗೊಬ್ಬರ ಹಾಕಲ್ಲ, ಸ್ವಲ್ಪ ಕೋಳಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಹಾಕ್ತದೆ ಅಷ್ಟೇ. ನೆಲಕ್ಕೆ ಮಾತ್ರ ತನುಗರಂಗೆ ಕಾಯಿ ಕೆತ್ತಿ ಉಳಿದ್ರಂಥ ತೆಂಗಿನ ಸಿಪ್ಪೆ ಹಾಕ್ತೀವಿ. ಆಮೇಲೆ ಹೊರಗಡೆಯಿಂದ ಬಂದಿರೋಂಥ ಗರಿಗಳು, ಆಮೇಲೆ ಏನಾದರೂ ಸೊಪ್ಪು ಸೇದಿ ಇದ್ದರೆ, ಆಮೇಲೆ ಸಾವಯವದಲ್ಲಿ ಅಂದರೆ ನಾವು ಹೆಚ್ಚಿನ ರೀತಿಯಲ್ಲಿ ಸಾವಯವದಲ್ಲೇ ಬೆಳೆದಂಗೆ ನಾವು ತೆಂಗನ್ನು ನಾವು ಇದು ಹಸಿರೆಲ್ಲ ಗೊಬ್ಬರ ಹಾಕ್ತೀವಿ, ಕೊಟ್ಟಿಗೆ ಗೊಬ್ಬರ ಅವನ್ನೆಲ್ಲ ಕಡಿದು. ನೆಲ ಮಾತ್ರ ಮಿದುವಿದೆ ನಮಗೆ, ನೆಲದ ಭೂಮಿ ಮೇಲೆ ಓಡಾಡಿದ್ರೆ ಗೊತ್ತಾಗುತ್ತೆ ಅಷ್ಟು ಮಿದುವಿದೆ, ಅಲ್ಲೇ ಗೊತ್ತಾಗುತ್ತೆ ಚೆನ್ನಾಗಿದೆ ಭೂಮಿ ಅಂತೇಳಿ.
0: ಒಟ್ಟು ಎಷ್ಟು ಎಕರೆ ಕೃಷಿ ಭೂಮಿ ಐತೆ ನಿಮ್ಮದು?
1: ನಮ್ದು 20 ಎಕರೆ ಇದೆ.
0: 20 ಎಕರೆ ಇದೆ, ಎಲ್ಲ ನೀರಾವರಿನೇ ಮಾಡ್ಕೊಂಡಿದ್ರ?
1: ನೀರಾವರಿ ಚನಲ್ ನೀರು ಜಾಸ್ತಿ ಬಳಸ್ತಾ ಇಲ್ಲ.
0: ಈ ಅಡಿಕೆ ತೆಂಗು ತ್ಯಾಗ ಇದೆಲ್ಲ ಎಷ್ಟು ಎಕರೆಯಲ್ಲಿ ಬೆಳೀತಾ ಇದ್ರ?
1: ಒಂದು 5 ಎಕರೆ ತೆಂಗು, ಒಂದು 7.5 ಎಕರೆ ಅಡಿಕೆ ಇತ್ತು, ಮತ್ತೆ ಈಗ ಅಡಿಕೆ ಹಾಕಿದ್ದೇವೆ. ಅಡಿಕೆ ಹಾಕಿರೋದ್ರಿಂದ ನಮಗೆ ಏನು ಅಸಮಾಧಾನ ಏನಿದೆ ಅಂತ ಹೇಳಿದ್ರೆ, ಅಡಿಕೆ ರೇಟ್ ಉಳಿತೋತೋ ಇಲ್ಲೋ, ನಾವು ಹೆಚ್ಚಿನ ರೀತಿಯಲ್ಲಿ ಅಡಿಕೆ ಹಾಕ್ಬಾರ್ದು ಅಂತೇಳಿ ಅದರಲ್ಲಿ ಒಂದು 2 ಎಕರೆ ಹಣ್ಣಿನ ಬೆಳೆಗೆ ಪರಿವರ್ತನೆ ಮಾಡಿದ್ದೀವಿ. ಭತ್ತ ಪೂರ್ತಿ ಬೆಳೆದು ಬಿಟ್ಟಿದ್ದೇವೆ, ಯಾಕೆಂದರೆ ನಮಗೆ ಅನಿಸ್ಬಿಡ್ತು ನಾವು ಊಟ ಮಾಡೋಂಥ ಊಟಕ್ಕೂ ಭತ್ತ ಬೆಳೆಯಬಾರ್ದು ಅಂತ ಕೆಲವು ವಿಚಾರ ಬಂದ್ಬಿಡ್ತು ನನಗೆ. ನಾವು ಮಾರಕ್ಕೆ ತಗೊಂಡು ತಿಂದ್ರೊಟ್ಟಿಗೆ ಭತ್ತ ಬೆಳೆಯಬಾರ್ದು, ಯಾಕೆಂದ್ರೆ ಹೇಳಿದ್ರೆ ಖರ್ಚು ಜಾಸ್ತಿ, ಆದಾಯ ಕಡಿಮೆ. ಆಮೇಲೆ ನಮ್ಮದು ನೀರನ್ನು ನಾವು ತೋಟಗಾರಿಕೆ ಬೆಳೆಗೆ 2 ವರ್ಷ ಬೆಳಿಬೋದು ಒಂದು ಬೆಳೆ, ನಾವು ಅಷ್ಟೊಂದು ನೀರು ವೇಸ್ಟ್ ಆಗ್ತೈತಿ. ಅದನ್ನ ನೋಡಿ ನಾವು ಪರಿವರ್ತನೆ ಮಾಡ್ಬೇಕಂತ, ಬೆಳೆ ಪರಿವರ್ತನೆ ಮಾಡ್ಬೇಕಂತೇಳಿ ತೆಂಗು ಅಡಿಕೆ ಮತ್ತು ಹಣ್ಣಿನ ಬೆಳೆಗಳು ಬೆಳೀತಾವೆ.
0: ಈ ಅಡಿಕೆ ತೆಂಗು ಎಲ್ಲ ಚೆನ್ನಾಗಿ ಇಳುವರಿ ಬರ್ತಾ ಇದೆಯಾ?
1: ಅಡಿಕೆ ತೆಂಗು ಚೆನ್ನಾಗಿ ಬರ್ತಾ ಇದೆ,
0: ಚೆನ್ನಾಗಿ ಬರ್ತಾ ಇದೆ.
1: ಈಗ ಒಂದು 7.5 ಎಕರೆ ಅಡಿಕೆ ಬರ್ತಾ ಇದೆ, ಒಂದು 6 ಎಕರೆ ತೆಂಗು ಚೆನ್ನಾಗಿ ಬರ್ತಾ ಇದೆ. ಕೋಳಿ ಗೊಬ್ಬರ ಆಗ್ತದೆ ತೆಂಗಿಗೆ ಮಾತ್ರ, ಅಡಿಕೆಗೆ ಸ್ವಲ್ಪ ಸ್ವಲ್ಪ ಆಗ್ತಾವೆ ಅಷ್ಟೇ, ಕೋಳಿ ಗೊಬ್ಬರ ಭಾಳ ಹಾಕಲ್ಲ. ಒಷ್ಟು ಸಾವಯವದಲ್ಲೇ ಬೆಳೆದು ಕೋಳಿ ಗೊಬ್ಬರ ಒಂದು ಆಗ್ತದೆ ಅಷ್ಟೇ.
0: ಅದ್ರ ಮಧ್ಯೆ ಈ ತೇಗದ ಗಿಡ ಬೆಳಿಬೇಕಂತ ಯಾಕೆ ಆಸಕ್ತಿ ಬಂತು?
1: ನಮ್ಮ ಅಪ್ಪಾಜಿಯವರು ಹೇಳಿದ್ರು ಅವಾಗ 22-23 ವರ್ಷ ಕೆಳಗೆ, ಯಾರದ ತೋಟದಲ್ಲಿ ತೇಗ ಹಾಕಿದರೆ ಚೆನ್ನಾಗಿದೆ, ನಾವು ಹಾಕಿದ್ರೆ ಚೆನ್ನಾಗುತ್ತೆ ಅಂತ ಹೇಳಿದರು. ಅವ್ರ ಆಸೆ ನೆರವೇರಿಸ್ಬೇಕಂತೇಳಿ ನಾವು ತೇಗ ಹಾಕಿದ್ವಿ. ತೇಗ ಹಾಕಿದಾಗ ಈಗ ತೇಗ ಚೆನ್ನಾಗಿದ್ದಾರೆ, 3 ಅಡಿ ಸುತ್ತಾಳತೆ ಬಂದಿದಾವೆ, ಒಂದು 300-350 ಕಡೆ 3 ಅಡಿ ಸುತ್ತಾಳತೆ ಬಂದಿದಾವೆ. ಇನ್ನು ಕೆಲವೆಲ್ಲ ಸ್ವಲ್ಪ ಕಡಿಮೆ ಸುತ್ತಾಳತೆ ಇದಾವೆ, ಇನ್ನೊಂದು 5 ವರ್ಷ ಆದರೆ ಅವು ಚೆನ್ನಾಗಿ ಬರುತ್ತೆ. ಇನ್ನು ಯಾವ ಕಟಿಂಗ್ ಮಾಡಿಲ್ಲ, ಸದ್ಯ 3-3.5 ಅಡಿ ಸುತ್ತಾಳತೆ ಇದಾವೆ ಅಡಿಕೆ ತೇಗ.
0: ಎಷ್ಟು ವರ್ಷ ಬೆಳೆಸಿದ ಮೇಲೆ ಮಾರಾಟ ಮಾಡ್ಲಿಕ್ಕೆ ಸಾಧ್ಯ ಅದು?
1: ಬೇರೆಯವ್ರು ಹೇಳೋದು ನೋಡಿದ್ರೆ ಒಂದು 30 ವರ್ಷ ಬೆಳೆಸ್ಬೇಕು, 25-30 ವರ್ಷ ಬೆಳೆಸಿದ್ರೆ ಸ್ವಲ್ಪ ಕೆಚ್ಚು ಬರುತ್ತೆ, ಚೆನ್ನಾಗಿ ರೇಟ್ ಸಿಗುತ್ತೆ ಅಂತಾರೆ.
0: ಮತ್ತು ಅಡಿಕೆ ತೆಂಗು ಈ ತೇಗದ ಬೆಳೆ ಜೊತೆಗೆ ಈ ಡ್ರ್ಯಾಗನ್ ಫ್ರೂಟ್ ಬೆಳೆಯೋಕ್ಕೆ ಯಾಕೆ ಆಸಕ್ತಿ ಬಂತು?

0: ಡ್ರಾಗನ್ ಫ್ರೂಟ್ ಬೆಳೆಯಕ್ಕೆ ಆಸಕ್ತಿ ಯಾಕೆ ಬಂತು ಅಂತೇಳಿದ್ರೆ ನಾವು ಮೊಬೈಲ್ನಲ್ಲಿ ನೋಡಿದ್ವಿ, ಮೊಬೈಲ್ನಲ್ಲಿ ನೋಡಿದಾಗ ಬೇಗ ಇಳುವರಿ ಬರುತ್ತೆ ಅಂತ ಒಂದು ಆಸಕ್ತಿ ಜಾಸ್ತಿ ಬಂತು. ಆಕೆ 6 ತಿಂಗಳೆಲ್ಲ ನಮ್ಮದು ಹಣ್ಣು ಬಿಟ್ಬಿಡ್ತು. ಭೂಮಿ ಸಿದ್ಧತೆ ಚೆನ್ನಾಗಿ ಮಾಡಿದ್ವಿ, ಅದೊಂದು ಸಮಾಧಾನ ಇದೆ. ಬೇರೆ ಕಡೆ ಬೆಳೆದ್ರೆ ಸಿದ್ನೂರು ಅಲ್ಲೆಲ್ಲ ಬೆಳೆದ್ರೆಲ್ಲ ನಮ್ಮ ತೋಟ ನಮ್ಮದು ಡ್ರಾಗನ್ ಫ್ರೂಟ್ ನೋಡಿ ನಾವು 5-6 ವರ್ಷ ಬೆಳೆದ್ರು ಇಷ್ಟು ಚೆನ್ನಾಗಿ ಬಂದಲ್ಲ, ನಿಮ್ಮದು ಭಾಳ ಚೆನ್ನಾಗಿ ಬಂದಿದೆ ಅಂತ ಅವ್ರು ಹೇಳಿದ ಮೇಲೆ ನಮಗೆ ಭಾಳ ಖುಷಿ ಅನಿಸ್ತು.
1: ಎಷ್ಟು ಎಕರೆಯಲ್ಲಿ ಬೆಳೀತಾ ಇದ್ರೆ?
0: ಒಂದು 1.5 ಎಕರೆ ಇದೆ ರೀ.
1: 1.5 ಎಕರೆ?
0: 1.5 ಎಕರೆ.
1: ಡ್ರಾಗನ್ ಫ್ರೂಟ್ ಬೆಳೆಯೋದಕ್ಕಿಂತ ಮುಂಚೆ ಈ ಭೂಮಿನೆಲ್ಲ ಯಾವ ರೀತಿ ತಯಾರಿ ಮಾಡ್ಕೊಂಡ್ರಿ?
0: ಭೂಮಿ ಸಿದ್ಧತೆ ಅಂತ ಹೇಳಿದ್ರೆ ನಾವು ನೀರಾವರಿ ಪ್ರದೇಶ ಆಗಿರೋದ್ರಿಂದ ಬಸಿ ಫಸ್ಟ್ ಬಸಿ ಕಂಟ್ರೋಲ್ ಮಾಡಬೇಕು. ಸ್ವಲ್ಪ ಸೈ ಸುತ್ತಲೂ ಕಾಲೇ ತೆಗೆದ್ಮೇಲೂ ಬಸಿ ಬರೋದು, ನಮ್ಮದು ಜರಗ ಭೂಮಿ ಆಗಿರೋದ್ರಿಂದ. ಮತ್ತು ಒಳಗಡೆ ಪೈಪು 2 ಇಂಚ್ ಪೈಪ ಕೊಯ್ದು ಅದಕ್ಕೆ ಮೆಸ್ ಹಾಕಿ ಮತ್ತು ಇದು ತೆಂಗಿನ ನಾರು ಹಾಕಿ ನಾವೇ ಸ್ವಂತಕ್ಕೆ ಬಸಿ ಪೈಪ್ ಮಾಡ್ಕೊಂಡ್ವಿ. ಬಸಿ ಪೈಪ್ ಮಾಡಿದ ಮೇಲೆ ಭೂಮಿ ಒಣಗಿತು. ಫಸ್ಟಿಗೆ ಅದು ಭೂಮಿ ಟ್ರ್ಯಾಕ್ಟ್ರಿ ಅವೆಲ್ಲ ಸಿಕ್ಕಳಂತಿದೆ ಭೂಮಿ, ಈಗ ಆರಾಮಾಗಿ ಟ್ರ್ಯಾಕ್ಟ್ರ್ ಓಡಾಡೋಣ ಅಂತ ಚೆನ್ನಾಗಿದೆ. ಲಾರಿ ಬಂದರೂ ಸಿಕ್ಕಳಲ್ಲ, ಅಷ್ಟು ಚೆನ್ನಾಗಿ ಒಣಗಿದೆ. ಬಸಿ ಪೈಪ್ ಹಾಕಿ ಮೇಲೆ ಚೆನ್ನಾಗಾಯ್ತು. ಆಮೇಲೆ ಬಸಿ ಪೈಪ್ ಹಾಕಿ ಮೇಲೆ ಏನು ಮಾಡಿದ್ವಿ ಅಂದ್ರೆ ಹಸಿರೆಲೆ ಗೊಬ್ಬರ ಒಂದು 2 ಬೆಳೆ ಮಲ್ಚಿಂಗ್ ಮಾಡಿದ್ವಿ. ಆ ಭೂಮಿಯನ್ನು ಏನು ಮಾಡಿದ್ವಿ ಅಂದರೆ ಸಿದ್ಧತೆ ಮಾಡ್ಕೊಂಡು ಸ್ವಲ್ಪ ಕೆಂಪು ಮಣ್ಣು ಸಗಣಿ ಗೊಬ್ಬರ ಆಮೇಲೆ ನಮ್ಮ ತೋಟಗಾರಿಕೆ ಇಲಾಖೆ ಕೃಷಿ ಇಲಾಖೆ ಹೇಳ್ತಿದ್ರು, ನಾವು ಅಲಕ್ಷ್ಯ ಮಾಡ್ತಿದ್ವಿ, ನಮಗೆ ಅದ್ರ ಬಗ್ಗೆ ಗೊತ್ತಾ ಇರಲಿಲ್ಲ. ಏನಂತೇಳಿ ಟ್ರೈಕೋಡರ್ಮಾ ಸೋಡಮೋನಸ್ ಅನ್ನು ಬಳಸಿದ್ರೆ ನಿಮಗೆ ರೋಗ ಕಡಿಮೆ ಬರುತ್ತೆ ಅಂತ ಹೇಳರು. ನಾವು ಸರ್ಕಾರಿ ನೌಕರರು ಹೇಳ್ತಾರೆ ಬಿಡ, ಅವ್ರು ಸಂಬಳ ತಗೊಂತಾರ ಹೇಳಿದ್ರೆ ನಾವು ಅಲಕ್ಷ್ಯ ಮಾಡ್ತಿದ್ವಿ. ಅದು ನನ್ನ ಅನುಭವಕ್ಕೆ ಬಂದ್ಮೇಲೆ ನನಗೆ ಗೊತ್ತಾಯಿತು. ಟ್ರೈಕೋಡರ್ಮಾ ಸೋಡಮೋನಸ್ ಸಗಣಿ ಗೊಬ್ಬರದಲ್ಲಿ ಮಿಕ್ಸ್ ಮಾಡಿ ಒಂದು ಹಳೆ ಮಣ್ಣನ್ನು ಮಿಕ್ಸ್ ಮಾಡಿ ಅದನ್ನು ಡ್ರ್ಯಾಗನ್ ಫ್ರೂಟ್ ಹಾಕೋಂಥ ಪ್ರದೇಶಕ್ಕೆ ನಾವು ಕಂಬ ಸುತ್ತಲ ಹಾಕಿ ಆಮೇಲೆ ಮಣ್ಣು ಅದ್ರ ಮೇಲೆ ಮುಚ್ಚಿ ಆಮೇಲೆ ಡ್ರ್ಯಾಗನ್ ಫ್ರೂಟ್ ಹಾಕಿದ್ವಿ. ಅದು ಹಾಕಿದ ಮೇಲೆ ಒಳ್ಳೆ ಚೆನ್ನಾಗಿ ಬಂತು ಇಳುವರಿ. ಇಳುವರಿ ಅನ್ನೋದಕ್ಕಿಂತ ಮೊದಲು ಬೆಳವಣಿಗೆ ಚೆನ್ನಾಗಿ ಬಂತು. ಬೆಳವಣಿಗೆ ಚೆನ್ನಾಗಿ ಬಂದ್ಮೇಲೆ ನಮಗೆ ಖುಷಿ ಆಯಿತು. ಅದನ್ನು ಬೀಜ ನೋಡಿದರೆ ನಾವು ಹೂವಿನ ಅಡಗಲಲ್ಲಿ ತಂದಿದ್ವಿ, ಒಳ್ಳೆ ತಳಿ ಜಂಬೋ ರೆಡ್ ಅಂತೇಳಿ ಒಳ್ಳೆ ತಳಿ ಸಿಕ್ತು ನಮಗೆ. ಜಂಬೋ ರೆಡ್ ಬೆಳೆದ್ಮೇಲೆ ದೊಡ್ಡ ಸೈಜ್ ಸಿಗುತ್ತೆ, ಹೆಚ್ಚು ಕಡಿಮೆ 850-800 ಗ್ರಾಮ್ ಬರ್ತದೆ, ಕಡಿಮೆ ಅಂದರೆ 350 ಗ್ರಾಮ್ ಬರ್ತದೆ. ಒಳ್ಳೆ ತಳಿ ಸಿಕ್ಕಮೇಲೆ ನಮಗೆ ಖುಷಿ ಅನ್ನಿಸ್ತು. ಬೆಳೆದ್ವಿ, ಒಂದು 6 ತಿಂಗಳಿಗೆ ಹೂ ಬಿಟ್ಬಿಡ್ತು. ನಾವು ಹೆಂಗಂತ ಕಟಿಂಗ್ಸ್ ತಂದಿದ್ವಿ, ಗಣ್ಣು ಎಲ್ಲೆಲ್ಲಿಗಿರುತ್ತೆ ಅಲ್ಲಿ ಕಟಿಂಗ್ಸ್ ಮಾಡಿ ಕಟಿಂಗ್ ಕೊಟ್ಟಿದ್ರು. 40 ರೂಪಾಯಿ ಸಸಿ ಕೊಟ್ಟಿದ್ರು ನಮಗೆ ಅವರು. ಅದನ್ನು ತಂದು ಹಾಕಿದ್ಮೇಲೆ ಸ್ವಲ್ಪ ರೇಟ್ ಜಾಸ್ತಿ ಅನ್ನಿಸ್ತು ಅವಾಗ. ಆದರೂ ಬೆಳಿಬೇಕು ಅಂತ ಒಂದು ನಂಬಲ ಇರೋದ್ರಿಂದ ನಮ್ಮ ಮಕ್ಕಳು ನಮ್ಮ ಅಣ್ಣನ ಮಕ್ಕಳು ಎಲ್ಲರೂ ಸೇರ್ಕೆ, ಇಲ್ಲ ಇದು ಚೆನ್ನಾಗಿ ಬರುತ್ತೆ ನಾವು ಹಾಕೋಣ, ಒಂದೇ ವರ್ಷಕ್ಕೆ ಇಳುವರಿ ಬರುತ್ತಲ್ಲ ನಾವು ಅಡಿಕೆ ಕಾಯ್ದಂಗೆ ಕಾಯೋದು ಬೇಡ ಅಂತೇಳಿ ಮನಸ್ಸು ಮಾಡಿದ್ರು ಎಲ್ಲರೂ. ಅವ್ರು ಫಸ್ಟ್ ಮನಸ್ಸು ಮಾಡ್ತಿದ್ದಲ್ಲ, ಅವ್ರು ಕರ್ಕೊಂಡೋಗಿ ಸಿದ್ನೂರಿಗೆ ಹೋಗಿ ಮಲ್ಲಿಕಾರ್ಜುನ ಅಂತಿದ್ದಾರೆ, ಅವ್ರ ಹತ್ರ ತೋರಿಸಿ ಮೇಲೆ ಅವ್ರಿಗೆ ಆಸಕ್ತಿ ಬಂತು. ಅವ್ರನ್ನ ಕರ್ಕೊಂಡು ತೋರಿಸಿದ ಮೇಲೆ ಎಲ್ಲರೂ ಮನೆಯಲ್ಲಿ ಎಲ್ಲರಿಗೂ ಮನಸ್ಸಿರ್ಬೇಕಲ್ರಿ, ನಾವೊಬ್ಬರೇ ಮಾಡಬಾರ್ದು ಅಂತೇಳಿ ಅವ್ರನ್ನ ಕರ್ಕೊಂಡು ತೋರಿಸಿದ ಮೇಲೆ ಹಿಂಗೆ ಬೇಗ ಇಳುವರಿ ಬರುತ್ತೆ ಅಂತೇಳಿ ತೋರಿಸಿದ ಮೇಲೆ ಎಲ್ಲರೂ ಒಪ್ಪಿದ್ರು, ಮಾಡಿದ್ವು ಕೃಷಿನ, ಅಲ್ಲಿ ಸಮಾಧಾನ ಇದೆ. ಆದರೆ ಫಸ್ಟಿಗೆ ಇಳುವರಿ ಬಂದಾಗ ನಮಗೆ ಎಲ್ಲಿ ಮಾರ್ಬೇಕು ಏನೋ ಸ್ವಲ್ಪ ಮಾರ್ಕೆಟಿಂಗ್ ತೊಂದರೆ ಕಾಣಿಸ್ತು. ಆ ನಂತರ ಮಲೆ ಬಂದರೆಲ್ಲ ಸ್ವಲ್ಪ ಸ್ವಲ್ಪ ಕೊಡ್ತಿದ್ವಿ, ಮತ್ತು ರೈತರ ಬೇರೆ ಬೇರೆ ಕಡೆ ಕಳಿಸೋದು, ಬೆಂಗಳೂರು ಬಾಂಬೆ ಕಳಿಸೋರು. ಆಮೇಲೆ ನಮ್ಮ ರೈತರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಅವರಿಗೆ ರೈತರಿಗೆ ನೇರವಾಗಿ ಬಾಕ್ಸ್ ಮುಖಾಂತರ ಅವ್ರಿಗೆ ಕೊಡ್ತಿದ್ವು, ಅವ್ರು ಕಳಿಸ್ತಾಯಿದ್ರು ಬೇರೆ ಕಡೆಗೆ. ಮುಂದೆ ಒಳ್ಳೆ ರೇಟ್ ಸಿಕ್ಕರೆ ಪರವಾಗಿಲ್ಲರಿ, ಆದರೆ ಅತಿ ಆಸೆ ಪಡಬಾರ್ದು. ನಾವು ಭೂಮಿ ಜಾಸ್ತಿ 5 ಎಕರೆ ಹಾಕಿದೆ, 3 ಎಕರೆ ಹಾಕಿದೆ, ಆ ಥರ ಜಾಸ್ತಿ ಮಾಡೋದಕ್ಕಿಂತ 1.5 ಎಕರೆ ಹಾಕ್ಕೊಂಡು ಆಮೇಲೆ 1 ಎಕರೆ ಬೆಳೆ ಜಾಸ್ತಿ ಮಾಡ್ಕೊಂತ ಹೋದರೆ ಅನುಕೂಲ ಅಷ್ಟೇ ರೀ. ನಾವು ಫಸ್ಟ್ 1.5 ಎಕರೆ ಹಾಕಿದ್ವಿ, ಈಗ 1.5 ಎಕರೆ ಹೆಚ್ಚಿಗೆ ಮಾಡಿದ್ದೇವೆ, ಪರವಾಗಿಲ್ಲ ಸಾಕು ಅನ್ನಿಸ್ತು. ಮತ್ತು ಅದಕ್ಕಿಂತ ಹೆಚ್ಚಿಗೆ ಮಾಡಲ್ರಿ. ಮತ್ತು ಬೇರೆ ಅಂದರೆ 1 ಎಕರೆಯಲ್ಲಿ ಸೀತಾಫಲ ಹಣ್ಣು ಹಾಕಿದ್ವಿ, ಒಂದೇ ನಮೂನೆ ಇರಬಾರ್ದು ಅಂತ. ಅಡಿಕೆ ಯಾವಾಗ ಕೈ ಕೊಡುತ್ತೆ ಹೇಳಕ್ಕೆ ಬರಲ್ಲ ಅಂತೇಳಿ ನಾವೇನು ಮಾಡಿದ್ವಿ, ಸ್ವಲ್ಪ ಹಣ್ಣಿಗೆ ಪರಿವರ್ತನೆ ಆಗಿದೆ ಭೂಮಿಗೆ. ಭೂಮಿ ಒಳ್ಳೆ ಸಿದ್ಧತೆ ಮಾಡ್ಕೊಳ್ಳೋದೇ ಮೇನು.
1: ಈಗ ನೀವು ಹೇಳ್ದಂಗೆ ಸಾಕಷ್ಟು ಮಾವು, ದಾಳಿಂಬೆ, ಮೋಸಂಬೆ, ಪಪ್ಪಾಯಿ, ಬಾಳೆ ಈ ಥರ ತೋಟಗಾರಿಕೆ ಬೆಳೆಗಳೇ ಬೆಳೀತಾರೆ. ಈ ಡ್ರ್ಯಾಗನ್ ಫ್ರೂಟ್ ಬೆಳಿಲಿಕ್ಕೆ ಹೊರಟಾಗ ಏನಾದರೂ ಸವಾಲು ಅಂತ ಅಥವಾ ಕಷ್ಟ ಅಂತ ಏನಾದರೂ ಅನ್ನಿಸ್ತಾ?
0: ಇಲ್ಲ, ನಾವು ಸಮಾಜ ಅಂದಾಗ ಯೋಚನೆ ಮಾಡಿದಾಗ ಕಷ್ಟ ಅನ್ನೋದು ಬರೋದಿಲ್ಲ. ನಾವು ಅವಸರ ಮಾಡ್ಕೊಂಡ ಕಷ್ಟ ಬರುತ್ತೆ. ಅದೊಂದು ಸಮಾಧಾನದ ಯೋಚನೆ ಮಾಡಿ ಏನು ಮಾಡಿದ್ರೆ ಏನು ಬರುತ್ತೆ ಅಂತ ನನಗೆ 30 ವರ್ಷ ಕೃಷಿ ಅನುಭವ ಇರೋದ್ರಿಂದ ಸ್ವಲ್ಪ ಸಮಾಧಾನದ ಯೋಚನೆ ಮಾಡಿದ್ವಿ. ನಾವು ತಳಕ್ಕೆ ಒಳ್ಳೆ ಗೊಬ್ಬರ ಒಳ್ಳೆ ಪೋಷಕಾಂಶಗಳು ಕೊಟ್ಟರೆ ಒಳ್ಳೆ ಬೆಳೆ ಬರುತ್ತೆ ಅಂತ ಯೋಚನೆ ಮಾಡಿ ಫಸ್ಟ್ಗೆ ಭೂಮಿ ಸಿದ್ಧತೆ ಮಾಡ್ಕೊಂಡಾಗ ತಳಕ್ಕೆ ನಾವು ಗೊಬ್ಬರ ಸಗಣಿ ಗೊಬ್ಬರ ಅದನ್ನೆಲ್ಲ ಹಾಕಿರೋದ್ರಿಂದ ಟ್ರೈಕೋಡರ್ಮಾ ಸೋಡಮೋನಸ್ ಹಾಕಿರೋದ್ರೆ ಏನಾಯಿತು ಅಂದರೆ ನಮಗೆ ಬೇರೆ ಕಡೆಯೆಲ್ಲ ರೋಗ ಬಂತು, ಕೊಳೆ ರೋಗ. ಅದು ನಮ್ಮದು ಯಾವ ಕಾರಣಕ್ಕೂ ರೋಗ ಬರಲಿಲ್ಲ. ಇದರಲ್ಲಿ ನಮ್ಮ ಕೆಫಾ ಗ್ರೂಪ್ ಇದೆ, ಕೆಫಾ ಗ್ರೂಪ್ ಅಂತ ಒಂದು ಓಪನ್ ಮಾಡಿದ್ದಾರೆ, ಅದರಲ್ಲಿ ಹಂಚ್ಕೊಳ್ಳೋಣ ಅಂತೇಳಿದ್ರೆ ನಮ್ಗೆ ಅವಕಾಶನೇ ಸಿಕ್ಕಿಲ್ಲ. ಅವರೆಲ್ಲ ಇಂಗ್ಲೀಷ್ನಲ್ಲಿ ಮಾತಾಡ್ತಾ ಇದ್ದಾರೆ, ನಾವು ಬರೀ PUC ಓದೋದ್ರಿಂದ ನಾವು ಕನ್ನಡದಲ್ಲೇ ಹೇಳ್ಬೇಕು ಅಂತೇಳಿದ್ರೆ ಯಾಕೆ ಇಂಗ್ಲೀಷ್ ತಪ್ಪು ತಪ್ಪು ಬರ್ಬೋದು ಅಂತೇಳಿ ನಾವು ಏನೋ ಹೇಳಕ್ಕೆ ಹೋಗಿಲ್ಲ. ಅದರಲ್ಲಿ ಪಾಪ ಜನಗಳು ಭಾಳ ಕೊಳೆ ರೋಗ ಬಂದಿದೆ ಅಂತ ಎಲ್ಲರೂ ಮೆಸೇಜ್ ಆಗ್ತಾ ಇರ್ತಾರೆ. ನಾವು ಕನ್ನಡದಲ್ಲಿ ಹೇಳ್ಬೇಕಂತ ನಾನು ಹೇಳಕ್ಕೆ ಹೋಗಿಲ್ಲ. ಅವ್ರಿಗೇನು ಪಾಪ ಅವ್ರೇನು ಕೇಳಿಲ್ಲ, ನಾವು ಏನು ಹೇಳಿಲ್ಲದವರೆಗೂ.
1: ಈಗ ಬೇರೆ ಬೇರೆ ಹಣ್ಣಿನ ತಳಿಗಳಾದರೆ ನೀವು ಹೇಳ್ದಂಗೆ ಸೀತಾಫಲ, ಮಾವು, ಸಪೋಟ ಇವಾದರೆ ಸಸಿ ತಂದು ನಾಟಿ ಮಾಡಿಬಿಡ್ಬೋದು. ಆದರೆ ಈ ಡ್ರ್ಯಾಗನ್ ಹಣ್ಣಿನ ಬೆಳೆ ಬೆಳಿಗ್ಗೆ ಕೊರಟಾಗ ಸಾಕಷ್ಟು ಖರ್ಚು ಬರುತ್ತೆ. ಅವಕ್ಕೆಲ್ಲ ಕಲ್ಲು ಕಂಬ ಬೇಕು, ನೀವು ಹೇಳ್ದಂಗೆ 40 ರೂಪಾಯಿಗೆ ಒಂದು ಸಸಿ, ಇವೆಲ್ಲ ಸಾಕಷ್ಟು ಖರ್ಚು ಬರುತ್ತೆ ಅಂತಂದ್ರೆ ಎಷ್ಟು ಖರ್ಚು ಬಂತು ನಿಮಗೆ?
0: ಸರ್, ಮೊದಲಿಗೆ ನಾವು 1.5 ಎಕರೆಗೆ ಹಾಕಿದ್ರೆ ನಾವು ಟ್ರಾಲಿ ಸಿಸ್ಟಮ್ ಅಂತ ಮಾಡಿದ್ವಿ. ಕಲ್ಲು ಕಂಬ ಹಾಕಿದ್ರೆ ಅದು ಕಡಿಮೆ ಆಗ್ತಿತ್ತು. ಅದು ಅದಕ್ಕೆ ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ ಟ್ರಾಲಿ ಸಿಸ್ಟಮ್ ಅಂತ ಹೊಸ್ತಾ ಬಂದೈತೆ ಅಂತೇಳಿ 2 ಎಕರೆ ಕುಂದ್ರೆ ಗಿಡ 1 ಎಕರೆ ಕೂರುತ್ತೆ. ಅದು

0: ಜಾಸ್ತಿ ಗಿಡ ಕೂರ್ತಾವ.
1: ಏನ್ ಟ್ರಾಲಿ ಸಿಸ್ಟಮ್ ಅಂದ್ರೆ?
0: ಟ್ರಾಲಿ ಸಿಸ್ಟಮ್ ಅಂದ್ರೆ ಕಲ್ ಕಂಬಗಳು ಹಾಕೋದು, ಆಂಗ್ಲರ್ ಹಾಕಿ ಈ ಕಡೆ ನಾಲ್ಕು ಈ ಕಡೆ ನಾಲ್ಕು ತಂತಿ ಹಾಕಿ ಅದ್ರಲ್ಲಿ ಉದ್ದಕ್ಕೆ ಹಾಕಿ ಅದ್ರಲ್ಲಿ ಗಿಡ ಒಂದಡಿಗೊಂದೊಂದು ನೆಟ್ಕೊಂತ ಹೋಗೋದು. ಕಲ್ ಕಂಬ ಸುತ್ತಲು ನಾಲ್ಕು ಗಿಡ ಆ ಥರ ಮಾಡಿದ್ರಿಂದ ಸ್ವಲ್ಪ ಖರ್ಚು ಜಾಸ್ತಿ ಬಂತು. ಅರ್ಧ ಎಕರೆಗೆ 3.5 ಲಕ್ಷ ಬಂದಿತ್ತು. ಆನಂತರ ಈಗ ಇನ್ನೊಂದು ಕಾಲು ಎಕರೆ ಉಳಿದಿತ್ತು, ಮಧ್ಯಕ್ಕೆ ಸಾಲು ಉಳಿಸಿದ್ವಿ. ಇದು ಹಣ್ಣಿನ ರೇಟ್ ನೋಡ್ಕೊಂಡು, ಹಣ್ಣಿನ ಗಿಡ ನೋಡ್ಕೊಂಡು, ಇಳುವರಿ ಹೆಂಗೆ ಬರ್ತೈತಿ, ರೋಗ ಹೆಂಗಿದೆ ಅಂತ ನೋಡ್ಕೊಂಡು ಇನ್ನೊಂದು 6 ತಿಂಗಳು ವರ್ಷ ಬಿಟ್ಟು ಹಾಕೋಣ ಅಂತೇಳಿ ಒಂದು 1.5 ವರ್ಷ ಆಗಿದೆ. ಈಗ ನಾವು ನೋಡೋಣ ಅಂತ ಒಂದು 10 ಗಂಟೆ ಹೆಚ್ಚಿಗೆ ಮಾಡ್ತಾ ಇದ್ದಾವೆ ಅಷ್ಟೇ.
1: ಪ್ರಾರಂಭದಲ್ಲಿ ಎಷ್ಟು ಅಡಿಗೊಂದು ನಾಟಿ ಮಾಡಿದ್ರಿ?
0: ಪ್ರಾರಂಭದಲ್ಲಿ ನಾವು ಕಂಬದಿಂದ ಕಂಬಕ್ಕೆ 12 ಅಡಿ ಉದ್ದ ಇಟ್ವಿ, ಟ್ರಾಲಿ ಸಿಸ್ಟಮ್ ಆಗಿರೋದ್ರಿಂದ. ನಡುವೆ ಏನು ಮಾಡಿದ್ವಿ ಅಂದ್ರೆ 26 ಅಡಿ ಸಾಲಿಂದ ಸಾಲಿಗಿಟ್ವಿ. ಇನ್ನೊಂದು ಲೈನ್ ಹಾಕ್ಬೇಕು ಅಂತಾನೆ, ಬೇರೆ ಹಣ್ಣಿನ ಗಿಡ ಹಾಕೋಣ ಇಲ್ಲದ್ರೆ ಸೀತಾಫಲ ಹಾಕೋಣ ಅಂತೇಳಿ. ಅದಕ್ಕೆ ನಾವು ಡ್ರ್ಯಾಗನ್ ಫ್ರೂಟ್ ಸಾಕನಿಸ್ತು, ಅದಕ್ಕೆ ಸೀತಾಫಲನೂ ಮಧ್ಯಾಗ ಹಾಕ್ತಾ ಇದಾವೆ. ಈಗ ಇನ್ನೊಂದು ಲೈನ್ ಈ ಡ್ರ್ಯಾಗನ್ ಫ್ರೂಟ್ ಸಾಕನಿಸ್ತು, ಯಾಕೆ ಖರ್ಚು ಭಾಳ ಬರ್ತದೆ, ಎಷ್ಟೇ ಸಾಕು ಸಮಾಧಾನದಾಗಿರ್ಬೇಕು ಅಂತ. ಈಗ ಅತಿ ಹೆಚ್ಚಿಗೆ ಮಾಡಿದ್ರೆ ಮತ್ತೆ ಖರ್ಚು ಜಾಸ್ತಿ ಬರುತ್ತೆ, ನಮಗೆ ಲಾಭ ಕಡಿಮೆ ಬರ್ಬೋದು.
1: ಈಗ ಮುಕ್ಕಾಲು ಎಕರೆಗೆ ಎಷ್ಟು ಸಸಿ ನಾಟಿ ಮಾಡಿದ್ರೆ?
0: ಮುಕ್ಕಾಲು ಎಕರೆಗೆ 1500 ಸಸಿ ನಾಟಿ ಮಾಡಿದ್ವಿ.
1: 1500 ಸಸಿ
0: ಡಬಲ್ ಕೂರುತ್ರಿ, 2 ಎಕರೆಯಲ್ಲಿ ಕುಂದ್ರೆ ಗಿಡ 1 ಎಕರೆಯಲ್ಲಿ ಕೂರ್ತದೆ. ಹಂಗೆ ಸ್ವಲ್ಪ ಜಾಸ್ತಿ ಸಸಿ ಹೋಯ್ತು. ನಮಗೆ ಗೊತ್ತಿದ್ದಿಲ್ಲ ಅವಾಗ, ಒಂದಡಿಗೊಂದೊಂದು ಇಡ್ಬೇಕು ಅಂತ ಅರ್ಧ ಅಡಿಗೊಂದೊಂದು ಹಾಕಿದ್ವಿ. ಬೇಗ ಚೆನ್ನಾಗಿ ಬೆಳೀತು, ಒಳ್ಳೆ ಚೆನ್ನಾಗಿ ಬಂತು. ಯಾಕಂತೇಳಿದ್ರೆ ಅರಿಗಳೆಲ್ಲ ಚೆನ್ನಾಗಿ ಮೊಳಕೆ ಬಂದು
1: ಚೆನ್ನಾಗಿ ಬಂದಿದೆ. ಬೆಳೆ ಅಂತೀರ, ಅದನ್ನೆಲ್ಲ ನಿರ್ವಹಣೆ ಯಾವ ರೀತಿ ಮಾಡ್ತೀರಾ? ನೀರಿನ ನಿರ್ವಹಣೆ ಆಗಿರ್ಬೋದು, ಗೊಬ್ಬರ ನಿರ್ವಹಣೆ ಆಗಿರ್ಬೋದು, ಅದೆಲ್ಲ
0: ನಾವು ತಳಕ್ಕೆ ಗೊಬ್ಬರ ಹಾಕಿರೋದ್ರಿಂದ ಮತ್ತೆ ಗೊಬ್ಬರ ನಿರ್ವಹಣೆ ನಮಗೆ ಖರ್ಚೇ ಬರಲಿಲ್ಲ. ಆಮೇಲೆ ಬೇರೆಯವರೆಲ್ಲ ಹೇಳೋದು ನೋಡಿ ಸ್ವಲ್ಪ ಕೋಳಿ ಗೊಬ್ಬರ ಮೇಲೆ ಗೊಬ್ಬರ ಹಾಕಿ ಅದನ್ನ ಮೇಲೆ ಮತ್ತೆ ಮಣ್ಣು ಮುಚ್ಚಿದ್ವಿ. ರೋಗ ಕಡಿಮೆನೆ, ಅದಕ್ಕೊಂದು ಕೊಳೆ ರೋಗ ಒಂದು ಬರುತ್ತೆ, ಸ್ವಲ್ಪ ಯಾವಾಗಾರ ಒಂದೊಂದು ಸಲ ಕೀಟ ಬರುತ್ತೆ ಅಷ್ಟೇ. ಇದು ಖರ್ಚು ನಮ್ಮ ಮನೆಯಲ್ಲಿ ಹುಡುಗರು ಇರೋದ್ರಿಂದ, ನಮ್ಮ ಅಣ್ಣ ಮಗ ನನ್ನ ಮಗ ಇರೋದ್ರಿಂದ ನಮಗೆ ಬೆಳೆ ಬೆಳೆಯೋದಕ್ಕೆ ಅನುಕೂಲ ಆಯಿತು. ನಮ್ಮ ಮಗ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದ್ದಾನೆ, ಅವನಿಗೆ ಕೃಷಿಯಲ್ಲಿ ಆಸಕ್ತಿ ಜಾಸ್ತಿ ಬಂದು ಬೆಂಗಳೂರಲ್ಲಿ ಒಂದು 3 ವರ್ಷ 4 ವರ್ಷ ಕೆಲಸ ಮಾಡಿ ಅಲ್ಲಿ ಬೇಡಪ್ಪ ಜಿ ನಾನು ಇಲ್ಲೇ ಮಾಡ್ತೇನೆ ಅಂತೇಳಿ ಊರಿಗೆ ಬಂದು ವ್ಯವಸಾಯ ಮಾಡ್ತಾ ಇದ್ದಾನೆ. ನಮಗೆ ಅದು ಒಂಥರ ಖುಷಿ ಅನ್ನಿಸ್ತು. ಆದರೆ ನಾಳೆ ಹೆಣ್ಣು ಕೊಡಲು ಕಣಪ್ಪ ಅಂತೇಳಿ ಒಂದು ಮಾತು ಹೇಳಿದೆ ಅವರಿಗೆ, ಕೃಷಿಯಲ್ಲಿದ್ದರೆ ಹೆಣ್ಣು ಕೊಡಲು ಕಣವು ಸ್ವಲ್ಪ ಮದುವೆ ಆಗೋ ತನಕ ಇರೋ ಅಂತೇಳಿ. ಅಪ್ಪಾಜಿ ಯಾಕೆ ಕೊಡಲ್ಲ, ನಾವು ಒಳ್ಳೊಳ್ಳೆ ಬೆಳೆ ಬೆಳೆದ್ರೆ ಎಲ್ಲರೂ ಒಪ್ತಾರೆ, ಯಾಕೆ ಹೆಣ್ಣು ಕೊಡಲ್ಲ ನೋಡೋಣ ಬಾಲಿ ನೋಡೋಣ ಚಾಲೆಂಜ್ ಆಗಿ ತಗೊಂಡು ಅವ್ನು ಕೃಷಿ ಮಾಡ್ತಾ ಇದ್ದಾನೆ. ನಮ್ಮ ಅಣ್ಣ ಮಗ ಅವರು ಇಬ್ಬರು ಕೆಲಸ ಮಾಡ್ತಾ ಇದ್ರ ಜೊತೆಗೆ ಅವ್ರು ಇರೋದ್ರಿಂದ ನಮಗೆ ಹಣ್ಣು ಕಟಿಂಗ್ ಮಾಡೋಕ್ಕೆ, ಅದಕ್ಕೆ ಏನಾದರೂ ಯಾವಾಗ ಒಂದ್ಸಲ ಔಷಧಿ ಸ್ಪ್ರೇ ಮಾಡೋಕ್ಕೆ, ಅದಕ್ಕೆ ಸುಣ್ಣ ಬೇಸಿಗೆಲ್ಲ ಸುಣ್ಣ ಸ್ಪ್ರೇ ಮಾಡಬೇಕು, ಕೇವಲಿನ ಅಂತ ಬರ್ತದೆ ಕೇವಲಿನ ಸ್ಪ್ರೇ ಮಾಡ್ತೀವಿ. ಅಷ್ಟು ಮಾಡೋದಕ್ಕೆ ನಮ್ಮ ಮನೆಯವರಲ್ಲೇ ನಮ್ಮನೇಲಿ ಮಾಡ್ತೀವಿ. ಆಮೇಲೆ ಮನೆಯಲ್ಲಿ ಹಣ್ಣು ಹರ್ಕೊಂಡೋಗಿಟ್ಟಾಗ ಮನೇಲಿ ಮಕ್ಕಳು ನಮ್ಮ ಮನೆಯವರು ಅವರೆಲ್ಲರೂ ಸೇರಿ ಪ್ಯಾಕಿಂಗ್ ಮಾಡೋದು ಅದೆಲ್ಲ ಅವರೇ ಮಾಡ್ತಾಯಿದ್ರು. ಹಂಗಾಗಿ ಕೂಲರ್ ಸ್ವಲ್ಪ ಕೊರತೆ ಕಡಿಮೆ ಕಾಣಿಸ್ತದೆ. ಇವತ್ತು ನನಗೆ 25 ವರ್ಷಗಳಿಗೆ 8 ಜನ ಕೂಲರ್ ಇದ್ದರು ನನ್ನ ಕೈಯಲ್ಲಿ, ಇವತ್ತು 2-3 ಹೆಚ್ಚಾಯಿತು. ಅಷ್ಟೊಂದು ಆಳಿನ ಕೊರತೆ ಇದೆ, ಲೇಬರ್ ಕೊರತೆ ಇದೆ. ಆದರೆ ಅಡಿಕೆ ಮಾಡೋದಕ್ಕೆ ತೊಂದರೆ ಇಲ್ಲ, ತೆಂಗಿಗೆ ತೊಂದರೆ ಇಲ್ಲ. ತೋಟಗಾರಿಕೆ ಬೆಳೆ ಬೆಳೆದ್ರೆ ಖರ್ಚು ಕಡಿಮೆ ಬರೋದು, ಲೇಬರ್ದು ಖರ್ಚು ಕಡಿಮೆ ಬರುತ್ತೆ. ಅಷ್ಟು ಕೂಲಿ ಆಳಿನ ಕೊರತೆ ಕಾಣಲ್ಲ.
1: ನೀರಿನ ನಿರ್ವಹಣೆ ಎಲ್ಲ ಡ್ರಿಪ್ ಮಾಡ್ಕೊಂಡಿದ್ದೀರಾ?
0: ನೀರಿನ ನಿರ್ವಹಣೆ ಇನ್ ಲೈನ್ ಡ್ರಿಪ್ ಮಾಡಿದ್ದೀವಿ, 2 ಲೈನು ಈ ಕಡೆ ಒಂದು ಈ ಕಡೆಗೊಂದು ಪಕ್ಕಕ್ಕೆ ಲೈನ್, 2 ಲೈನ್ ಮಾಡಿದ್ದೀವಿ. ನೀರಿನ ನಿರ್ವಹಣೆ ವಾರಕ್ಕೆ 1,000 ಕೊಡ್ಬೇಕು ನೀರು, ಅತಿ ಹೆಚ್ಚಾಯ್ತಂದ್ರೆ ಕೊಳೆ ರೋಗ ಬರುತ್ತೆ. ಅದಕ್ಕೆ ನೀರು ಕಡಿಮೆನೇ, ಒಟ್ಟು ಭಾಳ ಕಡಿಮೆ ಅಂದ್ರೆ 10 ದಿವಸ ಕೊಟ್ಟರು ಪರವಾಗಿಲ್ಲ, 15 ದಿವಸ ಕೊಟ್ಟರು ನಡೀತೈತಿ.
1: ಈ ಡ್ರ್ಯಾಗನ್ ಹಣ್ಣಿನ ಸಸಿ ನಾಟಿ ಮಾಡಿದ್ಮೇಲೆ ಅದು ಹಣ್ಣು ಬಿಡಲಿಕ್ಕೆ ಪ್ರಾರಂಭ ಆಗ್ಬೇಕಂದ್ರೆ ಎಷ್ಟು ತಿಂಗಳು ಕಾಪಾಡ್ಬೇಕು ನೀವು?
0: ಬೇರೆಯವ್ರದೆಲ್ಲ 10 ತಿಂಗಳು ವರ್ಷಕ್ಕೆ ಬಂದಿತ್ತು, ನಮ್ಮದು 6 ತಿಂಗಳು ಹೂವು ಆಗಿಬಿಡುತ್ತು. ಬೆಳವಣಿಗೆ ಜಾಸ್ತಿ ಇರೋದು, ತೊಂಡೆಗಳು ಜಾಸ್ತಿ ಬಂದಿರೋದ್ರಿಂದ 6 ತಿಂಗಳಿಗೆ ಹೂ ಬಿಟ್ಟಿತ್ತು. 1 ವರ್ಷದೊಳಗೆ ನಮ್ಗೆ 10 ಕ್ವಿಂಟಲ್ ಬಂತು ಅರ್ಧ ಎಕರೆಗೆ. ಅರ್ಧ ಎಕರೆಗೆ 10 ಕ್ವಿಂಟಲ್ ಡ್ರ್ಯಾಗನ್ ಫ್ರೂಟ್ ಬಂದ್ಬಿಡ್ತು. ಫಸ್ಟ್ ಬೆಳೆ ಒಳ್ಳೆ 130-120 ಈ ಥರ ಮಾರಿದ್ವಿ. ಒಂದು 2ನೇ ಕೊಯ್ಲು ಕೊಯ್ದಾಗ ಅಲ್ಲ 70-75 ಬಂತು, ಈಗ 65 ಬಂತು. ಜೂನ್ ಜುಲೈನಲ್ಲಿ ಹೋದ ಸಲ, ಈ ಸಲ ಈ 2ನೇ ವರ್ಷದ ಬೆಳೆ ಬೆಳೀತಾವೆ. ಜೂನ್ ಜುಲೈನಲ್ಲಿ 65-70 ಮಾರಿದ್ವಿ, ಇದು ಕಡಿಮೆ ಆಯಿತು. ನಾವು ಹಣ್ಣು ಸಸಿ ಹಾಕಿದಾಗ 150 ಮಾರೋರು ಅವಾಗ, ನಾವು ಫಸ್ಟ್ ಹೊಸ್ದಾಗ ಡ್ರ್ಯಾಗನ್ ಹಾಕಿದಾಗ ಆ ವಾಸಿ ಇಟ್ಕೊಂಡು ಹಾಕಿದ್ವಿ. ಆದರೆ ಅದನ್ನು ನೋಡಿದ್ರಿಂದ ನಾವು ಅಚ್ಚುಕಟ್ಟಾಗಿ ಒಂದು 1/2 ಎಕರೆ 3/4 ಎಕರೆ ಈ ಥರ ಜಾಸ್ತಿ ಮಾಡ್ಕೊಂಡು ಹೋಗ್ಬೇಕು ಹೊರತು ಒಂದೇ ಪಟ್ಟಿಗೆ ನಾವು ಕೈ ಸುಟ್ಕೋಬಾರ್ದು. ಇವಾಗ ರೈತರಿಗೆ ಪಾಪ ಗೊತ್ತಾಗ್ತಾರಲ್ಲ, ಅವ್ರ ಅಪ್ಪಾಜಿಯರು ಹೇಳಿರ್ತಾರೆ, ಬಂಡವಾಳ ಇರುತ್ತೆ ಹಾಕ್ಬಿಡ್ತಾರೆ, ಆಮೇಲೆ ಬೆಳಿಲಿಲ್ಲ ಅಂದರೆ ಮತ್ತೆ ನಮಗೆ ಹಿನ್ನಡೆ ಆಗಬಾರ್ದು. ಅದನ್ನ ನೋಡ್ಕೊಂಡ್ರೆ ನಾವು 1/2 ಎಕರೆ ಇಂಪ್ರೂವ್ ಮಾಡ್ಕೊಂತ ಹೋಗಿ ಜಾಸ್ತಿ ಮಾಡೋದು ಒಳ್ಳೇದು.
1: ಇದಕ್ಕೇನು ಮಾರ್ಕೆಟಿಂಗ್ ಸಮಸ್ಯೆ ಇಲ್ಲ ಹಣ್ಣಿಗೆ?
0: ಈಗ ಮಾರ್ಕೆಟಿಂಗ್ ಸಮಸ್ಯೆ ಕಡಿಮೆ ಆಗಿದ್ದಾರೆ. ನಾವು ಫಸ್ಟ್ಗೆ ಹಾಕಿದಾಗ ಯಾಕಾದ್ರೂ ಹಾಕಿದ್ವು ಅನ್ನಂಗೆ ಅಷ್ಟೊಂದು ಮಾರ್ಕೆಟಿಂಗ್ ತೊಂದರೆ ಇತ್ತು. ಈಗ ಬೇರೆ ಕಡೆ ಬಾಂಬೆ, ಪೂನೆ, ಆಮೇಲೆ ಮೈಸೂರು ಅಲ್ಲೆಲ್ಲ ಕಳಿಸ್ತಾ ಇದ್ದಾರೆ ನಮ್ಮ ಏಜೆಂಟ್ಗಳು. ಅವ್ರ ಕಡೆ ಕೊಟ್ಟಾಗ ನಮ್ಮ ರೈತರು, ಅವ್ರ ಏಜೆಂಟ್ರಲ್ಲ ನಮ್ಮ ರೈತರೇ, ರೈತರೇ ಅವರು ಪರಿಚಯ ಇರೋದ್ರಿಂದ ಅವ್ರು ರೈತರು ಮಾರಿ ಒಂದು 8 ದಿವಸಕ್ಕೆ ದುಡ್ಡು ಕೊಡಿಸ್ತಾರೆ, ತೊಂದರೆ ಏನಿಲ್ಲ, ಒಳ್ಳೆ ಅನುಕೂಲ ಆಗಿದೆ ಸ್ವಲ್ಪ.
1: ಈಗ ಬೇರೆ ಬೇರೆ ಹಣ್ಣಿನ ಬೆಳೆಗಳಿಗೆ ಅಂದರೆ ಮಾರ್ಕೆಟಿನ ಸಮಸ್ಯೆ ಇಲ್ಲ, ಬೇರೆ ಬೇರೆ ಕಡೆ ಎಲ್ಲ ಮಾರ್ಕೆಟ್ ಇರುತ್ತೆ, ತೊಂದರೆ ಇಲ್ಲ. ಈ ಡ್ರ್ಯಾಗನ್ ಹಣ್ಣಿಗೆ ಏನಂದ್ರೆ ನೀವು ಹೇಳ್ದಂಗೆ ಮಧ್ಯವರ್ತಿಗಳನ್ನ ಹಿಡ್ಕೊಂಡು ನಾವು ಮಧ್ಯವರ್ತಿಗಳಿಗೆ ಕೊಟ್ಟು ನಂತರ ನಾವು ಹಣ ಮಾಡ್ಕೋಬೇಕಾಗುತ್ತೆ.
0: ಹೊಸ್ತಾ ಬಂದಿರೋದ್ರಿಂದ ಕೆಲವು ಜನಗಳು ತಿನ್ನಕ್ಕೆ ನೋಡ್ತಾ ಇದ್ದಾರೆ, ಗೊತ್ತಿಲ್ಲ ಜನಕ್ಕೆ. ಇದರಲ್ಲಿ ವಿಟಮಿನ್ಸ್ ಜಾಸ್ತಿ ಇರುತ್ತೆ, ಶುಗರ್ನವರಿಗೂ ಬಿ ಪಿ ಅವರಿಗೂ

0: ಒಳ್ಳೆ ಚೆನ್ನಾಗಿದೆ ಅಂತ ಹೇಳ್ತಾರೆ. ಆಮೇಲೆ ವಿಟಮಿನ್ಸ್ ಮಾತ್ರ ಭಾಳ ಇದೆ. ನಮಗೆ ಗೊತ್ತಿದ್ದಂಗೆ 2 ವರ್ಷದ ಕೆಳಗಡೆ ಮಕ್ಕಳು, 1 ವರ್ಷದ ಮಕ್ಕಳು, 1.5 ವರ್ಷದ ಮಕ್ಕಳು ಆ ಹಣ್ಣು ಕಂಡ್ರೆ ಭಾಳ ಇಷ್ಟಪಡ್ತಾರೆ. ಅದೇನಿದನ್ನು ಗೊತ್ತಿಲ್ಲ, ಅದೇನು ಟೇಸ್ಟ್ ಇದೇನ, ಭಾಳ ಇಷ್ಟಪಡ್ತಾರೆ. ಒಟ್ಟು ಅವ್ರಿಗೆ ಮಾತು ಬರಲ್ಲ, ಏನು ಬರಲ್ಲ, ಕೈ ತೋರಿಸ್ತಾರೆ, ಆ ಹಣ್ಣು ಕೊಡಿರಿ ಅಂತ ತೋರಿಸ್ತಾರೆ ಮಕ್ಕಳು. ಅಷ್ಟು ಮಕ್ಕಳು ತಿಂತಾರೆ. ಅದು ವಿಟಮಿನ್ ಜಾಸ್ತಿ ಇರೋದ್ರಿಂದ ಏನನ್ನು ಗೊತ್ತಿಲ್ಲ. ದೊಡ್ಡವರು ತಿಂತಾರೆ. ಇನ್ನು ಸ್ವಲ್ಪ ನಮ್ಮ ದೇಶದಲ್ಲಿ ಹೆಂಗೆ, ನಮ್ಮ ಕನ್ನಡದಲ್ಲಾಗಲಿ ನಮ್ಮ ಭಾರತದಲ್ಲಾಗಲಿ ಇನ್ನೂ ಒಂದು 5% 10% ಜನ ತಿಂತಾ ಇದ್ದಾರೆ. ಎಲ್ಲರೂ ತಿನ್ನೋದು ರೂಢಿ ಮಾಡ್ಕೊಂಡ್ರೆ ಇನ್ನು ಸ್ವಲ್ಪ ಹಣ್ಣು ಖರ್ಚಾಗೋದು ಸಂಭವ ಇದೆ.
1: ಸಂಭವ ಇದೆ. ಇದು ವರ್ಷಕ್ಕೆ ಒಂದೇ ಬೆಳೆನಾ?
0: ವರ್ಷದಲ್ಲಿ 6 ತಿಂಗಳು ರಜೆ ಇರುತ್ತೆ, 6 ತಿಂಗಳು ಹಣ್ಣು ಬರುತ್ತೆ. ಇದು
1: ಹಣ್ಣು ಬರುತ್ತೆ. ಇಳುವರಿ ಎಲ್ಲ ಯಾವ ರೀತಿ ಬರ್ತಾ ಇದೆ ನಿಮ್ಗೆ?
0: ಇಳುವರಿ ನಮ್ದೀಗ ಬರೀ ಈಗ 1/2 ಎಕರೆ ಇರೋದು, ಇನ್ನೂ ಒಂದು 10 ಗಂಟೆ ಹಾಕಿಲ್ಲಲ್ಲ, ಆದರೂ ಈಗ 55 ಕ್ವಿಂಟಲ್ ಬಂದಿದೆ. 60 ಕ್ವಿಂಟಲ್ ಬರುತ್ತೆ. ಒಟ್ಟು ಇನ್ನೊಂದು ಸ್ವಲ್ಪ ಇನ್ನು ಟೈಮ್ ಇದೆ, ಇನ್ನೊಂದು 2 ತಿಂಗಳು ಬರುತ್ತೆ, 60 ಕ್ವಿಂಟಲ್ ಬರುತ್ತೆ ರೀ 1/2 ಎಕರೆಗೆ.
1: ಇದಕ್ಕೇನು ಯಾವುದೇ ಕೀಟ ರೋಗದ ಬಾಧೆ ಏನಿಲ್ಲ?
0: ಕೀಟರೋಗ ಕಡಿಮೆ. ಒಂದು ಲದ್ದಿ ಹುಳ, ಬಾಲ್ದೋಳ ಅಂತ ಬರುತ್ತೆ, ಲದ್ದಿ ಹುಳ ಬರುತ್ತೆ. ಆಮೇಲೆ ಚಿಟ್ಟೆ ಒಂದು ಸ್ವಲ್ಪ ಹಾರಾಡ್ತವೆ, ಅವು ಬೇರೆಣ್ಣೆ ಸ್ಪ್ರೇ ಮಾಡ್ತವೆ. ಆಮೇಲೆ ಹೂ ಬಿಟ್ಟಾಗ ಒಂದು ಕಂದುಜಿಗೆ ಹುಳ ಬರ್ತದೆ, ಅದಕ್ಕೆ ಬೇರೆಣ್ಣೆ ಸ್ಪ್ರೇ ಮಾಡ್ತವೆ. ಮತ್ತು ಕೆಮಿಕಲ್ ಕಡಿಮೆನೇ ನಾವು ಮಾಡಿರೋದು, ಕೆಮಿಕಲ್ ಮಾಡಿಲ್ಲ.
1: ಏನು ರೇಟ್ ಸಿಕ್ಕರೆ ಅನುಕೂಲ ಅಂತಾರೆ ಡ್ರ್ಯಾಗನ್ ಫ್ರೂಟ್?
0: ಕಡಿಮೆ ಅಂದ್ರೆ ಒಂದು 100-110 ರೂಪಾಯಿ ಸಿಕ್ಕರೆ ಅನುಕೂಲ ರೈತರಿಗೆ. ಅದಕ್ಕಿಂತ ಕೆಳಗೆ ಮಾಡಿದ್ರೆ ಹೆಂಗ ನಾವು ಖರ್ಚು ಮಾಡಿದ್ ಭಾಳ ಮಾಡಿರ್ತದೆ, ಫಸ್ಟ್ಗೆ ಬಂಡವಾಳ ಜಾಸ್ತಿ, ಹಂಗಾಗಿ ಸ್ವಲ್ಪ ಕಡಿಮೆ ಅನಿಸ್ತತಿ.
1: ಇದು ಕೆಜಿಗಟ್ಟಲೆ ಮಾರಾಟ ಮಾಡ್ತಾರೆ, ಪೀಸ್ ಲೆಕ್ಕ ಮಾರಾಟ ಮಾಡ್ತೀವಿ?
0: ನಾವು ಕೆಜಿ ಲೆಕ್ಕಕ್ಕೆ ಮಾರ್ತೇವೆ. ಕೆಲವು ವ್ಯಾಪಾರಸ್ಥರು ಪೀಸ್ ಲೆಕ್ಕಕ್ಕೆ ಮಾರ್ತಾರೆ, ಕೆಲವರು ತೂಕಕ್ಕೆ ಕೊಡ್ತಾರೆ.
1: ಕೆಜಿಗೆ ಎಷ್ಟು ಹಣ್ಣು ತಯಾರುತ್ತೆ
0: ನಮ್ದು? ಕೆಜಿ 3 ಹಾಕಿದ್ರೆ 1.5 ಕೆಜಿ ಬರುತ್ತೆ, 2 ಹಾಕಿದ್ರೆ 1 ಕೆಜಿ ಬಂದಿರುತ್ತೆ, 1 ಕೆಜಿ ಮೇಲೆ ಬರುತ್ತೆ.
1: 500 ಗ್ರಾಮ್ ಮೇಲ್ಪಟ್ಟೆ ಬರುತ್ತೆ.
0: 500 ಗ್ರಾಮ್ ಮೇಲ್ಪಟ್ಟೆ ಬರುತ್ತೆ, 700 ಬರ್ತೈತಿ, 800 ಬರ್ತೈತಿ, 350 ಮೇಲೆ ಬರುತ್ತೆ. ಅದು ಕ್ವಾಲಿಟಿ ಇದನ್ನ ಮಾಡ್ತೇವೆ,
1: ಗ್ರೇಡ್
0: ಮಾಡ್ತೇವೆ.
1: ದೊಡ್ಡದೆಲ್ಲ ಒಂದ್ ಸೈಜು, ಚಿಕ್ಕದೆಲ್ಲ ಒಂದ್ ಸೈಜು, ಈ ತರ ಗ್ರೇಡ್ ಮಾಡಿ ಮಾರಾಟ ಮಾಡ್ತಾರೆ.
0: 250 350, 350 450, 400 ಗ್ರಾಮ್ ಮೇಲ್ಪಟ್ಟು ಅಷ್ಟು ದೊಡ್ಡ ಸೈಜ್ ಎ ಪ್ಲಸ್ ಅಂತ ಬರುತ್ತೆ. 450 ಮೇಲೆ ದೊಡ್ಡ ಎ ಪ್ಲಸ್ ಮಾಡ್ತೀವಿ.
1: ಎ ಪ್ಲಸ್ಗೆ ಏನು ರೇಟ್ ಸಿಗುತ್ತೆ, ಮದ್ಯಕ್ಕೆ ಏನು ರೇಟು, ಚಿಕ್ಕದಕ್ಕೆ ಏನು ರೇಟ್ ಕೊಡ್ತಿದ್ದಾರೆ?
0: ಈಗ ವರಮಹಾಲಕ್ಷ್ಮಿ ಪೂಜೆ ಇರೋದ್ರಿಂದ ಮೊನ್ನೆ 125 ರೂಪಾಯಿ ಕೊಟ್ರು ಎ ಪ್ಲಸ್. ಆಮೇಲೆ ಎ ಗ್ರೇಡ್ 110 ಕೊಟ್ರು, ಸಿ ಗ್ರೇಡ್ ಇಂದ 90 ರೂಪಾಯಿ ಕೊಟ್ರು.
1: ಒಟ್ಟು ಎಲ್ಲ ಎಷ್ಟು ಬೆಳೆದು ನಿಮಗೆ ಆದಾಯ ಬಂತು, ಖರ್ಚು ಎಷ್ಟು ಖರ್ಚು ಮಾಡಿದ್ರಿ ವರ್ಷದಲ್ಲಿ ನೀವು?
0: ಈ ವರ್ಷದಲ್ಲಿ ಖರ್ಚು ಕಡಿಮೆ ಅಂದ್ರೆ ಒಂದು 50 ರೂಪಾಯಿ ಖರ್ಚು ಮಾಡಿರ್ಬೋದು, ಒಂದು 3.5 ಲಕ್ಷ ಬಂದೈತೆ ಈ ಸಲ.
1: ಬಂದಿದೆ. ಬೇರೆ ಬೆಳೆಗಳಿಗೆ ಹೋಲಿಸ್ಕೊಂಡ್ರೆ ಇದು ಲಾಭದಾಯಕ ಅನ್ಸುತ್ತೆ?
0: ಲಾಭದಾಯಕ, ಅಚ್ಚುಕಟ್ಟಿದ್ರೆ ಲಾಭದಾಯಕ ರೀ, ಅಚ್ಚುಕಟ್ಟು ಮೀರಿದ್ರೆ ಲಾಸ್ ಆಗುವ ಸಂಭವ ಇರ್ಬೋದು. ಮುಂದೆ ಇನ್ನು ರೇಟ್ ಹೆಂಗಿರುತ್ತೆ ಏನೋ ಗೊತ್ತಾಗಲ್ಲ. ಇದರಲ್ಲಿ ಏನಂದ್ರೆ ಜ್ಯೂಸ್ ಫ್ಯಾಕ್ಟ್ರಿ ಶುರು ಆಗ್ಬೇಕು, ಪಲ್ಪ್ ತಯಾರು ಮಾಡೋಂಥ ತಂತ್ರಜ್ಞಾನ ಬರಬೇಕು, ಅದು ಸ್ಟಾಕ್ ಇಡೋಂಥ ತಂತ್ರಜ್ಞಾನ ಬಂದರೆ ತಾಲೂಕು ಲೆವೆಲ್ಗೆ, ಹೋಬಳಿ ಲೆವೆಲ್ಗೆ ಸ್ಟಾಕ್ ಇಡೋಂಥ ತಂತ್ರಜ್ಞಾನ ಬಂದರೆ ಅನುಕೂಲ ಆಗ್ತದೆ.
1: ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡಿ,
0: ಮೌಲ್ಯವರ್ಧನೆ ಬೇಕು, ಮತ್ತೆ ತಾಂತ್ರಿಕತೆಯಿಂದ ವೇರ್ ಹೌಸು ಬೇಕಾಗ್ತದೆ, ಕೋಲ್ಡ್ ಸ್ಟೋರೇಜ್ ಬೇಕಾಗ್ತದೆ. ಅವಿದ್ರೆ ನಾವು 1 ವರ್ಷಗಂಟಲೆ ಇಡ್ಬೋದು ಹಣ್ಣನ್ನು. ಬೇರೆ ಕಡೆ ಈಗ ಹಣ್ಣಿನ ವ್ಯಾಪಾರಸ್ಥರು ಹೇಳೋದು ನೋಡಿದ್ರೆ ಬೇರೆ ಕಡೆ ಹಣ್ಣು ತಂದ್ರೆ ನಾವು 5 ದಿವಸ 6 ದಿವಸಕ್ಕೆ ಕೆಟ್ಟು ಬಿಡ್ತೈತಿ, ನಮ್ಮ ಹಣ್ಣು ತಗೊಂಡ್ರೆ 15 ದಿವಸ 10 ದಿವಸ 12 ದಿವಸ ಇಡ್ಬೋದು ಅಂತ ಅದೊಂದು ನಮಗೆ ಖುಷಿ ಅನಿಸ್ತೈತಿ ವಿಷಯ.
1: ಅಂದ್ರೆ ಹೆಚ್ಚು ನೀವು ರಾಸಾಯನಿಕ ಗೊಬ್ಬರ ಬಳಸಲ್ಲ?
0: ಇಲ್ಲ ಇಲ್ಲ ಬಳಸಲ್ಲ,
1: ಇಲ್ಲ ಸಾವಯವ ಕೃಷಿ.
0: ಸಾವಯವ ಕೃಷಿ ಬೆಳೆಸೋದ್ರಿಂದ ಅವ್ರು 12 ದಿವಸ 15 ದಿವಸ ಗಂಟಲೆ ಇಟ್ಟರು ನಮಗೆ ಕೆಡಲ್ಲ ಅಂತ ಅವ್ರು ವ್ಯಾಪಾರಸ್ಥರು ಹೇಳ್ತಾರೆ. ಅದಕ್ಕೆ ಹಂಗಾಗಿ ನಾವೇನು ಮಾಡ್ತೇವೆ ಅಂದ್ರೆ ಅವ್ರು ಹೇಳಿದ ಮೇಲೆ ನಮಗೆ ಅನಿಸ್ತು ನಾವು ಸಾವಯವದಲ್ಲಿ ಬೆಳೆದ್ರೆ ಲಾಭ ಅನಿಸ್ತತಿ, ಹಣ್ಣು ಕೆಡೋದಿಲ್ಲ, ಜನಗಳಿಗೆ ಆರೋಗ್ಯನೂ ಚೆನ್ನಾಗಾಗ್ತದೆ. ನಾವು ಮಾಡಿದ್ದೆ ಫಸ್ಟ್ ಸಾವಯವದಲ್ಲೇ ಬೆಳೆದಿವಿ, ಅವ್ರು ಹೇಳಿದ ಮೇಲೆ ಇನ್ನೂ ನಾವು ಕೆಮಿಕಲ್ ಹೋಗಬಾರ್ದು ಅಂತ ಪೂರ್ತಿ ಡಿಸೈಡ್ ಮಾಡಿಬಿಟ್ಟಿವಿ.
1: ಸಾವಯವದಲ್ಲಿ ಚೆನ್ನಾಗಿ ಇಳುವರಿ ಬರೋ ಸಾಧ್ಯತೆ ಇದೆ?
0: ಇಳುವರಿ ಬರುತ್ತೆ.
1: ಯಾಕಂದ್ರೆ ಕೆಲವರೆಲ್ಲ ರಾಸಾಯನಿಕ ಗೊಬ್ಬರ, ರಾಸಾಯನಿಕ ಕ್ರಿಮಿನಾಶಕಗಳು ಮತ್ತೆ ಇವನ್ನೆಲ್ಲ ಬಳಸಿ ಹೆಚ್ಚು ಇಳುವರಿ ಪಡೆಯುವಂತ ರೈತರನ್ನ ನಾವು ಕಾಣ್ತಿರ್ತೀವಿ. ಅಂಥದ್ರಲ್ಲಿ ನಾವು ಈ ಸಾವಯವ ಕೃಷಿಯಲ್ಲಿ ಬೆಳೆದಾಗ ನಾವು ಹೆಚ್ಚು ಇಳುವರಿ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಒಂದ್ಸಾರಿ. ಹಂಗಾಗ್ಬಿಟ್ಟು ಇಳುವರಿ ಚೆನ್ನಾಗಿ ಬರ್ತಾ ಇದೆಯಾ ನಿಮ್ದು?
0: ಬರ್ತಾ ಇದೆ. ಮೊದಲಿಗೆ ಫಸ್ಟ್ಗೆ ನಾವು ಹೇಳಿದಾಗ ನಾವು ಹೆಂಗ್ ಮಾಡೋದಂತ ಯೋಚನೆ ಮಾಡಿ ಕೋಳಿ ಗೊಬ್ಬರ ಹಾಕಿ ಮೇಲೆ ಬಹಳ ಚೆನ್ನಾಗಿ ಬಂತು. ಕೆಮಿಕಲ್ ಗೊಬ್ಬರ ಹಾಕೋದಕ್ಕಿಂತ ಕೋಳಿ ಗೊಬ್ಬರದಲ್ಲಿ ಒಳ್ಳೆ ಉತ್ಕೃಷ್ಟವಾದ ಬೆಳವಣಿಗೆ ಚೆನ್ನಾಗಿ ಬರುತ್ತೆ. ಅಷ್ಟೇ ಸಾಕು ಅನಿಸ್ತತಿ ಅದನ್ನ ಹಾಕಿದ್ರೆ. ಏನು ಸ್ವಲ್ಪ ಏನಾದರೂ ಬೇಕಾದ್ರೆ ನಾವು ಹೇಳಿದ್ವಿ ಟ್ರೈಕೋಡರ್ಮ ಸೋಡಮನಸನ್ನು ನಾವು ಇದ್ರಲ್ಲಿ ಡ್ರಿಪ್ನಲ್ಲಿ ಬಿಟ್ಟರೆ ಸ್ವಲ್ಪ ಅನುಕೂಲ ಆಗ್ತತಿ, ಅದ್ರ ಬರೋಂಥ ಬೆಳೆಗಳ ರೋಗಗಳನ್ನ ನಿರೋಧಕ ಶಕ್ತಿ ಬರುತ್ತೆ.
1: ಈ ಅಂತರ ಜಾಸ್ತಿ ಕೊಟ್ಟಿರೋದ್ರಿಂದ ಸಾಕಷ್ಟು ಕಳೆ ಬೀಳುತ್ತಲ್ಲ, ಕಳೆ ನಿರ್ವಹಣೆ ಯಾವ ರೀತಿ ಮಾಡ್ತೀರಾ?
0: ಕಳೆ ನಿರ್ವಹಣೆ ಹೆಂಗಂದ್ರೆ ನಾವು ಏರ್ ಮಡಿ ಮಾಡಿದ್ದೇವೆ, ದಿಂಡು ಕಟ್ಟಿದ್ದೇವೆ, ಟ್ರಾಲಿ ಸಿಸ್ಟಮ್ ಇರೋದ್ರಿಂದ ನಾವು ದಿಂಡು ಮೇಲೆ ಎತ್ತರ ಮಾಡಿರೋದ್ರಿಂದ ಅಲ್ಲಿ ನೀರು ಆಗಲಲ್ಲ, ನೀರು ಹೋಗಲ್ಲ, ಹಂಗೆ ಕಳೆ ಕಡಿಮೆ. ಕಳೆ ಬಂದ್ರೆ ಕೈಲಿದ್ದ ಕೆಡಿಸ್ತವೆ. ಆಮೇಲೆ ಭೂಮಿಯಲ್ಲಿ ನಡೆಯುವ ಮಧ್ಯಕ್ಕೆ ಬರೋದನ್ನ ಟ್ರ್ಯಾಕ್ಟರಲ್ಲಿ ರೋಟೋವೇಟರ್ ಹೊಡಿತೇವೆ, ಗಿಡದ ಬುಡಕ್ಕಿರೋದನ್ನೆಲ್ಲ ಕೈಯಲ್ಲೇ ಕೆಡ್ತೇವೆ.
1: ಮುಂದೆ ಇನ್ನ ಬೇರೆ ಏನೇನು ಬೆಳೆಗಳು ಬೆಳಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ರೆ?
0: ಅದೇ ಹಣ್ಣಿನ ಬೆಳೆ 1 ಎಕರೆ, ಸೀತಾಫಲ 1 ಎಕರೆ ಹಾಕಿದ್ದೀವಿ. ಇದರಲ್ಲಿ

0: ಬೇರೆ ಬೇರೆ ಇನ್ನೊಂದು ಒಂದು ತಳಿ ಎರಡು ತಳಿ ಬೆಳೆದ್ರು ಬೆಳೆದು ನೋಡಿ ತೋರಿಸ್ಬೇಕಂತ ನಾವೇನಾದರೂ ಹೊಸ ಪ್ರಯೋಗ ಮಾಡೇ ನಾನು ಮುಂದೆ ಬಂದಿರೋದು. ಯಾರಾದರೂ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರು ಮಾಡಿದ್ದನ್ನು ನಾವು ಮಾಡೋದು ಬೇಡ, ನಮ್ಮ ನೋಡ್ಬೇಕಾದ್ರೆ ಬೇರೆಯವ್ರ ಕಲೀಲಿ, ನಾನು ಇನ್ನೊಬ್ರು ನೋಡಿ ಕಲಿಬಾರ್ದು ಅಂತ ನನ್ನ ಭಾವನೆ. ಇನ್ನೊಬ್ರು ನೋಡಿ ಒಳ್ಳೇದಿದ್ರು ಕಲಿಯೋದೆ,
1: ಹೌದು,
0: ಆದರೆ ಅದನ್ನು ಪ್ರಯೋಗ ಮಾಡೇ ನಾನು ಬೆಳೆದಿರೋದು. ಒಟ್ಟು
1: ನಿಮ್ಮ ಕಡೆಗೆ ಈ ಡ್ರ್ಯಾಗನ್ ಫ್ರೂಟನ್ನು ಹೊಸ ಪ್ರಯೋಗನೇ, ಈಗ ಮತ್ತೆ ನೀವು ಈ ಸೀತಾಫಲ ಹಾಕಿರೋದನ್ನು ಹೊಸ ಪ್ರಯೋಗನೇ ಅಂತ.
0: ಹೌದು ಹೌದು, ನಮ್ಮ ನೀರಾವರಿ ಪ್ರದೇಶ ಆಗಿರೋದ್ರಿಂದ ಏನು ಬೆಳೆಯಲ್ಲ ಅಂತ ಹೇಳ್ತಾರೆ ಜನ.
1: ಹೌದು,
0: ನಾವು ಅದು ಬೆಳೆ ತೋರಿಸ್ಬೇಕಂತಾನೆ ಮಾಡಿರೋದು. ನಮ್ಮದು ನಾಟಿ ಹೊಲ, ನಾಟಿ ಹೊಲದಲ್ಲಿ ತನಿಸಿ ಅಂತ ಹೇಳಬಾರ್ದ್ರಿ, ಟ್ರ್ಯಾಕ್ಟರ್ ಸಿಕ್ಕಳೋಷ್ಟು ತನಿಸಿರುತ್ತೆ. ಆದ್ರೆ ನಾವೇನಂದ್ರೆ ಸುತ್ತಲೂ ಬಸಿ ಪೈಪ್ ಮಾಡಿ ನಾವೇ ಕಾಲೇ ಉತ್ತಕ್ಸಿ ಬಸಿ ಪೈಪ್ ಮಾಡಿರೋದ್ರಿಂದ ನಮ್ಗೆ ಏನು ಬೆಳೆ ಬೆಳೆದ್ರು ಅನುಕೂಲ ಆಯ್ತು. ನಮ್ಮ ಭಾಗದಲ್ಲಿ ನಮ್ಮ ತಾಲೂಕು ಹರಿಹರ ತಾಲೂಕಿನಲ್ಲಿ ಭಾಳ ಜನ ಅಡಿಕೆ ಹಾಕಿದ್ದಾರೆ, ಭಾಳ ಜನಕ್ಕೆ ಅದು ಪಾಪ ಬಸಿ ಪೈಪಿದ್ದು ಅರಿವಿಲ್ಲ. ಅದೊಂದು ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೇನೆ ಎಲ್ಲ ರೈತರಿಗೂ, ನಮ್ಮ ಹರಿಹರ ತಾಲೂಕಾಗಲಿ ದಾವಣಗೆರೆ ತಾಲೂಕಿನಲ್ಲಾಗಲಿ ಭತ್ತ ಗದ್ದೆ ಹಾಕಿರೋಂಥ ರೈತರು ಸುತ್ತಲೂ ಕಾಲೇ ಬಿಟ್ಟು ಬಸಿ ಪೈಪ್ ಕಾಡ ಆಫೀಸ್ನಲ್ಲಿ ಕೊಡ್ತಾರೆ, ಅದು ನಿಂತಿದೆ ಈಗ ಗ್ರಾಂಟ್ ಇಲ್ಲ ಅಂತೇಳಿ. ಆದರೆ ನಾವೇ ಸ್ವಂತಕ್ಕೊಂದು 2 ಇಂಚ್ ಪೈಪ್ ತಗೊಂಡು ಅದನ್ನು ನಾವು ಬಸಿ ಪೈಪ್ ಮಾಡಿ ಬಸಿ ಪೈಪ್ ಹಾಕಿದರೆ ನಮಗೆ ಅನುಕೂಲ ರೀ. ಅದೇನು ಭಾಳ ಖರ್ಚು ಬರಲ್ಲ ರೀ, ಎಕರೆಗೆ 20,000 ಬರುತ್ತೆ. ಅದನ್ನು ನಾವು ಉದ್ದಕ್ಕೆ ಬ್ಲೇಡಿಂದ ಕೊಯ್ದು ಕಬ್ಬಣ ಕೊಯ್ಯೋಂಥ ಪ್ಲೇಟ್ ಬರುತ್ತೆ.

0: ಆಗಿರೋದ್ರಿಂದ ಏನು ಬೆಳೆಯಲ್ಲ ಅಂತ ಹೇಳ್ತಾರೆ ಜನ. ನಾವು ಅದು ಬೆಳೆ ತೋರಿಸ್ಬೇಕಂತಾನೆ ಮಾಡಿರೋದು. ನಮ್ದು ನಾಟಿ ಹೊಲ, ನಾಟಿ ಹೊಲದಲ್ಲಿ ತನಿಸಿ ಅಂದ್ರೆ ಹೇಳಬಾರ್ದ್ರಿ, ಟ್ರ್ಯಾಕ್ಟರ್ ಸಿಕ್ಕಳೋಷ್ಟು ತನಿಸಿರುತ್ತೆ. ಆದ್ರೆ ನಾವೇನಂದ್ರೆ ಸುತ್ತಲೂ ಬಸಿ ಪೈಪ್ ಮಾಡಿ ನಾವೇ ಕಾಲೇ ಉತ್ತಕ್ಸಿ ಬಸಿ ಪೈಪ್ ಮಾಡಿರೋದ್ರಿಂದ ನಮ್ಗೆ ಏನು ಬೆಳೆ ಬೆಳೆದ್ರು ಅನುಕೂಲ ಆಗುತ್ತೆ. ನಮ್ಮ ಭಾಗದಲ್ಲಿ ನಮ್ಮ ತಾಲೂಕು ಹರಿಹರ ತಾಲೂಕಿನಲ್ಲಿ ಭಾಳ ಜನ ಅಡಿಕೆ ಹಾಕಿದ್ದಾರೆ. ಭಾಳ ಜನಕ್ಕೆ ಅದು ಪಾಪ ಬಸಿ ಪೈಪಿದ್ದು ಅರಿವಿಲ್ಲ. ಅದೊಂದು ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೇನೆ ಎಲ್ಲ ರೈತರಿಗೂ. ನಮ್ಮ ಹರಿಹರ ತಾಲೂಕಾಗಲಿ ದಾವಣಗೆರೆ ತಾಲೂಕಿನಲ್ಲಾಗಲಿ ಭತ್ತ ಗದ್ದೆ ಹಾಕಿರೋಂಥ ರೈತರು ಸುತ್ತಲೂ ಕಾಲೇಬಿಟ್ಟು ಬಸಿ ಪೈಪ್ ಕಡ ಆಫೀಸ್ನಲ್ಲಿ ಕೊಡ್ತಾರೆ, ಅದು ನಿಂತಿದೆ ಈಗ ಗ್ರಾಂಟ್ ಇಲ್ಲ ಅಂತೇಳಿ. ಆದರೆ ನಾವೇ ಸ್ವಂತಕ್ಕೊಂದು 2 ಇಂಚ್ ಪೈಪ್ ತಗೊಂಡು ಅದನ್ನು ನಾವು ಬಸಿ ಪೈಪ್ ಮಾಡಿ ಬಸಿ ಪೈಪ್ ಹಾಕಿದರೆ ನಮಗೆ ಅನುಕೂಲ ರೀ. ಅದೇನು ಭಾಳ ಖರ್ಚು ಬರಲ್ರಿ, ಎಕರೆಗೆ 20,000 ಬರುತ್ತೆ. ಅದನ್ನು ನಾವು ಉದ್ದಕ್ಕೆ ಬ್ಲೇಡಿಂದ ಕೊಯ್ದು ಕಬ್ಬಣ ಕೊಯ್ಯೋಂಥ ಪ್ಲೇಟ್ ಬರುತ್ತೆ, ಮಿಷಿನ್, ಸಣ್ಣ ಮಿಷಿನ್, ಅದರಲ್ಲಿ ಉದ್ದಕ್ಕೆ ಪ್ಲೇಟ್ ಕೊಯ್ದು 2 ಇಂಚ್ ಉದ್ದ ಕೊಯ್ಯೋದು, ಮತ್ತೊಂದು 1/2 ಅಡಿ ಬಿಡೋದು, ಮತ್ತೆ 1/2 ಇಂಚ್ ಕೊಯ್ಯೋದು. ಅದು ದೀಪ ಕಟ್ಟಿಗಿನ ಉದ್ದ ಇರುತ್ತೆ. ಅದರಲ್ಲಿ ಓಲ್ ಹಾಕಿದರೆ ನಮಗೆ ಕಲ್ಲು ಮಣ್ಣು ಹೋಗುತ್ತೆ ಓಲ್ನಲ್ಲಿ, ಅದಕ್ಕೆ ನಾವು ಉದ್ದಕ್ಕೆ ಗೆರೆ ಕೊಯ್ದಂಗೆ ಕೊಯ್ತಾ ಇದ್ದೀವಿ. ಅದು ಒಂದು 100 ಅಷ್ಟೇ ಬೀಳುತ್ತೆ. ಅವಾಗ ಏನಾಗುತ್ತೆ, ಕಸ ಕಡ್ಡಿ ಹೋಗಲ್ಲ, ಅದ್ರ ಮೇಲೆ ಒಂದು ಸ್ವಲ್ಪ ಮೆಸ್ ಹಾಕ್ತೀವಿ. 2-3 ಇಂಚ್ ಅಗಲ ಕಟ್ ಮಾಡಿ ಉದ್ದಕ್ಕೆ ಮೆಸ್ ಹಾಕಿ ಟೇಪ್ ಹಾಕಿ ಅದು ಭೂಮಿ ಮೇಲೆ ಹಾಕಿ ಮೇಲೆ ನಾರು ಹಾಕಿರೋದ್ರಿಂದ ನಮಗೆ ಭೂಮಿಗೆ ಪೈಪ್ ಒಳಗೆ ಮಣ್ಣು ಹೋಗಲ್ಲ. ಅದಕ್ಕೆ ಮತ್ತೆ ಏನು ಮಾಡ್ತೀವಿ ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಮಾಡಿದವ್ರ ಹತ್ರ ಏನು ಮಾಡ್ತೀವಿ ಅಂದ್ರೆ ಬಸಿ ಪೈಪ್ ಕಲೆಕ್ಷನ್ಗೆ ಒಂದು ವಾಲ್ ಹಾಕಿ ಮೇನ್ ಪೈಪ್ ಇದ್ದ ಕಲೆಕ್ಷನ್ ಕೊಡ್ತೇವೆ. ಅದಕ್ಕೆ ಒಂದು ವಾಲ್ ಹಾಕಿರ್ತೇವೆ. ಆ ವಾಲನ್ನು ಒಂದು 15 ಸಲ ತಿಂಗಳಿಗೆ ಒಂದ್ಸಲ ಕ್ಲೀನ್ ಮಾಡಿದ್ರೆ ನಮಗೆ 1/2 ಗಂಟೆಯಲ್ಲಿ ಕ್ಲೀನ್ ಆಗುತ್ತೆ ಅಲ್ಲ. ಆ ಲೆವಸಿ ಕಟ್ಟಿರೋದು ಲೆವಸಿ, ಆಮೇಲೆ ತಿಳಿ ಮಣ್ಣು ಇರೋದ್ರಿಂದ ತಿಳಿ ಮಣ್ಣು ಒಂದು 10 ನಿಮಿಷ ಹೊರಗೆ ಬರುತ್ತೆ. ಅಲ್ಲಿ ಹೊರಗೆ ಹೋಗಿ ನೋಡಿದ್ರೆ ಖುಷಿ ಆಗುತ್ತೆ. ನಾವು ಡೈರೆಕ್ಟಾಗಿ ನೀರಿಂದ ಇದ್ರ ವಾಲ್ನ ನೀರು ತಿರುವಿದ್ರೆ ಅದೇನಾಗುತ್ತೆ ಅಂದ್ರೆ 1/2 ಗಂಟೆಯಲ್ಲಿ ಅಷ್ಟು ಕ್ಲೀನ್ ಆಗುತ್ತೆ. ಅದನ್ನು ನಾನು ಬೇರೆ ಕೃಷಿ ಇಲಾಖೆ ಆಮೇಲೆ ನಮ್ಮ ತೋಟಗಾರಿಕೆಯಲ್ಲಿ ಹೇಳಿದಾಗ ಅದು ಖುಷಿ ಪಟ್ಟರು ಅವ್ರು ಹೇಳಿದ್ರು, ಓ ಈ ಥರ ಮಾಡಿದ್ರೆ ನೀರು ಬಿಟ್ಟು ಏನಾಗ್ತೈತಿ, ಪೈಪ್ ಯಾವಾಗಿದ್ರೂ ಸ್ಟಕ್ ಆಗಲ್ಲ, ನಮಗೆ ನೀರು ಬಂದಾಗಲ್ಲ. ಅದು ನೀರು ಬಂದಾಯ್ತು ಅಂದ್ರೆ ಮತ್ತೆ ನಾವು ಕೂಲಿಯರ್ ಕರ್ಕೊಂಡು ಹೋಗಿದ್ರೆ ಮತ್ತೆ 1,000 ಗಂಟೆ ಖರ್ಚಾಗುತ್ತೆ. 15 ಸಲ ನೀರು ಬಿಟ್ಟುಬಿಟ್ರೆ ಪೈಪ್ನಲ್ಲಿ ನಮಗೆ ಕ್ಲಿಯರ್ ಆಗಿರುತ್ತೆ.
1: ಸೀತಾಫಲ ಎಷ್ಟು ಸಸಿ ನಾಟಿ ಮಾಡಿದ್ರೆ?
0: ಸೀತಾಫಲ ಒಂದು 400 ಮಾಡಿದೀವಿ.
1: ಏನು ಬೆಳಿಬೇಕಂತ ಆಸಕ್ತಿ ಬಂತು?
0: ಏನಾದರೂ ಹೊಸ ಥರ ನೋಡ್ಬೇಕು ಅನ್ನೋದು ನನ್ನ ಅಭಿಲಾಸೆ.
1: ನಿಮ್ಮ ಸುತ್ತಮುತ್ತ ಯಾರು ರೈತರು ಬೆಳೆದಿದ್ರು?
0: ಇಲ್ಲ, ಯಾರಿಲ್ಲ, ಯಾರು ಬೆಳೆದಿಲ್ಲ.
1: ಅಲ್ಲೇ ಬೆಳೆ ಬರ್ತಾ ಇದೆಯಾ?
0: ಇಲ್ಲ, ಇನ್ನೂ ಒಂದು ಹಾಕಿ ಒಂದು 6 ತಿಂಗಳಾಗಿದೆ ಅಷ್ಟೇ. ಹೊಸ ತಳಿ ಏನಾದರೂ ಮಾಡ್ಬೇಕು, ಒಟ್ಟು ಅಡಿಕೆಗೆ ಹೋಗಬಾರ್ದು ಅನ್ನೋದು ನನ್ನ ಭಾವನೆ. ಅದು ಇರಬೇಕು, ಇದು ಇಲ್ಲ ಸ್ವಲ್ಪ ಅಕಸ್ಮಾತ್ ಅಡಿಕೆ ಬಿದ್ದರೂ ನಾವು ಇದರಲ್ಲಿ ಸುಧಾರಿಸ್ಕೊಂಬೋದು, ಸಮಗ್ರ ಬೆಳೆ ಬೆಳಿಬೇಕು ಅನ್ನೋದು ಒಂದು ತಲೆಯಲ್ಲಿತ್ತು.
1: ಇತ್ತೀಚೆಗೆ ನೀವು ಹೇಳ್ದಂಗೆ ಅಡಿಕೆ ಬೆಳೆಯೋ ಪ್ರದೇಶ ತುಂಬ ಜಾಸ್ತಿ ಆಗ್ತೈತೆ. ಯಾರನ್ನ ಕೇಳಿದ್ರು ನಾವು ಅಡಿಕೆ ಆಗ್ತಾ ಇದೀವಿ ಅಡಿಕೆ ಆಗ್ತಾ ಇದೀವಿ ಅಂತಾರೆ. ಇದು ಒಳ್ಳೆ ಬೆಳವಣಿಗೆ ಅನಿಸುತ್ತಾ ನಿಮಗೆ?
0: ಬೆಳವಣಿಗೆ ಒಳ್ಳೇದಲ್ಲ, ಆದರೆ ಜನಗಳ ಅಪೇಕ್ಷೆ ಭಾಳ ಇದೆ. ಹೆಂಗೆ ಅಂತ ಹೇಳಿದ್ರೆ, ಈ ಹೆಣ್ಣು ಕೊಡ ಅಂತಾರೆಲ್ಲರೂ ಅಡಿಕೆ ತೋಟ ಇದೆ ಅಂತ ಕೇಳೋ ಲೆವೆಲಿಗೆ ಬಂದ್ಬಿಟ್ಟಿದ್ದಾರೆ. ಈಗ ಅಡಿಕೆ ತೋಟ ಎಷ್ಟು ಎಕರೆ ಇದೆ, ಬಂತ ಇದ್ರೆ ಹೆಣ್ಣು ಕೊಡಲ್ಲ ಅನ್ನೋ ಲೆವೆಲಿಗೆ ಬೆಳೆದಾರೆ. ಈಗ 25-30 ವರ್ಷ ಕೆಳಗೆ ನಮ್ಮ ತಾಲೂಕಿಗೆ ಹೆಣ್ಣು ಕೊಡೋಕ್ಕೆ ಭಾಳ ಆಸೆಪಡೋರು. ನನಗೆ ಅನಿಸಿದಂಗೆ 25-30 ವರ್ಷ ಕೆಳಗೆ ಹರಿಹರ ತಾಲೂಕಿಗೆ ಅಂದ್ರೆ ಹರಿಹರ ತಾಲೂಕು ದಾವಣಗೆರೆ ತಾಲೂಕು ನೀರಾವರಿ ಪ್ರದೇಶ, ಅಟ್ಲೀಸ್ಟ್ ಒಣಹುಲ್ಲಾರು ಸಿಗುತ್ತೆ, ಚೆನ್ನಾಗಿದ್ದಾರೆ ಅಂತೇಳಿ ಭಾಳ ಅಪೇಕ್ಷಪಡೋರು. ಈಗ ಹೆಂಗೆ ಕಾಲಚಕ್ರ ತಿರುಗಮ್ಮರಿಗೆ ಆಗಿದೆ. ಇವತ್ತು ನೀರಾವರಿ ಅಂದ್ರೆ ಇವರು ಬರೀ ಜೋಳ ಭತ್ತ ಬೆಳೆಯೋರು ಅಪೇಕ್ಷೆ ಬಂದ್ಬಿಟ್ಟದೆ. ಆದರೆ ಜನಗಳು ಕೆಲವರು ಒಳ್ಳೊಳ್ಳೆ ಇಳುವರಿ ತೆಗಿತಾರೆ ಭತ್ತನು, ಆದರೆ ಅತಿ ಜಾಸ್ತಿ ನಾವು ನೀರು ಬಳಸೋದ್ರಿಂದ ಅದು ಒಳ್ಳೇದಲ್ಲ ಅಂತ ಅನಿಸ್ತದೆ ಭತ್ತನು.
1: ಮನೆಯಲ್ಲೆಲ್ಲ ಎಷ್ಟು ಜನ ಇದ್ರೆ ಕೃಷಿಗೆಲ್ಲ ಯಾವ ರೀತಿ ಸಹಕಾರ ಸಿಗ್ತಾ ಇದೆ?
0: ಮನೆಯಲ್ಲಿ ನಾವು 10 ಜನ ಇದಾವ್ರಿ, ಒಟ್ಟು ಕುಟುಂಬ ನಮ್ದು. ನಮ್ಮಣ್ಣವ್ರು ನಾವು ಒಟ್ಟಿಗೆ ಇದ್ದಾವೆ. ನಮ್ಮ ಅಪ್ಪಾಜಿ ತಿರ್ಕೊಂಡು 25-30 ವರ್ಷ ಆಗಿದೆ. ಅವನಿದನ್ನು ಒಟ್ಟಿಗೆ ಇದ್ದಾವೆ, ಒಟ್ಟಿಗೆ ವ್ಯವಸಾಯ ಮಾಡ್ತೇವೆ. ಒಬ್ಬ ಅಣ್ಣ ಮಗ ಬೆಂಗಳೂರಲ್ಲಿ ಇದ್ದಾನೆ, ಕೆಲಸಕ್ಕೆ ಹೋಗಿದ್ದಾನೆ. ಇನ್ನು ಒಬ್ಬ ಅಣ್ಣ ಮಗ ಮನೆಯಲ್ಲಿ ಇದ್ದಾನೆ. ನನ್ನ ಮಗ ಒಬ್ಬನು, ಹೆಣ್ಮಕ್ಳು ಇಬ್ಬರು ನಮಗೆ, ನಮ್ಮ ಅಣ್ಣ ಮಗಳು ಒಬ್ಬಳು, ಒಬ್ಬರದ್ದು ಮದುವೆ ಮಾಡಿರೋದಿನ್ನ ನಾವು ಒಟ್ಟು ಕುಟುಂಬದಲ್ಲೇ ಇದ್ದೇವೆ. ಒಟ್ಟು ಸಾಯಂಕಾಲ ಮಾತಾಡ್ಕೊಂಡು ಏನೇನು ಮಾಡಬೇಕು ಅಂತೇಳಿ ಮನೆಯಲ್ಲಿ ಮಾತಾಡ್ಕೊಂಡು ತಿರುಗಿ ಬೆಳಗ್ಗೆ ಕೆಲಸ ಶುರು ಮಾಡ್ತೇವೆ. ಅದೊಂದು ನಮಗೆ ಮನೆಯಲ್ಲಿ ಮಾತಾಡೋದ್ರಿಂದ ಕೆಲಸ ನಾಳೆ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ. ನಮಗೇನು ಹಣ್ಣು ಪ್ಯಾಕಿಂಗ್ ಮಾಡೋಕ್ಕೆಲ್ಲ ಮನೆಗೆ ಹೋಯ್ದುಬಿಟ್ರೆ ಅವರೇ ಪ್ಯಾಕಿಂಗ್ ಮಾಡಿಬಿಡ್ತಾರೆ, ಹೆಣ್ಮಕ್ಳು ಮಕ್ಕಳೆಲ್ಲರೂ ಸೇರಿ. ಅದೊಂಥರ ಖುಷಿ, ನಮ್ಮ ಕೆಲಸ ನಾವು ಮಾಡ್ಕೊಂತೇವೆ ಅಂತೇಳಿ ಒಂದು ಖುಷಿ. ಕೂಲಿಯರ್ನ ಆಳುಗಳನ್ನ ಕಡಿಮೆ ಅವಲಂಬನೆ ಆಗಿದ್ದಾವೆ.
1: ಈ ಥರ ಕೂಡ ಕುಟುಂಬಗಳಿದ್ರೆ ಚೆನ್ನಾಗಿ ಅನಿಸುತ್ತೆ, ಎಲ್ಲದಕ್ಕೂ ಸಹಕಾರ ಸಿಗುತ್ತೆ.
0: ಸಹಕಾರ ಸಿಗುತ್ತೆ, ಅದು ಇನ್ನೊಬ್ಬರಿಗೆ ಮಾದರಿ ಆಗಿರ್ಬೇಕು ಅನ್ನೋದು ಒಂದು ಎಲ್ಲರ ಮನಸ್ಸಿನಲ್ಲಿ ಇರ್ಬೇಕ್ರಿ.
1: ಹೌದು, ಇಷ್ಟು ವರ್ಷದ ಒಂದು ಕೃಷಿ ಬದುಕು ಸಂತೋಷ ನೆಮ್ಮದಿ ತಂದುಕೊಟ್ಟಿದೆಯಾ?
0: ಭತ್ತ ಮಾಡ್ಬೇಕಾದ್ರೆ ಸಂತೋಷ ನೆಮ್ಮದಿ ಇದ್ದಿಲ್ಲರಿ. ಬೇರೆಯವ್ರು ಏನಾದರೂ ಬೆಳೀತಾರೆ, ಆದರೆ ಭತ್ತ ಮಾಡ್ಬೇಕಾದ್ರೆ ನಮಗೆ ಸಮಾಧಾನ ಅನ್ನೋದು ಇದ್ದಿಲ್ಲ, ಲಾಭನೂ ಇದ್ದಿಲ್ಲ. ಈಗ ತೋಟಗಾರಿಕೆ ಬೆಳೆಗೆ ಬಂದ್ಮೇಲೆ ಸಮಾಧಾನ ಆಗಿದೆ, ಹಣ್ಣಿನ ಬೆಳೆಗೆ ಬಂದ್ಮೇಲೆ ಇನ್ನೂ ಸ್ವಲ್ಪ ಸಮಾಧಾನ ಆಗಿದೆ. ಸಾರ್ಥಕ ಅನಿಸ್ತದೆ ಜೀವನಕ್ಕೆ, ಕೃಷಿ ಬದುಕು ಸಾರ್ಥಕ ಅನಿಸ್ತದೆ.
1: ಬಹಳ ಸಂತೋಷ ಧನಂಜಯ ಅವರೇ. ಇದುವರೆಗೂ ನಿಮ್ಮ ಈ ತೆಂಗು ಅಡಿಕೆ ಮತ್ತು ಈ ಡ್ರ್ಯಾಗನ್ ಫ್ರೂಟಿನ ಕೃಷಿಯ ಅನುಭವಗಳನ್ನು ನಮ್ಮ ಕೃಷಿಕರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಲಿ ಅಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೂ ಕಿಸಾನ್ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಡ್ರ್ಯಾಗನ್ ಹಣ್ಣು ಹಾಗೂ ತೋಟಗಾರಿಕೆ ಬೆಳೆಗಳಲ್ಲಿನ ಅನುಭವಗಳ

0: ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ನಿಟ್ಟೂರಿನ ಪ್ರಗತಿಪರ ಕೃಷಿಕ ಬಿಜಿ ಧನಂಜಯ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. ಇದೀಗ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೆಲವು ರೈತರಿಗೆ ಸಲಹೆಗಳು.
1: ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಶಾಂತನಗೌಡ ಅಂತ. ಸಹಾಯಕ ಪ್ರಾಧ್ಯಾಪಕರು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾನಿಲಯ ಶಿವಮೊಗ್ಗ. ಈ ದಿನದ ವಿಷಯ ಮೀನು ಮರಿಗಳನ್ನು ಹೇಗೆ ಸಾಕಾಣಿಕೆ ಮಾಡಬೇಕು ಮತ್ತು ಎಲ್ಲಿಂದ ಮೀನು ಮರಿಗಳನ್ನು ತರಬೇಕು, ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡಲು ಇಚ್ಛಿಸುತ್ತೇನೆ. ಸ್ಪಾನ್ ಮೀನು ಮರಿಗಳ ಪಾಲನೆ ಸಾಮಾನ್ಯವಾಗಿ ರಾಜ್ಯದ ಮೀನು ಮರಿ ಉತ್ಪಾದನಾ ಕೇಂದ್ರಗಳಲ್ಲಿ ಪ್ರೌಢಾವಸ್ಥೆಯ ವಿವಿಧ ಗೆಂಡೆ ಜಾತಿಯ ಮೀನು ಮರಿಗಳನ್ನು ಉಪಯೋಗಿಸಿ ಸ್ಪಾನ್ ಮೀನು ಮರಿಗಳನ್ನು ಉತ್ಪಾದಿಸಲಾಗುತ್ತೆ. ಗೆಂಡೆ ಮೀನುಗಳು ಅಂತಂದರೆ ನಮ್ಮ ಭದ್ರಾ ರಿಸರ್ವ್ ಪ್ರಾಜೆಕ್ಟಲ್ಲಿ 6 ವಿವಿಧ ತಳಿಯ ಮೀನುಗಳನ್ನು ನಾವು ಪಡೆಯಬಹುದು. ವಿವಿಧ ತಳಿಯ ಮೀನುಗಳೆಂದರೆ ಭಾರತೀಯ ಗೆಂಡೆ ಮೀನುಗಳು, ಅದರಲ್ಲಿ ಕಾಟ್ಲಾ, ರೋಹು ಮತ್ತು ಮೃಗಾಲ್ ಅಂತ ಸಿಗ್ತವೆ. ಇನ್ನೊಂದು ಎಕ್ಸೋಟಿಕ್ ಕಾರ್ಪ್ಸ್ ಅಂತ ಬರುತ್ತೆ, ಗೌರಿ ಮೀನು ಅಂತ ಹೇಳ್ತಿರಲ್ಲ ಕಾಮನ್ ಕಾರ್ಪು, ಮತ್ತು ಸಿಲ್ವರ್ ಕಾರ್ಪು, ಬೆಳ್ಳಿ ಗೆಂಡೆ, ಮತ್ತು ಇನ್ನೊಂದು ಹುಲ್ಲುಗೆಂಡೆ. ಈ 6 ವಿಧದ ಮೀನು ಮರಿಗಳನ್ನು ನಾವು BRP ಭದ್ರಾ ರಿಸರ್ವ್ ಪ್ರಾಜೆಕ್ಟಿಂದ ತಂದು ಮೀನು ಮರಿಗಳನ್ನು ಸಾಕಾಣಿಕೆ ಮಾಡುವ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತೇನೆ. ಈ ಮೀನು ಮರಿಗಳು 6 mm ಅಂದರೆ ಅಂದಾಜು 1.5 cm ಉದ್ದವಿದ್ದು ಉತ್ಪಾದನಾ ಕೆರೆಗಳಿಗೆ ನೇರವಾಗಿ ಬಿತ್ತುವುದು ಅಸಮರ್ಪಕವಾಗಿ ಕಂಡುಬರುತ್ತೆ. ಅಂದರೆ ನೀವು ಆ ಮೀನು ಮರಿಗಳನ್ನು ಡೈರೆಕ್ಟಾಗಿ ನೈಸರ್ಗಿಕ ಕೊಳಗಳಲ್ಲಿ ಸ್ಟಾಕ್ ಮಾಡಬಾರ್ದು ಅಂತ ಒಂದು ವಿಷಯ. ಆದ ಕಾರಣ ಉತ್ಪಾದನಾ ಕೆರೆಗಳಿಗೆ ಬಿತ್ತನೆ ಗಾತ್ರದ ಅಂದರೆ 5-6 cm ಮೀನು ಮರಿಗಳನ್ನು ಬಿತ್ತಿ ಬೆಳೆಯುವುದು ಸೂಕ್ತ ಮತ್ತು ಪ್ರಾಫಿಟ್ ಲಾಭದಾಯಕವಾಗಿರುತ್ತದೆ. ಈ ಹಿನ್ನೆಲೆಯಲ್ಲಿ ಸ್ಪಾನ್ ಫ್ರೈ ಮೀನು ಮರಿಗಳನ್ನು ನರ್ಸರಿ ಕೊಳಗಳಲ್ಲಿ ಪಾಲನೆ ಮಾಡಿ ಬೆಳೆಸಿಕೊಳ್ಳುವುದು ಬಹು ಮುಖ್ಯವಾಗಿರುತ್ತದೆ. ಪಾಲನೆ ಕೊಳಗಳು ಮತ್ತು ಅದರ ನಿರ್ವಹಣೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಲು ಇಚ್ಛಪಡುತ್ತೇನೆ. ಸ್ಪಾನ್ ಮೀನು ಮರಿಗಳನ್ನು ಪಾಲನೆ ಮಾಡಲು ನರ್ಸರಿ ಕೊಳಗಳು ಆಯತಾಕಾರದಲ್ಲಿದ್ದು 200-1000 m² ಅಳತೆಯೊಂದಿಗೆ ನೀರಿನ ಆಳ ಸುಮಾರು 4-5 feet ಇಷ್ಟ ಇದ್ದರೆ ಒಳ್ಳೆಯದು. ಈ ಕೊಳಗಳಲ್ಲಿ ಪಾಲನೆಗೆ ಮರಿಗಳನ್ನು ಬಿತ್ತುವ ಮುನ್ನ ಕೊಳಗಳ ಮಣ್ಣಿನ ತಳಭಾಗವನ್ನು 4-6 ಬಿಸಿಲಿಗೆ ಒಣಗಿಸಬೇಕು. ಅಂದರೆ ಆ ಪಾಂಡ್ ಬಾಟಮನ್ನು ಒಂದು 4 ಅಥವಾ 5 ಡ್ರೈ ಮಾಡಿದರೆ ಉತ್ತಮವಾಗಿರುತ್ತದೆ. ನಂತರ ಆ ಕೊಳಗಳಿಗೆ 1/2 ಅಂದರೆ 2-3 feet ನೀರನ್ನು ಶುದ್ಧ ನೀರನ್ನು ತುಂಬಿಸಿಕೊಳ್ಬೇಕು. ಕೊಳದ ನೀರಿನ ರಸಸಾರ ಅಂದರೆ ನಾವು pH ಅಂತ ಏನು ಹೇಳ್ತೀವಲ್ಲ, ಅದು 6-6.5-7 ಇದ್ದರೆ ಒಳ್ಳೆಯದು. ಕಡಿಮೆ ಇದ್ದಲ್ಲಿ ರಸಸಾರ ಅಂದರೆ pH ಕಡಿಮೆ ಇದ್ದರೆ ಸುಣ್ಣವನ್ನು 1 hectare 250-1500 kg ಹಾಕಿ ರಸಸಾರವನ್ನು 7-8 ನೀವು ಹೆಚ್ಚಿಸಿಕೊಳ್ಳಬೇಕಾಗುತ್ತದೆ. ನಂತರ ಸ್ಪಾನ್ ಮೀನು ಮರಿಗಳ ನೈಸರ್ಗಿಕ ಆಹಾರದ ಉತ್ಪಾದನೆಗೆ ಸಗಣಿ ಗೊಬ್ಬರ, ಶೇಂಗಾ ಹಿಂಡಿ ಮತ್ತು ಸೂಪರ್ ಫಾಸ್ಫೇಟ್ ಅಂತ ಏನು ಹೇಳ್ತೀವಲ್ಲ, ಈ ಗೊಬ್ಬರಗಳನ್ನು ಬಗ್ಗಡದ ರೂಪದಲ್ಲಿ ಪ್ರತಿ ಘನ ಮೀಟರ್ಗೆ ಮೊದಲ ದಿನಕ್ರಮವಾಗಿ 300, 150 ಹಾಗೂ 4 grams ಹಾಕಿ ನೀರನ್ನು ನೀವು ಫಲವತ್ತತೆಗೊಳಿಸಿಕೊಳ್ಳಬೇಕಾಗುತ್ತೆ. ಹಾಗೆಯೇ ದಿನ ಬಿಟ್ಟು ದಿನ 150, 75 ಮತ್ತು 4 grams ಒಂದು ವಾರಗಳ ಕಾಲ ಪ್ರತಿ ಘನ ಮೀಟರ್ಗೆ ಕ್ರಮವಾಗಿ ಹಾಕಿ ನೀರಿನ ಫಲವತ್ತತೆಯನ್ನು ಸ್ಥಿರಗೊಳಿಸಿಕೊಳ್ಳುವುದು ಅತಿ ಸೂಕ್ತ. ನೀರಿನ ಫಲವತ್ತತೆಯಲ್ಲಿ ನೈಸರ್ಗಿಕ ಆಹಾರದ ಸೂಕ್ಷ್ಮಾಣುಜೀವಿಗಳ ಸಾಂದ್ರತೆ 50 liters ನೀರಿಗೆ 1.5-2 milliliters ಇರುವಂತೆ ಗೊಬ್ಬರದ ನಿರ್ವಹಣೆಯೊಂದಿಗೆ ಸರಿಪಡಿಸಿಕೊಳ್ಳಬಹುದು. ಅಂದರೆ ನಿಮಗೆ ಫೈಟೋಪ್ಲಾಂಕ್ಟನ್ ಮತ್ತು ಜೂಪ್ಲಾಂಕ್ಟನ್ನು ಒಂದು 50 liters ನೀವು ಫಿಲ್ಟರ್ ಮಾಡಿದಾಗ ಫೈಟೋಪ್ಲಾಂಕ್ಟನ್ ಮತ್ತು ಜೂಪ್ಲಾಂಕ್ಟನ್ ಸಾಂದ್ರತೆ ಎಷ್ಟಿರಬೇಕು ಅಂತಂದರೆ 1.5-2 mm ಇರಬೇಕಾಗಿರ್ತದೆ. ಅಷ್ಟು ಇದ್ದರೆ ನಿಮಗೆ ಒಳ್ಳೆ ಪ್ರೊಡಕ್ಟಿವಿಟಿ ಸಿಗುತ್ತೆ ಮತ್ತು ಮೀನು ಮರಿಗಳ ಬದುಕಿಕೊಳ್ಳಿಕೆ ಮತ್ತು ಗ್ರೋತ್ ಚೆನ್ನಾಗಿರುತ್ತದೆ. ಸ್ಪಾನ್ ಮೀನು ಮರಿಗಳನ್ನು ಒಂದು ದಿನ ಮುಂಚಿತವಾಗಿ ಕೊಳದಲ್ಲಿನ ಜಲಕೀಟಗಳನ್ನು ಅಂದರೆ ನಾವು ಇನ್ಸೆಕ್ಟ್ಸ್ ಅಂತ ಏನು ಹೇಳ್ತೀವಲ್ಲ ಅದನ್ನು ನಾಶಪಡಿಸಲು ಡೀಸೆಲ್ ಹಾಗೂ ಸಾಬೂನು ಮಿಶ್ರಣವನ್ನು ಕೊಳಕ್ಕೆ ಸಿಂಪಡಿಸಬೇಕಾಗುತ್ತೆ. ಇದನ್ನು ಸಿಂಪಡಿಸಿದ್ರಿಂದ ಅಲ್ಲಿರ್ತಕ್ಕಂಥ ಕೀಟಗಳು ಸತ್ತು ಹೋಗ್ತವೆ. ಇದರಿಂದ ಹಾನಿಕಾರಕ ಕೀಟಗಳು ಸಾಯೋದರಿಂದ ಮೀನಿನ ಎಳೆ ಮರಿಗಳಿಗೆ ಆಗುವ ಹಾನಿಯನ್ನು ತಪ್ಪಿಸಿದಂತಾಗುತ್ತದೆ. ವಿವಿಧ ಅಳತೆಯ ನೈಲಾನ್ ಹಾಪುಗಳನ್ನು ಉತ್ಪಾದನಾ ಕೆರೆಯ ನೀರಿನಲ್ಲಿಯೇ ಕಟ್ಟಿ ಸ್ಪಾನ್ ಮರಿಗಳ ಶುಶ್ರೂಷಣೆಯನ್ನು ಸಹ ಕೈಗೊಳ್ಳಬಹುದು. ಮೀನು ಮರಿ ಸಾಕಾಣಿಕೆ ಬಗ್ಗೆ ಅತಿ ಹೆಚ್ಚು ಮಾಹಿತಿ ಬೇಕಾದರೆ ನನ್ನ ಮೊಬೈಲ್ ನಂಬರು 8437511351. ಧನ್ಯವಾದಗಳು.
0: ರೈತರಿಗೆ ಸಲಹೆಗಳನ್ನು ಕೇಳಿದಿರಿ. ಇದೀಗ ಕೇಳಿ ಜನಪದ ಗೀತೆಯನ್ನು.

ಇದಾಗಿತ್ತು ಇವತ್ತಿನ ಕೃಷಿರಂಗ ರೈತರಿಗೆ ಕಾರ್ಯಕ್ರಮ. ಸಮಯ 7:35 ಆಗ್ತಾ ಇದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಭಾರತ್ ಇನೋವೇಟ್ಸ್ ವೇದಿಕೆಯು ದೇಶದ ಪ್ರತಿಭೆ ಮತ್ತು ಯುರೋಪಿಯನ್ ಬಂಡವಾಳದ ನಡುವಿನ ಸೇತುವೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭಾರತದ ಬಾಹ್ಯಾಕಾಶ ಆರ್ಥಿಕತೆ ಮುಂದಿನ ದಶಕದಲ್ಲಿ 40-45 ಶತಕೋಟಿ ಡಾಲರ್ ತಲುಪುವ ನಿರೀಕ್ಷೆ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ಕರ್ನಾಟಕ ಗ್ಯಾರಂಟಿ ಯೋಜನೆಗಳಲ್ಲಿ ಅನರ್ಹರ ಪತ್ತೆಗೆ ಕ್ರಮ, ಯೋಜನೆ ಮುಂದುವರಿಕೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಟರ್ಕಿಯಲ್ಲಿ ನಡೆದ ಬಿಲ್ಲುಗಾರಿಕೆ ವಿಶ್ವಕಪ್ ಹಂತ 3 ಸ್ಪರ್ಧೆ ರಿಕರ್ವ್ ಮಿಶ್ರ ತಂಡ ವಿಭಾಗದಲ್ಲಿ ಭಾರತದ ಧೀರಜ್ ಬೊಮ್ಮದೇವರ ಮತ್ತು ಕುಮ್ಕುಮ್ ಮೊಹೋದ್ಗೆ ಸ್ವರ್ಣ ಪದಕ. ವಾರ್ತೆಗಳ ವಿವರ. ಫ್ರಾನ್ಸ್ನ ನೀಸ್ನಲ್ಲಿರುವ ಪಲೇ ದೇ ಎಕ್ಸ್ಪೊಸಿಷನ್ಸ್ನಲ್ಲಿ ಇಂದು ನಡೆದ ಭಾರತ್ ಇನೋವೇಟ್ಸ್ ಕಾರ್ಯಕ್ರಮವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಜಂಟಿಯಾಗಿ ಉದ್ಘಾಟಿಸಿದರು. ಭಾರತ ಫ್ರಾನ್ಸ್ ನವೋದ್ಯಮ ವರ್ಷದ ಭಾಗವಾಗಿ ನಡೆಯುತ್ತಿರುವ ಈ ಕಾರ್ಯಕ್ರಮವು ಭಾರತ ಫ್ರಾನ್ಸ್ ಹಾಗೂ ಇತರ ದೇಶಗಳ ಪ್ರಮುಖ ಸ್ಟಾರ್ಟ್ಅಪ್ಗಳನ್ನು ಒಂದುಗೂಡಿಸಿದ್ದು ವೆಂಚರ್ ಕ್ಯಾಪಿಟಲ್ ನಿಧಿಗಳ ಕ್ರೋಢೀಕರಣಕ್ಕೂ ವೇದಿಕೆಯಾಗಿದೆ. ಸುಧಾರಿತ ಕಂಪ್ಯೂಟಿಂಗ್, ಅರೆವಾಹಕಗಳು, ಕೃತಕ ಬುದ್ದಿಮತ್ತೆ, ಕ್ವಾಂಟಮ್ ತಂತ್ರಜ್ಞಾನ, ಬಾಹ್ಯಾಕಾಶ ತಂತ್ರಜ್ಞಾನ, ಶುದ್ಧ ಇಂಧನ, ಜೈವಿಕ ತಂತ್ರಜ್ಞಾನ ಸೇರಿದಂತೆ 13 ಪ್ರಮುಖ ಕ್ಷೇತ್ರಗಳ ನವೀನ ಆವಿಷ್ಕಾರಗಳನ್ನು ಇಲ್ಲಿ ಪ್ರದರ್ಶಿಸಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಮಂತ್ರಿ ಮೋದಿ, ಭಾರತದ ಪ್ರತಿಭೆ ಮತ್ತು ಯುರೋಪಿಯನ್ ಬಂಡವಾಳದ ನಡುವಿನ ಸೇತುವೆಯಾಗಿ ಭಾರತ್ ಇನೋವೇಟ್ಸ್ ಹೊರಹೊಮ್ಮುತ್ತಿದ್ದು, ಯುವ ಸಮೂಹವು ಜಾಗತಿಕ ಪರಿಣಿತಿಯೊಂದಿಗೆ ಸಂಪರ್ಕ ಸಾಧಿಸಲು ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತಿದೆ ಎಂದು ಭಾರತದ ಸ್ಟಾರ್ಟ್ಅಪ್ ಕ್ರಾಂತಿಯ ಬಗ್ಗೆ ವಿವರಿಸಿದರು. ಭಾರತ ಫ್ರಾನ್ಸ್ ಬಾಂಧವ್ಯದ ಶಕ್ತಿಯನ್ನು ಪ್ರಸ್ತಾಪಿಸುತ್ತಾ, ಅನೇಕ ರಾಷ್ಟಗಳು ವ್ಯಾಪಾರ ಮತ್ತು ಕಾರ್ಯತಂತ್ರದ ಸಹಕಾರದಲ್ಲಿ ತೊಡಗಿದ್ದರೂ ಕೆಲವೇ ಕೆಲವು ರಾಷ್ಟಗಳ ಸಂಬಂಧಗಳು ಹಂಚಿಕೆ ಮಾಡಿಕೊಂಡಂತಹ ದೃಷ್ಟಿಕೋನ ಮತ್ತು ಸಾಮಾನ್ಯ ಹಿತಾಸಕ್ತಿಗಳಿಂದ ಕೂಡಿವೆ ಎಂದು ತಿಳಿಸಿದರು. ಭಾರತ ಫ್ರಾನ್ಸ್ ಸಹಭಾಗಿತ್ವವು ಪರಸ್ಪರ ವಿಶ್ವಾಸ, ಹಂಚಿಕೊಂಡಂತಹ ಮೌಲ್ಯಗಳು ಹಾಗೂ ಭವಿಷ್ಯದ ಕುರಿತ ಸಮಾನ ದೃಷ್ಟಿಕೋನದ ಮೇಲೆ ನಿರ್ಮಾಣಗೊಂಡ ದೀರ್ಘಕಾಲೀನ ಬಾಂಧವ್ಯವಾಗಿವೆ. ನವೋದ್ಯಮ, ತಂತ್ರಜ್ಞಾನ ಮತ್ತು ಭಾರತದ ಯುವಜನತೆಯ ಆಶಯಗಳು ದೇಶದ ಪರಿವರ್ತನೆಗೆ ಚಾಲನೆ ನೀಡುತ್ತಾ ಭವಿಷ್ಯವನ್ನು ರೂಪಿಸುತ್ತಿವೆ ಎಂದು ಪ್ರಧಾನಮಂತ್ರಿ ಪ್ರತಿಪಾದಿಸಿದ್ದಾರೆ. ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರನ್ ಮಾತನಾಡಿ, ವಿಶ್ವವು ಭಾರತವನ್ನು ಅಪಾರ ಪ್ರತಿಭೆಯ ದೇಶವಾಗಿ ಮಾತ್ರವಲ್ಲದೆ ತಂತ್ರಜ್ಞಾನ ವಲಯದಲ್ಲಿ ಪರಿವರ್ತಕ ಶಕ್ತಿಯ ರಾಷ್ಟವಾಗಿಯೂ ನೋಡುತ್ತಿದೆ ಎಂದು ಹೇಳಿದರು. ಮುಂಬೈನಲ್ಲಿ ಚಾಲನೆ ನೀಡಲಾದ ಭಾರತ ಫ್ರಾನ್ಸ್ ನವೋದ್ಯಮ ವರ್ಷವನ್ನು ಉಲ್ಲೇಖಿಸಿದ ಅವರು, ಭಾರತದ ಪ್ರಮುಖ ಸ್ಟಾರ್ಟ್ಅಪ್ಗಳು ಮತ್ತು ನವೋದ್ಯಮಿಗಳನ್ನು ಪರಿಚಯಿಸುವ ಪಾಲುದಾರ ರಾಷ್ಟವಾಗಿ ಆಯ್ಕೆಯಾಗಿರುವುದಕ್ಕೆ ಫ್ರಾನ್ಸ್ ಹೆಮ್ಮೆ ಪಡುತ್ತದೆ ಎಂದು ಹೇಳಿದರು. ಸ್ವಾತಂತ್ರ್ಯ ನಂತರ ಭಾರತದ ಅತಿ ದೀರ್ಘಾವಧಿಯ ಚುನಾಯಿತ ಪ್ರಧಾನಮಂತ್ರಿಯಾಗಿರುವ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆ ಸಲ್ಲಿಸಿದರು. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಮಾತನಾಡಿ, ಜಾಗತಿಕ ಭೂ ರಾಜಕೀಯ ಮತ್ತು ತಂತ್ರಜ್ಞಾನ ಪರಿವರ್ತನೆಯ ಕಾಲಘಟ್ಟದಲ್ಲಿ ಭಾರತವು ವಿಶ್ವಾಸಾರ್ಹ ಪಾಲುದಾರ ರಾಷ್ಟವಾಗಿ ಹೊರಹೊಮ್ಮುತ್ತಿದೆ ಎಂದು ಹೇಳಿದರು. ದೇಶದಲ್ಲಿ 2.3 ಲಕ್ಷಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ಗಳಿದ್ದು, ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ 120 ನವೋದ್ಯಮಿಗಳು ಒಟ್ಟು ನವೋದ್ಯಮಗಳ ಒಂದು ಭಾಗವನ್ನು ಮಾತ್ರ ಪ್ರತಿನಿಧಿಸಿವೆ ಎಂದು ಭಾರತದ ಸಾಮರ್ಥ್ಯದ ಬಗ್ಗೆ ತಿಳಿಸುತ್ತಾ, ಫ್ರಾನ್ಸ್ ಉದ್ಯಮ ವಲಯವು ಭಾರತದಲ್ಲಿ ಹೂಡಿಕೆ, ವಿನ್ಯಾಸ, ನವೋದ್ಯಮ ಹಾಗೂ ಉತ್ಪಾದನೆಯಲ್ಲಿ

0: ಹೆಚ್ಚು ತೊಡಗಿಕೊಳ್ಳುವಂತೆ ಗೋಯಲ್ ಆಹ್ವಾನಿಸಿದರು. ಈ ಕಾರ್ಯಕ್ರಮದಲ್ಲಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್, ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್, ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ಪ್ರಧಾನ ವೈಜ್ಞಾನಿಕ ಸಲಹೆಗಾರ ಅಜಯ್ ಕುಮಾರ್ ಸೂದ್, ಇನ್ಫೋಸಿಸ್ ಸಂಸ್ಥಾಪಕ ನಾರಾಯಣ್ ಮೂರ್ತಿ ಸೇರಿದಂತೆ ಹಲವು ಉದ್ಯಮ ನಾಯಕರು ಉಪಸ್ಥಿತರಿದ್ದರು. ಫ್ರಾನ್ಸ್ನ ನೀಸ್ನಲ್ಲಿರುವ ಐತಿಹಾಸಿಕ ವಿಲ್ಲಾ ಕೆರಿಲೋಸ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ನಡುವೆ ನಿಯೋಗ ಮಟ್ಟದ ಮಾತುಕತೆ ಪ್ರಗತಿಯಲ್ಲಿದೆ. ಉಭಯ ದೇಶಗಳ ನಡುವಿನ ವಿಶೇಷ ಜಾಗತಿಕ ಕಾರ್ಯತಂತ್ರದ ಸಹಭಾಗಿತ್ವವನ್ನು ರಕ್ಷಣೆ, ತಂತ್ರಜ್ಞಾನ ಮತ್ತು ವ್ಯಾಪಾರ ವಲಯಗಳಲ್ಲಿ ವಿಸ್ತರಿಸುವ ಬಗ್ಗೆ ಪ್ರಮುಖವಾಗಿ ಚರ್ಚಿಸಲಾಗುತ್ತಿದೆ. ಭಾರತದ ಬಾಹ್ಯಾಕಾಶ ಆರ್ಥಿಕತೆಯು ಪ್ರಸ್ತುತ 8-9 ಶತಕೋಟಿ ಡಾಲರ್ಗಳಷ್ಟಿದ್ದು ಮುಂದಿನ ದಶಕದಲ್ಲಿ ಸುಮಾರು 40-45 ಶತಕೋಟಿ ಡಾಲರ್ಗಳಿಗೆ ವೃದ್ಧಿಸುವ ನಿರೀಕ್ಷೆ ಇದೆ ಎಂದು ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ನೀತಿ ನಿರೂಪಣೆಯಲ್ಲಿನ ಸುಧಾರಣೆಗಳು, ಬೆಳೆಯುತ್ತಿರುವ ಖಾಸಗಿ ಪಾಲುದಾರಿಕೆ ಮತ್ತು ವೇಗವಾಗಿ ವಿಸ್ತರಿಸುತ್ತಿರುವ ನಾವೀನ್ಯತೆ ಪರಿಸರ ವ್ಯವಸ್ಥೆಯಿಂದಾಗಿ ಈ ಪ್ರಗತಿ ಸಾಧ್ಯವಾಗಲಿದೆ ಎಂದು ಹೇಳಿದ್ದಾರೆ. ಭಾರತದ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಆಗುತ್ತಿರುವ ಬದಲಾವಣೆಯು ದೇಶಾದ್ಯಂತ ಸಂಭವಿಸುತ್ತಿರುವ ದೊಡ್ಡ ಪರಿವರ್ತನೆಯ ಪ್ರತಿಬಿಂಬವಾಗಿದೆ. ಇಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನಗಳು ಕೇವಲ ಪ್ರಯೋಗಾಲಯಗಳಿಗಷ್ಟೇ ಸೀಮಿತವಾಗದೆ ದೇಶದ ಪ್ರಜ್ಞೆಯ ಭಾಗವಾಗಿ ಮಾರ್ಪಟ್ಟಿವೆ ಎಂದು ಡಾ ಸಿಂಗ್ ವಿವರಿಸಿದ್ದಾರೆ. ವಿಜ್ಞಾನ ಮತ್ತು ಸಮಾಜದ ನಡುವೆ ಬೆಳೆಯುತ್ತಿರುವ ಸಂಪರ್ಕ ಇತ್ತೀಚಿನ ವರ್ಷಗಳ ಅತ್ಯಂತ ಮಹತ್ವದ ಸಾಧನೆಗಳಲ್ಲಿ ಒಂದಾಗಿದೆ ಎಂದು ಹೇಳಿರುವ ಅವರು, ಸಾರ್ವಜನಿಕ ಚರ್ಚೆಗಳಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಿಗುತ್ತಿರುವ ಅಭೂತಪೂರ್ವ ಪ್ರಾಮುಖ್ಯತೆಯು ವಿಜ್ಞಾನ ಆಧಾರಿತ ಉಪಕ್ರಮಗಳನ್ನು ನಿರಂತರವಾಗಿ ದೇಶದ ಮುಖ್ಯವಾಹಿನಿಗೆ ತರುತ್ತಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೂರದೃಷ್ಟಿಯನ್ನು ಪ್ರತಿಬಿಂಬಿಸುತ್ತದೆ ಎಂದಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಹಾಗೂ ಗೃಹ ಜ್ಯೋತಿ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸುವುದಿಲ್ಲ. ಈ ಬಗೆಗಿನ ವದಂತಿಗಳಿಗೆ ಸಾರ್ವಜನಿಕರು ಕಿವಿಗೊಡಬಾರದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಇಂದು ಹೇಳಿದ್ದಾರೆ. ನಕಲಿ ದಾಖಲೆ ಸೃಷ್ಟಿಸಿ ಯೋಜನೆಯ ಲಾಭ ಪಡೆಯುತ್ತಿರುವ ಅನರ್ಹರನ್ನು ಗುರುತಿಸಲು ಕ್ರಮ ವಹಿಸಲಾಗಿದ್ದು ಗ್ಯಾರಂಟಿ ಯೋಜನೆ ಮುಂದುವರಿಯಲಿದೆ ಎಂದು ಅವರು ತಿಳಿಸಿದ್ದಾರೆ. ಕೆಲವರು ಮೃತಪಟ್ಟವರ ಹೆಸರಿನಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಖಾತೆ ತೆರೆದು ಯೋಜನೆಯ ಲಾಭ ಪಡೆಯುತ್ತಿದ್ದು ಅರ್ಹರ ದೃಢೀಕರಣಕ್ಕಾಗಿ ಅವರ ಹೆಸರು, ವಿಳಾಸ, ಖಾತೆ ಸಂಖ್ಯೆ ಖಚಿತಪಡಿಸಿಕೊಳ್ಳಲು ಮತ್ತೆ ಅರ್ಜಿ ಸಲ್ಲಿಸಲು ಸೂಚಿಸಲಾಗಿದ್ದು ಯೋಜನೆ ನಿಲ್ಲಿಸುವ ಉದ್ದೇಶವಿಲ್ಲ ಎಂದು ಮುಖ್ಯಮಂತ್ರಿ ಸ್ಪಷ್ಟಪಡಿಸಿದ್ದಾರೆ. ರಾಷ್ಟೀಯ ವಿದ್ಯಾರ್ಥಿ ಲ್ಯಾಪ್ಟಾಪ್ ಯೋಜನೆ 2026ರ ಅಡಿಯಲ್ಲಿ ಉಚಿತ ಲ್ಯಾಪ್ಟಾಪ್ಗಳಿಗಾಗಿ ಅರ್ಜಿಗಳನ್ನು ಸ್ವೀಕರಿಸಲಾಗುತ್ತಿದೆ ಎಂದು ವಾಟ್ಸ್ಆಪ್ನಲ್ಲಿ ಹರಿದಾಡುತ್ತಿರುವ ಸಂದೇಶ ಸತ್ಯಕ್ಕೆ ದೂರವಾಗಿದೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ. ವಾರ್ತಾ ಶಾಖೆ ಪಿಐಬಿಯ ಸತ್ಯಶೋಧನಾ ಘಟಕ ಈ ಮಾಹಿತಿ ಸುಳ್ಳು, ಸರ್ಕಾರ ಇಂತಹ ಯಾವುದೇ ಯೋಜನೆಯನ್ನು ಘೋಷಿಸಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಜನರ ವೈಯಕ್ತಿಕ ಅಥವಾ ಹಣಕಾಸು ಮಾಹಿತಿಯನ್ನು ಸಂಗ್ರಹಿಸಲು ಇಂತಹ ಸಂದೇಶ ಹರಿದಾಡಿರಬಹುದು ಎಂದು ಪಿಐಬಿ ಎಚ್ಚರಿಕೆ ನೀಡಿ ಅನುಮಾನಾಸ್ಪದ ಲಿಂಕ್ಗಳನ್ನು ಕ್ಲಿಕ್ ಮಾಡದಂತೆ ಮನವಿ ಮಾಡಿದೆ. ಭಾರತೀಯ ಧ್ವಜ ಹೊಂದಿದ್ದ ಯಾಂತ್ರೀಕೃತ ಹಡಗು ವಿರಾಟ್ 1 ಒಮಾನ್ ತೀರದಲ್ಲಿ ಎಂಜಿನ್ ಸಮಸ್ಯೆಗೆ ತುತ್ತಾಗಿದ್ದು ಎಲ್ಲಾ 14 ಸಿಬ್ಬಂದಿಯನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸಲಾಗಿದೆ ಎಂದು ಒಮನ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯ ತಿಳಿಸಿದೆ. ಭಾರತೀಯ ನೌಕಾಪಡೆಯ ಐಎನ್ಎಸ್ ಶಾರದಾ ಹಡಗು ಶ್ರೀಲಂಕಾದ ಕೊಲಂಬೋದಲ್ಲಿನ ಪಯಣವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ವಿವಿಧ ವೃತ್ತಿಪರ ತರಬೇತಿ ಹಾಗೂ ಕ್ರೀಡಾ ಕಾರ್ಯಕ್ರಮಗಳಿಂದ ಕೂಡಿದ್ದ ಈ ಭೇಟಿಯು ಭಾರತ ಮತ್ತು ಶ್ರೀಲಂಕಾ ನಡುವಿನ ಸಾಗರ ಸಹಕಾರ ಹಾಗೂ ಸ್ನೇಹವನ್ನು ಮತ್ತಷ್ಟು ಬಲಪಡಿಸಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಭಾರತ ಮತ್ತು ಶ್ರೀಲಂಕಾ ನಡುವಿನ ದೀರ್ಘಕಾಲೀನ ಸಾಗರ ಸಹಭಾಗಿತ್ವದಡಿ ಮಹಾಸಾಗರ ದೃಷ್ಟಿಕೋನಕ್ಕೆ ಅನುಗುಣವಾಗಿ ಪ್ರಾದೇಶಿಕ ಸಾಗರ ಸಹಕಾರ ಮತ್ತು ಭದ್ರತೆಯ ಮೇಲಿನ ಉಭಯ ರಾಷ್ಟಗಳ ಬದ್ಧತೆಯನ್ನು ಈ ಭೇಟಿ ಪುನರ್ ದೃಢೀಕರಿಸಿದೆ ಎಂದು ಸಚಿವಾಲಯ ತಿಳಿಸಿದೆ. ಟರ್ಕಿಯಲ್ಲಿ ಇಂದು ನಡೆದ ಬಿಲ್ಲುಗಾರಿಕೆ ವಿಶ್ವಕಪ್ ಹಂತ 3ರ ಸ್ಪರ್ಧೆಯ ರಿಕರ್ವ್ ಮಿಶ್ರ ತಂಡ ವಿಭಾಗದಲ್ಲಿ

0: ಭಾರತದ ಧೀರಜ್ ಬೊಮ್ಮದೇವರ ಮತ್ತು ಯುವ ಬಿಲ್ಲುಗಾರ್ತಿ ಕುಂಕುಂ ಮೊಹೋದ್ ಚಿನ್ನದ ಪದಕ ಗೆದ್ದಿದ್ದಾರೆ. ಫೈನಲ್ನಲ್ಲಿ ಭಾರತದ ಜೋಡಿ 5-1 ಅಂತರದಿಂದ ದಕ್ಷಿಣ ಕೊರಿಯಾದ ಒಎ ಜಿನ್ ಮತ್ತು ಕಿಮ್ ಜೆ ಡಿಯೋಕ್ ಜೋಡಿಯನ್ನು ಮಣಿಸಿ ಜಯ ಸಾಧಿಸಿತು. ರಿಕರ್ವ್ ಮಿಶ್ರ ತಂಡ ವಿಭಾಗದಲ್ಲಿ ಧೀರಜ್ ಮತ್ತು ಕುಂಕುಂ ಅವರಿಗೆ ಇದು ಮೊದಲ ವಿಶ್ವಕಪ್ ಚಿನ್ನದ ಪದಕವಾಗಿದೆ. ಇಂಗ್ಲೆಂಡ್ನ ಬರ್ಮಿಂಗ್ಹ್ಯಾಂನಲ್ಲಿ ನಡೆದ ಬಾಂಗ್ಲಾದೇಶ ಮತ್ತು ನೆದರ್ಲ್ಯಾಂಡ್ ನಡುವಣ ಐಸಿಸಿ ಟಿ20 ಮಹಿಳೆಯರ ವಿಶ್ವಕಪ್ ಕ್ರಿಕೆಟ್ ಪಂದ್ಯದಲ್ಲಿ ಬಾಂಗ್ಲಾದೇಶ ತಂಡ 6 ವಿಕೆಟ್ಗಳ ಗೆಲುವು ಸಾಧಿಸಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡಿದ ನೆದರ್ಲ್ಯಾಂಡ್ ತಂಡ 20 ಓವರ್ಗಳಲ್ಲಿ 8 ವಿಕೆಟ್ನಷ್ಟಕ್ಕೆ 139 ರನ್ ಗಳಿಸಿತು. ಗುರಿ ಬೆನ್ನತ್ತಿದ್ದ ಬಾಂಗ್ಲಾದೇಶ ಇನ್ನು 5 ಎಸೆತ ಬಾಕಿ ಇರುವಂತೆಯೇ ಜಯ ಸಾಧಿಸಿದೆ. ಎ ಗುಂಪಿನಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಪಂದ್ಯ ಪ್ರಗತಿಯಲ್ಲಿದೆ. ಟಾಸ್ ಗೆದ್ದ ಭಾರತ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ್ ಇನೋವೇಟ್ಸ್ ವೇದಿಕೆಯು ದೇಶದ ಪ್ರತಿಭೆ ಮತ್ತು ಯುರೋಪಿಯನ್ ಬಂಡವಾಳದ ನಡುವಿನ ಸೇತುವೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭಾರತದ ಬಾಹ್ಯಾಕಾಶ ಆರ್ಥಿಕತೆ ಮುಂದಿನ ದಶಕದಲ್ಲಿ 40-45 ಶತಕೋಟಿ ಡಾಲರ್ ತಲುಪುವ ನಿರೀಕ್ಷೆ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ಕರ್ನಾಟಕ ಗ್ಯಾರಂಟಿ ಯೋಜನೆಗಳಲ್ಲಿ ಅನರ್ಹರ ಪತ್ತೆಗೆ ಕ್ರಮ, ಯೋಜನೆ ಮುಂದುವರಿಕೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಟರ್ಕಿಯಲ್ಲಿ ನಡೆದ ಬಿಲ್ಲುಗಾರಿಕೆ ವಿಶ್ವಕಪ್ ಹಂತ 3 ಸ್ಪರ್ಧೆ ರಿಕರ್ವ್ ಮಿಶ್ರ ತಂಡ ವಿಭಾಗದಲ್ಲಿ ಭಾರತದ ಧೀರಜ್ ಬೊಮ್ಮದೇವರ್ ಮತ್ತು ಕುಂಕುಂ ಮೊಹೋದ್ಗೆ ಸ್ವರ್ಣ ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಬಸವಣ್ಣ ರೂಪಿಸಿದ ಭಾರತ ಈ ಕುರಿತು ಮಾತನಾಡಲಿದ್ದಾರೆ ಡಾಕ್ಟರ್ ಚಿನ್ನಸ್ವಾಮಿ ಸೋಸಲೆ.
2: ಕನ್ನಡ ನಾಡಿನ ಪ್ರಭುತ್ವ ಹಾಗೂ ಪ್ರಭುತ್ವ ನಿಯಂತ್ರಕರ ಚರಿತ್ರೆಗೆ 1000 ವರ್ಷಗಳ ಚರಿತ್ರೆ ಇದೆ. ಈ ಚರಿತ್ರೆ ಯಾವ ಪ್ರಜ್ಞಾವಂತ ಪ್ರಜೆಯಲ್ಲಿಯೂ ಸಹ ಪ್ರಶ್ನೆಯನ್ನು ಹುಟ್ಟು ಹಾಕಲಿಲ್ಲ, ಬದಲಿಗೆ ಒಪ್ಪಿಸಿತು, ಆಜ್ಞೆಯನ್ನು ಪಾಲಿಸುವಂತೆ ಮಾಡಿತು. ಹೀಗೆ ಒಪ್ಪಿಸುವ ಹಾಗೂ ಪಾಲಿಸುವ ಪರಂಪರೆ ಹಾಗೂ ಇತಿಹಾಸವನ್ನು ಬದಲಾಯಿಸಿದ ಸಂದರ್ಭವೇ ಕನ್ನಡ ನೆಲದಲ್ಲಿ ಸಂಭವಿಸಿದ 12ನೇ ಶತಮಾನದ ವಚನ ಚಳುವಳಿ. ಈ ವಚನ ಚಳುವಳಿಯ ಆಧಾರ ಸ್ತಂಭವೇ ನಮ್ಮ ಬಸವಣ್ಣನವರು. ಅಂದು ಬಸವಣ್ಣನವರಿಗೆ ಹೆಗಲಿಗೆ ಹೆಗಲಾಗಿ ನಿಂತವರು ಇವರ ಸಮಕಾಲೀನರು ಹಾಗೂ ಬಸವಣ್ಣನವರ ತತ್ವ ಸಿದ್ಧಾಂತಗಳ ಹಿನ್ನೆಲೆಯ ಅನುಯಾಯಿಗಳೂ ಆದ ಶರಣರು ಹಾಗೂ ಶರಣೀಯರು. 12ನೇ ಶತಮಾನದ ಈ ಪ್ರಗತಿಪರ ಚಿಂತಕರ ಕಾಲ ಕನ್ನಡ, ಕನ್ನಡಿಗ ಹಾಗೂ ಕರ್ನಾಟಕವನ್ನು ಪ್ರಜ್ಞಾಪೂರ್ವಕವಾಗಿ ಎಚ್ಚರಿಸಿದ ಕಾಲ.
3: Expecting the bowler to shorten her length. However, Rubab did not do that and in the end it has been tucked away neatly towards square leg for a comfortable single. Mandana on to 35, India 61 for 2. Next delivery is a fuller length delivery this time around from Tasmia Rubab and there's a chance of a run out. However, a big desperate dive from Smriti Mandana ensures that she is home and the run has been taken. She gets up, dusts herself off, takes her gloves off and then gives a thumbs up to her partner at the other end saying that I'm safe and sound, don't you worry about anything. It was on a fuller length in line with the stumps and Harmanpreet Kaur went onto the back foot and after that she used her wrists to close the face and dinged it towards the empty midwicket region. The bowler herself ran, picked it up and hurled it back towards the stump. Alas, she could not score a direct hit or else Mandana might have been in trouble. The next delivery is a bit of a cutter delivered on the shorter side of good length, allows Harmanpreet to hang back and swish across the line. The ball goes towards deep backward square leg, allows for a comfortable single which takes India's score to 64 for 2 after 9.4 overs. So pretty eventful. These middle overs are turning out to be just like you predicted, Ashish.
4: जी बिल्कुल, और यहाँ पर देखने वाली बात ये होगी कि क्या जो मोमेंटम अब इन दोनों बैटर्स को हासिल हो चुका है क्या उसको जारी रख पाएंगे. फिलहाल अगली गेंद और इस बार लेग स्टंप की तरफ हटते हुए सीधे बल्ले से इस गेंद को खेलने में कामयाब रही थी. हालांकि वहाँ पर प्रोटेक्शन है, फील्डर ने गेंद को रोका सीमा रेखा से करीब करीब 8-10 गज अंदर, लेकिन तब तक आसानी के साथ 1 रन के लिए दोनों बैटर्स ने अपना छोर बदल दिया था.
3: So the score moving to 65 with that. 9.5 overs are done. Harmanpreet Kaur on 20. She is back on strike after that single that was taken by Smriti Mandana. Last delivery of the 10th over coming up. Here comes Rubab and beats the bat. It was angled away towards the offside and hung back did the Indian captain. Went for a cut shot but did not make contact. At least that is what we felt on the first look. However, Rubab has made a polite inquiry for caught behind. The umpire has denied it. Then she has a conversation with her captain.

ನೀವು ಕೇಳ್ತಾ ಇದ್ದೀರಿ ನೇರದ ಕಾರ್ಯಕ್ರಮಗಳನ್ನ 102.6 ಮೆಗಾಹರ್ಟ್ಸ್ಗಳಲ್ಲಿ. ಇದೀಗ ಮುಂದಿನ ಚಿತ್ರ ವಿದ್ಯಾಪತಿ. ಕೇಳಿಬರುವ ಧ್ವನಿಗಳು ವಾಸುಕಿ ವೈಭವ್ ಮತ್ತು ಸುಪ್ರಿಯಾ ರಾಮ್, ಸಾಹಿತ್ಯ ಸುಚಿತ್ ವೆಂಕಟರಾಮಣಯ್ಯ.

ಮುಂದಿನ ಹಾಡು ಉಸಿರೆ ಉಸಿರೆ ಚಿತ್ರದ್ದು. ಕೇಳಿಬರುವ ಧ್ವನಿ ವಾಸುಕಿ ವೈಭವ್, ಸಾಹಿತ್ಯ ಕೆ ಕಲ್ಯಾಣ ಅವರದು, ಸಂಗೀತ ಜೋಡಣೆ ವಿವೇಕ್ ಚಕ್ರವರ್ತಿ.

ಮುಂದಿನ ಚಿತ್ರ ಅಮ್ಮ ಐ ಲವ್ ಯು. ಕೇಳಿಬರುವ ಧ್ವನಿ ಸಾಧು ಕೋಕಿಲ, ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ಗುರುಕಿರಣ್ ಅವರದು.

0: ಇದುವರೆಗೂ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರೈಸಿದ್ದ ಸಂದರ್ಭದಲ್ಲಿ ರಾಷ್ಟ್ರೀಯ ಸುದ್ದಿ ವಿಭಾಗ ವಿಶೇಷ ಸರಣಿ ಕಾರ್ಯಕ್ರಮದ ಬಾನುಲಿ ವರದಿ ಕೇಳುವಿರಿ.
1: ಆಕಾಶವಾಣಿ ಹೇ 12 ಸಾಲ ವಿಶ್ವಾಸ ಕೆ ವಿಕಾಸ ಕೆ ಜನ ಕಲ್ಯಾಣ ಕೆ ವಿಶೇಷ ಶೃಂಖಲಾ ಕೆ ಅಂತರ್ಗತ ಆಜ್ ಸುನಿಯೆ ವಿಜ್ಞಾನ ಏವಂ ಪ್ರೌದ್ಯೋಗಿಕಿ ರಾಜ್ಯ ಮಂತ್ರಿ ಸ್ವತಂತ್ರ ಪ್ರಭಾರ ಡಾಕ್ಟರ್ ಜಿತೇಂದ್ರ ಸಿಂಗ್ ಕೆ ಸಾಥ್ ವಿಶೇಷ ಸಾಕ್ಷಾತ್ಕಾರ ಸಾಕ್ಷಾತ್ಕಾರ ಕರ್ ರಹೇ ಹೇ ಗೌರವ್ ಶ್ರೀವಾಸ್ತವ್.
2: ನಮಸ್ಕಾರ, ಬಹುತ್ ಸ್ವಾಗತ ಹೇ ಆಪ್ಕಾ, ಆಪ್ಕೆ ಸಾಥ್ ಮೈ ಹೂ ಗೌರವ್ ಶ್ರೀವಾಸ್ತವ್. ಸೈನ್ಸ್ ಅಂಡ್ ಟೆಕ್ನಾಲಜಿ ಕಿ ಜಬ್ಬಿ ಬಾತ್ ಹೋತಿ ಹೇ ತೋ ಹಮ್ನೆ ದೇಖಾ ಹೇ ಕಿ ಬೀತೆ ಏಕ್ ದಶಕ್ ಮೇ ಯಾ ಯೂಂ ಕಹೇ ಕಿ ಜಬ್ ಸೇ ಮೋದಿ ಸರ್ಕಾರ ಆಯಿ ಹೇ ಬೀತೆ 12 ವರ್ಷೋ ಮೇ ಲಗಾತಾರ್ ಇಸ್ಮೇ ಪ್ರಗತಿ ದೇಖ್ನೆ ಕೋ ಮಿಲ್ ರಹಿ ಹೇ. ಔರ್ ಯೇ ಪ್ರಗತಿ ಯೇ ಭೀ ಹೇ ಕ್ಯೂಂಕಿ ಲಗಾತಾರ್ ಜೋ ಅಲಗ್ ಅಲಗ್ ತರೀಕೆ ಸೇ ಇಸ್ಮೇ ಇನಿಷಿಯೇಟಿವ್ಸ್ ಲಿಯೇ ಗಯೇ ಔರ್ ಲಗಾತಾರ್ ಜೋ ಇಸ್ ಪರ್ ಫೋಕಸ್ ಕಿಯಾ ಗಯಾ ಉಸ್ಸೇ ಆಜ್ ಜೋ ಕ್ರಾಂತಿ ಆಯಿ ಹೇ ವೋ ಬದಲ್ತೆ ದೌರ್ ಕಿ ಏಕ್ ನಯಿ ತಸ್ವೀರ್ ಪೇಶ್ ಕರ್ ರಹಿ ಹೇ. ಇನ್ ತಮಾಮ್ ಅಹಮ್ ಪಹಲುವೋ ಪರ್ ಹಮ್ ಬಾತ್ ಕರೆಂಗೇ ಔರ್ ಜಾನೆಂಗೇ ಕಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೋ ಯಾ ಇಸ್ಕೆ ಅಲಾವಾ ಸ್ಪೇಸ್ ಸೆಕ್ಟರ್ ಹೋ, ಇಸ್ಕೆ ಅಲಾವಾ ಅಗರ್ ಹಮ್ ರಿನ್ಯೂಬಲ್ ಎನರ್ಜಿ ಕಿ ಬಾತ್ ಕರ್ತೆ ಹೇ ಯಾ ಕ್ವಾಂಟಮ್ ಟೆಕ್ನಾಲಜಿ ಕಿ ಬಾತ್ ಕರ್ತೆ ಹೇ. ಯೇ ಸಬ್ ಕುಚ್ ಇತನಾ ಬಡಾ ಹುವಾ ಹೇ ಬೀತೆ 12 ವರ್ಷೋ ಮೇ. ಅಭಿ ಹಾಲ್ ಮೇ ಕಹಾಂ ಪೇ ಹೇ ಔರ್ ಕಿಸ್ ತರಹ ಸೇ ಜೋ ಫ್ಯೂಚರಿಸ್ಟಿಕ್ ಪ್ಲಾನ್ ಹೇ ವೋ ಕ್ಯಾ ಕುಚ್ ಕಹತಾ ಹೇ, ಇಸಿ ಪರ್ ಬಾತ್ ಕರ್ನೆ ಕೆ ಲಿಯೇ ಹಮಾರೆ ಸಾಥ್ ಡಾಕ್ಟರ್ ಜಿತೇಂದ್ರ ಸಿಂಗ್ ಹಮಾರೆ ಸಾಥ್ ಜುಡ ರಹೇ ಹೇ, ವಿಜ್ಞಾನ ಔರ್ ಪ್ರೌದ್ಯೋಗಿಕಿ ಮಂತ್ರಿ. ಸರ್ ಸ್ವಾಗತ ಆಪ್ಕಾ.
3: ಧನ್ಯವಾದ.
2: ಪಹಲಾ ಸವಾಲ್ ಸರ್ ಯಹಿ ಹೇ, 12 ಸಾಲ್ ಔರ್ ಉಸ್ಕೆ ಬಾದ್ ಜೋ ಲಗಾತಾರ್ ಇನಿಷಿಯೇಟಿವ್ಸ್ ಲಿಯೇ ಗಯೇ, ಬಹುತ್ ಬಡಿ ಗತಿ ಮಿಲ್ತಿ ಹುಯಿ ನಜರ್ ಆಯಿ ಹೇ ಸೈನ್ಸ್ ಅಂಡ್ ಟೆಕ್ನಾಲಜಿ ಕೋ, ಕೈಸೆ ಇಸ್ ಸಫರ್ ಕೋ ದೇಖ್ತೇ ಹೇ ಔರ್ ಕ್ಯಾ ಬಡಾ ಹೋನೆ ವಾಲಾ ಹೇ ಜಿಸ್ಸೆ ಭವಿಷ್ಯ ಔರ್ ಜ್ಯಾದಾ ಬೆಹತರ್ ಭಾರತ ಕಾ ನಜರ್ ಆತಾ ಹೇ.
3: ಜೈಸೆ ಕಿ ಆಪ್ನೆ ಕಹಾ ಕಿ ಪ್ರಧಾನ ಮಂತ್ರಿ ಮೋದಿ ಜಿ ಕೆ ಆನೆ ಕೆ ಬಾದ್ ಜಹಾಂ ತಕ್ ವಿಜ್ಞಾನ ಕೋ ಲೇಕರ್ ಕೆ ಅಗರ್ ಆಪ್ ಬಾತ್ ಕರೇ ಯೇ ಸೈನ್ಸ್ ಟೆಕ್ನಾಲಜಿ ಕಿ, ತೋ ಏಕ್ ಪ್ಯಾರಾಡೈಮ್ ಶಿಫ್ಟ್ ಹುವಾ
2: ಜಿ.
3: ಉಸ್ಕಾ ಪ್ರಮುಖ ಬಿಂದು ಏಕ್ ತೋ ಯೇ ಥಾ ಕಿ ಇಸ್ಕೋ ಬಹುತ್ ಜ್ಯಾದಾ ಪ್ರಾಥಮಿಕತಾ ಹಾಸಿಲ್ ಹುಯಿ. ಪಹಲೇ ಸೈನ್ಸ್ ಟೆಕ್ನಾಲಜಿ ಸಂಬಂಧಿತ ವಿಷಯ ಬಹುತ್ ಜ್ಯಾದಾ ಪ್ರಾಥಮಿಕತಾ ನಹೀಂ ಮಿಲ್ತೀ ಥಿ ಪೊಲಿಟಿಕಲ್ ಗವರ್ನಮೆಂಟ್ಸ್ ಕಿ ತರಫ್ ಸೇ. ಅಬ್ ಪ್ರಧಾನ ಮಂತ್ರಿ ಜಿ ಸ್ವಯಂ ಇಸ್ಮೇ ರುಚಿ ಲೇನೆ ಲಗೇ. ದೂಸರಾ ಪ್ರೈವೇಟ್ ಸೆಕ್ಟರ್ ಕೋ ಇನ್ವಾಲ್ವ್ ಕಿಯಾ ಗಯಾ, ಯೇ ಸಮಝ್ತೇ ಹುಯೇ ಕಿ ಅಗರ್ ಆಜ್ ಕಿ ದುನಿಯಾ ಮೇ ಇಸ್ಸೇ ಆಗೇ ಬಢ್ನಾ ಹೇ ತೋ ಹಮ್ ಸೈಲೋಸ್ ಮೇ ನಹೀಂ ಚಲ್ ಸಕ್ತೇ
2: ಜಿ.
3: ಔರ್ ತೀಸರಾ ವಿಜ್ಞಾನ ಮೇ ಜಹಾಂ ಈಸ್ ಆಫ್ ರಿಸರ್ಚ್ ವೋ ತೋ ಲಾಜಿಮ್ ಅನಿವಾರ್ಯ ಹೇ, ಉಸ್ಕೆ ಸಾಥ್ ಸಾಥ್ ಅಂತತಃ ಉಸ್ಕಾ ಲಕ್ಷ್ಯ ಹೇ ಈಸ್ ಆಫ್ ಲಿವಿಂಗ್ ಫಾರ್ ಅ ಸಿಟಿಜನ್, ತೋ ಉಸ್ಕೋ ಸಿಟಿಜನ್ ಸೆಂಟ್ರಿಕ್ ಭೀ ಬನಾಯಾ ಗಯಾ
2: ಜಿ.
3: ಹಮಾರೇ ಬಹುತ್ ಸಾರೇ ಐಸೇ ಇನಿಷಿಯೇಟಿವ್ ಗತ 12 ವರ್ಷೋ ಮೇ ಐಸೇ ರಹೇ ಹೇ ಜಿನ್ಕಾ ಸೀದಾ ಸೀದಾ ತಾಲ್ಲುಕ್ ನಾಗರಿಕ್ ಕೆ ಸಾಥ್ ಹೇ, ನಾಗರಿಕ್ ಕೆ ಜೀವನ್ ಕೆ ಸಾಥ್ ಹೇ. ಜಿಸ್ಕಾ ಪರಿಣಾಮ ಯೇ ಹುವಾ ಹೇ ಕಿ ಆಜ್ ಮೇನ್ ಸ್ಟ್ರೀಮ್ ಮೀಡಿಯಾ ಜೊ ಪಹಲೇ ವಿಜ್ಞಾನ ಸಂಬಂಧಿ ಸಮಾಚಾರೋ ಕೋ ಯಾ ಗತಿವಿಧಿಯೋ ಕೋ ಬಹುತ್ ಜ್ಯಾದಾ ಪ್ರಾಥಮಿಕತಾ ನಹೀಂ ದೇತಾ ಥಾ, ಉಸ್ಮೇ ಭೀ ಜಿಸ್ ತರಹ ಸೇ ಹಮಾರ ಸ್ಪೇಸ್ ಕಿ ಅಚೀವ್ಮೆಂಟ್ಸ್ ಹುಯಿ, ತೋ ಮೈನೆ ಉಸ್ ದಿನ ಭೀ ಕಹಾ ಥಾ ಕಿ ಸ್ಪೇಸ್ ಹಸ್ ಗಿವನ್ ಅಸ್ ಸ್ಪೇಸ್ ಇನ್ ಮೇನ್ ಸ್ಟ್ರೀಮ್ ಮೀಡಿಯಾ ಚಂದ್ರಯಾನ್ ಕೆ ಮಾಧ್ಯಮ ಸೇ. ಅರೋಮಾ ಮೇ ಜಬ್ ಲವೆಂಡರ್ ಆಯಾ ಅಭಿ ಹಾಲ್ ಹೀ ಮೇ ತೀನ್ ಚಾರ್ ಯಾ ದೋ ಯಾ ತೀನ್ ದಿನ ಕಾ ಕ್ಯಾಂಪ್ ಮುಂಬೈ ಮೇ, ತೋ ಹಮಾರೇ ಯುವಾ ಲಗಭಗ 30-40-50 ಲಾಖ ಕಾ ಲವೆಂಡರ್ ತೇಲ್ ಫರೋಖ್ತ ಕರ್ಕೆ ಆಯೇ ಹೇ, ತೋ ಏಕ್ ನಯಾ ಎವೆನ್ಯೂ ರೋಜ್ಗಾರ ಕಾ ಆ ಗಯಾ. ಇಸಿ ಪ್ರಕಾರ ಯದಿ ಹಮ್ ಬಾತ್ ಕರ್ತೆ ಹೇ ಕ್ವಾಂಟಮ್ ಕಿ, ತೋ ಮೀಡಿಯಾ ಕಾ ಭೀ ಉಸ್ಸೇ ತಾಲ್ಲುಕ್ ಹೇ, ಡಿಫೆನ್ಸ್ ಕಾ ಭೀ ತಾಲ್ಲುಕ್ ಹೇ, ಔರ್ ಇಸ್ಲಿಯೆ ಸಬ್ಕೋ ರುಚಿ ಭೀ ಆಯಿ. ಹಮ್ನೆ ಅಪ್ನೆ ಲಿಯೆ 8 ಸಾಲ ಕಾ ಟಾರ್ಗೆಟ್ ರಖಾ ಥಾ, ಉಸ್ಮೇ ಆಧಾ ಹಿಸ್ಸಾ ಜೋ ಹಮೇ 4 ಸಾಲ ತಕ್ ತವಕ್ಕೊ ಥೀ ಕಿ ಹಮ್ ಪೂರಾ ಕರ್ ಲೇಂಗೇ, ವೋ 3 ಸಾಲ ಮೇ ಹೀ ಮುಕಮ್ಮಲ್ ಹೋ ಗಯಾ. ತೋ ಅನೇಕೋ ಐಸೆ ಸ್ಕೈ ಕಾಸ್ಟ್ ಜೋ ಭೀ ಇನ್ಸ್ಟಾಲ್ ಕಿಯಾ ಗಯಾ ಹೇ, ಜಿಸ್ಕೆ ಮಾಧ್ಯಮ ಸೇ ಜಬ್ ಕೊಹರೆ ಕಾ ಮೌಸಮ್ ಹೋತಾ ಹೇ ತೋ ಬಹುತ್ ದಿಕ್ಕತ್ ಆತೀ ಹೈ ಫ್ಲೈಟ್ಸ್ ಮೇ, ಪೈಲಟ್ ಕೋ ಭೀ ದಿಕ್ಕತ್ ಆತೀ ಹೈ, ಯಾತ್ರಿಯೋ ಕೋ ಭೀ ಅಸುವಿಧಾ ಹೋತೀ ಹೈ. ತೋ ಉಸ್ಮೇ ಬಹುತ್ ಸಾರಿ ಬೆಹತರಿ ಹೋ, ಕಿಸ್ ಪ್ರಕಾರ ಸೇ ಫಾಗ್ ಕಿ ಪ್ರಿಡಿಕ್ಷನ್ ಔರ್ ಜ್ಯಾದಾ ಎಕ್ಯುರೇಟ್ ಪ್ರಿಸೈಸ್ ಹೋ ಟೈಮಿಂಗ್, ತೋ ಯೇ ಚೂಂಕಿ ನಾಗರಿಕೋ ಕೆ ಸಾಥ್ ಸಂಬಂಧಿತ ಯೇ ವಿಷಯ ಹೇ. ಇಸಿ ಪ್ರಕಾರ ಚಾಹೆ ಆಪ್ ಹಮಾರಾ ಗವರ್ನೆನ್ಸ್ ಕಾ ಲೇ ಲೀಜಿಯೇ, ತೋ ಹಮಾರಾ ಸಿಪಿ ಗ್ರಾಮ್ ಮಾಡಲ್ ಹೇ ಜಿಸ್ಕೋ ಹಮ್ನೆ ಎಐ ಚಾಟ್ ಬಾಟ್ ಸಾಥ್ ಜೋಡ್ ದಿಯಾ ಅಭಿ ದೋ ಹೀ ದಿನ ಪಹಲೇ ಕಿ ಬಾತ್ ಹೇ. ತೋ ಉಸ್ಸೇ ಭೀ ಆಮ್ ನಾಗರಿಕ ಜಹಾಂ ಏಕ್ ಜಮಾನೆ ಮೇ 2014 ಸೇ ಪಹಲೇ ಕುಲ್ ಮಿಲಾ ಕರ್ಕೆ ಹಮಾರೇ ಯಹಾಂ ಸರ್ಕಾರ ಮೇ 2 ಲಾಖ ಶಿಕಾಯತೆ ಆತಿ ಥಿ ಪೂರೇ ಹಿಂದೂಸ್ತಾನ್ ಸಾಲ್ ಭರ್ ಮೇ. ಆಜ್ ವಹಿ ಸಂಖ್ಯಾ ಬಢ್ ಕರ್ಕೆ 25-30 ಲಾಖ ಹೋ ಗಯಿ, ಕ್ಯೂಂಕಿ ಲೋಗೋ ಕಿ ರುಚಿ ಬಢಿ, ಕ್ಯೂಂಕಿ ವಿ ವರ್ ಪ್ರಾಂಪ್ಟ್, ವಿ ವರ್ ರೆಸ್ಪಾನ್ಸಿವ್, ವಿ ವರ್ ಫಾಲೋಯಿಂಗ್ ಟೈಮ್ ಲೈನ್. ಹಮಾರೇ 95-97% ಜಹಾಂ ಪುರಾನೆ ಜಮಾನೆ ಮೇ 2-2.5 ಮಹೀನೆ ಲಗತೆ ಥೆ ಅಗರ್ ಜವಾಬ್ ಆಯೆ, ಜವಾಬ್ ಕೈ ಬಾರ್ ಆತಾ ಹಿ ನಹೀ ಥಾ. ವಹಾಂ ಹಮ್ನೆ ಯೇ ಸುನಿಶ್ಚಿತ ಕಿಯಾ ಕಿ ಹರ್ ಗ್ರೀವೆನ್ಸ್ ಕಾ ಜವಾಬ್ ಭೀ ಆಯೇಗಾ, ಎಐ ಡ್ರಿವನ್ ಭೀ ಹೋಗಾ ಔರ್ ಕೋಯಿ ಹ್ಯೂಮನ್ ಬಾತ್ ಭೀ ಕರೇಗಾ ಉಸ್ಸೇ, ಔರ್ ಉಸ್ಕಿ ಟೈಮ್ ಲೈನ್ ಘಟಾ ಕರ್ಕೆ 12-13 ದಿನ ಕರ್ ದಿ ಗಯೇ, ಬಹುತ್ ಜಲ್ದಿ 1 ಹಫ್ತಾ ಹೋ ಜಾಯೇಗಿ.
2: ಬಿಲ್ಕುಲ್ ಸರ್, ಇಸ್ಕೆ ಅಲಾವಾ ಭೀ ಹಮ್ನೆ ದೇಖಾ ಹೈ ಕಿ ಜಬ್ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಜೋ ಭೀ ಹಮ್ನೆ ಹಾಲ್ ಹೀ ಮೇ ದೇಖಾ ಕಿ ಬಹುತ್ ಕೀರ್ತಿಮಾನ್ ಔರ್ ಉಪಲಬ್ಧಿ ಹಾಸಿಲ್ ಕರ್ತೆ ಹುಯೇ ನಜರ್ ಆಯಾ, ಕಿತ್ನಾ ಬಡಾ ಚಾಲೆಂಜ್ ಥಾ ಕ್ಯೂಂಕಿ ಹೋಮಿ ಬಾಬಾ ನೇ ಇಸ್ಕಿ ನೀವ್ ಬಹುತ್ ಪಹಲೇ ರಖಿ ಥಿ ಕಿ ಇಸ್ಕೋ ಅಲಗ್ ಅಲಗ್ ಫೇಸಸ್ ಮೇ ಕಿಯಾ ಜಾಯೇಗಾ, ಪಹಲಾ ದೂಸರಾ ಫೇಸ್ ಔರ್ ಉಸ್ಕೆ ಬಾದ್ ತೀಸರೇ ಕಿ ಔರ್ ಆಗೇ ಬಢ್ನಾ ಥೋರಿಯಮ್, ಕ್ಯೂಂಕಿ ಹಮಾರೇ ಪಾಸ್ ಬಹುತ್ ಜ್ಯಾದಾ ಯೇ ಮಾತ್ರಾಯೇ ಕಿಸ್ ತರಹ ಸೇ ದಿಖಾತಿ ಹೈ ಕಿ ಭಾರತ.

ಆಕಾಶವಾಣಿ ಚಿತ್ರದುರ್ಗ, ನೀವು ಕೇಳ್ತಾ ಇದ್ರಿ ನಿರ್ಣಯದ ಕಾರ್ಯಕ್ರಮಗಳನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ. ಇದೀಗ ಕೇಳಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಗೆಳೆಯ ಚಿತ್ರದ ಗೀತೆಯನ್ನು ಕೇಳಿಬರುವ ಧ್ವನಿ ಸೋನು ನಿಗಮ ಅವರದು. ಸಾಹಿತ್ಯ ಜಯಂತ್ ಕಾಯ್ಕಿಣಿ, ಸಂಗೀತ ಮನೋಮೂರ್ತಿ.

ಕೇಳುಗರೆ ಗಮನಿಸಿ, ಇದೊಂದು ಪ್ರಕಟಣೆ. 2026-27 ಸಾಲಿನ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿ ಕಾರ್ಯನಿರ್ವಹಿಸುತ್ತಿರುವ ಮೆಟ್ರಿಕ್ ನಂತರ ಬಾಲಕ ಮತ್ತು ಬಾಲಕಿಯರ ವಿದ್ಯಾರ್ಥಿನಿಲಯಗಳಿಗೆ ಪ್ರವೇಶಕ್ಕಾಗಿ ಹೊಸದಾಗಿ ಪ್ರವೇಶ ಬಯಸುವ ಅಲ್ಪಸಂಖ್ಯಾತರ ಸಮುದಾಯದವರಾದ ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್, ಬೌದ್ಧ, ಸಿಖ್, ಪಾರ್ಸಿ ಮತ್ತು ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಇತರೆ ಹಿಂದುಳಿದ ವರ್ಗಗಳ ಅರ್ಹ ವಿದ್ಯಾರ್ಥಿಗಳು ಅರ್ಜಿಯನ್ನು ರಾಜ್ಯ ವಿದ್ಯಾರ್ಥಿನಿಲಯ ತಂತ್ರಾಂಶದ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30 ಜೂನ್ 2026. ಹೆಚ್ಚಿನ ಮಾಹಿತಿಗಾಗಿ ಇಲಾಖೆಯ ವೆಬ್ಸೈಟ್ http://shp.karnataka.gov.in ಅಲ್ಲಿ ಅರ್ಜಿ ಸಲ್ಲಿಸಲು ಸೂಚಿಸಿದೆ. ಪ್ರಕಟಣೆ ಕೇಳಿದಿರಿ. ಇದೀಗ ಕನ್ನಡ ಚಿತ್ರಗೀತೆಗಳನ್ನು ಮುಂದುವರಿಸ್ತಾ ಇದೀಗ ಕೇಳಿ ರಾಬರ್ಟ್ ಚಿತ್ರದ ಗೀತೆ. ಕೇಳಿಬರುವ ಧ್ವನಿ ಶ್ರೇಯಾ ಘೋಷಾಲ್ ಅವರದು, ಸಾಹಿತ್ಯ ಯೋಗರಾಜ್ ಭಟ್, ಸಂಗೀತ ಅರ್ಜುನ್ ಜನ್ಯ.

ಆಕಾಶವಾಣಿ ಚಿತ್ರದುರ್ಗ ನೀವು ಕೇಳ್ತಾ ಇದ್ದೀರಿ ನಿಲಯದ ಕಾರ್ಯಕ್ರಮಗಳನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ. ಇದೀಗ ಕಾರ್ಯಕ್ರಮ ವಚನಗಳು. ಆರಂಭದಲ್ಲಿ ಕೇಳೋಣ ಸಿದ್ಧರಾಮೇಶ್ವರ ಅವರ ರಚನೆ, ಸ್ವರ್ಣಲತಾ ಜ್ಯೋತಿಪ್ರಕಾಶ್ ಅವರ ಗಾಯನದಲ್ಲಿ ಬೇಡ ಬೇಡಯ್ಯ ಕಾಡಲಾಗದ ಎನ್ನ.

ಕೇಳುಗರೇ ಗಮನಿಸಿ, ನಾಳೆ ಸಂಜೆ 5:30 ಯುವತರಂಗ ಕಾರ್ಯಕ್ರಮದಲ್ಲಿ ಹಿರಿಯೂರು ತಾಲೂಕು ಬುರ್ಜನರೊಪ್ಪ ಬಹುಮುಖ ಪ್ರತಿಭೆ ಶ್ರೀಹರಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ನಿರಂಜನಮೂರ್ತಿ ಆರ್ ಪಂಡರಾಳ್ಳಿ. ಇನ್ನು ನಾಳೆ ಸಂಜೆ 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿನ್ನ ಸಮುದ್ರ ಗ್ರಾಮದ ತಂಬೂರಿ ಉಮಾನಾಯಕ ಹಾಗೂ ಸಂಗಡಿಗರಿಂದ ಲಂಬಾಣಿ ಪದ ಕೇಳುವಿರಿ. 6:51 ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಭಾಗ 93, ವಿಷಯ ದ್ವೀಪಗಳು. ಈ ವಿಷಯ ಕುರಿತು ಮಾಹಿತಿ ನೀಡುತ್ತಾರೆ ಎಂ ಶೋಭಾ ಆದ್ರಿಕಟ್ಟಿ, ಪಿಎಂ ಸುಮಾ ಅನಿವಾಳ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ ಆರಾಧ್ಯ, ಸೋಮೇನಹಳ್ಳಿ ಪ್ರಾಯೋಜಕರು, ಕೃಷಿ ಇಲಾಖೆ, ಚಿತ್ರದುರ್ಗ. ನೀವು ಕೇಳ್ತಾ ಇದ್ದೀರಿ ಕಾರ್ಯಕ್ರಮಗಳನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ. ಕಾರ್ಯಕ್ರಮದಲ್ಲಿ ವಚನಗಳನ್ನು ಕಡೆಯ ವಚನ ರಚನೆ ಚನ್ನಬಸವಣ್ಣ, ಕೇಳಿಬರುವ ಗಾಯನ ಎಸ್ ಶಂಕರ್ ಅವರದು, ಅಯ್ಯ ಸಜ್ಜನ ಸದ್ಭಾವಿಗಳ ಸಂಘದಿಂದ

ಆಕಾಶವಾಣಿ ಚಿತ್ರದುರ್ಗ ಭಾವಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ. ಕುವೆಂಪು ಅವರ ರಚನೆ ಇರುವ ಸಿ ಅಶ್ವಥ್ ಅವರ ಸಾಹಿತ್ಯ ಸಂಯೋಜನೆಯಲ್ಲಿ ನರಸಿಂಹನಾಯಕ ಹಾಗೂ ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ ಕೇಳಿ ಈ ಒಂದು ಭಾವಗೀತೆಯನ್ನು.

ಕುವೆಂಪು ಅವರ ರಚನೆ ಇರುವ ಸಿ ಅಶ್ವಥ್ ಅವರ ಸಾಹಿತ್ಯ ಸಂಯೋಜನೆಯಲ್ಲಿ ನರಸಿಂಹನಾಯಕ ಹಾಗೂ ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ ಕೇಳಿ ಈ ಒಂದು ಭಾವಗೀತೆಯನ್ನು.

ಇದುವರೆಗೂ ಭಾವಗೀತೆಗಳನ್ನು ಕೇಳಿದಿರಿ. ಇದಾಗಿತ್ತು ಇವತ್ತಿನ ಭಾವಗೀತೆಗಳ ಕಾರ್ಯಕ್ರಮ. ಇದೀಗ ಕಾರ್ಯಕ್ರಮ ನಾಟಕ ಮುದ್ದಣ್ಣ ಮನೋರಮ, ರಚನೆ ಆರ್ಯ ಆಚಾರ್ಯ, ನಿರ್ದೇಶನ ಮಂಜುಳಾ ಪುರಾಣಿಕ್.

0: ಕರ್ನಾಟಕ ಮುದ್ದಣ ಮನೋರಮೆ. ರಚನೆ ಆರ್ಯ ಆಚಾರ್ಯ. ಪರಿಕಲ್ಪನೆ ಮತ್ತು ನಿರ್ದೇಶನ ಅನಿಲ್ ದೇಸಾಯಿ. ಕೇಳಿ ನಾಟಕ ಮುದ್ದಣ ಮನೋರಮೆ.
1: ಕವಿ ಮುದ್ದಣರು ತನ್ನ ಹೆಂಡತಿ ಮನೋರಮೆಗೆ ಕರ್ನಾಟಕದ ಕವಿ ಹರಿಹರ ಷಡಕ್ಷರ ಮುಂತಾದವರ ಜೋಗುಳ ಹಾಡು ಹೇಳುತ್ತಿದ್ದರು.
2: ಜೋ

0: ಮಂಗಳಮಯವಾದ ಕೇಳುಗರೆ, ಮಂಗಳೂರಿನ ನಂದಳಿಕೆಯ ಈ ಮುದ್ರಣ ಕವಿ 19ನೇ ಶತಮಾನದ ಕೊನೆಯಲ್ಲಿ ತನ್ನ 31 ವರ್ಷ ಬದುಕಿನಲ್ಲಿ ಒಬ್ಬ ಸಾಮಾನ್ಯ ಮಾಸ್ತರರಾಗಿ ಬಾಳಿದರು. ತನ್ನ ಮುದ್ದಿನ ಹೆಂಡತಿ ಮನೋರಮಿಗೆ ಖುಷಿ ಕೊಡಲು ಗಂಡ ಹೆಂಡಿರ ಪ್ರೀತಿಯ ಸಂವಾದ ರೂಪದಲ್ಲಿ ರಾಮಾಶ್ವಮೇಧ ಎಂಬ ಪ್ರಸಿದ್ಧ ಗದ್ಯ ಕಾವ್ಯವನ್ನು ಬರೆದದ್ದು ಸಜ್ಜನರಾದ ನಿಮಗೆಲ್ಲ ಚೆನ್ನಾಗಿ ಗೊತ್ತು. ಆ ಕಾವ್ಯವನ್ನು ಹೀಗೆ ಆರಂಭಿಸಿದರು. ಓಹೋ, ಕಾಲಪುರುಷನಿಗೆ ಶರೀರದಲ್ಲಿ ಆರೋಗ್ಯವಿಲ್ಲವಲ್ಲವೇ? ಕಾಂತಿಹೀನಾಗಿದ್ದಾನಲ್ಲದೆ ಅವನಿಗೆ ಲವಲವಿಕೆ ಇಲ್ಲವಲ್ಲವೇ? ಹೊಟ್ಟೆಯೊಳಗೇನೋ ಗುಡುಗುಡು ಶಬ್ದವಾಗುತ್ತಿದೆಯಲ್ಲ? ಹೀಗೆ ನಾಡು ಕಾಡು ಮನೋಹರವಾಗಿ ಕಾಣುವಂತೆ ಮಾಡಿದ ಮಳೆಗಾಲದಲ್ಲಿ ಮುದ್ದಣ್ಣನು ಮನೆಗೆ ಬರುತ್ತಿರಲು ಅವನ ಹೆಂಡತಿಯಾದ ಮನೋರಮೆ ಬಂದು ಕೈ ಹಿಡಿದುಕೊಂಡು ಒಳಗೆ ಮಣೆ ಹಾಕಿ ಕುಳ್ಳಿರಿಸಿ ರುಚಿಕರವಾದ ಹಣ್ಣನ್ನು ತಿನ್ನುವುದಕ್ಕೆ ಕೊಟ್ಟು ಕೆನೆ ಹಾಲನ್ನು ಕುಡಿಯುವುದಕ್ಕೆ ಕೊಟ್ಟು ಉಪಚಾರ ಮಾಡಿದಳು.
1: ಮುದ್ದನ ಪ್ರಿಯ, ಹಗಲು ಇರುಳು ಸುರಿಯುತ್ತಿರುವ ಕೊನೆಯಿಲ್ಲದ ಜಡೆಮಳೆಯಿಂದ ನನ್ನ ಮನಸ್ಸಿಗೆ ಬೇಸರವಾಗಿದೆ ಮಾರಾಯ. ಆದುದರಿಂದ ಒಂದು ಯಾವುದಾದ್ರೂ ಒಳ್ಳೆಯ ಕಥೆಯನ್ನು ಹೇಳು ಸಖ.
2: ಪ್ರಾಣೇಶ್ವರಿ, ಮನೋರಮೆ, ಯಾವ ಸೊಗಸಾದ ಕಥೆಯನ್ನು ಹೇಳಲಿ? ಏನು, ಭೋಜ ಪ್ರಬಂಧವೋ, ವಿಕ್ರಮ ವಿಜಯವೋ, ಅಥವಾ ಮಹಾವೀರ ಚರಿತವೋ?
1: ಅದಾವುದೂ ಬೇಡ, ರಾಮಾಯಣದಲ್ಲಿ ಯಾವುದಾದರೂ ಒಂದು ಸರಿ.
2: ಲೋಕದಲ್ಲಿ ಎಷ್ಟೋ ರಾಮಾಯಣದ ಕಥೆಗಳಿವೆ.
1: ಅಲ್ಲ, ಶ್ರೀರಾಮನು ಅಶ್ವಮೇಧ ಯಾಗ ದೀಕ್ಷೆಯನ್ನು ಹಿಡಿದನು ಎಂದು ಹೇಳುತ್ತಾರೆ.

0: ಅಲ್ಲವೇ, ಆ ಕಥೆಯೇ ಆಗಬಹುದು.
1: ಆಯ್ತು, ಯಾವ ಧಾಟಿಯಲ್ಲಿ ಹೇಳಲಿ, ಪದ್ಯದಲ್ಲಿ ಹೇಳಲೋ ಅಥವಾ ಗದ್ಯದಲ್ಲೋ?
0: ಪದ್ಯ ವದ್ಯ, ಗದ್ಯ ಹೃದಯ, ಹೃದಯವಾದ ಗದ್ಯದಲ್ಲಿಯೇ ಹೇಳುವುದು ಸರಿ.
1: ಸರಿ, ನಾನು ಹಾಗೆ ಹೇಳಿದರೆ ನೀನು ಬಹುಮಾನ ಕೊಡುವುದೇನು?
0: ಇನ್ನೇನು, ನಾನು ನನ್ನನ್ನೇ ಕೊಡುತ್ತೇನೆ.
1: ಒಳ್ಳೆ ಗಟ್ಟಿಗಿತ್ತಿಯಾದೆಯಲ್ಲ ನೀನು. ಈ ಮುಂಚೆಯೇ ನಿನ್ನ ತಾಯಿ ತಂದೆಗಳು ನಿನ್ನನ್ನು ನನಗೆ ಕೊಟ್ಟಿದ್ದಾರೆ ಎಂಬುದನ್ನು ತಿಳಿಯೇಯ?
0: ಹೋಗಲಿ, ನಾನು ಪರಾಧೀನಿಯಲ್ಲವೇ. ನಾನು ಕಥೆಯನ್ನು ಕೇಳಿ ಅದೂ ನನಗೆ ಸೊಗಸಿದರೆ ನನಗೆ ತಿಳಿದ ಹಾಗೆ ಸನ್ಮಾನ ಮಾಡುತ್ತೇನೆ.
1: ಕಥೆಯನ್ನು ಪ್ರೀತಿಯಿಂದ ಕೇಳಿ ಆ ಬಳಿಕ ಕೊಡೆನೆಂದರೆ ಬಿಡುವವನಲ್ಲ ನಾನು.
0: ಇಲ್ಲ ಇಲ್ಲ,
1: ನೋಡೋಣ ಹೇಳುವುದು ಹೇಗೆ.
0: ತಿರುಳು ಕನ್ನಡದ ಶುಭ್ರ ಮಾತುಗಳಲ್ಲಿ ಕನ್ನಡವು ಕಸ್ತೂರಿಯಲ್ಲವೇ?
1: ಹೌದು ಹೌದು, ಆದರೂ ಸಂಸ್ಕೃತವು ಕನ್ನಡಕ್ಕೆ ಸೇರಿಕೊಂಡರೆ ರತ್ನದ ಮಣಿಯನ್ನು ಚಿನ್ನದ ದಾರದಲ್ಲಿ ಪೋಣಿಸಿದ ಹಾಗೆ ಕಾಂತಿಯುಕ್ತವಾಗುತ್ತದೆ. ಅಲ್ಲಲ್ಲಿ ಸಂಸ್ಕೃತದ ಮಧುರವಾದ ಶಬ್ದಗಳು ಮೆರೆಯುವಂತೆ ತಿರುಳು ಕನ್ನಡದಲ್ಲಿ ಕಥೆಯನ್ನು ಹೇಳುತ್ತೇನೆ ಪ್ರಿಯ. ಶ್ರೀರಾಮನ ಪತ್ನಿ ಸೀತೆಗೆ ಲೋಕ ಪದ್ಧತಿಯಂತೆ ಗರ್ಭಧಾರಣೆಯಾಗಿ ದಿನ ದಿನವೂ ಆ ಗರ್ಭವು ಬೆಳೆದು ಉದರದ ಮೇಲೆ ಕಾಣುವ ಮೂರು ಅಡ್ಡಗೆರೆಗಳು ಇಲ್ಲವಾಗಿ ಮುಖವು ಅಂದವಾಗಿ ಪ್ರಕಾಶಿಸಲು, ಮನಸ್ಸಿನಲ್ಲಿ ಬಯಕೆಗಳು ಕಂಡುಬರಲು ಒಮ್ಮೆ ಅಂತಃಪುರದ ಮುಖಮಂಟಪದಲ್ಲಿದ್ದಾಗ
0: ಏನು ಹೇಳಿದಳು ಸಖ?
1: ಒಡೆಯನೆ, ನನಗೆ ತುಂಬ ಬೇಜಾರಾಗಿದೆ. ಆದುದರಿಂದ ವನಗಳಲ್ಲಿನ ಆಶ್ರಮಗಳ ಋಷಿಪತ್ನಿಯರನ್ನು ಕಂಡು ಸುಖ ಸಲ್ಲಾಪ ಮಾಡಿ ಬರಬೇಕೆಂಬ ಬಯಕೆಯಾಗುತ್ತಿದೆ. ಅದಕ್ಕೆ ರಾಮನು, ಹಾಗೆಯೇ ಆಗಲಿ ಎಂದು ಉತ್ತರವಿತ್ತನು.
2: ರಾಮನ ಆಜ್ಞೆಯಂತೆ ಸೀತೆಯನ್ನು ಲಕ್ಷ್ಮಣ ಕಾಡಿಗೆ ಕರೆದುಕೊಂಡು ಹೋದ. ಆದರೆ ಅದೇ ಹೊತ್ತಿಗೆ ಸೀತೆಯ ಬಗ್ಗೆ ಅಪನುಡಿಯನ್ನು ಕೇಳಿದ ರಾಮ, ಸೀತೆಯನ್ನು ಕಾಡಿನಲ್ಲಿ ಬಿಟ್ಟು ಮರಳಿ ಒಬ್ಬನೇ ಬಾ ಎಂದು ಲಕ್ಷ್ಮಣನಿಗೆ ಹೇಳಿದಾಗ, ಪಾಪ ಸೀತೆಯ ಮಯುದನ ದುಃಖದಿಂದ ಬಸುರಿ ಸೀತೆಯನ್ನು ದಟ್ಟ ಕಾಡಿನಲ್ಲಿ ಒಬ್ಬಳನ್ನೇ ಬಿಟ್ಟು ಮರಳಿ ಬಂದ. ಕಂಗೆಟ್ಟ ಸೀತೆ ಅಳುತ್ತ ಕಾಡಿನಲ್ಲಿ ರಾಮರಾಮ ರಾಮರಾಮ ಎಂದು ಧ್ಯಾನ ಮಾಡುವಾಗ ಮುನಿ ವಾಲ್ಮೀಕಿ ಆಕೆಯನ್ನು ಕಂಡು ತನ್ನ ಆಶ್ರಮಕ್ಕೆ ಕರುಣೆಯಿಂದ ಕರೆದೊಯ್ದರು. ಸೀತೆಯ ಗರ್ಭದಲ್ಲಿ ಲವಕುಶರು ಬೆಳೆಯ ಹತ್ತಿದರು. ಸೀತಾ ವಿರಹದಿಂದ ಅತಿ ದುಃಖಿತನಾಗಿದ್ದ ರಾಮಚಂದ್ರ ಅದನ್ನು ಮರೆಯಲು ಅಗಸ್ತ್ಯರ ಆದೇಶದಂತೆ ಅಶ್ವಮೇಧ ಯಜ್ಞವನ್ನು ಕೈಗೊಂಡ. ಯಜ್ಞ ಕುದುರೆ 56 ದೇಶಗಳಲ್ಲಿ ಸಸೈನ್ಯವಾಗಿ ದಿಗ್ವಿಜಯದಲ್ಲಿ ಓಡಾಡಿತು, ಎಲ್ಲೆಲ್ಲೂ ಗೆಲ್ಲುತ್ತಾ ಬಂತು. ಆದರೆ ದಕ್ಷಿಣದ ಚಕ್ರಾಂಕಪುರದ ರಾಜಕುಮಾರ ದಮನನು ಬೇಟೆಯಾಡುತ್ತಿರುವಾಗ ಕಾಡಿನಲ್ಲಿ ರಾಮನ ಕುದುರೆಯನ್ನು ಕಂಡು ಬಂಧಿಸಿ ಅದನ್ನು ತಡೆಯಲು ಬಂದ ಕುದುರೆಯ ಸೈನಿಕರಿಗೆ ದರ್ಪದಮನ, ಯಾರು ಯಾರು ರಾಮ, ಅವನೇನು ಮಾಡಬಲ್ಲ

0: ದರ್ಪದ ದಮನನು ರಾಮ. ಯಾರು ರಾಮ? ಅವನೇನು ಮಾಡಬಲ್ಲ? ಈಗಲೇ ನಿಮ್ಮ ಒಡೆಯನನ್ನು ಪ್ರೋತ್ಸಾಹ ಮಾಡಿ ಯುದ್ಧಕ್ಕೆ ಕಳುಹಿಸಿ. ಇದೋ ನನ್ನ ತೋಳಿನ ಶಕ್ತಿಯನ್ನು ಪ್ರದರ್ಶಿಸುತ್ತೇನೆ. ಈ ಕುದುರೆಯ ಕಾರಣಕ್ಕಾಗಿ ಯುದ್ಧ ಹೂಡಿ, ಹೋಗಿ, ಹೊರಡಿ ಎಂದು ಕಾವಲಿನ ಸೈನಿಕರನ್ನು ಗದರಿಸಿ ಗರ್ಜಿಸಿದನು.
1: ಏನು ಮೌನವೇ ರಾಣಿ? ದೇವಿ?
2: ಯಾವ ದೇವಿ? ಶ್ರೀದೇವಿಯೋ ಏನು ಭೂದೇವಿಯೋ?
0: ಯಾವ ದೇವಿಯೂ ಅಲ್ಲ, ನಿನ್ನೇ ದೇವಿ ಎಂದು ಕರೆದೆ. ದೇವಿ?
2: ಹೌದಾ? ಹಾಗಾದರೆ ನಾನು ಯಾವ ದೇವಿ?
0: ನೀನು ರತಿದೇವಿ.
2: ಹಾಗಿದ್ದರೆ ನೀನು ಕಾಮದೇವ.
0: ಓ, ಆಗಲಿ, ದೇವಿಯ ಅನುಗ್ರಹ.
2: ಎಲೆ ಮದನ ಮೋಹನ ರಾಜನೇ, ನೋಡೋಣ, ನೀನು ಹೇಳಿದ ರತಿದೇವಿಯನ್ನು ವರ್ಣಿಸು.
0: ಇಗೋ ನೋಡು, ಪ್ರಾರಂಭಿಸುತ್ತೇನೆ. ಅಸಿಯೋಡಲ ಹೂಗಣ್ಣ ಹೆಣ್ಣು, ಸಸಿಮೊಗದ ಕಿಸುವಾಯ, ಪುಸಿ ನಡುವಿನ ರಸಿ, ಮಿಡಿ ಮೊಲೆಯ, ಪಿಡಿ ನಡೆಯ, ಬಿಡು ಜಡೆಯ ನೀರೆ.
2: ಆಹ, ನೀನು ಕವಿಗಳಿಗೆಲ್ಲ ಗುರುವಾಗಿರಬೇಕು.
0: ಹೌದೇ?
2: ಅರ್ಥ ಸ್ಪಷ್ಟವಾಗದ ನಿನ್ನ ಈ ವರ್ಣನೆಯ ಮಾತುಗಳಿಗೆ ಏನು ಹೇಳಲಿ? ತೆಳ್ಳನೆಯ ದೇಹವೇ, ಮುಖದಲ್ಲಿ ಏನು ಗಿಡ, ಕಣ್ಣಿನಲ್ಲಿ ಹೂವೆಲ್ಲಿದೆ, ಸೊಂಟದಲ್ಲಿ ಸುಳ್ಳು ಎಂದರೇನು, ಜಡೆಯನ್ನು ಕೆದರಿಕೊಂಡಿರುವುದಕ್ಕೇನು ದೆವ್ವಮಿಟ್ಟಿಕೊಂಡಿದೆ? ಹೋಗು, ನೀನು ಕಾಮನಲ್ಲ, ಭೀಮ.
0: ಓ ನನ್ನ ಮನೆಯ ದೇವತೆಯೇ, ಇಷ್ಟೊಂದು ಕೋಪವೇ? ನನ್ನ ಅವಿವೇಕದಿಂದ

0: ಬಾಯಿಗಾಗಿರಬೇಕು. ಸರಸ್ವತಿ, ಸುವಿದೇವಿಯೇ, ನನ್ನ ಸತೀರತ್ನವನ್ನು ರತಿಗೆ ಸಮಾನವೆಂದು ಹೊಗಳಿ ಹಾಡುವ ವಾಚಾಳತ್ವವನ್ನು ಕೊಡು ತಾಯೆ. ನಿನಗೆ ನಮಸ್ಕಾರ ಮಾಡುತ್ತೇನೆ ಸುವಿ. ಸುವಿ
1: ಹ್ಮ್
0: ದೇವಿ, ಇನ್ನೂ ಕೋಪವೇ, ಇನ್ನೂ ಮೌನವೇ?

0: ಎನ್ನುವುದೇನು?
1: ಅದು ಸಂಗೀತದಲ್ಲಿ ಹೊಂದಿಕೆಯಾಗಿ ಬರುವ ಒಂದು ಧಾಟಿ ಅಷ್ಟೇ. ರಾಮನ ಮುಂದಿನ ಕಥೆಯನ್ನು ಹೇಳುತ್ತೇನೆ ಕೇಳು.
0: ಹ ಹ ಹೇಳು ಸಖ.
1: ಹ್ಮ್. ಶ್ರೀರಾಮನ ಕುದುರೆ ದರ್ಪದ ದಮನನಿಂದ ಬಂಧನ ಹೊಂದಿದೆ ಎಂದು ಸೇವಕರು ತಿಳಿಸಿದ ಕೂಡಲೇ
0: ಆಮೇಲೆ
1: ಶ್ರೀರಾಮನ ಪ್ರತಾಪಾಗ್ರೆನು ಉಕ್ಕುತ್ತಿರುವ ಅಪಾರವಾದ ಪರಾಕ್ರಮದ ಕೋಪದಿಂದ ಕುಣಿಯುತ್ತಿದ್ದ ಕುಡಿಮೀಸೆಯನ್ನು ಹುರಿಮಾಡಿ.
0: ಏನು ಏನು? ರಾಮನಿಗೆ ಮೀಸೆ? ಹಾಗೆಂದು ಕೇಳಿಯೇ ಇಲ್ಲವಲ್ಲ.
1: ಓ, ಈ ಮೀಸೆಯ ಮೀಮಾಂಸೆ ಸಾಕು. ಈ ರಾಮನಿಗೆ ಮೀಸೆ ಇದ್ದವು ಎಂದು ತಿಳಿದುಕೋ.
0: ಸರಿ ಸರಿ.
1: ಹ್ಮ್, ಕೇಳು. ಕುಣಿಯುತ್ತಿದ್ದ ಕುಡಿಮೀಸೆಯನ್ನು ಹುರಿಮಾಡಿ ಬೆವರುತ್ತಿರುವ ಕೆನ್ನೆಯನ್ನು ಸವರಿಕೊಂಡು ಕಂಪಿಸುತ್ತಿರುವ ಭುಜಗಳನ್ನು ಕೈಗಳಿಂದ ಒತ್ತಿಕೊಂಡು ಬಿಲ್ಲಿಗೆ ಹೆದೆಯನ್ನು ಏರಿಸಿ ಹೆದೆಯ ಮಧ್ಯಭಾಗಕ್ಕೆ ಬಾಣವನ್ನು ಹೂಡಿ ರಥವನ್ನು ಹತ್ತಿ ಚತುರಂಗ ಸೇನಾ ಸಮೇತನಾಗಿ ಕುದುರೆಯನ್ನು ಕದ್ದ ಕಳ್ಳ ಯಾರು ಅವನನ್ನು ತೋರಿಸಿ ಎಂದು
2: ಶತ್ರುಗಳ ಮೇಲೆ ಯುದ್ಧಕ್ಕೆ ಹೊರಟನು. ಅಲ್ಲಿ ದಮನನನ್ನು ಗುರಿಯಿಟ್ಟು ಬಾಣದ ಮಳೆಯನ್ನು ಗರೆಯುತ್ತಾ ಯುದ್ಧ ಮಾಡಿ ದಮನನ ಮಂತ್ರಾಸ್ತ್ರಗಳಿಂದ ಮೂರ್ಛೆ ಹೋದಾಗ ಶತ್ರುಘ್ನ ಪುಷ್ಕಲಾದಿಗಳು ಬಂದು ದಮನನನ್ನು ಸೋಲಿಸಿದರು. ಯುದ್ಧ ಮುಂದುವರೆದು ಕೊನೆಗೆ ದಮನನ ಬಂಧು ಸುಬಾಹು ಘೋರ ಯುದ್ಧ ಮಾಡಿದಾಗ ಕೊನೆಗೆ ರಾಮಭಕ್ತ ಹನುಮಂತನ ಕಾಲಿನ ಹೊಡೆತಕ್ಕೆ ಸಾಮರ್ಥ್ಯ ಕುಂದಿ ಸುಬಾಹು ಎಚ್ಚರ ತಪ್ಪಿ ಬಿದ್ದ.
1: ಸುಬಾಹು ರಾಮಭಕ್ತನಾಗಿದ್ದ. ಅವನ ನಿದ್ದೆಯಲ್ಲಿ ಶ್ರೀರಾಮನು ಪ್ರತ್ಯಕ್ಷನಾದ. ಸುಬಾಹು ರಾಮನನ್ನು ನಿಶ್ಚಲ ಭಕ್ತಿಯಿಂದ ಕೊಂಡಾಡಿದ. ರತಿದೇವಿ, ಇಕೋ ಈ ಹಾಲು ಕುಡಿ. ಮನೋರಮೆ, ಎಲ್ಲ ಗುಡಿಗಳ ಸಂಪತ್ತನ್ನು ಹೊಂದಿದವಳೆ, ಒಂದು ಗುಣ ಮಾತ್ರ ಇಲ್ಲದವಳೆ.
0: ಏನು ಏನೆಂದೆ? ನನ್ನ ಗುಣಗಾನದಲ್ಲಿ ಊನವಾದದ್ದು ಆ ಒಂದು ಯಾವುದೋ?
1: ಚೆನ್ನಾದ ಕಥೆಯನ್ನು ಹೇಳುತ್ತಿರುವವರ ಕಣ್ಣೆದುರಿಗೆ ಪೆದ್ದ ಕತ್ತೆಗಳ ಹಾಗೆ ನಿದ್ದೆಯ ಭಾರದಿಂದ ತೂಕಡಿಸುವ ನಿನ್ನದು ಇದೊಂದು ಹೀನ ಗುಣ. ಬೇಗ ಹಾಲು ಕುಡಿ.
0: ಪ್ರಿಯಕರ, ತೂಕಡಿಸಿದ ಇನ್ನೇನು ಮಾಡಲಿ? ಕಿವಿಗೆ ಸ್ವಾರಸ್ಯವೇ ತೋರದ ಉದ್ದ ಆಟದ ಬರೀ ರಗಳಿ ಉದ್ದವಾದ ಇಂಥ ಕತೆ ಹೇಳಿದರೆ.
1: ಓ ಅತ್ತೆ ಮಗಳೇ, ಮುತ್ತಿನ ಚೆಂಡೆ.
0: ಸುಮ್ಮನೆ ವರ್ಣನೆ ಮಾಡಿ ಮಾಡಿ ಕರೆದು ಕರೆದು ಕರೆಕರೆ ಮಾಡಬೇಡ, ನನಗೇನು ತಲೆನೋವು ಬರ್ತದೆ.
1: ಹಾಗೇಕೆ ರಾಣಿ?
0: ತಲೆ ಬುಡವಿಲ್ಲದ ನಿನ್ನ ಕತೆಗೆ ಪ್ರಿಯಕರ.
1: ಓಹೋ, ನನ್ನ ವಿಸ್ತಾರವಾದ ವರ್ಣನೆಯ ಸೊಗಸಾದ ಕಥೆಯಲ್ಲಿ ತಲೆ ಬುಡ ಇಲ್ಲವೇ? ಸವಿಸ್ತಾರವಾಗಿ ನಿರೂಪಿಸಿದನಲ್ಲ ನಲ್ಲೇ.
0: ಹೇಗೋ ಹೇಗೋ ಸಿಕ್ಕುಗಂಟು ಮಾಡಿ ಹೇಗೋ ಬಿಡಿಸಿ ಹೇಳಿಬಿಟ್ಟರಾಯ್ತೆ ಪ್ರಿಯ.
1: ನನಗೇನು ಗೊತ್ತು, ಕಥೆಯಲ್ಲಿ ಹಾಗಿದೆ. ಈಗ ವಿಸ್ತಾರವಾಗಿ ಹೇಳುತ್ತೇನೆ. ಈ ಧರಣಿ ಮಂಡಲ,
0: ಈ ವರ್ಣನೆಯ ಧರಣಿ ಮಂಡಲ ತರುಣಿ ಮಂಡಲಗಳು ಸಾಕು.
1: ಮತ್ತೆ
0: ಒಂದೂ ಬಿಡದಂತೆ ತಿರುಳನ್ನೇ ಸೇರಿಸಿ ಹೇಳು.
1: ಓಹೋ, ಹಾಗೆಯೇ ಆಗಲಿ. ಮತ್ತೆ ಅರಣ್ಯಕನು ಶತ್ರುಘ್ನಾದಿಗಳಿಗೆ.
0: ಬಿಡು ಬಿಡು ನಿನ್ನ ಮುಂದಿನ ಕವಿತೆ ಗಿವಿತೇನ, ಅದೇನು ಮಂತ್ರವೋ ಕೇಳಿಯೇ ಬಿಡುತ್ತೇನೆ.
1: ಮಂತ್ರ? ಏಕಾಕ್ಷರಿ, ದ್ವ್ಯಕ್ಷರಿ, ತ್ರ್ಯಕ್ಷರಿ, ಚತುರಕ್ಷರಿ, ಪಂಚಾಕ್ಷರಿ, ಷಡಾಕ್ಷರಿ ಮುಂತಾದ ಪ್ರಸಿದ್ಧ ಮಂತ್ರಗಳು ಇವೆ ಅಲ್ಲವೇ?

0: ಅವಕ್ಕೆ ಒಂದೇ ಮಾತಿನ ಸಾಮರ್ಥ್ಯದಿಂದ ಮೂರೂ ಜಗತ್ತುಗಳನ್ನು ನಾಶ ಮಾಡುವ, ಉಳಿಸುವ, ಹೊಗಳುವ, ತೆಗಳುವ, ಅಧೀನಗೊಳಿಸುವ, ಆಳುವ, ಧರಿಸುವ, ಓ ನೂಕಿಬಿಡುವ, ಹೂಳುವ, ಕೇಳುವ ಸತ್ವವುಳ್ಳ ಸಿದ್ಧಿಯುಳ್ಳ ಕವಿಗಳಾದ ನಮ್ಮ ರೀತಿಯನ್ನು ನೀನಿನ್ನೂ ತಿಳಿದಿಲ್ಲ.
1: ನಿನ್ನಲ್ಲಿಯೂ ಸಿದ್ಧಿ ಇದೆಯೇ?
0: ಮತ್ತೆ
1: ಸಾಕು ಸಾಕು, ಚಳಿಯಿಂದ ನಡುಗಬೇಡ. ತಗೋ ಈ ವಸ್ತ್ರ ಹೊದ್ದುಕೋ.
0: ಧನ್ಯವಾದ ಮನೋರಮೆ.
1: ಮಹಿಮಾವಂತ ಮುದ್ದಣ, ನಿನಗೆ ಯಾವಾಗ ಯಾರಿಂದ ಅದರ ಉಪದೇಶವಾಯ್ತು?
0: ಗುರುವಿನಿಂದ, ಬಾಲ್ಯದಲ್ಲಿಯೇ.
1: ನನ್ನ ಒಡೆಯನೆ, ಅದಾವುದು ಮಂತ್ರ ನನಗೆ ಹೇಳು.
0: ಆಹಾ, ಮಂತ್ರವಂತೆ ಇವಳಿಗೆ ಹೇಳಬೇಕಂತೆ ನಾನು.
1: ಅದರ ಹೆಸರೇನೆಂದು ಕೇಳಿದೆ ಅಷ್ಟೇ.
0: ಅದು ಏಳಕ್ಷರದ ಮಂತ್ರ, ಎಲ್ಲ ಮಂತ್ರಗಳಿಗೂ ಮಿಗಿಲಾದದ್ದು. ಸಪ್ತಾಕ್ಷರಿ ಮಂತ್ರ ಎಂದು ಅದ ಹೆಸರು.
1: ಹೌದೇ?
0: ಇರಲಿ ಇರಲಿ, ಆ ವೀಳ್ಯವನ್ನು ಕೊಡು. ಹೀಗೆ
1: ತೆಗೆದುಕೋ ಸಖ. ಹಾ, ಅಂದ ಹಾಗೆ ಆ ಮಂತ್ರದ ಅಭಿಮಾನಿ ದೇವತೆ ಯಾರು? ಹಿಂದೆ ಇದನ್ನು ಜಪಿಸಿ ಸಿದ್ಧಿ ಯಾರು ಪಡೆದರು?
0: ಹೋಗು ಹೋಗು, ಹೀಗೆ ಇವುಗಳನ್ನು ತಿಳಿಯಲು ನಿನಗೇನು ಕೆಲಸ?
1: ಅದೇನು ಮಂತ್ರವೋ ಕೇಳಿಯೇ ಬಿಡುತ್ತೇನೆ. ನನ್ನ ಕೊರಳಿನಾನೆ ಉಂಗುರದಾನೆ.
0: ಏನು ಚಪಲವೋ ಈ ಚಪಲಿಗೆ! ಚಿಕ್ಕ ವಯಸ್ಸಿನ ಹೆಂಡತಿಯರ ಕೈಯಲ್ಲಿ ಸಿಕ್ಕಿಕೊಂಡಿರುವ ಕವಿಗಳ ಬದುಕೇ ಬಲು ಕೆಟ್ಟದ್ದು. ಎಲೆ ಹೆಣ್ಣೆ, ನೀನು ಇದನ್ನು ಯಾರಿಗೂ ಎಂದಿಗೂ ಹೇಳಬಾರದು.
1: ಇಲ್ಲ ಇಲ್ಲ,
0: ಜೋಕೆ
1: ಎಂದೂ ಹೇಳುವುದಿಲ್ಲ, ಆಡುವುದೂ ಇಲ್ಲ.
0: ಹಾಗಾದರೆ ಇಕೋ ಕೇಳು. ಇತರರಿಗೆ ಹೇಳುವುದಿಲ್ಲವೆಂಬ ನಂಬಿಕೆಯ ಮೇಲೆ ಆಣೆ ಮಾಡು.
1: ಹಿಡಿಯ ಆನೆಯನ್ನ, ನಿನ್ನಾಣೆ ಕುಲದೈವದಾನೆ, ಎಂದೂ ಇತರರಿಗೆ ಹೇಳುವುದಿಲ್ಲ ಸಖ.
0: ಭವತೀಭಿ, ಈ ಹೆಂಗಸರನ್ನು ನಂಬಬಾರದೆಂದು ತಿಳಿದವರು ಹೇಳುತ್ತಾರೆ. ನೀನು ಹೇಗೋ ಮರೆತು ಇತರರಿಗೆ ಹೇಳಿ ಗುಟ್ಟನ್ನು ರಟ್ಟು ಮಾಡಿದರೆ ನಮ್ಮಂಥವರ ಬಾಳೇ ಹಾಳಾಗುತ್ತದೆ.
1: ನಾನೇನು ದಡ್ಡಳೆ? ಹೋಗು, ನನ್ನಾಣೆ ಈ ಕಣ್ಣಾಣೆ ಕೇಳುತ್ತೇನೆ.
0: ಹೇಳಲೇ ಹಾಗಿದ್ದರೆ, ಭವತೀ ಭಿಕ್ಷಾಂದೇಹಿ ಎನ್ನುವುದು ಇದೆ ಕವಿಗಳಿಗೆ ಸಿದ್ಧಿಸಿರುವ ಸಪ್ತಾಕ್ಷರಿ ಮಂತ್ರ. ಯಾರಿಗೂ ಹೇಳಬೇಡ ಮತ್ತೆ.
1: ಛೇ, ಹೋಗು, ಸುಮ್ಮನಿರು ರಮಣ. ನಿನ್ನ ಮಾತನ್ನು ನಿಜವೆಂದು ತಿಳಿದುಕೊಂಡೆ. ನೀನು ಕವಿಯೋ ಹಾಸ್ಯಗಾರನೋ? ನಿನ್ನ ಈ ಕಾವ್ಯದ ಸೊಗಸನ್ನು ನಮ್ಮಂಥ ಜಾಣತನವಿಲ್ಲದ ಹೆಂಗಸರು ಕೊಂಡಾಡುವರಲ್ಲದೆ ಇನ್ನೇನು ತಿಳಿದವರು ಮೆಚ್ಚುತ್ತಾರೆಯೇ?
0: ರಮಣಿ, ಈ ಪರಿಹಾಸ ಇಲ್ಲಿಗೆ ಸಾಕು. ಮುಂದಿನ ಕಥೆಯನ್ನು ಕೇಳು.
1: ಹೇಳು ಸಖ.
0: ಹಿಂದೆ ಹೇಳಿದ್ದನಲ್ಲ, ಬಸುರಿ ಸೀತೆಯನ್ನು ರಾಮನ ಮಾತಿನಂತೆ ಲಕ್ಷ್ಮಣ ಕಾಡಿನಲ್ಲಿ ಬಿಟ್ಟು ಬಂದಿದ್ದ.
1: ಹೌದು,
0: ವಾಲ್ಮೀಕಿ ಮುನಿಗಳು ಆಕೆಯನ್ನು ಕಂಡು ತಮ್ಮ ಆಶ್ರಮಕ್ಕೆ ಕರುಣೆಯಿಂದ ಒಯ್ದದ್ದು ಅಂತ ಹೇಳಿದ್ದನಲ್ಲವೇ. ಅಲ್ಲಿ ಸುಂದರಿಯಾದ ಸೀತೆ ಕೆಲವು ದಿನಗಳಲ್ಲಿ ಒಂದು ಶುಭ ಮುಹೂರ್ತದಲ್ಲಿ ನಿರ್ಮಲರಾದ ಅವಳಿ ಮಕ್ಕಳನ್ನು, ಪೂರ್ವ ದಿಕ್ಕೆಂಬ ಸುಂದರಿಯು ಚಂದ್ರ ಸೂರ್ಯರನ್ನು ಹೆರುವ ಹಾಗೆ ಹೆತ್ತಳು. 10 ದಿನಗಳಾದ ಮೇಲೆ ಮುನಿಯು ಆ ಮಕ್ಕಳಿಗೆ ಕುಶನೆಂದು ಲವನೆಂದು ಮುದ್ದಾದ ಹೆಸರುಗಳನ್ನು ಇಟ್ಟು ಕರೆದನು. ಒಂದೇ ಬಗೆಯ ನಿರ್ಮಲವಾದ ಸೌಂದರ್ಯ ಆ ಇಬ್ಬರೂ ಮಕ್ಕಳಲ್ಲಿತ್ತು. 2 ಶರೀರಗಳನ್ನು ಧರಿಸಿದ ಹಾಗೆ ಈ ಇಬ್ಬರೂ ಗೋಚರಿಸುತ್ತಿದ್ದರು. 2 ಬೇರೆ ಬೇರೆ ದೇಹಗಳ ಚಂದ್ರ ಮನ್ಮಥರು ಇದ್ದಕ್ಕಿದ್ದಂತೆ ಪ್ರತ್ಯಕ್ಷರಾದ ಹಾಗೆ ಹುಟ್ಟಿ ಸೌಂದರ್ಯಕ್ಕೆ ಆಟದ ಬಯಲು, ಸದ್ಗುಣಗಳಿಗೆ ವಾಸಸ್ಥಾನ, ಸಂತೋಷದ ನೆಲೆ ಎನ್ನುವಂತೆ ಕಂಡುಬಂದು
1: ಮುಂದೆ
0: ದಿನ ದಿನಕ್ಕೆ ಶುಕ್ಲಪಕ್ಷದ ಚಂದ್ರನಂತೆ ಕಾಂತಿ ತುಂಬಿ ಹೆತ್ತ ತಾಯಿಗೂ ಋಷಿ ವಾಲ್ಮೀಕಿಗೂ ವೃದ್ಧ ಋಷಿಗಳಿಗೂ ಎತ್ತಿ ಆಡಿಸಿ ಸಂತೋಷ ಪಡುವ ಬಾಲಕಿಯರಿಗೂ ಮತ್ತೆ ಎಲ್ಲರಿಗೂ ಮುದ್ದಾದರು. ಅಂಕುರಿಸುತ್ತಿರುವ ಹಲ್ಲು, ಕಿರುನಗೆಯ ಸೊಗಸು, ತೊದಲು ಮಾತಿನ ಅಂದ, ತಪ್ಪು ಹೆಜ್ಜೆಯ ಚೆಲುವು ಇವೆಲ್ಲ ಮನಸ್ಸನ್ನು ಆಕರ್ಷಿಸಲು ಅಲುಗಾಡುವ ಮುಂಗೂದಲುಳ್ಳ ಆ ಬಾಲಕ ಲವಕುಶರು ನೋಟಕ್ಕೆ ಸೊಗಸಾಗಿ ಕಂಡರು ಮನೋರಮೆ.
1: ತುಂಬಾ ಸೊಗಸಾಗಿದೆ ಸಖ.
0: ಮತ್ತೆ ಹಠ ಹಿಡಿದು ಅಳುವ, ಅಳುತ್ತ ತಾಯಿ ಎರಡೂ ಕಡೆಗಳಲ್ಲಿಯೂ ಸೆರಗನ್ನು ಎಳೆಯುವ, ಎಳೆದು ಓಡುವ, ಚೆನ್ನಾಗಿ ಓಡಿ ಎದುರಿನಲ್ಲಿರುವ ಕರಿ ಕೋಡಗದ ಗಡ್ಡವನ್ನು ಎಳೆಯುವ, ಗಡ್ಡವನ್ನು ಎಳೆದು ಸಿಂಹದ ಮರಿಯ ಬಾಲಕ್ಕೆ ಗಂಟು ಹಾಕುವ, ಗಂಟು ಹಾಕಿ ನಗುವ, ನಕ್ಕು ಮುನಿಯನ್ನು ತಬ್ಬಿಕೊಳ್ಳುವ, ತಬ್ಬಿ ಅವರ ಜಟೆಯನ್ನು ಬಿಚ್ಚುವ, ಬಿಚ್ಚಿದ ಕೆಂಗೂದಲ ಜಟೆಗೆ ಬಿಲ್ವ ಪತ್ರೆ ಸಿಕ್ಕಿಸುವ, ಸಿಕ್ಕಿಸಿ ತಾಯಿಗೆ ತೋರಿಸಿ

0: ಚಪ್ಪಾಳೆ ತಟ್ಟುವ, ಚಪ್ಪಾಳೆ ತಟ್ಟಿ ಮುನಿಯ ಕಮಂಡಲವನ್ನು ಕದ್ದು ಬಚ್ಚಿಡುವ. ಬಚ್ಚಿಟ್ಟು ಅವನು ಕದ್ದನೆಂದು ಇವನು, ಇವನು ಕದ್ದನೆಂದು ಅವನೂ ಹೇಳುವ. ಹೇಳಿ ಕೂಡಲೇ ತಂದು ಕೊಡುವ. ತಂದಿತ್ತು ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡೆಯುವ ಲವಕುಶರ ಆಟವು. ಓ ಮಾತೆಯಾದ ಸೀತೆಯ ಒಬ್ಬರದ ಸಂತೋಷ ಸಮುದ್ರವನ್ನು ಎರಡರಷ್ಟು ಉಕ್ಕಿಸಿತು ಮನೋರಮೆ.
1: ಆಹ ಸಖ, ತಾಯಿಯಾದವಳಿಗಷ್ಟೇ ಈ ಸಂತೋಷ ಅರ್ಥ ಆಗ್ತದೆ ರಮಣ. ಮುಂದೇನಾಯ್ತು ಪ್ರಿಯ?
0: ಒಂದು ಸಲ ಮುನಿಯು ಯಾವುದೋ ಅಗತ್ಯದ ಕಾರ್ಯಕ್ಕಾಗಿ ವರುಣಲೋಕಕ್ಕೆ ಹೋಗಬೇಕಾಗಿ ಬಂದಾಗ ಆಶ್ರಮಕ್ಕೆ ಕುಶಲವರನ್ನು ರಕ್ಷಣೆಗೆಂದು ಗೊತ್ತು ಮಾಡಿ ಹೋದನು. ಆಗ ತನ್ನ ಇಚ್ಛೆಯಂತೆ ಯಾವ ಕಡೆಗಾದರೂ ಹೋಗುತ್ತಿದ್ದ ರಾಮನ ಯಜ್ಞದ ಕುದುರೆಯು ಕಾಡಿನಲ್ಲಿ ಆಶ್ರಮವನ್ನು ಪ್ರವೇಶ ಮಾಡಿತ್ತು.
2: ಲವನೊಬ್ಬನೇ ತನ್ನ ಜೊತೆಗಾರರೊಡನೆ ದೂರದಲ್ಲಿ ಕಾಡಿನಲ್ಲಿ ತೋಟದಲ್ಲಿ ವಿನೋದವಾಗಿ ಕಾಲ ಕಳೆಯುತ್ತಿದ್ದಾಗ ಅಲ್ಲಿ ಕುದುರೆಯು ಬಂದು ಬಿಂಕದಿಂದ ಸುಳಿದಾಡಿ ತುಳಿದಾಡಿ ಕಂಡವರನ್ನೆಲ್ಲ ಮೂಸುತ್ತ ಲದ್ದೆ ಹಾಕಿ ಹುಲ್ಲು ಮೇದು ನುಗ್ಗಿ ಆಶ್ರಮದ ತೋಟವನ್ನು, ಅದನ್ನು ನೋಡುತ್ತಿದ್ದವರ ಮನಸ್ಸನ್ನು ಪೂರ್ತಿ ಹುಡಿ ಹುಡಿ ಮಾಡಿ ಕುದುರೆ ಕೆನೆಯುತ್ತಿದ್ದುದನ್ನು ನೋಡಿ ಲವನು ಅವನ ಜೊತೆಗಾರರು ಅದನ್ನು ಹಿಡಿದು ಕಟ್ಟಿಹಾಕಿದರು. ಅಲ್ಲಿ ಕುಶನೂ ಬಂದು ಸೇರಿಕೊಂಡನು. ಕುದುರೆಯ ಹಿಂಬಾಲಕರಾಗಿದ್ದ ಸೈನಿಕರು ಹುಡುಗ ಲವಕುಶರೊಡನೆ ಭಾರಿ ಯುದ್ಧ ಮಾಡಿದರೂ ಸೋತು ಹೋದರು. ಬಾಲಕರಿಬ್ಬರು ತನ್ನ ಸೈನ್ಯವನ್ನು ಸೋಲಿಸಿದ ಸುದ್ದಿ ಕೇಳಿ ಆಶ್ಚರ್ಯಚಕಿತನಾಗಿ ರಾಮನು ಲಕ್ಷ್ಮಣನೊಡನೆ ಬಾಲಕರೊಡನೆ ಯುದ್ಧ ಮಾಡಲು ಬಂದನು. ಯುದ್ಧದಲ್ಲಿ ಬಾಲಕನು ಲಕ್ಷ್ಮಣನ ಬೆಲ್ಲುಗಳನ್ನೇ ಮುರಿದ. ಆಗ ಇನ್ನೊಂದು ಬದಿಯಿಂದ ಕಾದಾಡುತ್ತಿದ್ದ ಕುಶನನ್ನ ನಿಲ್ಲಿಸಿ ರಾಮನು ಮಾತನಾಡಿಸಿದ.
0: ಕುಶನನ್ನು ನಿಲ್ಲಿಸಿದ ರಾಮನು, ಎಲೈ ಹಸುಳೆ, ನೀನು ಯಾರು? ಕುದುರೆಯನ್ನು ಯಾಕೆ ಕಟ್ಟಿಹಾಕಿದೆ? ನನ್ನಾಣೆ, ನನಗೆ ನಿನ್ನಲ್ಲಿ ಪ್ರೀತಿ ಇದೆ. ನೀನು ಮಾಡಿರುವ ಈ ತುಂಟಾಟವನ್ನು, ಸಲ್ಲದ ಕಾರ್ಯವನ್ನು ಮರೆತೆ. ಇಗೋ ನಿನ್ನನ್ನು ರಕ್ಷಿಸುತ್ತೇನೆ ಎಂದು ಹೇಳಿದ.
1: ಆಮೇಲೇನಾಯಿತು ಪ್ರಿಯ?
0: ಕುಶನು ರಾಮನಿಗೆ, ಎಲೈ ರಾಜನೇ, ನಿನ್ನ ಕುದುರೆ ಗಿದರೆಯನ್ನು ನಾನು ಕಟ್ಟಲಿಲ್ಲ. ಚಿಕ್ಕವನು ತಿಳಿಯದೆ ಕಟ್ಟಿಹಾಕಿರಬೇಕು. ನಿಮ್ಮ ಕಡೆಯವರು ಅವನನ್ನು ಸುಮ್ಮನೆ ನೋಯಿಸಿದರಿಂದ ನಮಗೆ ನಿಮ್ಮಲ್ಲಿ ಕೋಪ ಉಂಟಾಯಿತು.
1: ಆಮೇಲೆ?
0: ನಮಗೆ ಅಜ್ಜನೇ ಧನುರಾಚಾರ್ಯ. ಕಾಡಿನಲ್ಲಿ ಹುಟ್ಟಿದೆವು. ತಾಯಿಯ ಹರಕೆ, ಮುತ್ತಜ್ಜನ ರಕ್ಷಣೆ, ಗೆಳೆಯರ ಸ್ನೇಹ, ಹಿರಿಯರ ಪ್ರೀತಿ, ಇವು ನಮಗೆ ಈ ರೀತಿಯ ಶಕ್ತಿಯನ್ನು ಉಂಟು ಮಾಡಿವೆ ಎಂದು ಹೇಳಿದ.
1: ಏನು, ರಾಮನಿಗೂ ಮಕ್ಕಳು ತಂಡವೆಂದು ಗೊತ್ತಾಗಲಿಲ್ಲವೇ?
0: ಸುಮ್ಮನೆ ಕೂಡು, ನಡುವೆ ಮಾತಾಡಬೇಡ. ರಾಮನು ಆ ಮಾತಿಗೆ ತಲೆದೂಗಿ, ಕಿರುಗೂಸುಗಳಾದ ನಿಮಗೂ ನಮಗೂ ಯುದ್ಧ ಸರಿಯಾದುದೇ, ಕುದುರೆಯನ್ನು ಬಿಟ್ಟು ಸುಖವಾಗಿ ಹೋಗಿ ಎಂದನು.
1: ಮುಂದೆ?
0: ಬಳಿಕ ಕುಶನು, ನಿನ್ನ ಈ ಕೊಬ್ಬಿನ ಮಾತು ಹಾಗಿರಲಿ, ಬಂಧಿಸಿದ ಕುದುರೆಯನ್ನು ಹಿಂದಿರುಗಿಸಿ ಬದುಕುವ ಮಾತುಂಟೆ? ನಮ್ಮ ತಾಯಿಯೇ ನಮ್ಮನ್ನು ಹೀಯಾಳಿಸುವುದಿಲ್ಲವೇ? ಅಜ್ಜ ನಮ್ಮನ್ನು ನಿಂದಿಸುವುದಿಲ್ಲವೇ? ನಮ್ಮ ಹಠಕ್ಕೂ ಭುಜಬಲಕ್ಕೂ ಅದರಿಂದ ಕುಂದು ಉಂಟಾಗುವುದಿಲ್ಲವೇ? ನನ್ನನ್ನು, ನನ್ನ ಚಿನ್ನದ ಹಿಳುಕಿನ ಬಾಣದ ಶಿಶುತನವನ್ನು ನೋಡು ಎಂದು ಗದರಿಸಿ ನುಡಿದ.
1: ಅಯ್ಯೋ ಪಾಪ,
0: ವಿಧಿಯು ಹೂಡುವ ಇಂಥ ಮೋಸದ ಆಟಕ್ಕೆ ಏನೆನ್ನೋಣ ಪ್ರಿಯ. ಕುಶನಿಗೆ ಈತನೇ ತನ್ನ ತಂದೆ ಎಂದು ತಿಳಿದಿದ್ದರೆ ಬಾಣವನ್ನು ಪ್ರಯೋಗಿಸುತ್ತಿದ್ದನೆ?
1: ಇಲ್ಲ ಇಲ್ಲ ಇಲ್ಲ,
0: ಮತ್ತೊಂದು ಮಗದೊಂದು ಬೇರೊಂದು ಬಾಣವನ್ನು ಸೆಳೆದು ಬಿಡುತ್ತಾ ಕುಶನು ರಾಮನ ದೇಹವನ್ನು ಚಿಗುರಿಟ್ಟ ಅಶೋಕ ವೃಕ್ಷಕ್ಕೆ ಸಮಾನವಾಗಿ ಮಾಡಲು ರಾಮನು ಕೋಪದಿಂದ ಬಿಲ್ಲನ್ನು ಹಿಡಿದು ಪ್ರಸಿದ್ಧವಾದ ರಾಮಬಾಣವನ್ನು ಹೂಡಿ ಪ್ರಯೋಗ ಮಾಡಿದನು. ಏನಾಶ್ಚರ್ಯ, ಆ ಬಾಣವು ಮುಂದೆ ನುಗ್ಗಿ ಗುರಿ ತಪ್ಪಿ ಹೋಯಿತು. ದೇವಿ ಕೇಳು, 14 ಲೋಕಗಳನ್ನು ಗೆದ್ದು ಮೆರೆದು ತಾನು ಸಾಹಸಿ ಎಂಬ ಪರಾಕ್ರಮದ ದರ್ಪದಿಂದ ಯುದ್ಧ ಮಾಡುವ ರಾವಣನ ಶರೀರವನ್ನು ಸಮುದ್ರದ ಮೀನುಗಳಿಗೆ ಎರೆಹುಳುಗಳಾಗುವಂತೆ ಚೂರು ಚೂರುಗಳಾಗಿ ಕತ್ತರಿಸಿ ಮೆರೆದ ಸಮರವೀರ ರಾಮನಿಗೆ ಹುಡುಗರಾಟದ ಗುಂಪಿನ ಹಸುಳೆಗಳ ದೆಸೆಯಿಂದ ಸೋಲಾಯಿತಲ್ಲವೇ? ಲಕ್ಷ್ಮಣನ ಕತ್ತಿ ಮೊನಚಾದ ಚೂರಾಯಿತು. ರಾಮನ ಬಾಣಕ್ಕೆ ಅವರು ಹೆದರದವರಾದರಲ್ಲವೇ?
1: ಹೌದು ಹೌದು.
0: ರಮೆ, ಮನೋರಮೆ, ನನ್ನ ಕಣ್ಣೆ, ಓ ಹೆಣ್ಣೆ, ಹೀಗೆ ದೇವತೆಗಳೆಲ್ಲ ಆಕಾಶದಲ್ಲಿ ಗುಂಪುಗೂಡಿ ಆಶ್ಚರ್ಯ ಪಡುವಂತೆ ರಾಮ ಲಕ್ಷ್ಮಣರೊಡನೆ ಲವಕುಶರು ಯುದ್ಧ ಮಾಡುತ್ತಿದ್ದರು. ಆಗ ವರುಣಲೋಕಕ್ಕೆ ಹೋಗಿದ್ದ ವಾಲ್ಮೀಕಿ ಬಾಲಕರ ಸ್ಥಿತಿಯನ್ನು ನಾರದರಿಂದ ತಿಳಿದುಕೊಂಡರು. ಅಲ್ಲಿ ನಿಲ್ಲದೆ ತನ್ನ ಆಶ್ರಮಕ್ಕೆ ಬಂದು ಅಲ್ಲಿ ಎಲ್ಲ ಸುದ್ದಿ ತಿಳಿದುಕೊಂಡು ಯುದ್ಧದ ಜಾಗಕ್ಕೆ ಬೇಗನೆ ಬರುತ್ತಾ ಮುನಿಪನು ಯುದ್ಧ ಪರಾಕ್ರಮವೇ

0: ಮೂರ್ತಿಗೊಂಡಂತಿದ್ದ, ಹೆದರದೆ ಬಾಡದೆ ಸಾಹಸಮಲ್ಲರೊಡನೆ ಯುದ್ಧ ಮಾಡುತ್ತಿದ್ದ ಕುಶಲವರನ್ನು ಕಂಡು ತಲೆದೂಗಿ ಹತ್ತಿರಕ್ಕೆ ಬಂದು, ಓ ಓ ನಿಲ್ಲಿಸಿ ನಿಲ್ಲಿಸಿ ಎಂದು ಹೇಳಿ ತಡೆದರು. ಮಕ್ಕಳನ್ನು ತಬ್ಬಿಕೊಂಡು ರಾಮಲಕ್ಷ್ಮಣರಿಗೆ ಕಾಣಿಸಿಕೊಂಡರು. ಏನಿಲೇ, ಕಥೆಯ ಕೊನೆಗೆ ಹೂಂಗುಟ್ಟದೆ ಏನೂ ಮಾತನಾಡದೇ ಇದ್ದೀಯೇ?
1: ಭಯವಿಲ್ಲದ ಮಕ್ಕಳ ಸಾಹಸಕ್ಕೆ ಆಶ್ಚರ್ಯಪಟ್ಟು ಇಷ್ಟೂ ಹೊತ್ತು ಮೌನವಾಗಿದ್ದೆ ಸಖ.
0: ಹೌದೇ, ನೀನೊಬ್ಬಳೇ ಅಲ್ಲ, ಆಕಾಶದಲ್ಲಿ ಸ್ವರ್ಗದ ಸ್ತ್ರೀಯರು ಕೂಡ ನೋಡಿ ಆಶ್ಚರ್ಯಪಟ್ಟು ಪರವಶಗೊಂಡರು.
1: ಮುಂದೇನಾಯಿತು?
0: ರಾಮಲಕ್ಷ್ಮಣರು ತಡ ಮಾಡದೆ ವಾಲ್ಮೀಕಿಗೆ ನಮಸ್ಕಾರ ಮಾಡಲು ವಾಲ್ಮೀಕಿ ಮುಗುಳ್ನಕ್ಕು ರಾಮನಿಗೆ ಹೀಗೆ ಹೇಳಿದರು. ಓ ಓ ದಾಯಾದಿಗಳು, ಶತ್ರುಗಳು, ಅಣ್ಣ ತಮ್ಮಂದಿರು ತಮ್ಮ ತಮ್ಮಲ್ಲಿ ಕಾದಾಡುವುದುಂಟು. ಈ ಬಗೆಯ ಪ್ರಸಿದ್ಧವಾದ ಸೆಣಸಾಟವನ್ನು ನಾನು ಹಿಂದೆ ಕೇಳಿಲ್ಲ ಕಂಡಿಲ್ಲ. ಅಲ್ಲದೆ ನಿಮಗೂ ಈ ಜಗತ್ತಿನ ಮಾಯದ ತೆರೆಯ ಆಶ್ಚರ್ಯ ಮುಸುಕಿತೆ ಎಂದರು.
1: ಮುಂದೆ
0: ಆಗ ಮುನಿಯು ಸೀತೆಯನ್ನು ಕಾಡಿನಲ್ಲಿ ಕಂಡು ಆಶ್ರಮಕ್ಕೆ ಒಯ್ದುದನ್ನು, ಈ ಅವಳಿ ಮಕ್ಕಳು ಹುಟ್ಟಿದುದನ್ನು, ಬಿಲ್ಲುವಿದ್ಯೆ ಸಂಗೀತ ವಿದ್ಯೆಗಳಲ್ಲಿ ಪರಿಣತಿ ಪಡೆದುದನ್ನೂ ಹೇಳಿದನು. ಆಗ ಆಕಾಶದಿಂದ, ರಮೇ ಏನಾಯಿತು ಗೊತ್ತೇ?
1: ಏನಾಯ್ತು?
0: ದೇವತೆಗಳು ಆ ಮಕ್ಕಳ ಮೇಲೆ ಹೂಮಳೆಯನ್ನೇ ಕರೆದರು.
1: ಏನು ಹೂಮಳೆ?
0: ಹೌದು.
1: ಎಂತ ಹೂಗಳು? ಮಲ್ಲಿಗೆ, ಜಾಜಿ, ಮಂದಾರ, ಗುಲಾಬಿ, ಕನಕಾಂಬರ.
0: ಆಗ ರಾಮನಿಗೆ ಸಂತೋಷದ ಕಣ್ಣೀರು ಪ್ರವಾಹವಾಗಿ ಹರಿಯಲು, ರೋಮಾಂಚ ಉಂಟಾಗಲು, ನಮಸ್ಕರಿಸಿದ ಮಕ್ಕಳಿಬ್ಬರನ್ನೂ ಎತ್ತಿ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ತಬ್ಬಿಕೊಂಡು ಮುದ್ದಿಸಿ ನೆತ್ತಿಯನ್ನು ಮೂಸಿ ನೋಡಿ ಮೈದಡವಿ ಮಕ್ಕಳ ದೇಹ ಸ್ಪರ್ಶದಿಂದ ಪರವಶ ಉಂಟಾಗಿ, ಎಲೆಲೆಲೇ ಬಾಲಕರಿರ, ನಿಮಗೆ ನಿಮ್ಮ ಈ ಜಾಣತನಕ್ಕೆ ಪ್ರಾರಂಭ ಯಾವುದು ಹೇಳಿ ಎಂದನು. ಅವರು ನಮಗೆ ಈ ವಾಲ್ಮೀಕಿ ಅಜ್ಜನು ಉಪದೇಶ ಮಾಡಿದ ರಾಮಾಯಣವೇ ಮೊದಲಾಯಿತು ಎಂದರು.
1: ಆಹಾ, ಎಂಥ ಚಂತಾದ ಸಂಗತಿ!
0: ಅಷ್ಟರಲ್ಲಿಯೇ ಮುನಿಯು ತನ್ನ ಕಮಂಡಲುವಿನ ನೀರನ್ನು ಚುಮುಕಿಸಿ ಯುದ್ಧದಲ್ಲಿ ಸತ್ತು ಮೂರ್ಛೆ ಹೋಗಿದ್ದವರನ್ನು ಎಚ್ಚರ ಮಾಡಿದನು. ಈಗ ಎಲ್ಲರೂ ಊರಿಗೆ ಪ್ರಯಾಣ ಮಾಡಿದರು.
1: ಏನು, ಇನ್ನೂ ಸೀತೆಯನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗಲಿಲ್ಲವೇ? ಬಿಟ್ಟೇ ಹೋದನೇ ಆ ರಾಮ?
0: ಇನ್ನೂ ಸೀತೆಯನ್ನು ಬಿಡುತ್ತಾನೆ
1: ಅಲ್ಲವೇ? ಮತ್ತೆ
0: ಈ ಹೊತ್ತು ತನ್ನ ರಾಣಿಯ ತಪ್ಪಿಲ್ಲದ ನಡವಳಿಕೆಗೆ ದೇವತೆಗಳನ್ನೇ ಸಾಕ್ಷಿಯಾಗಿಟ್ಟು ಆಗಲೇ ತಾನು ಮಾಡಿದ ಅನ್ಯಾಯವನ್ನು ಮನ್ನಿಸು ಅಂತ ಸತ್ಯವನ್ನೇ ನುಡಿದು ಸಮಾಧಾನ ಮಾಡಿ ಸುದತಿ ಸೀತೆಯನ್ನು ಚಿನ್ನದ ಪಲ್ಲಕ್ಕಿಯಲ್ಲಿ ಹತ್ತಿಸಿಕೊಂಡು ದೇವತೆಗಳೆಲ್ಲ ಹೊಗಳುತ್ತಿರಲು ತಾನು ತನ್ನವರು ಆಶ್ರಮದ ಮುನಿಗಳು ಎಲ್ಲ ಸೇರಿ ಹೋದರು. ಅಶ್ವಮೇಧವು ಭರ್ಜರಿಯಾಗಿ ನಡೆಯಿತು.
2: ಏನು, ನನ್ನ ಕಾವ್ಯ ನಿನಗೆ ಮೆಚ್ಚುಗೆಯಾಯಿತೆ ಮನೋರಮೆ?
1: ಯಾಕೆ ಸಖ, ನನಗೊಬ್ಬಳಿಗೆ ಎಂದರೇನು, ನಾಡಿನಲ್ಲಿ ಎಲ್ಲರಿಗೂ ಮೆಚ್ಚುಗೆಯಾಗತ್ತೆ.
2: ನನ್ನಾಣೆ?
1: ನಿನ್ನಾಣೆ ನಮ್ಮ ಅಜ್ಜಿಯಾಣೆ.
2: ಹಾಗಾದರೆ ನೀನು ಹೇಳಿದ ಮೆಚ್ಚಿನ ಉಡುಗೊರೆಯನ್ನು ತೆಗೆದುಕೊಂಡು ಬಾರೆ.
1: ಮೊದಲು ನೀನು ಹೇಳಿದ ಕತೆಗೆ ಮಂಗಳ ಮಾಡು. ಮೆಚ್ಚು ಗೆಚ್ಚು ಉಡುಗೊರೆ ಎಂಬುದೆಲ್ಲ ಆಮೇಲೆ ತಾನೆ?
2: ಸುಮ್ಮನೆ ಮಂಗಳವಾಗುತ್ತದೆ? ಹೋಳಿಗೆ ತುಪ್ಪವನ್ನು ತಿನ್ನಲು ಬಡಿಸಬೇಡವೇ?
1: ಮುದ್ದಣ್ಣ, ಹೋಳಿಗೆ ತುಪ್ಪವನ್ನು ಮಾಡಲು ನಿನಗೇನು ಈ ದಿನ ಶೋಭಾನವೇ?
2: ಕಳ್ಳಿ, ನನಗೊಬ್ಬನಿಗೆ ಎಂದರೇನು, ನನಗೂ ನಿನಗೂ.

0: ನಾಟಕ ಮುದ್ದಣ ಮನೋರಮೆ ಪ್ರಸಾರವಾಯಿತು. ರಚನೆ ಆರ್ಯ ಆಚಾರ್ಯ, ಭಾಗವಹಿಸಿದ ಕಲಾವಿದರು ಬಿಆರ್ ಪೊಲೀಸ್ ಪಾಟೀಲ್, ವಿದ್ಯಾ ಹಡಗಲಿ ಹಾಗೂ ಶ್ರೀಕಾಂತ್ ಕುಲಕರ್ಣಿ. ನಿರ್ಮಾಣ ನೆರವು ಮತ್ತು ಸಂಕಲನ ಉಮೇಶ್ ತೇಲಿ. ಪರಿಕಲ್ಪನೆ, ನಿರೂಪಣೆ ಮತ್ತು ನಿರ್ದೇಶನ ಅನಿಲ್ ದೇಸಾಯಿ.
1: ನಾಟಕ ಕೇಳಿದಿರಿ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ ಕೇಳಿದಿರಿ. ಈಗ ಸಮಯ 11 ಗಂಟೆ. ಇಲ್ಲಿಗೆ ನಿಲಯದ ಇಂದಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ನಾಳೆಯ ಪ್ರಸಾರ ಕಾರ್ಯವನ್ನು ಮುಂಜಾನೆ 6 ಗಂಟೆಗೆ ದುರ್ಗೋದಯ ಪ್ರಸಾರದೊಂದಿಗೆ ಆರಂಭಿಸುತ್ತೇವೆ. ನಮಸ್ಕಾರ. ಜೈ ಹಿಂದ್.